ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಪ್ರಿಯ ಕೇಳುಗರಿಗೆಲ್ಲ ಶುಭೋದಯ. ಇಂದು ರಾಷ್ಟ್ರೀಯ ಪಂಚಾಂಗ 1948 ಶಕವರ್ಷ ಜ್ಯೇಷ್ಠ ಮಾಸದ 10ನೇ ದಿನ, ಅಂದರೆ 2026 ಇಸವಿ ಮೇ ತಿಂಗಳ 31ನೇ ತಾರೀಕು ಭಾನುವಾರ. ಈಗ ಸಮಯ ಸರಿಯಾಗಿ 5:58:49. ನಿಲಯದ ಇಂದಿನ ಮುಂಜಾನೆಯ ದುರ್ಗೋದಯ ಪ್ರಸಾರವನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭಿಸ್ತಾ ಇದ್ದೇವೆ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಟಿ ಶಶಿಕಲಾಳ ನಮಸ್ಕಾರ, ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕಲಿತ ವಿದ್ಯೆಯನ್ನು ಧಾರಾಳವಾಗಿ 10 ಜನಕ್ಕೆ ಹೇಳಿಕೊಡಬೇಕು. ನಾನು ಕಲಿತದ್ದು ಮುಗಿಯಿತು ಎಂಬ ಅಹಂಭಾವ ಬಿಟ್ಟು ಸದಾ ಕಲಿಯುತ್ತಿರಬೇಕು ಎಂದಿದ್ದಾರೆ ಅನ್ನ ಕೃಷ್ಣರಾಯರು. ಇದು ಇಂದಿನ ಶುಭ ನುಡಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:10. ಇದೀಗ ನಮ್ಮ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳ ಒಂದು ಪಕ್ಷಿನೋಟ. ಇನ್ನು ಮುಂದೆ 6:10 ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಕೇಳುವಿರಿ. 6:35 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆ. 6:40 ರೈತರಿಗೆ ಸಲಹೆ. 6:45 ಭಾವಗೀತೆ. 6:50 ಕಾರ್ಯಕ್ರಮ ಆರೋಗ್ಯ ಬಿಂದು. ಇಂದಿನ ವಿಷಯ ಕೀಲು ನೋವಿಗೆ ಹೋಮಿಯೋಪತಿ ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ಜ್ಯೋತಿರ್ಮಯಿ ಬಿ ಜಾನ್ಬೋ. 7:15 ಭಾವತರಂಗ. 7:30 ಸೇವಾ ಮಾಹಿತಿ. 7:45 ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಭು. ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:50 ಪದಬಂಧ ಕಾರ್ಯಕ್ರಮ. 8:30 ಕನ್ನಡ ಚಿತ್ರಗೀತೆಗಳು. 9:05 ನಲ್ನುಡಿ ಬದುಕಿಗೊಂದು ಹಿತನುಡಿ ಹೆಚ್ ವಿ ನರಸಿಂಹಮೂರ್ತಿ ಅವರಿಂದ. 9:10 ಕಾಮನಬಿಲ್ಲು. 9:30 ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ್ ಕಾರ್ಯಕ್ರಮ. 10:00 ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ್ ಕಾರ್ಯಕ್ರಮ. 10:55 ಸ್ನೇಹಿತರೆ ಗಮನಿಸಿ, ಇಂದು ಬೆಳಗ್ಗೆ 10:55 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮ. ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳಲಿರುವ ಮನದ ಮಾತು ಕೇಳುವಿರಿ. ನಂತರ 11:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮನದ ಮಾತು ಮೂಡಿಬರಲಿದೆ. ಇಂದು ರಾತ್ರಿ 8:00 ಮನದ ಮಾತು ಕಾರ್ಯಕ್ರಮದ ಮರುಪ್ರಸಾರವಿದೆ. ಇನ್ನು ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05 ಬೆಂಗಳೂರು ಕೇಂದ್ರದಿಂದ ಮಹಿಳೆಯರಿಗಾಗಿ ಕಾರ್ಯಕ್ರಮ ವನಿತಾ ವಿಹಾರದಲ್ಲಿ ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯವಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಪ್ರಯುಕ್ತ ತಂಬಾಕಿನಿಂದ ಆಗುವ ಆರೋಗ್ಯದ ಸಮಸ್ಯೆಗಳು ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ನಂತರ ವಯೋಸಹಜ ಕಣ್ಣಿನ ಕಾಯಿಲೆಗಳು ಕುರಿತು ಡಾಕ್ಟರ್ ಸುಷ್ಮಾ ಪ್ರಶಾಂತ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 11:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಹೊಸ ಯುಗದ ಮೂಲಸೌಕರ್ಯ ಕುರಿತು ಮಾಹಿತಿ ಕೇಳುವಿರಿ. 11:20 ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ. 2:40 ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಂತರ 3:00-5:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ. ಸ್ನೇಹಿತರೆ, ನಮ್ಮ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಳ್ತಾ ಇದ್ದೀರಿ. ಇನ್ನು ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಮ್ಮ ಹಾಡು ನಿಮ್ಮ ಅನಿಸಿಕೆ. ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. 5:30 ನೀವು ನೋಡಿದ ಸ್ಥಳ ಕುರಿತು ಕೇಳುಗರೊಂದಿಗೆ ನೇರ ಫೋನಿನ್ ಕಾರ್ಯಕ್ರಮ. 6:15 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಅಳಗವಾಡಿಯ ಲಕ್ಕಮ್ಮ ಹಾಗೂ ಸಂಗಡಿಗರಿಂದ ಕೊರವಂಜಿ ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:51 ಕಿಸಾನ್ ವಾಣಿ ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮಾವಿನ ಬೆಳೆಯಲ್ಲಿ ನೀರು ಹಾಗೂ ಪೋಷಕಾಂಶಗಳ ನಿರ್ವಹಣೆ ಕುರಿತು ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಹಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗರಾಜ ಕುಸ್ಕೂರು ಅವರೊಂದಿಗಿನ ಸಂದರ್ಶನ ಕೇಳುವಿರಿ. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸ್ತ್ರೀ ಸಂವೇದನೆ ಕುರಿತು ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರಿಂದ ಭಾಷಣ ಕೇಳುವಿರಿ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 8:30 ನಮ್ಮ ನಿಲಯದಿಂದ ಹೊಸ ಕನ್ನಡ ಚಿತ್ರಗೀತೆಗಳು. 8:45 ವಚನಗಳು. 9:15 ಭಾವಗೀತೆಗಳು. 9:30

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 6:10:10. ಇದೀಗ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮ. ಸ್ನೇಹಿತರೆ, ಎಂದಿನಂತೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿಸ್ತೇನೆ. ಜೊತೆಗೆ ಇಂದಿನ ಕಾರ್ಯಕ್ರಮದಲ್ಲಿ ನಾನು ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ಕೂಡ ಹೊತ್ತು ತಂದಿದ್ದೇನೆ. ಹೌದು ಸ್ನೇಹಿತರೆ, ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಅಪ್ಪಾಜಿವಾಡಿ ಗ್ರಾಮದಲ್ಲಿ ಇರುವಂತಹ ಪ್ರಸಿದ್ಧವಾದಂತಹ ಒಂದು ಪವಿತ್ರ ಕ್ಷೇತ್ರದ ಬಗ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ. ಆರಂಭದಲ್ಲಿ ಕೇಳಿ ಬರೋಣ ಅಪೂರ್ವ ಅವರ ಸ್ವರದಲ್ಲಿರುವ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ರಚನೆಯನ್ನು. ಸೂರ್ಯನಿಂದ ತೋರಿದ ಕಿರಣಗಳಿಗೂ ಆ ಸೂರ್ಯನಿಗೂ ಭಿನ್ನ ಉಂಟೇ.

ಸ್ನೇಹಿತರೆ, ನಾನು ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆಯ ಶ್ರೀ ಕ್ಷೇತ್ರ ಅಪ್ಪಾಜಿವಾಡಿಯ ಪ್ರಸಿದ್ಧ ಶ್ರೀ ಹಾಲಸಿದ್ಧನಾಥ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತೇನೆ ಅಂತೇಳಿ ಹೇಳಿದೆ ಅಲ್ವಾ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಶ್ರೀ ಹಾಲಸಿದ್ಧನಾಥರ ಶ್ರೀ ಕ್ಷೇತ್ರ ಅಪ್ಪಾಜಿವಾಡಿ ಮತ್ತು ಕುರ್ಲಿಗಳಾದಂತಹ ಎರಡೂ ಪವಿತ್ರ ಕ್ಷೇತ್ರಗಳಿವೆ. ಇವೆರಡರ ಅಂದರೆ ಇವೆರಡೂ ಕೂಡ ಬೇರೆ ಬೇರೆ ಹಳ್ಳಿಗಳಂತೆ ಕಂಡು ಬರುತ್ತವೆ. ಆದ್ರೂ ಕೂಡ ಈ ಎರಡರಲ್ಲೂ ಕೂಡ ಶ್ರೀ ಹಾಲಸಿದ್ಧನಾಥರ ಒಂದು ಮೇಲಿನ ನಂಬಿಕೆ ಮತ್ತು ಪ್ರೀತಿ ಅನ್ಯೋನ್ಯವಾಗಿ ಬೆಸೆದುಕೊಂಡು ಬಂದಿದೆ. ಅಂದರೆ ಈ ಎರಡೂ ಕ್ಷೇತ್ರದಲ್ಲಿ ಅವರು ವಾಸ ಮಾಡಿದರು ಅನ್ನುವಂತಹ ಒಂದು ಪ್ರತೀತಿ ಕೂಡ ಇದೆ. ಶ್ರೀ ಕ್ಷೇತ್ರ ಅಪ್ಪಾಜಿವಾಡಿ ಮತ್ತು ಕುರ್ಲಿಯಲ್ಲಿ ಶ್ರೀ ಹಾಲಸಿದ್ಧನಾಥ ದೇವರ ಜಾತ್ರೆಯ ಒಂದು ಪ್ರಮುಖ ವೈಶಿಷ್ಟ್ಯ ಏನಪ್ಪ ಅಂದರೆ ಭವಿಷ್ಯವಾಣಿ. ಶ್ರೀ ಹಾಲಸಿದ್ಧನಾಥ ದೇವರು ಭವಿಷ್ಯದಲ್ಲಿ ನಡೆಯುವಂತಹ ಘಟನೆಗಳ ಬಗ್ಗೆ ಗೇಯ ರೂಪದಲ್ಲಿ ಅಂದರೆ ಹಾಡಿನ ಅಥವಾ ಗಾಯನದ ರೂಪದಲ್ಲಿ ಭಗವಾನ್ ಡೋಣೆ ಮಹಾರಾಜರ ಮಾಧ್ಯಮದಿಂದ ಭವಿಷ್ಯವಾಣಿಯನ್ನು ಮಾಡ್ತಾರೆ ಅಂಥೇಳಿ ಹೇಳಲಾಗುತ್ತೆ ಸ್ನೇಹಿತರೆ. ಇನ್ನು ಇಲ್ಲಿನ ಒಂದು ಇತಿಹಾಸದ ಬಗ್ಗೆ ಅಂದರೆ ಶ್ರೀ ಹಾಲಸಿದ್ಧನಾಥರ ಇತಿಹಾಸದ ಬಗ್ಗೆ ತಿಳಿಸಬೇಕು ಅಂದರೆ, ಶ್ರೀ ಹಾಲಸಿದ್ಧನಾಥರನ್ನು ನವನಾಥರಲ್ಲಿ ಗಹಿಣೀನಾಥ ಅಥವಾ ರೇವಣನಾಥರ ಅವತಾರ ಅಂಥೇಳಿ ಪರಿಗಣಿಸಲಾಗಿದೆ. ನಾಥರು ಸಮಾಧಿ ಸ್ವೀಕರಿಸಲು ಸ್ಥಳವನ್ನು ಹುಡುಕ್ತಾ ನಿಪ್ಪಾಣಿಗೆ ಬಂದು ತಲುಪ್ತಾರೆ. ಆ ಸಮಯದಲ್ಲಿ ಅಪ್ಪ ಸಾಹೇಬ್ ನಿಪ್ಪಾಣ್ಕರ್ ಎಂಬಂತಹ ಒಬ್ಬ ದೇಸಾಯಿಯವರು ನಿಪ್ಪಾಣಿಯ ರಾಜರಾಗಿರ್ತಾರೆ. ಅವರು ಕುಲದೇವಿಯಾದ ಶ್ರೀ ಭವಾನಿದೇವಿಯ ಬಗ್ಗೆ ಅಪಾರವಾದಂತಹ ಭಕ್ತಿಯನ್ನು ಹೊಂದಿರ್ತಾರೆ. ಆ ಭಕ್ತಿಯಿಂದ ಸಂತಸಗೊಂಡಂತಹ ನಾಥರು ಕೂಡ ನಿಪ್ಪಾಣ್ಕರ್ ಅವರ ಮನೆಯಲ್ಲಿನೇ ಗೋಪಾಲನ ಕೆಲಸವನ್ನು ಅಂದರೆ ದನ ಕಾಯುವಂತಹ ಕೆಲಸವನ್ನು ಕೈಗೆತ್ತಿಕೊಳ್ತಾರೆ. ಅಲ್ಲಿಯವರೆಗೆ ನಾಥರನ್ನು ಯಾರೂ ಕೂಡ ಗುರುತಿಸಿರೋದಿಲ್ಲ. ಇತರ ಸೇವಕರ ಹಾಗೆಯೇ ನಾಥರಿಗೂ ಕೂಡ ಆಹಾರವನ್ನು ನೀಡಲಾಗ್ತಾ ಇರುತ್ತೆ. ಆಗ ನಾಥರು ಆಹಾರವನ್ನು ಸ್ವೀಕರಿಸದೆ ಅದನ್ನು ಕೂಡ ಹಸುಗಳಿಗೆ ತಿನ್ನಿಸಿ ಸ್ವತಃ ಉಪವಾಸ ಮಾಡ್ತಾ ಇರ್ತಾರೆ. ಹಾಗಾಗಿ ಬಂಜೆಯಾದ ಗೋವೊಂದು ನಾಥರಿಗೆ ಕುಡಿಯೋದಕ್ಕೆ ಹಾಲು ನೀಡೋದಕ್ಕೆ ಪ್ರಾರಂಭಿಸುತ್ತೆ. ಪ್ರತಿದಿನ ಈ ಪವಾಡ ಸಂಭವಿಸ್ತಾ ಇರುತ್ತೆ. ಆದರೆ ಒಬ್ಬ ವ್ಯಕ್ತಿ ಇದನ್ನು ನೋಡ್ತಾನೆ. ನೋಡಿದಂತಹ ಆ ವ್ಯಕ್ತಿ ಸುಮ್ಮನೆ ಇರ್ದೇನೆ, ಅದನ್ನು ಸಹಿಸಲಾರ್ದೇನೆ ಕುತಂತ್ರವನ್ನು ಮಾಡ್ತಾನೆ. ಅಂದರೆ ಅವರ ರಾಜನಾಗಿದ್ದಂತಹ ನಿಪ್ಪಾಣ್ಕರನ ಹತ್ರ ಹೋಗ್ಬಿಟ್ಟು ಚಾಡಿಯನ್ನು ಹೇಳ್ತಾನೆ. ನಿಪ್ಪಾಣ್ಕರರ ಸೇವಕನು ಗೋವಿನ ಹಾಲನ್ನು ಕದ್ದು ಕುಡಿತಾ ಇದ್ದಾನೆ ನಾಥ ಅಂತ ಹೇಳಿಬಿಟ್ಟು ಹೇಳ್ತಾನೆ. ಆಗ ನಿಪ್ಪಾಣ್ಕರರಿಗೆ ವಿಷಯ ತಿಳಿದ ತಕ್ಷಣ ಅವರು ಹಿಂದೆ ಮುಂದೆ ಯೋಚನೆ ಮಾಡದೇ ನಾಥರಿಗೆ ಎಕ್ಕದ ಗಿಡದ ಹಾಲನ್ನು ಕುಡಿಯುವಂತಹ ಶಿಕ್ಷೆಯನ್ನು ವಿಧಿಸ್ತಾರೆ. ನಾಥರು ಅದನ್ನು ಕೈಗೆತ್ತಿಕೊಂಡಾಗ ಅದೂ ಕೂಡ ಹಾಲಾಗುತ್ತೆ. ಹಾಗಾಗಿ ಅವರನ್ನು ಅಂದಿನಿಂದ ಆ ಹಾಲಸಿದ್ಧನಾಥರು ಅಂಥೇಳಿ ಕರೆಯಲಾಗುತ್ತೆ. ಜೊತೆಗೆ ಅದರ ನಂತರ ನಾಥರು ಕೂಡ ಏನಂತ ಒಂದು ಶಾಪವನ್ನು ಕೊಡ್ತಾರಪ್ಪ ಅಂದರೆ ನಿಪ್ಪಾಣ್ಕರರಿಗೆ, ನಿಮ್ಮ ಏಳು ತಲೆಮಾರುಗಳು ಕೂಡ ನಿರ್ವಂಶವಾಗುತ್ತವೆ ಅಂತ ಹೇಳಿಬಿಟ್ಟು ಶಾಪ ನೀಡ್ತಾರೆ. ಆಗ ತಮ್ಮ ಶಾಪ ವಿಮೋಚನೆಗಾಗಿ ಸಾಕಷ್ಟು ಅವರು ಬೇಡ್ಕೊಳ್ತಾರೆ. ಆ ನಂತರದಲ್ಲಿ ನಿಪ್ಪಾಣ್ಕರರಿಗೆ ಒಂದು ಸೇವೆಯನ್ನು ಮಾಡುವಂತಹ ಅವಕಾಶವನ್ನು ಕೂಡ ಕೊಟ್ಟು ಮುಂದಿನ ದಿವಸಗಳಲ್ಲಿ ವಿಗ್ರಹವೊಂದನ್ನು ನೀನು ಪ್ರತಿಷ್ಠಾಪಿಸ್ತೀಯಾ ಅಂತ ಹೇಳಿಬಿಟ್ಟು ಅಲ್ಲಿಂದ ಅವರು ಹೊರಟು ಹೋಗ್ತಾರೆ. ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ ಕಾರ್ಯಕ್ರಮದಲ್ಲಿ. ಇದೀಗ ಕೇಳೋಣ ವೈಕೆ ಮುದ್ದುಕೃಷ್ಣ ಹಾಡಿರುವ ಗೀತೆಯನ್ನು. ಜಯ ಜಯ ಮಾದೇಶ, ಎಲ್ಲವೂ ನಿನ್ನ ಸಂದೇಶ, ಬಲ್ಲವರಾರು ನಿನ್ನಯ ಆದೇಶ.

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿರುವಂತಹ ಹಾಲಸಿದ್ಧನಾಥರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಇನ್ನು ಶ್ರೀ ಹಾಲಸಿದ್ಧನಾಥರು ಮತ್ತು ಅವರ ಪವಾಡಗಳ ಬಗ್ಗೆ ತಿಳಿಸಬೇಕು ಅಂದರೆ, ಈಗಾಗಲೇ ನಾನು ತಿಳಿಸಿದಂತೆ ಎಕ್ಕದ ಗಿಡದ ಹಾಲನ್ನು ಕೂಡ ಹಾಲಿನಂತೆ ಕುಡಿದು ಅದು ಹಾಲು ಎಂದು ಸಾಬೀತುಪಡಿಸಿದಂತಹ ನಂತರ ಇವರನ್ನು ಜನರು ಹಾಲಸಿದ್ಧನಾಥ ಅಂಥೇಳಿ ಕರೆಯೋದಕ್ಕೆ ಆರಂಭಿಸ್ತಾರೆ. ನಂತರ ಇವರು ವೇದಗಂಗೆಯ ತೀರಕ್ಕೆ ಬಂದು ತಲುಪ್ತಾರೆ. ಆ ನಂತರದಲ್ಲಿ ನಾಥರು ದೋಣಿಯನ್ನು ನಡೆಸುವಂತಹ ಒಬ್ಬ ನಾವಿಕನಿಗೆ ದೋಣಿಯನ್ನು ನೀರಿನಲ್ಲಿ ಇಳಿಸು, ನಾನು ಆ ಕಡೆ ದಡಕ್ಕೆ ಹೋಗಬೇಕು ಅಂಥೇಳಿ ಕೇಳ್ಕೊಳ್ತಾರೆ. ಆದರೆ ಅವನು ಅವರ ಮಾತನ್ನು ಕೇಳೋದಿಲ್ಲ, ತುಂಬ ದುರಹಂಕಾರವನ್ನು ವ್ಯಕ್ತಪಡಿಸ್ತಾನೆ. ಆಗ ಹಾಲಸಿದ್ಧನಾಥರು ಕೋಪಗೊಂಡು ಅವನನ್ನು ಶಪಿಸಿ ಆ ನಂತರದಲ್ಲಿ ಅವರು ಆ ನೀರಿನ ಮೇಲೇ ಒಂದು ಕಂಬಳಿಯನ್ನು ಹಾಸ್ತಾರೆ. ಅದರ ಮೇಲೆ ಅರಿಶಿನವನ್ನು ಹಾಕಿ ಅದೇ ಕಂಬಳಿಯ ಮೇಲಿಂದ

ವೇದಗಂಗೆಯನ್ನು ದಾಟಿ ಆಕಡೆಯ ದಡಕ್ಕೆ ಹೊರಟು ಹೋಗ್ತಾರೆ. ಆ ನಂತರದಲ್ಲಿ ಕುರ್ಲಿ ಗ್ರಾಮವನ್ನು ಅವರು ಪ್ರವೇಶಿಸ್ತಾರೆ. ಕುರ್ಲಿ ಗ್ರಾಮಕ್ಕೆ ಹೇಗೆ ಅಪಾಚಿವಾಡಿ ಎಂಬ ಹೆಸರು ಬಂತು ಅನ್ನೋದಕ್ಕೂ ಕೂಡ ಒಂದು ಕಥೆ ಇದೆ ಸ್ನೇಹಿತರೆ. ಗಿರಿಪುರಿ, ಭಾರತಿ ಮತ್ತು ಗೋಸಾವಿ ಎಂಬಂತಹ ನಾಲ್ಕು ಪಂಥಗಳಲ್ಲಿ ಕುರ್ಲಿಯಲ್ಲಿ ಗಿರಿಪಂಥದ ಮಠ ಇದೆ. ಶ್ರೀ ರಾಜಗಿರಿ ಮಹಾರಾಜ ಎಂಬ ಬಹಳ ಜ್ಞಾನ ಸಂಪನ್ನ ಮಹಾತ್ಮ ಒಬ್ಬ ಇರ್ತಾರೆ. ಅವರು ಆಗಷ್ಟೇ ಸಂಜೀವನ ಸಮಾಧಿಯನ್ನು ಸ್ವೀಕರಿಸಿರ್ತಾರೆ. ಆ ಸಮಾಧಿಗೆ ಭೇಟಿ ನೀಡಿದ ತಕ್ಷಣ ನಾಥರಿಗೂ ಕೂಡ ಅನಿಸುತ್ತೆ, ತನ್ನ ಸಮಾಧಿಗೂ ಕೂಡ ಈ ಭೂಮಿ ಅತ್ಯಂತ ಸೂಕ್ತ ಅಂಥೇಳಿ ಅರಿವಾಗುತ್ತೆ. ಶ್ರೀ ರಾಜಗಿರಿ ಮಹಾರಾಜರೊಂದಿಗೆ ಧ್ಯಾನದಲ್ಲಿನೇ ಚರ್ಚಿಸಿ ಅವರು ತಮ್ಮ ಸಮಾಧಿಯ ಸಮಯ, ಸ್ಥಳ ಇತ್ಯಾದಿಗಳನ್ನು ನಿರ್ಧರಿಸಿದರಂತೆ. ಕೆಲವು ದಿನಗಳವರೆಗೆ ನಾಥರು ಕುರ್ಲಿಯಲ್ಲಿ ವಾಸ ಮಾಡ್ತಾರೆ. ನಾಥರ ವಾಸ್ತವ್ಯದಿಂದ ಗ್ರಾಮದ 5 ಸ್ಥಳಗಳು ಕೂಡ ಪವಿತ್ರವಾಗಿವೆಯಂತೆ. ಊರಿನಲ್ಲಿದ್ದಂತಹ ಕೆಲವು ದೂರ್ಧ ಯುವಕರಿಗೆ ಸಾಕಷ್ಟು ಇವರು ಸಹಾಯವನ್ನು ಕೂಡ ಮಾಡ್ತಾರಂತೆ. ಜೊತೆಗೆ ಇವರು ಅಲ್ಲಿ ಅನೇಕ ಲೀಲೆಗಳನ್ನು ರಚಿಸ್ತಾರಂತೆ. ಕುರ್ಲಿಯಲ್ಲಿ ಹರಿಯುವಂತಹ ಒಂದು ಹಳ್ಳದ ತೀರದಲ್ಲಿರುವಂತಹ ವಸಾಹತಿಗೆ ಬರ್ತಾರೆ. ಅಲ್ಲಿ ನಿಪ್ಪಾಣ್ಕರರಿಗೆ, ಅಂದರೆ ಹಳೆಯದಲ್ಲಿ ತಮ್ಮ ರಾಜನಾಗಿದ್ದಂತಹ ನಿಪ್ಪಾಣ್ಕರರಿಗೆ ಒಂದು ಶಾಪವನ್ನು ಕೊಟ್ಟಿದ್ರಲ್ವ, ಆ ಸಂದರ್ಭದಲ್ಲಿದ್ದಂತಹ ನಿಪ್ಪಾಣ್ಕರರಿಗೆ ಈಗ ಅವರು ಹೇಳ್ತಾರಂತೆ, ಶ್ರೀ ಜ್ಯೋತಿಬಾ ವಿಗ್ರಹವು ನಿನ್ನ ಕೈಗಳಿಂದಲೇ ಅದರ ಮೂಲ ಸ್ಥಾನವನ್ನು ತಲುಪುತ್ತೆ ಅಂಥೇಳಿ ಆಶೀರ್ವದಿಸ್ತಾರಂತೆ. ಅದರ ನಂತರ ಚೈತ್ರ ಮಾಸದ ಹುಣ್ಣಿಮೆಯೆಂದು ನಾಥರು ಹಳ್ಳದ ಹತ್ತಿರವಿರುವ ಹುಣಸೆ ಮರಗಳ ತೋಟದಲ್ಲಿ ಸಮಾಧಿಯನ್ನು ಸ್ವೀಕರಿಸ್ತಾರಂತೆ. ಹಾಗಾಗಿ ಆ ವಸಾಹತಿಗೆ ಶ್ರೀ ಹಾಲಸಿದ್ಧ ಅಪ್ಪಾಚಿವಾಡಿ, ಅಂದರೆ ಮರಾಠಿ ಭಾಷೆಯಲ್ಲಿ ಇದರ ಅರ್ಥ ಏನಪ್ಪ ಅಂದರೆ ಶ್ರೀ ಹಾಲಸಿದ್ಧಪ್ಪನ ತೋಟ ಅಂತ ಹೇಳಿಬಿಟ್ಟು ಹಾಗಾಗಿ ಅಪ್ಪಾಚಿವಾಡಿ ಎಂಬಂತಹ ಹೆಸರು ಬಂತು ಅಂಥೇಳಿ ಹೇಳಲಾಗುತ್ತೆ. ಇಷ್ಟು ಮಾಹಿತಿ ಹಾಲಸಿದ್ಧನಾಥ ದೇವಸ್ಥಾನದ ಬಗ್ಗೆ, ಈ ಕ್ಷೇತ್ರದ ಬಗ್ಗೆ ಆಗಿತ್ತು ಸ್ನೇಹಿತರೆ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಸ್ತಾ ಇದ್ದೇನೆ ವಿದ್ಯಾಭೂಷಣ್ ಹಾಡಿರುವ ಗೋಪಾಲ ವಿಠಲದಾಸರ ರಚನೆಯನ್ನು. ಏನ ಬೇಡಲಿ ನಿನ್ನ ಬಳಿಗೆ ಬಂದು, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ಎನಗೇ.

ಇರುವಂತಹ ಸಂತರು. ಹಾಗೆ ದೈವಿಕ ವ್ಯಕ್ತಿತ್ವವನ್ನ ಹೊಂದಿದಂತಹ ಇವರು ಕೇವಲ ಹಾಲನ್ನು ಮಾತ್ರ ತಮ್ಮ ಜೀವಿತವರೆಗೆ ಬುದ್ಧಿಯವರೆಗೂ ಕೂಡ ಸೇವಿಸ್ತಾ ಇದ್ರು ಅಂತೇಳಿ ಹೇಳಲಾಗುತ್ತೆ. ಇವರ ಬಗೆಗಿನ ಒಂದಷ್ಟು ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂತೇಳಿ ಭಾವಿಸ್ತಾ ಇಂದಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದು ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನಾ ಕೇಳುವಿರಿ.

0: ನಾವೇ ಯೋಚಿಸೋಣ. ನಾವು ಹುಟ್ಟಿದಾಗ ನಮ್ಮ ಕೈಯಲ್ಲಿ ಸಿಗರೇಟು ಇರಲಿಲ್ಲ, ಗುಟ್ಕಾ ಇರಲಿಲ್ಲ, ವ್ಯಸನ ಇರಲಿಲ್ಲ. ಇತ್ತು ಎಂದರೆ ಒಂದು ಶುದ್ಧ ಉಸಿರು, ಒಂದು ನಿರಪರಾಧ ನಗು, ಒಂದು ಸುಂದರ ಭವಿಷ್ಯ. ಆದರೆ ಜೀವನದ ಯಾವುದೋ ಒಂದು ಹಂತದಲ್ಲಿ ಕುತೂಹಲದ ಹೆಸರಿನಲ್ಲಿ, ಸ್ನೇಹದ ಹೆಸರಿನಲ್ಲಿ, ಸ್ಟೈಲ್ ಎಂಬ ಸುಳ್ಳು ಭ್ರಮೆಯಲ್ಲಿ ನಾವು ನಿಧಾನವಾಗಿ ವಿಷದ ಕಡೆಗೆ ನಡೆಯಲು ಆರಂಭಿಸುತ್ತೇವೆ. ಮೊದಲ ಬಾರಿ ಯಾರೂ ನಾನು ವ್ಯಸನಿಯಾಗಬೇಕು ಎಂದು ತಂಬಾಕು ಹಿಡಿಯುವುದಿಲ್ಲ. ತಂಬಾಕು ಎಂದರೆ ಕೇವಲ ಒಂದು ಪದಾರ್ಥವಲ್ಲ, ಅದು ನಿಧಾನವಾಗಿ ಮನುಷ್ಯನನ್ನು ಜೀವಂತವಾಗಿಯೇ ಕೊಲ್ಲುವ ವಿಷ. ಅದು ದೇಹವನ್ನಷ್ಟೇ ಅಲ್ಲ, ಮನಸ್ಸನ್ನೂ ಹಾಳು ಮಾಡುತ್ತದೆ, ಕುಟುಂಬದ ನೆಮ್ಮದಿಯನ್ನೂ ಕಸಿದುಕೊಳ್ಳುತ್ತದೆ, ಮಕ್ಕಳ ಕನಸುಗಳನ್ನೂ ಒಡೆಯುತ್ತದೆ. ಒಂದು ಸಿಗರೇಟು ಹೊತ್ತಿಸುವಾಗ ಅದರ ತುದಿಯಲ್ಲಿ ಕೇವಲ ಬೆಂಕಿ ಮಾತ್ರ ಹೊತ್ತಿಕೊಂಡಿರುವುದಿಲ್ಲ, ಒಬ್ಬ ತಾಯಿಯ ಕನಸು ಸುಡುತ್ತಿರುತ್ತದೆ, ಒಬ್ಬ ಹೆಂಡತಿಯ ನಂಬಿಕೆ ಕರಗುತ್ತಿರುತ್ತದೆ, ಒಬ್ಬ ಮಗುವಿನ ಭವಿಷ್ಯ ಹೊಗೆಯಾಗಿ ಹಾರುತ್ತಿರುತ್ತದೆ. ನಮ್ಮ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ವಾರ್ಡುಗಳಿಗೆ ಹೋಗಿ ನೋಡಿ, ಅಲ್ಲಿ ಕೆಲವರು ಮಾತನಾಡಲಾರರು, ಯಾಕೆಂದರೆ ಅವರ ಬಾಯಿಯನ್ನೇ ಕ್ಯಾನ್ಸರ್ ತಿಂದು ಹಾಕಿರುತ್ತದೆ. ಕೆಲವರು ಸರಿಯಾಗಿ ಉಸಿರಾಡಲಾರರು, ಯಾಕೆಂದರೆ ಅವರ ಶ್ವಾಸಕೋಶವೇ ಹೊಗೆಯಿಂದ ಸುಟ್ಟು ಹೋಗಿರುತ್ತದೆ. ಕೆಲವರು ತಮ್ಮ ಕೈಕಾಲುಗಳನ್ನು ಕಳೆದುಕೊಂಡಿರುತ್ತಾರೆ, ಯಾಕೆಂದರೆ ತಂಬಾಕು ಅವರ ರಕ್ತನಾಳಗಳನ್ನು ಮುಚ್ಚಿಬಿಟ್ಟಿರುತ್ತದೆ. ಆದರೆ ಅವರ ಕಣ್ಣುಗಳಲ್ಲಿ ಒಂದೇ ಒಂದು ನೋವು ಕಾಣುತ್ತದೆ. ಆ ದಿನ ನಾನು ಈ ಚಟವನ್ನು ಆರಂಭಿಸದೇ ಇದ್ದರೆ? ಎಷ್ಟೋ ಜನರು ಇಂದು ಆಸ್ಪತ್ರೆಯ ಹಾಸಿಗೆಯಲ್ಲಿ ಮಲಗಿ ತಮ್ಮ ಬದುಕಿನ ತಪ್ಪುಗಳನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ. ಯುವಕರೇ, ನಿಮ್ಮ ಜೀವನ ತುಂಬ ಅಮೂಲ್ಯ. ಒಂದು ಸಿಗರೇಟು ನಿಮ್ಮ ವ್ಯಕ್ತಿತ್ವವಲ್ಲ, ಒಂದು ಗುಟ್ಕ ನಿಮ್ಮ ಶಕ್ತಿಯಲ್ಲ, ಒಂದು ವೇಪ್ ನಿಮ್ಮ ಆಧುನಿಕತೆಯ ಗುರುತು ಅಲ್ಲ. ನಿಮ್ಮ ನಿಜವಾದ ಗುರುತು ನಿಮ್ಮ ಕನಸುಗಳು, ನಿಮ್ಮ ಪರಿಶ್ರಮ, ನಿಮ್ಮ ಆರೋಗ್ಯ, ನಿಮ್ಮ ಆತ್ಮವಿಶ್ವಾಸ. ಇಂದು ಸಾಮಾಜಿಕ ಜಾಲತಾಣಗಳು, ಸಿನಿಮಾಗಳು, ವೆಬ್ ಸಿರೀಸ್ಗಳು, ಕೆಲವು ಜಾಹೀರಾತು ಧೂಮಪಾನವನ್ನು ಒಂದು ಫ್ಯಾಷನ್ ಎಂಬಂತೆ ತೋರಿಸುತ್ತವೆ. ಆದರೆ ಅವರು ಆಸ್ಪತ್ರೆಯ ನೋವನ್ನು ತೋರಿಸುವುದಿಲ್ಲ, ಕ್ಯಾನ್ಸರ್ನ ಕಣ್ಣೀರನ್ನು ತೋರಿಸುವುದಿಲ್ಲ, ಆಕ್ಸಿಜನ್ನ ಸಿಲಿಂಡರ್ಗೆ ಅವಲಂಬಿತನಾದ ಬದುಕನ್ನು ತೋರಿಸುವುದಿಲ್ಲ, ಮಕ್ಕಳು ತಂದೆಯನ್ನು ಕಳೆದುಕೊಳ್ಳುವ ನೋವನ್ನು ತೋರಿಸುವುದಿಲ್ಲ. ಅವರು ಕೇವಲ ಆಕರ್ಷಣೆಯನ್ನು ತೋರಿಸುತ್ತಾರೆ, ಆದರೆ ಅದರ ಹಿಂದೆ ಅಡಗಿರುವ ಮರಣವನ್ನು ಮರೆಮಾಚುತ್ತಾರೆ. ಇಂದು ಎಷ್ಟೋ ಯುವಕರು ತಮ್ಮ ಜೀವನದ ಅತ್ಯುತ್ತಮ ಸಮಯವನ್ನು ಹೊಗೆಯಲ್ಲಿ ಕರಗಿಸುತ್ತಿದ್ದಾರೆ. ಬೆಳಗ್ಗೆ ಆರೋಗ್ಯಕ್ಕಾಗಿ ಓಡಬೇಕಾದ ವಯಸ್ಸಿನಲ್ಲಿ ಆಸ್ಪತ್ರೆಗೆ ಓಡುತ್ತಿದ್ದಾರೆ, ಕ್ರೀಡಾಂಗಣದಲ್ಲಿ ಬೆವರು ಸುರಿಸಬೇಕಾದ ವಯಸ್ಸಿನಲ್ಲಿ ಕೆಮ್ಮಿನಿಂದ ನರಳುತ್ತಿದ್ದಾರೆ, ಕನಸುಗಳನ್ನು ಕಟ್ಟಿಕೊಳ್ಳಬೇಕಾದ ವಯಸ್ಸಿನಲ್ಲಿ ವ್ಯಸನದ ಸರಪಳಿಯಲ್ಲಿ ಸಿಲುಕಿಕೊಳ್ಳುತ್ತಿದ್ದಾರೆ. ಯುವಕರೇ, ನಿಮ್ಮ ಕೈಯಲ್ಲಿ ಸಿಗರೇಟು ಹಿಡಿಯಬೇಡಿ, ಪುಸ್ತಕ ಹಿಡಿಯಿರಿ. ಜೀವನದಲ್ಲಿ ಟೆನ್ಷನ್ ಬಂದಾಗ ತಂಬಾಕಿನ ಕಡೆಗೆ ಹೋಗಬೇಡಿ, ಆಟದ ಮೈದಾನ ಕಡೆಗೆ ಹೋಗಿ, ಸಂಗೀತದ ಕಡೆಗೆ ಹೋಗಿ, ಯೋಗದ ಕಡೆಗೆ ಹೋಗಿ, ಧ್ಯಾನದ ಕಡೆಗೆ ಹೋಗಿ, ಪ್ರಕೃತಿಯ ಕಡೆಗೆ ಹೋಗಿ, ನಿಮ್ಮ ಜೀವನಕ್ಕೆ ಅರ್ಥ ಕೊಡುವ ಕೆಲಸಗಳನ್ನು ಮಾಡಿ. ಯಾಕಂದರೆ ವ್ಯಸನ ಮನುಷ್ಯನನ್ನು ನಿಧಾನವಾಗಿ ಖಾಲಿ ಮಾಡುತ್ತದೆ, ಆದರೆ ಒಳ್ಳೆಯ ಹವ್ಯಾಸಗಳು ಜೀವನವನ್ನು ಸುಂದರವಾಗಿಸುತ್ತವೆ. ಮೊದಲ ಕೆಲವು ದಿನ ಕಷ್ಟವಾಗಬಹುದು, ದೇಹ ಕೇಳದಿರಬಹುದು, ಮನಸ್ಸು ಕಾಡಬಹುದು, ಆದರೆ ನಿಧಾನವಾಗಿ ನಿಮ್ಮ ದೇಹ ಹೊಸ ಬದುಕಿಗೆ ಹೊಂದಿಕೊಳ್ಳುತ್ತದೆ. ಉಸಿರು ಹಗುರವಾಗುತ್ತದೆ, ರುಚಿ ಮರಳಿ ಬರುತ್ತದೆ, ನಿದ್ದೆ ಚೆನ್ನಾಗಿ ಆಗುತ್ತದೆ, ಮುಖದಲ್ಲಿ ಹೊಳಪು ಕಾಣುತ್ತದೆ, ನಿಮ್ಮ ಮನೆಯವರ ಮುಖದಲ್ಲಿ ಮತ್ತೆ ಸಂತೋಷ ಮೂಡುತ್ತದೆ. ವ್ಯಸನದ ಕತ್ತಲಿಗಿಂತ ಆರೋಗ್ಯದ ಬೆಳಕು ಶ್ರೇಷ್ಠ. ನಮ್ಮ ಕುಟುಂಬ ಉಳಿಸೋಣ, ನಮ್ಮ ಭವಿಷ್ಯ ಉಳಿಸೋಣ, ಈ ಆಕರ್ಷಣೆಯ ಮುಖವಾಡ ಕಳಚೋಣ, ನಿಕೋಟಿನ್ ವ್ಯಸನವನ್ನು ಮೆಟ್ಟಿ ನಿಲ್ಲೋಣ, ಆರೋಗ್ಯದ ಬದುಕನ್ನು ಅಪ್ಪಿಕೊಳ್ಳೋಣ. ತಂಬಾಕು ಮುಕ್ತ ಕರ್ನಾಟಕ, ಆರೋಗ್ಯವಂತ ಭಾರತ ನಿರ್ಮಿಸೋಣ.
1: ಇದುವರೆಗೆ ಸಿದ್ಧಲಿಂಗ ಪೂಜಾರಿ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

ಸೂಚನೆ ಡಾಕ್ಟರ್ ಎನ್ ಸುಧೀಂದ್ರ. ರಾಜಲಕ್ಷ್ಮಿ ಶ್ರೀಧರ್ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ದೇಶಭಕ್ತಿ ಗೀತೆ ಮೂಡಿಬಂದಿದೆ. ಎಷ್ಟು ನೆಲದಲ್ಲಿ ನಡೆದರೇನು ನಮ್ಮ ನೆಲದ ನಡೆ ಮರೆಯುವು ನಾವು.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 6:35 ಸೆಕೆಂಡುಗಳು. ಇದೀಗ ದೇಶಭಕ್ತಿ ಗೀತೆ.

0: ಡಾಕ್ಟರ್ ಎನ್ ಸುಧೀಂದ್ರ ರಚನೆಯ ದೇಶಭಕ್ತಿ ಗೀತೆಯನ್ನ ಇದುವರೆಗೂ ಕೇಳಿದ್ವಿ. ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 6:40 ಸೆಕೆಂಡ್ಗಳು. ಇದೀಗ ಕೇಳೋಣ ರೈತರಿಗಾಗಿ ಸಲಹೆ.
1: ಸಮಗ್ರ ರೈತ ಬಾಂಧವರಿಗೂ ನಾನು ಶಿವಣ್ಣ ಬಿ ಕೆ ಕೀಟಶಾಸ್ತ್ರ ಪ್ರಾಧ್ಯಾಪಕನು ವಂದನೆಗಳನ್ನು ಹೇಳ್ತಾ, ಅಡಿಕೆಗೆ ಬರತಕ್ಕಂಥ ಕೊಳೆ ರೋಗಕ್ಕೆ ನಾವು ಇಂದು ವೈಜ್ಞಾನಿಕವಾಗಿ ಬೋಡೋದ್ ಮಿಶ್ರಣವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈಗಾಗಲೇ ಮುಂಗಾರು ಮಳೆ ಪ್ರಾರಂಭವಾಗಿದೆ. ಈ ಮಳೆ ಪ್ರಾರಂಭವಾದ ತಕ್ಷಣ ಆಗೋದಕ್ಕಿಂತ ಮುಂಚೆ ಅಥವಾ ಆಗ ಸಂದರ್ಭದಲ್ಲಿ ನಾವು ಅಡಿಕೆ ಗೊನೆಗಳ ಮೇಲೆ ಸುಳಿಗಳ ಮೇಲೆ 1% ಬೋಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಎಲ್ಲರಿಗೂ ಬೋಡೋ ದ್ರಾವಣದ ಬಗ್ಗೆ ತಿಳಿದಿದೆ, ಆದರೆ ಸಿಂಪರಣೆ ಮಾಡಬೇಕಾದ್ರೆ 1% ಬೋಡೋ ದ್ರಾವಣ ಯಾವ ರೀತಿ ತಯಾರು ಮಾಡಿಕೊಂಡು ನಾವು ಸಿಂಪರಣೆ ಮಾಡಬೇಕು ಅನ್ನೋದನ್ನ ಅರ್ಥಪೂರ್ಣವಾಗಿ ತಮಗೆ ತಿಳಿಸಿಕೊಡ್ತೀನಿ. ಬೋಡೋ ದ್ರಾವಣಕ್ಕೆ ಬೇಕಾದ ಕಚ್ಚಾ ವಸ್ತುಗಳು ಎಂದರೆ ಮೈಲು ತುತ್ತು ಮತ್ತೆ ಸುಣ್ಣ. 1% ಬೋಡೋ ದ್ರಾವಣವನ್ನು ಮಾಡಬೇಕಾದರೆ 1 kg ಮೈಲಿ ತುತ್ತನ್ನು 10 liter ನೀರಿನಲ್ಲಿ ನೆನೆ ಇಡಿರಿ, ರಾತ್ರಿ ಹೊತ್ತಿನಲ್ಲಿ ನೆನೆ ಇಡಿ. ಅದೇ ರೀತಿ 1 kg ಸುಣ್ಣವನ್ನು, ಅಂದರೆ ಸುಣ್ಣದ ಪ್ರಮಾಣ ಅಥವಾ ಕ್ವಾಲಿಟಿ ಬೇರೆ ಬೇರೆ ಸಂಸ್ಥೆಗಳಿಂದ ಬರೋದರಿಂದ ಅದನ್ನು ನೋಡ್ಕೊಂಡು ಹಾಕ್ಬೇಕಾಗತ್ತೆ. ಕಲ್ಲು ಸುಣ್ಣ ಆದರೆ 1 kg ಕಲ್ಲು ಸುಣ್ಣ ಬೇಕಾಗತ್ತೆ. ಅಂದರೆ ಸಮ ಪ್ರಮಾಣ, ಮೈಲ್ ತುತ್ತನೂ 1 kg ಬೇಕಾಗತ್ತೆ, ಸುಣ್ಣನೂ 1 kg ಬೇಕಾಗುತ್ತೆ. ಆದರೆ ಇತ್ತೀಚೆಗೆ ಮ್ಯಾಮ್ಕೋನ್ ಅವರು ಕೊಡ್ತಕ್ಕಂಥ ಸುಣ್ಣ ಉತ್ತಮ ಕ್ವಾಲಿಟಿ ಇರೋದ್ರಿಂದ ಅದು ಕೇವಲ 325 grams ಸಾಕಾಗುತ್ತೆ. ಮೈಲ್ ತುತ್ತನ್ನು ನೀವು ಒಂದು ಪ್ಲಾಸ್ಟಿಕ್ ಬಕೆಟ್, ನಾವು ಬೇರೆ ಯಾವುದೇ ಪಾತ್ರೆಗಳು ಇದು ಮೆಟಾಲಿಕ್ ಪಾತ್ರೆಗಳನ್ನು ಬಳಸಬಾರ್ದು. ಮೈಲ್ ತುತ್ತು ತಯಾರಿಕೆಗೆ ಪ್ಲಾಸ್ಟಿಕ್ ಬಕೆಟ್ಗಳನ್ನೇ ಬಳಸಬೇಕಾಗುತ್ತೆ. ಇದು 1 kg ಮೈಲ್ ತುತ್ತನ್ನು 10 liter ನೀರಿನಲ್ಲಿ ನೆನೆಸಿಬಿಟ್ಟು ರಾತ್ರಿ ಮಾರನೇ ದಿನ ಸುಣ್ಣವನ್ನು ಅದರ ಜೊತೆಗೆ ಮಿಕ್ಸ್ ಮಾಡಿ. ಅದೇ ರೀತಿ ಸುಣ್ಣನು 1 kg ಸುಣ್ಣವನ್ನು 10 liter ನೀರಿನಲ್ಲಿ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಮಿಶ್ರಣ ಮಾಡಿ. ಈ ಎರಡೂ ಮಿಶ್ರಣಗಳನ್ನು ಮತ್ತೊಂದು ಬಕೆಟಿಗೆ ಒಟ್ಟು ರಾತ್ರಿ 10 liter ನೀರನ್ನು ಆಗಲೇ ಬಳಸಿರ್ತೀರಿ, ಸುಣ್ಣಕ್ಕೂ 10 liter ನೀರು ಬಳಸಿರ್ತೀರಿ. ಈಗ ಸಮ ಪ್ರಮಾಣದಲ್ಲಿ 40 liter ನೀರನ್ನು ಮೈಲ್ ತುತ್ತಿಗೂ ಹಾಕಿ ಮತ್ತೆ ಸುಣ್ಣದ ಬಕೆಟಿಗೆ ಇರತಕ್ಕಂಥದ್ದು 40 liter ಹಾಕಿಬಿಟ್ಟು ಒಟ್ಟು ಅಂದರೆ 50 liter ನೀರಿನ ಪ್ರಮಾಣ. ಮೈಲ್ ತುತ್ತಿಗೆ 50 liter ನೀರಾಗುತ್ತೆ, ಸುಣ್ಣಕ್ಕೂ 50 liter ಆಗುತ್ತೆ. ಅವೆರಡನ್ನು ಮತ್ತೊಂದು ಬಕೆಟ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಅಂದರೆ ಅಲ್ಲಿಗೆ 100 liter ದ್ರಾವಣ ರೆಡಿ ಆಗುತ್ತೆ. ಈ 100 liter ದ್ರಾವಣವನ್ನು ನೀವು ತಯಾರು ಮಾಡಿದ ದಿನನೇ ಅವಕ್ಕೆ ಸಿಂಪರಣೆ ಮಾಡಿದರೆ ಮಾತ್ರ ಬಹಳ ಪರಿಣಾಮಕಾರಿಯಾಗಿರುತ್ತದೆ, ತಡ ಮಾಡಬಾರದು. ನೀವು ಸಿಂಪರಣೆ ಮಾಡಿ 2-3 ಗಂಟೆಗಳ ಕಾಲ ಮಳೆ ಬರದೇ ಇದ್ರೆ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೊಳೆ ರೋಗವನ್ನು ಹತೋಟಿ ಮಾಡುತ್ತದೆ. ಈ ನಮಗೆ ಮೈಲ್ ತುತ್ತನ್ನು ತಯಾರು ಮಾಡಬೇಕಾದ್ರೆ ಸುಣ್ಣದ ಪ್ರಮಾಣ ಎಷ್ಟಾಗಬೇಕು ಅನ್ನೋದನ್ನ ಅದರ pH ನೋಡೋದನ್ನು ರಸಸಾರ ಅಂತ ಏನು ಕರಿತೀವೋ ಅದು ಬಹಳ ಮುಖ್ಯವಾಗಿರುತ್ತೆ. ಈ pH ನ ರಸಸಾರವನ್ನು ಯಾವ ರೀತಿ ನಾವು ಪರೀಕ್ಷೆ ಮಾಡಬೇಕಪ್ಪ ಅಂತಂದ್ರೆ ಒಂದು ಚಾಕುವನ್ನು ದ್ರಾವಣದಲ್ಲಿ ಇಟ್ಟಾಗ ಅದು ಕೆಂಪಾದರೆ ಸುಣ್ಣದ ಪ್ರಮಾಣ ಕಡಿಮೆಯಾಗಿದೆ ಅಂತ ತಿಳ್ಕೊಂಡು ಮತ್ತೆ ಅದಕ್ಕೆ ಸುಣ್ಣ ಸೇರಿಸ್ತಾ ಹೋದರೆ ಅದು ಕೆಂಪು ಪ್ರಮಾಣದಿಂದ ಹೊರಗೆ ಬರುತ್ತದೆ. ಆಗ ಅದು ನ್ಯೂಟ್ರಲ್ pH ಅಂದರೆ 6.5-7 pH ನಮಗೆ ಬಂದಾಗ ಅದು ಸಿಂಪರಣೆಗೆ ಯೋಗ್ಯವಾದ ದ್ರಾವಣ ಅಂತ ತಿಳ್ಕೊಂಡು ನಾವು ಮರಗಳಿಗೆ ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಲ್ಲ ಗೊನೆ ಎಲ್ಲ ಭಾಗಕ್ಕೂ ಬೀಳಬೇಕು ಮತ್ತು ಸುಳಿ ಭಾಗಕ್ಕೂ ಬಿದ್ದರೆ ಆವಾಗ ಬರ್ತಕ್ಕಂಥ ಸುಳಿ ಕೊಳೆ ರೋಗ ಅಥವಾ ಕಾಯಿ ಕೊಳೆ ರೋಗನ ಏನು ಕರಿತೀವೋ ಅದನ್ನು ನಾವು ನಿರ್ಮೂಲನೆ ಮಾಡೋದು. ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆ 9008618461
0: ಸಂಪರ್ಕಿಸಿ. ಧನ್ಯವಾದಗಳು. ರೈತರಿಗೆ ಸಲಹೆ ಕೇಳಿದಿರಿ.

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 6:45:05. ಇದೀಗ ಒಂದು ಭಾವಗೀತೆಯನ್ನು ಕೇಳೋಣ. ರಚನೆ ಬಿಎಂ ಶ್ರೀ

0: ಸ್ನೇಹಿತರೆ, ನಿಲಯದ ಮುಂಜಾನೆಯ ದುರ್ಗೋದಯ ಪ್ರಸಾರದ ಕಾರ್ಯಕ್ರಮಗಳನ್ನು 102.6 ತರಂಗಾಂತರಗಳಲ್ಲಿ ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 6:50:30. ಇದೀಗ ಕೇಳೋಣ ಕಾರ್ಯಕ್ರಮ ಆರೋಗ್ಯ ಬಿಂದು. ಇಂದಿನ ವಿಷಯ ಕೀಲು ನೋವಿಗೆ ಹೋಮಿಯೋಪತಿ ಚಿಕಿತ್ಸೆ.
1: ಮಂಡಿ ನೋವು, ಕೈ ನೋವು, ಕಾಲು ನೋವು, ಹೀಗೆ ದಿನ ಬೆಳಗಾದ್ರೆ ನೋವು ನೋವು, ಇನ್ನೇನು ವಯಸ್ಸಾಯ್ತು, ಈ ನೋವುಗಳು ಸಾಮಾನ್ಯ ಎಂದು 50 ವರ್ಷ ದಾಟಿದವರು ಗೊಣಗುವುದನ್ನು ಕೇಳುತ್ತಿರುತ್ತೇವೆ. ಒಂದು ಮೂಳೆ ಇನ್ನೊಂದು ಮೂಳೆಯೊಂದಿಗೆ ಜೋಡಣೆಗೊಂಡಿರುವುದನ್ನೇ ಕೀಲು, ಸಂದು ಅಥವಾ ಜಾಯಿಂಟ್ ಎಂದು ಕರೆಯುತ್ತೇವೆ. ಕೀಲುಗಳ ರಚನೆಯಲ್ಲಿ ವಿವಿಧ ಭಾಗಗಳು ಇರುತ್ತವೆ. ಇದರಲ್ಲಿ ಕಾರ್ಟಿಲೇಜ್ ಎಂಬುದು ಬಹಳ ಮುಖ್ಯವಾದದ್ದು. ಇದು ಎರಡು ಮೂಳೆಗಳ ನಡುವೆ ಮೆತ್ತನೆ ದಿಂಬಿನ ಹಾಗೆ ಕೆಲಸ ನಿರ್ವಹಿಸುತ್ತದೆ. ಇದನ್ನು ಬಾಗುವ ಎಳೆಯ ಎಲುಬು ಎಂದು ಕರೆಯಬಹುದು. ಇದರ ಜೊತೆಯಲ್ಲಿ ಕೀಲುಗಳು ಸುಲಭವಾಗಿ ಚಲಿಸಲು ದ್ರವ ಪದಾರ್ಥ ಇರುತ್ತದೆ. ಇದನ್ನು ಸೈನೋವಿಯಲ್ ಫ್ಲೂಯಿಡ್ ಎಂದು ಕರೆಯುತ್ತಾರೆ. ದೇಹದ ಚಲನೆಯಲ್ಲಿ ಈ ಕೀಲುಗಳ ಪಾತ್ರ ಬಹುಮುಖ್ಯವಾದದ್ದು. ಹಾಗೆಯೇ ನಮ್ಮ ಶರೀರದ ಭಾರವನ್ನು ತಡೆಯುವಲ್ಲಿ ಈ ಕೀಲುಗಳು ತುಂಬಾ ಸಹಕಾರಿಯಾಗುತ್ತವೆ. ಇದರಲ್ಲಿ ಮಂಡಿ ಕೀಲು, ಬೆನ್ನೆಲುಬು ಹಾಗೂ ಸೊಂಟದ ಕೀಲುಗಳು ಮುಖ್ಯವಾದವು. ವಯಸ್ಸಾದಂತೆ ಮನುಷ್ಯನ ಶಕ್ತಿ ಕ್ಷೀಣಿಸುತ್ತಾ ಹೋಗುತ್ತದೆ. ಇದರಿಂದ ಕೀಲುಗಳ ನಡುವೆ ಇರುವ ಕಾರ್ಟಿಲೇಜ್ ಸವಿಯು ಹೋಗುತ್ತದೆ. ಆದ್ದರಿಂದ ಕೀಲು ನೋವು ವಯಸ್ಸಾದವರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣುತ್ತೇವೆ. ಸಾಮಾನ್ಯವಾಗಿ ಮಂಡಿ ನೋವು ಮಹಿಳೆಯರಲ್ಲಿ ಹಾಗೂ ಸೊಂಟದ ಕೀಲು ನೋವು ಪುರುಷರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ನಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡರೆ ಕೀಲು ನೋವನ್ನು ತಡೆಗಟ್ಟುವಲ್ಲಿ ನಾವು ಯಶಸ್ವಿ ಆಗಬಹುದು. ನಮ್ಮ ನಿತ್ಯ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದ ಹಣ್ಣುಗಳು, ತರಕಾರಿಗಳು ಯಥೇಚ್ಛವಾಗಿ ಬಳಸುವುದರಿಂದ ಅದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಬಹುಬೇಗನೆ ವಯಸ್ಸಾಗುವುದನ್ನು ತಡೆಯುತ್ತವೆ. ಅಗಸೆ ಬೀಜ, ಅಕ್ರೋಟ್, ತಾಜಾ ಅನಾನಸ್ ಹಣ್ಣು ಹಾಗೂ ಎಣ್ಣೆ ಮೀನಿನಲ್ಲಿರುವ ವಿಶೇಷವಾದ ಎಣ್ಣೆ ಪದಾರ್ಥಗಳು ಕೀಲುಗಳ ಉರಿಯೂತ ಆಗುವುದನ್ನು ತಡೆಯುತ್ತದೆ. ಎಡ್ರಿನಲ್ ಗ್ರಂಥಿಯನ್ನು ಉತ್ತೇಜನಗೊಳಿಸುವಂತಹ ಟೀ, ಕಾಫಿ, ಸಕ್ಕರೆ ಹಾಗೂ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಗಳನ್ನು ಹೆಚ್ಚಾಗಿ ಸೇವಿಸಬಾರದು. ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನು ಸೇವಿಸಬಾರದು. ಇದರಲ್ಲಿರುವ ಫಾಸ್ಫೋರಿಕ್ ಆಮ್ಲ ಕೀಲು ನೋವನ್ನು ಉಲ್ಬಣ ಮಾಡುತ್ತದೆ. ದೇಹದ ತೂಕ ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಂಡು ಹೋಗಬೇಕು. ಹಿತವಾದ ಪಾದರಕ್ಷೆಗಳನ್ನು ಧರಿಸುವುದು ಉತ್ತಮ. ಹಾಗೆಯೇ ನಿಯಮಿತ ವ್ಯಾಯಾಮ ಮಾಡುವುದರಿಂದ ಕೀಲು ನೋವು ಕಾಣಿಸಿಕೊಳ್ಳುವುದಿಲ್ಲ. ಈಜುವುದರಿಂದ ಕೀಲು ನೋವಿಗೆ ಬಹಳ ಉಪಯೋಗವಾಗುತ್ತದೆ. ಹೋಮಿಯೋಪತಿ ಔಷಧವಾದ ರಸ್ಟಾಕ್ಸ್ ಕೀಲು ನೋವಿಗೆ ಬಹಳ ಉಪಯೋಗವಾದುದು. ಇದರಲ್ಲಿ ಕೀಲುಗಳಲ್ಲಿನ ಊತ, ತೀವ್ರವಾದ ನೋವು, ಕುಳಿತಾಗ ಕಡಿಮೆ ಇರುತ್ತದೆ ಹಾಗೂ ಸ್ವಲ್ಪ ಚಲಿಸಿದರೂ ನೋವು ಹೆಚ್ಚಾಗುತ್ತದೆ. ಎರಡನೆಯದು ಕಲ್ಕೇರಿಯಾ ಫ್ಲೋರ್. ನಡೆದರೆ ಮಂಡಿ ಕೀಲಿನಲ್ಲಿ ಶಬ್ದ ಬಂದರೆ ಹಾಗೂ ಕೀಲುಗಳ ಸುತ್ತಲೂ ಗಟ್ಟಿಯಾದ ಗಡ್ಡೆಗಳಾದರೆ ಸೈನೋವಿಲ್ ದ್ರವದಲ್ಲಿ ವ್ಯತ್ಯಾಸ ಕಂಡು ಬಂದರೆ ಈ ಔಷಧವನ್ನು ಬಳಸಬಹುದು. ಇದಲ್ಲದೆ ಬ್ರಯೋನಿಯಾ, ಗೋಯಕಂ, ಬೆಂಜೋಯಿಕ್ ಆಸಿಡ್, ಎಕ್ಟಿಯಾ ಸ್ಪೈಕೇಟಾ, ಸಿಮಿಸಿಫುಗಾ, ಲೆಡಂಪಾಲ್ ಎಂಬ ಔಷಧಿಗಳು ಬಹಳ ಉಪಯುಕ್ತವಾಗಿವೆ. ಇವೆಲ್ಲ ಔಷಧಿಗಳು ತೆಗೆದುಕೊಳ್ಳಬೇಕಾದರೆ ತಜ್ಞ ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ತೆಗೆದುಕೊಳ್ಳತಕ್ಕದ್ದು.
0: ಕೀಲು ನೋವಿಗೆ ಹೋಮಿಯೋಪತಿ ಚಿಕಿತ್ಸೆ. ಈ ವಿಷಯದ ಕುರಿತಾಗಿ ಮಾಹಿತಿ ನೀಡಿದವರು ಡಾಕ್ಟರ್ ಜ್ಯೋತಿರ್ಮಯಿ ಬಿ ಜಾನ್ಬೋ. ಇದಾಗಿತ್ತು ಇಂದಿನ ಆರೋಗ್ಯ ಬಿಂದು ಕಾರ್ಯಕ್ರಮ. ಸ್ನೇಹಿತರೆ, ಜೀವನದ ಪಯಣದಲ್ಲಿ ಓದಿದವನಿಗೆ ಒಂದು ಕೆಲಸ ಇದ್ದರೆ ಓದದವನಿಗೆ 1000 ಕೆಲಸಗಳಿರುತ್ತವೆ. ಯಾಕೆಂದರೆ ಓದಿದವನು ಪುಸ್ತಕದ ಪಾಠ ಕಲಿತಿರ್ತಾನೆ, ಆದರೆ ಓದದೇ ಇರೋನು ಜೀವನದ ಪಾಠ ತಿಳಿದಿರ್ತಾನೆ. ಹಾಗಾಗಿ ಯಾರನ್ನೂ ಕೂಡ ಕೀಳಾಗಿ ನೋಡುವ ಅವಶ್ಯಕತೆ ಇಲ್ಲ ಅಲ್ಲವೇ? ಸ್ನೇಹಿತರೆ, ನಿಲಯದ ಕಾರ್ಯಕ್ರಮಗಳನ್ನು 102.6 ತರಂಗಾಂತರಗಳಲ್ಲಿ ಕೇಳ್ತಾ ಇದ್ದೀರಿ. ಸಮಯ 6:55 ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
2: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 7:10 ಸೆಕೆಂಡ್ಗಳು. ಇದೀಗ ಕೆಲವು ಪ್ರಕಟಣೆಗಳು.
1: ರೀ ಸ್ಕೂಲ್

0: ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: ಪ್ರಿಯ ಕೇಳುಗರೆ, ಇಂದು ಬೆಳಿಗ್ಗೆ 7:45 ನಮ್ಮ ನಿಲಯದಿಂದ ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 50 ಮೂಡಿಬರಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡ್ತಾ ಇದ್ದಾರೆ ಡಾಕ್ಟರ್ ಪ್ರಭು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಚಿತ್ರದುರ್ಗ. ಕೇಳಿ 7:45 ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.

ಸ್ನೇಹಿತರೆ, ನಿಲಯದ ಕಾರ್ಯಕ್ರಮಗಳನ್ನು ಎಫ್ಎಂ ಕಂಪನಾಂಕ 102.6 ಮೆಗಾಹೆರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು ಮೂಡಿಬರಲಿವೆ. ನಂತರ 7:05 ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ. ಅನಂತರ 7:15 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಆಲಿಸುವಿರಿ.

0: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
3: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
0: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
4: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
5: ಹೌದು, ನನಗೂ ಬಂದಿದೆ ಕಣೆ.
4: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
6: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
4: ಅಯ್ಯೋ, ನಿಂಗೂ ಬಂತಾ?
6: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
4: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು.
7: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಇರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಜೂನ್ 3ರಂದು ಪ್ರಮಾಣ ವಚನ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇಂದು ಧರ್ಮಸ್ಥಳದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟನೆ. ಯಾದಗಿರಿ ನಗರದ ಕಲುಷಿತ ನೀರು ನೇರವಾಗಿ ಭೀಮಾ ನದಿಗೆ, ಉಪಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ದೂರು. ಇಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. ಪ್ರಧಾನಮಂತ್ರಿಯವರಿಂದ ಇಂದು ಬೆಳಗ್ಗೆ 11 ಗಂಟೆಗೆ ಮನ್ ಕಿ ಬಾತ್. ಈಗ ವಾರ್ತೆಗಳ ವಿವರ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವ ಡಿಕೆ ಶಿವಕುಮಾರ್ ಪಕ್ಷದ ಹಿರಿಯ ಮುಖಂಡರೊಂದಿಗೆ ಲೋಕಭವನದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದರು. ರಾಜ್ಯಪಾಲರು ಒಪ್ಪಿಗೆ ಸೂಚಿಸಿದ್ದು ಜೂನ್ 3ರಂದು ಸಂಜೆ 4:05 ಪ್ರಮಾಣವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿದೆ. ರಾಜ್ಯಪಾಲರು ಪ್ರಮಾಣವಚನ ಬೋಧಿಸಲಿದ್ದು ಡಿಕೆ ಶಿವಕುಮಾರ್ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಬಳಿಕ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು.
1: ಕಾಂಗ್ರೆಸ್ ಹೈಕಮಾಂಡ್ ಸಜೆಸ್ಟೆಡ್ ದ ನೇಮ್ ಆಫ್ ಡಿಕೆ ಶಿವಕುಮಾರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಸ್ ದ ಲೀಡರ್ ಆಫ್ ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ. ಸಿದ್ದರಾಮಯ್ಯಜಿ ಪ್ರಪೋಸ್ ದ ನೇಮ್ ಆಫ್ ಡಿಕೆ ಶಿವಕುಮಾರ್ ಅಂಡ್ ಡಾಕ್ಟರ್ ಪರಮೇಶ್ವರ ಸೆಕೆಂಡ್ ಸಿಎಲ್ಪಿ ಅಗೇನ್ ಯುನಾನಿಮಸ್ಲಿ ಆಕ್ಸೆಪ್ಟೆಡ್ ದ ನೇಮ್. ಐ ವುಡ್ ಲೈಕ್ ಟು ಪ್ರೌಡ್ಲಿ ಅನೌನ್ಸ್ ದ ಕರ್ನಾಟಕ ಲೆಜಿಸ್ಲೇಟಿವ್ ಪಾರ್ಟಿ ಯುನಾನಿಮಸ್ಲಿ ಎಲೆಕ್ಟೆಡ್ ಡಿಕೆ ಶಿವಕುಮಾರ್ ಲೀಡರ್ ಆಫ್ ದ ಲೆಜಿಸ್ಲೇಟಿವ್ ಪಾರ್ಟಿ ಆಫ್ ಕರ್ನಾಟಕ ಕಾಂಗ್ರೆಸ್ ಗೋಯಿಂಗ್ ಟು ಟೇಕ್ ಓತ್ ಆಸ್ ಅ ಚೀಫ್ ಮಿನಿಸ್ಟರ್ ಅಲಾಂಗ್ ವಿತ್ ಹಿಸ್ ಟೀಮ್ ಆನ್ 3rd ಇವನಿಂಗ್.
0: ದಕ್ಷಿಣ ಕನ್ನಡ ಜಿಲ್ಲೆ ಬೆಳತಂಗಡಿಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು ಇಂದು ಬೆಳಗ್ಗೆ 10 ಗಂಟೆಗೆ ಧರ್ಮಸ್ಥಳದ ಅಮೃತವರ್ಷಿಣಿ ಸಭಾಭವನದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಅಧ್ಯಕ್ಷ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ಪಾಲ್ಗೊಳ್ಳಲಿದ್ದಾರೆ. 7 ಎಕರೆ ಪ್ರದೇಶದಲ್ಲಿ 1.5 ಲಕ್ಷ ಚದರ ಅಡಿಯಷ್ಟು ವಿಸ್ತಾರವಾದ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಗ್ರಾಮೀಣ ಭಾಗದ ಆರ್ಥಿಕವಾಗಿ ಹಿಂದುಳಿದ 700ಕ್ಕೂ ಅಧಿಕ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಿದೆ. ಡಾ ಡಿ ವೀರೇಂದ್ರ ಹೆಗ್ಗಡೆ ಹಾಗೂ ಮಾತೃಶ್ರೀ ಹೇಮಾವತಿ ಹೆಗ್ಗಡೆ ಅವರ ಸಂಕಲ್ಪದಂತೆ ನಿರ್ಮಾಣಗೊಂಡ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಿರಿ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕ ಕೆಎನ್ ಜನಾರ್ದನ.
2: ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ನಮ್ಮ ಇಡೀ ಭಾರತ ದೇಶದ ಒಂದು ಮಾದರಿಯ ಇಂಡಸ್ಟ್ರಿಯ ಪಾರ್ಕ್ ಅಲ್ಲಿ ಒಂದು ಅಂತ ಹೇಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ. ಎಲ್ಲ ವ್ಯವಸ್ಥೆಗಳು ಒಂದಿದೆ. ಇದರಲ್ಲಿ ಬಟ್ಟೆಗಳನ್ನ ಹೊಲಿತೇವೆ, ಫೆನಾಯಿಲ್, ಕ್ಲೀನಿಂಗ್ ಏಜೆಂಟ್ಗಳು, ದೀಪದ ಎಣ್ಣೆ, ಉಪ್ಪಿನಕಾಯಿಗಳು, ಅಗರಬತ್ತಿಗಳು, ಹೀಗೆ ಹಲವು 16 ಪ್ರತಿನಿತ್ಯ ಬೇಕಾದಂತಹ ಉತ್ಪನ್ನಗಳನ್ನ ನಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪಿನ ಮಹಿಳೆಯರು ಉತ್ಪಾದನೆ ಮಾಡಿ ಅದನ್ನ ನಮ್ಮ ಇಡೀ ರಾಜ್ಯದಾದ್ಯಂತ ನಮ್ಮದೇ ಆದಂತಹ 13 ಅಂಗಡಿಗಳ ಮೂಲಕ, 13 ಲೈನ್ ಸೇಲ್ಗಳ ಮೂಲಕ ಡಿಸ್ಟ್ರಿಬ್ಯೂಟರ್ ನೆಟ್ವರ್ಕ್ ಅಲ್ಲಿ ಮಾಡ್ತಾ ಇದ್ದೇವೆ. ರಮೇಶ್ ಅರವಿಂದ್ ರವರು ನಮ್ಮ ರಾಯಭಾರಿಯಾಗಿ ಈ ಸಿರಿಯನ್ನು ಇಡೀ ರಾಜ್ಯದಾದ್ಯಂತ ತೆಗೆದುಕೊಂಡು ಹೋಗೋದಕ್ಕೆ ತುಂಬಾ ಸಹಾಯ ಮಾಡಿದ್ದಾರೆ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇಲ್ಲಿ ಕೆಲಸ ಮಾಡತಕ್ಕಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಆ ಡಿಗ್ನಿಟಿ ಆಫ್ ಲೇಬರ್ ಫೀಲ್ ಮಾಡತಕ್ಕಂತಹ ಒಂದು ಪ್ರೌಡ್ ಮೊಮೆಂಟ್ ಇದು. ನಿಜವಾಗ್ಲೂ ಇವತ್ತೊಂದು ನಮ್ಮ ಹಿರಿಯ ದಿನದಲ್ಲಿ ಅಭೂತಪೂರ್ವವಾದ ಕ್ಷಣಗಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ.
0: ಯಾದಗಿರಿ ನಗರದ ಕಲುಷಿತ ನೀರು ನೇರವಾಗಿ ಭೀಮಾ ನದಿಗೆ ಸೇರುತ್ತಿದ್ದು ಅನುಮೋದಿತ 80 ಕೋಟಿ ರೂಪಾಯಿ ವೆಚ್ಚದ ಶುದ್ಧೀಕರಣ ಯೋಜನೆಯನ್ನು ಮುಂಬರುವ 1 ವಾರದೊಳಗೆ ಅನುಷ್ಠಾನಕ್ಕೆ ಕ್ರಮ ಕೈಗೊಂಡು ವರದಿ ಸಲ್ಲಿಸುವಂತೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಗಂಭೀರ ವಿಷಯವಾಗಿದ್ದು ಲೋಕಾಯುಕ್ತ ಸಂಸ್ಥೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದ್ದು ಮುಂದಿನ ಬೆಳವಣಿಗೆಗಳ ಮೇಲೆ ನಿಗಾ ವಹಿಸಲಿದೆ ಎಂದು ಕೆಎನ್ ಫಣೀಂದ್ರ ತಿಳಿಸಿದರು. ಸಂಸ್ಕೃತಿ, ಸಂಗೀತ, ಕಲೆ, ಯೋಗದಲ್ಲಿ ನಮ್ಮ ಅಸ್ಮಿತೆ ಇದೆ. ನಮ್ಮತನ, ನಮ್ಮ ಸಂಸ್ಕೃತಿಗೆ ಆದ್ಯತೆ ನೀಡಬೇಕು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಧಾರವಾಡ ಸತ್ತೂರಿನ ಡಾ ಡಿ ವೀರೇಂದ್ರ ಹೆಗ್ಗಡೆ ಕಲಾಕ್ಷೇತ್ರದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದರ ಸಾಂಸ್ಕೃತಿಕ ಮಹೋತ್ಸವದ ಅಂಗವಾಗಿ ರಾಷ್ಟ್ರೀಯ ಸಂಗೀತೋತ್ಸವ ವಸಂತ ಗಾನಲಹರಿ ಉದ್ಘಾಟಿಸಿ ಅವರು ಮಾತನಾಡಿದರು. ವಿದುಷಿ ಕೌಶಿಕಿ ಚಕ್ರವರ್ತಿ.

0: ಪಂಡಿತ್ ಜಯತೀರ್ಥ ಮೇವುಂಡಿ ಹಾಗೂ ಪಂಡಿತ್ ಪ್ರವೀಣ್ ಗೋಡ್ಖಿಂಡಿ ಅವರ ಜುಗಲ್ಬಂದಿ, ಪಂಡಿತ್ ಕುಮಾರ್ ಮರಡೂರ್, ವಿದುಷಿ ಅನುಪಮಾ ಭಾಗವತ್, ಅನಿರುದ್ಧ ಐತಾಳ್ ಹಾಗೂ ನಿಷಾದ್ ಮತ್ತು ನೌಷಾದ್ ಹರ್ಲಾಪುರ್ ಅವರ ಸಂಗೀತ ಕಚೇರಿಗಳು ಗಮನ ಸೆಳೆದವು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಕರ್ಷಕ ಮುಖವಾಡವನ್ನು ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ತೊರೆಯುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ತಂಬಾಕು ಮತ್ತು ಧೂಮಪಾನ ಮುಕ್ತ ದಿನಾಚರಣೆ. ಇಂದಿನಿಂದ ಜೂನ್ 30ರವರೆಗೆ 1 ತಿಂಗಳ ಕಾಲ ರಾಜ್ಯಾದ್ಯಂತ ಯುವ ಪೀಳಿಗೆಯನ್ನು ತಂಬಾಕು ಮುಕ್ತಗೊಳಿಸುವ ಅಭಿಯಾನ ಆಯೋಜಿತವಾಗಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ನವನಗರದ ಪದ್ಮಶ್ರೀ ಡಾ ಆರ್ಬಿ ಪಾಟೀಲ್ ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಸಂಶೋಧನಾ ಆಸ್ಪತ್ರೆಯ ರೋಗ ಲಕ್ಷಣಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾ ಉಮೇಶ್ ಹಳ್ಳಿಕೇರಿ ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ಇಂದು ನಾವೆಲ್ಲರೂ ವಿಶ್ವ ತಂಬಾಕು ರಹಿತ ದಿನವನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆಚರಿಸುತ್ತೇವೆ. ನಾವು ಪ್ರತಿ ದಿವಸನೂ ತಂಬಾಕು ರಹಿತ ದಿನವನ್ನು ಆಚರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಡುತ್ತೇನೆ. ತಂಬಾಕು ಸೇವನೆಯಿಂದ ಕುಟುಂಬ, ಸಮಾಜ ಮತ್ತು ಪರಿಸರದ ಮೇಲೆ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲು ಇಂದು ನಾವು ಈ ದಿನವನ್ನು ಆಚರಿಸುತ್ತಿದ್ದೇವೆ. ತಂಬಾಕು ಸೇವನೆ ಕೇವಲ ಕ್ಯಾನ್ಸರ್ಗೆ ಅಷ್ಟೇ ಅಲ್ಲ, ಹೃದಯ ರೋಗಗಳು, ಶ್ವಾಸಕೋಶ ರೋಗಗಳು, ಮಧುಮೇಹ, ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆ COPD ಅಂತ ಕರಿತೇವೆ, ಕ್ಷಯ ರೋಗ ಹಾಗೂ ಕಣ್ಣಿನ ಮೇಲೆ ಇದರ ದುಷ್ಪರಿಣಾಮಗಳು ಇರುತ್ತದೆ. ಪರಿಸರದ ಮೂಲಕ ನೋಡುವುದಾದರೆ ತಂಬಾಕು ಕೃಷಿಯಿಂದ ಉಂಟಾಗುವ ವಾರ್ಷಿಕ ಅರಣ್ಯ ನಾಶವು 2 ಲಕ್ಷ ಹೆಕ್ಟೇರ್ ಎಂದು ಅಂದಾಜಿಸಲಾಗಿದೆ. ತಂಬಾಕು ಬೆಳೆಯುವ ಭೂಮಿ ಜೈವಿಕ ಉತ್ಪಾದನೆಯ ನಷ್ಟ ಆಗುತ್ತದೆ. ಅಧಿಕ ರಾಸಾಯನಿಕ ಗೊಬ್ಬರಗಳನ್ನು ಮತ್ತು ಕೀಟನಾಶಕ ಭಾರಿ ಬಳಕೆಯಿಂದ ಇದು ಮಣ್ಣಿನ ಫಲವತ್ತತೆಯನ್ನು ಕ್ಷೀಣಿಸುತ್ತಾ ಬರುತ್ತದೆ.
0: ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ ನಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳ ಭಾರತೀಯರನ್ನುದ್ದೇಶಿಸಿ ತಮ್ಮ ಮನದ ಮಾತು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಹಿಂದಿ ಅವತರಣಿಕೆ ಬಳಿಕ 11:30ಕ್ಕೆ ಕನ್ನಡ ಸೇರಿದಂತೆ ಇತರೆ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ರಾಜ್ಯದಲ್ಲಿ ಒಟ್ಟು 6,000 ಗ್ರಾಮ ಪಂಚಾಯಿತಿಗಳ ಪೈಕಿ 4,000 ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಸ್ವಚ್ಛತಾ ವಾಹಿನಿಗಳನ್ನಾಗಿ ನಿಯೋಜಿಸಲಾಗಿದೆ. ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ ಬಗ್ಗೆ ಸೂಕ್ತ ತರಬೇತಿ ನೀಡಲಾಗುವುದು ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ 2026ರ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. 4 ವಿಧದಲ್ಲಿ ವೈಜ್ಞಾನಿಕವಾಗಿ ಕಸವನ್ನು ನಿರ್ವಹಿಸುವಂತೆ ಮ್ಯಾಪಿಂಗ್ ವ್ಯವಸ್ಥೆ ರೂಪಿಸಬೇಕು, ವೇಸ್ಟ್ ಟು ಎನರ್ಜಿ, ವೇಸ್ಟ್ ಟು ವೆಲ್ತ್ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು. ಧಾರವಾಡ ತಾಲೂಕು ಸಿಂಗನಹಳ್ಳಿ ಗ್ರಾಮದ ಕರೆಮ್ಮನ ಕೆರೆಯಲ್ಲಿ ಈಜಲು ಹೋಗಿ 3 ಬಾಲಕರು ಮುಳುಗಿ ಮೃತಪಟ್ಟ ದುರ್ಘಟನೆ ನಡೆದಿದೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ತಂತ್ರಾಂಶ ಅಭಿವೃದ್ಧಿ ಹಾಗೂ ಅನುಷ್ಠಾನದಲ್ಲಿ ತೋರಿದ ಅತ್ಯುತ್ತಮ ಸಾಧನೆಗಾಗಿ ಎಕ್ಸಲೆನ್ಸ್ ಇನ್ ಕ್ಲೌಡ್ ಅಡಾಪ್ಷನ್ ರಾಷ್ಟೀಯ ಪ್ರಶಸ್ತಿಗೆ ಭಾಜನವಾಗಿದೆ. ಗದಗ್ ವಿಭಾಗೀಯ ಸಂಚಾರ ಅಧಿಕಾರಿ ಪಡಿಯಪ್ಪ ಮೇತ್ರಿ ಹೊಸದಿಲ್ಲಿಯಲ್ಲಿ ಪ್ರಶಸ್ತಿ ಸ್ವೀಕರಿಸಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ಸಂಜೆ 7:30ಕ್ಕೆ ಐಪಿಎಲ್ T20 ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್, ಜೂನ್ 3ರಂದು ಪ್ರಮಾಣವಚನ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಇಂದು ಧರ್ಮಸ್ಥಳದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟನೆ. ಯಾದಗಿರಿ ನಗರದ ಕಲುಷಿತ ನೀರು ನೇರವಾಗಿ ಭೀಮಾ ನದಿಗೆ, ಉಪಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ದೂರು. ಇಂದು ವಿಶ್ವ

0: ತಂಬಾಕು ಮುಕ್ತ ದಿನಾಚರಣೆ. ಪ್ರಧಾನಮಂತ್ರಿಯವರಿಂದ ಇಂದು ಬೆಳಗ್ಗೆ 11 ಗಂಟೆಗೆ ಮನ್ ಕಿ ಬಾತ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಸಮಯ 7:15:40. ಭಾವತರಂಗ, ಭಾವಗೀತೆಗಳ ಕಾರ್ಯಕ್ರಮ ಇದೀಗ.

0: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: ಕರೆದ ಹಾಲಿಲ್ಲ, ಕಡೆದ ಮೊಸರಿಲ್ಲ ಗೋಪಿ ಬಾಲೆಯ ಮನೆಯಲ್ಲಿ. ಕಾರ್ಯಕ್ರಮದ ಆರಂಭದಲ್ಲಿ ಎಚ್ಎಸ್ ವೆಂಕಟೇಶ್ ಮೂರ್ತಿಯವರ ಈ ರಚನೆ. ಉಪಾಸನಾ ಮೋಹನ್ ಅವರ ಸಂಗೀತ ಸ್ವರದಲ್ಲಿ ಕವಿತೆಗೆ ಧ್ವನಿಯಾಗಿದ್ದಾರೆ ಪಿಎ ಮಂಗಳಾ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಭಾವತರಂಗ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಹೆಚ್ ದುಂಡಿರಾಜ್ ಅವರ ರಚನೆ. ಸಿ ಅಶ್ವಥ್ ಅವರ ಸಂಗೀತ ಸ್ವರದಲ್ಲಿ ಕವಿತೆಗೆ ಧ್ವನಿಯಾಗಿದ್ದಾರೆ ಸಂಗೀತ ಕಟ್ಟಿ. ಕೇಳಿ, ಗೋಗಿಲೆಯೇ ಏಕೆ ಸುಮ್ಮನೆ ಕುಳಿತಿಹೇ, ಓಗಿಳಿಯೇ ಮಾತನೇತಕ್ಕೆ ಮರೆತಿಹೇ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಭಾವತರಂಗ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ. ಮೈಸೂರು ಅನಂತಸ್ವಾಮಿ ಅವರ ಸಂಗೀತ ನಿರ್ದೇಶನದಲ್ಲಿ ಕವಿತೆಗೆ ಧ್ವನಿಯಾಗಿದ್ದಾರೆ ಸುನೀತಾ ಅನಂತಸ್ವಾಮಿ. ಕೇಳಿ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ಸೇವಾ ಮಾಹಿತಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಎರಡ್ ಸಾವಿರದ 2026-27 ಸಾಲಿಗೆ ಚಿತ್ರದುರ್ಗ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖಾ ವ್ಯಾಪ್ತಿಯಲ್ಲಿ ಬರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಹೊಸದಾಗಿ ಪ್ರವೇಶಾತಿ ಬಯಸುವ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಈ ಪ್ರಯುಕ್ತ ಸಂಬಂಧಪಟ್ಟ ಮೆಟ್ರಿಕ್ ಪೂರ್ವ ಮತ್ತು ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಅರ್ಜಿ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದ್ದು, ಇಲಾಖಾ ಆನ್ಲೈನ್ ವೆಬ್ಸೈಟ್ನಲ್ಲಿ www.sw.kar.nic.in ಅರ್ಹ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳು ಹಾಗೂ ಇತರೆ ಹಿಂದುಳಿದ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಆಯಾ ತಾಲೂಕು ಸಮಾಜ ಕಲ್ಯಾಣ ಇಲಾಖಾ ಸಹಾಯಕ ನಿರ್ದೇಶಕರ ಕಚೇರಿ ಅಥವಾ ಹತ್ತಿರದ ವಿದ್ಯಾರ್ಥಿ ನಿಲಯದ ವಾರ್ಡನ್ ಅವರನ್ನು ಸಂಪರ್ಕಿಸಬಹುದಾಗಿದೆ. ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿಯ ವತಿಯಿಂದ ಪ್ರತಿ ವರ್ಷ ದಿನಾಂಕ 3 ಡಿಸೆಂಬರ್ನಂದು ಆಚರಿಸಲಾಗುವ ವಿಶ್ವ ವಿಕಲಚೇತನರ ದಿನಾಚರಣೆಯ ಸಮಾರಂಭದಲ್ಲಿ ವಿಕಲಚೇತನರ ವಿವಿಧ ಕ್ಷೇತ್ರಗಳಲ್ಲಿ ರಾಷ್ಟ್ರ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ವಿಕಲಚೇತನರ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ರಾಷ್ಟ್ರ ಪ್ರಶಸ್ತಿಗಾಗಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಇವರ ಜಾಲತಾಣ www.depwd.gov.in ಮತ್ತು ರಾಷ್ಟ್ರೀಯ ಪುರಸ್ಕಾರ ಪೋರ್ಟಲ್ www.awards.gov.in ಗಳಲ್ಲಿ ಆನ್ಲೈನ್ ಮೂಲಕ ಎಲ್ಲಾ ಪೂರಕ ದಾಖಲಾತಿಗಳೊಂದಿಗೆ ದಿನಾಂಕ 20/7/2026 ಆಂಗ್ಲ ಭಾಷೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಸಲ್ಲಿಸಿದ ದಾಖಲಾತಿಗಳ 2 ಪ್ರತಿಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿ, ಜಿಲ್ಲಾ ಬಾಲಭವನ ಆವರಣ, ಒನಕೆ ಓಬವ್ವ ಸ್ಟೇಡಿಯಂ ರಸ್ತೆ, ಚಿತ್ರದುರ್ಗ ಇಲ್ಲಿ ನೀಡಲು. ಹಾಗೆಯೇ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0819-4-23-5284 ಸಂಪರ್ಕಿಸಲು ಕೋರಲಿದೆ. ಇದುವರೆಗೂ ಸೇವಾ ಮಾಹಿತಿ ಕೇಳಿದಿರಿ.

0: ಕೇಂದ್ರ ಹಣಕಾಸು ಸಚಿವಾಲಯ. ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್ ಇಂದಿನ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ದೇಶ ವಿದೇಶದಲ್ಲಿರುವಂತಹ ಭಾರತೀಯರನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 134ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿಯ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ಶ್ರೀಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇಗುಲಕ್ಕೆ ಅವರು ಭೇಟಿ ನೀಡಲಿದ್ದಾರೆ. ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತೀಯ ನೌಕಾಪಡೆಯು ಇಡೀ ಪಾಕಿಸ್ತಾನ ನೌಕಾಪಡೆಯನ್ನು ತನ್ನ ಬಂದರುಗಳಿಗೆ ಸೀಮಿತವಾಗಿರುವಂತೆ ಮಾಡಿತು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಲಕ್ನೋದಲ್ಲಿ ನೌಕಾ ವಸ್ತು ಸಂಗ್ರಹಾಲಯದ ನೌಸೇನಾ ಶೌರ್ಯ ವಾಟಿಕ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಕಾಯ್ದುಕೊಳ್ಳುವಲ್ಲಿ ನೌಕಾಪಡೆಯು ಮಹತ್ವದ ಪಾತ್ರ ವಹಿಸಿದೆ ಎಂದು ಹೇಳಿದ್ದಾರೆ. ಭಾರತೀಯ ನೌಕಾಪಡೆಯನ್ನು ಅರೇಬಿಯನ್ ಸಮುದ್ರದಲ್ಲಿ ಸಂಪೂರ್ಣ ಸನ್ನದ್ಧತೆ ಮತ್ತು ಬಲದೊಂದಿಗೆ ನಿಯೋಜನೆ ಮಾಡಲಾಗಿದ್ದು ಎದುರಾಳಿಯ ಮೇಲೆ ನಿರಂತರ ಒತ್ತಡವನ್ನು ಕಾಯ್ದುಕೊಳ್ಳಲಾಗಿದೆ ಎಂದು ರಕ್ಷಣಾ ಸಚಿವರು ಹೇಳಿದ್ದಾರೆ. ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ಮಾತನಾಡಿ, ಆಪರೇಷನ್ ಸಿಂಧೂರ ಸಮಯದಲ್ಲಿ ಭಾರತೀಯ ನೌಕಾಪಡೆಯು ಸಂಪೂರ್ಣ ಯುದ್ಧ ಸನ್ನದ್ಧತೆ, ಕಾರ್ಯಾಚರಣೆಯ ವ್ಯಾಪ್ತಿ ಮತ್ತು ತಡೆಗಟ್ಟುವ ಸಾಮರ್ಥ್ಯಗಳನ್ನು ಪ್ರದರ್ಶಿಸಿತು ಎಂದು ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವಂತಹ ಸಂಘರ್ಷದಿಂದಾಗಿ ಉಂಟಾದ ಜಾಗತಿಕ ಅನಿಶ್ಚಿತತೆಯ ಹೊರತಾಗಿಯೂ ಭಾರತದ ಆರ್ಥಿಕ ಕಾರ್ಯಕ್ಷಮತೆ ಸ್ಥಿರವಾಗಿದೆ. 2026ರ ಮೇನಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯದ ಮಾಸಿಕ ಆರ್ಥಿಕ ಅವಲೋಕನ ಎಂಇಆರ್ ಪ್ರಕಾರ ವಿದೇಶಿ ವಿನಿಮಯ ಮೀಸಲು ಆರಾಮದಾಯಕ ಮಟ್ಟದಲ್ಲಿಯೇ ಉಳಿದಿದೆ. ಜಾಗತಿಕ ಪರಿಸರವು ಭೌತಿಕವಾಗಿ ಹೆಚ್ಚು ಸವಾಲಿನದ್ದಾಗಿದ್ದು ಹೆಚ್ಚುತ್ತಿರುವ ಕಚ್ಚಾ ತೈಲ ಬೆಲೆಗಳು, ಬಿಗಿಯಾದ ಆರ್ಥಿಕ ಪರಿಸ್ಥಿತಿ ಮತ್ತು ಪ್ರಮುಖ ಆರ್ಥಿಕತೆಗಳಲ್ಲಿ ಬೆಳವಣಿಗೆಯ ಆವೇಗ ದುರ್ಬಲಗೊಳ್ಳುವುದರಿಂದ ಭಾರತೀಯ ಆರ್ಥಿಕತೆಗೆ ತಲೆನೋವಾಗಿದೆ ಎಂದು ಅದು ಹೇಳಿದೆ. ಮೂಲಸೌಕರ್ಯ ಮತ್ತು ಉತ್ಪಾದನಾ ಚಟುವಟಿಕೆಗಳು ಆಧಾರವಾಗಿರುವ ಆವೇಗವನ್ನು ಕಾಯ್ದುಕೊಳ್ಳುತ್ತಿದ್ದರೂ ಪ್ರಮುಖ ಕೈಗಾರಿಕೆಗಳ ಸೂಚ್ಯಂಕವು ಈ ವರ್ಷದ ಮಾರ್ಚ್ನಲ್ಲಿ 0.4% ಅಲ್ಪ ಪ್ರಮಾಣದಲ್ಲಿ ಕುಸಿದಿದೆ. ಹಣದುಬ್ಬರ ಈ ವರ್ಷದ ಮಾರ್ಚ್ನಲ್ಲಿ 3.4% ಬ್ಯಾಂಕ್ ಸಾಲದ ಬೆಳವಣಿಗೆಯು ಸ್ಥಿರವಾಗಿದೆ ಮತ್ತು ವರ್ಷದಿಂದ ವರ್ಷಕ್ಕೆ 17%ಕ್ಕಿಂತ ಹೆಚ್ಚು ಬೆಳೆಯುತ್ತಿದೆ ಎಂದು ಎಂಇಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕರಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಯ್ಕೆಯಾಗಿದ್ದಾರೆ. ನಿನ್ನೆ ಸಂಜೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಬಳಿಕ ಡಿಕೆ ಶಿವಕುಮಾರ್ ಅವರ ಹೆಸರನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಜೂನ್ 3ರಂದು ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಉಂಟಾಗದಂತೆ ಸರಳವಾಗಿ ಆಚರಿಸಲು ಕಾಂಗ್ರೆಸ್ ಪಕ್ಷ ನಿರ್ಧರಿಸಿದೆ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ತಿಳಿಸಿದ್ದಾರೆ. ನವದೆಹಲಿಯ ಐಜಿಐ ವಿಮಾನ ನಿಲ್ದಾಣದಲ್ಲಿ ಸ್ಕೈ ಕ್ಯಾಸ್ಟ್ ವ್ಯವಸ್ಥೆಯನ್ನು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಉದ್ಘಾಟಿಸಿದ್ದಾರೆ. ಸ್ಕೈಕಾಸ್ಟ್ನಂತಹ ಸುಧಾರಿತ ಹವಾಮಾನ ಮೇಲ್ವಿಚಾರಣಾ ವ್ಯವಸ್ಥೆಗಳು ಮಂಜು ಮತ್ತು ಪ್ರಕ್ಷುಬ್ಧತೆಯ ಸಮಯದಲ್ಲಿ ವಿಮಾನ ಕಾರ್ಯಾಚರಣೆಯನ್ನು ಗಮನಾರ್ಹವಾಗಿ ಸುಧಾರಿಸಬಹುದು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಹೇಳಿದ್ದಾರೆ. ಈ ತಂತ್ರಜ್ಞಾನವು ದೇಶದಾದ್ಯಂತ ಹೆಚ್ಚಿನ ವಿಮಾನ ನಿಲ್ದಾಣಗಳಿಗೆ ವಿಸ್ತರಿಸದಂತೆ ಇದು ಸುರಕ್ಷತೆಯನ್ನು ಬಲಪಡಿಸುತ್ತದೆ ಮತ್ತು ಪ್ರಯಾಣಿಕರಿಗೆ ಪ್ರಯಾಣದ ಅನುಭವವನ್ನು ಹೆಚ್ಚಿಸುತ್ತದೆ. ನಾಗರಿಕರಿಗೆ ಉತ್ತಮ ಫಲಿತಾಂಶಗಳನ್ನು ನೀಡಲು ವಿಜ್ಞಾನ, ತಂತ್ರಜ್ಞಾನ ಮತ್ತು ವಾಯುಯಾನ ಒಟ್ಟಾಗಿ ಕೆಲಸ ಮಾಡುವ ಇಡೀ ಸರ್ಕಾರಿ ವಿಧಾನಕ್ಕೆ ಈ ಕ್ರಮವು ಒಂದು ಉದಾಹರಣೆಯಾಗಿದೆ ಎಂದು ಸಚಿವ ರಾಮಮೋಹನ್ ನಾಯ್ಡು ಅಭಿಪ್ರಾಯಪಟ್ಟಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ

ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮನ್ ಕಿ ಬಾತ್ನಲ್ಲಿ ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನ ನೌಕಾಪಡೆಯನ್ನು ಕಟ್ಟಿಹಾಕಿದ ಭಾರತೀಯ ನೌಕಾಪಡೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಅನಿಶ್ಚಿತತೆಯ ಹೊರತಾಗಿಯೂ ಭಾರತದ ಆರ್ಥಿಕ ಕಾರ್ಯಕ್ಷಮತೆ ಸ್ಥಿರ,

0: ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರ ಜಾರಿಗೆ ತಂದಿರುವ ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ದೇಶಾದ್ಯಂತ 90 crore ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗಳ ಮೈಲಿಗಲ್ಲನ್ನು ದಾಟಿದೆ. ನಾಗರಿಕ ಕೇಂದ್ರಿತ ಡಿಜಿಟಲ್ ಆರೋಗ್ಯ ಪರಿಸರ ವ್ಯವಸ್ಥೆಯತ್ತ ಭಾರತದ ಪ್ರಯಾಣದಲ್ಲಿ ಈ ಸಾಧನೆಯು ಒಂದು ಪ್ರಮುಖ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ 7:30 ಆರಂಭವಾಗಲಿದೆ. ಬ್ರಿಸ್ಟನ್ನಲ್ಲಿ ನಿನ್ನೆ ನಡೆದಂತಹ ಮಹಿಳಾ ಟಿ20 ಕ್ರಿಕೆಟ್ನ 2nd ಅಂತಾರಾಷ್ಟೀಯ ಪಂದ್ಯದಲ್ಲಿ ಭಾರತ ತಂಡದ ವಿರುದ್ಧ ಇಂಗ್ಲೆಂಡ್ ತಂಡ 26 runs ಜಯ ದಾಖಲಿಸಿದೆ. ಈ ಮೂಲಕ ಸರಣಿ 1-1 ಅಂತರದಿಂದ ಸಮಗೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಇಂಗ್ಲೆಂಡ್ ಮಹಿಳಾ ತಂಡ ನಿಗದಿತ 20 overs 5 wicket ರನ್ಗಳಿಸಿತು. ಈ ಗೆಲುವಿನ ಗುರಿಯನ್ನು ಬೆನ್ನತ್ತಿದಂತಹ ಭಾರತದ ವನಿತಾ ತಂಡ 20 overs 9 wicket 142 runs ಶಕ್ತವಾಯಿತು. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಫೈನಲ್ನಲ್ಲಿ ಇಂದು ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಇಂಡೋನೇಷ್ಯಾದ ಮೊಹಮ್ಮದ್ ಶೋಯಿಬುಲ್ ಫಿಕ್ರಿ ಮತ್ತು ಫಜರ್ ಅಲ್ಫಿಯಾನ್ ಅವರನ್ನು ಎದುರಿಸಲಿದೆ. ಸೆಮಿಫೈನಲ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ವಿಶ್ವದ ಅಗ್ರ ಶ್ರೇಯಾಂಕಿತ ದಕ್ಷಿಣ ಕೊರಿಯಾದ ಜೋಡಿ ಸಿಯೋ ಸೇಂಗ್ ಜೆ ಮತ್ತು ಕಿಮ್ ಓನ್ ಹೋ ಅವರನ್ನು 21-19, 21-18 ಮಣಿಸಿತು. ವಿಯೆಟ್ನಾಂನ ಡಾ ನಾಂಗ್ನಲ್ಲಿ ನಡೆದಂತಹ ಏಷ್ಯನ್ 17 ಒಳಗಿನ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಕುಸ್ತಿಪಟುಗಳು ಅದ್ಭುತ ಪ್ರದರ್ಶನ ನೀಡಿ ವಿವಿಧ ವಿಭಾಗಗಳಲ್ಲಿ ಹಲವಾರು ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. 73 kg ವಿಭಾಗದಲ್ಲಿ ಗರಿಮಾ ಮಂಗೋಲಿಯಾದ ನಮ್ಸುನ್ ಟೆಂಗ್ಸಂಗ್ ಬ್ಯಾಟ್ ಬೋಲ್ಡ್ ಅವರನ್ನು 18-6 ಅಂತರದಿಂದ ಸೋಲಿಸುವ ಮೂಲಕ ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡರು. 43 kg ವಿಭಾಗದಲ್ಲಿ ದೀಕ್ಷಾ ಉಜ್ಬೇಕಿಸ್ತಾನದ ಮುಕ್ಲಿಸಾ ಮಶಾರಿ ಪೋವಾ ಅವರನ್ನು 6-0 ಅಂತರದಿಂದ ಸೋಲಿಸುವ ಮೂಲಕ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. 49 kg ವಿಭಾಗದಲ್ಲಿ ನಿಖಿತಾ ಚೀನಾದ ಯುಟಿಂಗ್ ಯುವಾನ್ ವಿರುದ್ದ 10-2 ಅಂತರದಿಂದ ಸೋತ ನಂತರ ಬೆಳ್ಳಿಗೆ ತೃಪ್ತಿಪಟ್ಟುಕೊಂಡರು. 65 kg ವಿಭಾಗದಲ್ಲಿ ಅಂತರ ಚೀನಾದ ಸಿಯು ವಿರುದ್ದ 5-0 ಅಂತರದಿಂದ ಸೋಲನ್ನು ಅನುಭವಿಸಿದರು. ಆದರೆ ಚೀನಾದ ಟಾಂಗ್ ಡಾಕ್ ವಿರುದ್ದ 4-6 ಅಂತರದ ಕಠಿಣ ಸೋಲಿನ ನಂತರ ತಾನಿಯಾ ಬೆಳ್ಳಿ ಪದಕ ವಿಜೇತರಾದರು. 40 kg ವಿಭಾಗದಲ್ಲಿ ಪಾಲಕ್ ಚೀನಾದ ಮಿನ್ಯಾ ಫಾಂಗ್ ವಿರುದ್ದ 6-2 ಅಂತರದಿಂದ ಜಯ ಗಳಿಸುವ ಮೂಲಕ ಕಂಚಿನ ಪದಕವನ್ನು ತಮ್ಮದಾಗಿಸಿಕೊಂಡರು. ಈ ನಡುವೆ 46 kg ವಿಭಾಗದಲ್ಲಿ ಮಂಗೋಲಿಯಾದ ತಜ್ರಮಾರ್ ಬಟ್ಸುರಿ ಅವರನ್ನು 9-0 ಅಂತರದಿಂದ ಸೋಲಿಸುವ ಮೂಲಕ ಅನಾಮಿಕ ಕಂಚಿನ ಪದಕವನ್ನು ಗೆದ್ದರು. 53 kg ವಿಭಾಗದಲ್ಲಿ ಅಕ್ಷರ ವಿಯೆಟ್ನಾಂನ ತಿ ಹೋಯೆ ತು ಬುಯಿ ಅವರನ್ನು 10-0 ಅಂತರದಿಂದ ಸೋಲಿಸಿ ಕಂಚಿನ ಪದಕವನ್ನು ಗೆದ್ದರು. ಸಾಕ್ಷಿ ಕಜಕಿಸ್ತಾನದ ಎರಿನಾ ಕೊನಿಸುವಾ ಅವರನ್ನು ಅದೇ 10-0 ಅಂತರದಿಂದ ಸೋಲಿಸಿ 53 kg ವಿಭಾಗದಲ್ಲಿ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. 61 kg ವಿಭಾಗದಲ್ಲಿ ಮಾನ್ಯ ರಜಪೂತ್ ಕಜಕಿಸ್ತಾನದ ಎಗೆರಿಮ್ ಪೊಲಾಕ್ ಟೆಕ್ನಕ್ ಅವರನ್ನು 10-0 ಅಂತರದಿಂದ ಸೋಲಿಸುವ ಮೂಲಕ ಭಾರತಕ್ಕೆ ಮತ್ತೊಂದು ಕಂಚಿನ ಪದಕವನ್ನು ತಂದುಕೊಟ್ಟರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ನಲ್ಲಿ ಭಾರತೀಯರನ್ನು ಉದ್ದೇಶಿಸಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಆಪರೇಷನ್ ಸಿಂಧೂರ ಸಮಯದಲ್ಲಿ ಪಾಕಿಸ್ತಾನ ನೌಕಾಪಡೆಯನ್ನು ಕಟ್ಟಿಹಾಕಿದ್ದ ಭಾರತೀಯ ನೌಕಾಪಡೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಅನಿಶ್ಚಿತತೆಯ ಹೊರತಾಗಿಯೂ ಭಾರತದ ಆರ್ಥಿಕ ಕಾರ್ಯಕ್ಷಮತೆ ಸ್ಥಿರ, ಕೇಂದ್ರ ಹಣಕಾಸು ಸಚಿವಾಲಯ. ಐಪಿಎಲ್ ಟಿ20 ಕ್ರಿಕೆಟ್ ಇಂದಿನ ಫೈನಲ್ ಪಂದ್ಯದಲ್ಲಿ ಆರ್ಸಿಬಿ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

0: ಸ್ನೇಹಿತರೆ 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 7:25:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಯುರ್ಧಾರ, ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ.

0: ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರಭು, ಎಂಎಸ್ ಹಿರಿಯ ವೈದ್ಯಾಧಿಕಾರಿಗಳು, ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯ, ನನ್ನಿವಾಳ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಕೇಳುವರೆ ನಮಸ್ಕಾರ. ಇಂದಿನ ವಿಷಯ ಆಮ್ಲಪಿತ್ತಕ್ಕೆ ಸರಳ ಆಯುರ್ವೇದ ಪರಿಹಾರಗಳು ಎಂಬುದರ ಬಗ್ಗೆ ತಿಳಿಯೋಣ. ಆಮ್ಲಪಿತ್ತ ಎಂದರೆ ಗ್ಯಾಸ್ಟ್ರಿಕ್ ಎಂದು ಆಡುಭಾಷೆಯಲ್ಲಿ ಹೇಳುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅತಿಯಾಗಿ ಹೆಚ್ಚುತ್ತಿರುವ ಮತ್ತು ಸಾಮಾನ್ಯ ತೊಂದರೆ ಎಂದು ನಿರ್ಲಕ್ಷಿಸಲು ಸಾಧ್ಯವಾಗದ ಜೀರ್ಣಾಂಗ ವ್ಯೂಹದ ತೊಂದರೆ ಎಂದರೆ ಆಮ್ಲಪಿತ್ತ. ಸಾಮಾನ್ಯವಾಗಿ ಗ್ಯಾಸ್ಟ್ರಿಕ್ ಎಂದು ಕರೆಯಲ್ಪಡುವ ಇದು ಎಲ್ಲಾ ವಯಸ್ಸಿನವರಲ್ಲಿಯೂ ಕಂಡುಬರುತ್ತದೆ. ಇದು ಹೊಟ್ಟೆಯಲ್ಲಿ ಆಮ್ಲವನ್ನು ಸ್ರವಿಸುವ ಪ್ರಕ್ರಿಯೆ ಮತ್ತು ಹೊಟ್ಟೆಯನ್ನು ರಕ್ಷಿಸುವ ಕಾರ್ಯವಿಧಾನಗಳ ನಡುವಿನ ಅಸಮತೋಲನದಿಂದ ಉಂಟಾಗುತ್ತದೆ. ಜಠರವು ಜೀರ್ಣಕ್ರಿಯೆಗಾಗಿ ಆಮ್ಲವನ್ನು ಸ್ರವಿಸುತ್ತದೆ, ಆದರೆ ಅದು ಅತಿಯಾದಾಗ ಆಮ್ಲಪಿತ್ತ ಉಂಟಾಗುತ್ತದೆ. ಮಾನವನ ಮನಸ್ಸಿಗೂ ಜೀರ್ಣಾಂಗ ವ್ಯೂಹಕ್ಕೂ ಮೆದುಳಿನಿಂದ ಬರುವ ನರಗಳ ಸಂಬಂಧವಿದೆ. ಈ ಮಾತು ಅಸಂಬದ್ಧ ಎನಿಸಿದರೂ ಮನಸ್ಸಿಗೆ ಬೇಸರವಾದಾಗ ಪದೇ ಪದೇ ಮಲ ವಿಸರ್ಜನೆಗೆ ಹೋಗುವುದು, ಕೆಲ ಮಾನಸಿಕ ರೋಗಗಳಲ್ಲಿ ಅತಿಯಾಗಿ ತಿನ್ನುವ ಅಥವಾ ಊಟವನ್ನೇ ಬೇಡ ಎನ್ನುವ ಇತ್ಯಾದಿಗಳನ್ನು ಗಮನಿಸಿದಾಗ ಮನಸ್ಸಿಗೂ ಜೀರ್ಣಾಂಗ ವ್ಯೂಹಕ್ಕೂ ಇರುವ ಸಂಬಂಧ ಮನದಟ್ಟವಾಗುತ್ತದೆ. ನಮ್ಮ ದಿನನಿತ್ಯದ ಜೀವನ ಕ್ರಮದಲ್ಲಿ ಒತ್ತಡವನ್ನು ಮೈಗೂಡಿಸಿಕೊಂಡಿದ್ದರೆ ಇದು ಮಾನಸಿಕ ನೆಮ್ಮದಿ ಹಾಳಾಗುತ್ತದೆ. ಅಂತಹ ಮನುಷ್ಯನ ಜೀರ್ಣಾಂಗ ವ್ಯೂಹದ ಕಾರ್ಯಕ್ಷಮತೆ ಕುಂಠಿತವಾಗುತ್ತದೆ. ಮಾನಸಿಕ ಒತ್ತಡ ಹೆಚ್ಚಾದಾಗ ಮೆದುಳಿನ ನರಗಳು ಅಸಿಡಿಕ್ ಉತ್ಪತ್ತಿ ಮಾಡುವ ಜೀವಕೋಶಗಳನ್ನು ಪ್ರಚೋದಿಸಿ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹೆಚ್ಚಿಸುತ್ತದೆ. ಈ ರೀತಿಯ ಆಮ್ಲೀಯ ಗುಣಗಳು ಹೆಚ್ಚಾದಾಗ ಜೀವಕೋಶಗಳಲ್ಲಿ ಮುಖ್ಯವಾಗಿ ರಕ್ತ ಸಂಚಾರ ಕಡಿಮೆಯಾಗುತ್ತದೆ. ಇದರಿಂದ ಜಠರದ ಜೀವಕೋಶಗಳ ಉತ್ಪತ್ತಿ ಕಡಿಮೆಯಾಗುತ್ತದೆ. ಮನಸ್ಸು ಎನ್ನುವುದು ದೇಹದ ಚಲನಶಕ್ತಿ. ದೇಹವು ಮನಸ್ಸಿನ ಕನ್ನಡಿ. ಮನಸ್ಸು ಶಾಂತವಾಗಿದ್ದರೆ ದೇಹವು ಆರೋಗ್ಯದಿಂದಿರಲು ಸಹಕರಿಸುತ್ತದೆ. ಆಮ್ಲಪಿತ್ತದ ಮೂಲ ಕಾರಣಗಳನ್ನು ಅವಸರ ಜೀವನಶೈಲಿ, ಅತಿ ಚಿಂತೆ ಮತ್ತು ಅಸಮತೋಲನ ಆಹಾರ ಎಂದು ಸಂಕ್ಷೇಪಿಸಬಹುದು. ಆಮ್ಲಪಿತ್ತದ ಪ್ರಮುಖ ಕಾರಣಗಳು ಯಾವುವೆಂದರೆ, ಮೊದಲನೆಯದು ಆಹಾರದ ಅಭ್ಯಾಸಗಳು. ಅತಿಯಾದ ಮಸಾಲೆ, ಉಪ್ಪು, ಹುಳಿ ಮತ್ತು ಎಣ್ಣೆಯುಕ್ತ ಆಹಾರಗಳ ಸೇವನೆ, ಪದೇ ಪದೇ ಟೀ, ಕಾಫಿ ಮತ್ತು ಹುಳಿ ಬರಿಸಿದ ಆಹಾರಗಳನ್ನು ಹೆಚ್ಚಾಗಿ ಸೇವಿಸುವುದು. ಎರಡನೆಯದು ಜೀವನ ಶೈಲಿ. ಅನಿಯಮಿತ ಊಟದ ಸಮಯ, ಊಟ ಬಿಡುವುದು, ತಡರಾತ್ರಿ ಊಟ ಮತ್ತು ತಿಂದ ತಕ್ಷಣ ಮಲಗುವುದು. ಮೂರನೆಯದು ಮಾನಸಿಕ ಅಂಶಗಳು. ಒತ್ತಡ, ಆತಂಕ, ಕೋಪ ಮತ್ತು ಭಯ. ಇತರೆ ಅಂಶಗಳಾದ ಮದ್ಯಪಾನ, ಧೂಮಪಾನ ಮತ್ತು ನೋವು ನಿವಾರಕ ಮಾತ್ರೆಗಳ ಅತಿಯಾದ ಸೇವನೆ, ಇವೆಲ್ಲ ಕಾರಣಗಳಿಂದ ದೇಹದಲ್ಲಿ ಪಿತ್ತದೋಷವನ್ನು ಹೆಚ್ಚಿಸಿ ಎದೆಯುರಿ, ಉಳಿತೇಗು ಮತ್ತು ವಾಕರಿಕೆ ಮುಂತಾದ ಆಮ್ಲಪಿತ್ತದ ಲಕ್ಷಣಗಳಿಗೆ ಕಾರಣವಾಗುತ್ತದೆ. ಆಯುರ್ವೇದದಲ್ಲಿ ಚಿಕಿತ್ಸೆಯ ಮುಖ್ಯ ಗುರಿ ಪಿತ್ತವನ್ನು ಶಾಂತಗೊಳಿಸುವುದು ಮತ್ತು ರೋಗಕ್ಕೆ ಕಾರಣವಾಗುವ ಅಂಶಗಳನ್ನು ನಿಯಂತ್ರಿಸುವುದು ಮೊದಲ ಹಂತ. ಪಿತ್ತವನ್ನು ಶಾಂತಗೊಳಿಸಲು ಮುಂಜಾನೆ ಎಳನೀರು ಅಥವಾ ಬೆಲ್ಲ ಬೆರೆಸಿದ ಕಷಾಯ ಕುಡಿಯುವುದು ಉತ್ತಮ. ಬೆಳಗಿನ ಲಘು ಉಪಹಾರವಾಗಿ ಬಾರ್ಲಿ ಗಂಜಿ ಅಥವಾ ಭತ್ತದ ಅರಳಿನ ಗಂಜಿ, ದಾಳಿಂಬೆ ಅಥವಾ ಮೂಸಂಬಿ ಹಣ್ಣುಗಳು ಮತ್ತು ಒಂದು ಕಪ್ ಉಗುರು ಬೆಚ್ಚನೆಗಿನ ಹಾಲು ಸೇವನೆ ಮಾಡುವುದು ಉತ್ತಮ. ಮಧ್ಯಾಹ್ನದ ಊಟವಾಗಿ ಹಳೆ ಅಕ್ಕಿ, ಗೋಧಿ ಅಥವಾ ಬಾರ್ಲಿಯನ್ನ, ಹೆಸರು ಬೇಳೆ ಸಾರು, ಬೂದುಗುಂಬಳ ಅಥವಾ ಹಾಗಲಕಾಯಿ ಪಲ್ಯ, ಸೌತೆಕಾಯಿ ಸಲಾಡ್, ಪಿತ್ತವನ್ನು ಕಡಿಮೆ ಮಾಡಲು ಸ್ವಲ್ಪ ತುಪ್ಪವನ್ನು ಕೂಡ ಬಳಸಬಹುದು. ರಾತ್ರಿಯ ಊಟ ಮಸಾಲೆ ರಹಿತವಾಗಿ ತರಕಾರಿ ಸೂಪು ಮತ್ತು ಅಥವಾ ಸೊಪ್ಪು ಅಥವಾ ಹಳೆ ಅಕ್ಕಿಯನ್ನ ಬಿಸಿನೀರು ಕುಡಿಯುವುದು ಒಳ್ಳೆಯದು. ರಾತ್ರಿ 8 ಗಂಟೆಯ ಮೊದಲು ಆಹಾರ ಸೇವಿಸಿ ಊಟವಾದ ತಕ್ಷಣ ಮಲಗಬಾರದು. ಪಿತ್ತ ದೋಷವನ್ನು ಶಾಂತಗೊಳಿಸಲು ಮತ್ತು ಮಾನಸಿಕ ವಿಶ್ರಾಂತಿಯನ್ನು ಉತ್ತೇಜಿಸಲು ಯೋಗ ಮತ್ತು ಪ್ರಾಣಾಯಾಮವನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬಹುದು. ಅಸೂಯೆ, ಭಯ ಮತ್ತು ಕೋಪದಂತಹ ಮಾನಸಿಕ ಅಂಶಗಳು ಪಿತ್ತದೋಷದ ಹೆಚ್ಚಳಕ್ಕೆ ಕಾರಣವಾಗುವುದರಿಂದ ದೈನಂದಿನ ಧ್ಯಾನವು ಒಂದು ಪ್ರಮುಖ ತಡೆಗಟ್ಟುವ ಕ್ರಮವಾಗಿದೆ. ಮೇಲೆ ತಿಳಿಸಲಾದ ಎಲ್ಲ ಅಂಶಗಳು ಆರಂಭಿಕ ಮತ್ತು ಅಲ್ಪ ಲಕ್ಷಣಗಳುಳ್ಳ ಅವಸ್ಥೆಯಲ್ಲಿ ಅಳವಡಿಸಿಕೊಳ್ಳಬಹುದಾಗಿದೆ. ಗಂಭೀರ ಲಕ್ಷಣಗಳು ಇದ್ದಲ್ಲಿ ಹತ್ತಿರದ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ವೈದ್ಯರನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು.
0: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ. 38 ಆಯುಷ್ ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇದೀಗ ಜಿಲ್ಲೆಯಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ರೋಗರಹಿತ ಸುಸ್ಥಿರ ಆರೋಗ್ಯ ಪಡೆಯಲು ಚಿಕಿತ್ಸಾ ಕ್ರಮ, ಜೀವನ ಶೈಲಿ, ಆಹಾರ, ಔಷಧಿ ಸಸ್ಯ ಹಾಗೂ ಮನೆಮದ್ದುಗಳ ಮಾಹಿತಿ ನೀಡುವ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ.
2: ಇಂದಿನ ಈ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದವರು ಡಾಕ್ಟರ್ ಪ್ರಭು. ಇದಾಗಿತ್ತು ಇಂದಿನ ಆಯುರ್ಧಾರ ಪ್ರಾಯೋಜಿತ ಸರ್.

0: ಈ ಕಾರ್ಯಕ್ರಮ ಭಾಗ 50. ಸ್ನೇಹಿತರೆ, 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 7:50 ಪದಬಂಧ ಕಾರ್ಯಕ್ರಮ. ಎತ್ತಣ ಮಾಮರ, ಎತ್ತಣ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ ಎನ್ನುವಂತೆ ಯಾವುದೋ ಪದ ಮತ್ತಾವುದೋ ಸುಳುಹು ಒಂದಕ್ಕೊಂದು ಬಂಧ ಬೆಸೆಯುವ ಕಾರ್ಯಕ್ರಮವೇ ಈ ಪದಬಂಧ ಕಾರ್ಯಕ್ರಮ. ಪದಬಂಧ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಎರಡೆರಡು ಪದಗಳ ಸುಳುಹುಗಳನ್ನು ಕೊಡ್ತಾ ಹೋಗ್ತೇನೆ. ಸುಳುಹುಗಳನ್ನು ಆಧರಿಸಿ ಪದಗಳನ್ನು ಕಂಡುಹಿಡಿದು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯಾದ 9448640773 ಈ ಸಂಖ್ಯೆಗೆ ನಿಮ್ಮ ಹೆಸರು, ನಂತರ ಊರಿನ ಹೆಸರು, ಆ ನಂತರದಲ್ಲಿ ಉತ್ತರದ ಸಂದೇಶಗಳನ್ನು ಕಳುಹಿಸಿಕೊಡಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಸ್ನೇಹಿತರೆ, ಕಾರ್ಯಕ್ರಮವನ್ನು ಆರಂಭಿಸೋಣ. ಮೊದಲಿಗೆ 5 ಅಕ್ಷರಗಳಿರುವ ಪದದ ಸುಳುಹನ್ನ ಕೊಡ್ತಾ ಇದ್ದೇನೆ. ಭಗವದ್ ಭಕ್ತರ ಅಂತರಂಗದ ಹಾಡ ಹೊನಲು. ಭಗವದ್ಭಕ್ತರ ಅಂತರಂಗದ ಹಾಡ ಹೊನಲು. ಈ ಪದದ ಮೊದಲ ಅಕ್ಷರದಿಂದ 3 ಅಕ್ಷರಗಳಿರುವ ಎರಡನೇ ಪದದ ಸುಳುಹು ದಾವದಲ್ಲಿ ಬಂದಿರುವ ರಕ್ಕಸ. ದಾವದಲ್ಲಿ ಬಂದಿರುವ ರಕ್ಕಸ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮೊದಲಿಗೆ 5 ಅಕ್ಷರಗಳಿರುವ ಪದದ ಸುಳುಹು ಭಗವದ್ಭಕ್ತರ ಅಂತರಂಗದ ಹಾಡ ಹೊನಲು. ಈ ಪದದ ಮೊದಲ ಅಕ್ಷರದಿಂದ 3 ಅಕ್ಷರಗಳಿರುವ ಎರಡನೇ ಪದದ ಸುಳುಹು ದಾವದಲ್ಲಿ ಬಂದಿರುವ ರಕ್ಕಸ. ಯಾವುವು ಆ ಎರಡೂ ಪದಗಳು? ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿಸ್ತಾ ಇದ್ದೇನೆ ಪಿ ಸುಶೀಲಾ ಅವರ ಕಂಠಸಿರಿಯಲ್ಲಿರುವ ಸಾಕ್ಷಾತ್ಕಾರ ಚಿತ್ರದ ಗೀತೆಯನ್ನು. ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರ ಗೀತೆಗೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ಯಾಕ ಅಯ್ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದೆ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಸ್ನೇಹಿತರೆ, ಕೇಳ್ತಾ ಇದ್ದೀರಿ ಪದಬಂಧ ಕಾರ್ಯಕ್ರಮವನ್ನು. ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ, ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳಲ್ಲಿ. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೆರಡು ಪದಗಳ ಸುಳುಹುಗಳನ್ನು ಕೊಡ್ತಾ ಇದ್ದೇನೆ. ಮೊದಲನೇ ಪದದ ಸುಳುಹು: ಶಿರದ ಬಿಕರಿಯಿಂದ ಬರುವ ಪೀಳಿಗೆ ಇದು. ಮೊದಲಿಗೆ 4 ಅಕ್ಷರಗಳಿರುವ ಪದದ ಸುಳುಹು: ಶಿರದ ಬಿಕರಿಯಿಂದ ಬರುವ ಪೀಳಿಗೆ ಇದು. ಈ ಪದದ ಮೊದಲ ಅಕ್ಷರದಿಂದ 3 ಅಕ್ಷರಗಳಿರುವ ಎರಡನೇ ಪದದ ಸುಳುಹು: ಮಹಾಶಿವನ ಕಣ್ಣಾದ ಮಾಲೆಯ ಬೀಜವಿದು. ಮಹಾಶಿವನ ಕಣ್ಣಾದ ಮಾಲೆಯ ಬೀಜವಿದು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮೊದಲಿಗೆ 4 ಅಕ್ಷರಗಳಿರುವ ಪದದ ಸುಳುಹು: ಶಿರದ ಬಿಕರಿಯಿಂದ ಬರುವ ಪೀಳಿಗೆ ಇದು. ಈ ಪದದ ಮೊದಲ ಅಕ್ಷರದಿಂದ 3 ಅಕ್ಷರಗಳಿರುವ ಎರಡನೇ ಪದದ ಸುಳುಹು: ಮಹಾಶಿವನ ಕಣ್ಣಾದ ಮಾಲೆಯ ಬೀಜವಿದು. ಯಾವುವು ಆ 2 ಪದಗಳು? ಯೋಚನೆ ಮಾಡಿ ಸಂದೇಶವನ್ನ ಕಳುಹಿಸಿ ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಸ್ತಾ ಇದ್ದೀರಿ ಎಸ್ ಜಾನಕಿ ಹಾಗೂ ಮನು ಹಾಡಿರುವ ಶ್ರೀಗಂಧ ಚಿತ್ರದ ಗೀತೆಯನ್ನು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖಾ.

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಕೊಟ್ಟಂತಹ ಸುಳುಹುಗಳಿಗೆ ಉತ್ತರಗಳನ್ನ ತಿಳಿದುಕೊಳ್ಳುವಂತಹ ಸಮಯ, ಹಾಗೇನೆ ಉತ್ತರಗಳನ್ನ ಯಾರೆಲ್ಲ ಕಳುಹಿಸಿಕೊಟ್ಟಿದ್ದೀರಿ ಅಂತ ಹೇಳಿ ಕೂಡ ತಿಳಿಸ್ತಾ ಹೋಗ್ತೇನೆ. ಇನ್ನು ನಿಮ್ಮ ಕಾಲಾವಕಾಶ ಮುಗಿದಿದೆ ಸ್ನೇಹಿತರೆ.

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.delhi-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಸ್ನೇಹಿತರೆ, ನಾನು ಕೊಟ್ಟಂತಹ ಸುಳುಹುಗಳಿಗೆ ಸಾಕಷ್ಟು ಜನ ನಮ್ಮ ಕೇಳುಗರು ಸರಿಯಾದ ಉತ್ತರಗಳನ್ನ ಕಳುಹಿಸಿಕೊಟ್ಟಿದ್ದೀರಿ. ಇನ್ನೂ ಕೆಲವರು ನಿಮ್ಮ ಉತ್ತರಗಳನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಕೂಡ ನನಗೆ ನಗು ಬರ್ತಾ ಇದೆ.

0: ಸುಳುಹುಗಳನ್ನ ನೀಟಾಗಿ ನೀವು ಕೇಳಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಸರಿಯಾಗಿ ಉತ್ತರವನ್ನ ನೀಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೂ ಕೂಡ ಪರವಾಗಿಲ್ಲ, ಉತ್ತರವನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀರಲ್ವಾ, ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ನಮ್ಮ ಒಂದು ಧನ್ಯವಾದ ಯಾವಾಗ್ಲೂ ಇದ್ದೇ ಇರುತ್ತೆ. ಹಾಗಾಗಿ ನಿಮ್ಮ ಸಂದೇಶಗಳನ್ನ ಕೂಡ ತೆಗೆದುಕೊಳ್ತಾ ಹೋಗ್ತೇನೆ. ನಮಗೆ ಸರಿಯಾಗಿ ಉತ್ತರವನ್ನ ಕಳುಹಿಸಿಕೊಟ್ಟಿರೋದ್ರಲ್ಲಿ ಎಂ ಈಶಣ್ಣ ಮುತ್ತಿಗಾರಹಳ್ಳಿ, ಹಾಗೆಯೇ ಯಶೋಧ ಯರಳನಾಯಕ ಚಿರತಗೊಂಡುವಿನಿಂದ, ನೇತ್ರ ನಟರಾಜ್ ಚಿತ್ರದುರ್ಗದಿಂದ, ನಳಿನಿ ಸತೀಶ್ ಸಂಗಮೇಶ್ವರ್ ಲೇಔಟ್ನಿಂದ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲಾ ತೇಲಿ ಮತ್ತೆ ಮನೆಯವರು, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ವಾಣಿ ಸತೀಶ್ ಚಿತ್ರದುರ್ಗದಿಂದ, ಹೊನ್ನೂರಾಳಿ ಹನುಮಂತಾಪುರದಿಂದ, ನಳಿನ ಸಣ್ಣಣ್ಣ ಹುರುಳಿಹಾಳ್ ಕೂಡ್ಲಿಗಿ ತಾಲೂಕಿನಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡವುಳ್ಳಾರ್ತಿಯಿಂದ, ಪಂಚಾಕ್ಷರಪ್ಪ ಜಿಬಿ ಶಿಕ್ಷಕರು ಹಿರಿಯೂರಿನಿಂದ, ಚಿತ್ರದುರ್ಗದಿಂದ ಹೊಸದುರ್ಗದ ದಯಾನಂದ, ಎಂಎಚ್ ರವಿಕುಮಾರ್ ಹಿರಿಯೂರು ತಾಲೂಕಿನಿಂದ ಮೇಟಿಕುರ್ಕೆ ಅಂತ ಹೇಳಿ ಕೂಡ ತಿಳಿಸಿದ್ದಾರೆ. ಇನ್ನು ವೀಣಾ ವಸಂತರಾವ್ ಬೆಂಗಳೂರಿನಿಂದ, ಇಂದಿರಾ ಜಯದೇವಮೂರ್ತಿ ಕೆಳಗೋಟೆಯಿಂದ, ಮೀನಾಕ್ಷಿ ಚಿತ್ರದುರ್ಗದಿಂದ, ಶ್ರೀನಿಧಿ ರಮೇಶ್ ಸುಷ್ಮಿತಾ ಚಿತ್ರದುರ್ಗದಿಂದ, ಸೋಮನಾಥ್ ಮಡ್ರಳ್ಳಿಯಿಂದ, ಅನಿತಾ ಮುರುಗೇಶ್ ಬಾಪೂಜಿ ನಗರ ಚಿತ್ರದುರ್ಗದಿಂದ, ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು, ತರುಣ್ ಮತ್ತು ಸ್ಮಿತಾ ಮಹೇಂದ್ರಕರ್ ಕೂಡ ಜೊತೆಯಲ್ಲಿರುವಂಥದ್ದು ಎಲ್ಲಿಂದ ಅಂತ ಹೇಳಿದರೆ ರಾಣೇಬೆನ್ನೂರಿನಿಂದ. ಓಕೆ, ತಮ್ಮ ಉತ್ತರಗಳು ಸರಿಯಾಗಿವೆ. ಇನ್ನು ಶಾಂತಿನಿ ಮಂಜುನಾಥ್ ಹಾಸನದಿಂದ, ಹಾಗೆಯೇ ನಂಬರ್ ಎಂಡಿಂಗ್ ವಿತ್ 742 ವಿಡಿಯೋ ಕಾಲ್ ಮಾಡ್ತಾ ಇದ್ದೀರಿ, ದಯವಿಟ್ಟು ವಿಡಿಯೋ ಕಾಲನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ, ನೀವು ನಿಮ್ಮ ಸಂದೇಶಗಳನ್ನು ಮಾತ್ರ ಕಳುಹಿಸಿಕೊಡಿ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ತೆಗೆದುಕೊಳ್ತಾ ಇದ್ದೀನಿ. ಪೂರ್ಣಿಮಾ ಪ್ರಭು ರಾಣೇಬೆನ್ನೂರಿನಿಂದ, ಜಿ ಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ, ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿವೆ. ಇನ್ನು ಡಿ ವಿ ಮುರುಗೇಶ್ ಬಾಪೂಜಿನಗರ ಚಿತ್ರದುರ್ಗದಿಂದ, ಸಿಎಲ್ ಉಮಾ ಮಹೇಶ್ವರಿ ಶ್ರೀ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗದಿಂದ, ಸರಳ ಪ್ರಭು ರಂಗಯ್ಯನ ಬಾಗಿಲು ಚಿತ್ರದುರ್ಗದಿಂದ, ಆದ್ಯಂತ್ ಮತ್ತು ಹರ್ಷಿತಾ ಬಾಪೂಜಿನಗರ ಚಿತ್ರದುರ್ಗದಿಂದ, ಸೋಮ ಸುಶೀಲಾ ಎಳೆಹೊಳೆಯಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇರುವಂಥದ್ದು, ಭಾವನಾ ಸಾಯಿನಾಥ್ ಎಂಕೆಹಟ್ಟಿಯಿಂದ, ಪ್ರೇಮ ನಟರಾಜ್ ನಾಯಕನಹಟ್ಟಿಯಿಂದ, ನ್ಯಾಮ್ತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್ ಅವರು ಕೂಡ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಇನ್ನು ಅನಿತಾ ಅನಂತರಾಜು ಗೊರ್ಲಡ್ಕು ಹಿರಿಯೂರಿನಿಂದ, ಅಥರ್ವ ಸಿ ಬೋರಪ್ಪ ಚನ್ನಕೇಶವ ಕೂಡ ಜೊತೆಯಲ್ಲಿರುವಂಥದ್ದು, ಪವಿತ್ರ ಇದ್ದಾರೆ ಹೊಸ ಮಾಳಿಗೆಯಿಂದ ಚಿತ್ರದುರ್ಗ ಅಂತೇಳಿ ತಿಳಿಸಿದ್ದಾರೆ. ಇನ್ನು ರೂಪಾ ಕೊಟ್ರಪ್ಪ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಶುಭಾಂಗ್ ಮತ್ತು ಹವೀಶ್ ಬಿವಿಕೆಸ್ ಲೇಔಟ್ ಚಿತ್ರದುರ್ಗದಿಂದ, ಸಹನ ಆಚಾರ್ ಸಿರಿಗೆರೆಯಿಂದ, ರಚಿತ್ ರಂಗನಾಥ್ ಜೋಗಿಮಟ್ಟಿ ರಸ್ತೆ ಚಿತ್ರದುರ್ಗದಿಂದ, ಸವಿತಾ ದೇವರಾಜ್ ನಚಿಕೇತ್ ಮತ್ತೆ ಹೃತಿಕ್ ಕೂಡ ಜೊತೆಯಲ್ಲಿರುವಂಥದ್ದು, ಕೆಳಗೋಟೆಯಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳನ್ನು ತೆಗೆದುಕೊಳ್ತೇನೆ ಒಂದು ಜಾಹೀರಾತಿನ ನಂತರ.
1: ಮೂರು ಕಾಲೇಜಿನಲ್ಲಿ
2: ಚಿಂತಿಸಬೇಡಿ,
1: ಫೀಸ್ ನೋಡು. ಏನ್ ಸಮಾಚಾರ,
3: ಏನಾಯ್ತು?
2: ಫೀಸ್ ನ ಟೆನ್ಷನ್,
3: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 400,000 rupees ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
4: RBI ಹೇಳುತ್ತೆ,
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
0: ಸ್ನೇಹಿತರೆ, ನಾನು ಕೊಟ್ಟಂತಹ ಸುಳುಹುಗಳಿಗೆ ಉತ್ತರಗಳನ್ನು ಕಳುಹಿಸಿಕೊಟ್ಟಿರುವಂತಹವರ ಲಿಸ್ಟ್ ತುಂಬಾನೇ ದೊಡ್ಡದಾಗಿದೆ. ಇನ್ನು ನಮಗೆ ವೀಣಾ ವಿಜಯ್ ಕುಮಾರ್ ವಿಪಿ ಬಡಾವಣೆ ಚಿತ್ರದುರ್ಗದಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಸಿರಿಗೌರಿ ಬಸವ ಮಂಟಪ ರಸ್ತೆ ಚಿತ್ರದುರ್ಗದಿಂದ, ಶಕುಂತಲಮ್ಮ ಶ್ರೀನಿವಾಸಮೂರ್ತಿ, ರೂಪ ರಾಘವೇಂದ್ರ ಶಬರೀಶು ಚಿಕ್ಕನಾಯಕನ ಹಳ್ಳಿಯಿಂದ. ಓಕೆ, ನಿಮ್ಮ ಹೆಸರುಗಳ ಲಿಸ್ಟನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಖಂಡಿತವಾಗ್ಲೂ ನಮಗೂ ಕೂಡ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ, ಶೈಲಜಾ ಲೋಕಣ್ಣ ಬಿ ವಿ ಕೆಸ್ ಲೇಔಟ್ ಚಿತ್ರದುರ್ಗದಿಂದ, ಪೂರ್ಣಿಮಾ ಮಹಾಂತೇಶು ಅನುರಾಗ್ ಕೂಡ ಜೊತೆಯಲ್ಲಿರುವಂಥದ್ದು, ಕನುಮಪ್ಪ ಲೇಔಟ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ, ಓಕೆ ಒಂದು ಉತ್ತರವನ್ನು ಕಳುಹಿಸಿಕೊಟ್ಟಿದ್ದೀರಿ, ಸರಿಯಾಗಿದೆ ಕೂಡ ಉತ್ತರ. ಹಾಗೆ ಮಂಜುಳಾ ಮಂಜುನಾಥ್ ಗುಜ್ಜರ್ ದರ್ಜಿ ಕಾಲೋನಿ ಸೆಕೆಂಡ್ ಕ್ರಾಸ್ ಚಿತ್ರದುರ್ಗದಿಂದ, ಓಕೆ ನಿಮ್ಮ ಒಂದು ಉತ್ತರ ಕೂಡ ಸರಿಯಾಗಿದೆ. ಇನ್ನು ರಾಯಭಾಗ್ ತಾಲೂಕು ಮುಗಳಕೋಡಿನಿಂದ ಶಿವಲಿಂಗಯ್ಯ ಕಲಾವತಿ ಅಭಿಷೇಕಯ್ಯ ಹಿರೇಮಠ ಅವರು ಕೂಡ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಇನ್ನು ಎ ಹನುಮಂತಪ್ಪ ಮದಕರಿಪುರ ಚಳಕೆರೆ ರಸ್ತೆ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ನಿಮ್ಮ ಒಂದು ಉತ್ತರ ಕೂಡ ಸರಿಯಾಗಿದೆ. ಗೀತಾ ಶಶಿಧರ್ ಫ್ರಮ್ ಶಿವಗಂಗಾ ಅಂತ ಹೇಳಿಬಿಟ್ಟು ನಮಗೆ ಸರಿಯಾದ ಉತ್ತರಗಳನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಉಮಾಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್ ಚಿತ್ರದುರ್ಗದಿಂದ ಸಂದೇಶವನ್ನು ಸರಿಯಾದ ರೀತಿಯಲ್ಲಿ ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ರಮ್ಯಾ ನಿತಿನ್ ಹಾಗೆ ಮನೆಯವರು ಬಾಗೇನಹಳ್ಳಿಯಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಒಂದು ಉತ್ತರವನ್ನು ಕೂಡ ಸರಿಯಾಗಿ ಕಳುಹಿಸಿಕೊಟ್ಟಿದ್ದೀರಿ. ರೂಪಾ ಶ್ರೀಧರ್ ಮೂರ್ತಿ IUDP ಲೇಔಟ್ ಚಿತ್ರದುರ್ಗದಿಂದ, ಹಾಗೆಯೇ ಅನುರಾಧ ಬಸವರಾಜ್ ರೆಡ್ಡಿ ಅವರು IUDP ಲೇಔಟ್ನಿಂದ ಕಳುಹಿಸಿಕೊಡ್ತಾ ಇದ್ದಾರೆ ಉತ್ತರಗಳನ್ನು. ಓಕೆ, ನಿಮ್ಮ ಎರಡು ಉತ್ತರಗಳು ಕೂಡ ಸರಿಯಾಗಿವೆ. ಇನ್ನು ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಹರಸೀಕೆರೆಯಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇರುವಂಥದ್ದು. ಲಕ್ಷ್ಮೀ ಮಂಜುನಾಥ್ ನಾಗರಬಾವಿ ಬೆಂಗಳೂರಿನಿಂದ ಸಂದೇಶವನ್ನು ಕಳುಹಿಸಿದ್ದಾರೆ.

0: ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಶಶಿಕಲಾ ಸಾಯಿನಾಥ್ ಎಂಕೆ ಹಟ್ಟಿಯಿಂದ, ಡಾಕ್ಟರ್ ವೀಣಾ ಸಿ ಎಲ್ ಏಕನಾಥ್ ಸಾತ್ವಿಕ್ ಮತ್ತು ಸಂವೇದ್ ಕೂಡ ಜೊತೆಯಲ್ಲಿರುವಂತದ್ದು. ದಾವಣಗೆರೆಯಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ ಷಡಕ್ಷರ ಪಪಿ ಉಪನ್ಯಾಸಕರು. ಜಿಎನ್ ಬಡಾವಣೆ ಚಿತ್ರದುರ್ಗದಿಂದ ಗೀತಾ ರುದ್ರಪ್ಪ, ಪಿಳ್ಳೆಕೆರೆನಹಳ್ಳಿಯಿಂದ ಕೂಡ್ಲಿಗಿ ತಾಲೂಕಿನ ಹುಡೇಮ್ನಿಂದ ಪ್ರಣತಿ ವಿಸ್ಮಯ ಮತ್ತು ಶಾಂತಕುಮಾರಿ ಮಂಜುನಾಥ್ ಅವರು, ನರಸಿಂಹಮೂರ್ತಿ ಉತ್ತರಾದಿ ಮಠ ಚಿತ್ರದುರ್ಗದಿಂದ ನಮಗೆ ಸಂದೇಶವನ್ನು ಕಳುಹಿಸಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನೀಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಮೋನಿಕಾ ಭೂಮಿಕಾ ವಿಷ್ಣು ನಾಯಕ ಚಿರತಗೊಂಡುವಿನಿಂದ ಸಂದೇಶವನ್ನು ಕಳುಹಿಸ್ತಾ ಇರುವಂಥದ್ದು. ರಾಧಾ ಅಶೋಕ್ ಹಿರೇಕೆರೂರಿನಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ವಿಜಯಲಕ್ಷ್ಮಿ ಸತೀಶ್ ಋತ್ವಿ ಪೃಥ್ವಿ ಜಿ ಎಸ್ ಪೂಜಾ ಕೂಡ ಜೊತೆಯಲ್ಲಿರುವಂಥದ್ದು ಬ್ಯಾಂಕ್ ಕಾಲೋನಿಯಿಂದ ನಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ. ಇನ್ನು ಪ್ರಣಯರಾಣಿ ಪ್ರೇಮ ಆಂಜನೇಯ ತುರ್ವನೂರಿನಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ವೀಣಾ ಶಿವರಾಜ್ ಚಿತ್ರದುರ್ಗದಿಂದ, ಛಾಯಾ ನಕುಲ್ ಗುಳೇದಗುಡ್ಡ ಬಾಗಲಕೋಟೆ ಜಿಲ್ಲೆಯಿಂದ ನಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ. ರವಿಕುಮಾರ್ ಬನಶಂಕರಿ ಬಡಾವಣೆ ಕೆಳಕೋಟೆಯಿಂದ, ರತ್ನ ಬಸವರಾಜ್ ಜನತಾ ಕಾಲೋನಿ ಕೊಂಡ್ಲಹಳ್ಳಿಯಿಂದ, ಚಿನ್ಮಯಿ ಮತ್ತು ಮಮತಾ ತಿಮ್ಮಾರೆಡ್ಡಿ ಮರಳಸಿದ್ದೇಶ್ವರ ಬಡಾವಣೆ ಚಿತ್ರದುರ್ಗ ಅಂತೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ನಿರ್ಮಲಾ ಮೂರ್ತಿ ಧವಳಗಿರಿ ಬಡಾವಣೆ ಚಿತ್ರದುರ್ಗದಿಂದ, ರಾಜೇಂದ್ರ ಮಗಧೂಮ್ ಋತ್ವಿಕ್ ಮತ್ತು ಅನನ್ಯ ಧಾರವಾಡದಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಹಾಗೆಯೇ ಪ್ರತಿಭಾ ರಾಘವೇಂದ್ರ ಚೋರನೂರಿನಿಂದ ನಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ, ಸರಿಯಾದ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಲೋಕೇಶ್ ಶಿಕ್ಷಕರು ಹಿರಿಯೂರಿನಿಂದ, ಹಾಗೆಯೇ ನಂಬರ್ ಎಂಡಿಂಗ್ 6632 ಯಾರಪ್ಪ ಇದು ಅಂದರೆ ಜವಳಿ ಶ್ರೀಗೌರಿ ಶ್ರೀಲಕ್ಷ್ಮಿ ವೀರೇಂದ್ರ ಕೊಟ್ಟೂರಿನಿಂದ, ಪ್ರಜ್ವಲ್ ಮತ್ತು ಮಹಾ ನಿಹಾರಿಕಾ ಚಿತ್ರದುರ್ಗದಿಂದ, ಸಣ್ಣ ಬೋರಯ್ಯ ಮತ್ತು ಬೋರಮ್ಮ ಬಚ್ಚಬೋರ್ನಹಟ್ಟಿಯಿಂದ, ಸುನೀತಾ ನಾಗರಾಜ್ ಧರ್ಮಶಾಲಾ ರಸ್ತೆಯಿಂದ, ವಿಶಾಲ ಷಡಕ್ಷರಪ್ಪ ಹೊಳಲ್ಕೆರೆ ರಸ್ತೆಯಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು, ಸುಜಾತಾ ಮಂಜುನಾಥ್ ಜೆಸಿಆರ್ ಸೆಕೆಂಡ್ ಕ್ರಾಸ್ ಚಿತ್ರದುರ್ಗದಿಂದ, ಹರಪನಹಳ್ಳಿ ತಾಲೂಕಿನಿಂದ, ಚಿಗಟೇರಿಯಿಂದ ಕೆಂಚನಗೌಡರ ರಮೇಶ್ ಅವರು, ಮತ್ತು ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಶಿವಮೊಗ್ಗದಿಂದ. ಇನ್ನು ನಂಬರ್ ಎಂಡಿಂಗ್ ವಿತ್ 9614 ಯಾರಿದು, ಗಾಯತ್ರಿ ತೃಪ್ತಿ ಸಂಜಯ್ ರಾಧಾಬಾಯಿ ರಾಣೇಬೆನ್ನೂರಿನಿಂದ ಸಂದೇಶವನ್ನು ಕಳುಹಿಸ್ತಾ ಇರುವಂಥದ್ದು. ಹಾಗೆಯೇ ಅರುಣಾ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆಯಿಂದ, ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಶಾಂತಕುಮಾರ್ ತಾಯಕನಹಳ್ಳಿಯಿಂದ, ಸಾವತ್ರಮ್ಮ ಸುರೇಂದ್ರ ಶೆಟ್ಟಿ ರಜನಿ ಶ್ರೀಕಂಠ ಅವರು ಕೂಡ ಜೊತೆಯಲ್ಲಿ ಇರುವಂಥದ್ದು ಚಿತ್ರದುರ್ಗದಿಂದ. ಇನ್ನು ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಯುಡಿಪಿ ಲೇಔಟ್ನಿಂದ, ನಂಬರ್ ಎಂಡಿಂಗ್ ವಿತ್ 7838 ಮಂಜುಳಾ ಸಿ ಪ್ರಣವ್ ನಾಯಕನಹಟ್ಟಿಯಿಂದ, ತನುಜಾ ರವಿ ಶಿವಮೊಗ್ಗದಿಂದ, ಅನಿತಾ ವೀರೇಶ್ ಸಹ್ಯಾದ್ರಿ ಬಡಾವಣೆ ಚಿತ್ರದುರ್ಗದಿಂದ, ಭೀಮಸಮುದ್ರದ ಶಿವಸರ್ವೋತ್ತಮ ಅವರು, ತಿಪ್ಪಮನಳರಾಜ್ ಟೀಚರ್ಸ್ ಕಾಲೋನಿ ಚಿತ್ರದುರ್ಗದಿಂದ, ರಾಧಾ ರಂಗನಾಥ್ ಚಿತ್ರದುರ್ಗದಿಂದ, ಲತಾ ಸುಹಾಸ್ ಹೊಸಕೋಟೆಯಿಂದ, ಎನ್ ಮಾರಣ್ಣ ಶಿಕ್ಷಕರು ತಳಕು ಚಳ್ಳಕೆರೆ ತಾಲೂಕಿನಿಂದ, ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಯುಡಿಪಿ ಲೇಔಟ್ನಿಂದ, ಸಚಿನ್ ಭಾಸ್ಕರ್ ಶ್ರೀಕಂಠಮೂರ್ತಿ ಚಿತ್ರದುರ್ಗದಿಂದ, ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್ ಅವರು, ಹಾಗೆಯೇ ಶಿವಮೊಗ್ಗದ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಮತ್ತು ಆಶಾ ವಿಜಯ್ ಕುಮಾರ್ ಅವರು, ಸಾವಿತ್ರಿ ಉಮೇಶ್ ದಾವಣಗೆರೆಯಿಂದ, ಪುಷ್ಪ ಬ್ಯಾಂಗ್ಳೂರಿನಿಂದ, ತ್ರಿಪೂರ್ಣ ಕೆಎಂ ನಾಯಕನಹಟ್ಟಿಯಿಂದ, ಚಿತ್ರದುರ್ಗದಿಂದ ಮತ್ತೆ ಕಳುಹಿಸಿದ್ದೀರಿ ಹೊಸದುರ್ಗದ ದಯಾನಂದ ಅವರೇ. ಓಕೆ, ಇಷ್ಟು ಜನರ ಸಂದೇಶಗಳು ನಮಗೆ ಬಂದಿವೆ. ಇನ್ನೊಂದು ಸಂದೇಶ ಇದೆ, ಪಾರಿಜಾತ ರಾಮಪ್ಪ ಶ್ರೇಷ್ಠ ಭರತ್ರಾಜ್ ಚಿತ್ರದುರ್ಗದಿಂದ ಸಂದೇಶವನ್ನು ಕಳುಹಿಸಿದ್ದಾರೆ. ಓಕೆ, ಸಂದೇಶವನ್ನು ಕಳುಹಿಸಿದಂತಹ ತಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಉತ್ತರಗಳನ್ನು ತಿಳಿಸುವಂತಹ ಹೊತ್ತು ಮೊದಲಿಗೆ 5 ಅಕ್ಷರಗಳಿರುವ ಪದದ ಸುಳುಹನ್ನು ಕೊಟ್ಟಿದ್ದೆ. ಭಗವದ್ಭಕ್ತರ ಅಂತರಂಗದ ಹಾಡ ಹೊನಲು, ಇದಕ್ಕೆ ಸರಿಯಾದ ಉತ್ತರ ದಾಸರ ಪದ. ಈ ಪದದ ಮೊದಲ ಅಕ್ಷರದಿಂದ 3 ಅಕ್ಷರಗಳಿರುವ ಎರಡನೇ ಪದದ ಸುಳುಹನ್ನು ಕೊಟ್ಟಿದ್ದೆ. ದಾವದಲ್ಲಿ ಬಂದಿರುವ ರಕ್ಕಸ, ಇದಕ್ಕೆ ಉತ್ತರ ದಾನವ. ಇನ್ನು ಎರಡನೇ ಪ್ರಶ್ನೆಯಲ್ಲಿ ಶಿರದ ಬಿಕರಿಯಿಂದ ಬರುವ ಪೀಳಿಗೆ, ಇದಕ್ಕೆ ಉತ್ತರ ತಲೆಮಾರು. ಈ ಪದದ ಮೊದಲ ಅಕ್ಷರದಿಂದ 3 ಅಕ್ಷರಗಳಿರುವ ಎರಡನೇ ಪದದ ಸುಳುಹು ಮಹಾಶಿವನ ಕಣ್ಣಾದ ಮಾಲೆಯ ಬೀಜ, ಇದಕ್ಕೆ ಸರಿಯಾದ ಉತ್ತರ ರುದ್ರಾಕ್ಷಿ. ಉತ್ತರ ಗೊತ್ತಾಯ್ತಲ್ವ ಸ್ನೇಹಿತರೆ? ಮೊದಲನೇ ಪ್ರಶ್ನೆಗೆ ದಾಸರ ಪದ ಮತ್ತು ದಾನವ, ಎರಡನೇ ಪ್ರಶ್ನೆಗೆ ತಲೆಮಾರು ಮತ್ತು ರುದ್ರಾಕ್ಷಿ. ಓಕೆ, ಉತ್ತರ ಗೊತ್ತಾಯ್ತು ಅಂತೇಳಿ ಭಾವಿಸ್ತೇನೆ. ಸಂದೇಶಗಳನ್ನು ಕಳುಹಿಸಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಹೊತ್ತಿನ ಪದಬಂಧ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇದು ಆಕಾಶವಾಣಿ ಚಿತ್ರದುರ್ಗ. ಸಮಯ 8:15 ಆಗ್ತಾ ಇದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. ಶಗುನ್ ಚೋಪ್ರಾ, ದ ಹೆಡ್ಲೈನ್ಸ್. Prime Minister Narendra Modi to share his thoughts in Mann Ki Baat program on Akashwani at 11 a.m. today. Defence Minister Rajnath Singh says Indian Navy forced Pakistan Navy to remain confined to its ports during Operation Sindoor. Myanmar's President U Min Aung Hlaing arrives in New Delhi on a 5-day visit.

0: ದಿನ ಅಲ್ವಾ? ಹಾಗಾಗಿ ವಿಶ್ವ ತಂಬಾಕು ರಹಿತ ದಿನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡ್ತಾ, ಜೊತೆಗೆ ಕಾರ್ಯಕ್ರಮದಲ್ಲಿ ನಿಮಗೊಂದು ಪ್ರಶ್ನೆ ಕೂಡ ಇರುತ್ತೆ. ಆ ಪ್ರಶ್ನೆಗೆ ನೀವು ನಿಮ್ಮ ಉತ್ತರವನ್ನು ಎರಡು ಹಾಡಿನ ಕಾಲಾವಕಾಶದಲ್ಲಿ ಕಳುಹಿಸಿಕೊಡ್ಬೇಕಾಗುತ್ತೆ. ಇನ್ನು ಪ್ರಶ್ನೆ ಏನು ಅಂಥೇಳಿ ಯೋಚನೆ ಮಾಡ್ತಾ ಇರಿ. ಒಂದು ಜಾಹೀರಾತಿನ ನಂತರದಲ್ಲಿ ನಿಮಗೆ ಪ್ರಶ್ನೆಯನ್ನು ನಾನು ತಿಳಿಸ್ತೇನೆ.
1: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಾ

0: ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
0: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
0: ಅಷ್ಟೇ.
1: ಗೊತ್ತಾಯ್ತು.
0: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಸ್ನೇಹಿತರೆ, ಇನ್ನು ಪ್ರಶ್ನೆಗಾಗಿ ಕಾಯ್ತಾ ಇದ್ದೀರಿ. ಪ್ರಶ್ನೆ ಏನು ಅಂದ್ರೆ, ವಿಶ್ವ ತಂಬಾಕು ರಹಿತ ದಿನದ ಈ ವರ್ಷದ ಧ್ಯೇಯವಾಕ್ಯ ಏನು? ಅಂದ್ರೆ ವಿಶ್ವ ತಂಬಾಕು ರಹಿತ ದಿನ 2026ರ ಧ್ಯೇಯವಾಕ್ಯ ಏನು ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ಎರಡು ಹಾಡಿನ ಕಾಲಾವಕಾಶದಲ್ಲಿ ನಿಮ್ಮ ಉತ್ತರದ ಸಂದೇಶಗಳು ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆಯನ್ನು ತಲುಪಲಿ. ಇನ್ನು ವಾಟ್ಸ್ಆಪ್ ಸಂಖ್ಯೆ 9444820273. ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿಸ್ತಾ ಇದ್ದೇನೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠಸಿರಿಯಲ್ಲಿರುವ ಜೋಗಿ ಚಿತ್ರದ ಗೀತೆಯನ್ನು. ಪ್ರೇಮ್ ಬರೆದಿರುವ ಈ ಗೀತೆಗೆ ಗುರುಕಿರಣ್ ಅವರ ಸಂಗೀತವಿದೆ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಸ್ನೇಹಿತರೆ, ಇವತ್ತು ವಿಶ್ವ ತಂಬಾಕು ರಹಿತ ದಿನ. ತಂಬಾಕು ರಹಿತ ದಿನವನ್ನ ಯಾಕೆ ಆಚರಿಸಲಾಗುತ್ತೆ, ಹೇಗೆ ಆಚರಿಸಲಾಗುತ್ತೆ, ಇದರ ಪ್ರಾಮುಖ್ಯತೆ ಏನು, ಇವೇ ಮೊದಲಾದಂಥ ವಿಚಾರಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ನಾನು ಮಾಹಿತಿಯನ್ನು ನೀಡ್ತೇನೆ. ಸ್ನೇಹಿತರೆ, ಭಾರತದಲ್ಲಿ 2026 ವಿಶ್ವ ತಂಬಾಕು ರಹಿತ ದಿನವು ತಂಬಾಕು ಉದ್ಯಮದ ಪ್ರಭಾವದಿಂದ ಮಕ್ಕಳನ್ನು ರಕ್ಷಿಸುವಂತಹ ಒಂದು ಪ್ರಮುಖ ವಿಷಯದ ಮೇಲೆ ಕೇಂದ್ರೀಕರಿಸುತ್ತೆ. ಪ್ರತಿ ವರ್ಷ ಮೇ 31ರಂದು ವಿಶ್ವ ತಂಬಾಕು ರಹಿತ ದಿನವನ್ನು ಆಚರಿಸಲಾಗುತ್ತೆ. ತಂಬಾಕು ಬಳಕೆಯ ಅಪಾಯಗಳನ್ನು ಎತ್ತಿ ತೋರಿಸೋದು ಮತ್ತು ತಂಬಾಕು ಸೇವನೆಯನ್ನು ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಪರಿಣಾಮಕಾರಿಯಾಗಿರುವಂತಹ ನೀತಿಗಳನ್ನು ಪ್ರತಿಪಾದಿಸೋದಕ್ಕೋಸ್ಕರವಾಗಿ ಇಡೀ ಜಗತ್ತು ವಿಶ್ವ ತಂಬಾಕು ರಹಿತ ದಿನವನ್ನು ಆಚರಿಸುತ್ತೆ. ಇನ್ನು WHO ಏನು ಹೇಳುತ್ತಪ್ಪ ಅಂದರೆ, ಇದರ ನೇತೃತ್ವದ ಈ ಒಂದು ಉಪಕ್ರಮವು ಧೂಮಪಾನ ಮತ್ತು ತಂಬಾಕು ಸಂಬಂಧಿತ ಉತ್ಪನ್ನಗಳ ಹಾನಿಕಾರಕ ಪರಿಣಾಮಗಳ ಬಗ್ಗೆ ವ್ಯಕ್ತಿಗಳಿಗೆ ಶಿಕ್ಷಣ ನೀಡುವಂತಹ ಒಂದು ಗುರಿಯನ್ನು ಹೊಂದಿದೆ. ಅಂತಿಮವಾಗಿ ಆರೋಗ್ಯಕರ ಭವಿಷ್ಯಕ್ಕಾಗಿ ಜನರು ಧೂಮಪಾನವನ್ನು ತ್ಯಜಿಸೋದಕ್ಕೋಸ್ಕರವಾಗಿ ಪ್ರೋತ್ಸಾಹಿಸುತ್ತೆ. ಧೂಮಪಾನದ ಅಪಾಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೋಸ್ಕರವಾಗಿ ಮತ್ತು ತಂಬಾಕು ಮುಕ್ತ ಜೀವನ ಶೈಲಿಯ ಪ್ರಯೋಜನಗಳನ್ನು ಎತ್ತಿ ತೋರಿಸಲು ಈ ದಿನ ಅತ್ಯಂತ ಮುಖ್ಯವಾಗಿದೆ. ಜಾಗೃತಿ ಮೂಡಿಸುವ ಮತ್ತು ಕಠಿಣ ನಿಯಮಗಳಿಗೆ ಕರೆ ನೀಡುವ ಮೂಲಕ ಉದ್ಯಮವು ನಮ್ಮ ದುರ್ಬಲ ಯುವಕರನ್ನು ಗುರಿಯಾಗಿಸಿಕೊಂಡು ಶೋಷಿಸೋದನ್ನು ನಿಲ್ಲಿಸೋದು ಮತ್ತು ಮಕ್ಕಳು ಆರೋಗ್ಯಕರ ತಂಬಾಕು ಮುಕ್ತ ವಾತಾವರಣದಲ್ಲಿ ಬೆಳೆಯೋದನ್ನು ಖಚಿತಪಡಿಸಿಕೊಳ್ಳೋದು ಈ ಅಭಿಯಾನದ ಮುಖ್ಯ ಗುರಿಯಾಗಿದೆ. ವಿಶ್ವ ತಂಬಾಕು ರಹಿತ ದಿನ ಯಾಕೆ ಮುಖ್ಯ ಆಗುತ್ತೆ ಅಂತ ಹೇಳಿ ಕೂಡ ತಿಳಿಸ್ತೇನೆ. ಇನ್ನು ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೇನೆ. ಈ ಪ್ರಶ್ನೆಗೆ ಇನ್ನೊಂದು ಹಾಡಿನ ಕಾಲಾವಕಾಶ ಇದೆ. ಪ್ರಶ್ನೆಯನ್ನು ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೇನೆ. ವಿಶ್ವ ತಂಬಾಕು ರಹಿತ ದಿನ 2026 ಅಂದರೆ ಈ ವರ್ಷದ ಧ್ಯೇಯವಾಕ್ಯ ಏನು ಅನ್ನೋದು ಪ್ರಶ್ನೆ. ಈಗಾಗಲೇ ಸಾಕಷ್ಟು ಸಂದೇಶಗಳು ನಮ್ಮನ್ನು ತಲುಪಿವೆ. ಇನ್ನೊಂದು ಹಾಡಿನ ಕಾಲಾವಕಾಶ ಇದೆ, ಹಾಗಾಗಿ ಮತ್ತಷ್ಟು ಹೊಸ ಹೊಸ ಕೇಳುಗರು ಸಂದೇಶಗಳನ್ನು ಕಳುಹಿಸಲಿ ಅಂತ ಹೇಳಿ ಆಶಿಸ್ತಾ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿಸ್ತಾ ಇದ್ದೇನೆ ಹಾಯ್ ಕೃಷ್ಣ ಚಿತ್ರದ ಗೀತೆಯನ್ನು. ವೇಣು ಅವರ ಸಾಹಿತ್ಯಕ್ಕೆ ರವೀಶ್ ಏಟಿ ಅವರ ಸಂಗೀತವಿದೆ. ಕೇಳಿಬರುವ ಕಂಠಸಿರಿ ಕುನಾಲ್ ಗಾಂಜಾವಾಲಾ ಅವರದ್ದು.

0: ರಿಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಾನು ವಿಶ್ವ ತಂಬಾಕು ರಹಿತ ದಿನದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೆ. ಇನ್ನು ಈ ದಿನ ಯಾಕೆ ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಬೇಕು ಅಲ್ವಾ? ಇಡೀ ವಿಶ್ವದಾದ್ಯಂತ ತಡೆಗಟ್ಟಬಹುದಾದಂತಹ ರೋಗಗಳು ಮತ್ತು ಸಾವುಗಳಿಗೆ ತಂಬಾಕು ಬಳಕೆ ಅನ್ನೋದು ನಿಜಕ್ಕೂ ಕೂಡ ತುಂಬ ಮುಖ್ಯನೇ ಕಾರಣ ಆಗಿದೆ. ಅಂದರೆ ಸಾಕಷ್ಟು ಸಾವು ನೋವುಗಳು ಇದರಿಂದಾಗಿ ಸಂಭವಿಸ್ತಾ ಇವೆ. ಹಾಗಾಗಿ ಈ ದಿನ ತುಂಬ ಮುಖ್ಯ ಆಗುತ್ತೆ. ಇನ್ನು WHO ಪ್ರಕಾರ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ, ತಂಬಾಕಿನಿಂದಾಗಿ ಪ್ರತಿ ವರ್ಷ ಸುಮಾರು 8 ಮಿಲಿಯನ್ಗಿಂತಲೂ ಹೆಚ್ಚು ಜನರು ಇದರಿಂದಾಗಿ ಸಾಯ್ತಾ ಇದ್ದಾರೆ. ಇದರಲ್ಲಿ 1.2 ಮಿಲಿಯನ್ಗಿಂತಲೂ ಹೆಚ್ಚು ಜನ ಇದನ್ನು ಬಳಸದೇ ಇದ್ರೂ ಕೂಡ ಸಾಯ್ತಾ ಇದ್ದಾರಂತೆ. ಅಂದರೆ ಇದಕ್ಕೆ ಕಾರಣ ಏನು ಗೊತ್ತಾ? ಇದನ್ನು ನಾವೇನಂತ ಕರಿತೀವಿ ಅಂದರೆ ಸೆಕೆಂಡ್ ಹ್ಯಾಂಡ್ ಅಂತ ಹೇಳಿ ಕರಿತೀವಿ. ಅವರು ಧೂಮಪಾನ ಅಥವಾ ಮದ್ಯಪಾನವನ್ನು ಮಾಡದೇ ಇದ್ರೂ ಕೂಡ, ತಂಬಾಕನ್ನು ಬಳಸದೇ ಇದ್ರೂ ಕೂಡ ಇತರರು ಬಳಸ್ತಾ ಇರಬೇಕಾದ್ರೆ, ಈಗ ಉದಾಹರಣೆಗೆ ಯಾರಾದರೂ ಸ್ಮೋಕ್ ಮಾಡ್ತಾ ಇದ್ದಾರೆ ಅಂದರೆ, ಧೂಮಪಾನ ಮಾಡ್ತಾ ಇದ್ದಾರೆ ಅಂದರೆ ಅದರ ಹೊಗೆ ಸುತ್ತಲೂ ಕೂಡ ಹರಡುತ್ತೆ ಅಲ್ವಾ? ಅದರಿಂದ ಬೇರೆಯವ್ರಿಗೂ ಕೂಡ ತೊಂದರೆಯಾಗಿ 1.2 ಮಿಲಿಯನ್ಗಿಂತಲೂ ಕೂಡ ಹೆಚ್ಚು ಜನ ಇದರಿಂದ ಸಾವನ್ನಪ್ತಾ ಇದ್ದಾರಂತೆ ಸ್ನೇಹಿತರೆ. ಹಾಗಾಗಿ ಈ ದಿನ ತುಂಬ ಮುಖ್ಯ ಆಗುತ್ತೆ ಅಲ್ವಾ? ಈ ದಿವಸ ಜಾಗೃತಿಯನ್ನು ಮೂಡಿಸೋದು ಕೂಡ ಅಷ್ಟೇ ಸಹಾಯ ಮಾಡುತ್ತೆ. ಇನ್ನು ಧೂಮಪಾನ ಮತ್ತು ತಂಬಾಕಿನ ಆರೋಗ್ಯದ ಅಪಾಯಗಳ ಬಗ್ಗೆ ಜನರಿಗೆ ಶಿಕ್ಷಣವನ್ನು ನೀಡಲಿಕ್ಕೆ ಇದು ಒಂದು ಉತ್ತಮ ದಿನ ಅಂತ ಹೇಳಿ ಹೇಳಬಹುದು. ತಂಬಾಕು ಮುಕ್ತ ಜೀವನ ಶೈಲಿಯ ಪ್ರಯೋಜನಗಳನ್ನು ನಾವು ಉತ್ತೇಜಿಸಲಿಕ್ಕೆ ಸಹಾಯಕಾರಿಯಾಗುತ್ತೆ. ಸರ್ಕಾರಗಳು ಕೂಡ ಬಲವಾದ ತಂಬಾಕು ವಿರೋಧಿ ನೀತಿಗಳನ್ನು ಜಾರಿಗೆ ತರೋದಕ್ಕೆ ಪ್ರೋತ್ಸಾಹಿಸಲಾಗುತ್ತೆ. ಹಾಗೆಯೇ ತಂಬಾಕಿನ ಹಾನಿಕಾರಕ ಪರಿಣಾಮಗಳಿಂದ ಭವಿಷ್ಯದ ಪೀಳಿಗೆಯನ್ನು ರಕ್ಷಿಸೋದಕ್ಕೂ ಕೂಡ ಈ ದಿನ ಸಹಕಾರಿಯಾಗುತ್ತೆ. ಇನ್ನು ವಿಶ್ವ ತಂಬಾಕು ರಹಿತ ದಿನದಲ್ಲಿ ಏನೇನೆಲ್ಲ

ಚಟುವಟಿಕೆಗಳನ್ನು ಮಾಡ್ತಾರೆ ಅಂತ ಹೇಳಿ ಕೂಡ ತಿಳಿಸ್ತಾ ಹೋಗ್ತೇನೆ. ನಾನು ಈಗಾಗಲೇ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಅಲ್ವಾ, ಈ ಪ್ರಶ್ನೆಗೆ ನಮ್ಮ ಕೇಳುಗರು ಉತ್ತರಗಳನ್ನು ನೀಡಿ ಹೆಸರುಗಳನ್ನು ಕಾಯ್ತಾ ಇದ್ದಾರೆ. ನನ್ನ ಹೆಸರು ಬರುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು. ಸೊ ಹಾಗಾಗ್ಬಿಟ್ಟು ಯಾರೆಲ್ಲ ನಮಗೆ ಸರಿ ಉತ್ತರಗಳನ್ನು ಕಳುಹಿಸಿಕೊಟ್ಟಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ತಿಳಿಸ್ತಾ ಹೋಗ್ತೇನೆ. ಆರಂಭದಲ್ಲಿ ನಮಗೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ತೇಲಿ, ಆದಿತ್ಯ ಶಿವಲೀಲಾ ತೇಲಿ ಮತ್ತು ಮನೆಯವರು ಕೂಡ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ವಾಣಿ ಸತೀಶ್ ಚಿತ್ರದುರ್ಗದಿಂದ, ಹೆಚ್ ಸತೀಶ್ ಕುಮಾರ್ ಚಿತ್ರದುರ್ಗದಿಂದ, ರೂಪಾ ಪಾಂಡರಂಗರಾವ್ ಚಿತ್ರದುರ್ಗದಿಂದ, ನಂಬರ್ ಎಂಡಿಂಗ್ ವಿತ್ 9244 ಯಾರಿದು ಅಂದರೆ ನೇತ್ರಾ ನಟರಾಜ್ ಚಿತ್ರದುರ್ಗದಿಂದ, ಇನ್ನು ನಮಸ್ತೆ ಮೇಡಮ್ ಅಂತ ಹೇಳಿಬಿಟ್ಟು ಶೀಲಾ ಗಿರೀಶ್ ಮತ್ತು ರತ್ನಮ್ಮ ವಿಪಾಳ್ಯದಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಜಿ ಎಸ್ ಚಂದನ ತರಳಬಾಳು ನಗರ ಚಿತ್ರದುರ್ಗದಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಲೇಖನ ಚಂದ್ರಪ್ಪ ಕಾಲ್ಕೆರೆ ಐಯುಡಿಪಿ ಲೇಔಟ್ನಿಂದ, ಎಂ ಈಶಣ್ಣ ಮುತ್ತಿಗಾರಹಳ್ಳಿಯಿಂದ, ಶಾಂತಕುಮಾರ್ ತಾಯಕನಹಳ್ಳಿಯಿಂದ, ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ವನಿತಾ ತ್ರಿಶೂಲ್ ಶಿವಮೊಗ್ಗದಿಂದ, ರಾಯ್ಭಾಗ್ ತಾಲೂಕಿನ ಮುಗುಳಕೋಡ್ನಿಂದ ಶಿವಲಿಂಗಯ್ಯ ಕಲಾವತಿ ಹಾಗೆ ಅಭಿಷೇಕಯ್ಯ ಹಿರೇಮಠ ಅವರು, ಜಿಸಿಹೆಚ್ ಗೊಂಚಿಗಾರ್ ಭರಮಸಾಗರದಿಂದ, ದೀಪಾ ಕೊಟ್ರೇಶ್ ನೂತನ್ ಮತ್ತು ತನ್ವಿ ಸಜ್ಜನ್ ಕೂಡ ಜೊತೆಯಲ್ಲಿರುವಂಥದ್ದು, ಚಳ್ಳಕೆರೆ ತಾಲೂಕು ಮುಷ್ಟಲಗುಂಬೆಯಿಂದ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ಡಾಕ್ಟರ್ ಎಸ್ ಜಿ ಶಿವಪ್ರಸಾದ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹೊಳಲ್ಕೆರೆ ರಸ್ತೆ ಚಿತ್ರದುರ್ಗದಿಂದ, ಇವರು ಕೂಡ ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಹಾಗೆಯೇ ಯಾರಿದು ಅಂದರೆ ಅರುಣಾ ಜಗದೀಶ್ ವೀರಭದ್ರಸ್ವಾಮಿ ರಸ್ತೆ ಚಳ್ಳಕೆರೆಯಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ, ಜೊತೆಗೆ ಸರಿಯಾದ ಉತ್ತರವನ್ನು ಕೂಡ ತಿಳಿಸಿದ್ದಾರೆ. ಇನ್ನು ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಕೂಡ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳುಹಿಸಿ ಉತ್ತರವನ್ನು ತಿಳಿಸಿದ್ದಾರೆ. ಭೀಮಸಮುದ್ರದ ಶಿವ ಸರ್ವೋತ್ತಮ್ ಧವಳಗಿರಿ ಬಡಾವಣೆ ಭೀಮಸಮುದ್ರ ರಸ್ತೆ ಚಿತ್ರದುರ್ಗದಿಂದ, ಇನ್ನು ಕೂಡ್ಲಿಗಿ ತಾಲೂಕಿನ ಹೂಡೆಂನಿಂದ ಶಾಂತಕುಮಾರಿ ಮಂಜುನಾಥ್ ಮತ್ತು ಪ್ರಣತಿ ವಿಸ್ಮಯ ಅವರು, ಉಮಾಮೋಹನ್ ಮುರಳಿ ಜೋಗಿಮಟ್ಟಿ ರಸ್ತೆ ಫಸ್ಟ್ ಕ್ರಾಸ್ ಚಿತ್ರದುರ್ಗದಿಂದ, ವಿನಾಯಕ ಮತ್ತು ಕನ್ನಿಕಾ ಚೋರ್ನೂರ್ನಿಂದ, ಪ್ರೇಮಾ ನಟರಾಜ್ ನಾಯಕನಹಟ್ಟಿಯಿಂದ ಚಿತ್ರದುರ್ಗದಿಂದ, ಹೊಸದುರ್ಗದ ದಯಾನಂದ್ ಡಾಕ್ಟರ್ ರವಿ ಡಾಕ್ಟರ್ ಅನನ್ಯ ಮತ್ತು ಡಾಕ್ಟರ್ ಅಕುಲ್ ಕೂಡ ಜೊತೆಯಲ್ಲಿದ್ದಾರೆ. ಇನ್ನು ಕವಾಡಿಗರ ಹಟ್ಟಿಯಿಂದ ಮುತ್ತುರಾಜ್ ಅನಿತಾ ದಿಯಾ ಅಂತ ಹೇಳಿ ಕೂಡ ತಿಳಿಸಿದ್ದಾರೆ. ಓಕೆ, ಇನ್ನು ಮೀರಾ ನಾಡಿಗ್ ಚಿತ್ರದುರ್ಗದಿಂದ ಇವರು ಕೂಡ ಸರಿಯಾದ ಉತ್ತರವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ಲೋಕೇಶ್ ಶಿಕ್ಷಕರು ಹಿರಿಯೂರಿನಿಂದ, ತಿಪ್ಪೇಸ್ವಾಮಿ ರಾಮತೀರ್ಥದಿಂದ ಇವರು ಕೂಡ ಸರಿಯಾದ ಉತ್ತರವನ್ನು ಕಳುಹಿಸಿಕೊಟ್ಟಿದ್ದಾರೆ. ಓಕೆ, ಇಷ್ಟು ಸಂದೇಶಗಳು ನಮ್ಮನ್ನು ತಲುಪಿವೆ. ಸಂದೇಶವನ್ನು ಕಳುಹಿಸಿದಂತಹ ನಮ್ಮ ಎಲ್ಲ ಕೇಳುಗರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಸ್ನೇಹಿತರೆ, ನಾನು ಕೇಳಿದಂತಹ ಪ್ರಶ್ನೆ ಹೀಗಿತ್ತು. ವಿಶ್ವ ತಂಬಾಕು ರಹಿತ ದಿನ 2026 ಧ್ಯೇಯವಾಕ್ಯ ಅಥವಾ ಥೀಮ್ ಏನು ಅಂತ ಹೇಳಿಬಿಟ್ಟು, ಇದಕ್ಕೆ ಸರಿಯಾದ ಉತ್ತರ ಆಕರ್ಷಕ ಮುಖವಾಡಗಳನ್ನು ಕಳಚೋದು ಮತ್ತು ತಂಬಾಕು ಹಾಗೆ ನಿಕೋಟಿನ್ ವ್ಯಸನವನ್ನು ಎದುರಿಸುವುದು ಅನ್ನೋದು ಈ ವರ್ಷದ ಧ್ಯೇಯವಾಕ್ಯ. ಗೊತ್ತಾಯ್ತಲ್ವ ಸ್ನೇಹಿತರೆ, ಆಕರ್ಷಕ ಮುಖವಾಡಗಳನ್ನು ಕಳಚುವುದು ಮತ್ತು ತಂಬಾಕು ಮತ್ತು ನಿಕೋಟಿನ್ ವ್ಯಸನವನ್ನು ಎದುರಿಸುವುದು ಅನ್ನೋದು ಆಗಿತ್ತು. ಸಂದೇಶಗಳನ್ನು ಕಳುಹಿಸಿದಂತಹ ನಮ್ಮ ಎಲ್ಲ ಕೇಳುಗರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ವಿಶ್ವ ತಂಬಾಕು ರಹಿತ ದಿನದಲ್ಲಿ ಏನೇನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾರೆ ಅಂತ ಹೇಳಿ ಕೂಡ ತಿಳಿಸ್ತಾ ಹೋಗ್ತೇನೆ. ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಬರೋಣ ರಥಸಪ್ತಮಿ ಚಿತ್ರದ ಗೀತೆಯನ್ನು. ಸಂಗಡಿಗರೊಂದಿಗೆ ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಬರೆದಿರುವ ಈ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

ಸ್ನೇಹಿತ ಕಾರ್ಯಕ್ರಮಕ್ಕೆ ಇನ್ನೊಂದು ಸಂದೇಶ ಸ್ವಲ್ಪ ತಡವಾಗಿ ಬಂದಿದೆ, ಅದನ್ನು ಕೂಡ ತೆಗೆದುಕೊಂಡು ಬಿಡ್ತೇನೆ. ಹೊಸದುರ್ಗದ ಪ್ರಕಾಶ್, ರೇಖಾ, ಪುನರ್ವಿಕಾ ಮತ್ತು ಪೃಥ್ವಿರಾಜ್ ಇವರು ಕೂಡ ಸಂದೇಶವನ್ನ ಕಳುಹಿಸಿದ್ದಾರೆ. ನಿಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಸ್ನೇಹಿತರೆ, ಇನ್ನು 102.6 ಅನ್ನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 8:55:30. ವಿಶ್ವ ತಂಬಾಕು ರಹಿತ ದಿನದಲ್ಲಿ ಏನೇನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾರೆ ಅಂತ ಹೇಳಿ ತಿಳಿಸ್ತೇನೆ. ವಿಶ್ವ ತಂಬಾಕು ರಹಿತ ದಿನವು ನಿಜಕ್ಕೂ ಕೂಡ ಒಂದು ವಿಶೇಷವಾದ ಸಂದರ್ಭವಾಗಿರುತ್ತೆ. ಇಲ್ಲಿ ಜನರು ಮತ್ತು ಸರ್ಕಾರ, ಸರ್ಕಾರೇತರ ಸಂಸ್ಥೆಗಳು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ತಂಬಾಕು ಬಳಕೆಯಿಂದ ಉಂಟಾಗುವಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ವಿವಿಧ ವಿಶ್ವ ತಂಬಾಕು ರಹಿತ ದಿನದ ಚಟುವಟಿಕೆಗಳನ್ನು ಆಯೋಜಿಸುತ್ತವೆ. ಈ ಚಟುವಟಿಕೆಗಳಲ್ಲಿ ಪ್ರಮುಖವಾಗಿ ಜನ ಏನ್ ಮಾಡ್ತಾರೆ ಅಂದ್ರೆ, ವರ್ಣರಂಜಿತ ಬ್ಯಾನರ್ಗಳು ಮತ್ತು ಬಲವಾದ ಸಂದೇಶಗಳೊಂದಿಗೆ ಸಾರ್ವಜನಿಕ ಮೆರವಣಿಗೆಗಳು ಮತ್ತು ಪ್ರದರ್ಶನಗಳನ್ನು ಹೆಚ್ಚಾಗಿ ನಡೆಸ್ತಾರೆ. ಇನ್ನು ತಂಬಾಕಿನ ಅಪಾಯಗಳ ಬಗ್ಗೆ ಜನರಿಗೆ ಕಲಿಸೋದಕ್ಕೋಸ್ಕರವಾಗಿ ಜಾಗೃತಿ ಅಭಿಯಾನಗಳನ್ನು ಮತ್ತು ಶೈಕ್ಷಣಿಕ ಉಪಕ್ರಮಗಳನ್ನು ಕೂಡ ಕೈಗೊಳ್ಳಲಾಗುತ್ತೆ. ಸಾರ್ವಜನಿಕ ಸ್ಥಳಗಳಿಗೆ ಭೇಟಿ ನೀಡಿ ಜನರು ಧೂಮಪಾನವನ್ನು ಬಿಡೋದಕ್ಕೆ

ಹೆಚ್ಚು ಪ್ರೋತ್ಸಾಹವನ್ನ ನೀಡಲಾಗುತ್ತೆ. ಇನ್ನು ಕೆಲವು ಸ್ಥಳಗಳಲ್ಲಿ ಧೂಮಪಾನ ನಿರ್ಬಂಧಗಳನ್ನು ವಿಧಿಸೋದು, ಹಾಗೆಯೇ ತಂಬಾಕು ಜಾಹೀರಾತುಗಳನ್ನು ನಿಷೇಧಿಸೋದು ಕೂಡ ಮಾಡಲಾಗುತ್ತೆ. ತಂಬಾಕು ವಿರೋಧಿ ಗುಂಪುಗಳ ಸಭೆ ಮತ್ತು ಚರ್ಚೆಗಳನ್ನು ಸಂಘಟಿಸೋದಕ್ಕೆ ಹಾಗೆ ಕಾರ್ಯತಂತ್ರವನ್ನು ಕೂಡ ರೂಪಿಸಲಾಗುತ್ತೆ. ಈ ವಿಶ್ವ ತಂಬಾಕು ರಹಿತ ದಿನದ ಚಟುವಟಿಕೆಗಳು ನಿಜಕ್ಕೂ ಕೂಡ ಜನರು ತಂಬಾಕಿನ ಹಾನಿಕಾರಕ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಮತ್ತು ಆರೋಗ್ಯಕರ ತಂಬಾಕು ಮುಕ್ತ ಜೀವನ ಶೈಲಿಯನ್ನು ಉತ್ತೇಜಿಸೋದಕ್ಕೆ ಸಹಾಯ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತೇಳಿ ಹೇಳ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿಸ್ತಾ ಇದ್ದೇನೆ ಸುದೀಪ್ ಹಾಗೂ ಉಣ್ಣಿಕೃಷ್ಣನ್ ಮತ್ತು ಅನುರಾಧ ಶ್ರೀರಾಮ್ ಹಾಡಿರುವ ವಾಲಿ ಚಿತ್ರದ ಗೀತೆಯನ್ನು. ಕೆ ಕಲ್ಯಾಣ್ ಬರೆದಿರುವ ಈ ಗೀತೆಗೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

0: ವಾಲಿ ಚಿತ್ರದ ಈ ಗೀತೆಯೊಂದಿಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಸ್ನೇಹಿತರೆ, 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಕೆಲವು ಪ್ರಕಟಣೆಗಳು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಪ್ರಿಯ ಕೇಳುಗರೆ, ಇಂದು ಬೆಳಗ್ಗೆ 10:55 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮ. ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮನದ ಮಾತು 11:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ಇಂದು ರಾತ್ರಿ 8:00 ಮನದ ಮಾತು ಕಾರ್ಯಕ್ರಮದ ಮರುಪ್ರಸಾರವಿದೆ. ಕೇಳಿ, ಇಂದು ಬೆಳಗ್ಗೆ 10:55 ಮನ್ ಕಿ ಬಾತ್ ಕಾರ್ಯಕ್ರಮ.

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24x7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
1: ನ್ಯೂಸ್ ಆನ್ ಏರ್.

0: அதுவே நல்நுடி.
1: ಕನ್ನಡದ ಶ್ರೇಷ್ಠ ತ್ರಿಪದಿ ಕವಿ ಸರ್ವಜ್ಞನು ಮೂರು ವಿಧವಾದ ಜನರನ್ನು ಗುರುತಿಸುತ್ತಾನೆ. ಮೊದಲನೆಯವನು ಮಾತನಾಡದೆ ಒಳ್ಳೆಯ ಕೆಲಸಗಳಲ್ಲಿ ತೊಡಗುವವನು. ಈತನು ರೂಢಿಯೊಳಗೆ ಉತ್ತಮನಂತೆ. ಈತನು ಸಮಾಜದಲ್ಲಿ ಸದ್ದಿಲ್ಲದೆ, ಮಾತಿನ ಆಡಂಬರವಿಲ್ಲದೆ ಕ್ರಿಯಾಶೀಲ ಬದುಕನ್ನು ನಡೆಸುತ್ತಿರುತ್ತಾನೆ. ಇಲ್ಲಿ ಆಚರಣೆಗೆ ಸ್ಥಾನವೇ ಹೊರತು ಮಾತಿಗೆ ಅವಕಾಶವಿಲ್ಲ. ಅಥವಾ ಮಾತನಾಡಿದರೂ ಆತನ ಮಾತು ಮಿತವಾಗಿರುತ್ತದೆ. ಈತನು ತೊಡಗಿಸಿಕೊಳ್ಳುವ ಕಾರ್ಯಗಳು ಸಮಾಜಕ್ಕೆ ಒಂದು ಮಾದರಿ. ಕಾರ್ಯಕಾರ್ಯಗಳ ಬಗ್ಗೆ ಜನರಿಗೆ ಗೊಂದಲ ಉಂಟಾದಾಗ ಈತನ ಚರ್ಯೆಯೇ ಜನರಿಗೆ ಒಂದು ಪರಿಹಾರ. ಭಗವದ್ಗೀತೆಯು ಇದನ್ನು ಲೋಕಸಂಗ್ರಹವೆನ್ನುತ್ತದೆ. ಎರಡನೇ ವರ್ಗದ ಜನರಲ್ಲಿ ನುಡಿ ಮತ್ತು ನಡೆಗಳೆರಡಕ್ಕೂ ಸಮಾನ ಆದ್ಯತೆ ಇರುತ್ತದೆ. ಇಲ್ಲಿ ವ್ಯಕ್ತಿಯು ಮಾತನಾಡುತ್ತಾನೆ, ಆಡಿದಂತೆ ನಡೆಯುತ್ತಾನೆ. ಸರ್ವಜ್ಞನ ಪ್ರಕಾರ ಈತನು ಮಧ್ಯಮ. ಮಧ್ಯಮರು ಒಳ್ಳೆಯ ಮಾತುಗಳನ್ನಾಡುತ್ತಾರೆ, ಆಡಿದಂತೆ ನಡೆಯುತ್ತಾರೆ. ಇನ್ನು ಮೂರನೆಯವರು ಮಾತನಾಡುತ್ತಾರೆಯೇ ಹೊರತು ಆಡಿದಂತೆ ನಡೆಯುವುದಿಲ್ಲ. ಇವರು ಅಧಮರು. ಅಧಮರ ಜೀವನವೆಲ್ಲವೂ ನುಡಿಗೆ ಸೀಮಿತವೇ ಹೊರತು ನಡೆಗಲ್ಲ. ಇವರ ಮಾತಿನಲ್ಲಿ ಸ್ಪಷ್ಟತೆ ಇದೆ, ಜಾಣ್ಮೆ ಇದೆ, ಆಕರ್ಷಣೆ ಇದೆ, ಚಮತ್ಕಾರವಿದೆ. ಆದರೆ ನಡುವಳಿಕೆಯಲ್ಲಿ ಮಾತ್ರ ಅವರು ಶೂನ್ಯ. ಇವರ ಜೀವನವೆಲ್ಲವೂ ಪರೋಪದೇಶಕ್ಕೆ ಸೀಮಿತವೇ ಹೊರತು ಸ್ವಯಂ ಆಚರಣೆಗಲ್ಲ. ಇವರು ತಮ್ಮ ಜೀವನ ನಿರ್ವಹಣೆಗೋ, ಸಾಮಾಜಿಕ ಪ್ರತಿಷ್ಠೆಗೆಂದೋ ತಮ್ಮ ಮಾತಿಗೆ ಆದರ್ಶದ ಲೇಪನವನ್ನು ನೀಡಿ ಜನರನ್ನು ಮರಳು ಮಾಡುತ್ತಾರೆ. ಆದರೆ ತಾವು ಮಾತ್ರ ವಿರುದ್ಧವಾಗಿಯೇ ನಡೆದುಕೊಳ್ಳುತ್ತಾರೆ. ಒಂದು ಸಂಸ್ಕೃತ ವಾಣಿ ಹೀಗಿದೆ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ದುರಾತ್ಮನಾಂ. ಎಂದರೆ ಮಹಾತ್ಮರು ಮನಸ್ಸು, ಮಾತು ಮತ್ತು ಕರ್ಮಗಳಲ್ಲಿ ಒಂದೇ ಆಗಿರುತ್ತಾರೆ. ಆದರೆ ದುರಾತ್ಮರಿಗಾದರೂ ಮನಸ್ಸಿನಲ್ಲಿ ಒಂದು, ಮಾತಿನಲ್ಲಿ ಇನ್ನೊಂದು ಮತ್ತು ಕರ್ಮದಲ್ಲಿ ಮತ್ತೊಂದಾಗಿರುತ್ತದೆ. ಇಂತಹವರನ್ನು ಅನುಸರಿಸುವ ಮುನ್ನ ನಮಗಿರಬೇಕಾದುದು ವಿಮರ್ಶೆ. ಯಾರನ್ನು ನಾವು ಮಾದರಿ ಎಂದುಕೊಂಡಿದ್ದೇವೋ ಅವರು ನಿಜವಾಗಿಯೂ ನಂಬಲರ್ಹರೇ ಎಂಬ ವಿಮರ್ಶೆ ನಮಗೆ ಅಗತ್ಯವಾಗುತ್ತದೆ. ಆದ್ದರಿಂದ ನುಡಿಯಲ್ಲಿ ಎಚ್ಚೆತ್ತು, ನಡೆಯಲ್ಲಿ ತಪ್ಪಿದವನಿಗೆ ಮುಖ್ಯವಾಗಿ ಇರಬೇಕಾದುದು ಸಾಮಾಜಿಕ ಹೊಣೆಗಾರಿಕೆ. ಸಾಕ್ರಟೀಸನೇನೋ ಹೇಳಬಹುದು, ಯಾರೂ ಪ್ರಜ್ಞಾಪೂರ್ವಕವಾಗಿ ಕೆಟ್ಟವರಲ್ಲವೆಂದು. ಆತನ ಪ್ರಕಾರ ಮನುಷ್ಯನ ಭ್ರಷ್ಟತೆಗೆ ಕಾರಣ ಅವನ ಜ್ಞಾನದ ಕೊರತೆ. ಬೃಹದಾರಣ್ಯಕೋಪನಿಷತ್ತು ಮನುಷ್ಯನ ಬದುಕನ್ನು ಹೀಗೆ ವಿಶ್ಲೇಷಿಸುತ್ತದೆ, ಮನಸ್ಸಿನಂತೆ ಆಲೋಚನೆ, ಆಲೋಚನೆಯಂತೆ ಮಾತು ಮತ್ತು ಮಾತಿನಂತೆ ನಡೆ. ಆದರೆ ಅನೇಕ ವೇಳೆ ವಾಕ್ ಶಕ್ತಿಯೇ ನಮ್ಮ ಸಂಕಲ್ಪ ಶಕ್ತಿಯ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸುತ್ತದೆ. ಆಗ ನಮ್ಮ ನಡೆ ನುಡಿಗಳಲ್ಲಿ ಆಳವಾದ ಕಂದಕವು ಏರ್ಪಡುತ್ತದೆ. ಇಲ್ಲಿ ಯಾವುದು ಸರಿಯೆಂದು ನಮಗೆ ಗೊತ್ತು, ಆ ಬಗ್ಗೆ ಏನೆಲ್ಲ ಮಾತನಾಡುತ್ತೇವೆ. ಆದರೆ ಆಚರಣೆಯ ವಿಷಯಕ್ಕೆ ಬಂದಾಗ ಶೂನ್ಯರಾಗಿ ಬಿಡುತ್ತೇವೆ. ಇದಕ್ಕೆ ಸಂಕಲ್ಪ ಶಕ್ತಿಯನ್ನು ಪ್ರಬಲಗೊಳಿಸುವುದೇ ದಿವ್ಯೌಷಧವೆಂದು ಮಹಾತ್ಮರು ಸಾರುತ್ತಾರೆ. ಮೊದಲು ನಾವು ಆತ್ಮಶೋಧನೆ ಮಾಡಿಕೊಂಡು ಮತ್ತೊಬ್ಬನಿಗೆ ಉಪದೇಶಿಸುವ ಅಗತ್ಯವಿದೆ. ಅಥವಾ ಸಮಾಜದಲ್ಲಿ ಅಂತಹವರಿದ್ದರೆ ಅಂತಹವರನ್ನು ಸ್ವೀಕರಿಸುವ ಮುನ್ನ ವಿಮರ್ಶಾ ಗುಣವನ್ನು ಬೆಳೆಸಿಕೊಳ್ಳುವ ಅಗತ್ಯವಿದೆ. ಶ್ರೀರಾಮಕೃಷ್ಣರ ಜೀವನದ ಒಂದು ಸಂಗತಿಯೇ ಇದಕ್ಕೆ ನಿದರ್ಶನ. ಅವರು ಸಿಹಿ ತಿಂಡಿಯನ್ನು ಕೊಳ್ಳಲು ಮನೆಯಲ್ಲಿ ಹಣವನ್ನು ಕದಿಯುತ್ತಿದ್ದ ಬಾಲಕನಿಗೆ ಉಪದೇಶ ಮಾಡಲು ಮೊದಲು ಹಿಂಜರಿದರು. ಆ ಬಾಲಕನಿಗೆ ಮೂರ್ನಾಲ್ಕು ಬಾರಿ ಬರಲು ಹೇಳಿದರು. ಯಾವ ಸಿಹಿ ತಿಂಡಿಯ ದೌರ್ಬಲ್ಯ ಆ ಬಾಲಕನಿಗಿತ್ತೋ ಆ ದೌರ್ಬಲ್ಯವು ಸ್ವಲ್ಪ ಮಟ್ಟಿಗೆ ತಮಗೂ ಇತ್ತೆಂಬುದು ಅವರ ಕಾರಣ. ಈ ದೌರ್ಬಲ್ಯವನ್ನು ಗೆಲ್ಲಲು ಅಗತ್ಯವಾದ ಕಾಲಾವಕಾಶಕ್ಕಾಗಿ ಶ್ರೀರಾಮಕೃಷ್ಣರು ಆ ಬಾಲಕನಿಗೆ ಮತ್ತೆ ಮತ್ತೆ ಬರಹೇಳಿದರು. ಮಹಾತ್ಮರ ಚರ್ಯೆಯೇ ಹೀಗೆ, ಮೊದಲು ಅವರು ಮಾಡುತ್ತಾರೆ, ಆನಂತರ ಅದನ್ನು ಇತರರಿಗೆ ಬೋಧಿಸುತ್ತಾರೆ.
2: ಎಚ್ಎಲ್ ಚಂದ್ರಶೇಖರ್ ಅವರಿಂದ ನಲ್ಲುಡಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಸ್ನೇಹಿತರೆ, 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಸಮಯ ಸರಿಯಾಗಿ 9:10:55. ಇದೀಗ ಕಾಮನ ಬಿಲ್ಲು ಕಾರ್ಯಕ್ರಮ. ಸ್ನೇಹಿತರೆ, ಎಂದಿನಂತೆ ಕಾಮನ ಬಿಲ್ಲು ಕಾರ್ಯಕ್ರಮದಲ್ಲಿ

0: ಭಾವಗೀತೆ, ಜನಪದ ಗೀತೆ ಹಾಗೂ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳೋಣ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಕಾರ್ಯಕ್ರಮದ ಆರಂಭದಲ್ಲಿ ಸುಬ್ರಾಯ ಚೊಕ್ಕಾಡಿ ರಚನೆಯ ಭಾವಗೀತೆ, ಸಿ ಅಶ್ವಥ್ ಅವರ ಸಂಗೀತ ಸ್ವರದಲ್ಲಿ ಕವಿತೆಗೆ ಧ್ವನಿಯಾಗಿರುವವರು ನರಸಿಂಹ ನಾಯಕ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಸ್ನೇಹಿತೆ, ಕಾರ್ಯಕ್ರಮಕ್ಕೆ ಒಂದಷ್ಟು ಸಂದೇಶಗಳು ಬಂದಿವೆ. ಸಂದೇಶಗಳನ್ನು ತೆಗೆದುಕೊಳ್ತಾ ಇದ್ದೇನೆ. ಮೀರಾ ನಾಡಿಗ್ ಉಪನ್ಯಾಸಕಿ ಚಿತ್ರದುರ್ಗದಿಂದ ಅಂತ ಹೇಳಿ ಹೇಳ್ತಾ ಶುಭ ಮುಂಜಾನೆ ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಶುಭ ಮುಂಜಾನೆ. ಈ ದಿನದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ಕೂಡ ಸೊಗಸಾಗಿ ಮೂಡಿ ಬರ್ತಾ ಇವೆ. ದೇಶಭಕ್ತಿ ಗೀತೆ, ಹಾಗೆ ಬಿ ಎಂ ಶ್ರೀಕಂಠಯ್ಯ ರಚನೆಯ ಭಾವಗೀತೆ, ಆರೋಗ್ಯ ಬಿಂದು, ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಿದ್ವು. ಹಾಗೆಯೇ ತಂಬಾಕಿನ ಬಗ್ಗೆ ಅನೇಕ ಮಾಹಿತಿ ತಿಳಿಸಿಕೊಟ್ಟಂತಹ ನಿರೂಪಕರಿಗೂ ಕೂಡ ಧನ್ಯವಾದ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಮತ್ತು ಈ ದಿನದ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ವಿಶ್ವ ಗಿಳಿ ದಿವಸ ಮೇಡಮ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಈ ವಿಚಾರವನ್ನು ತಿಳಿಸಿದ್ದಕ್ಕೆ ತಮಗೂ ಕೂಡ ಧನ್ಯವಾದ. ಓಕೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇವೆ ಅಂಥೇಳಿ ತಿಳಿಸಿದ್ದಾರೆ. ಓಕೆ, ಮತ್ತೆ ನಮಗೆ ಹೊಸದುರ್ಗದ ಯಾರಪ್ಪ ಅಂತಂದರೆ ಐತಿಹಾಸಿಕ ಕೋಟೆನಾಡು ಮದಕರಿ ನಾಯಕರ ಆಳಿದಂತಹ ಚಿತ್ರದುರ್ಗದಿಂದ ಅಂಥೇಳಿ ಹೊಸದುರ್ಗದ ದಯಾನಂದ್, ಡಾಕ್ಟರ್ ರವಿ, ಡಾಕ್ಟರ್ ಅನನ್ಯ, ಹಾಗೆ ಡಾಕ್ಟರ್ ಅಕುಲ್, ಮಹೇಶ್ ಚಂದ್ರ ಬಿ ವಿ ಕೆ ಎಸ್ ಲೇಔಟ್ನಿಂದ ನಮಗೆ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಶುಭೋದಯ ಮೇಡಮ್ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಶುಭೋದಯ. ಬೆಳಗಿನ ನಮನ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಅಪ್ಪಾಜಿವಾಡಿಯ ಅಂಥೇಳಿ, ಅಪ್ಪಾಜಿ ಅಂತ ಹೇಳಿಬಿಟ್ಟು, ಓಕೆ, ಶ್ರೀ ಕ್ಷೇತ್ರ ಹಾಲು ಸಿದ್ಧನಾಥ ದೇವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಿದ್ರಿ. ತುಂಬ ಚೆನ್ನಾಗಿತ್ತು. ಐತಿಹಾಸಿಕ ಹಿನ್ನೆಲೆ ಚೆನ್ನಾಗಿತ್ತು, ಮಹತ್ವ ಚೆನ್ನಾಗಿತ್ತು, ಅರ್ಥಪೂರ್ಣವಾಗಿ ಮೂಡಿ ಬಂತು ಅಂಥೇಳಿ ತಿಳಿಸ್ತಾ, ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದವು. ಹಾಗೆ 9:10 ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಪ್ರಸಾರವಾದಂಥ ಗೀತೆಗಳನ್ನು ಕೂಡ ಕೇಳ್ತಾ ಇದ್ದೀವಿ. ಚೆನ್ನಾಗಿ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ತಮಗೆ. ಇನ್ನು ನಮಸ್ಕಾರ ಮೇಡಮ್ ಅಂತ ಹೇಳಿಬಿಟ್ಟು ಪ್ರತಿಭಾ ರಾಘವೇಂದ್ರ ಚೋರ್ನೂರಿನಿಂದ ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ನಮನ ಕಾರ್ಯಕ್ರಮದಲ್ಲಿ ಒಳ್ಳೆಯ ಭಕ್ತಿಗೀತೆಗಳು ಮತ್ತು ಭಾವಗೀತೆಗಳು ಚೆನ್ನಾಗಿದ್ವು, ಹಾಗೆ ಆಯುರ್ಧಾರ ಕಾರ್ಯಕ್ರಮದಲ್ಲಿ ಮಾಹಿತಿ ಚೆನ್ನಾಗಿತ್ತು ಅಂಥೇಳಿ ಹೇಳ್ತಾ ಒಂದು ಗಾದೆಯನ್ನು ತಿಳಿಸಿದ್ದಾರೆ. ರಾತ್ರಿ ಮುಗಿದ ಕೂಡಲೇ ಹಗಲು ಅಂತ ಹೇಳಿಬಿಟ್ಟು, ಇನ್ನು ಈ ದಿನದ ವಿಶೇಷ ವಿಶ್ವ ತಂಬಾಕು ರಹಿತ ದಿನ ಅಂತ ಹೇಳ್ಬಿಟ್ಟು, ಹಾಗೆ ಕನ್ನಡದ ವಿಚಾರ ಅಂತ ಹೇಳ್ಬಿಟ್ಟು ಒಂದಷ್ಟು ಮಾಹಿತಿಯನ್ನು ಕೂಡ ಕಳುಹಿಸಿಕೊಟ್ಟಿದ್ದಾರೆ. ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ಮತ್ತಷ್ಟು ಸಂದೇಶಗಳಿವೆ, ನಂತರದಲ್ಲಿ ತೆಗೆದುಕೊಳ್ತಾ ಹೋಗ್ತೇನೆ. ಇನ್ನು ಕಾರ್ಯಕ್ರಮದಲ್ಲಿ ಇದೀಗ ಜನಪದ ಗೀತೆ ಗೀತೆ ಮೂಡಿ ಬರ್ತಾ ಇದೆ ರತ್ನಮಾಲಾ ಪ್ರಕಾಶ್ ಮತ್ತು ಸುರೇಖಾ ಅವರ ಸ್ವರದಲ್ಲಿ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಸ್ನೇಹಿತರೇನು, ಕಾರ್ಯಕ್ರಮಕ್ಕೆ ಮತ್ತಷ್ಟು ಸಂದೇಶಗಳು ಬಂದಿವೆ. ಮೇಡಮ್ ನಮಸ್ತೆ, ಅಂತಾರಾಷ್ಟ್ರೀಯ ತಂಬಾಕು ದಿನದ ಮಾಹಿತಿ ತಿಳಿಸ್ಕೊಟ್ರಿ. ಕನ್ನಡ ಹಾಡುಗಳು ತುಂಬ ಚೆನ್ನಾಗಿದ್ವು. ನಲ್ನುಡಿಯಲ್ಲಿ ಬಂದಂತಹ ನಮ್ಮ ಜೀವನದಲ್ಲಿ ಮಾತುಗಳು ಕಡಿಮೆ ಇರಬೇಕು. ಮನುಷ್ಯನಿಗೆ ಒಂದಲ್ಲ ಒಂದು ಕೆಲಸ ಇರಬೇಕು, ಜೀವನಕ್ಕೆ ಒಂದು ನೆಲೆ ಸಿಗುತ್ತೆ. ಧನ್ಯವಾದ ಅಂಥೇಳಿ ಮಲ್ಲಿಕಾರ್ಜುನ ಜಿ ಮಾರಮ್ಮನಹಳ್ಳಿಯಿಂದ ಒಂದು ಸಂದೇಶವನ್ನು ಕಳುಹಿಸಿದ್ರು. ತಮ್ಮ ಸಂದೇಶಕ್ಕಾಗಿ ಧನ್ಯವಾದಗಳು. ಇನ್ನು ಚಿತ್ರದುರ್ಗದಿಂದ ಪಂಡ್ರಹಳ್ಳಿ ರವಿ ಅವರು ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಹೊಳಲ್ಕೆರೆ ರಸ್ತೆಯಿಂದ ನಮಸ್ತೆ ಮೇಡಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ನಮಸ್ತೆ. ಇವತ್ತಿನ ಬೆಳಗಿನ ಜಾವದಲ್ಲಿ ಮೂಡಿ ಬಂದಂತಹ ನಿಮ್ಮ ನಿರೂಪಣೆಯಿಂದ ಬಂದಂತಹ ಭಕ್ತಿಗೀತೆಗಳ ಜೊತೆಗೆ ನಮ್ಮನದಲ್ಲಿ ಮಾಹಿತಿ ತಿಳಿಸಿದ್ದು, ಹಾಗೆಯೇ ಚಿಂತನ, ರೈತರಿಗೆ ಸಲಹೆ, ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದವು. ನಲ್ನುಡಿಯಲ್ಲೂ ಮನುಷ್ಯನ ಮನಸ್ಸಿನ ಸಾಮಾಜಿಕ ಹೊಣೆಗಾರಿಕೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದು ಚೆನ್ನಾಗಿತ್ತು. ಹಾಗೆಯೇ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ, ಎಲ್ಲವೂ ಕೂಡ ಅರ್ಥಗರ್ಭಿತವಾಗಿ ಮೂಡಿ ಬರ್ತಾ ಇವೆ. ತುಂಬ ಹೃದಯದ ಧನ್ಯವಾದಗಳು, ಶುಭ ದಿನ ಅಂಥೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ಶುಭ ದಿನ. ಇನ್ನು ಆಕಾಶವಾಣಿ ನಿರೂಪಕರಿಗೆ ಬೆಳಗಿನ ಶುಭೋದಯಗಳು. ನಮಸ್ತೆ ಮೇಡಮ್ ಅಂತ ಹೇಳಿಬಿಟ್ಟು ಬಾಗೇನಹಳ್ಳಿಯಿಂದ ರಮ್ಯಾ ನಿತಿನ್ ಸುರೇಶ್ ಯಶವಂತ್ ಅವರು ಸಂದೇಶವನ್ನು ಕಳುಹಿಸ್ತಾ ಇದ್ದಾರೆ. ಬೆಳಗ್ಗೆ ಶುಭ ನುಡಿ ಅರ್ಥಪೂರ್ಣವಾಗಿತ್ತು. ನಮನ ಭಕ್ತಿಗೀತೆಗಳ ಜೊತೆಗೆ ನೀಡಿದಂತಹ ಮಾಹಿತಿ ತುಂಬ ಇಷ್ಟ ಆಯಿತು. ಹಾಗೆ ತಂಬಾಕು ದಿನದ ಬಗ್ಗೆ ಅದರ ಮಾಹಿತಿನ ಬಹಳ ಸೊಗಸಾಗಿ ತಿಳಿಸ್ಕೊಟ್ರಿ ಮೇಡಮ್. ಬದುಕಿಗೆ ಒಂದು ಹಿತ ನುಡಿಯು ಬದುಕಿನ ಅನ್ವಯಕ್ಕೆ ಬಹಳ ಉಪಯುಕ್ತವಾಗಿತ್ತು. ಈಗ ಕಾಮನಬಿಲ್ಲಿನಲ್ಲಿ ಮೂಡಿ ಬರ್ತಾ ಇರುವಂತಹ ಎಲ್ಲ ಹಾಡುಗಳು ಕೂಡ ಸುಮಧುರವಾಗಿ ಮೂಡಿ ಬರ್ತಾ ಇವೆ. ನಿಮ್ಮ ನಿರೂಪಣೆಯೊಂದಿಗೆ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಸೊಗಸಾಗಿ ಮೂಡಿ ಬರ್ತಾ ಇವೆ. ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವಂತಹ ತಮಗೆ ಮನಃಪೂರ್ವಕ

ಧನ್ಯವಾದಗಳು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಓಕೆ, ತಮಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಸ್ನೇಹಿತರೇನು, ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಹಿಂದಿ ಚಿತ್ರಗೀತೆಯನ್ನ. ಅಬ್ ತುಮಾರೆ ಹವಾಲೆ ವತನ್ ಸಾಥಿಯೋ ಚಿತ್ರದ ಗೀತೆಗಾಗಿ ಧ್ವನಿ ನೀಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಸೋನು ನಿಗಮ್. ಸಮೀರ್ ಬರೆದಿರುವ ಈ ಗೀತೆಗೆ ಅನು ಮಲ್ಲಿಕ್ ಅವರ ಸಂಗೀತವಿದೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಸ್ನೇಹಿತರೆ, ಇದುವರೆಗೂ ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಭಾವಗೀತೆ, ಜನಪದ ಗೀತೆ, ಹಿಂದಿ ಚಿತ್ರಗೀತೆಯನ್ನ ಕೇಳಿದ್ವಿ. ಕನ್ನಡ ಚಿತ್ರಗೀತೆಯನ್ನ ಕೇಳಿಸಬೇಕಾಗಿತ್ತು, ಆದರೆ ಸಮಯ ಸಾಕಾಗ್ತಾ ಇಲ್ಲ ಅಲ್ವಾ? ಮುಂದಿನ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ಕಾಮನಬಿಲ್ಲು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಹಾಗೆ ಕೊನೆಯ ಒಂದೇ ಒಂದು ಸಂದೇಶ ಇದೆ, ಅದನ್ನು ಕೂಡ ತಿಳಿಸ್ಬಿಡ್ತೇನೆ. ನಮಸ್ತೆ ಶಶಿಕಲಾ ಮೇಡಮ್, ನಾವು ಕೂಡ ನಿಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಜೊತೆಯಾಗಿದ್ದೇವೆ ಅಂತ ಹೇಳಿ ತಿಳಿಸ್ತಾ ಇರೋದು ಹಿರಿಯೂರು ತಾಲೂಕು ಗೊರ್ಲಡಕಿನಿಂದ ಅನಂತರಾಜ್ ಅವರು. ಹೋಗೆ, ಓಕೆ, ಹೀಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರಿ, ನೀವು ಕೇಳ್ತಾ ಇರಿ, ನಿಮ್ಮ ಮನೆಯವ್ರಿಗೂ ಕೇಳಿಸಿ, ಜೊತೆಗೆ ನಿಮ್ಮ ಅಕ್ಕಪಕ್ಕದವರಿಗೂ ಕೂಡ ನಮ್ಮ ಚಿತ್ರದುರ್ಗ ಆಕಾಶವಾಣಿಯನ್ನು ಕೇಳಲಿಕ್ಕೆ ಹೇಳಿ ಅಂತ ಹೇಳ್ತಾ ಕಾಮನಬಿಲ್ಲು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.

0: ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಕೇಂದ್ರ. ಇದೀಗ ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನಿನ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಸ್ವಾಗತವನ್ನ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳತಿ ಶಶಿಕಲಾ ಟಿ. ಸ್ನೇಹಿತರೆ, ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಚರಣದ ಎರಡು ಸಾಲಗಳನ್ನ ಕೇಳಿಸ್ತೇನೆ. ಪಲ್ಲವಿಯನ್ನ ಗುರುತಿಸಿ ನೀವು ಹಾಡಬೇಕು. ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದ್ರೆ ನಮ್ಮ ನಿಲಯದ ಫೋನ್ ಸಂಖ್ಯೆಗಳು ತಮಗೆಲ್ಲ ಗೊತ್ತೇ ಇವೆ. ಮತ್ತೊಮ್ಮೆ ನೆನಪು ಮಾಡ್ತೇನೆ ಅಷ್ಟೇ, 9444864273 ಈ ಸಂಖ್ಯೆಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಮೊದಲನೇ ಕರೆ ಕೂಡ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಮಸ್ತೆ, ಮಾತಾಡಿ, ಯಾರಿದು?
1: ಹಲೋ, ನಮಸ್ತೆ ಮೇಡಮ್.
0: ತಮ್ಮ ಹೆಸರು?
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
0: ಓಕೆ, ಸುಬ್ರಹ್ಮಣ್ಯ ಜಯಂತ್ ಅವ್ರದ್ದು ಟಿಫನ್ ಆಯ್ತು?
1: ಟಿಫನ್ ಇನ್ನ ರೆಡಿ ಆಗ್ತಾ ರೆಡಿ ಆಗಿದೆ ಮೇಡಮ್, ಮಾಡ್ಬೇಕು ಮೇಡಮ್.
0: ಓಕೆ, ಇವಾಗ ಹಾಡ್ ಹೇಳ್ಬಿಟ್ಟು ಆಮೇಲೆ ಟಿಫನ್ ಮಾಡ್ಲಿಕ್ಕೆ ಶುರು ಮಾಡಿ. ಓಕೆನಾ?
1: ಆಯ್ತು ಮೇಡಮ್.
0: ಓಕೆ, ಹಾಡನ್ನ ಕೇಳಿಸ್ಕೊಳ್ಳಿ
1: ಮೇಡಮ್.

0: ಲವಿಯನ್ನ ಗುರುತಿಸಿ ನೀವು ಹಾಡಬೇಕು. ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದ್ರೆ ನಮ್ಮ ನಿಲಯದ ಫೋನ್ ಸಂಖ್ಯೆಗಳು ತಮಗೆಲ್ಲ ಗೊತ್ತೇ ಇವೆ. ಮತ್ತೊಮ್ಮೆ ನೆನಪು ಮಾಡ್ತೇನೆ ಅಷ್ಟೇ, 9448640273 ಈ ಸಂಖ್ಯೆಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಮೊದಲನೇ ಕರೆ ಕೂಡ ಸಿದ್ಧವಾಗಿದೆ. ಹಲೋ, ನಮಸ್ತೆ. ನಮಸ್ತೆ, ಮಾತಾಡಿ, ಯಾರಿದು?
1: ಹಲೋ, ನಮಸ್ತೆ ಮೇಡಮ್.
0: ತಮ್ಮ ಹೆಸರು?
1: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
0: ಓಕೆ, ಸುಬ್ರಹ್ಮಣ್ಯ ಜಯಂತ್ ಅವ್ರದ್ದು ಟಿಫನ್ ಆಯ್ತು?
1: ಟಿಫನ್ ಇನ್ನ ರೆಡಿ ಆಗ್ತಾ ರೆಡಿ ಆಗಿದೆ ಮೇಡಮ್, ಮಾಡ್ಬೇಕು ಮೇಡಮ್.
0: ಓಕೆ, ಇವಾಗ ಹಾಡ್ ಹೇಳ್ಬಿಟ್ಟು ಆಮೇಲೆ ಟಿಫನ್ ಮಾಡ್ಲಿಕ್ಕೆ ಶುರು ಮಾಡಿ, ಓಕೆನಾ?
1: ಆಯ್ತು ಮೇಡಮ್.
0: ಓಕೆ, ಹಾಡನ್ನ ಕೇಳಿಸ್ಕೊಳ್ಳಿ
1: ಮೇಡಮ್.

0: ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ಕರೆಕ್ಟ್ ಆಗಿ ಪ್ಲೇ ಮಾಡಿರ್ತೇವೆ. ನೀವು ನೆಟ್ವರ್ಕ್ ಸಿಗುವಂತಹ ಕ್ಷೇತ್ರದಲ್ಲಿ ನಿಂತ್ಕೋಬೇಕು. ಇನ್ನೊಂದ್ಸಲ ಕೇಳಿಸ್ತೇನೆ, ಪ್ರಯತ್ನ ಮಾಡಿ, ಓಕೆನಾ?
1: ಮೇಡಮ್

0: ಹೇಳಿ. ಕೇಳಿದ್ನಲ್ಲ ನಮ್ ಗುಬ್ಬಿ ಮರಿ.
1: ನನಗೆ ಮನಗೆ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ತುತ್ತೂರಿ ಹರರಿ ಹಾರಿದರು ಅಂತ ಇದೆಯಲ್ಲ ಮೇಡಮ್ ಸ್ವಾತಿ ಮತ್ತೆ ಇರ್ತಾರೆ. ನಲ್ಲ ನಲ್ಲ
0: ಇದು ನಲ್ಲ ಫಿಲ್ಮ್ದು ನೋಡಿ ನಮ್ಮ ಗುಬ್ಬಿ ಮರಿ ಎಷ್ಟು ಚಂದ ಹೇಳ್ತಾ ಇದ್ದಾನೆ ಅಲ್ವಾ.
1: ಅವನ್ ಚಿತ್ರ ನೋಡಿ ಅವನೇ ಹೇಳ್ ನಗಾಡ್ತಾವನೆ ಇದ್ನಲ್ಲ.
0: ಓಕೆ ಓಕೆ ನಮಸ್ತೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
0: ಓಕೆ
2: ನಲ್ಲ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಹಲೋ ಹಲೋ, ನಮಸ್ತೆ.
4: ಹಲೋ, ನಮಸ್ತೆ ಮೇಡಮ್.
3: ತಮ್ಮ ಹೆಸರು?
4: ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ ಅಂತ ಮುತ್ತಿಗೆರಲ್ಲಿ ಮಾತಾಡ್ತೀನಿ.
3: ಓಕೆ, ಹೇಗಿದ್ದೀರಿ ಮಲ್ಲಿಕಾರ್ಜುನ ಅವರೇ? ಬಹಳ ದಿವಸ ಆಯ್ತು.
4: ಹೌದು ಮೇಡಮ್, ಲೈನ್ ಸಿಗ್ತಾ ಇದ್ದಿಲ್ಲ.
3: ಓ, ನಾನು ನೀವೇ ಎಲ್ಲ ಊರಿಗೆ ಹೋಗ್ಬಿಟ್ರೇನೋ ಅನ್ಕೊಂಡಿದ್ದೆ ನಾನು.
4: ಇಲ್ಲ ಮೇಡಮ್, ಕೇಳ್ತಾ ಇದ್ದೆ ಕಾರ್ಯಕ್ರಮ.
3: ಓಕೆ, ಇವಾಗ ಕೇಳಿಸ್ಕೊಳ್ಳಿ ಮಲ್ಲಿಕಾರ್ಜುನ ಅವರೇ.

0: ಹೇಳಿ ಮಲ್ಲಿಕಾರ್ಜುನ್.
1: ಇದು ಶಿವರಾಜ್ ಕುಮಾರ್ ಟಿವಿ ಟಿವಿ ಎಂದು ಅಕ್ಕಿ ಹಾಡು.
0: ಹೌದು, ಖಂಡಿತವಾಗ್ಲೂ ಕೂಡ ಸರಿಯಾಗಿ ಗುರುತಿದ್ದೀರಿ ಮಲ್ಲಿಕಾರ್ಜುನ್. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು.
0: ಓಕೆ, ನಮಸ್ತೆ.

0: हेलो
1: हेलो
0: नमस्ते यार
1: ಕವಾಡಿಗರ
0: ಹಟ್ಟಿಯ ಕಮಲಾ ಅವರು. ಓಕೆ, ಕಮಲಾ ಅವ್ರದ್ದು ಟಿಫನ್ ಆಯ್ತು?
1: ಇಲ್ಲ ಮ್ಯಾಮ್, ಮಾಡ್ತಿದೀವಿ.
0: ಏನ್ ಟಿಫನು?
1: ಅವಲಕ್ಕಿ ಮಾಡ್ಬೇಕು.
0: ಅವಲಕ್ಕಿ ಮಾಡ್ಬೇಕು. ಇನ್ನೂ ಇವತ್ತು ಭಾನುವಾರ ಅಂತೇಳಿ ಸ್ವಲ್ಪ ನಿಧಾನ ಆಗಿದೆ ಅಲ್ವಾ? ಓಕೆ, ಕಮಲಾ ಅವ್ರಿಗೆ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿಮ್ಮ.
1: ಓಕೆ ಮ್ಯಾಮ್.

0: ಗೊತ್ತಾಯ್ತಾ ಕಮಲ?
1: ಗೊತ್ತಾಗ್ತಿಲ್ಲ ಮ್ಯಾಮ್.
0: ಗೊತ್ತಾಗ್ತಾ ಇಲ್ವಾ? ಓಕೆ, ಪರವಾಗಿಲ್ಲ ಕಮಲ ಅವರೇ, ಮತ್ತೊಮ್ಮೆ ಪ್ರಯತ್ನ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಅಲ್ವಾ, ನೀವು ಲೈನಿಗೆ ಬಂದ ಮೇಲೆ ಅಂತ ಹೇಳಿ ನಾವ್ ಅನ್ಕೊಳ್ತಾ ಇದ್ವಿ ನೋಡಿ, ಕರೆಕ್ಟ್ ಆಗಿ ಗುರುತಿಸ್ಬಿಟ್ರಿ ಅಂತೂ ಇಂತು. ನೆನಪಾಯ್ತಾ ಅಥವಾ ಯಾರಾದ್ರೂ ಹೇಳ್ಕೊಟ್ರ ಕಮಲ? ಯಾರು? ಅಂಬಿಕಾ ಅವರಿಗೆ ಹಾಗೆ ಕಮಲ ಅವರಿಗೆ, ಇಬ್ಬರಿಗೂ ಕೂಡ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ ಕಮಲ ಅವರೇ. ಓಕೆ, ನಮಸ್ತೆ.

0: हेलो हेलो नमस्ते ನನಗೆ ನನ್ನ ಧ್ವನಿ ವಾಪಸ್ ಕೇಳಿಸ್ತಾ ಇದೆ ರೇಡಿಯೋಯಿಂದ ದೂರ ಬನ್ನಿ
1: ಓಕೆ ಮೇಡಮ್
0: ತಮ್ಮ ಹೆಸರು
1: ಚಂದನಾ ಮೇಡಮ್
0: ಚಂದನಾ ಎಲ್ಲಿಂದ ಕರೆ ಮಾಡ್ತಾ ಇರೋದು ಜಿ ಎಸ್ ಚಂದನಾನ ಓಕೆ ನಮಗೆ ಸಂದೇಶವನ್ನ ಕೂಡ ಕಳಹಿಸ್ತಾ ಇರ್ತೀರಿ ಅಲ್ವಾ ಓಕೆ ಚಂದನಾ ಅವ್ರದ್ದು ಟಿಫನ್ ಆಯ್ತು
1: ಇಲ್ಲ ಮೇಡಮ್ ರೆಡಿ ಮಾಡ್ತಾ ಇದ್ದೆ
0: ಓಕೆ ಇವಾಗ ಹಾಡನ್ನ ಚಂದವಾಗಿ ಹೇಳಿ ಆಮೇಲೆ ಟಿಫನ್ ಕೂಡ ಚಂದವಾಗಿ ಮಾಡಿ ಓಕೆನಾ ಹಾಡನ್ನ ಪ್ಲೇ ಮಾಡ್ತೇನೆ ಕೇಳಿಸ್ಕೊಳ್ಳಿ

ಗೊತ್ತಾಯ್ತಾ ಚಂದನ? ಎರಡೆರಡು ಸಲ ಪ್ಲೇ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ ಪರವಾಗಿಲ್ಲ, ಇದೊಂದ್ಸಲ ಮಾಡ್ತೀನಿ ಆಯ್ತಾ, ಕೇಳಿಸ್ಕೋಬೇಕಾದ್ರೆ ಸ್ವಲ್ಪ ನೀಟಾಗಿ ಕೇಳಿಸ್ಕೊಳಿಪ್ಪ ಆಯ್ತಾ. ಓಕೆ.

0: ಗೊತ್ತಾಗ್ತಿಲ್ಲ ಮೇಡಮ್, ಬಾಯಲ್ಲಿದೆ ಬರ್ತಾ ಇಲ್ಲ
1: ಅಲ್ವಾ. ಸಡನ್ ಆಗಿ ಲೈನ್ ಸಿಕ್ಕಕ್ ಹಂಗ ಅನ್ಸುತ್ತೆ.
0: ಫೋನ್ ಇಟ್ಟರೆ ಬಹಳ ತುಂಬಾ ಹೊತ್ತಿಂದ ಟ್ರೈ ಮಾಡ್ತಾ ಇದ್ದೆ, ಸಡನ್ ಆಗಿ ಸಿಕ್ಬಿಡ್ತಲ್ಲ ಮೇಡಮ್.
1: ಇವಾಗ ಫೋನ್ ಇಟ್ಮೇಲೆ ಮತ್ತೆ ನೆನಪಾಗುತ್ತೆ ಕೂಡ ನಿಮ್ಗೆ ಅಲ್ವಾ?
0: ಇದೇ ಬರ್ತಾ ಇದೆ ವಿಷ್ಣುವರ್ಧನ್ ಸಾಂಗ್ ಇದು.
1: ಓಕೆ, ಪರವಾಗಿಲ್ಲ ಚಂದನ, ಮತ್ತೊಮ್ಮೆ ಪ್ರಯತ್ನ ಮಾಡಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ, ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್, ಶುಭೋದಯ ಮೇಡಮ್.
1: ಶುಭೋದಯ ತಮಗೂ ಕೂಡ. ಹೇಗಿದ್ದೀರಿ ಗಂಗಣ್ಣ, ಈರಣ್ಣ ಅವರೇ? ನಮ್ಗೆ ಗಂಗಾವತಿ ಮತ್ತೆ ಈರಣ್ಣ ಹೆಂಗೆ ಒಂದು ಇದಾಗ್ಬಿಟ್ಟಿದೆ ಅಂದ್ರೆ ಅವಳಿ ಜೋಳಿ ಅನ್ನೋ ತರ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಈರಣ್ಣಂಗೂ
2: ಬಿಟ್ಟು ಬಿಟ್ಟು ಕರೆ ಮಾಡ್ತಾ ಇರ್ತೀವಿ. ಹೌದೌದ,
1: ಆದ್ರೂ ಸಂದೇಶ ಹಾಕ್ತಾ ಇರ್ತೀರಿ ಅಲ್ವಾ?
2: ಖಂಡಿತ ಮೇಡಮ್, ಎಲ್ಲೇ ಇದ್ರು ಹೇಗೆ ಇದ್ರು ಆಕಾಶವಾಣಿ ಮರೆಯಕ್ಕಾಗೋದಿಲ್ಲ. ಇನ್ನೊಬ್ರಿಗೆ ಅವಕಾಶ ಕೊಟ್ಟು ಸ್ವಲ್ಪ ಸಂದೇಶಕ್ಕೆ

0: ಹೇಳ್ತಿದ್ದೀವಿ.
1: ಓಕೆ, ಖಂಡಿತವಾಗ್ಲೂ ಹಾಗೆ ನೀವು ಕೂಡ ಕೇಳ್ತಾ ಇರಿ, ನಮ್ಮ ಆಕಾಶವಾಣಿಯನ್ನ ಮತ್ತೆ ನಿಮ್ಮ ಸುತ್ತಮುತ್ತ ಇರುವಂತವ್ರಿಗೂ ಕೂಡ ಕೇಳಿಸಿ ಈರಣ್ಣ ಅವರೇ. ಓಕೆನಾ?
0: ಅಯ್ಯೋ ಮೇಡಮ್, ಕೇಳಿಸೋದಲ್ಲ, ನಾನು ಡೌನ್ಲೋಡ್ ಮಾಡ್ಕೊಟ್ಬಿಟ್ಟು ಸೆಟ್ ಮಾಡ್ಕೊಟ್ಬಿಟ್ಟು ಕರ್ನಾಟಕದ್ದು ಮತ್ತು ಭಾರತದ ಯಾವ್ದಾದ್ರು ಆಕಾಶವಾಣಿ ಕೇಳಿ ಹೇಳ್ಬಿಟ್ಟು ಒಟ್ನಲ್ಲಿ ಆಕಾಶವಾಣಿ ಅಭಿಮಾನ ಮಾಡ್ಬಿಡ್ತೀವಿ ಎಲ್ಲರಿಗೂ.
1: ಓಕೆ, ತುಂಬಾ ಹೃದಯದ ಧನ್ಯವಾದಗಳು ನಿಮ್ಗೆ. ಹಾಡನ್ನ ಪ್ಲೇ ಮಾಡ್ಬೇಕಾ, ಕೇಳಿಸ್ಕೊಂಡ್ರ ಈರಣ್ಣ ಅವರೇ?
0: ನಾನು ಪ್ಲೇ ಮಾಡಿದ್ರೆ ಕ್ಲೈಮ್ ಮಾಡ್ತಾ ಇದ್ದೆ ಮೇಡಮ್, ಇನ್ನೊಂದ್ಸರಿ ಮಾಡಿ.
1: ಓಕೆ.

0: ಏನ್ ಕೇಳಿಸ್ಕೊಂಡ್ರಿ ಮತ್ತೆ ಏನ್ ಕೇಳಿಸ್ತಾಯ್ತು ಇಷ್ಟು ಹೊತ್ತು?
1: ಇಲ್ಲ ಆಪ್ ಅಲ್ಲಿ ಕೇಳ್ತಾ ಇದ್ದೇನೆ, ಕಾಲಿಂಗ್ ಮಾಡಿದ್ರೆ ಇದ್ರಲ್ಲಿ ನನ್ ಸ್ಪೀಕರ್ ಅಲ್ಲಿ ಏನು ಕೇಳ್ತಾ ಇಲ್ಲ, ಬಟ್ ಒಂದ್ ನಂತರ ಕೇಳಿಸ್ತು. ಇದು ಸೂರಪ್ಪ ಚಿತ್ರದ ಬಹುಶಃ ಇದೇ ಇರ್ಬೇಕು ಮೇಡಮ್, ಸೂರಪ್ಪ ಚಿತ್ರದ ಸರಿ ಇದೆ ಮೇಡಮ್?
0: ಹೌದು
1: ಸೂರಪ್ಪ ಚಿತ್ರ.
0: ಹೌದು ಹಾಡ್ ಹೇಳಿ, ಪಲ್ಲವಿ ಹಾಡಿ.
1: ಒಂದ್ ನಿಮ್ಗೆ ಅಷ್ಟೇ ಕೇಳ್ತೀನಿ ಮೇಡಮ್, ನನಗೆ
0: ಅಷ್ಟೇ ಹೇಳಿ.
1: ಏನ್ ಮೇಡಮ್
0: ನಿಮಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ಹೇಳಿಪ್ಪ.
1: ಯಾರು ಕಾಣಿದ್ರೆ ಸುತ್ತ ಸಾಗರ ಗೊತ್ತಾಗ್ತಾರೆ ನಾವೇ ಇರ್ಬೇಕು.
0: ಹೌದು ಹೌದು, ಸರಿಯಾಗಿ ಗುರುತಿಸಿದಿರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.

0: ಹಲೋ
1: ಹಲೋ ಮೇಡಮ್ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ರೆಡ್ಡಿ ಅಂತ, ಹರಿಹರ ತಾಲೂಕು ರಾಮತೀರ್ಥದಿಂದ.
0: ಹೇಗಿದ್ದೀರಿ ನಾಗರಾಜ್ ರೆಡ್ಡಿ ಅವರೇ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದೆ ಮೇಡಮ್?
0: ನಾವು ಕೂಡ ಚೆನ್ನಾಗಿದ್ದೀವಿ. ಏನು ಅವಾಗಲೇ ತೋಟಕ್ಕೆ ಬಂದಿದ್ದ ಆಯ್ತಾ?
1: ತೋಟಕ್ಕೆಲ್ಲ 7 ಗಂಟೆಗೆ ಬರ್ತೀವಿ ಮೇಡಮ್ ನಾವು.
0: ಎಲೆ ಬಳ್ಳಿ ಎಲ್ಲ ಆರೈಕೆ ಮಾಡ್ತಾ ಇದ್ದೀರಿ?
1: ಎಲೆ ಕಟ್ ಮಾಡ್ತೀವಿ ಮೇಡಮ್.
0: ಇವಾಗೆಲ್ಲ ರೇಟ್ ಸ್ವಲ್ಪ ಡೌನ್ ಅನ್ಸುತ್ತೆ ಅಲ್ವಾ?
1: ಕಡಿಮೆ ಇದೆ ಮೇಡಮ್ ರೇಟ್.
0: ಯಾವ ಸಂದರ್ಭದಲ್ಲಿ ಹೆಚ್ಚು ರೇಟ್ ಸಿಗುತ್ತೆ ನಿಮಗೆ?
1: ಮೇಡಮ್ ಶ್ರಾವಣದಲ್ಲಿ ಚೆನ್ನಾಗಿರುತ್ತೆ ಮೇಡಮ್, ಬೇಡಿಕೆ ಚೆನ್ನಾಗಿರುತ್ತೆ ಅವಾಗ. ಮತ್ತೆ ಈ ಮೂಡ್ಗಾಳು ಅಂತ ಬರುತ್ತೆ ಮೇಡಮ್ ಅವಾಗ ಚಳಿಗಾಲದಲ್ಲಿ.
0: ಬಟ್ ಅವಾಗ ಎಲೆ ಕಡಿಮೆ ಇರುತ್ತೆ ಅಲ್ವಾ?
1: ಇಳುವರಿ ಕಡಿಮೆ ಇರುತ್ತೆ ಮೇಡಮ್ ಅವಾಗ, ಆದ್ರೆ ರೇಟ್ ಚೆನ್ನಾಗಿ ಸಿಗುತ್ತೆ.
0: ಓಕೆ, ನಾಗರಾಜ್ ರೆಡ್ಡಿ ಅವರಿಗೆ ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿಪ್ಪ.
1: ಹಾ ಮೇಡಮ್.

0: ಹಲೋ
1: ಹಲೋ ಮೇಡಮ್ ನಮಸ್ಕಾರ ಮೇಡಮ್
0: ನಮಸ್ತೆ ಅಪ್ಪ ಯಾರಿದು
1: ಮಧುರೈನಿಂದ ಮಂಜುಳಾ ಮೇಡಮ್
0: ಹೇಗಿದ್ದೀರಿ ಮಂಜುಳಾ
1: ಆರಾಮಿದ್ದೀವಿ ಮೇಡಮ್ ನೀವು ಹೇಗಿದ್ದೀರಾ ಮೇಡಮ್
0: ನಾವು ಕೂಡ ಚೆನ್ನಾಗಿದ್ದೀವಿ ಮಂಜುಳಾ ಅವರಿಗೆ ಇವಾಗ ಯಾವ ಗೀತೆ ಪ್ರಸಾರ ಆಗುತ್ತೆ ನೋಡೋಣ
1: ಆಯ್ತಾ ಮೇಡಮ್
0: ಓಕೆ ಕೇಳಿಸ್ಕೊಳ್ಳಿಪ್ಪ

0: ಇಲ್ಲ ಆ ಫಿಲ್ಮ್ದಲ್ಲ ಇದು. ಮತ್ತೊಮ್ಮೆ ಪ್ರಯತ್ನ ಮಾಡಿ ಮಂಜುಳಾ, ಓಕೆನಾ? ಓಕೆ, ನಮಸ್ತೆ. ಹಲೋ
1: ಹಲೋ,
0: ನಮಸ್ತೆ.
1: ನಮಸ್ತೆ,
0: ಯಾರಿದು?
1: ಯಾರು ಗೊತ್ತಿರ್ಬೋದಲ್ಲ ನಿಮಗೆ, ಗೊತ್ತಿರ್ಬೋದು ನಾವ್ ಯಾರು ಅಂತ.
0: ಇಲ್ವಲ್ಲ, ಗೊತ್ತಾಗ್ತಾ ಇಲ್ಲ.
1: ಯಾರು ನೋಡು, ಹೊಸಳ್ಳಿ.
0: ಗೊತ್ತಾಗ್ತಾ ಇಲ್ವಲ್ಲ, ತಮ್ಮ ಹೆಸರು ಹೇಳ್ಬಿಡಿ. ತಮ್ಮ ಹೆಸರು ಹೇಳಿ
1: ಮೇಡಮ್. ಶಶಿಕಲಾ ಮೇಡಮ್, ನಾನು ಶಾಂತವೀರಪ್ಪ.
0: ಶಾಂತವೀರಪ್ಪ, ಓಕೆ. ಶಾಂತವೀರಪ್ಪ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ನಾವು ಚಿತ್ರದುರ್ಗದಿಂದ.
0: ಏನ್ ಮಾಡ್ಕೊಂಡಿರೋದು? ಏನ್ ಮಾಡ್ಕೊಂಡಿರೋದು ಶಾಂತವೀರಪ್ಪ ಅವರು? ಓಕೆ ಶಾಂತವೀರಪ್ಪ ಅವರೇ, ನನಗೆ ಗೊತ್ತಾಗ್ತಾ ಇಲ್ಲ, ಹಾಡನ್ನ ಪ್ಲೇ ಮಾಡ್ತೇನೆ, ಕೇಳಿಸ್ಕೊಳ್ಳಿ. ಓಕೆನಾ?
1: ಥ್ಯಾಂಕ್ ಯು ಮೇಡಮ್.
0: ಓಕೆ.

0: ಹೇಳಿ ಶಾಂತ ವೀರಪ್ಪ ಅವರೇ, ಗೊತ್ತಾಯ್ತಾ?
1: ಗೊತ್ತಾಯ್ತು ಮೇಡಮ್.
0: ಹೇಳಿ. ಓಕೆ ಸ್ನೇಹಿತರೆ, ಇವರ ಕರೆ ಕಟ್ ಆಯ್ತು ಅಂತ ಹೇಳಿ ಅನ್ಕೊಳ್ತೇನೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಓಕೆ, ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
0: ತಮ್ಮ ಹೆಸರು?
2: ಮಮತಾ ಮೇಡಮ್, ಸಜಾಮಾನಹಳ್ಳಿಯಿಂದ.
0: ಮಮತಾ, ಏನ್ ಮಾಡ್ಕೊಂಡಿರೋದು?
2: ನಾವು ರೈತರು ಮೇಡಮ್.
0: ಓಕೆ, ಗೃಹಿಣಿ ಆಗಿದ್ದೀರಿ, ಸಾಕಷ್ಟು ಬಾರಿ ಕರೆ ಕೂಡ ಮಾಡಿದ್ದೀರಿ ಅಲ್ವಾ ಮಮತಾ? ಬೇಗ ಸಿಕ್ಬಿಟ್ಟಿದೆ, ಹಾಗಾದ್ರೆ ಹಾಡನ್ನ ಕೇಳಿಸ್ಕೊಂಡಿದ್ರೆ ಹಾಡ್ಬಿಡಿ ಮತ್ತೆ. ಹೌದು ಮಮತಾ, ಸರಿಯಾಗಿ ಗುರುತಿಸಿದ್ದೀರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ ಮಮತಾ.

0: ಸ್ನೇಹಿತರೆ ಕೇಳ್ತಾ ಇದ್ರಿ ಚರಣ ನಮ್ಮದು ಪಲ್ಲವಿ ನಿಮ್ಮದು ನೇರ ಫೋನ್ ಇನ್ ಕಾರ್ಯಕ್ರಮವನ್ನ ಇದೀಗ ಎಫ್ಎಂ ಸಮಯ 9:55 ಕಾರ್ಯಕ್ರಮದ ಮುಂದಿನ ಕರೆ ಯಾರು ಮಾಡಿದಾರೆ ಕೇಳೋಣ. ಹಲೋ
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರಿದು?
1: ನಿರ್ಮಲಾ,
0: ಚಿಪುರದಿಂದ. ಓಕೆ, ಹೇಗಿದ್ದೀರಿ ನಿರ್ಮಲಾ? ನಾವು ಕೂಡ ಚೆನ್ನಾಗಿದ್ದೀವಿ. ನಿರ್ಮಲಾ ಅವ್ರಿಗೆ ಇವತ್ತು ಹೇಳುವಂತಹ ಹಾಡ್ ಬರ್ಲಿ ಅಂತ ಹೇಳಿ ನಾನು ಕೂಡ ಹಾರೈಸ್ತೇನೆ. ಕೇಳಿಸ್ಕೊಳ್ಳಿಪ್ಪ, ಪ್ಲೇ ಮಾಡ್ತೇನೆ. ಓಕೆಪ್ಪ, ಎಲ್ಲವೂ ಈಸಿ ಇರಂತವು, ಯಾಕೆಂದ್ರೆ ಎಲ್ಲ ಹಾಡುಗಳನ್ನ ನೀವು ಕೇಳ್ತಾ ಇರ್ತೀರಲ್ವಾ. ನಾವ್ ಅನ್ಕೊಳ್ತೇವೆ ಇದನ್ನ ಹೇಳ್ಬಹುದು ಅಂತ ಹೇಳ್ಬಿಟ್ಟು.
1: ಅಲ್ಲ, ಅದು
0: ಹೌದಾ? ಓಕೆ, ನೋಡೋಣ ಇವಾಗ ಹೇಳ್ತೀರಾ ಅಂತ ಹೇಳ್ಬಿಟ್ಟು. ಆಯ್ತಾ,

0: ಮೇಘ ಬಂತು ಮೇಘ.
1: ಈಸಿಯಾಗಿ ಹಾಕದ್ನ?
0: ಅದೇನ್ ಮೇಡಮ್?
1: ಹೌದು, ಸರಿಯಾಗಿ ಗುರುತಿದ್ದೀರಿ. ಖುಷಿ ಆಯ್ತಾ?
0: ಥ್ಯಾಂಕ್ ಯು ಮೇಡಮ್.
1: ಓಕೆ ನಿರ್ಮಲಾರೆ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್.

0: ಹಲೋ
1: ಹಲೋ ನಮಸ್ತೆ ಮೇಡಮ್. ಟಿಫನ್ ಆಯ್ತು ರೀ?
0: ಟಿಫನ್ ಆಯ್ತು. ನೀವೇ ಕೇಳ್ಬಿಟ್ರಿ, ಮತ್ತೆ ನಾವು ಕೇಳೋದೇನು ಇಲ್ಲ. ಹಾಡನ್ನ ಪ್ಲೇ ಮಾಡ್ಬಿಡ್ತೇನೆ, ಕೇಳಿಸ್ಕೊಳ್ಳಿ ಆಯ್ತಾ?
1: ಸರಿ ಮೇಡಮ್.

0: ಹೇಳಿ ಪ್ರತಿಭಾ ರಾಘವೇಂದ್ರ ಅವರೇ.
1: ಒಂದು ಅಪರೂಪದಾರಂಭ ಅಂತ ಬರ್ತಲ್ಲ ಮೇಡಮ್,
0: ನೀವು ಶ್ರೀಗಂಧ ಹೊರಟೋಗ್ಬಿಟ್ರಿ, ಇದು ಅದಲ್ಲ. ಮತ್ತೊಮ್ಮೆ ಪ್ರಯತ್ನ ಮಾಡಿ. ಶುಭ ದಿನ ಸ್ನೇಹಿತರೆ. ಒಂದು ಪ್ರಕಟಣೆಯ ನಂತರದಲ್ಲಿ ಕರೆಯನ್ನ ಮತ್ತೆ ತೆಗೆದುಕೊಳ್ತೇನೆ.
2: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
0: ಹಲೋ ಹಲೋ ನಮಸ್ತೆ.
3: ಹಲೋ
0: ನಮಸ್ತೆ. ತಮ್ಮ ಹೆಸರು?
3: ನಮ್ಮ ಹೆಸರು ಹೇಮಲತಾ ಅಂತ.
0: ಹೇಮಲತಾ, ಎಲ್ಲಿಂದ ಕರೆ ಮಾಡ್ತಾ ಇರೋದು?
3: ಚಿತ್ರದುರ್ಗದಿಂದ ಮೇಡಮ್.
0: ಚಿತ್ರದುರ್ಗ ದೊಡ್ಡಪೇಟೆಯಿಂದ?
3: ಕೆಳಗೋಟೆಯಿಂದ.
0: ಕೆಳಗೋಟೆಯಿಂದ. ಓಕೆ ಹೇಮಾ, ಟಿಫನ್ ಆಯ್ತು? ಹಾಡನ್ನು ಕೂಡ
3: ಕೇಳಿಸ್ಕೊಂಡಿರ್ತೀರಾ?
0: ಹಾಡನ್ನು ಕೂಡ ಕೇಳಿಸ್ಕೊಂಡ್ರಿ ಅಂದ್ಕೊಳ್ತೇನೆ.
3: ಹಾಡ್ಬಿಡಿ
0: ಮತ್ತೆ.
3: ಜೋಡಿಯಕ್ಕೆ ಸಿನಿಮದ್ದು ನಮನ ನಮನ ಸಿರಿದೇವಿ ಈ ಸಾಂಗ್ ಮಾಡಬಹುದು.
0: ಹೌದು, ಸರಿಯಾಗಿ ಗುರುತಿಸಿದಿರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಹೇಮಾ.
3: ಥ್ಯಾಂಕ್ ಯು.
0: ಓಕೆ.

0: हेलो
1: नमस्ते मैडम.
0: नमस्ते यारिदु
1: ಅಗ್ರಿಬಮಣೆ ತಾಲೂಕು ಹಂಪಸಾಗರ ಸುಭಾನ್ ಕೋರಿ ಮೇಡಮ್.
0: ಹೇಗಿದ್ದೀರಿ ಸುಭಾನ್ ಕೋರಿ ಅವರೇ?
1: ಆರಾಮಿದ್ದೀನಿ ಮೇಡಮ್.
0: ತುಂಬಾ ದಿವಸ ಆಯ್ತು.
1: ಇಲ್ಲ ಮೇಡಮ್, ಸಿಗೋದಿಲ್ಲ ಮೇಡಮ್. ಕರೆ ಪ್ರತಿ ವಾರ ಮಾಡ್ತೇನೆ, ಸಿಗೋದಿಲ್ಲ ಮೇಡಮ್.
0: ಪ್ರಯತ್ನ ಮಾಡಿದ್ದೀರಿ?
1: ಮಾಡಿದ್ದೀನಿ ಮೇಡಮ್.
0: ಕರೆ ಸಿಕ್ಕಿಲ್ಲ?
1: ಇಲ್ಲ, ಸಿಕ್ಕಿಲ್ಲ ಮೇಡಮ್.
0: ಓಕೆ, ಇವತ್ತು ಸಿಕ್ಕಿದೆ ಖುಷಿಯಲ್ಲಿ ಹಾಡನ್ನ ಪ್ಲೇ ಮಾಡ್ತೇನೆ, ಗುರುತಿಸ್ಬಿಡಿ ಆಯ್ತಾ?
1: ಆಯ್ತು ಮೇಡಮ್.

0: ಹೇಳಿ ಸುಭಾನ್ ಕೋರಿ ಅವರೇ. ಬರ್ತಾ ಇಲ್ವಾ? ಹೌದು ಹೌದು, ಸರಿಯಾಗಿ ಗುರ್ಸಿದ್ರಿ ನೋಡ್ರಿ. ಇವಾಗ ಹಂಗೆ ನೆನಪ್ ಮಾಡ್ಕೊಂತಾ ಮಾಡ್ಕೊಂತಾ ನೆನಪ್ ಮಾಡ್ತಾ ಇದ್ದೀರಾ?
1: ನೋಡಿದೀನಿ ಮೇಡಮ್, ನೋಡಿದೀನಿ. ಮನೋಮೂರ್ತಿ ಸಂಗೀತ ಮೇಡಮ್
0: ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು. ಹಲೋ.

0: ಹಾಡನ್ನ ಪ್ಲೇ ಮಾಡ್ಬೇಕಾ?
1: ಪ್ರಸಾರ ಮಾಡಿ ಮೇಡಮ್, ಕೇಳಲ್ಲ ನಾನು, ಹೊರಗಡೆ ಇದೆ, ಪ್ರಸಾರ ಮಾಡಿ.

0: Onun için. நான் சரி மேடம் பர்த்டேதான் பர்த்டே பட் பல்லாவே வேக பர்த்டே
1: ಓಕೆ ಅದಕ್ಕೆ ನಾವು ನಿಮ್ಮ ಮೆಮೊರಿಗೆ ಒಂದು ಟೆಸ್ಟ್ ಕೊಡ್ತಾ ಇದ್ದೀವಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಪ್ರತಿಭಾ ರಾಘವೇಂದ್ರ ಅವರೇ. ಓಕೆ ಸ್ನೇಹಿತರೆ, ಇಲ್ಲೊಂದು ಟ್ವಿಸ್ಟ್ ಇದೆ. ಏನಪ್ಪಾ ಅಂದರೆ ಇವತ್ತಿಂದ ಮೂರು ಜನ ಹಾಡನ್ನ ಹಾಡಲಿಕ್ಕೆ ನಾನು ಅವಕಾಶ ಕೊಡ್ತೇನೆ. ಆ ಮೂರು ಜನನೂ ಹಾಡಲಿಲ್ಲ ಅಂದರೆ ನೀವು ಖಂಡಿತವಾಗ್ಲೂ ಕೂಡ ವಾಟ್ಸಪ್ ಸಂದೇಶವನ್ನು ಕಳುಹಿಸಬಹುದು. ಸಾಕಷ್ಟು ಜನರು ಸಂದೇಶಗಳನ್ನು ಕಳುಹಿಸಿದ್ದೀರಿ, ಸೊ ಹಾಗಾಗಿ ನಿಮಗೂ ಕೂಡ ನಿರಾಸೆ ಆಗೋದು ಬೇಡ ಅಂತ ಹೇಳಿಬಿಟ್ಟು ಮೂರು ಜನಕ್ಕೆ ಮಾತ್ರ ಅವಕಾಶ ಕೊಡ್ತೇನೆ. ಇನ್ನೊಬ್ಬರಿಗೆ ಅವಕಾಶವನ್ನು ಕೊಡ್ತೇನೆ, ಅವ್ರು ಹೇಳಲಿಲ್ಲ ಅಂದರೆ ಮಾತ್ರ ನಂತರದಲ್ಲಿ ನಾನು ನಿಮ್ಮ ಸಂದೇಶವನ್ನು ತೆಗೆದುಕೊಳ್ತೇನೆ. ಸ್ನೇಹಿತರೆ, ಹಲೋ,
2: ಹಲೋ,
1: ನಮಸ್ತೆ.
2: ನಮಸ್ತೆ.
1: ಹಾಂ ಹೇಳಿ, ತಮ್ಮ ಹೆಸರು?
2: ನಂದಿನಿ.
1: ನಂದಿನಿ, ಎಲ್ಲಿಂದ ಕರೆ ಮಾಡ್ತಾ ಇರೋದು?
2: ದೊಡ್ಡಬೆಟ್ಟದಿಂದ.
1: ಫಾಸ್ಟ್ ಆಗಿ ಮಾತಾಡ್ಬೇಕು, ಟಿಫನ್ ಆಯ್ತಾ?
2: ಇಲ್ಲ, ಇವಾಗ ಮಾಡ್ಬೇಕು.
1: ಹ್ಮ್, ಹಾಡನ್ನ ಗುರುತಿಸಿದ್ರಿ ಅನ್ಕೊಳ್ತೇನೆ, ಬೇಗ ಹಾಡ್ಬಿಡಿ.
2: ಮಿಂಚಾಗಿ ನೀನು ಬರಲು ಮಿಂಚಲ್ಲಿಯೇ ಮಳೆಗಾಲ.
1: ಓಕೆ, ಬೆಚ್ಚಗೆ ನೀ ಜೊತೆ ಇರಲು ಕೂತಲ್ಲಿಯೇ ಚಳಿಗಾಲ. ಓಕೆ ನಂದಿನಿ ಅವರೇ, ಸರಿಯಾಗಿ ಗುರುತಿಸಿದಿರಿ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
2: ಧನ್ಯವಾದಗಳು.

0: ಚರಣ ನಮ್ಮದು, ಪಲ್ಲವಿ ನಿಮ್ಮದು. ನೇರ ಫೋನಿನ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಶಶಿಕಲಾಟಿ. ಸ್ನೇಹಿತರೆ, 102.6 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಚಿತ್ರದುರ್ಗ ಆಕಾಶವಾಣಿಯನ್ನು. ಇದೀಗ ಎಫ್ಎಂ ಸಮಯ 10:30. ಇದೀಗ ಕಾರ್ಯಕ್ರಮ ಚಿಣ್ಣರ ಕಲರವ, ಮಕ್ಕಳ ಪ್ರತಿಭೆಯ ಅನಾವರಣ, ನೇರ ಫೋನಿನ ಕಾರ್ಯಕ್ರಮ. ಚಿಣ್ಣರ ಕಲರವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಮುದ್ದು ಪುಟಾಣಿಗಳಿಗೆ, ಹಾಗೆ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಆತ್ಮೀಯ ಶ್ರೋತೃ ಬಾಂಧವರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಾನು, ನಿಮ್ಮ ರೇಡಿಯೋ ಗೆಳತಿ ಶಶಿಕಲಾ ಟಿ. ಹಾಗೆ ನನ್ನ ಜೊತೆ ಇವತ್ತು ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇದ್ದಾರೆ
1: ನಿಮ್ಮ ರೇಡಿಯೋ ಗೆಳತಿ ರಜನಿ ಜಿ ಆರ್.
0: ಓಕೆ ರಜನಿ ಅವರೇ, ಇವತ್ತು ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮೊಟ್ಟಿಗೆ ಜಾಯ್ನ್ ಆಗ್ತಾ ಇದ್ದೀರಿ.
1: ಸೊ
0: ನಮ್ಮ ಮುದ್ದು ಪುಟಾಣಿಗಳು ತಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಅನಾವರಣಗೊಳಿಸಿಕೊಳ್ಳಲಿಕ್ಕೆ ಇದು ಒಂದು ಉತ್ತಮ ವೇದಿಕೆ. ಹಾಗಾಗಿ ಅವರು ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ನಮ್ಮ ನಿಲಯದ ಫೋನ್ ಸಂಖ್ಯೆಗಳನ್ನ ಒಮ್ಮೆ ತಿಳಿಸ್ಬಿಡೋಣ. 9444820773, ಹಾಗೆಯೇ 9141972722 ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಮ್ಮ ಮುದ್ದು ಪುಟಾಣಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ. ಸಾಕಷ್ಟು ಕರೆಗಳು ಬರ್ತಾ ಇದ್ರೋದ್ರಿಂದ ಮೊದಲನೇ ಕರೆಯನ್ನ ಕೂಡ ತೆಗೆದುಕೊಂಡ್ಬಿಡೋಣ.
1: ಏನ್ ಹೇಳ್ತಾರೆ ಕೇಳೋಣ. ಹಲೋ,
2: ಹಲೋ ಮ್ಯಾಮ್, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್, ಯಾರಿದು?
2: ಸಾನ್ವಿ.
1: ಓಕೆ ಸಾನ್ವಿ,

0: ಆಯ್ತ?
1: ನಿಮ್ದು?
0: ನಮ್ದು ಆಯ್ತು. ಏನ್ ತಿಂದೆ ತಿಂಡಿನ? ಪಲಾವ್ ತಿಂದ್ಯಾ? ಓಕೆ, ಇವತ್ ಕಾರ್ಯಕ್ರಮದಲ್ಲಿ ಏನ್ ಹೇಳ್ತಾಳೆ ಸಾನ್ವಿ?
1: ಇವತ್ ನಾನು ವಿಶ್ವ ತಂಬಾಕು ರಹಿತ ದಿನ ಬಗ್ಗೆ ಹೇಳ್ತೀನಿ.
0: ಹ್ಮ್, ಅದ್ರ ಬಗ್ಗೆ ನೀನ್ ಬರ್ಕೊಂಡು ಹೇಳ್ತಾ ಇದ್ಯಾ? ಓಕೆ, ಹೇಳು.
1: ವಿಶ್ವ ತಂಬಾಕು ರಹಿತ ದಿನ ಪ್ರತಿ ವರ್ಷ ಮೇ 31ರಂದು ನಾವು ವಿಶ್ವ ತಂಬಾಕು ರಹಿತ ದಿನವನ್ನು ಆಚರಿಸುತ್ತೇವೆ. ಈ ದಿನದ ಉದ್ದೇಶ ತಂಬಾಕು ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು. ತಂಬಾಕು ನಮ್ಮ ಆರೋಗ್ಯಕ್ಕೆ ತುಂಬಾ ಹಾನಿಕರ. ಸಿಗರೆಟ್, ಬೀಡಿ ಮತ್ತು ತಂಬಾಕು ಪದಾರ್ಥಗಳನ್ನು ಸೇವಿಸಲಿಂದ ಕ್ಯಾನ್ಸರ್, ಹೃದಯ ರೋಗ ಮತ್ತು ಶ್ವಾಸಕೋಶ ಸಮಸ್ಯೆಗಳು ಹಾಗೂ ಅನೇಕ ಗಂಭೀರ ಕಾಯಿಲೆಗಳು ಉಂಟಾಗುತ್ತವೆ. ತಂಬಾಕು ಸೇವಿಸುವವರದಷ್ಟೇ ಅಲ್ಲದೆ ಅವರ ಸುತ್ತಮುತ್ತಲು ಇರುವ ಜನರ ಆರೋಗ್ಯದ ಮೇಲೂ ದುಷ್ಪರಿಣಾಮಗಳು ಬೀಳುತ್ತದೆ. ತಂಬಾಕಿನಲ್ಲಿ ನಿಕೋಟಿನ್ ಎಂಬ ಕೆಮಿಕಲ್ ಇರುತ್ತದೆ. ಇದು ಒಮ್ಮೆ ಅಭ್ಯಾಸವಾದರೆ ಬಿಡುವುದು ತುಂಬಾ ಕಷ್ಟವಾಗುತ್ತದೆ. ಆರೋಗ್ಯವೇ ನಮ್ಮ ಜೀವನದ ದೊಡ್ಡ ಸಂಪತ್ತು. ಅದರಿಂದ ನಾವು ಯಾವುದೇ ರೀತಿಯ ತಂಬಾಕು ಕರ್ಮಗಳನ್ನು ಸೇವಿಸಬಾರದು ಮತ್ತು ಇತರರಿಗೂ ಅದರ ಬಗ್ಗೆ ಅರಿವು ಮೂಡಿಸಬೇಕು. ತಂಬಾಕಿಗೆ ಬೇಡ ಹೇಳಿ ಆರೋಗ್ಯಕರವಾಗಿ ಬದುಕಿರಿ. ಧನ್ಯವಾದಗಳು.
0: ಓಕೆ ಸಾನ್ವಿ, ಚೆನ್ನಾಗಿತ್ತು. ಎಲ್ಲಿ ನೋಡಿ ಬರ್ಕೊಂಡೆ ಇದನ್ನ? ಯಾರು ಹೇಳ್ಕೊಟ್ರು?
1: ನಾನು ಇಂಟರ್ನೆಟ್ ಅಲ್ಲಿ ಹುಡುಕಿ ಇವತ್ತು ನೋಟ್ ಬರ್ತದೆ ಅಂತ ಗೊತ್ತಾಗಿ ಎಫ್ಎಂ ನಿಂದ ಬರ್ಕೊಂಡಿದ್ದೆ. ಮ್ಯಾಮ್ ಅಮ್ಮ ಸ್ವಲ್ಪ ಹೇಳ್ಕೊಟ್ರು.
0: ಅಮ್ಮ ಹೆಲ್ಪ್ ಮಾಡಿದ್ರಾ? ಓಕೆ ಓಕೆ ಸಾನ್ವಿ, ಚೆನ್ನಾಗಿ ಹೇಳ್ದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ.
2: ಓಕೆ ಸಾನ್ವಿ, ಹಾಗೇನೆ ಇವತ್ತು ವಿಶ್ವ ತಂಬಾಕು ದಿನ ಹೇಗಿದೆಯೋ ಅದೇ ರೀತಿ ವಿಶ್ವ ಗಿಳಿ ದಿನ ಕೂಡ ಇದೆ. ಹೌದು, ನಮಗೂ ಕೂಡ ನಮ್ಮ ಕೇಳುಗರು ತಿಳಿಸಿದ್ರು, ಇದು ನಿಜ ಕೂಡ ಆಗಿತ್ತು. ಸಾಕಷ್ಟು ಮಾಹಿತಿಯನ್ನು ಕೂಡ ನಾವು ಸಾಧ್ಯ ಆದ್ರೆ ಕಾರ್ಯಕ್ರಮದಲ್ಲಿ ಕೊಡ್ತೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸಾನ್ವಿ. ಓಕೆ ನಮಸ್ತೆ. ಓಕೆ ರಜನಿ, ಇವತ್ತಿನ ವಿಶೇಷತೆಗಳಲ್ಲಿ ವಿಶ್ವ ಗಿಳಿ ದಿನ ಕೂಡ ಇದೆ, May 31 ಅಂತ ಹೇಳ್ಬಿಟ್ಟು. ಇವತ್ತು ಕೂಡ ಏನಪ್ಪಾ ಅಂತಂದ್ರೆ ನಾವು ಹೇಗೆ ತಂಬಾಕಿನ ಬಗ್ಗೆ ಅರಿವನ್ನ ಮೂಡಿಸ್ತೇವೋ ಅದೇ ರೀತಿಯಲ್ಲಿ ಈಗ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಕಡಿಮೆ ಆಗ್ತಾ ಇವೆ ಅಲ್ವಾ, ಕಾಡುಗಳೆಲ್ಲ ನಾಶ ಆಗ್ತಾ ಇದೆ. ಸೊ ಮೊದ್ಲೆಲ್ಲ ನಾವು ಗುಬ್ಬಿಗಳನ್ನ, ಕಾಗೆಗಳನ್ನ, ಸಾಕಷ್ಟು ವೈವಿಧ್ಯಮಯವಾಗಿರುವಂತಹ ಪಕ್ಷಿಗಳನ್ನ ನಮ್ಮ ಮನೆ ಸುತ್ತಮುತ್ತಲೇ ನೋಡ್ತಾ ಇದ್ವಿ ಅಲ್ವಾ. ಹಾಗೆ ಆದ್ರೆ ಇತ್ತೀಚಿನ ದಿವಸಗಳಲ್ಲಿ ಗುಬ್ಬಿಗಳನ್ನ ನೋಡೋದು ಕೂಡ ತುಂಬಾ ಕಷ್ಟ ಆಗಿದೆ
0: ಅಲ್ವಾ. ಯೂಶಲಿ ನಾವು ನೋಡ್ತಾ ಇದ್ದಿದ್ದು ಈ ದಿನಸಿ ಸಾಮಾನ್ ಅಂಗಡಿಗಳ ಸುತ್ತಮುತ್ತ ಗುಬ್ಬಿಗಳನ್ನ ಹೆಚ್ಚಾಗಿ ನೋಡ್ತಾ ಇರ್ತಿದ್ವಿ. ಅಂದ್ರೆ ಅದೆಲ್ಲ ಕಾಳುಗಳು, ಅಕ್ಕಿ ಅದೆಲ್ಲ
2: ನೆಲಕ್ಕೆ ಬರ್ತಾ ಇತ್ತು.
0: ಅದಕ್ಕೋಸ್ಕರನಾದ್ರೂ ಅದ್ರ ಆಹಾರಕ್ಕೋಸ್ಕರನಾದ್ರು ಗುಬ್ಬಿಗಳು ಓಡಾಡ್ತಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಂತೂ ತುಂಬಾ ಕಮ್ಮಿ ಆಗೋಗಿದೆ, ಎಲ್ಲೂ ಕಾಣಿಸೋದೇ ಇಲ್ಲ ಅಂತಾನೆ ಹೇಳ್ಬೋದು.
2: ಹೌದು, ಅದರಲ್ಲೂ ಕೂಡ ಈ ಅರಣ್ಯಗಳಲ್ಲಿ ಅಂದ್ರೆ ಸಾಕಷ್ಟು ಮರಗಿಡ ಹೊಲ ಗದ್ದೆಗಳಲ್ಲಿ ಗಿಣಿಗಳನ್ನ ನೋಡ್ತಾ ಇದ್ವಿ. ಈಗ ಅವು ಕೂಡ ಅದರ ಸಂಖ್ಯೆ ಕೂಡ ಕ್ಷೀಣಿಸ್ತಾ ಇದೆ ರಜನಿ. ಹಾಗಾಗಿ ಅದ್ರ ಬಗ್ಗೆ ಒಂದಷ್ಟು ಅರಿವನ್ನ, ಜಾಗೃತಿಯನ್ನ ಮೂಡಿಸೋದಕ್ಕೋಸ್ಕರವಾಗಿ May 31 ವಿಶ್ವ ಗಿಳಿ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಅಂದ್ರೆ ಗಿಳಿಗಳ ಸಂರಕ್ಷಣೆ ಮತ್ತೆ ಅವುಗಳ ನೈಸರ್ಗಿಕ ಆವಾಸ ಸ್ಥಾನಗಳ ರಕ್ಷಣೆ ಮತ್ತೆ ಇವುಗಳನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಜಾಗೃತಿಯನ್ನ ಮೂಡಿಸೋದಕ್ಕೋಸ್ಕರವಾಗಿ ಈ ದಿನವನ್ನ ಮೀಸಲಿಡಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೂಡ ನೀಡೋಣ. ಮತ್ತೊಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಹಲೋ ನಮಸ್ತೆ.
0: ಕರೆ ಕಟ್ ಆಗಿದೆ, ಮತ್ತೆ ಪ್ರಯತ್ನ ಪಡಿ ಅಂತ ಹೇಳ್ತಾ.
2: ಹೌದು, ಹಾಗೇನೇ ಈಗ ಶಾಲೆ ಶುರು ಆಗ್ತಾ ಇದೆ ರಜನಿ. ನಾವು ಈಗೆಲ್ಲ ನೋಡ್ತಾ ಇದೀವಿ, ಲಾಸ್ಟ್ ವೀಕ್ ಕೆಲವು ಶಾಲೆಗಳು ಓಪನ್ ಆಯ್ತು ಅಲ್ವಾ. ಈಗ ಮೊನ್ನೆ ಅಷ್ಟೇ ಅಂದ್ರೆ ಶುಕ್ರವಾರದಿಂದ ವಿದ್ಯುಕ್ತವಾಗಿ ಸರ್ಕಾರಿ ಶಾಲೆಗಳು ಮತ್ತೆ ಅನುದಾನಿತ ಶಾಲೆಗಳು ವಿದ್ಯುಕ್ತವಾಗಿ ಪ್ರಾರಂಭವಾಗಿವೆ. ಅದರಲ್ಲೂ ಕೂಡ ಸೋಮವಾರ ವಿಶೇಷವಾಗಿದೆ. ಯಾಕೆ ಹೇಳಿ
0: ಅಂದ್ರೆ ಶುಕ್ರವಾರ ಪ್ರಾರಂಭ ಆದ್ರೆ ಶನಿವಾರ ಭಾನುವಾರ ಅದಕ್ಕೊಂದು ಬ್ರೇಕ್ ಸಿಕ್ಬಿಡುತ್ತೆ. ಹಾಗಾಗಿ ಮಕ್ಕಳೇನ್ ಮಾಡ್ತಾರೆ, ಮತ್ತೆ ಸ್ಕೂಲಿಗೆ ಹೋಗೋದಕ್ಕೆ ಒಂದು ಕಂಟಿನ್ಯೂಟಿ ಬೇಕಲ್ಲ, ಹಾಗಾಗಿ ಸೋಮವಾರದಿಂದ ಹೋಗ್ತೀನಿ ಅನ್ನೋದು ಕೆಲವೊಬ್ಬರ
2: ಮನೋಭಾವನೆ ಇರುತ್ತೆ ಅಲ್ವಾ.
0: ಹಂಗಾಗಿ ಈಗ ನಾವು ಇವತ್ತು ನಾವು May 31 ಕೊನೆಯ ರಜೆಯ ದಿನ ನಾವು ಇದ್ದೀವಿ. ನಾಳೆಯಿಂದ June 1 ಎಲ್ಲ ಶಾಲೆಗಳು ಪ್ರಾರಂಭ ಆಗಿದೆ. ಉದ್ರೇಕ ಪ್ರಾರಂಭ ಆಗ್ತಾ ಇದೆ. ಮಕ್ಕಳೆಲ್ಲ ಶಾಲೆಗೆ ಹೊರಡಕ್ಕೆ ತಯಾರಿ ನಡೆಸ್ತಾ ಇದಾರೆ.
2: ಅದ್ರ ಜೊತೆಗೆ ತಂದೆ ತಾಯಿಗಳದು ಮತ್ತೊಂದು ತಯಾರಿ ಅಲ್ವಾ.
0: ಇದಂತೂ ಇನ್ನೂ ತಯಾರಿ ಜಾಸ್ತಿ. ಹೌದು,
2: ಒಂದಷ್ಟು ದಿವಸ ಬಿಡುವಿನಿಂದ ಇರ್ತಾರೆ ಮಕ್ಕಳು ರಜೆಗೆ ಅಂತೇಳಿ, ಎಲ್ಲಾದ್ರೂ ಹೋಗಿರ್ತಾರೆ ಅಂದ್ರೆ ಅಜ್ಜಿ ತಾತ ಆಂಟಿ ಈ ರೀತಿ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಗಳಿಗೆ ಹೋಗಿರ್ತಾರೆ.

0: ಮತ್ತೆ ವಾಪಸ್ ಬರ್ತಾ ಇದಾರೆ.
1: ಹಾಗೆ ನಮ್ಮ ತಾಯಂದ್ರಿಗಂತೂ ತುಂಬಾನೇ ಕೆಲಸ ಜಾಸ್ತಿ. ನಾಳೆ ಬೆಳಿಗ್ಗೆ ಡಬ್ಬಿಗೆ ಏನ್ ಜೋಡಿಸೋಣ?
0: ಹೌದು,
1: ಅದೇ ಫಸ್ಟ್ ಕ್ವಶನ್.
0: ಹೌದು, ಜೊತೆಗೆ ಮತ್ತೊಂದು ಖುಷಿ ಕೂಡ ಇರುತ್ತೆ. ಊರಿಗೆ ಹೋಗಿರುವಂತ ಮಕ್ಳು ಬರ್ತಾ ಇದಾರೆ ಅಂದ್ರೆ ಮನೆಯೆಲ್ಲ ಬಿಕೋ ಅಂತ ಇರುತ್ತೆ. ಸೊ ಮನೆಗೆ ಮಕ್ಳು ಬರ್ತಾರೆ ಅಂದ್ರೆ ಒಂದ್ ರೀತಿ ಖುಷಿ ಅಲ್ವಾ? ಸೊ ಹಾಗಾಗ್ಬಿಟ್ಟು ಅದು ಒಂದ್ ಖುಷಿ ಇದೆ. ಜೊತೆಗೆ ಶಾಲೆಯಲ್ಲೂ ಕೂಡ ಅಷ್ಟೇ, ನೀವು ಹೇಳ್ದಾಗೆ ವೀಕೆಂಡ್ ಆಗಿರೋದ್ರಿಂದ ಶುಕ್ರವಾರ ಶನಿವಾರ ಸೋಮವಾರ ಬರಮಾಡ್ಕೊಳ್ತಾ ಇದ್ದಾರೆ ಕೆಲವು ಶಾಲೆಗಳಲ್ಲಿ, ಯಾಕೆಂದ್ರೆ ಹೆಚ್ಚು ಮಕ್ಕಳು ಅವತ್ತೇ ಬರೋದು ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಸ್ವಾಗತವನ್ನ ಕೋರುವಂತಹ ರೀತಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೂಡ ಹಮ್ಮಿಕೊಂಡಿದ್ದಾರೆ.
1: ಶಾಲೆ ಪ್ರಾರಂಭ ಆಗ್ತಾ ಇದೆ.
0: ನಮ್ಮ ಮಕ್ಕಳು ಕೂಡ ರಜೆಯ ಒಂದು ಮಜೆಯನ್ನ ಕಳೆದಿದ್ದಾಯ್ತು, ಈಗ ಖುಷಿಯಿಂದ ಕಳೆದಿದ್ದಾಯ್ತು. ಇನ್ ಮುಂದೆ ಓದುವ ಕಡೆ ಸ್ವಲ್ಪ ಹೆಚ್ಚಿನ ಆಸಕ್ತಿ, ಸ್ವಲ್ಪ ಅಲ್ಲ ಹೆಚ್ಚು ಹೆಚ್ಚು ಆಸಕ್ತಿ ಇರಲಿ ಅಂತ ಹೇಳಿ ಆಶಿಸೋಣ. ಮತ್ತೊಂದು ಕರೆ ಇದೆ. ಹಲೋ ಹಲೋ
2: ಹಲೋ
0: ನಮಸ್ತೆ. ಹಾಯ್ ನಮಸ್ತೆ, ಯಾರಿದು?
2: ಸ್ಕಂದನಾ.
0: ಓಕೆ, ಟಿಫನ್ ಆಯ್ತು ಸ್ಕಂದನದು?
3: ಹಲೋ
0: ಸ್ಕಂದನಾ, ಟಿಫನ್ ಮಾಡಿದ್ಯಾ? ನಮ್ದಾಯ್ತು. ನಿಮ್ಮನೇಲಿ ಏನ್ ಟಿಫನ್ ಇವತ್ತು?
2: ಚಪಾತಿ, ತೊಂಡೆಕಾಯಿ ಪಲ್ಯ.
0: ಅಬ್ಬಾ, ನಿಂಗೆ ಇಷ್ಟನೋ ಇಷ್ಟ ಇಲ್ವೋ? ಯಾಕೆಂದ್ರೆ ಇನ್ನು ತಿಂದಿಲ್ಲ ಅಂದೆ ಅಲ್ವಾ, ಅದಕ್ಕೇನಾದ್ರು ಅಮ್ಮನ ಜೊತೆ ಜಗಳ ಆಡ್ಬಿಟ್ಟು ನಂಗ್ ಬೇಡ ಅಂತ ಏನಾದ್ರು ಬಿಟ್ಟಿದೀನೋ ಅಂತ ನಾನು ಕೇಳ್ದೆ. ಇಷ್ಟನಾ? ಓಕೆಪ್ಪ. ಸ್ಕಂದನ ಅವ್ರು ಇವತ್ತು ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದಾರೆ? ಓಕೆ, ಪುಟ್ಟ ಕಥೆನಾ ದೊಡ್ಡ ಕಥೆನಾ? ಹ್ಮ್, ಹೇಳು ಪುಟ.
2: ನೂರು ರೂಪಾಯಿ ಕೊಟ್ಟು 70 ರೂಪೀಸ್ ಸಾಮಾನ ತಗೊಳ್ತಾಳೆ. ಅಂಗಡಿ ಅವನು 30 ರೂಪೀಸ್ ಚೇಂಜ್ ಕೊಡಬಿಟ್ಟು 40 ರೂಪೀಸ್ ಚೇಂಜ್ ಕೊಡ್ತಾನೆ. ಅವಾಗ ಹೆಣ್ಮಗ್ಳು ಅಂಗಡಿ ಹತ್ರನು ಕೌಂಟ್ ಮಾಡ್ಕೊಂಡಿರಲ್ಲ, ಮನೆಗ್ ಬಂದ್ ನೋಡ್ತಾಳೆ 10 ರೂಪಾಯಿ ಇನ್ನೂ ಜಾಸ್ತಿ ಕೊಟ್ಟಿರ್ತಾನೆ. ಅವಾಗ ಅಂಗಡಿಗೆ ಕೊಡಕ್ಕೆ ಅಂತ ಹೋದಾಗ ಅದು ಅಂಗಡಿ ಬಾಗ್ಲಾಕಿರುತ್ತೆ. ಬಾಗ್ಲಾಕಿದ್ದಾಗ ಮತ್ತೆ ಮನೆಗೆ ವಾಪಸ್ ಬಂದು ನೆಕ್ಸ್ಟ್ ಹೋಗ್ತಾಳೆ, ಆ ಅಂಗಡಿ ಬಾಗಿಲು ತೆಗ್ದಿರುತ್ತೆ. ಆ ಅಂಗಡಿಗೆ ಹೋಗಿ ಹಣ ತಗೊಳ್ಳಿ, ನೀವ್ ನನಗೆ 10 ರೂಪಾಯಿ ಜಾಸ್ತಿ ಕೊಟ್ಟಿದ್ರಿ, ನಾನೆಲ್ಲ ಅಂಗಡಿ ಹತ್ರನು ಕೌಂಟ್ ಮಾಡ್ಕೊಂಡಿರ್ಲಿಲ್ಲ, ಮನೆಗೆ ಬಂದು ನೋಡ್ಕೊಂಡೆ ತಗೊಳ್ಳೋಣ ಅಂತ ಕೊಡ್ತಾಳೆ. ಅವಾಗ ಅಂಗಡಿಯವನ್ ಅವ್ರಿಗೆ ಕೇಳ್ತಾರೆ, ನೀನ್ ಎಲ್ಲಿಂದ ಬಂದಿದ್ಯಾ ಅಂತ ಕೇಳಿದಾಗ, ನಾನು 7 ಕಿಲೋಮೀಟರ್ ದೂರದಿಂದ ಬಂದಿದ್ದೀನಿ ನೆಟ್ಕೊಂಡು, ನೆನ್ನೆ ಒಂದ್ಸಲ ಬಂದಿದ್ದೆ, ಇವತ್ತೊಂದ್ಸಲ ಬಂದಿದ್ದೀನಿ ತಗೊಳ್ಳೋಣ ಅಂದು ಕೊಡ್ತಾಳೆ. ಅವಾಗ ಆ ಅಂಗಡಿ ಅವನಿಗೆ ನೆನಪಾಗುತ್ತ, ನಾನು ಹತ್ರ ಸಾಲ ಮಾಡಿದ್ದ, ಇನ್ನೂ ಕೊಟ್ಟಿಲ್ಲ, ಈಗ ಕೊಡ್ಬೇಕು ಅನ್ಕೊಂಡು ಹೋಗಿ ಕೊಡ್ತಾರೆ. ಹಣ ತಗೊಳ್ಳಿ, ನನ್ನ ಹತ್ರ ಸಾಲ ಮಾಡಿದ್ದೆ, ನಿಮಗೂ ಕೇಳದ್ ನೆನಪಿರ್ಲಿಲ್ಲ, ನನಗೂ ಕೊಡದ್ ನೆನಪಿರ್ಲಿಲ್ಲ, ತಗೊಳ್ಳೋಣ ಅಂದು ಕೊಡ್ತಾನೆ. ಅವಾಗ ಆ ಒಂದು ನೆನಪಾಗುತ್ತೆ, ನಾನು ಒಬ್ನತ್ರ 1 ಲಕ್ಷ ರೂಪಾಯಿ ಸಾಮಾನ್ ಹಾಕ್ಸಿದ್ದೆ, ಅವನಿಗೆ ಇನ್ನೂ ಕೊಟ್ಟಿಲ್ಲ, ಒಂದ್ ಬೇರೆ ತೀರ್ಕೊಂಡಿದ್ದಾನ, ಅವ್ನ ಹೆಂಡತಿ ಮಕ್ಳ ಹತ್ರ ಕೊಡೋಣ ಅಂತ ಕೊಡ್ತಾನೆ. ಅಮ್ಮ ತಗೊಳ್ಳಿ, ನಾನು ಮನೆಯವ್ರ ಹತ್ರ 1 ಲಕ್ಷ ರೂಪಾಯಿ ಸಾಲ ಮಾಡಿದ್ದೆ, ನಿಮ್ಮ ಮನೆಯವ್ರಿಗೆ ಕೊಡಕ್ ನಿಮ್ಮ ಮನೆಯವ್ರು ತೀರ್ಕೊಂಡಿದ್ದಾರೆ, ಅದಕ್ಕೆ ನಿಮ್ಮ ಹತ್ರ ಕೊಡ್ತಿದ್ದೀನಿ ತಗೊಳ್ಳಮ್ಮ ಅಂದ್ರೆ ಕೊಟ್ಟು ಬರ್ತಾನೆ. ಆ 1 ಲಕ್ಷ ರೂಪಾಯಿ ಯಾರ ಹತ್ರ ಸೇರುತ್ತೆ ಅಂದ್ರೆ 10 ರೂಪಾಯಿ ಕೊಡಕ್ ಬಂದಿದ್ದಾಳಲ್ಲ ಅವ್ರ ಹತ್ರ ಸೇರುತ್ತೆ. ಮಾರಲ್ ಆಫ್ ದ ಸ್ಟೋರಿ, ಬೇರೆಯವ್ರಿಗೆ ನಾವ್ ಒಳ್ಳೇದ್ ಮಾಡಿದ್ರೆ ದೇವ್ರ ನಮ್ಗೆ ಒಳ್ಳೇದ್ ಮಾಡ್ತಾನೆ.
0: ಅಬ್ಬಾ, ಎಷ್ಟು ಚಂದ ಇತ್ತು ನೋಡು ಈ ಕಥೆ. ನೀನು ಅಷ್ಟೇ, ಏನಾದ್ರು ಅಂಗಡಿಗೆ ಹೋದ್ರೆ ಎಕ್ಸ್ಟ್ರಾ ಕೊಟ್ಬಿಟ್ರೆ ನೀನು ವಾಪಸ್ ಕೊಡ್ತೀಯಾ? ಸ್ಕಂದನಾ,
2: ಹಲೋ.
0: ಹಾ, ನೀನು ಕೂಡ ವಾಪಸ್ ಕೊಡ್ತೀಯಾ ಎಕ್ಸ್ಟ್ರಾ ಯಾರಾದ್ರು ಕೊಟ್ಬಿಟ್ರೆ ನಿಂಗೆ? ಓಕೆ, ತುಂಬಾ ಜಾಣೆ ನೀನು. ಯಾಕೆಂದ್ರೆ ನಾವು ಒಬ್ರಿಗೆ ಉಪಕಾರ ಮಾಡಿದ್ರೆ ನಮಗೂ ಕೂಡ ಉಪಕಾರ ಆಗುತ್ತೆ, ನಾವು ಮತ್ತೊಬ್ರಿಗೆ ಅಪಕಾರ ಬಯಸಿದ್ರೆ ನಮಗೂ ಕೂಡ ಅದೇ ಆಗುತ್ತೆ ಅಲ್ವಾ? ಹ್ಮ್, ಆಯ್ತು. ಇವಾಗ ಶಾಲೆಗೆ ಹೋಗೋದಕ್ಕೆ ರೆಡಿ ಆಗಿದ್ಯಾ ನಾಳೆಯಿಂದ?
1: ಇನ್ನೊಂದ್ ವಾರ ಲೇಟ್ ಅಲ್ಲ ಯಾಕೆ?
0: ರಜನಿ, ನಾವು ಸ್ವಲ್ಪ ನಮ್ಗೂ ಅರ್ಥ ಆಯ್ತು ಬೆಂಗಳೂರಲ್ಲಿ ಹೇಗಿರುತ್ತೆ ಅಂತ ಅಲ್ವಾ?
1: ಈಗ ಕರೆಕ್ಟ್ ಆಗಿ 1 ತಿಂಗಳ ರಜಾನಾ 2 ತಿಂಗಳ ರಜಾ ಆಯ್ತಾ? ಈಗ
2: 8 ತಿಂಗಳ ರಜಾ ಆಯ್ತು.

0: ಎರಡು ತಿಂಗಳ ರಜಾ ಕಂಪ್ಲೀಟ್ ಆಗ್ಬೇಕು, ಅಲ್ಲಿವರೆಗೂ ಹೋಗಲ್ಲ ಅಲ್ವಾ?
1: ಆಯ್ತಪ್ಪ, ಇನ್ನೂ 8 ದಿವಸ ಮಜೆ ಮಾಡು, ಆಮೇಲೆ ರಜೆ ಮುಗಿಸ್ಕೊಂಡು ಶಾಲೆಗೆ ಹೋಗು, ಆಯ್ತಾ? ಓಕೆ, ಬಾಯ್ ಸ್ಕಂದನಾ. ಓಕೆ ರಜನಿ, ಮಕ್ಕಳು ಶಾಲೆಗೆ
0: ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ ಕೇಳಿದ್ರೆ ಖುಷಿ ಆಗ್ತಾ ಇದೆ.
1: ಖಂಡಿತವಾಗ್ಲು ಹಾಗೇನೆ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಇವತ್ತು ಮಾಯಾಕ್ಕನ ಕತೆ ಕೂಡ ಇದೆ ರಜನಿ, ನಾವು ಕೂಡ ಕೇಳೋಣ, ಎಂಜಾಯ್ ಮಾಡೋಣ. 10:00 ಪ್ರಸಾರ ಆಗುತ್ತೆ ಆ ಕಥೆ, ನಮ್ಮ ಮಕ್ಕಳು ಕೂಡ ಕಾಯ್ತಾ ಇರ್ಲಿ. ನಮ್ಮ ಮಕ್ಕಳು ಕೂಡ ಕರೆ ಮಾಡಿಬಿಟ್ಟು ತಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಅಂತ ಹೇಳಿ ನಾವು ಹೇಳ್ತೀವಿ. ಅವ್ರ ಅಂದ್ರೆ ಅವರು ಹಾಡುಗಳನ್ನ ಹೇಳೋದಿರ್ಬಹುದು ಅಲ್ವಾ, ಪದ್ಯಗಳನ್ನು ಗದ್ಯಗಳನ್ನ ವಾಚನ ಮಾಡೋದು, ಶ್ಲೋಕಗಳನ್ನ ಹೇಳೋದಿರ್ಬೋದು ಅಲ್ವಾ,
0: ವಚನಗಳಿರ್ಬಹುದು,
1: ಚಾಲೀಸ್ಗಳನ್ನ ಹೇಳೋದಿರ್ಬೋದು, ವಚನಗಳು ಏನ್ ಬೇಕಾದ್ರೂ ಕೂಡ ತಮ್ಮಲ್ಲಿರುವಂತಹ ಪ್ರತಿಭೆಯನ್ನ ನಮ್ಮ ಮಕ್ಕಳು ಖಂಡಿತವಾಗ್ಲೂ ಕೂಡ ಅನಾವರಣ ಮಾಡ್ಕೋಬಹುದು. ಮತ್ತೊಂದು ಕರೆ ಇದೆ.
2: ಹಲೋ,
1: ನಮಸ್ತೆ ಕಾರುಣ್ಯ.
0: ಫುಲ್ ಜೋಶ್ ಅಲ್ಲಿ ಇದ್ದಾಳೆ ಇವತ್ತು ಕಾರುಣ್ಯ.
1: ಕಾರುಣ್ಯಂಗೆ ಕಾರುಣ್ಯ ಅಂತ ಗುರುತಿಸ್ಬಿಟ್ರೇನೆ ತುಂಬಾ ಖುಷಿ ಅವಳಿಗೆ. ಕೊಟ್ಟೂರ್ ಕಾರುಣ್ಯ ಅಂದ್ರಂತೂ ಇನ್ನೂ ಖುಷಿ ಅಲ್ವಾ? ಏನ್ ಟಿಫಿನ್ ಮಾಡಿದ್ಲು ನಮ್ ಕಾರುಣ್ಯ ಇವತ್ತು?
0: ಕೊಟ್ಟೂರ್ ಖಾರ ಜೋರಾಗಿದೆ,
1: ಬಾಯಲ್ಲಿ ನೀರೂರ್ತಾ ಇದೆ. ಕಾರುಣ್ಯ ಸ್ಕೂಲ್ ನಮ್ದು ಕೂಡ ಆಯ್ತು ಕಾರುಣ್ಯ, ಶಾಲೆ ಶುರು ಆಯ್ತು ಅಲ್ವಾ. ಇವತ್ತು ಟಿಫನ್ ಮಾಡೋದಕ್ ನಾವು ಹೊರಟ್ರೆ ಹೊಟ್ಟೆ ಹಸ್ದು ಹಸ್ದು ಮತ್ತೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ತುಂಬಾ ದೂರ ಇದೆ ಚಿತ್ರದುರ್ಗಕ್ಕೆ ಕೊಟ್ಟೂರು ಅಲ್ವಾ? ಖಂಡಿತವಾಗ್ಲೂ ಆ ಕಡೆ ಬಂದಾಗ ಬರ್ತೀವಿ. ಇವಾಗ ಕಾರುಣ್ಯ ಅವ್ರದ್ದು ಸ್ಕೂಲ್ ಶುರು ಆಯ್ತಾ?
0: ಓಕೆ, ನಾಳೆಗೆ ಹಾಗಾದ್ರೆ ಎಲ್ಲ ತಯಾರಿ ಆಯ್ತಾ ಸ್ಕೂಲ್ಗೆ ಹೋಗಕ್ಕೆ?
2: ಎಷ್ಟನೇ
0: ಕ್ಲಾಸು ಕಾರುಣ್ಯ? ಈ ವರ್ಷ 4th ಸ್ಟ್ಯಾಂಡರ್ಡ್ ಹೋಗ್ತೀಯ ಅಲ್ವಾ?
2: ಹೌದು ಮೇಡಮ್.
0: ಎಲ್ಲ ಹೊಸ ಫ್ರೆಂಡ್ಸ ಮತ್ತೆ ಹಳೆ ಫ್ರೆಂಡ್ಸ್ ಏನ?
1: ಶಾಲೆ ಏನಾದ್ರೂ ಬದಲಾವಣೆ ಆಗಿದ್ದಿದ್ರೆ ಹೊಸ ಫ್ರೆಂಡ್ಸ್ ಸಿಗ್ತಾರೆ ಅನ್ಬೋದಿತ್ತು ರಜನಿ ಅಲ್ವಾ? ಅದೇ ಶಾಲೆಗೆ ಹೋಗ್ತಿದ್ದಾಳೆ ನಮ್ ಕಾರುಣ್ಯ.
0: ಸೆಕ್ಷನ್ ಬದಲಾವಣೆ ಆದ್ರೂ ಆಗುತ್ತೆ ಶಶಿ.
1: ಹೌದು, ಅದು ನಿಜವೇ.
0: ಕಾರುಣ್ಯ ಏನ್ ಹೇಳೋದು ಇವತ್ತು ಕಾರ್ಯಕ್ರಮದಲ್ಲಿ?
2: ಪದ್ಯ ಹೇಳ್ತೀನಿ ಮೇಡಮ್.
0: ಪದ್ಯ, ಕನ್ನಡ ಪದ್ಯನ ಇಂಗ್ಲಿಷ್ ಪದ್ಯನ?
2: ಕನ್ನಡ ಪದ್ಯ ಮೇಡಮ್.
0: ಕನ್ನಡ ಪದ್ಯ, ಓಕೆ ಹೇಳು.

0: ಮಡಲಿ ಬೆಳಕು ಅಷ್ಟೇ ಮೇಡಮ್.
1: ಎಲ್ಲ ಹೇಳ್ಬಿಟ್ಟಿಯಲ್ಲ, ಜೊತೆಗೆ ಇದ್ರ ಅರ್ಥ ಕೂಡ ತಿಳ್ಕೊಂಡಿದ್ಯಾ ಕಾರುಣ್ಯ? ಏನ್ ತಿಳ್ಕೊಂಡಿದ್ಯಾ ಇದರಿಂದ?
0: ಇದು ದೀಪ, ದೀಪನು ನಿಂದು, ಗಾಳಿಯೂ ನಿಂದು, ಎಲ್ಲ ನಿಂದೆ. ಅದು ಮುಂದೆ ನುಳಿತು ಅದ್ರಲ್ಲಿ.
2: ನಿಂದು ಅಂದ್ರೆ ಯಾರ್ದು?

0: ಖುಷಿಯಂದು ಅಲ್ವಾ?
1: ಹೌದು ಮೇಡಮ್.
0: ಜೊತೆಗೆ ಇದನ್ನ ಯಾರು ರಚನೆ ಮಾಡಿರೋದು? ಹೌದು, ಪ್ರೇಮ ಕವಿ ಅಂತ ಹೇಳಿ ಕರೆಸಿಕೊಳ್ಳುವಂತಹ ಕೆ ಎಸ್ ನರಸಿಂಹಸ್ವಾಮಿ ಅವರಿಂದ ರಚನೆಯಾಗಿರುವಂತಹ ಭಾವಗೀತೆ ಇದು. ಇದೇನಪ್ಪ ಅಂದ್ರೆ ಮನುಷ್ಯನ ಜೀವನದ ಏರಿಳಿತಗಳು ಮತ್ತೆ ಭಗವಂತನ ಮೇಲಿನ ನಂಬಿಕೆಯನ್ನ ಸಾರುವಂತಹ ಒಂದು ಅದ್ಭುತ ಕವಿತೆ ಅಂತಾನೆ ಹೇಳಬಹುದು ಅಲ್ವಾ?
1: ಹೌದು ಮೇಡಮ್.
0: ನಮ್ದು ಅನ್ನೋದು ನೀನ್ ಹೇಳ್ದಾಗೆ ಏನು ಕೂಡ ಇರೋದಿಲ್ಲ. ದೀಪವನ್ನ ಹಚ್ಚೋದು ಮನುಷ್ಯನ ಪ್ರಯತ್ನ, ಆದ್ರೆ ಆ ದೀಪದ ಜ್ವಾಲೆಯನ್ನ ಉರಿಸುವಂತದ್ದು ಭಗವಂತನ ಶಕ್ತಿಯಾಗಿರುತ್ತೆ, ಲೀಲೆಯಾಗಿರುತ್ತೆ ಅಲ್ವಾ? ಜೊತೆಗೆ ನಾವು ಸಮಚಿತ್ತದ ಒಂದು ಜೀವನವನ್ನ ನಡೆಸಬೇಕು ಅನ್ನೋದು ಈ ಕವಿತೆಯ ಒಂದು ಭಾವಾರ್ಥ. ಓಕೆ ಕರುಣ್ಯ, ಚೆನ್ನಾಗಿ ಹೇಳ್ದೆ. ಕೊಡಿಪ್ಪ.
2: ಹಲೋ, ಏನ್ ಹೆಸರು ತಮ್ಮಂದು? ಚಿರಂತನ. ಚಿರಂತನ ಎಷ್ಟನೇ ಕ್ಲಾಸು? ಎರಡನೇ ಕ್ಲಾಸು. ಓಕೆ, ಕಾರುಣ್ಯ ನಾಲ್ಕನೇ ಕ್ಲಾಸು, ಚಿರಂತನ ಎರಡನೇ ಕ್ಲಾಸು. ನೀ ಏನ್ ಹೇಳ್ತೀಯ ಇವತ್ತು ಕಾರ್ಯಕ್ರಮದಲ್ಲಿ? ಚಿಟ್ಟೆ ಹಾಡು. ಓಕೆ ಹೇಳು.
0: ಚಿಟ್ಟೆ ದೋಸೆ ತಿನ್ನುತ್ತಾ ಚಿರಂತನ್? ಹೌದಾ? ಯಾವಾಗಾದ್ರೂ ತಿನ್ಸಿದೀಯಾ? ಓಕೆ ಚಿರಂತನ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಪುಟ. ಓಕೆ ನಮಸ್ತೆ. ಓಕೆ ರಜನಿ, ಮಕ್ಕಳಿಗಾಗಿ ಒಂದು ಗೀತೆಯನ್ನ ಕೇಳಿಸಿ ನಂತರದಲ್ಲಿ ಮತ್ತೆ ಕರೆಗಳನ್ನ ತೆಗೆದುಕೊಳ್ಳೋಣ.
2: ಓಕೆ.

0: ಓಕೆ ರಜನಿ, ಶಾಲೆಗೆ ಮಕ್ಕಳು ಎಲ್ಲರೂ ಕೂಡ ರಜೆಯ ಒಂದು ಮಜೆಯನ್ನ ಮುಗಿಸಿ ನಾಳೆಯಿಂದ ಶಾರದೆಗೆ ಕೈ ಮುಗಿದು ಹೋಗ್ಲಿ, ಜೊತೆಗೆ ಶಾರದೆ ಅವರಿಗೆ ಎಲ್ಲ ವಿದ್ಯೆಯನ್ನು ಕೂಡ ಧಾರೆ ಇರಲಿ ಅಂತೇಳಿ
1: ಹೇಳ್ತಾ ಈ ಪ್ರಾರ್ಥನೆಯೊಂದಿಗೆ ಕರೆ ತಗೊಳ್ಳೋಣ. ಹಲೋ,
2: ಹಲೋ,
1: ನಮಸ್ಕಾರ, ಯಾರು ಮಾತಾಡ್ತಿರೋದು?
2: ಜ್ಞಾನ.
0: ಹೋ, ಜ್ಞಾನ ದೇವತೆನೆ ಬಂದ್ಬಿಟ್ಲು ನಮ್ಗೆ. ಓಕೆ ಜ್ಞಾನ, ಟಿಫನ್ ಆಯ್ತು? ನಮ್ದು ಆಯ್ತು. ಏನ್ ಮಾಡಿದ್ರು ಜ್ಞಾನ ಅವರು ಟಿಫನ್ ಇವತ್ತು?
1: ರೊಟ್ಟಿ. ವಾರ ವಾರ ರೊಟ್ಟಿನೇ ತಿನ್ನೋದಾ ಜ್ಞಾನ?
2: ಒಂದೊಂದ್ಸಲಿ
1: ರೊಟ್ಟಿ. ಓಕೆ, ಸ್ಕೂಲ್ ಸ್ಟಾರ್ಟ್ ಆಯ್ತಾ ಜ್ಞಾನಗೆ? ನಾಳೆಯಿಂದನಾ? ಎಂಟನೇ ತಾರೀಕಿಂದ.
0: ಸ್ಕಂದನ ಜೊತೆ ಜ್ಞಾನದು ಕೂಡ ಜೂನ್ 8 ರಿಓಪನ್.
1: ಇನ್ನು ಒಂದ್ ವಾರ ಇದೆ ರಜಾ.
0: ಜ್ಞಾನ, ನೀನ್ ಎಲ್ಲಿ ಓದ್ತಾ ಇರೋದು? ದುರ್ಗದಲ್ಲಿ ಅಲ್ವಾ? ಓಕೆ, ದುರ್ಗದಲ್ಲಿ ಕೂಡ ಶಾಲೆಗಳು 8 ತೆರೀತಾ ಇವೆ.
1: ಶಾಲೆ ಪ್ರಾರಂಭ ಆಗ್ತಿರೋದೇ 8 ತಾರೀಕ. ನೀನ್ ಹೋಗೋದೇ 8 ತಾರೀಕ? ಓ ಹೌದಾ, ಹೊಸ ಸ್ಕೂಲ್ ಹೋಗ್ತಿದ್ಯಾ ಹಾಗಾದ್ರೆ?
0: ಮತ್ತೆ 8 ದಿವಸ ಎಕ್ಸ್ಟ್ರಾ ರಜೆ ಸಿಕ್ಬಿಟ್ಟಿದೆ ಜ್ಞಾನ. ಖುಷಿನಾ ಬೇಜಾರ? ಖುಷಿನಾ? ಸ್ಕೂಲಿಗೆ ಹೋಗ್ಬೇಕು ಅಂದ್ರೆ ಖುಷಿ ಇಲ್ವಾ ಜ್ಞಾನಗೆ? ಓ, ಯಾವಾಗ್ಲೂ ಖುಷಿ ಒಟ್ಟು ಜ್ಞಾನ ಅಂದ್ರೆನೆ ಖುಷಿ ಅಲ್ವಾ?
1: ಹೊಸ ಫ್ರೆಂಡ್ಸ್ ಸಿಗ್ತಾರೆ, ಹೊಸ ಸ್ಕೂಲು ಈ ಸಲ ಅಲ್ವಾ?
0: ಓಕೆ ಜ್ಞಾನ ಪುಟ್ಟ, ಏನ್ ಮಾಡ್ತಿದ್ದಾರೆ ಇವತ್ ಕಾರ್ಯಕ್ರಮದಲ್ಲಿ?
1: ಏನು ಏನು ಹರಟೆ?
0: ಅಡ್ವರ್ಟೈಸ್ಮೆಂಟ್?
2: ಅಡ್ವರ್ಟೈಸ್ಮೆಂಟ್
0: ಎಲ್ಲ ಬೇಡ ಪುಟ್ಟ. ಪದ್ಯ ಹೇಳು.
1: ಏನು ಏನು?
0: ಏನಪ್ಪ?
2: ಆಕಾಶವಾಣಿದು.
0: ಅಲ್ಲ ಪರವಾಗಿಲ್ಲ, ನೀನು ಯಾಕೆ ಗೊತ್ತಾ, ನಿನ್ ಟ್ಯಾಲೆಂಟ್ ಅನ್ನ ಹೇಳು ಆಯ್ತಾ? ನೀನು ಪದ್ಯ ಹೇಳು, ರೈಮ್ಸ್ ಹೇಳು ಆಯ್ತಾ?
1: ಕಥೆ ಏನಾದ್ರೂ ಹೇಳು.
0: ಕಥೆ ಹೇಳು. ನಿಂಗೆ ಬೇರೆ ಏನಿಷ್ಟನೋ ಅದ್ ಹೇಳು ಆಯ್ತಾ? ಹೇಳು ಮತ್ತೆ. ಹ್ಮ್ ಹೇಳು ಪುಟ್ಟ. ಅನ್ಕೊಂಡ್ಬಿಟ್ಟಿದ್ಯಾ?
1: ಇವತ್ತು ಒಂದ್ ಸಣ್ಣ ಶ್ಲೋಕನೋ ಏನಾದ್ರೂ ಹೇಳ್ಬಿಡು ಮತ್ತಿವತ್ತು. ನಿಂಗೇನ್ ಬರುತ್ತೋ ಅದ್ ಹೇಳು.
0: ನೋಡ್, ನಾನೇ ಹೇಳ್ತೀನಿ ಅಂತ ಇದ್ದಾಳೆ ನಿನ್ ತಂಗಿನೋ ಅಥವಾ ತಮ್ಮನೋ? ಹೇಳು ಜ್ಞಾನ. ಆಯ್ತು ಹೇಳು.
2: ಗೊರಕ್ಕ ಗೊರಕ್ಕ ಆಫೀಸ್ ಟೈಮ್ ಆಗೇತ್ ಕಣವ್ವ, ಕಸನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬೀದಿಗೆ ಹಾಕೋದ್ರೆ ಆಯ್ತ್ ಕಣವ್ವ. ಓಡ್ದು ಸಣ್ಣ, ನಿಂದೆ ಅಲ್ಲೇನೆ ಯಾಕಪ್ಪ ಕಸನ ರಸ್ತೆಗೆ ಸಿಕ್ಕಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ, ಅದರಿಂದ ಏನ್ ಪ್ರಯೋಜನ ಆಗುತ್ತವ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು. ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆ ಬರುತ್ತಪ್ಪ. ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ, ಮಳೆ ಬಂದ್ರಿ ಈ ತುಂಬಿಕೊಂಡಿ ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗು ಮಲೇರಿಯಾ ಅಂತ ದೊಡ್ಡ ದೊಡ್ಡ ಸಮಸ್ಯೆಗಳು ಬರುತ್ತಪ್ಪ ಅಷ್ಟೇ.
0: ಜ್ಞಾನ ಪುಟ್ಟಂಗೆ ಒಂದು ಕ್ಲಾಪ್ಸ್. ಓಕೆನಾ, ತುಂಬಾ ಚೆನ್ನಾಗಿ ಹೇಳ್ದೆಪ್ಪ. ಜೊತೆಗೆ ನೀವ್ ಕಸ ಎಲ್ಲಿ ಹಾಕ್ತೀರಿ?
2: ಮ್ಯಾಮ್ ನಾವು ಬೀದಿ ಎಲ್ಲ ಹಾಕಲ್ಲ ಮ್ಯಾಮ್, ನಾವು ರಸ್ತೆ ಕಸದ ಗಾಡಿಗೆನೆ ಹಾಕ್ತೀವಿ. ಪ್ರತಿ ಬಂದ್ರು ನಾನು ಕಸದ ಗಾಡಿಗೆನೆ ಹಾಕ್ತೀವಿ.
0: ಹಾಕ್ತಿರಲ್ವಾ? ಜೊತೆಗೆ ಹಸಿ ಕಸ ಮತ್ತೆ ಒಣ ಕಸ ಅಂತೇಳಿ ಕೂಡ ಬೇರ್ಪಡಿಸಿ ಹಾಕಿದ್ರೆ ಬೆಟರ್ ಅಲ್ವಾ?
2: ಹೌದು ಮ್ಯಾಮ್.
0: ಓಕೆ ಜ್ಞಾನ, ತುಂಬಾ ಚೆನ್ನಾಗಿ ಹೇಳ್ದೆ. ಜೊತೆಗೆ ಶಾಲೆಯಲ್ಲೂ ಕೂಡ ಹೋಗಿ ಹೀಗೆ ಜ್ಞಾನವನ್ನ ಹೆಚ್ಚಾಗಿ ವೃದ್ಧಿ ಮಾಡ್ಕೋ ಆಯ್ತಾ?
2: ಓಕೆ ಮ್ಯಾಮ್.
0: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಪುಟ್ಟ.
2: ಥ್ಯಾಂಕ್ ಯು ಮ್ಯಾಮ್.
1: ಶಶಿ, ಎಷ್ಟು ಚೆನ್ನಾಗಿ ರೇಡಿಯೋ ಕೇಳ್ತಾರೆ ಮಕ್ಕಳು ಅನ್ನೋದಕ್ಕೆ ಇದೆ ಸಾಕ್ಷಿ ಅನ್ಸುತ್ತೆ
0: ಅಲ್ವಾ? ಈ ಒಂದು ಜಾಹೀರಾತು ತುಂಬಾ ಇಷ್ಟ ಆಗ್ಬಿಟ್ಟಿದೆ ನಮ್ಮ ಜನಕ್ಕೂ ಕೂಡ, ಇಷ್ಟ ಆಗಿದೆ ನಮ್ಮ ಮಕ್ಕಳಿಗೂ ಕೂಡ, ಇಷ್ಟ ಆಗಿದೆ.
1: ಜೊತೆಗೆ ಇದನ್ನ ತುಂಬಾ ಇಷ್ಟಪಟ್ಟು ಅದನ್ನ ಕಲ್ತು ಮತ್ತೆ ಹೇಳ್ತಾರೆ, ಖುಷಿ ಅನ್ಸುತ್ತೆ.
0: ಹೌದು, ಜೊತೆಗೆ ಅದನ್ನ ಅನುಸರಿಸಿದ್ರೆ ಇನ್ನೂ ಖುಷಿ ಆಗುತ್ತೆ ಅಲ್ವಾ?
1: ಕರೆ ಇದ್ರೆ ನೋಡೋಣ. ಹಲೋ

0: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು ಮಾತಾಡ್ತಿರೋದು?
0: ನಿತಿನ್ ಮೇಡಮ್.
1: ನಿತಿನ್? ಓಕೆ. ನಿತಿನ್, ತಿಂಡಿ ತಿಂದ್ಯಾ?
0: ಆಯ್ತು ಮೇಡಮ್.
1: ಏನ್ ತಿಂದೆ?
0: ಚಪಾತಿ.
1: ಚಪಾತಿ, ಓಕೆ. ಇವತ್ತೇನ್ ಹೇಳೋದು ಕಾರ್ಯಕ್ರಮದಲ್ಲಿ ನಿತಿನ್?
0: ಏನ್
2: ಕತೆ?
1: ಕತೆ, ಓಕೆ ಓಕೆ. ಹಾ, ಹೇಳು ಕತೆ.
0: ಒಂದು ಊರಿನಲ್ಲಿ ಒಬ್ಬ ಹಾಲು ಮಾರುವವನು ಇದ್ದನು. ಅವನು ಪ್ರತಿದಿನ ಹಾಲಿಗೆ ಧಾರಾಳವಾಗಿ ನದಿಯ ನೀರನ್ನು ಸೇರಿಸಿ ಪಟ್ಟಣದಲ್ಲಿ ಮಾರುತ್ತಿದ್ದನು. ಪಟ್ಟಣಕ್ಕೆ ಹೋಗಲು ನದಿಯನ್ನು ದಾಟಬೇಕಾಗಿತ್ತು. ಅವನ ಮಗಳಿಗೆ ಮದುವೆ ನಿಶ್ಚಯವಾಯಿತು. ಪಟ್ಟಣಕ್ಕೆ ಹೋಗಿ ತಾನು ಹಾಲು
2: ಕೇಳ್ಬೇಕು ಅನ್ಕೊಂಡಿದ್ವಿ,
1: ಮತ್ತೆ ಪ್ರಯತ್ನ ಪಡ್ಲಿ ನಿತಿನ್ ಅಂತ ಹೇಳೋಣ.
2: ಮತ್ತೊಂದ್ ಕರೆ ಇದೆ.
1: ಹಲೋ ಹಲೋ
3: ಹಲೋ,
1: ಯಾರು ಮಾತಾಡ್ತಿರೋದು? ಏನ್ ಮಾಡ್ತಿರೋದು ಇವತ್ತು ಕಾರ್ಯಕ್ರಮದಲ್ಲಿ?
3: ಸಾಂಗ್ ಹೇಳ್ತೀನಿ.
1: ಸಾಂಗ್ ಯಾವ ಸಾಂಗ್?
3: ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನ ತಾಯಿ.
1: ಹೇಳು.
3: ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನ ತಾಯಿ. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನ ತಾಯಿ. ಕಾಣುವ ದೇವರು ಎಂದರೆ ಅಮ್ಮನ ತಾನೆ, ಅಮ್ಮನ ತಾನೆ, ಅಮ್ಮನ ತಾನೆ. ದೇವತೆಯಂತೆ ಭೂಮಿಗೆ ಬಂದಳು, ಪ್ರೇಮದ ಸುರಿಯ ನನಗಾರಿ ತಂದಳು. ದೇವತೆಯಂತೆ ಭೂಮಿಗೆ ಬಂದಳು, ಪ್ರೇಮದ ಸುರಿಯ ನನಗಾರಿ ತಂದಳು.

0: हेलो
1: हेलो हेलो नीत ಯಾಕೆ ಕರೆ ಕಟ್
0: ಆಯ್ತು ಯಾಕೋ ಕರೆ ಕಟ್ ಆಯ್ತು ರಜನಿ ರಾಜಶ್ರೀ ಅವ್ರ ಕರೆ ಕೂಡ ಕಟ್ ಆಗೋಯ್ತು ಹಾಡು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ಲು ಸಾಧ್ಯವಾದಷ್ಟು ನಮ್ಮ ಮಕ್ಕಳಿಗೆ ಒಂದು ಕಿವಿ ಮಾತು ಏನಪ್ಪ ಅಂದ್ರೆ ಅವರ ಪಠ್ಯ ಪುಸ್ತಕದಲ್ಲಿರುವಂತಹ ಪದ್ಯಗಳನ್ನ ಹಾಗೆ ಭಾವಗೀತೆ ಜನಪದ ಗೀತೆಗಳು ಜೊತೆಗೆ ತಾವು ಹಳ್ಳಿಯಲ್ಲಿ ಹೇಳುವಂತಹ ಒಂದು ಲಾವಣಿ ಗೀತೆಗಳು ಅಂತ ಹೇಳಿ ಕೂಡ ಇರುತ್ತೆ ರಚನೆ
1: ತುಂಬಾ ವಿಶೇಷವಾಗಿರುತ್ತೆ ಅಂತದನ್ನೆಲ್ಲ ಕಲಿತ್ರೆ ಸ್ವಲ್ಪ ವಿಶೇಷವಾಗಿ ಕಲ್ತ್ವಿ ಏನನ್ನೋ ಹೊಸದನ್ನ ಕಲ್ತ್ವಿ ಅನ್ನೋ ತರ ಇರುತ್ತೆ ಜೊತೆಲಿ ಅದನ್ನ ಹಾಡಿದ್ರೆ ನಮಗೂ ಕೂಡ ಕಾರ್ಯಕ್ರಮದಲ್ಲಿ ಅದನ್ನ ಕೇಳಿಸೋಕ್ಕೂ ಕೂಡ ಖುಷಿ
0: ಅನ್ಸುತ್ತೆ ರಜನಿ ಇವಾಗ ನಮ್ಮ ಸ್ಟುಡಿಯೋ ಕ್ಲಾಕ್ ನಲ್ಲಿ ಸಮಯ ತೋರಿಸ್ತಾ ಇದೆ ಎಷ್ಟು ಗೊತ್ತಾ 10:30 20 ಸೆಕೆಂಡ್ಗಳನ್ನ ಅಂದ್ರೆ ಈ ಸಮಯ ಅಲ್ವಾ ಸೊ ಹಾಗಾಗ್ಬಿಟ್ಟು ಇವಾಗ ಮಾಯಾ ಅವ್ರು ಬರ್ತಾ ಇದ್ದಾರೆ ಮಕ್ಕಳಿಗೋಸ್ಕರ ಒಂದು ಕಥೆಯನ್ನ ಹೊತ್ತು ಹಾಗಾಗಿ ಮಕ್ಕಳು ಕೂಡ ಕಥೆಯನ್ನ ಕೇಳಿ ನಾವು ಕೂಡ ಈ ಕಥೆಯನ್ನ ಕೇಳೋಣ ರಜನಿ

ಹಾಯ್ ಮುದ್ದು ಮಕ್ಕಳೇ, ನಾನು ನಿಮ್ಮೆಲ್ಲರ ಮಾಯಾ ಅಕ್ಕ. ಹೇಗಿದ್ದೀರಾ ಎಲ್ರೂ? ಚೆನ್ನಾಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಆಯ್ತು, ಕಥೆಗೆ ಕಾಯ್ತಾ ಇದ್ದೀರಾ ಅಲ್ವಾ? ಇನ್ನೇ ತಡ ಮಾಡಲ್ಲ, ಶುರು ಮಾಡ್ಬಿಡ್ತೇನೆ. ಒಂದೂರಲ್ಲಿ ಒಬ್ಬ ಎತ್ತಿನ ಗಾಡಿಯ ಯಜಮಾನನಿದ್ದ. ಆ ಊರಿಗೆ ಬಸ್ಸಿನ ಸೌಲಭ್ಯನೇ ಇರಲಿಲ್ಲಂತೆ. ಈ ಎತ್ತಿನ ಗಾಡಿಯಿಂದಲೇ ಆತನ ಕುಟುಂಬದ ಜೀವನ ಸಾಗ್ತಾ ಇತ್ತು. ಪ್ರಯಾಣಿಕರನ್ನ ಹಾಗೂ ಅವರ ಲಗೇಜ್ ಅನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದು, ಬರುವ ದುಡ್ಡಿನಿಂದಲೇ ಅವನ ಹಾಗೂ ಅವನ ಕುಟುಂಬದ ಜೀವನ ಸಾಗ್ತಾ ಇತ್ತು. ಹೀಗೆ ಇರಬೇಕಾದ್ರೆ ಒಮ್ಮೆ ಪಕ್ಕದ ಊರಿಗೆ ಲಗೇಜ್ ಅನ್ನ ತೆಗೆದುಕೊಂಡು ಹೋಗಿ ಅಲ್ಲೇ ಇಳಿಸಿ ಹಿಂದಿರುಗಿ ಬರಬೇಕಾದಾಗ ಪ್ರಯಾಣಿಕರು ಯಾರೂ ಕೂಡ ಸಿಗದೆ ಆತ ಅಂದ್ರೆ ಗಾಡಿಯ ಯಜಮಾನನೊಬ್ಬನೇ ಗಾಡಿನಲ್ಲಿ ಮನೆಗೆ ಬರ್ತಾ ಇರ್ತಾನೆ. ಹೀಗೆ ಬರ್ತಾ ಇರ್ಬೇಕಾದ್ರೆ

ದಾರಿಲಿ ಆತನ ಗಾಡಿಗೆ ಕಟ್ಟಿರುವಂತಹ ಎತ್ತುಗಳು ಹೇಳ್ತವೆ ಏನಂತ, ಅಯ್ಯ ಯಜಮಾನ, ನಮಗೆ ದಣಿವಾಗಿದೆ, ಸ್ವಲ್ಪ ವಿಶ್ರಾಂತಿ ನೀಡಬಾರ್ದೆ? ದಿನವಿಡೀ ನಾವು ದುಡಿದು ದುಡಿದು ದಣಿದಿದ್ದೀವಿ, ನಮಗೂ ಸ್ವಲ್ಪ ವಿಶ್ರಾಂತಿ ಬೇಕಾಗಿದೆ ಎಂದು ಪಟ್ಟು ಹಿಡಿದು ಬೇಸರದಿಂದಲೇ ಕೇಳಿದ್ವು. ಆಗ ಎತ್ತಿನ ಗಾಡಿಯ ಯಜಮಾನ, ಓಹೋ ನಿಮಗಿಷ್ಟು ಕೊಬ್ಬೆ, ನಾನು ನಿಮ್ಮನ್ನ ಪೋಷಿಸದೇ ಇದ್ದಿದ್ರೆ ಹಾಗೆ ನನ್ನ ಗಾಡಿಗೆ ನಿಮ್ಮನ್ನ ಕಟ್ಟಿ ಚಲಾಯಿಸದೇ ಇದ್ದಿದ್ರೆ ನಿಮ್ಮನ್ಯಾರು ವಿಚಾರಿಸ್ಕೊಳ್ಳೋರಿದ್ರು? ನಮ್ಮ ಮನುಷ್ಯನ ಸಹಾಯವಿಲ್ಲದೆ ಹೋದ್ರೆ ನಿಮ್ಮಿಂದ ಏನೂ ಮಾಡೋಕ್ಕಾಗಲ್ಲ ಎಂದು ಸ್ವಲ್ಪ ಅಹಂಕಾರದಿಂದನೇ ಹೇಳ್ದ. ಅದಕ್ಕೆ ಬೇಸರ ಪಟ್ಕೊಂಡು, ಸರಿ ಹಾಗಾದ್ರೆ ಇಂದಿನಿಂದ ನಿನ್ನ ಎತ್ತಿನ ಗಾಡಿಯನ್ನ ನಾವು ಇಳಿಯೋದಿಲ್ಲ, ನೀನೇ ಎಳ್ಕೊಂಡು ಹೋಗು ನೋಡೋಣ ಅಂತ ಎತ್ತುಗಳು ತಮ್ಮ ಯಜಮಾನನ್ಗೆ ಸವಾಲು ಹಾಕಿದ್ವು. ಆಗ ಯಜಮಾನ

ಆಗಲ್ಲ ಎಂದು ಸ್ವಲ್ಪ ಅಹಂಕಾರದಿಂದನೇ ಹೇಳ್ದ. ಅದಕ್ಕೆ ಬೇಸರ ಪಟ್ಕೊಂಡು, ಸರಿ ಹಾಗಾದ್ರೆ ಇಂದಿನಿಂದ ನಿನ್ನ ಎತ್ತಿನ ಗಾಡಿಯನ್ನ ನಾವು ಇಳಿಯೋದಿಲ್ಲ, ನೀನೇ ಎಳ್ಕೊಂಡು ಹೋಗು ನೋಡೋಣ ಅಂತ ಎತ್ತುಗಳು ತಮ್ಮ ಯಜಮಾನನ್ಗೆ ಸವಾಲು ಹಾಕಿದ್ವು. ಆಗ ಯಜಮಾನ, ಓಹೋ ಇಷ್ಟು ಸೊಕ್ಕೆ ನಿಮಗೆ, ನಾನು ಇವತ್ತಿಂದ ನಿಮ್ಮ ಹೊಟ್ಟೆಗೆ ಆಹಾರನೇ ಕೊಡೋದಿಲ್ಲ, ಅದೇನು ಮಾಡ್ಕೋತಿರೋ ನಾನು ನೋಡ್ತೀನಿ ಅಂತ ಹೇಳಿ ಎತ್ತುಗಳನ್ನ ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕ್ದ. ಗಾಡಿಯ ಯಜಮಾನ ತನ್ನ ಗಾಡಿನ ಕಷ್ಟಪಟ್ಟು ನಾಲ್ಕು ಮಾರು ದೂರ ಎಳ್ಕೊಂಡು ಹೋದ. ಮಾರು ಅಂದ್ರೆ ಗೊತ್ತಲ್ವಾ ಮಕ್ಕಳ, ಆ ಕಡೆ ಈ ಕಡೆ ಎರಡೂ ಕೈಗಳನ್ನ ಅಗಲಕ್ಕೆ ಚಾಚಿದ್ರೆ ಅದು ಒಂದು ಮಾರು. ಅಂದ್ರೆ ನಾವು ಹೂವನ್ನ ಅಳತೆ ಮಾಡೋರ್ನ ನೋಡಿರ್ತೀವಲ್ವಾ, ಆತರ ನಾಲ್ಕು ಮಾರು ದೂರ ಎಳ್ಕೊಂಡು ನಡ್ದ. ಅಷ್ಟರಲ್ಲೇ ಗಾಡಿಯ ಚಕ್ರಗಳು ಕಳಚಿ ನೆಲಕ್ಕುರುಳಿದ್ವು. ಚಕ್ರಗಳನ್ನ ಪುನಃ ಜೋಡಿಸೋದಕ್ಕೆ ಮುಂದಾದಾಗ ಆ ಚಕ್ರಗಳು ಹೇಳ್ತವೆ, ಅಯ್ಯ ಯಜಮಾನನೇ, ನಿನ್ನ ಎತ್ತಿನ ಗಾಡಿ ಓಡೋದ್ರಲ್ಲಿ ನಮ್ಮದೂ ಕೂಡ ದೊಡ್ಡ ಪಾತ್ರನೇ ಇದೆ. ನಮ್ಮ ಚಕ್ರಗಳು ಸಲೀಸಾಗಿ ತಿರುಗಲು ಬೇಕಾಗಿರುವಂತಹ ಎಣ್ಣೆನ ನೀನು ಹಾಕದೆ ಎಷ್ಟೋ ತಿಂಗಳುಗಳು ಕಳೆದು ಹೋದವು, ನಮಗೂ ಸರಾಗವಾಗಿ ಚಲಿಸೋದು ತುಂಬಾ ಕಷ್ಟ ಆಗ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ನಿನ್ನ ಗಾಡಿಯನ್ನ ನಾವು ಎಳೆಯೋದಿಲ್ಲ ಅಂತ ಗಾಡಿಯ ಚಕ್ರಗಳು ಗಾಡಿನ ಬಿಟ್ಟು ಸೈಡಿಗೆ ಹೋದವು. ಗಾಡಿಯ ಯಜಮಾನನಿಗೆ ಏನೂ ತೋಚದೆ, ಏನ್ ಮಾಡೋಣ ಈಗ, ನನಗೆ ದಾರಿನೇ ತೋಚ್ತಾ ಇಲ್ವಲ್ಲ ಅಂತ ದೇವರ ಮೊರೆ ಹೋದ. ದೇವ್ರೇ ನನ್ನನ್ನ ಕಾಪಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ದ. ಆಗ ದೇವ್ರು ಆತನ ಮುಂದೆ ಪ್ರತ್ಯಕ್ಷನಾಗ್ಬಿಟ್ಟ. ಆಗ ಯಜಮಾನ ದೇವ್ರನ್ನ, ಇದೇನು ದೇವ್ರೇ, ನಾನು ಮನುಷ್ಯ, ನನಗೆ ಈ ರೀತಿ ಅವಮಾನ ಸರಿ ಅನ್ಸತ್ತಾ? ಯಕಶ್ಚಿತ್, ಎತ್ತುಗಳು ಮತ್ತು ಚಕ್ರಗಳು ನನ್ನ ವಿರುದ್ಧ ತಿರುಗಿ ಬಿದ್ದು ಸತ್ಯಾಗ್ರಹ ಹೂಡೋದು ಯಾವ ನ್ಯಾಯ? ನೀನೆ ಅವುಗಳಿಗೆಲ್ಲ ತಿಳಿಸಿ ಹೇಳ್ಬೇಕು ಅಂತ ದೇವರಿಗೆ ಆವಾಜ್ ಹಾಕಿದ. ಆಗ ದೇವರು ಏನ್ ಹೇಳಿದ್ರು, ಅಯ್ಯೋ ಮೂರ್ಖ ಮನುಷ್ಯನೇ, ನಿನಗೆ ಸ್ವಲ್ಪನೂ ಬುದ್ಧಿನೇ ಇಲ್ವೇ? ಎರಡೂ ಚಕ್ರಗಳು ಇಲ್ಲದೆ ಹೋದ್ರೆ ನಿನ್ನ ಗಾಡಿ ಮುಂದಕ್ಕೆ ಹೋಗೋದಾದ್ರೂ ಹೇಗೆ? ಹಾಗೆ ಎರಡು ಎತ್ತುಗಳು ಆರೋಗ್ಯದಿಂದ ಇರದೇ ಹೋದ್ರೆ ನಿನ್ನ ಎತ್ತಿನ ಗಾಡಿಯನ್ನ ಎಳೆಯೋದಾದ್ರೂ ಹೇಗೆ? ನೀನು ಎತ್ತಿನ ಗಾಡಿಯಲ್ಲಿ ಕುಳಿತುಕೊಳ್ಳದೆ ಹೋದ್ರೂ ಕೂಡ ಎತ್ತಿನ ಗಾಡಿ ಮುಂದೆ ಹೋಗುತ್ತೆ. ಎತ್ತಿನ ಗಾಡಿ ನಿರ್ದಿಷ್ಟ ಗುರಿ ತಲುಪೋದಕ್ಕಾಗಿ ಮಾತ್ರ ನಿನ್ನ ಅವಶ್ಯಕತೆ ಇದೆ. ಆ ಗುರಿಯನ್ನ ಕೂಡ ನೀನು ನಿನ್ನ ಸ್ವಾರ್ಥಕ್ಕಾಗಿನೇ ಬಳಸ್ಕೊಳ್ತಾ ಇದೀಯ. ಎತ್ತುಗಳು ಹಾಗೂ ಚಕ್ರಗಳ ಯೋಗಕ್ಷೇಮ ನೋಡ್ಕೋಬೇಕಾದದ್ದು ಯಜಮಾನನಾದ ನಿನ್ನ ಕರ್ತವ್ಯವೇ ಆಗಿದೆ. ಸೊಕ್ಕು ಅಹಂಕಾರ ಇರೋದು ಎತ್ತು ಹಾಗೂ ಚಕ್ರಗಳಿಗಲ್ಲ, ನಿನ್ನಲ್ಲೇ. ನಾನು ಯಜಮಾನ ಎನ್ನುವಂತಹ ದುರಹಂಕಾರ ನಿನ್ನ ಹತ್ರ ಮನೆ ಮಾಡಿಕೊಂಡಿದೆ. ಅದನ್ನ ಮೊದಲು ನಿನ್ನ ಮನಸ್ಸಿಂದ ತೆಗೆದುಹಾಕು. ನೀನು ಕೇವಲ ಮಾರ್ಗದರ್ಶಕನಿದ್ದಂತೆ, ಇದರಲ್ಲಿ ನಿನ್ನ ಹೆಚ್ಚುಗಾರಿಕೆ ಏನೂ ಇಲ್ಲ. ನೀನು ಮೊದಲು ಎತ್ತುಗಳ ಮತ್ತು ಚಕ್ರಗಳ ಜೊತೆ ಹೊಂದಿಕೊಂಡು ಸಮನ್ವಯತೆಯನ್ನ ಸಾಧಿಸ್ಕೋ. ಆಗ ನಿನ್ನ ಎತ್ತಿನ ಗಾಡಿ ನೀನು ಹೇಳಿದ ದಿಕ್ಕಿನಲ್ಲಿ ಮುಂದೆ ಹೋಗುತ್ತೆ ಅಂತ ಹೇಳಿ ದೇವರು ಅಲ್ಲಿಂದ ಮಾಯ ಆದ. ಆಗ ಯಜಮಾನನಿಗೆ ತನ್ನ ತಪ್ಪಿನ ಅರಿವಾಗಿ ಎತ್ತುಗಳ ಮತ್ತು ಚಕ್ರಗಳ ಯೋಗಕ್ಷೇಮ ಸರಿಯಾಗಿ ನೋಡ್ಕೊಂಡ. ಆಗ ಗಾಡಿ ಸಲೀಸಾಗಿ ಓಡ್ತಾ ಇತ್ತು, ಅವನ ಜೀವನ ಕೂಡ ಸಲೀಸಾಗಿ ನಡೀತಾ ಇತ್ತು. ಪುಟಾಣಿಗಳೇ, ಇದರಿಂದ ನಾವು ತಿಳ್ಕೊಳ್ಳೋದೇನಂದ್ರೆ, ನಮ್ಮ ಫ್ಯಾಮಿಲಿ ಅನ್ನೋದು ಒಂದು ಎತ್ತಿನ ಗಾಡಿ ಇದ್ದಂತೆ. ನಮ್ಮ ಪೇರೆಂಟ್ಸ್ ಅಂದ್ರೆ ಅಪ್ಪ ಅಮ್ಮ ಇಬ್ಬರು ಅದಕ್ಕೆ ಎತ್ತುಗಳು ಇದ್ದ ಹಾಗೆ, ಇನ್ನ ಉಳಿದ ಸದಸ್ಯರು ಚಕ್ರಗಳಿದ್ದಂತೆ. ಎಲ್ಲರೂ ಸೇರ್ಕೊಂಡು ಪರಸ್ಪರ ಸೌಹಾರ್ದದಿಂದ ಮುಂದೆ ಹೋಗ್ಬೇಕು. ಮನೆಯ ಯಜಮಾನ ಇವರಿಗೆಲ್ಲ ಮಾರ್ಗದರ್ಶನ ಮಾಡಬೇಕು. ಆಗ ಮಾತ್ರ ನಮ್ಮ ಫ್ಯಾಮಿಲಿ ಅಥವಾ ಸಂಸಾರ ಎನ್ನುವ ಎತ್ತಿನ ಗಾಡಿ ಸಲೀಸಾಗಿ ಖುಷಿಯಿಂದ ಆಯಾಸ ಇಲ್ಲದೆ ಮುಂದೆ ಸಾಗ್ತಾ ಇರುತ್ತೆ. ಮನೆಯಲ್ಲಿ ಅಪ್ಪ ದುಡ್ಕೊಂಡು ಬರ್ತಾರೆ, ಅಮ್ಮ ಅಡಿಗೆ ಮಾಡ್ತಾರೆ, ನಾನು ತಿನ್ಕೊಂಡು ಸ್ಕೂಲಿಗೆ ಹೋಗ್ಬಿಡ್ತೀನಿ ಅಷ್ಟೇ ಅನ್ನೋ ಹಾಗಿರದೆ ಇದೆಲ್ಲ ನಿಮಗೂ ಗೊತ್ತಿರಬೇಕು. ತಿಳ್ಕೋತಿರಲ್ವಾ?

ನೀವು ಕೂಡ ಬುದ್ಧಿವಂತರೇ ಅಲ್ವಾ ಪುಟಾಣಿಗಳ? ಓಹ್, ನಾನು ಈಗ ಹೋಗಿ ಮತ್ತೆ ಭಾನುವಾರ ಬರ್ತೀನಿ, ನಿಮ್ಗೋಸ್ಕರ ಇನ್ನೊಂದು ಸ್ಟೋರಿ ರೆಡಿ ಮಾಡ್ಕೋಬೇಕಲ್ವಾ? ಓಕೆನಾ, ಬಾಯ್.

0: ಓಕೆ ರಜನಿ, ಕಥೆ ತುಂಬ ಚೆನ್ನಾಗಿತ್ತು. ನಮ್ಮ ಮುದ್ದು ಪುಟಾಣಿಗಳು ಕೂಡ ಕೇಳಿದ್ರು ಅನ್ಕೊಳ್ತೇನೆ. ಈ ಕಥೆ ಹೇಳಿದ್ದು ಶೈಲಜಾ ಡಿ ಆರ್ ಅವರು. ಮತ್ತೆ ಮುಂದಿನ ವಾರ ಮಾಯಾಕ ಹೊಸ ಕಥೆಯೊಂದಿಗೆ ನಮ್ಮ ಮುಂದೆ ಹಾಜರಾಗ್ತಾರೆ. ಮತ್ತೊಂದು ಕರೆ ಇದೆಯಾ ನೋಡೋಣ ರಜನಿ.
1: ಕರೆ ಇದ್ರೆ ಸ್ವೀಕರಿಸೋಣ. ನಮ್ಮ ಮಕ್ಕಳೇನ್ ಹೇಳ್ತಾರೆ ಕೇಳೋಣ. ಪ್ರಯತ್ನ ಪಡಿ ಅಂತ ಹೇಳ್ತಾ.
0: ಹೌದು, ನಾವ್ ಅವಾಗ್ಲೇ ಹೇಳ್ತಾ ಇದ್ವಿ ಗಿಳಿ ದಿವಸ ಅಂತ ಹೇಳ್ಬಿಟ್ಟು, ಒಂದಷ್ಟು ಮಾಹಿತಿಯನ್ನ ಅಷ್ಟೇ ಕೊಟ್ವಿ. ಇವಾಗ ಮುಂದುವರ್ಸೋಣ ರಜನಿ. ಈ ಗಿಳಿ ದಿವಸದ ಒಂದು ಇತಿಹಾಸದ ಬಗ್ಗೆ ಹೇಳ್ಬೇಕು ಅಂದ್ರೆ, ವರ್ಲ್ಡ್ ಪ್ಯಾರಟ್ ಟ್ರಸ್ಟ್ನವರು 2004 ಗಿಳಿಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸೋದಕ್ಕೋಸ್ಕರವಾಗಿಯೇ ಈ ವಿಶೇಷ ದಿನವನ್ನ ಆರಂಭಿಸಿದ್ರು. ಇನ್ನು ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ, ಪ್ರಪಂಚದಲ್ಲಿ ಸುಮಾರು 398 ಹೆಚ್ಚು ವಿವಿಧ ಬಗೆಯ ವಿವಿಧ ಜಾತಿಯ ಗಿಳಿಗಳನ್ನು ನಾವು ನೋಡಬಹುದಂತೆ. ಆದರೆ ಏನಪ್ಪ ಅಂದರೆ, ದುರದೃಷ್ಟವಶಾತ್ ಸುಮಾರು 1/3 ಗಿಳಿ ಪ್ರಭೇದಗಳು ಇವತ್ತು ನಿಜಕ್ಕೂ ಕೂಡ ನಾವು ಮೊದಲೇ ಹೇಳಿದ ಹಾಗೆ ಅಳಿವಿನ ಅಂಚಿನಲ್ಲಿವೆ ರಜನಿ. ಸೊ ಹಾಗಾಗಿ ನಾವು ಅವನ್ನ ಕಾಪಾಡ್ಕೋಬೇಕಾದದ್ದು, ಸಾಕಷ್ಟು ಪ್ರಾಣಿಗಳು, ಸಾಕಷ್ಟು ಈ ಪಕ್ಷಿಗಳು ಕೂಡ ಇವತ್ತು ಕಣ್ಮರೆ ಆಗ್ತಾ ಇವೆ.
1: ವಿಶೇಷವಾಗಿರುವಂತಹ ಪಕ್ಷಿಗಳನ್ನ ನಾವು ನೋಡೋದೇ ತುಂಬಾ ಕಮ್ಮಿ.
0: ಹೌದು,
1: ಈ ಗದ್ದೆ ಬಯಲಿನಲ್ಲೋ ಅಥವಾ ಇನ್ನೆಲ್ಲೋ ಹೋದಾಗ ತುಂಬಾ ಹಸಿರು ರಾಶಿನಲ್ಲೋ ಅಲ್ಲೆಲ್ಲೋ ಒಂದೇ ಒಂದು ಪಕ್ಷಿ, ತುಂಬಾ ವಿಶೇಷವಾದ ಬಣ್ಣ ಇರುವಂತಹ ಪಕ್ಷಿನ ನಾವು ನೋಡ್ತೀವಿ. ಆದ್ರೆ ದಿನನಿತ್ಯದಲ್ಲಿ ಎಲ್ಲೂ ಅದನ್ನ ನೋಡೋದಕ್ಕೆ ನಮ್ಗೆ ಸಿಗೋದೇ ಇಲ್ಲ ಅಂತ ಹೇಳ್ಬೇಕು.
0: ಹೌದು, ನಾವು ಪಕ್ಷಿಗಳನ್ನ ನೋಡ್ತಾ ಹೋದಾಗ ಎಷ್ಟು ವಿವಿಧ ರೀತಿಯ ಬಣ್ಣಗಳಿಂದ ಕೂಡಿರುತ್ತವೆ, ಎಷ್ಟು ವೈವಿಧ್ಯಮಯವಾಗಿರುತ್ತವೆ. ಒಂದು ಪುಟಾಣಿ ಪಕ್ಷಿಯಿಂದ ಹಿಡಿದು ಉಷ್ಟ್ರ ಪಕ್ಷಿವರೆಗೂ ಕೂಡ ದೊಡ್ಡ ಪಕ್ಷಿಯನ್ನ ನಾವು ನೋಡಬಹುದು ಅಲ್ವಾ. ಆಸ್ಟ್ರಿಚ್ ನಂತ ಪಕ್ಷಿಯನ್ನು ಕೂಡ ನೋಡಬಹುದು. ಇನ್ನು ಈ ದಿವಸದ ಒಂದು ಆಚರಣೆಯಲ್ಲಿ ಏನಪ್ಪ ಅಂದ್ರೆ, ಈ ದಿವಸ ಪ್ರಾಣಿ ಪ್ರಿಯರು ಮತ್ತೆ ಪರಿಸರವಾದಿಗಳು ಗಿಳಿಗಳ ರಕ್ಷಣೆ ಮತ್ತೆ ಅವುಗಳ ನೈಸರ್ಗಿಕ ನಡವಳಿಕೆ, ಹಾಗೆಯೇ ಸಾಕು ಗಿಳಿಗಳ ಒಂದು ಪಾಲನೆ ಪೋಷಣೆ ಬಗ್ಗೆ ಜನರಿಗೆ ಒಂದು ತಿಳುವಳಿಕೆಯನ್ನ ಕೂಡ ಮೂಡಿಸ್ತಾರೆ ರಜನಿ. ಜೊತೆಗೆ ಗಿಳಿಗಳು ಪರಿಸರದಲ್ಲಿ ಬೀಜಗಳನ್ನ ಪ್ರಸಾರ ಮಾಡುವ ಮೂಲಕ ಕಾಡುಗಳನ್ನ ಬೆಳೆಯೋದಕ್ಕೆ ಪ್ರಮುಖ ಪಾತ್ರ ವಹಿಸುತ್ತವೆ. ಇದು ನಾವು
1: ತುಂಬಾನೇ ಪ್ರಮುಖ ಪಾತ್ರ. ಹೌದು,
0: ಗಿಣಿ ಇರಬಹುದು, ಅಳಿಲು ಇರಬಹುದು, ಇವು ತಿಂದಂತಹ ಹಣ್ಣುಗಳ ಬೀಜಗಳನ್ನ ಎಲ್ಲೆಲ್ಲಿ ಉದುರಿಸಿರ್ತವೋ ಅಲ್ಲೆಲ್ಲವೂ ಕೂಡ ಗಿಡಗಳು ಬೆಳೆಯುತ್ತವೆ ಅಲ್ಲ. ಮತ್ತೆ ಈ ಸುಂದರ ಪಕ್ಷಿಗಳ ಸಂರಕ್ಷಣೆ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕೂಡ ನಾವು ಕಲೆ ಹಾಕ್ಬಹುದು. ಅದಕ್ಕೆ ಕೂಡ ಇದು ಒಂದು ಒಳ್ಳೆಯ ದಿವಸ ಅಂತಾನೆ ಹೇಳ್ಬಹುದು. ಸಾಕಷ್ಟು ವಿಚಾರಗಳು ಸಿಗುತ್ತವೆ, ಏನೇನೆಲ್ಲ ಮಾಡ್ತಾರೆ ಅನ್ನೋದನ್ನ ತಿಳ್ಕೋಬಹುದು ಗಿಳಿಗಳು ಅಥವಾ ಪಕ್ಷಿಗಳ ಒಂದು ಸಂರಕ್ಷಣೆಗೋಸ್ಕರವಾಗಿ ರಜನಿ. ಮತ್ತೊಂದು ಕರೆ ಇದೆ. ಓಕೆ, ಕರೆ
1: ಹಿರಿಯರು ಕೂಡ ಹೇಳ್ತಾ ಇದ್ರು ಅಲ್ವಾ ಶಶಿ, ಗಿಣಿ ಕಚ್ಚಿದ ಹಣ್ಣು ತುಂಬಾ ಸಿಹಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ ಅನ್ನೋದು ಒಂದ್ ಮಾತಿತ್ತು. ಹೀಗೆ ಗಿಣಿಗಳು ತುಂಬಾ ಪ್ರಮುಖ ಪಾತ್ರವನ್ನು
0: ವಹಿಸುತ್ತವೆ. ಹೌದು, ಗಿಣಿ, ಗುಬ್ಬಿ, ಪ್ರತಿಯೊಂದು ಪಕ್ಷಿಗಳು ಕೂಡ ಅಷ್ಟೇ, ಅದರದ್ದೇ ಆದಂತಹ ಒಂದು ಪ್ರಾಮುಖ್ಯತೆ ಇರುತ್ತೆ. ಸೊ ಹಾಗಾಗಿ
1: ಒಂದು ದಿನನೋ ಹಾಗೆ ಗಿಳಿಗಳಿಗೂ ಕೂಡ ಒಂದು ದಿನ.
0: ಹೌದು, ಸೊ ಹಾಗಾಗ್ಬಿಟ್ಟು ನಾವೆಲ್ಲ ಪ್ರಾಣಿ ಪಕ್ಷಿಗಳನ್ನು ಕೂಡ ರಕ್ಷಣೆ ಮಾಡೋಣ ಅಂತ ಹೇಳಿ ಈ ಮೂಲಕ ತಿಳಿಸೋಣ.
1: ಹೌದು,
0: ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ತೆ ಮೇಡಮ್.
0: ಯಾರಿದು?
2: ಕೀರ್ತನಾ ಮೇಡಮ್.
0: ಓಕೆ, ಮೆದೆಹಳ್ಳಿ ಕೀರ್ತನಾ?
2: ಎಸ್ ಮ್ಯಾಮ್.
0: ಟಿಫನ್ ಆಯ್ತು ಕೀರ್ತನಾ?
2: ಆಯ್ತು ಮ್ಯಾಮ್, ನಿಮ್ದು ಆಯ್ತು?
0: ನಮ್ದು ಕೂಡ ಆಯ್ತು ಕೀರ್ತನಾ. ಇವಾಗ ಶಾಲೆ ಶುರು ಆಗ್ತಾ ಇದೆ ಅಲ್ವಾ?
2: ಎಸ್ ಮ್ಯಾಮ್.
0: ಆಗ್ಲೇ ಹೋಗಿದ್ಯಾ? ಆಗ್ಲೇ ಹೋಗ್ತಾ ಇದೀಯಾ?
2: ಇಲ್ಲ ಮ್ಯಾಮ್, ನಾಳೆ ಹೋಗ್ತೀವಿ ಮ್ಯಾಮ್.
0: ಸೋಮವಾರದಿಂದ ಹೋಗ್ತಾ ಇದೀಯಾ?
2: ಎಸ್ ಮ್ಯಾಮ್.
0: ಶಾಲೆಗೆ ಏನೆಲ್ಲ ತಯಾರಿ ನಡೆಸಿದೀಯಾ?
2: ಮ್ಯಾಮ್, ನಾನು ಬ್ಯಾಗ್ ಗಳಲ್ಲಿ ಪೆನ್ಸಿಲ್, ಪೆನ್, ಸ್ಕೇಲ್, ರಬ್ಬರ್, ಬುಕ್ಸ್,
0: ಶೂಸ್,
2: ಬಾಟ್ಲಿ, ಬ್ಯಾಗ್, ಏನೇನ್ ಬೇಕಾದೆಲ್ಲ ತಗೊಂಡಿದ್ದೀನಿ ಮ್ಯಾಮ್.
0: ನೋಡು, ಎಲ್ಲವನ್ನು ಕೂಡ ಪಪ್ಪ ಮಮ್ಮಿ ಹೊಸದಾಗಿ ಕೊಡ್ಸಿದಾರೆ ಅಲ್ವಾ? ನಮ್ಮ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಕೊಡಿಸ್ತಾನೆ ಇರ್ತಾರೆ ಅಲ್ವಾ?
1: ನೋಡು,
0: ವರ್ಷಕ್ಕೊಂಥರ ಒಂದ್ಸಲ ಹೊಸ ಬ್ಯಾಗು ಎಲ್ಲವನ್ನೂ ಹೊಸದಾಗಿ ಪಡ್ಕೊಳ್ತೀಯ. ಹಾಗೇನೆ ಕ್ಲಾಸ್ ಕೂಡ ಬದಲಾಗುತ್ತೆ, ಹೊಸ ಹೊಸ ಪಾಠಗಳು, ಹೊಸ ಹೊಸ ಪದ್ಯಗಳು, ಹೊಸ ಹೊಸ ಅಧ್ಯಾಯಗಳು ಬರ್ತಾ ಇರುತ್ತೆ ಅಲ್ವಾ? ಅವನ್ನೆಲ್ಲವನ್ನು ಕೂಡ ತುಂಬಾ ಅಚ್ಚುಕಟ್ಟಾಗಿ ಕಲಿಬೇಕು ಅಲ್ವಾ? ಅದಕ್ಕಾಗಿ ಮಾನಸಿಕ ಸಿದ್ಧತೆಯನ್ನು ಕೂಡ

0: ಮಾಡಿಸ್ಬೇಕು. ಯಾಕೆ ಅಂದ್ರೆ ಮನೇಲಿ ತುಂಬಾ ಎಂಜಾಯ್ ಮಾಡ್ಬಿಟ್ಟಿರ್ತೀರಾ ಇವಾಗ ಕ್ಲಾಸ್ ಅಲ್ಲಿ ಹೋಗಿ ಟೀಚರ್.
1: ದಿನದಲ್ಲಿ ಫುಲ್ ಟೈಮ್ ಓದದೇ ಇರೋದಿಲ್ಲ ಅಲ್ವಾ, ಸ್ವಲ್ಪ ಎಂಜಾಯ್ ಮಾಡಿರ್ತೀಯ ಅಲ್ವಾ ಆಟ ಆಡ್ಕೊಂಡು. ಈಗ ಸ್ಕೂಲ್ಗೆ ಹೋದ್ಮೇಲೆ ಫುಲ್ ಟೈಮ್ ಓದದೇ ಇರುತ್ತೆ, ಆಟ ಕಮ್ಮಿ ಆಗುತ್ತೆ ಇವಾಗ ಅಲ್ವಾ.
0: ಜೊತೆಗೆ ನಾಲ್ಕು ಗೋಡೆಗಳ ಮಧ್ಯೆ ಟೀಚರ್ಸ್ ಹೇಳುವಂತ ಸಂದರ್ಭದಲ್ಲಿ ಏಕಾಗ್ರತೆ ಇರಬೇಕು ಪಾಠದ ಬಗ್ಗೆ ಅಲ್ವಾ. ಸೊ ಅದಕ್ಕೋಸ್ಕರ ಒಂದಷ್ಟು ಮಾನಸಿಕ ಸಿದ್ಧತೆ ಇರಬೇಕು, ನೀನ್ ಕೂಡ ಮಾನಸಿಕವಾಗಿ ಸಿದ್ಧವಾಗುವಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದಾಳೆ ನಮ್ಮ ಕೀರ್ತನ? ಇವಾಗ ಕಥೆ ಅಮ್ಮನ ಹತ್ರ ಮುಂಚೆನೆ ಕೇಳ್ಕೊಂಡಿದೀಯಾ? ಹೇಳು ಪುಟ.
2: ಎರಡು ಹಂಸಗಳು ಮತ್ತು ಒಂದು ಆಮೆ ಒಳ್ಳೆಯ ಸ್ನೇಹಿತರಾಗಿದ್ದರು. ಅವುಗಳು ಬಹಳ ವರ್ಷಗಳಿಂದ ಒಂದೇ ಕೊಳದಲ್ಲಿ ಸಂತೋಷದಿಂದ ವಾಸವಾಗಿದ್ದವು. ಆಗ ಬೇಸಿಗೆ ಕಾಲ, ಕೊಳದಲ್ಲಿ ನೀರು ಬತ್ತಲಾರಂಭಿಸಿತು. ಹಂಸಗಳು ಬೇರೆ ಕೊಳಕ್ಕೆ ಹೋಗಲು ನಿರ್ಧರಿಸಿದವು. ಆಮೆಗೆ ಹಾರಲು ಸಾಧ್ಯವಿರುತ್ತಿರುವುದರಿಂದ ಒಂದು ಗಟ್ಟಿಯಾದ ಮರದ ಕಡ್ಡಿಯನ್ನು ಹುಡುಕಿಕೊಂಡು ಬರಲು ಹಂಸಗಳಿಗೆ ಹೇಳಿತು. ಆಮೆಯು, ನೀವಿಬ್ಬರು ನಿಮ್ಮ ಕೊಕ್ಕುಗಳಲ್ಲಿ ಕಡ್ಡಿಯನ್ನು ಹಿಡಿಯಿರಿ, ನಾನು ನನ್ನ ಬಾಯಿಂದ ಕಡ್ಡಿಗೆ ನೇತು ಹಾಕಿಕೊಳ್ಳುತ್ತೇನೆ. ಹೀಗೆ ಎಲ್ಲರೂ ಬೇರೆ ಕೊಳಕ್ಕೆ ಹೋಗಬಹುದು ಎಂದಿತು. ಅದಕ್ಕೆ ಹಂಸಗಳು, ನೀನು ಮಾತುಗಾರ, ಯಾವುದೇ ಕಾರಣಕ್ಕೆ ನೀನು ಮಾತು ಬಾಯಿ ತೆರೆ ಹಾಗಿಲ್ಲ ಎಂದು ಪ್ರಮಾಣ ಮಾಡು, ಆಗ ನಾವು ಬೇರೆ ಕೊಳಕ್ಕೆ ಹೋಗೋಣ ಅಂತ ಹೇಳಿತು. ಅದಕ್ಕೆ ಆಮೆಯು, ತಾನು ಮೌನವಾಗಿರುತ್ತೇನೆ ಎಂದು ಪ್ರಮಾಣ ಮಾಡಿತು. ಮರುದಿನ ಎಲ್ಲರೂ ಪ್ರಯಾಣವನ್ನು ಆರಂಭಿಸಿದರು. ಆಮೆಯು ಮೇಲಿಂದ ಭೂಮಿಯನ್ನು ನೋಡಿ ಆಶ್ಚರ್ಯಪಟ್ಟಿತು. ಅವು ಹಳ್ಳಿಯ ಮತ್ತು ನಗರದ ಮೇಲೆ ಹಾರುತ್ತಿದ್ದವು. ಮಕ್ಕಳು ಈ ದೃಶ್ಯವನ್ನು ನೋಡಿ ಕೂಗಿ ಮತ್ತು ಚಪ್ಪಾಳೆ ತೊಟ್ಟಿದರು. ಇವರು ಏಕೆ ಚಪ್ಪಾಳೆ ತೊಟ್ಟುತ್ತಿದ್ದಾರೆ ಎಂದು ತಿಳಿಯಲು ಆಮೆ ಬಾಯಿ ಬಿಟ್ಟಿತು. ಬಾಯಿ ತೆರೆದ ಕೂಡಲೇ ಕೆಳಕ್ಕೆ ಬಿದ್ದು ಸತ್ತು ಹೋಯಿತು.
1: ಇದ್ರ
2: ನೀತಿ ಏನಂದ್ರೆ ನಿಮ್ಮನ್ನ ನೀವೇ ಹೊಗಳಿಕೊಳ್ಳಬೇಕು.
1: ನಮ್ಮ ಬೆನ್ನನ್ನ ನಾವೇ ತಟ್ಕೊಳ್ಬಾರ್ದು ಅನ್ನೋದು ಅಲ್ವಾ.
0: ಅದಕ್ಕೆ ಬಸವಣ್ಣನವರು ಈಗಾಗಲೇ ವಚನದಲ್ಲಿ ಹೇಳ್ಬಿಟ್ಟಿದ್ದಾರೆ ಅಲ್ವಾ, ತನ್ನ ಬಣ್ಣಿಸ ಬೇಡ, ಇದಿರ ಅಳಿಯಲು ಬೇಡ ಅಂತ ಹೇಳ್ಬಿಟ್ಟು.
1: ಓಕೆ ಕೀರ್ತನ, ಕಥೆನ ಓದ್ದೆ ಅಲ್ವಾ ನೀನು, ಕಥೆ ಹೇಳ್ಬೇಕಲ್ವಾ? ನಮ್ಗೆ ಮಕ್ಕಳಿದ್ದಾಗ ಅಜ್ಜಿ ತಾತ ಎಲ್ಲ ಕಥೆನ ಹೇಳ್ತಾ ಇದ್ರು, ಓದ್ತಾ ಇರ್ಲಿಲ್ಲ ಅಲ್ವಾ. ನೀನು ಓದ್ಕೊಳ್ಬೇಕು ಫಸ್ಟ್ ಕಥೆನ, ನಮಗೆ ಹೇಳುವಾಗ ನೀನು ಕಥೆನ ಹೇಳೋ ತರ ಹೇಳ್ಬೇಕು, ಓದ್ಬಾರ್ದು. ಓಕೆನಾ? ನೆಕ್ಸ್ಟ್ ಟೈಮು ನಿನ್ ಕತೆ ಫುಲ್ ಓದ್ಕೋ, ನಿನ್ ಕತೆ ಹೇಗ್ ಅರ್ಥ ಆಯ್ತೋ ನೀ ಸ್ವಂತವಾಗಿ ನಿನ್ನ ಶಬ್ದಗಳಲ್ಲಿ ನಮಗೆ ಹೇಳು, ಅದನ್ನ ಚೆನ್ನಾಗಿರುತ್ತೆ ಅವಾಗ. ಸರಿನಾ? ಓಕೆ ಓಕೆ ಕೀರ್ತನ, ಕರೆ ಮಾಡಿದಕ್ಕಾಗಿ ಧನ್ಯವಾದಗಳು.
0: ಓಕೆ ರಜನಿ, ಇವಾಗ ಮಕ್ಕಳಿಗಾಗಿ ಒಂದು ಗೀತೆಯನ್ನ ಕೇಳಿಸಿ ನಂತರದಲ್ಲಿ ಕರೆಗಳನ್ನ ತೆಗೆದುಕೊಳ್ಳೋಣ.

0: ಓಕೆ ರಜನಿ, ಮತ್ತೊಂದು ಕರೆ ಇದೆ ತೆಗೆದುಕೊಳ್ಳೋಣ, ಯಾಕೆಂದ್ರೆ ನಾವು ಕೂಡ ಇವತ್ತು 5 ನಿಮಿಷ ಬೇಗ ಮುಗಿಸ್ಬೇಕಾಗಿರೋದ್ರಿಂದ ಪ್ರೋಗ್ರಾಮ್ನ ಅಲ್ವಾ. ಸೊ ಹಾಗಾಗಿ ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ,
2: ಯಾರಿದು?
1: ನಮ್ಮ ಬಾಗನಹಳ್ಳಿಯಿಂದ ನಿತಿನ್.
2: ನಿತಿನ್ಗೆ ಮತ್ತೆ ಕರೆ ಸಿಕ್ಕಿದೆ ಅಲ್ವಾ? ಓಕೆ ನಿತಿನ್, ಕಥೆ ಮುಂದುವರಿಸ್ತೀಯ ಹಾಗಾದ್ರೆ?
0: ಬೇಗ ಹೇಳಬೇಕು, 2 ನಿಮಿಷ ಕಾಲಾವಕಾಶ.
1: ನಿಶ್ಚಯವಾಯಿತು. ಪಟ್ಟಣಕ್ಕೆ ಹೋಗಿ ತಾನು ಹಾಲು ಮಾರಿ
0: ಮಾರಿಕೊಂಡು
1: ಬರಬೇಕಾದ ಎಲ್ಲಾ ಹಣಗಳು ವಸೂಲು ಮಾಡಿಕೊಂಡನು. ಅದರಿಂದ ಬೇಕಾದ ಒಡವೆ, ವಸ್ತ್ರ ಮತ್ತು ಇತರ ಸಾಮಗ್ರಿಗಳನ್ನು ತೆಗೆದುಕೊಂಡು ದೋಣಿಯಲ್ಲಿ ಹೊರಟನು. ದಾರಿಯಲ್ಲಿ ಬಿರುಗಾಳಿಗೆ ಸಿಕ್ಕಿ ದೋಣಿಯು ನದಿ ಮಧ್ಯದಲ್ಲಿ ಬಂಡೆಗೆ
0: ಅಪ್ಪಳಿಸಿತು.
1: ದೋಣಿಯಲ್ಲಿದ್ದ ಎಲ್ಲ ಸಾಮಗ್ರಿಗಳು ಅರ್ಧ ಪಾಲು ನದಿಯ ಪಾಲಾಯಿತು. ಆಗ ಹಾಲು ಮಾರುವವನು ಅಯ್ಯೋ ಏನು ಮಾಡಲಿ ಎಂದು ಗೋಳಾಡಿದನು. ಆಗ ನದಿಯಿಂದ ಒಂದು ಧ್ವನಿ
0: ಕೇಳಿಸಿತು.
1: ಹಾಲಿನ ಸಮಪಾಲಿಸಿದ್ದು ನಿನ್ನ ಬಳಿಯೇ ಉಳಿದಿದೆ, ಅದಕ್ಕೆ ಗೋಳಾಡುವೆ ಎಂದು
0: ಅದಕ್ಕೆ ಗೋಳಾಡುವೆ.

0: ಓಕೆ, ಇದರ ನೀತಿ ಏನು?
1: ನಮ್ ನಾವು ಪ್ರಾಮಾಣಿಕವಾಗಿ ಕುಡಿಯಬೇಕು
0: ಅಲ್ವಾ, ಅದಕ್ಕೆ ಅಲ್ಲಿ ನದಿ ಏನು ಉತ್ತರ ಕೊಡ್ತು, ಹಾಲಿನ ಹಾಲಿಗೆ ನೀರಿನ ನೀರಿಗೆ ಅಂತ ಹೇಳ್ಬಿಟ್ಟು ಅಲ್ವಾ. ಓಕೆ ನಿತಿನ್, ಸಮಯ ಇಲ್ಲ, ತುಂಬಾ ಮಾತಾಡಬಹುದಿತ್ತು, ಇನ್ನೊಂದ್ಸಲ ಮುಂದಿನ ವಾರ ಕೇಳುವಂತೆ ಪುಟ್ಟ,
2: ಸಮಯ ಆಗ್ತಾ ಇದೆ.
0: ಓಕೆನಾ? ಓಕೆ ನಿತಿನ್, ಧನ್ಯವಾದ ನಿತಿನ್
2: ಕರೆ ಮಾಡಿದಕ್ಕಾಗಿ.
0: ಓಕೆ, ಇಷ್ಟು ಹೊತ್ತು ಕರೆ ಬರಲಿಲ್ಲ ಅನ್ಕೊಳ್ತಾ ಇದ್ವಿ, ಕರೆ ಬಂದಾಗ ನಮ್ಗೆ ಸಮಯ ಕೂಡ ಇಲ್ಲ ಅಲ್ವಾ. ಸೊ ಹಾಗಾಗಿ ಇವತ್ ಯಾರಿಗೆಲ್ಲ ಕರೆ ಸಿಕ್ಕಿರಲ್ವೋ ರಜನಿ, ಮುಂದಿನ ವಾರ ಆ ಎಲ್ಲ ಮುತ್ತು ಪುಟಾಣಿಗಳು ಕೂಡ ಮತ್ತೊಮ್ಮೆ ಪ್ರಯತ್ನ ಮಾಡ್ಲಿ, ಯಾಕೆಂದ್ರೆ ಮರಳಿ ಯತ್ನವ ಮಾಡಿ ಮರಳಿ ಎತ್ತವ ಮಾಡಿ ನಾವು ಹೇಳ್ತಾ ಇರ್ತೀವಿ. ಕರೆ ತಕ್ಷಣಕ್ಕೆ ಸಿಗೋದಿಲ್ಲ ಅಲ್ವಾ, ಸೊ ಹಾಗಾಗ್ಬಿಟ್ಟು ಸಾಕಷ್ಟು ಬಾರಿ ಕರೆ ಮಾಡಿದ್ರೆ ಖಂಡಿತವಾಗ್ಲೂ ಕರೆ ಸಿಗುತ್ತೆ ಅಂತ ಹೇಳ್ತಾ, ಈ ಹೊತ್ತಿನ ಚಿನ್ನರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ ರಜನಿ.
2: ಓಕೆ, ಇವತ್ತು ನಾವು 5 ನಿಮಿಷ ಮುಂಚಿತವಾಗಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಕರೆ ಸಿಗ್ದಲ್ಲ ಇರೋ ಮಕ್ಕಳೆಲ್ಲ ಮತ್ತೆ ಪ್ರಯತ್ನ ಪಡಿ, ಮುಂದಿನ ವಾರ ಏನು ಹೇಳಬೇಕು ಅನ್ನೋದನ್ನು ಪ್ರಿಪೇರ್ ಆಗಿ ಮುಂಚಿತವಾಗಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಮಕ್ಕಳಿಗೆಲ್ಲ ಧನ್ಯವಾದಗಳು, ನಮಸ್ಕಾರ.
3: ಇದುವರೆಗೂ ಚಿಣ್ಣರ ಕಲರವ ಮಕ್ಕಳ ಪ್ರತಿಭೆಯ ಅನಾವರಣ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಶಶಿಕಲಾ ಟಿ ಹಾಗೂ ರಜನಿ, ತಾಂತ್ರಿಕ ಸಹಕಾರ ಸೈಯದ್ ನಜೀಬುಲ್ಲಾ ಹಾಗೂ ಮಿಲಿಂದ್ ಗುತ್ತಿ. ಇದು ಆಕಾಶವಾಣಿ ಚಿತ್ರದುರ್ಗ, ಸಮಯ 10:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮ. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳಲಿರುವ ಮನದ ಮಾತು ಕೇಳುವಿರಿ. ನಂತರ 11:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮನದ ಮಾತು ಮೂಡಿಬರಲಿದೆ.

ಅರ್ಪಿಸುವ ಮೂಲಕ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಬಯಸುತ್ತೇನೆ. ಕೆಲವೇ ದಿನಗಳ ಹಿಂದೆ ಜಾರ್ಖಂಡ್ನ ರಾಂಚಿಯಲ್ಲಿ ರಾಷ್ಟ್ರೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆ ನಡೆಯಿತು. ಈ ಸ್ಪರ್ಧೆಯಲ್ಲಿ ಸುಮಾರು 800 ಕ್ರೀಡಾಪಟುಗಳು ಭಾಗವಹಿಸಿದ್ದರು. ದೇಶದ ಮೂಲೆ ಮೂಲೆಗಳಿಂದ ಅವರನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ 4 ವಿಭಿನ್ನ ಸ್ಪರ್ಧೆಗಳಲ್ಲಿ 4 ರಾಷ್ಟ್ರೀಯ ದಾಖಲೆಗಳನ್ನು ಮುರಿಯಲಾಯಿತು. ಗುರಿಂದರ್ ವೀರ್ ಸಿಂಗ್, ವಿಶಾಲ್ ಟೀಕೆ, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲ್ದೀಪ್ ಕುಮಾರ್ ಈ ಕ್ರೀಡಾಪಟುಗಳು ತಮ್ಮ ತಮ್ಮ ವಿಭಾಗಗಳಲ್ಲಿ ಹೊಸ ದಾಖಲೆಗಳನ್ನು ಸ್ಥಾಪಿಸಿದರು. ಮೊದಲನೆಯದಾಗಿ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ದೇಶಾದ್ಯಂತ 100 ಮೀಟರ್ ಓಟದ ಸ್ಪರ್ಧೆ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕೇವಲ 2 ದಿನಗಳ ಅವಧಿಯಲ್ಲಿ ಪುರುಷರ 100 ಮೀಟರ್ ಓಟದ ರಾಷ್ಟ್ರೀಯ ದಾಖಲೆಯನ್ನು 3 ಬಾರಿ ಮುರಿಯಲಾಯಿತು. ಗುರಿಂದರ್ ವೀರ್ ಸಿಂಗ್ ಮತ್ತು ಅನಿಮೇಶ್ ಕುಜೂರ್ ಈ ಅಸಾಧಾರಣ

0: ಆರಂಭದಲ್ಲಿ ನಾಲ್ಕು ವಿಭಿನ್ನ ಸ್ಪರ್ಧೆಗಳಲ್ಲಿ ನಾಲ್ಕು ರಾಷ್ಟ್ರೀಯ ದಾಖಲೆಗಳನ್ನು ಮುರಿಯಲಾಯಿತು. ಗುರಿಂದರ್ ವೀರ್ ಸಿಂಗ್, ವಿಶಾಲ್ ಟೀಕೆ, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲ್ದೀಪ್ ಕುಮಾರ್ ಈ ಕ್ರೀಡಾಪಟುಗಳು ತಮ್ಮ ತಮ್ಮ ವಿಭಾಗಗಳಲ್ಲಿ ಹೊಸ ದಾಖಲೆಗಳನ್ನು ಸ್ಥಾಪಿಸಿದರು. ಮೊದಲನೆಯದಾಗಿ ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ದೇಶಾದ್ಯಂತ 100 ಮೀಟರ್ ಓಟದ ಸ್ಪರ್ಧೆ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕೇವಲ 2 ದಿನಗಳ ಅವಧಿಯಲ್ಲಿ ಪುರುಷರ 100 ಮೀಟರ್ ಓಟದ ರಾಷ್ಟ್ರೀಯ ದಾಖಲೆಯನ್ನು 3 ಬಾರಿ ಮುರಿಯಲಾಯಿತು. ಗುರಿಂದರ್ ವೀರ್ ಸಿಂಗ್ ಮತ್ತು ಅನಿಮೇಶ್ ಕುಜೂರ್ ಈ ಅಸಾಧಾರಣ ಸಾಧನೆ ಮಾಡಿದ ಇಬ್ಬರು ಕ್ರೀಡಾಪಟುಗಳಾಗಿದ್ದಾರೆ. ಈ ಬಾರಿಯ ಮನದ ಮಾತಿನಲ್ಲಿ ಈ ಇಬ್ಬರು ಕ್ರೀಡಾಪಟುಗಳೊಂದಿಗೆ ಮಾತನಾಡಬೇಕೆಂದು ನಾನು ಬಯಸಿದೆ. ಅನಿಮೇಶ್ ಜಿ ನಮಸ್ಕಾರ, ಗುರಿಂದರ್ ವೀರ್ ನಿಮಗೂ ನಮಸ್ಕಾರ, ಸತ್ ಶ್ರೀ ಅಕಾಲ್.
1: ನಮಸ್ತೆ ಸರ್.
2: ನಮಸ್ತೆ ಸರ್.
0: ಸರಿ ಸೋದರರೇ, ನೀವಂತೂ ನಿಜವಾಗಿಯೂ ಅದ್ಭುತವಾದ ಸಾಧನೆಗೈದಿದ್ದೀರಿ. ನಿಮ್ಮಿಬ್ಬರ ಜೋಡಿ ಅಪಾರ ಸಾಧನೆ ಮೆರೆದಿದೆ. ಸಂಗೀತ ಕ್ಷೇತ್ರದಲ್ಲಿ ನಾವು ಅನೇಕ ಬಾರಿ ಜುಗಲ್ಬಂದಿಗಳನ್ನು ನೋಡಿದ್ದೇವೆ, ಆದರೆ ಈಗ ನಾವು ಕ್ರೀಡಾ ಕ್ಷೇತ್ರದಲ್ಲಿಯೂ ಜುಗಲ್ಬಂದಿಯನ್ನು ನೋಡುತ್ತಿದ್ದೇವೆ. ಅಲ್ಲಿ ಒಬ್ಬ ವ್ಯಕ್ತಿ ಸವಾಲನ್ನು ಒಡ್ಡಿದರೆ ಇನ್ನೊಬ್ಬರು ತಕ್ಷಣವೇ ಅದನ್ನು ಎದುರಿಸಲು ಸನ್ನದ್ಧರಾಗಿ ನಿಲ್ಲುತ್ತಾರೆ, ಆದರೆ ಮೊದಲಿಗರು ಮತ್ತೊಮ್ಮೆ ಉಚ್ಚಮಟ್ಟವನ್ನು ಏರುತ್ತಾರೆ. ಇದು ನಿಜವಾಗಿಯೂ ಆಸಕ್ತಿಕರ ಸಾಹಸಗಾಥೆಯಾಗಿದೆ. ಮನದ ಮಾತಿನ ಕೇಳುಗರು ನಿಮ್ಮಿಬ್ಬರ ಬಗ್ಗೆ ಚೆನ್ನಾಗಿ ಅರಿತುಕೊಳ್ಳಬೇಕು ಮತ್ತು ನಿಮ್ಮ ಅಸಾಧಾರಣ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ನಾನು ಬಯಸುತ್ತೇನೆ.
1: ನಮಸ್ತೆ ಸರ್, ನನ್ನ ಹೆಸರು ಅನಿಮೇಶ್ ಕುಜೂರ್. ನಾನು 200 ಮೀಟರ್ ಮತ್ತು 400 ಮೀಟರ್ ಓಟಗಳಲ್ಲಿ ರಾಷ್ಟ್ರೀಯ ದಾಖಲೆ ಮಾಡಿದ್ದೇನೆ ಮತ್ತು ನಾನು ಛತ್ತೀಸ್ಗಢ ಮೂಲದವನು. ಪ್ರಸ್ತುತ ನಾನು ಒಡಿಶಾವನ್ನು ಪ್ರತಿನಿಧಿಸುತ್ತಾ ಸ್ಪರ್ಧಿಸುತ್ತಿದ್ದೇನೆ. 2021ರಲ್ಲಿ ನಾನು ಶಾಲೆಯಿಂದ ಪಾಸಾದ ತಕ್ಷಣ ಅಥ್ಲೆಟಿಕ್ಸ್ನಲ್ಲಿ ನನ್ನ ಪಯಣ ಆರಂಭವಾಯಿತು. ನಾನು ಅಂಬಿಕಾಪುರದ ಸೈನಿಕ್ ಶಾಲೆಯ ಹಳೆಯ ವಿದ್ಯಾರ್ಥಿ. ಹಿಂದೆ ನಾನು ಫುಟ್ಬಾಲ್ ಆಡುತ್ತಿದ್ದೆ. ಆದಾಗ್ಯೂ COVID-19 ಸಾಂಕ್ರಾಮಿಕದ ಸಮಯದಲ್ಲಿ ನನ್ನ ಪೋಷಕರು ನನಗೆ ಓಡಲು ಅಥವಾ ಆಟವಾಡಲು ಹೊರಗೆ ಹೋಗಲು ಸ್ವಲ್ಪ ಅವಕಾಶ ನೀಡುತ್ತಿದ್ದರು. ಸಾಂಕ್ರಾಮಿಕ ರೋಗ ಕಡಿಮೆಯಾಗಲು ಆರಂಭಿಸಿದಾಗ ಫುಟ್ಬಾಲ್ ತಂಡದ ನನ್ನ ಸ್ನೇಹಿತರು ರಾಜ್ಯ ಕ್ರೀಡಾಕೂಟ ನಡೆಯಲಿದೆ ಎಂದು ನನಗೆ ಮಾಹಿತಿ ನೀಡಿದರು ಮತ್ತು ಭಾಗವಹಿಸಲು ನನ್ನನ್ನು ಪ್ರೋತ್ಸಾಹಿಸಿದರು. ನಾನು ಭಾಗವಹಿಸಿದ್ದೆ. ಆ ಸಮಯದಲ್ಲಿ ಈ ಸ್ಪರ್ಧೆಯು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಗೆ ವೇದಿಕೆ ಎಂಬುದು ನನಗೆ ತಿಳಿದಿರಲಿಲ್ಲ. ಅಲ್ಲಿಂದ ನಾನು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾದೆ ಮತ್ತು ಇಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸುವ ಸೌಭಾಗ್ಯ ನನಗೆ ಲಭಿಸಿದೆ.
0: ಮತ್ತು ಗುರಿಂದರ್ ವೀರ್ ಅವರೇ, ನಿಮ್ಮ ಬಗ್ಗೆ ಹೇಳುವಿರಾ?
2: ನಮಸ್ತೆ ಸರ್, ನನ್ನ ಹೆಸರು ಗುರಿಂದರ್ ವೀರ್. ನಾನು ಭಾರತೀಯ ನೌಕಾಪಡೆಯಲ್ಲಿ ಪ್ಯಾಟಿ ಆಫೀಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಪ್ರಸ್ತುತ ನಾನು ಭಾರತದ ಅತ್ಯಂತ ವೇಗದ ಓಟಗಾರನಾಗಿದ್ದೇನೆ. ನಾನು ಇತ್ತೀಚೆಗೆ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ 10.09 ಸೆಕೆಂಡುಗಳ ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪಿಸಿದ್ದೇನೆ. 10.1 ಸೆಕೆಂಡ್ನ ಸವಾಲನ್ನು ಮುರಿದ ಮೊದಲ ಭಾರತೀಯ ಕ್ರೀಡಾಪಟು ನಾನು ಟ್ರ್ಯಾಕ್ನಲ್ಲಿ. ಜೊತೆಗೆ ಸಮವಸ್ತ್ರ ಧರಿಸಿ ಕೂಡ ನನ್ನ ದೇಶಕ್ಕೆ ಸೇವೆ ಸಲ್ಲಿಸಲು ಶ್ರಮಿಸುತ್ತಿದ್ದೇನೆ. ನನ್ನ ತಂದೆ ಮತ್ತು ಅಜ್ಜ ಇಬ್ಬರೂ ಕ್ರೀಡಾಪಟುಗಳಾಗಿದ್ದರು. ದೀಪಾವಳಿ ಅಥವಾ ಹೊಸ ವರ್ಷದಂತಹ ಹಬ್ಬ ಬಂದಾಗಲೆಲ್ಲ ನಾವು ನಮ್ಮ ಮನೆಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು ಭಾರತದ ಸಾಂಸ್ಕೃತಿಕ ಸಂಪ್ರದಾಯ. ಹಾಗಾಗಿ ನಾನು ನನ್ನ ತಂದೆಯ ಟ್ರೋಫಿಗಳು ಮತ್ತು ಪದಕಗಳನ್ನು ಆಗ ಸ್ವಚ್ಛಗೊಳಿಸುತ್ತಿದ್ದೆ. ಆ ಕೆಲಸವು ನನಗೆ ತುಂಬ ಆನಂದದಾಯಕವಾಗಿತ್ತು ಮತ್ತು ಅದು ನನಗೆ ತುಂಬ ಸಂತೋಷವನ್ನುಂಟು ಮಾಡಿತ್ತು. ನಾನು ಯಾವುದೇ ಒಂದು ನಿರ್ದಿಷ್ಟ ಟ್ರೋಫಿಯನ್ನು ಸ್ವಚ್ಛಗೊಳಿಸಿದಾಗಲೆಲ್ಲ ನಾನು ಅವರನ್ನು ಕೇಳುತ್ತಿದ್ದೆ, ಅಪ್ಪ ನೀವು ಈ ಟ್ರೋಫಿಯನ್ನು ಎಲ್ಲಿ ಗೆದ್ದಿದ್ದೀರಿ? ಈ ಪದಕವನ್ನು ನೀವು ಎಲ್ಲಿ ಗೆದ್ದಿದ್ದೀರಿ? ಈ ಛಾಯಾಚಿತ್ರವನ್ನು ಯಾವಾಗ ತೆಗೆಯಲಾಗಿದೆ? ಪ್ರತಿಕ್ರಿಯೆಯಾಗಿ ಅವರು ತಮ್ಮ ಕಥೆಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಸ್ಪರ್ಧಿಸಲು ನಾನು ಇಲ್ಲಿಗೆ ಆಡಲು ಹೋಗಿದ್ದೆ, ನಾನು ಈ ರಾಷ್ಟ್ರೀಯ ಪದಕ ಗೆದ್ದೆ, ನನ್ನ ತಂಡವನ್ನು ಈ ರೀತಿ ಗೆಲ್ಲಿಸಿದೆ ಎಂದೆಲ್ಲ ವಿವರಿಸುತ್ತಿದ್ದರು. ಅವರ ಕಥೆಗಳಿಂದ ಪ್ರೇರಿತನಾಗಿ, ಅಪ್ಪ ನಾನೂ ಕೂಡ ಯಾವುದಾದರೂ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಬಯಸುತ್ತೇನೆ ಎಂದು ಹೇಳುತ್ತಿದ್ದೆ. ಅವರು ಪ್ರತಿದಿನ ಬೆಳಗ್ಗೆ ಓಟಕ್ಕೆ ಹೋಗುತ್ತಿದ್ದರಿಂದ ನಾನು ಅವರನ್ನ, ಅಪ್ಪ ದಯವಿಟ್ಟು ನಿಮ್ಮೊಂದಿಗೆ ನನ್ನನ್ನು ಕರೆದುಕೊಂಡು ಹೋಗು ಎಂದು ಕೇಳಲು ಪ್ರಾರಂಭಿಸಿದೆ. ಆದ್ದರಿಂದ ಅವರು ನನ್ನನ್ನು ಕರೆದುಕೊಂಡು ಹೋಗಲು ಪ್ರಾರಂಭಿಸುತ್ತಿದ್ದಂತೆ ತಾವು ಕ್ರೀಡೆಯಲ್ಲಿ ಕಲಿತ ಕೌಶಲ್ಯಗಳನ್ನು ನನಗೆ ಹೇಳಿಕೊಳ್ಳಲಾರಂಭಿಸಿದರು. ಹಾಗಾಗಿ ಅದರಲ್ಲಿ ನನ್ನ ಆಸಕ್ತಿ ಬೆಳೆಯಲಾರಂಭಿಸಿತು. ಉಸೇನ್ ಬೋಲ್ಟ್ ಅವರ

0: ವಿಶ್ವ ದಾಖಲೆ ಮುರಿಯುವುದನ್ನು ನಾನು ಕಣ್ಣಾರೆ ಕಂಡೆ. ಇದಕ್ಕೆ ಸಂಬಂಧಿಸಿದ ಒಂದು ಮೋಜಿನ ಸಂಗತಿ ಇದೆ. ಒಂದು ದಿನ ನಾನು ಟಿವಿ ನೋಡುತ್ತಿದ್ದಾಗ ನನ್ನ ತಾಯಿ ಅದನ್ನು ಆಫ್ ಮಾಡಿದರು. ಮಗನೇ, ಈಗ ಓದುವ ಸಮಯ, ಓದಿಕೊಳ್ಳಲು ಹೋಗು ಎಂದು ಹೇಳಿದರು. ಆಗ ನಾನು, ಸರಿ, ನೀನು ಈಗ ನನಗೆ ಟಿವಿ ನೋಡಲು ಬಿಡುವುದಿಲ್ಲ, ಆದರೆ ಒಂದು ದಿನ ನೀನು ಟಿವಿ ಪರದೆಯ ಮೇಲೆ ನನ್ನನ್ನು ಹುಡುಕುವೆ, ನನ್ನನ್ನು ತೋರಿಸಿ, ನೋಡಿ ಗುರಿಂದರ್ ಓಡುತ್ತಿದ್ದಾನೆ ಎಂದು ಹೇಳುವ ದಿನ ಬರುತ್ತದೆ ಎಂದು ಸವಾಲು ಹಾಕಿದೆ. ಮತ್ತು ನಿಜಕ್ಕೂ ನನ್ನ ತಾಯಿ ನಾನು ದೂರದರ್ಶನದಲ್ಲಿ ಓಡುವುದನ್ನು ನೋಡಿದಾಗಲೆಲ್ಲ ಅದು ನನಗೆ ಅಪಾರ ಸಂತೋಷವಾಗುತ್ತದೆ.
1: ವಾಹ್ ವಾಹ್ ವಾಹ್, ನಿಮ್ಮದಂತೂ ಬಹಳ ಅದ್ಭುತವಾದ ಭಾವನೆ.
0: ಹೌದು ಸರ್, ನನ್ನದು ಮಧ್ಯಮ ವರ್ಗದ ಕುಟುಂಬ. ಇದಲ್ಲದೆ ನನ್ನ ತಂದೆ ಸ್ವತಃ ವಾಲಿಬಾಲ್ ಆಡುತ್ತಿದ್ದರು, ಆದರೆ ಮನೆಯ ಸಮಸ್ಯೆಗಳಿಂದಾಗಿ ಅವರು ತಮ್ಮ ಕ್ರೀಡಾ ವೃತ್ತಿ ಜೀವನವನ್ನು ತ್ಯಜಿಸಬೇಕಾಯಿತು. ಅವರ ಸ್ವಂತ ಕನಸು ನನಸಾಗಲಿಲ್ಲ, ನನ್ನ ಮೂಲಕ ಆ ಕನಸನ್ನು ನನಸಾಗಿಸುವ ಸಾಮರ್ಥ್ಯವನ್ನು ಅವರು ಕಂಡರು. ಅವರ ಮಗ ಅದನ್ನು ನನಸಾಗಿಸುವವನು ಎಂದು ನಂಬಿದ್ದರು. ನಾನು ಆಗಾಗ್ಗೆ ಅವರೊಂದಿಗೆ ಚರ್ಚಿಸುತ್ತಿದ್ದೆ ಮತ್ತು ಮಿಲ್ಖಾ ಸಿಂಗ್ ಎಷ್ಟು ಶ್ರಮಿಸುತ್ತಿದ್ದರು ಎಂಬುದರ ಕುರಿತು ಕಥೆಗಳನ್ನು ನಾನು ಗಮನವಿಟ್ಟು ಕೇಳುತ್ತಿದ್ದೆ. ನಾನು ನನ್ನ ತಂದೆಗೆ, ಒಂದು ದಿನ ನಾನು ನಿಮ್ಮ ಕನಸನ್ನು ನನಸು ಮಾಡುವೆ ಎಂದು ಹೇಳುತ್ತಿದ್ದೆ. ಆಗ ತಂದೆಯವರು, ಕನಸುಗಳು ಹಾಗೆ ನನಸಾಗುವುದಿಲ್ಲ, ಅವುಗಳಿಗೆ ಅಪಾರ ಪ್ರಮಾಣದ ಕಠಿಣ ಪರಿಶ್ರಮ, ಸಂಪೂರ್ಣ ಏಕಾಗ್ರತೆ ಮತ್ತು ಪ್ರಯತ್ನ ಬೇಕಾಗುತ್ತದೆ ಎಂದು ಹೇಳುತ್ತಿದ್ದರು. ಮಿಲ್ಖಾ ಸಿಂಗ್ ಅವರ ಕಠಿಣ ಪರಿಶ್ರಮದಿಂದಾಗಿ ರಕ್ತವನ್ನು ವಾಂತಿ ಮಾಡಿಕೊಳ್ಳುತ್ತಿದ್ದರು, ಬಿರು ಬಿಸಿಲಿನಲ್ಲಿ ಓಡುತ್ತಿದ್ದವರು, ಅವರು ದಿನವಿಡೀ ತರಬೇತಿ ಪಡೆಯುತ್ತಿದ್ದರು. ಅವೆಲ್ಲ ನನಗೆ ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿದ್ದವು. ನಾನು ಓಡಿದರೆ ನನ್ನ ದೇಶಕ್ಕಾಗಿ ಓಡುತ್ತೇನೆ, ಪದಕ ಗೆದ್ದು ರಾಷ್ಟ್ರಕ್ಕೆ ಕೀರ್ತಿ ತರುತ್ತೇನೆ ಎಂಬ ನಂಬಿಕೆಯನ್ನು ನನ್ನಲ್ಲಿ ತುಂಬಿದ ನನ್ನ ತಂದೆ ನಿರಂತರ ಸ್ಫೂರ್ತಿಯ ಸೆಲೆಯಾಗಿದ್ದರು. ಇದಲ್ಲದೆ ನಾನು 100 ಮೀಟರ್ ಓಟವನ್ನು ನನ್ನ ಸ್ಪರ್ಧೆಯಾಗಿ ಆರಿಸಿಕೊಂಡಾಗ ಎಲ್ಲರೂ ನನ್ನನ್ನು ತಡೆಯಲು ಪ್ರಯತ್ನಿಸಿದರು. 100 ಮೀಟರ್ ಓಟವನ್ನು ಆಯ್ಕೆ ಮಾಡಬೇಡಿ, ಇದು ಭಾರತೀಯರಿಗಾಗಿ ಅಲ್ಲ, ಭಾರತೀಯರ ದೇಹ ರಚನೆ 100 ಮೀಟರ್ ಓಟಕ್ಕಾಗಿ ಸೂಕ್ತವಲ್ಲ ಎಂದು ಹೇಳಿದರು. ಆದರೆ ನನ್ನ ತಂದೆ ಮತ್ತು ನಾನು ಯಾವಾಗಲೂ ದೃಢವಾಗಿದ್ದೆವು. ಗುರಿಂದರ್, ನಾವು ನಮ್ಮ ಆಯ್ಕೆಯನ್ನು ಮಾಡಿದ್ದೇವೆ ಮತ್ತು ಹಿಂದೆ ಸರಿಯುವ ಮಾತೇ ಇಲ್ಲ, ನಾವದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿಕೊಳ್ಳುವವರಿಗೆ ಖಂಡಿತ ಮಾಡಿ ತೋರಿಸುವ ಮೂಲಕ ಅವರು ತಪ್ಪು ಎಂದು ಸಾಬೀತುಪಡಿಸೋಣ. ನೀನು ಸಾಧಿಸಿ ತೋರಿಸುವೆ, ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದು ತಂದೆ ಹೇಳುತ್ತಿದ್ದರು. ನನ್ನ ತಂದೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆಯನ್ನು ಇಟ್ಟಾಗ ನಾನು ಆ ನಂಬಿಕೆಯನ್ನು ನನ್ನ ಆಂತರಿಕ ಶಕ್ತಿಯಾಗಿಸಿಕೊಂಡು ಮುನ್ನಡೆದಿದ್ದೇನೆ. ಇಂದು ಪ್ರತಿಯೊಬ್ಬ ಭಾರತೀಯನೂ ಸ್ಪ್ರಿಂಟ್ ರನ್ನಿಂಗ್ನಲ್ಲಿ ಮುಂದುವರಿಯುವಂತೆ ಹುರಿದುಂಬಿಸುತ್ತಿದ್ದೇನೆ.
1: ನೋಡಿ, ನೀವಿಬ್ಬರೂ ನಿಜವಾಗಿಯೂ ಅಸಾಧಾರಣವಾದದ್ದನ್ನು ಸಾಧಿಸಿದ್ದೀರಿ. ಕೇವಲ 2 ದಿನಗಳ ಅವಧಿಯಲ್ಲಿ ನೀವು ಜೊತೆಯಾಗಿ 3 ಬಾರಿ ರಾಷ್ಟ್ರೀಯ ದಾಖಲೆಯನ್ನು ಮುರಿದಿದ್ದೀರಿ. 100 ಮೀಟರ್ ಓಟದ ಬಗ್ಗೆ ಗುರಿಂದರ್ ವೀರ್ ಹೇಳಿದಂತೆ, ಜನರು ಸಾಮಾನ್ಯವಾಗಿ ಭಾರತೀಯ ದೇಹ ಈ ಸ್ಪರ್ಧೆಗೆ ಸೂಕ್ತವಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಇಷ್ಟೆಲ್ಲ ಸಂಕಷ್ಟಗಳ ಮಧ್ಯೆಯೂ ನೀವು ಪರಿಶ್ರಮ ಪಟ್ಟು ಈ ಸಾಧನೆಗೈದಿದ್ದೀರಿ. ನಿಮ್ಮ ಯಶಸ್ಸಿನ ಹಿಂದಿನ ಉತ್ಸಾಹ, ದೃಢ ನಿಶ್ಚಯ, ಮನಸ್ಥಿತಿ ಎಂಥದ್ದು, ಏನು ಯೋಚಿಸಿದ್ದೀರಿ, ಹೇಗೆ ಅಭ್ಯಾಸ ಮಾಡುತ್ತಿದ್ದೀರಿ, ಎಷ್ಟು ಕಷ್ಟಕರ ಈ ಪ್ರಕ್ರಿಯೆ ಎಂದು ನಿಮ್ಮಿಬ್ಬರನ್ನೂ ನಾನು ಮತ್ತು ಮನದ ಮಾತಿನ ಕೇಳುಗರು ಸಹ ಆಲಿಸಬಯಸುತ್ತಾರೆ.
0: ಹೌದು ಸರ್, ನಾನು ಗುರಿಂದರ್. ಆರಂಭದಲ್ಲಿ ಸರ್ ಬಹಳಷ್ಟು ಕಷ್ಟಗಳನ್ನು ಎದುರಿಸಿದೆ. ನಾನು ಸರಿಯಾದ ಮಾರ್ಗದಲ್ಲಿದ್ದೇನೆಯೇ ಅಥವಾ ನಾನು ಸರಿಯಾದ ಆಯ್ಕೆಯನ್ನು ಮಾಡಿದ್ದೇನೆಯೇ ಎಂಬ ಸಂದೇಹಗಳು ಹಲವು ಬಾರಿ ಮೂಡಿದವು. ಏಕೆಂದರೆ ಪ್ರತಿ ಬಾರಿಯೂ ನೀವು ಗೆಲ್ಲುವುದಿಲ್ಲ, ಕೆಲವೊಮ್ಮೆ ನೀವು ಸರಳವಾಗಿ ಕಲಿಯುತ್ತೀರಿ. ನಾನು ಸೋಲನ್ನು ಅನುಭವಿಸಿದಾಗಲೆಲ್ಲ, ನನ್ನ ಪ್ರದರ್ಶನವು ನಿರೀಕ್ಷೆಗಳನ್ನು ತಲುಪಲು ಸಾಧ್ಯವಾಗದಿದ್ದಾಗಲೆಲ್ಲ ಅಥವಾ ನಾನು ಗಾಯಗೊಂಡಾಗಲೆಲ್ಲ ನನ್ನ ಕುಟುಂಬವು ನನ್ನೊಂದಿಗೆ ನಿಂತು ಬೆಂಬಲವನ್ನು ನೀಡುತ್ತಿತ್ತು. ಅವರು ನನಗೆ ಧೈರ್ಯ ತುಂಬುತ್ತಾ, ಪರವಾಗಿಲ್ಲ, ಒಂದು ದಿನ ಉತ್ತಮವಾಗಿಲ್ಲ ಅಥವಾ 1 ವರ್ಷ ಅಷ್ಟೊಂದು ಉತ್ತಮವಾಗಿಲ್ಲ ಎಂದರೆ ನಿಮ್ಮ ಇಡೀ ಜೀವನ ಹಾಳಾಯಿತು ಎಂದಲ್ಲ, ಎಂದಿಗೂ ಕನಸು ಕಾಣುವುದನ್ನು ನಿಲ್ಲಿಸಬಾರದು ಎಂದು ಹುರಿದುಂಬಿಸುತ್ತಿದ್ದರು. ನನ್ನ ತರಬೇತುದಾರ ಕೂಡ ನನಗೆ ಪಾಠವನ್ನು ಕಲಿಸಿದರು. ನೀನು ಇದನ್ನು ಸಾಧಿಸಲಾಗದಿದ್ದರೆ ಬೇರೆ ಯಾರಿಗೂ ಸಾಧ್ಯವಿಲ್ಲ, ಹೀಗಾಗಿ ನಮ್ಮ ಸಮುದಾಯ, ನಮ್ಮ ಸುತ್ತಮುತ್ತಲಿನ ಜನರು ಈ ರೀತಿ ನಮ್ಮನ್ನು ಪ್ರೋತ್ಸಾಹಿಸಿದಾಗ ಮತ್ತು ಹುರಿದುಂಬಿಸಿದಾಗ ನಮ್ಮ ಪ್ರೇರಣೆಗೆ ಎಂದಿಗೂ ಧಕ್ಕೆಯಾಗುವುದಿಲ್ಲ.
1: ಅನಿಮೇಶ್ ಅವರೇ,
2: ಸರ್, 2021ರಲ್ಲಿ ನಾನು ಮೊದಲು ಅಥ್ಲೆಟಿಕ್ಸ್ ಪ್ರಾರಂಭಿಸಿದಾಗ ಎಲ್ಲರೂ ನನಗೆ, ನೋಡಿ ಇದು ಹೊಸ ಕ್ಷೇತ್ರ, ನಿಮ್ಮಿಂದ ಇದು ಸಾಧ್ಯವೋ ಇಲ್ಲವೋ ಎಂದು ಸಂಶಯ ವ್ಯಕ್ತಪಡಿಸುತ್ತಿದ್ದರು. ಆಗ ನಾನು, ಈ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಿದ್ದೇನೆ, ನಾನು ಅದನ್ನು ನಿಭಾಯಿಸಿಯೇ ತೀರುತ್ತೇನೆ ಎಂದು ಹೇಳುತ್ತಿದ್ದೆ. ನನ್ನ ತಂದೆ ಕೂಡ ನನಗೆ ನಿರಂತರವಾಗಿ ನೆನಪಿಸುತ್ತಿದ್ದರು, ನೀನು ಈ ಕ್ಷೇತ್ರಕ್ಕೆ ಪ್ರವೇಶಿಸಿ ಆಗಿದೆ ಎಂದಾದ ಮೇಲೆ ಎಂದಿಗೂ ಹಿಂತಿರುಗಿ ನೋಡಬೇಡ, ಎಲ್ಲರೂ ಇದನ್ನು ಮಾಡುವ ಅಥವಾ ಅದನ್ನು ಮಾಡುವ ಬಗ್ಗೆ ಯೋಚಿಸುತ್ತಾರೆ.

0: ಆದರೆ ಬಹಳ ಕಡಿಮೆ ಜನರು ಮಾತ್ರ ಇದನ್ನು ಅನುಸರಿಸುತ್ತಾರೆ ಮತ್ತು ಅದನ್ನು ಸಾಧಿಸುತ್ತಾರೆ. ನೀನು ಈ ಕ್ಷೇತ್ರ ಪ್ರವೇಶಿಸಿದ್ದೀಯಾ, ಆದ್ದರಿಂದ ಅದಕ್ಕೆ ಬದ್ಧವಾಗಿರು, ಇದರಲ್ಲೇ ಮುಂದುವರಿ ಎಂದು ಹೇಳುತ್ತಿದ್ದರು. ನಿನಗೆ ಬೇಕಾದ ಎಲ್ಲವನ್ನು ನಾವು ಒದಗಿಸುತ್ತೇವೆ, ಕುಟುಂಬ ಬೆಂಬಲ, ಆರ್ಥಿಕ ಬೆಂಬಲ, ನಾವು ಎಲ್ಲವನ್ನು ನೋಡಿಕೊಳ್ಳುತ್ತೇವೆ. ನೀನು ಕಷ್ಟಪಟ್ಟು ಅಭ್ಯಾಸ ಮಾಡುವುದರ ಮೇಲೆ ಗಮನ ಕೇಂದ್ರೀಕರಿಸು ಮತ್ತು ಭಾರತೀಯರು ಸಹ ಓಡಬಹುದು ಎಂದು ಭಾರತಕ್ಕೆ ತೋರಿಸು ಎನ್ನುತ್ತಿದ್ದರು. ಜನರು ನನಗೆ ಮತ್ತು ಇತರರಿಗೆ ಹೇಳುತ್ತಿದ್ದರು, ಸಬ್ 10 ಅಥವಾ ಸಬ್ 10.1 ಸ್ಪ್ರಿಂಟ್ ರನ್ನಿಂಗ್ಗೆ ಭಾರತೀಯರು ಅನುವಂಶಿಕ ರಚನೆ ಸೂಕ್ತವಾಗಿಲ್ಲ ಎಂದು. ಆದರೆ ಈಗ ಭಾರತೀಯರು ನಿಜವಾಗಿಯೂ ಅದನ್ನು ಮಾಡಬಹುದು ಎಂದು ನಾವಿಬ್ಬರು ಸಾಬೀತುಪಡಿಸುತ್ತಿದ್ದೇವೆ. ಇದು ನಮಗೆ ತುಂಬಾ ಕಷ್ಟಕರವೇನಲ್ಲ, ನಾವು ಏನನ್ನಾದರೂ ಸಾಧಿಸಲು ಸಮರ್ಥರಾಗಿದ್ದೇವೆ. ಆದ್ದರಿಂದ ಸರ್, ಈ ಎಲ್ಲಾ ವಿಷಯಗಳು ನನ್ನನ್ನು ಬಹಳ ಪ್ರೇರೇಪಿಸುತ್ತವೆ. ನಾವು ನಮ್ಮ ತರಬೇತಿಯನ್ನು ಮುಂದುವರಿಸುತ್ತಿದ್ದಂತೆ ನಿರಂತರವಾಗಿ ನಮ್ಮ ವೈಯಕ್ತಿಕ ದಾಖಲೆಗಳನ್ನು ಮುರಿಯುತ್ತಿದ್ದೇವೆ. ಇದು ಇತರ ಭಾರತೀಯರಿಗೂ ಅವರು ಸಹ ಅಂತಹ ಸಾಧನೆಗಳನ್ನು ಸಾಧಿಸಬಹುದು ಎಂಬುದನ್ನು ಸ್ಪಷ್ಟಪಡಿಸುತ್ತಿದೆ. ನಾವು ಇನ್ನೂ ಹೆಚ್ಚಿನದನ್ನು ಸಾಧಿಸುವ ಉದ್ದೇಶ ಹೊಂದಿದ್ದೇವೆ ಸರ್. ಇದಲ್ಲದೆ ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ನಾವಿಬ್ಬರು ಆಯ್ಕೆ ಆಗಿರುವುದರಿಂದ ಈ ಸ್ಪರ್ಧೆಯಲ್ಲಿ ಇನ್ನೂ ಉತ್ತಮ ಪ್ರದರ್ಶನ ನೀಡಲು ದೃಢ ನಿಶ್ಚಯ ಕೈಗೊಂಡಿದ್ದೇವೆ.
1: ಸರಿ ನೋಡಿ, ನನ್ನ ಮನದಲ್ಲೂ ಒಂದು ಕುತೂಹಲವಿದೆ ಮತ್ತು ಇತರರಿಗೂ ಹಾಗೆಯೇ ಇರಬಹುದು ಎಂದುಕೊಳ್ಳುತ್ತೇನೆ. ನೀವಿಬ್ಬರು ಒಳ್ಳೆಯ ಸ್ನೇಹಿತರು ಎಂದು ನಾನು ಕೇಳಿದ್ದೇನೆ. ನಿಮ್ಮಿಬ್ಬರ ನಡುವೆ ಏನಾದರೂ ಒಪ್ಪಂದ ಅಥವಾ ಸ್ನೇಹಪರ ಪೈಪೋಟಿ ನಡೆಯುತ್ತಿದೆಯೇ? ನೀನು ನನ್ನ ದಾಖಲೆಯನ್ನು ಮುರಿದರೆ ನಾನು ನಿನ್ನ ದಾಖಲೆಯನ್ನು ಮುರಿಯುತ್ತೇನೆ ಎಂದು. ಅನಿಮೇಶ್, ನೀವೇಕೆ ಈ ಕುರಿತು ಮೊದಲು ಹೇಳಬಾರದು?
0: ಸರ್, ಹಿಂದಿನ ದಾಖಲೆ 10.18 ಸೆಕೆಂಡ್ಗಳಾಗಿದ್ದವು. ಅದು ನಾನೇ ಮಾಡಿದ ದಾಖಲೆ. ನಂತರ ಸೆಮಿಫೈನಲ್ನಲ್ಲಿ ಸೋದರ ಗುರಿಂದರ್ ವೀರ್ 10.17 ಸೆಕೆಂಡ್ಗಳ ಸಮಯದೊಂದಿಗೆ ಅದನ್ನು ಮುರಿದರು. ತರುವಾಯ ಎರಡನೇ ಸೆಮಿಫೈನಲ್ನಲ್ಲಿ ನಾನು 10.15 ಸೆಕೆಂಡ್ಗಳ ಸಮಯದೊಂದಿಗೆ ಮತ್ತೊಮ್ಮೆ ದಾಖಲೆ ಮಾಡಿದೆ. ಆದ್ದರಿಂದ ಆ ಕ್ಷಣದಲ್ಲಿ ನನ್ನ ಸೆಮಿಫೈನಲ್ ನಡೆದಾಗ ನಾವಿಬ್ಬರೂ ನಿಜವಾಗಿಯೂ ಸಂತೋಷಪಟ್ಟೆವು. ಹೌದು, ಇದು ಅದ್ಭುತ. ಇಂದು ದಾಖಲೆ ಮುರಿಯಿತು ಮತ್ತು ನಾವಿಬ್ಬರೂ ಒಟ್ಟಿಗೆ ಅದನ್ನು ಮುರಿದಿದ್ದೇವೆ ಎಂದು. ಏಕೆಂದರೆ ಸ್ಪರ್ಧೆಯ ಸಮಯದಲ್ಲಿ ಸ್ವಾಭಾವಿಕವಾಗಿ ಪೈಪೋಟಿಯ ಭಾವನೆ ಇದ್ದರೂ ನಾವಿಬ್ಬರೂ ಮೊದಲೇ ದೃಢ ನಿರ್ಧಾರವನ್ನು ಮಾಡಿದ್ದೆವು. ವಾಸ್ತವವಾಗಿ ಇದಕ್ಕೂ ಮೊದಲು ನಾವು ಸೌದಿ ಅರೇಬಿಯಕ್ಕೆ ಸ್ಪರ್ಧಿಸಲು ಪ್ರಯಾಣಿಸಿದ್ದೆವು ಮತ್ತು ನಾವು ಅಲ್ಲಿಯೂ ರೂಮ್ಮೇಟ್ಗಳಾಗಿದ್ದೆವು. ಆಗಲೂ ಭಾರತೀಯ ಸ್ಪ್ರಿಂಟ್ ರನ್ನಿಂಗ್ ಮುಂದಕ್ಕೆ ಕೊಂಡೊಯ್ಯುವುದು ನಮ್ಮ ಕರ್ತವ್ಯ, ಆ ಜವಾಬ್ದಾರಿ ನಮ್ಮ ಮೇಲಿದೆ ಮತ್ತು ನಮ್ಮ ಸಾಧನೆ ಎಲ್ಲರನ್ನು ಪ್ರೇರೇಪಿಸಲು ಸಹಾಯ ಮಾಡುತ್ತದೆ ಎಂದು ನಾವು ಚರ್ಚಿಸುತ್ತಿದ್ದೆವು.
1: ಗುರಿಂದರ್ ವೀರ್, ನೀವು ಏನು ಹೇಳಬಯಸುತ್ತೀರಿ?
2: ನಾವಿಬ್ಬರು ಅಸಾಧಾರಣ ಪ್ರದರ್ಶನ ನೀಡುವುದೆಂದು ನಿರ್ಧರಿಸಿದ್ದೆವು. ಆದ್ದರಿಂದ ನಮ್ಮಲ್ಲಿ ಯಾರಿಗಾದರೂ ಏನಾದರೂ ಅಗತ್ಯವಿದ್ದಾಗ ಸರ್, ನಾವು ಪರಸ್ಪರ ಬೆಂಬಲಕ್ಕೆ ನಿಲ್ಲುತ್ತೇವೆ. ಉದಾಹರಣೆಗೆ, ದಾಖಲೆ ಸ್ಥಾಪಿಸುವ ಮುನ್ನ ಮೊದಲು ನಾನು ದಾಖಲೆಯನ್ನು ಮುರಿದೆ, ನಂತರ ಅನಿಮೇಶ್ ದಾಖಲೆ ಮಾಡಿದರು. ನಾವು ಅಭ್ಯಾಸ ಮಾಡುತ್ತಿದ್ದಾಗ ನಾನು ಅನಿಮೇಶ್ಗೆ ಪಾಯಿಂಟ್ಗಳನ್ನು ನೀಡುತ್ತಿದ್ದೆ. ಅನಿಮೇಶ್, ಆ ಆರಂಭಿಕ ಬ್ಲಾಕ್ ಸರಿಯಾಗಿ ಕಾಣುತ್ತಿದೆ, ಅಲ್ಲಿ ಕುಳಿತು ಸ್ಟ್ರೈಡ್ ಅಭ್ಯಾಸ ಮಾಡು, ಇಲ್ಲಿ ನಮ್ಮ ಅಭ್ಯಾಸ ಮಾಡೋಣ, ಈ ಸ್ಥಳ ಅದಕ್ಕೆ ಸೂಕ್ತವಾಗಿದೆ ಎಂದು. ಆದ್ದರಿಂದ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತೇವೆ. ನಾವು ಪರಸ್ಪರ ಸಹಾಯ ಮಾಡಿದಾಗ ಇನ್ನೊಬ್ಬ ವ್ಯಕ್ತಿ ಸುಧಾರಿಸುತ್ತಾನೆ ಮತ್ತು ನಾವು ಸಹ ಸುಧಾರಿಸುತ್ತೇವೆ. ಆ ಸ್ನೇಹ ಭಾವ ಅತ್ಯಗತ್ಯ. ಆದರೆ ಸರ್, ನಾವು ಟ್ರ್ಯಾಕ್ನಿಂದ ಹೊರಗಿದ್ದಾಗ ಸ್ಪರ್ಧೆಯ ಕ್ಷೇತ್ರದ ಹೊರಗೆ ನಾವು ಸ್ನೇಹಿತರು. ಆದರೆ ನಾವು ಟ್ರ್ಯಾಕ್ಗೆ ಕಾಲಿಟ್ಟ ಕ್ಷಣ ನಾವು ಸ್ಪರ್ಧಿಗಳಾಗುತ್ತೇವೆ. ಆ ಸಮಯದಲ್ಲಿ ಮನಸ್ಥಿತಿಯು, ನಾನು ಅವನಿಗಿಂತ ವೇಗವಾಗಿ ಓಡಲಿದ್ದೇನೆ ಮತ್ತು ನಾನು ಇವನಿಗಿಂತ ವೇಗವಾಗಿ ಓಡಲಿದ್ದೇನೆ ಎಂಬುದಕ್ಕೆ ಬದಲಾಗುತ್ತದೆ.
1: ನೋಡಿ, ನಿಮ್ಮಲ್ಲಿ ಸ್ಪರ್ಧೆ ಎಂಬುದು ರಾಷ್ಟ್ರದ ಪ್ರತಿಷ್ಠೆಯನ್ನು ಹೆಚ್ಚಿಸಲು, ಭವಿಷ್ಯದಲ್ಲಿ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಕೈಗೊಳ್ಳಲಾಗಿದೆ ಮತ್ತು ನೀವು ನಿಜವಾಗಿಯೂ ಸಕಾರಾತ್ಮಕ ಮನೋಭಾವದಿಂದ ಅದರಲ್ಲಿ ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ಈ ಕ್ರೀಡಾ ಮನೋಭಾವ ಸ್ಪರ್ಧಿಸುವುದು, ಪರಸ್ಪರ ಸವಾಲು ಹಾಕುವುದು, ಮುಂದೆ ಸಾಗಲು ಶ್ರಮಿಸುವುದು ಮತ್ತು ಪರಸ್ಪರ ಮುಂದುವರಿಯಲು ಸಹಾಯ ಮಾಡುವುದರ ನಡುವಿನ ಸಮತೋಲನ ನಿಜವಾಗಿಯೂ ಗಮನಾರ್ಹವಾಗಿದೆ ಎಂದು ನಾನು ದೃಢವಾಗಿ ನಂಬುತ್ತೇನೆ. ನೀವು ಅದ್ಭುತವಾದ ಕೆಲಸ ಮಾಡಿದ್ದೀರಿ. ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನೀವು ರಾಷ್ಟ್ರಕ್ಕೆ ಕೀರ್ತಿ ತರುತ್ತೀರಿ ಎಂದು ನನಗೆ ಸಂಪೂರ್ಣ ನಂಬಿಕೆ ಇದೆ. ಇದೇ ರೀತಿ ಶ್ರಮಿಸುತ್ತೀರಿ, ನೀವು ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವ ಗುರಿ ಹೊಂದಿದ್ದೀರಿ.

0: ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು.
1: ಧನ್ಯವಾದಗಳು ಸರ್.
2: ತುಂಬಾ ಧನ್ಯವಾದಗಳು.
0: ತುಂಬಾ ಧನ್ಯವಾದಗಳು. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈ ಸಮಯದಲ್ಲಿ ದೇಶದ ಬಹುಭಾಗಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದೆ. ಸುಡುವ ಸೂರ್ಯ ಮತ್ತು ಬಿಸಿಗಾಳಿಯಂತಹ ಹವಾಮಾನದ ಸಮಯದಲ್ಲಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ನೀರು ಕುಡಿಯುತ್ತೀರಿ, ನೀವು ಬಿಸಿಲಿನಲ್ಲಿ ಹೊರಗೆ ಹೋಗಬೇಕಾದರೆ ಎಚ್ಚರಿಕೆಯಿಂದ ಹೋಗಿ. ಅಲ್ಲದೆ ಈ ನಿಟ್ಟಿನಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳು ಹೊರಡಿಸಿದ ಮಾರ್ಗಸೂಚಿಗಳನ್ನು ಅನುಸರಿಸುವುದನ್ನು ಮರೆಯಬೇಡಿ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಬೇಸಿಗೆಯನ್ನು ಎದುರಿಸಲು ಪರಿಹಾರಗಳು ಹೆಚ್ಚಾಗಿ ನಮ್ಮ ಅಡುಗೆ ಮನೆಗಳಲ್ಲಿ ಕಂಡುಬರುತ್ತವೆ. ತಾಪಮಾನ ತೀವ್ರಗೊಳ್ಳುತ್ತಿದ್ದಂತೆ ನಮ್ಮ ಮನೆಗಳಲ್ಲಿನ ಸ್ವಾದ ಬದಲಾಗುವುದನ್ನು, ಪಾಕ ಪದ್ಧತಿ ರೂಪಾಂತರಗೊಳ್ಳುವುದನ್ನು ನೀವು ಸಹ ಗಮನಿಸಿರಬಹುದು. ಕೆಲವು ಸ್ಥಳಗಳಲ್ಲಿ ನೀರಿಗಾಗಿ ಮಣ್ಣಿನ ಮಡಕೆಗಳನ್ನು ಬಳಸಲು ಆರಂಭಿಸಿದರೆ ಇನ್ನು ಕೆಲವೆಡೆ ಮೊಸರನ್ನು ಹೆಪ್ಪು ಹಾಕಿ ಸಿದ್ಧಪಡಿಸಲಾಗುತ್ತದೆ. ಇನ್ನೂ ಕೆಲವೆಡೆ ಮಾವಿನಕಾಯಿಗಳನ್ನು ಕುದಿಸಲಾಗುತ್ತದೆ. ಇದು ಸ್ಥಳೀಯ ಪಾನೀಯಗಳ ಋತುವಿನ ಆರಂಭ ಸೂಚಿಸುತ್ತದೆ. ನಿಮಗೆ ಖಂಡಿತವಾಗಿಯೂ ಈ ಸ್ಥಳೀಯ ಪಾನೀಯಗಳ ಬಗ್ಗೆ ಗೊತ್ತಿರಬಹುದು. ನೀವು ಉತ್ತರ ಭಾರತಕ್ಕೆ ಪ್ರಯಾಣಿಸಿದರೆ ಅನೇಕ ಸ್ಥಳಗಳಲ್ಲಿ ನೀವು ಆಂಪನ್ನಾ ಕಾಣಬಹುದು. ಇದು ಮಾವಿನಕಾಯಿಯ ರುಚಿ ಜೊತೆಗೆ ಬಿಸಿಲಿನ ತಾಪದಿಂದ ಉಪಶಮನ ಒದಗಿಸುತ್ತದೆ. ಪಂಜಾಬ್ ಅಥವಾ ಹರಿಯಾಣಕ್ಕೆ ಹೋದರೆ ನೀವು ದೊಡ್ಡ ದೊಡ್ಡ ಲೋಟಗಳಲ್ಲಿ ನೀಡುವ ಲಸ್ಸಿಯ ಸ್ವಾದವನ್ನು ಕಾಣುತ್ತೀರಿ. ರಾಜಸ್ಥಾನ್ ಮತ್ತು ಗುಜರಾತ್ನಲ್ಲಿ ಮಜ್ಜಿಗೆ ಬಹುತೇಕ ಎಲ್ಲಾ ಊಟಗಳಿಗೆ ಅತ್ಯಗತ್ಯ ಸಂಗತಿಯಾಗಿರುತ್ತದೆ. ಬಿಹಾರ್, ಜಾರ್ಖಂಡ್ ಮತ್ತು ಪೂರ್ವ ಉತ್ತರ ಪ್ರದೇಶದಲ್ಲಿ ಸತ್ತು ಶರ್ಬತ್ ಲಭಿಸುತ್ತದೆ. ಅದರ ಸ್ವಾದ ನಿಜವಾಗಿಯೂ ಹೋಲಿಸಲಾಗದಂತಹದ್ದು. ಏಕೆಂದರೆ ಅದು ನಿಮ್ಮ ಹಸಿವನ್ನು ನೀಗಿಸುವುದಲ್ಲದೆ ನಿಮಗೆ ಶಕ್ತಿಯನ್ನು ಕೊಡುತ್ತದೆ. ಕೊಂಕಣ ಪ್ರದೇಶ ಮತ್ತು ಗೋವಾದಲ್ಲಿ ನಿಮಗೆ ಕೋಕಂ ಶರ್ಬತ್ ಮತ್ತು ಸೋಲ್ ಕಡಿ ಸಿಕ್ಕುತ್ತದೆ. ದಕ್ಷಿಣ ಭಾರತದಲ್ಲಿ ಪಾನಕ, ನೀರ್ಮೋರ್ ಮತ್ತು ಸಾಂಬಾರಿವೆ. ಒಡಿಶಾದಲ್ಲಿ ಬೇಲ್ಪನ ಅಂದರೆ ಬಳುವಲಕಾಯಿಯ ಪಾನಕ. ಇವು ಕೇವಲ ಪಾನೀಯಗಳಲ್ಲ, ಅವು ಭಾರತದ ವೈವಿಧ್ಯಮಯ ಪ್ರದೇಶಗಳ ಸಾಂಸ್ಕೃತಿಕ ಸಂಪ್ರದಾಯಗಳ ಅವಿಭಾಜ್ಯ ಅಂಗವಾಗಿದೆ. ಇದಲ್ಲದೆ ಅವು ಏಕ್ ಭಾರತ್ ಶ್ರೇಷ್ಠ ಭಾರತ್ ಈ ಚೈತನ್ಯದ ಕುರುಹೂ ಆಗಿದೆ. ಒಂದು ವಿಷಯವನ್ನು ಖಂಡಿತ ನೆನಪಿನಲ್ಲಿಡಿ, ಇವುಗಳಲ್ಲಿ ಬಹಳಷ್ಟು ಸಿದ್ಧತೆಗಳು ನಮ್ಮ ಅಡುಗೆ ಮನೆಗಳು ಮತ್ತು ನಮ್ಮ ಹೊಲಗದ್ದೆಗಳಿಂದಲೇ ಹುಟ್ಟಿಕೊಂಡಿರುವಂತಹವಾಗಿವೆ. ಅವುಗಳಿಗೆ ಪ್ರಮುಖ ವಾಣಿಜ್ಯ ಬ್ರ್ಯಾಂಡಿಂಗ್ನ ಬೆಂಬಲ ಇಲ್ಲದಿರಬಹುದು, ಆದರೆ ತಲೆಮಾರುಗಳ ಅನುಭವ ಇದರಲ್ಲಿ ಮಿಳಿತವಾಗಿದೆ. ಈ ಬೇಸಿಗೆ ಋತುವಿನಲ್ಲಿ ಈ ಸ್ಥಳೀಯ ಪಾನೀಯಗಳನ್ನು ಎಲ್ಲರೂ ಸಂಪೂರ್ಣವಾಗಿ ಆನಂದಿಸಿ. ಸ್ನೇಹಿತರೆ, ಬೇಸಿಗೆ ಬರುತ್ತಿದ್ದಂತೆಯೇ ಪ್ರತಿಯೊಂದು ಮನೆಯಲ್ಲಿಯೂ ಮಾತಿನ ಮಧ್ಯೆ ಬರುವ ಮತ್ತೊಂದು ವಿಷಯವೆಂದರೆ ಅದು ಮಾವು. ಮನೆಗಳಲ್ಲಿ ಮಾವು ಮಾತುಕತೆಯ ವಿಷಯವಾಗುತ್ತದೆ. ಭಾರತದಲ್ಲಿ ಬೇಸಿಗೆ ಋತುವಿನಲ್ಲಿ ಮಾವಿನ ಬಗ್ಗೆ ಮಾತುಕತೆ ಆಡದ ಮನೆಯೇ ಇಲ್ಲ ಎಂದರೆ ತಪ್ಪಾಗಲಾರದು. ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಆದ ಮಾವು, ತನ್ನದೇ ಆದ ರುಚಿ, ತನ್ನದೇ ಆದ ಪರಿಮಳ ಇರುತ್ತದೆ. ಮಹಾರಾಷ್ಟ್ರ ಮತ್ತು ಕೊಂಕಣದ ಆಪೂಸ್ ಅಲ್ಫಾನ್ಸೋ, ಗುಜರಾತ್ನ ಕೇಸರ್ ಇದಂತೂ ಮಾವಿನ ರಸದ ಜೀವಾಳ. ಉತ್ತರ ಪ್ರದೇಶದ ದಶಹರಿ ಮತ್ತು ನನ್ನ ಕಾಶಿಯ ಲಂಗ್ಡಾ. ಅಂದಹಾಗೆ ಲಂಗ್ಡಾ ಮಾವಿಗೆ ಒಂದು ವಿಶೇಷತೆ ಇದೆ, ಹಣ್ಣಾದ ನಂತರವೂ ಅದರ ಬಣ್ಣ ಕೆಲವೊಮ್ಮೆ ಹಸಿರಾಗಿಯೇ ಇರುತ್ತದೆ. ಬಿಹಾರದ ಜರ್ದಾಲು ಹಣ್ಣಿನ ಸುವಾಸನೆಯನ್ನು ದೂರದಿಂದಲೇ ಗುರುತಿಸಬಹುದು. ಚೌಸಾ, ಮಾಲ್ಡಾ, ಪ್ರತಿಯೊಂದು ಹೆಸರಿಗೂ ಅದರೊಂದಿಗೆ ಸಂಬಂಧಿಸಿದ ನೆನಪುಗಳಿವೆ. ದಕ್ಷಿಣ ಭಾರತಕ್ಕೆ ಹೋಗಿ ನೋಡಿ, ಅಲ್ಲಿ ಬಂಗನ್ಪಲ್ಲಿ, ತೋತಾಪುರಿ, ನೀಲಂ, ಮಲಗೋವಾ, ಬಂಗಾಳದಲ್ಲಿ ಹಿಮಸಾಗರ್, ಒಡಿಶಾ ಮತ್ತು ಆಂಧ್ರಪ್ರದೇಶದಲ್ಲಿ ಸುವರ್ಣರೇಖಾ ಇವೆಲ್ಲ ಇವೆ. ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ ಸ್ಥಳ ಬದಲಾದಂತೆ ಮಾವಿನ ರೂಪ, ಬಣ್ಣ, ರುಚಿಯೂ ಬದಲಾಗುತ್ತದೆ. ಸ್ನೇಹಿತರೆ, ಮಾವಿನ ಈ ಪಯಣ ಈಗ ಗ್ರಾಮದಿಂದ ಜಾಗತಿಕ ಮಾರುಕಟ್ಟೆಯವರೆಗೂ ತಲುಪುತ್ತಿದೆ. ಇಂದು ಮನದ ಮಾತಿನ ಮೂಲಕ ನಾನು ಮಾವು ಕೃಷಿಯಲ್ಲಿ ತೊಡಗಿರುವ ರೈತ ಸೋದರ ಸೋದರಿಯರನ್ನು ಪ್ರಶಂಸಿಸುತ್ತಿದ್ದೇನೆ. ನೀವು ದೇಶದ ಕೃಷಿ ಅರ್ಥವ್ಯವಸ್ಥೆಗೆ ಕೇವಲ ಸಾಮಾನ್ಯ ರೈತರಲ್ಲ, ನೀವು ವಿಶೇಷ ರೈತರು. ಇದನ್ನು ಹೀಗೆಯೇ ಮುಂದುವರಿಸಿ. ಸ್ನೇಹಿತರೆ, ಬೇಸಿಗೆ ಈ ದಿನಗಳಲ್ಲಿ

ಈ ಶಾಲೆಗಳಿಗೆ ರಜೆಯಂತೂ ಇದ್ದೇ ಇರುತ್ತದೆ. ಆದರೆ ನಿಮಗೂ ಪ್ರವೇಶ ಪಡೆದುಕೊಳ್ಳಬೇಕೆಂದು ಮನಸ್ಸಾಗುವ ಒಂದು ತರಗತಿಯ ಬಗ್ಗೆ ನಾನು ಈಗ ಹೇಳುತ್ತೇನೆ. ಸ್ನೇಹಿತರೆ, ಮಕ್ಕಳು, ಯುವಜನರು ಮತ್ತು ವೃದ್ಧರು ಬರುವ ಯಾವುದೇ ಶುಲ್ಕವಿಲ್ಲದ, ದೊಡ್ಡ ಕಟ್ಟಡವಿಲ್ಲದ, ತರಗತಿ ಕೊಠಡಿಗಳಿಲ್ಲದ, ಆದರೆ ನದಿಯಲ್ಲಿ ನಡೆಯುವಂತಹ ಒಂದು ಆಸಕ್ತಿದಾಯಕ ಶಾಲೆಯ ಬಗ್ಗೆ ಕಲ್ಪನೆ ಮಾಡಿಕೊಳ್ಳಿ. ಸ್ನೇಹಿತರೆ, ಇದೊಂದು ಕಥೆಯಲ್ಲ, ಇದೊಂದು ಪ್ರಾಮಾಣಿಕ ಪ್ರಯತ್ನ. ಕೇರಳದ ಆಲುವಾದಲ್ಲಿ ಸಾಜಿ ವಲಾಶೇರಿಲಾ ಅವರು ಇಂತಹದ್ದೇ ಒಂದು ಸ್ವಿಮ್ಮಿಂಗ್ ಕ್ಲಬ್ ನಡೆಸುತ್ತಿದ್ದಾರೆ. ಇಲ್ಲಿಯವರೆಗೂ 15,000 ಅಧಿಕ ಮಂದಿ ಇಲ್ಲಿ ಈಜುವುದನ್ನು ಕಲಿತಿದ್ದಾರೆ. ಸಾಜಿಯವರು ದಿವ್ಯಾಂಗ ಮಕ್ಕಳಿಗೆ ಕೂಡ ಈಜು ಕಲಿಸಿದ್ದಾರೆ. ಈ ಪ್ರಯತ್ನದ ಹಿಂದೆ ಒಂದು ನೋವು ಕೂಡ ಅಡಗಿದೆ. ಕೆಲವು ವರ್ಷಗಳ ಹಿಂದೆ ಒಂದು ದೋಣಿ ಅಪಘಾತದಲ್ಲಿ ಹಲವಾರು ವಿದ್ಯಾರ್ಥಿಗಳ ಸಾವು ಸಂಭವಿಸಿತ್ತು. ಈ ದುರ್ಘಟನೆ ಸಾಜಿಯವರನ್ನು ತೀವ್ರವಾಗಿ ಬೆಚ್ಚಿ ಬೀಳಿಸಿತು. ಆ ಮಕ್ಕಳಿಗೆ ಈಜುವುದು ಹೇಗೆಂದು ತಿಳಿದಿದ್ದರೆ ಬಹುಶಃ ಬದುಕಿ ಉಳಿಯುತ್ತಿದ್ದರೇನೋ ಎಂಬ ಯೋಚನೆಯಿಂದಲೇ ಆರಂಭವಾದದ್ದು ಅವರ ಈ ಅಭಿಯಾನ. ಸ್ನೇಹಿತರೆ, ಸಾಜಿ ವಲಾಶೇರಿಲಾ ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಜನರಿಗೆ ಸೇವೆ ಸಲ್ಲಿಸಲು ಅಪಾರ ಸಂಪನ್ಮೂಲಗಳು ಬೇಕಾಗಿಲ್ಲ. ಬೇಕಾಗಿರುವುದು ಒಳ್ಳೆಯ ಉದ್ದೇಶ, ಸ್ಥಿರವಾದ ಪ್ರಯತ್ನ. ಇವುಗಳಿಂದ ಸಾವಿರಾರು ಜನರ ಜೀವನದಲ್ಲಿ ಪರಿವರ್ತನೆ ತರಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಕಳೆದ ಕೆಲವು ದಿನಗಳಲ್ಲಿ ನನಗೆ ಯುರೋಪ್ ಮತ್ತು ನೆದರ್ಲ್ಯಾಂಡ್ಸ್ಗೆ ಹೋಗುವ ಅವಕಾಶ ದೊರೆತಿತ್ತು. ನಾನು ಅಲ್ಲಿ ಹಲವಾರು ಸಭೆಗಳಲ್ಲಿ ಪಾಲ್ಗೊಂಡಿದ್ದೆ. ಆ ವೇಳೆ ಪ್ರತಿಯೊಬ್ಬ ಭಾರತೀಯನ ಮನಸ್ಸನ್ನು ಹೆಮ್ಮೆಯಿಂದ ತುಂಬುವಂತೆ ಮಾಡುವ ಘಳಿಗೆಯೊಂದು ಬಂದಿತ್ತು. ನೆದರ್ಲ್ಯಾಂಡ್ಸ್ನಲ್ಲಿ ಆಯೋಜನೆಯಾಗಿದ್ದ ಒಂದು ವಿಶೇಷ ಸಮಾರಂಭದಲ್ಲಿ ಚೋಳರ ಕಾಲದ ಪ್ರಾಚೀನ ತಾಮ್ರದ ಫಲಕಗಳನ್ನು ಭಾರತಕ್ಕೆ ಹಿಂದಿರುಗಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನೆದರ್ಲ್ಯಾಂಡ್ಸ್ನ ಪ್ರಧಾನಿಯವರೂ ಉಪಸ್ಥಿತರಿದ್ದರು. ಈ ತಾಮ್ರ ಫಲಕಗಳ ಕುರಿತಂತೆ ನನಗೆ ದೇಶ ವಿದೇಶಗಳಿಂದ ಸತತವಾಗಿ ಸಂದೇಶಗಳು ಬರುತ್ತಲೇ ಇವೆ. ಜನರು ಸಂತಸ ಹೆಮ್ಮೆ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರಪಂಚದಾದ್ಯಂತದ ತಮಿಳು ಸಮುದಾಯದಲ್ಲಿ ಇದರ ಬಗ್ಗೆ ವಿಶೇಷ ಉತ್ಸಾಹವಿದೆ. ಸ್ನೇಹಿತರೆ, ಈ ತಾಮ್ರ ಫಲಕಗಳ ಬಗ್ಗೆ ಜನರಲ್ಲಿ ಸಾಕಷ್ಟು ಕುತೂಹಲ ಮೂಡಿದೆ. ಆದ್ದರಿಂದ ಇಂದು ಅವುಗಳಿಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ಇದರಲ್ಲಿ 21 ದೊಡ್ಡ ಮತ್ತು 3 ಸಣ್ಣ ತಾಮ್ರದ ಫಲಕಗಳಿವೆ. ಅವು ಮುಖ್ಯವಾಗಿ ಮೊದಲನೇ ರಾಜರಾಜೇಂದ್ರ ಚೋಳ ಅವರ ತಂದೆ ರಾಜರಾಜ ಚೋಳ ನೀಡಿದ ವಾಗ್ದಾನವನ್ನು ಈಡೇರಿಸುವುದಕ್ಕೆ ಸಂಬಂಧಿಸಿವೆ. ಅವು ಆನೈಮಂಗಲಂ ಗ್ರಾಮವನ್ನು ಬೌದ್ಧ ಮಠಕ್ಕೆ ದಾನ ಮಾಡಿದ್ದನ್ನು ಉಲ್ಲೇಖಿಸುತ್ತದೆ. ಈ ತಾಮ್ರ ಫಲಕಗಳು ಚೋಳ ರಾಜವಂಶದ ಸಾಧನೆಗಳನ್ನು ವಿವರಿಸುತ್ತವೆ. ಅವು ಚೋಳ ಸಾಮ್ರಾಜ್ಯದ ಬಲವಾದ ಸಮುದ್ರ ಶಕ್ತಿಯನ್ನು ಬಹಿರಂಗಪಡಿಸುತ್ತವೆ. ಅವು ಆಗ್ನೇಯ ಏಷ್ಯಾದ ದೇಶಗಳೊಂದಿಗಿನ ಅವರ ಸಂಬಂಧಗಳ ಬಗ್ಗೆಯೂ ಮಾಹಿತಿಯನ್ನು ಒದಗಿಸುತ್ತವೆ. ಚೋಳ ಸಾಮ್ರಾಜ್ಯದ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ಇದೆ. ಸ್ನೇಹಿತರೆ, ನಮ್ಮ ಸರ್ಕಾರ ಭಾರತದ ಈ ಅಮೂಲ್ಯ ಪರಂಪರೆಯನ್ನು ಸಂರಕ್ಷಿಸಲು ಸತತವಾಗಿ ಪ್ರಯತ್ನ ಮಾಡುತ್ತಲೇ ಇದೆ. ಈ ಅನುಕ್ರಮದಲ್ಲಿ ಜ್ಞಾನ ಭಾರತಂ ಅಭಿಯಾನದ ಅಡಿಯಲ್ಲಿ ಛತ್ತೀಸ್ಗಢದ ಮಲ್ಹಾರ್ನಲ್ಲಿ ಕೂಡ ಒಂದು ಮಹತ್ವಪೂರ್ಣ ಅನ್ವೇಷಣೆ ಮಾಡಲಾಗಿದೆ. ಇಲ್ಲಿ 3 ಅಪರೂಪದ ತಾಮ್ರದ ಫಲಕಗಳು ಪತ್ತೆಯಾಗಿವೆ. ಇವು ಪಾಂಡುವಂಶಿ ರಾಜವಂಶದ ಮಹರ್ಷಿ ಬಾಲಾರ್ಜುನನ ಆಳ್ವಿಕೆಯ ಕಾಲದ್ದೆಂದು ನಂಬಲಾಗಿದೆ. ಈ ಶಾಸನಗಳು 6-7 ಶತಮಾನದ್ದು, ಅಂದರೆ 1400-1500 ಹಳೆಯದೆಂದೂ, ಈ ತಾಮ್ರದ ಫಲಕಗಳನ್ನು ಪ್ರಾಚೀನ ಬ್ರಾಹ್ಮೀ ಲಿಪಿ ಮತ್ತು ಪಾಲಿ ಭಾಷೆಯಲ್ಲಿ ಬರೆಯಲಾಗಿದೆಯೆಂದೂ ತಜ್ಞರು ನಂಬುತ್ತಾರೆ. ಇವುಗಳಿಂದ ಆ ಕಾಲದ ಆಡಳಿತ, ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ಪ್ರಮುಖ ಮಾಹಿತಿ ದೊರೆಯುತ್ತದೆ. ಸ್ನೇಹಿತರೆ, ನಾವು ಭಾರತೀಯರಲ್ಲಿ ಖಗೋಳ ವಿಜ್ಞಾನ ಅಂದರೆ ಆಸ್ಟ್ರಾನಮಿ ಬಗ್ಗೆ ಯಾವಾಗಲೂ ವಿಶೇಷ ಆಕರ್ಷಣೆ ಇದೆ. ನಮ್ಮ ದೇಶದಲ್ಲಿ ಇಂದಿಗೂ ಶತಮಾನಗಳಷ್ಟು ಹಳೆಯದಾದ ವೀಕ್ಷಣಾಲಯಗಳಿವೆ. ಅಲ್ಲಿ ಗಣಿತಶಾಸ್ತ್ರದ ಅದ್ಭುತ ಆವಿಷ್ಕಾರಗಳಾಗಿವೆ. ನೇವಿಗೇಷನ್ ಆಗಿರಲಿ, ಪಂಚಾಂಗವಿರಲಿ, ನಮ್ಮ ಹಬ್ಬ ಹರಿದಿನಗಳಿರಲಿ, ಇವುಗಳೆಲ್ಲದರ ಸಂಬಂಧ ಆಕಾಶ ಮತ್ತು ನಕ್ಷತ್ರಗಳೊಂದಿಗಿದೆ. ನಮ್ಮ ದೇಶದಲ್ಲಿ ಈ ಖಗೋಳ ಶಾಸ್ತ್ರ
ಪ್ರತಿ

ಪೀಳಿಗೆಯಲ್ಲೂ ಕುತೂಹಲ ಹುಟ್ಟುಹಾಕಿದೆ, ಅವರನ್ನು ಅನ್ವೇಷಣೆಗೆ ಪ್ರೇರೇಪಿಸಿದೆ. ಇಂದಿನ ಯುವಜನರಲ್ಲಿ ಕೂಡ ಇದರ ಬಗ್ಗೆ ಸಾಕಷ್ಟು ಉತ್ಸಾಹ ಕುತೂಹಲ ಕಂಡುಬರುತ್ತದೆ. ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ಆಸ್ಟ್ರಾನಮಿ ಕ್ಲಬ್ಸ್ ಬಹಳ ಜನಪ್ರಿಯವಾಗುತ್ತಿರುವುದನ್ನು ನೀವು ನೋಡಿಯೇ ಇರುತ್ತೀರಿ. ದೊಡ್ಡ ನಗರಗಳಿಂದ ಹಿಡಿದು ಸಣ್ಣ ಪಟ್ಟಣಗಳವರೆಗೂ, ಶಾಲೆಗಳಿಂದ ಹಿಡಿದು ಉದ್ಯಾನವನಗಳವರೆಗೂ ಈ ಸಂಬಂಧ ಚಟುವಟಿಕೆಗಳು ಕಂಡುಬರುತ್ತವೆ. ನನಗೆ ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ಬಗ್ಗೆ ತಿಳಿದು ಬಂತು. ಇಲ್ಲಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜಿಸಲಾಗುತ್ತದೆ. ಈ ಸಂಸ್ಥೆ ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ್ ಮಂಡಲ್ ಹೆಸರಿನ ಈ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಸ್ನೇಹಿತರೆ, ರಾತ್ರಿಯ ವೇಳೆ ನಕ್ಷತ್ರಗಳನ್ನು ವೀಕ್ಷಿಸುವುದು ಬಹಳ ಅದ್ಭುತ ಅನುಭವ ಎನಿಸುತ್ತದೆ. ಆಸ್ಟ್ರೋ ಕೇರಳ ಹೆಸರಿನ ಒಂದು ಸಂಸ್ಥೆ ನೈಟ್ ಅಬ್ಸರ್ವೇಷನ್ ಕ್ಯಾಂಪ್ಸ್ ಮತ್ತು ಕಾರ್ಯಾಗಾರಗಳನ್ನು ಆಯೋಜಿಸುತ್ತದೆ. ಇಲ್ಲಿ ಯುವ ಸ್ನೇಹಿತರು ಟೆಲಿಸ್ಕೋಪ್ ತಯಾರಿಕೆ ಮತ್ತು ಸ್ಟಾರ್ ಮ್ಯಾಪ್ಸ್ನ ಉಪಯೋಗವನ್ನು ಕಲಿಯುತ್ತಾರೆ. ರಾಜ್ಕೋಟ್ನ ಬಿಗ್ ಬ್ಯಾಂಗ್ ಆಸ್ಟ್ರಾನಮಿ ಕ್ಲಬ್ ಗೀರ್ನ ಅರಣ್ಯಗಳಿಂದ ಹಿಡಿದು ಕಚ್ನ ರನ್ವರೆಗೆ ಅನೇಕ ಆಸ್ಟ್ರಾನಮಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಜ್ಯೋತಿರ್ವಿದ್ಯಾ ಪರಿಸಂಸ್ಥಾ, ಇದು ಕೂಡ ಅತ್ಯಂತ ಪುರಾತನ ಖಗೋಳಶಾಸ್ತ್ರ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇಲ್ಲಿ ವೀಕ್ಷಣಾ ಸೌಲಭ್ಯಗಳೊಂದಿಗೆ ಪುಸ್ತಕಗಳು, ಗ್ರಂಥಾಲಯ ಮತ್ತು ಟೆಲಿಸ್ಕೋಪ್ ಲೈಬ್ರರಿ ಸೌಲಭ್ಯವೂ ಇದೆ. ನಾನು ICAAC ಅನ್ನು ಕೂಡ ಉಲ್ಲೇಖಿಸಲು ಬಯಸುತ್ತೇನೆ. ಇದೊಂದು ರಾಷ್ಟ್ರವ್ಯಾಪಿ ವಿದ್ಯಾರ್ಥಿ ನೇತೃತ್ವದ ನೆಟ್ವರ್ಕ್ ಆಗಿದ್ದು, ಖಗೋಳಶಾಸ್ತ್ರ ಮತ್ತು ಆಸ್ಟ್ರೋಫಿಸಿಕ್ಸ್ ಕ್ಲಬ್ಗಳನ್ನು ಪರಸ್ಪರ ಸಂಪರ್ಕಿಸುತ್ತದೆ. ಸ್ನೇಹಿತರೆ, ನಿಮ್ಮ ಹವ್ಯಾಸಕ್ಕಾಗಿ ಸಮಯ ಮೀಸಲಿಡುವುದು ಮತ್ತು ಯಾವಾಗಲೂ ಏನಾದರೂ ಹೊಸದನ್ನು ಕಲಿಯುತ್ತಲೇ ಇರುವುದು ಬಹಳ ಅಗತ್ಯ. ಈ ರಜಾ ದಿನಗಳಲ್ಲಿ ಯುವಜನರು ಖಗೋಳಶಾಸ್ತ್ರ ಕ್ಲಬ್ಗೆ ಸೇರಿಕೊಳ್ಳಬೇಕೆಂದು, ತಾರಾಲಯಕ್ಕೆ ಭೇಟಿ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಸ್ನೇಹಿತರೆ, ಮನದ ಮಾತು ಕಾರ್ಯಕ್ರಮವನ್ನು ಟಿವಿಯಲ್ಲಿ ವೀಕ್ಷಿಸುತ್ತಿರುವವರಿಗೆ ಒಂದು ವಿಡಿಯೋ ಖಂಡಿತವಾಗಿಯೂ ವೀಕ್ಷಿಸಬೇಕೆಂದು ಹೇಳುತ್ತೇನೆ. ಈ ವಿಡಿಯೋ ಕಳೆದ ಕೆಲವು ದಿನಗಳಲ್ಲಿ ಬಹಳ ಚರ್ಚೆಗೆ ಕಾರಣವಾಗಿತ್ತು. ಇದರಲ್ಲಿ ಕೆಲವರು ಬಹಳ ಧೈರ್ಯದಿಂದ, ಬಹಳ ಜಾಗರೂಕತೆಯಿಂದ ಒಂದು ಗಂಗಾ ಡಾಲ್ಫಿನ್ ಅನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ಸಂಪೂರ್ಣ ಪ್ರಯತ್ನಕ್ಕೆ ಸುಮಾರು 13 ಗಂಟೆಗಳ ಕಾಲ ಹಿಡಿಯಿತೆಂದು ತಿಳಿದು ನಿಮಗೆ ಆಶ್ಚರ್ಯವೆನಿಸಬಹುದು. ಕೊನೆಯಲ್ಲಿ ಆ ಡಾಲ್ಫಿನ್ ರಕ್ಷಿಸಲ್ಪಟ್ಟಿತು. ಸ್ನೇಹಿತರೆ, ಭಾರತದ ಮೊದಲ ಗಂಗಾ ಡಾಲ್ಫಿನ್ ರಕ್ಷಣಾ ಆಂಬ್ಯುಲೆನ್ಸ್, ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್, ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಘಟನೆ ಉತ್ತರ ಪ್ರದೇಶದಲ್ಲಿ ಸಂಭವಿಸಿದೆ. ಅಲ್ಲಿನ ಕಾಲುವೆಯಲ್ಲಿ ಗಂಗಾ ಡಾಲ್ಫಿನ್ ಸಿಲುಕಿಕೊಂಡಿತ್ತು. ಆ ಸಮಯದಲ್ಲಿ ನಮಾಮಿ ಗಂಗಾ ಅಭಿಯಾನದ ಅಡಿಯಲ್ಲಿ ನಿರ್ಮಿಸಲಾದ ಈ ಆಂಬ್ಯುಲೆನ್ಸ್ ಅದಕ್ಕೆ ಒಂದು ಭರವಸೆಯ ಕಿರಣದಂತೆ ಅದರ ಬಳಿ ತಲುಪಿತು. ನಂತರ ಅದನ್ನು ಎಚ್ಚರಿಕೆಯಿಂದ ರಕ್ಷಿಸಲಾಯಿತು, ಅದನ್ನು ಪರೀಕ್ಷಿಸಿ ಚಿಕಿತ್ಸೆ ನೀಡಲಾಯಿತು, ನಂತರ ಸುರಕ್ಷಿತವಾಗಿ ರಾಪ್ತಿ ನದಿಯಲ್ಲಿ ಬಿಡಲಾಯಿತು. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಒಂದು ಜೀವ ಪುನಃ ತನ್ನ ಮನೆಗೆ ಮರಳಿತು. ಸ್ನೇಹಿತರೆ, ಈ ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಬಹಳ ವಿಶೇಷವಾದುದು. ಇದನ್ನು ಒಂದು ನಡೆದಾಡುವ ಆಸ್ಪತ್ರೆಯ ರೀತಿಯಲ್ಲಿ ಸಿದ್ಧಪಡಿಸಲಾಗಿದೆ. ಇದರಲ್ಲಿ ಡಾಲ್ಫಿನ್ ಅನ್ನು ಸುರಕ್ಷಿತವಾಗಿ ಇರಿಸುವಂತಹ ವ್ಯವಸ್ಥೆ ಇದೆ. ಆಮ್ಲಜನಕ ಪೂರೈಕೆಯ ಸೌಲಭ್ಯವಿದೆ, ವಿಶೇಷ ಸ್ಟ್ರೆಚರ್ ಇದೆ, ರಕ್ಷಿಸುವ ಉಪಕರಣವಿದೆ. ಅಂದರೆ ಯಾವುದಾದರೂ ಡಾಲ್ಫಿನ್ ಗಾಯಗೊಂಡರೆ, ಕಾಲುವೆಯಲ್ಲಿ ಸಿಲುಕಿಕೊಂಡರೆ ಅಥವಾ ನದಿಯಿಂದ ಹೊರಬಂದರೆ ತಕ್ಷಣವೇ ಅದಕ್ಕೆ ಸಹಾಯ ಮಾಡಬಹುದಾಗಿದೆ. ಸ್ನೇಹಿತರೆ, ನಾವು ಗಂಗಾ ಡಾಲ್ಫಿನ್ ಅನ್ನು ರಕ್ಷಿಸಿದಾಗ ನಾವು ಕೇವಲ ಒಂದು ಜಾತಿಯನ್ನಷ್ಟೇ ಅಲ್ಲದೆ ಗಂಗೆಯ ಜೀವ ವೈವಿಧ್ಯವನ್ನು ಉಳಿಸಿದಂತಾಗುತ್ತದೆ. ನಾವು ನದಿಯ ಸಂಪೂರ್ಣ ಜೀವನ ವ್ಯವಸ್ಥೆಯನ್ನು ಉಳಿಸುತ್ತೇವೆ ಮತ್ತು ನಮ್ಮ ಭವಿಷ್ಯದ ಪೀಳಿಗೆಗಾಗಿ ಪ್ರಕೃತಿಯ ಅಮೂಲ್ಯ ಪರಂಪರೆಯನ್ನು ಕಾಪಾಡುತ್ತೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಿಮ್ಮಲ್ಲಿ ಅನೇಕರಿಗೆ ನದಿ, ಕೆರೆ ಅಥವಾ ಬಾವಿಯ ನೀರಿನೊಂದಿಗೆ ನೆನಪು ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ಕೆಲವರಿಗೆ ಕೆರೆಯಲ್ಲಿ ಈಜಿದ ನೆನಪಿರಬಹುದು, ಕೆಲವರಿಗೆ ಗೆಳೆಯರೊಂದಿಗೆ ಕೆರೆಯ ಸಮೀಪ ಆಟವಾಡಿದ ನೆನಪಿರಬಹುದು, ಕೆಲವರಿಗೆ ಆ ಮಣ್ಣಿನ ಸುವಾಸನೆ ನೆನಪಿರಬಹುದು. ಬಾಲ್ಯಕಾಲದ ಇಂತಹ ನೆನಪುಗಳು

ಜೀವನದುದ್ದಕ್ಕೂ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿರುತ್ತವೆ. ಸ್ನೇಹಿತರೆ, ನೆನಪುಗಳನ್ನು ಸಂರಕ್ಷಿಸುವ ಇಂತಹ ಪ್ರೇರಣಾದಾಯಕ ವಿಷಯವೊಂದು ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯಿಂದ ಬೆಳಕಿಗೆ ಬಂದಿದೆ. ಬಸ್ತಿಯ ನಿವಾಸಿ ಆಕಾಶ್ ಗುಪ್ತಾ ತಮ್ಮ ಗ್ರಾಮದಲ್ಲಿದ್ದ ಮನೋರಮಾ ನದಿಯನ್ನು ನೋಡಿ ಬಹಳ ದುಃಖಿತರಾಗುತ್ತಿದ್ದರು. ಏಕೆಂದರೆ ಅವರು ಬಾಲ್ಯದಿಂದಲೂ ಈ ನದಿಯನ್ನು ಸದಾ ಸ್ವಚ್ಛ ಹಾಗೂ ಜೀವಂತವಾಗಿ ಹರಿಯುವುದನ್ನು ನೋಡುತ್ತಾ ಬಂದಿದ್ದರು. ಕಾಲಕ್ರಮೇಣ ಈ ನದಿಯಲ್ಲಿ ಪ್ಲಾಸ್ಟಿಕ್ ಸಂಗ್ರಹವಾಗತೊಡಗಿತು. ಕೊಳಕು ಹೆಚ್ಚಾಗುತ್ತಲೇ ಇತ್ತು. ಇದಕ್ಕಾಗಿ ಯಾರನ್ನೂ ದೂರದೆ ಹೊಸ ಆರಂಭಕ್ಕೆ ಶ್ರೀ ಆಕಾಶ್ ನಿರ್ಧರಿಸಿದರು. ದೂರಲ್ಲ, ಹೊಸ ಆರಂಭ ಎನ್ನುವುದು ಅವರ ಮಂತ್ರವಾಯಿತು. ಅವರ ಬಳಿ ಇದ್ದದ್ದು ಬಲೆ, ಸನಿಕೆ ಮತ್ತು ಬುಟ್ಟಿ ಮಾತ್ರ. ಆದರೆ ಅವರಲ್ಲಿದ್ದ ಬಹು ದೊಡ್ಡ ಶಕ್ತಿ ಎಂದರೆ ಏನನ್ನಾದರೂ ಬದಲಾಯಿಸಬಹುದೆಂಬ ಸಂಕಲ್ಪ. ಈ ಯುವಕರು ನದಿಯಲ್ಲಿ ಇಳಿಯುತ್ತಿದ್ದರು ಮತ್ತು ನೀರಿನಲ್ಲಿದ್ದ ತ್ಯಾಜ್ಯ ಹೊರತೆಗೆಯುತ್ತಿದ್ದರು. ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಹೊರತರುತ್ತಿದ್ದರು. ಅನೇಕ ಬಾರಿ ಒಂದು ದಿನದಲ್ಲಿ 50-60 ಕಿಲೋನಷ್ಟು ತ್ಯಾಜ್ಯ ನದಿಯಿಂದ ಹೊರಬರುತ್ತಿತ್ತು. ಕ್ರಮೇಣ ಮನೋರಮಾ ನದಿಯ ಆ ಭಾಗ ಸ್ವಚ್ಛವಾಗಿ ಕಾಣತೊಡಗಿತು. ಸುತ್ತಮುತ್ತಲಿನ ಜನರು ಕೂಡ ಈ ಕೆಲಸದತ್ತ ಗಮನ ಹರಿಸತೊಡಗಿದರು. ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಹೆಚ್ಚಾಯಿತು. ಸ್ನೇಹಿತರೆ, ಗೋವಾದಿಂದ ಇಂತಹದ್ದೇ ಪ್ರೇರಣಾದಾಯಕ ಕಥೆಯೊಂದು ಹೊರಬಂದಿದೆ. ಗೋವಾದ ಬಾಲಕೃಷ್ಣ ಅಯ್ಯ ಓರ್ವ ನಿವೃತ್ತ ಶಿಕ್ಷಕರು. ಆದರೆ ಸಮಾಜಕ್ಕಾಗಿ ಕೆಲಸ ಮಾಡುವ ಅವರ ಉತ್ಸಾಹ ಇಂದಿಗೂ ಕುಗ್ಗದೆ ಅದೇ ರೀತಿ ಉಳಿದಿದೆ. ಮಡ್ಡಿ ತೋಲಾಪ್ ಪ್ರದೇಶದಲ್ಲಿದ್ದ ನೀರಿನ ಸಮಸ್ಯೆ ಅವರನ್ನು ಬಹಳ ಚಿಂತಿತರನ್ನಾಗಿಸಿತ್ತು. ಅವರು ಪರಿಹಾರಕ್ಕಾಗಿ ಕೆಲಸ ಆರಂಭಿಸಿದರು. ಕೊಳವೆ ಮಾರ್ಗ ಅಳವಡಿಸುವ ಕಾರ್ಯದಲ್ಲಿ ಬಾಲಕೃಷ್ಣ ಅವರು ಮಹತ್ವದ ಪಾತ್ರ ವಹಿಸಿದರು. ಇದರಿಂದಾಗಿ ಅನೇಕ ಮನೆಗಳಿಗೆ ನೀರು ತಲುಪುವಂತಾಯಿತು. ಪ್ರತಿದಿನ ನೀರಿಗಾಗಿ ಬವಣೆ ಅನುಭವಿಸುತ್ತಿದ್ದ ಕುಟುಂಬಗಳಿಗೆ ಇದು ಅತಿದೊಡ್ಡ ಪರಿಹಾರ ದೊರೆತಂತಾಯಿತು. ಸ್ನೇಹಿತರೆ, ಕಳೆದ ವರ್ಷ ನನಗೆ ಅತ್ಯಂತ ಅದ್ಭುತ ಅನುಭವವಾಯಿತು. ಇದು ಮನ್ ಕಿ ಬಾತ್ನೊಂದಿಗೆ ಕೂಡ ಸಂಬಂಧಿಸಿದೆ. ಹೀಗಾಗಿ ನಾನು ಅದರ ವಿಷಯ ಕುರಿತು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ತಮಿಳುನಾಡಿನ ನಾಗರಕೋಯಿಲ್ನಲ್ಲಿ ಓರ್ವ ಶಿಕ್ಷಕಿಯೊಂದಿಗೆ ನನ್ನ ಭೇಟಿಯಾಯಿತು. ಸುಮಾರು 3 ದಶಕಗಳ ಹಿಂದೆಯೇ ನಾನು ಅವರನ್ನು ಭೇಟಿಯಾಗಿದ್ದೆ. ನಾನು ಮಾತನಾಡುತ್ತಿರುವುದು ಗಿರಿಜಾ ಅಮ್ಮನವರ ಬಗ್ಗೆ. ಈ ಭೇಟಿಯ ಸಮಯದಲ್ಲಿ ಕೆಲವು ಯುವ ವಿದ್ಯಾರ್ಥಿಗಳು ಕೂಡ ಅವರೊಂದಿಗಿದ್ದರು. ಸ್ನೇಹಿತರೆ, ಗಿರಿಜಾ ಅಮ್ಮ ಅವರು ಸುಮಾರು 15 ಶಾಲೆಗಳನ್ನು ನಡೆಸುತ್ತಾರೆ. ಇವುಗಳ ಪೈಕಿ ಚೆನ್ನೈನ ಜಯಗೋಪಾಲ್ ಗರೋಡಿಯಾ ಹಿಂದೂ ವಿದ್ಯಾಲಯ ಮುಖ್ಯವಾದದ್ದು. ಈಕೆಯ ದೇಶಭಕ್ತಿಯ ಮನೋಭಾವ ಪ್ರತಿ ಭಾರತೀಯನಿಗೂ ಸ್ಫೂರ್ತಿದಾಯಕವಾಗಿದೆ. ಮನದ ಮಾತಿನಿಂದ ಪ್ರೇರಣೆ ಪಡೆದ ಅವರು ದೇಶದ ಅನೇಕ ಸೈನಿಕರಿಗೆ ಕೊಡುಗೆ ನೀಡುವುದಾಗಿ ಸಂಕಲ್ಪ ತೊಟ್ಟರು. ಇದಕ್ಕಾಗಿ ಅವರು ತಮ್ಮೆಲ್ಲಾ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಿದರು. ಪ್ರತಿದಿನವೂ ವೀರ ಸೈನಿಕರಿಗಾಗಿ 1 ರೂಪಾಯಿ ಕೊಡುಗೆ ನೀಡಬೇಕೆಂದು ಅವರು ಮಕ್ಕಳಲ್ಲಿ ಕೇಳಿಕೊಂಡರು. ಅಂದರೆ 1 ವರ್ಷದಲ್ಲಿ ಪ್ರತಿ ವಿದ್ಯಾರ್ಥಿಯಿಂದ 365 ರೂಪಾಯಿ ಸಂಗ್ರಹವಾಯಿತು. ಈ ಸಣ್ಣ ಸಣ್ಣ ಕೊಡುಗೆಯಿಂದ ಸರಿಸುಮಾರು 40 ಲಕ್ಷ ರೂಪಾಯಿ ಸಂಗ್ರಹವಾಯಿತು. ಗಿರಿಜಾ ಅಮ್ಮ ಅವರು ಈ ಸಂಪೂರ್ಣ ಮೊತ್ತದ ಚೆಕ್ಕನ್ನು ನನಗೆ ನೀಡಿದರು. ಭಾರತ ಮಾತೆಗೆ ಅವರ ಹೃದಯದಲ್ಲಿದ್ದ ಸಮರ್ಪಣಾ ಭಾವ ಅದೆಷ್ಟು ಆಳವಾಗಿತ್ತೆಂಬುದು ಅವರೊಂದಿಗಿನ ಮಾತುಕತೆಯಿಂದ ನನಗೆ ಮನದಟ್ಟಾಯಿತು. ಕಳೆದ ವರ್ಷವಷ್ಟೇ ಚೆನ್ನೈನ ಪ್ರಥಮ ಹಿಂದೂ ವಿದ್ಯಾಲಯ ತನ್ನ 50 ವರ್ಷಗಳನ್ನು ಪೂರ್ಣಗೊಳಿಸಿತು. ದೇಶದ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಹೆಮ್ಮೆಯನ್ನು ಮುಂದಕ್ಕೆ ಕೊಂಡೊಯ್ಯುವಲ್ಲಿ ಶಾಲೆಯ ನೆಟ್ವರ್ಕ್ನ ಪಾತ್ರ ಅತ್ಯಂತ ಶ್ಲಾಘನೀಯವಾಗಿದೆ. ಇದರೊಂದಿಗೆ ಕೈಜೋಡಿಸಿರುವ ಪ್ರತಿಯೊಬ್ಬರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಮತ್ತು ವೀರ ಸೈನಿಕರಿಗಾಗಿ ಕೊಡುಗೆ ನೀಡಿದ ಆ ವಿದ್ಯಾರ್ಥಿಗಳನ್ನು ಹೃತ್ಪೂರ್ವಕವಾಗಿ ಪ್ರಶಂಸಿಸುತ್ತೇನೆ. ಸ್ನೇಹಿತರೆ, ಭಾರತದ ಪ್ರತಿ ಗ್ರಾಮದಲ್ಲಿ ಪ್ರತಿ ನಗರದಲ್ಲಿ ನಮಗೆ ಸ್ಫೂರ್ತಿ ಪ್ರೇರಣೆ ನೀಡುವಂತಹ ಏನಾದರೊಂದು ನಡೆಯುತ್ತಲೇ ಇದೆ. ಹಲವು ಬಾರಿ ಈ ಪ್ರಯತ್ನಗಳ ಬಗ್ಗೆ ಹೆಚ್ಚು ಮಾತುಕತೆ ನಡೆಯುವುದಿಲ್ಲ. ಆದರೆ ನಮಗೆ ಇವುಗಳ ಬಗ್ಗೆ ತಿಳಿದು ಬಂದಾಗ ನಮ್ಮ ದೇಶದ ಮತ್ತು ನಮ್ಮ ಜನರ ಶಕ್ತಿಯಿಂದ ದೇಶ ಪ್ರಗತಿಯ ಹಾದಿಯಲ್ಲಿ ಮುಂದೆ ಸಾಗುತ್ತಿದೆ ಎಂಬ ನಂಬಿಕೆ ಮತ್ತಷ್ಟು ಬಲಗೊಳ್ಳುತ್ತದೆ. ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಇಂತಹ ಪ್ರಯತ್ನಗಳನ್ನು ಖಂಡಿತವಾಗಿಯೂ ನೋಡಿ ಎನ್ನುವುದು ನಿಮ್ಮೆಲ್ಲರಲ್ಲಿ ನನ್ನ ಮನವಿ. ಸಮಾಜಕ್ಕಾಗಿ ಉತ್ತಮ ಕೆಲಸ ಕಾರ್ಯ ಮಾಡುತ್ತಿರುವ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಪ್ರಶಂಸಿಸಿ ಅವರಿಂದ

0: ಕಲಿಯಿರಿ. ಸಾಧ್ಯವಾದಲ್ಲಿ ನೀವು ಕೂಡ ಯಾವುದಾದರೊಂದು ಉತ್ತಮ ಕೆಲಸದಲ್ಲಿ ಕೈ ಜೋಡಿಸಿ. ಮುಂದಿನ ತಿಂಗಳ ಮನದ ಮಾತಿನಲ್ಲಿ ಮತ್ತಷ್ಟು ಪ್ರೇರಣಾದಾಯಕ ವಿಷಯಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅನೇಕ ಅನೇಕ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆವಿ ಕೃಷ್ಣಪ್ಪ ಮತ್ತು ನಂದನ್ ಕುಮಾರ್ ಎಲ್ಒ. ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ಗಂಟೆಗೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಮರು ಪ್ರಸಾರವಾಗಲಿದೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
3: ಆಕಾಶವಾಣಿ

ವನಿತಾ ವಿಹಾರ. ಇಂದಿನ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ಸಂಗೀತ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ. ಮಾತನಾಡಿಸುತ್ತಾರೆ ಕೆಎಲ್ ರಾಜೇಶ್ವರಿ.

ಕೇಳಿ ಬಹುಮುಖ ಪ್ರತಿಭೆಯ ಮಹಿಳೆ ಹಾಗೂ ವಿಶೇಷ ಸಂಗೀತ ವಾದ್ಯ ಮೆಲೋಡಿಕಾ ನುಡಿಸುವ ಸುಧಾ ಗಡಿಯಾರ್ ಅವರ ಪರಿಚಯ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ಸಂಗೀತಮಯ ವನಿತಾ ವಿಹಾರ ಅಂತಾನೆ ಹೇಳಬಹುದು. ನೀವೇ ಕೇಳಿದ ಹಾಗೆ ಈ ಒಂದು ಸುಶ್ರಾವ್ಯ ಕಂಠದ ಒಡತಿ ಸುಧಾಗಡಿಯಾರ್ ಅವರು, ಇವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ. ಈಕೆ ಸಂಗೀತ ಸಂಯೋಜಕಿ, ಹಾಗೇನೇ ಗಾಯಕಿ ಮತ್ತು ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮೆಲೋಡಿಕಾ ಅನ್ನುವಂತಹ ವಿಶಿಷ್ಟ ವಾದನವನ್ನು ಕೂಡ ಇವರು ನುಡಿಸ್ತಾರೆ. ನಮಸ್ಕಾರ ಸುಧಾ ಅವರೇ.
1: ನಮಸ್ಕಾರ ಮೇಡಮ್.
0: ನೀವು ಹಾಡ್ತಾ ಇದ್ರೆ ಹಾಗೆ ಕೇಳ್ತಾ ಇರೋಣ ಅಂತ ಅನ್ಸುತ್ತೆ. ಯಾರ ಹತ್ರ ಕಲ್ತ್ರಿ ಸಂಗೀತನ?
1: ನನ್ನ ಸಂಗೀತ ಪಯಣ ಶುರುವಾಗಿದ್ದು ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಮದುವೆ ಆದ ನಂತರ ಮೇಡಮ್.
0: ಓಹೋ.
1: ಮೂಲತಃ ಉಡುಪಿಯವರು ನಾವು. ಮನೆಯಲ್ಲಿ ಚಿಕ್ಕಂದಿನಿಂದಲೂ ಸಂಜೆ ದೀಪ ಹಚ್ಚಿದ ತಕ್ಷಣ ಮನೆಯಲ್ಲಿ ಒಂದ್ ತಾಸ್ ಭಜನೆ ಮಾಡ್ಬೇಕು, ಅದೊಂದು ಕ್ರಮ. ದಿನಾಲು ಶಾಲೆಯಿಂದ ಬಂದ ತಕ್ಷಣ ನೀವು ಹೋಮ್ವರ್ಕ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಂದು ತಾಸ್ ಭಜನೆ ಅಂತೂ ಮಾಡ್ಲೇಬೇಕು. ಅದು ಚಿಕ್ಕಂದಿನಿಂದ ಇತ್ತು ಅಭ್ಯಾಸ, ಅಷ್ಟಕ್ಕೆ ಸೀಮಿತವಾಗಿತ್ತು. ಶಾಲೆಗಳಲ್ಲಿ ಎಲ್ಲಾದ್ರೂ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇದ್ವಿ. ಅದು ಬಿಟ್ರೆ ಸಂಗೀತ ಕಲಿಬೇಕು ಅನ್ನೋದು ಒಂದು ಒಳಗಡೆ ಒಂದು ಇತ್ತು ನನಗೆ. ಮನೆಯಲ್ಲಿ ಆ ತರ ಒಂದು ಪ್ರೋತ್ಸಾಹ ಇರ್ಲಿಲ್ಲ. ತಂದೆ ತಾಯಿಗಳು ಹೆಣ್ಮಕ್ಳು ಅಲ್ಲಿ

0: ಹೋಗ್ಬಾರ್ದು ಇಲ್ಲಿ ಹೋಗ್ಬಾರ್ದು ಅನ್ನೋ ಒಂದು ಚೌಕಟ್ಟಿನಲ್ಲೇ ನಾವು ಬೆಳೆದವರು. ಹಾಗಾಗಿ ಅದು ಒಳಗಡೆನೆ ಹಾಗೇನೆ ಉಳ್ಕೊಂಡ್ಬಿಡ್ತು ಮನಸ್ಸಲ್ಲಿ. ಆದ್ರೆ ಸಂಗೀತವನ್ನ ನಾವು ಅಂದ್ರೆ ದೇವರ ನಾಮವನ್ನ ಮನೆಯಲ್ಲಿ ಭಜನೆಯ ಮೂಲಕ ಹಾಡ್ಕೊಂಡು ಬಂದ ಪದ್ಧತಿ ಇತ್ತು. ಮದುವೆ ಆದ ನಂತರ ಬೆಂಗಳೂರಿಗೆ ಬಂದ್ಮೇಲೆ ಎರಡು ಮಕ್ಕಳು ನನಗೆ ಹುಟ್ಟಿ, ಅವು ಮಕ್ಕಳು ಬೆಳೀತಾ ಇರುವಾಗ ನಮ್ಮ ಮನೆಯ ಪಕ್ಕದಲ್ಲೇ ಒಂದು ಸಂಗೀತ ಸಂಸ್ಥೆ, ಮ್ಯೂಸಿಕ್ ಹೌಸ್ ಅಂತ ಒಂದು ಸಂಗೀತ ಸಂಸ್ಥೆ ಇತ್ತು ಆಗ. ಇದು 2001 ವಿಷಯ. ಅಲ್ಲಿ ನಮ್ಗೆ ನಮ್ಮ ಗುರುಗಳಾದ ಪಂಡಿತ್ ಪ್ರಕಾಶ್ ಕುಮಾರ್ ಹೆಗ್ಡೆ ಹಾಗೂ ಅವರ ಶ್ರೀಮತಿಯಾದ ಮಂಗಳಾಂಬಾ ಹೆಗ್ಡೆ ಅವರ ಪರಿಚಯ ಆಯ್ತು. ಮೊದಲು ಹೀಗೆ ಸಂಸ್ಥೆ ನೋಡಿದ ತಕ್ಷಣ ಹೋಗಿ ಹೀಗೆ ಮಾತಾಡ್ಸಿದ್ವಿ. ಮಾತಾಡಿಸ್ತಾ ಅವರ ಮಕ್ಕಳು ನಮ್ಮ ಮಕ್ಕಳು ಸಮವಯಸ್ಕರ ಆಗಿರೋದ್ರಿಂದ ಮಕ್ಳು ಮಕ್ಕಳು ಮೊದಲಿಗೆ ಫ್ರೆಂಡ್ಶಿಪ್ ಆಯ್ತು. ಅಲ್ಲಿಂದ ಮಾತಾಡ್ತಾ ಹಾಗೆ ಹೇಳ್ದೆ, ಫಸ್ಟ್ ಮಕ್ಕಳಿಗೆ ಹಾಕ್ತೀನಿ ಅಂತ ಹೇಳಿದೆ. ನನ್ಗೆ ಫಸ್ಟ್ ಕೇಳಲಿಕ್ಕೆ ಮುಜುಗರ ಆಯ್ತು, ಆಸೆ ಇತ್ತು ಒಳಗಡೆ. ಅದು ನನ್ನನ್ನು ಅಲ್ಲಿ ಕರೆದು ಹೋಗಿದ್ದು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. ಅಲ್ಲಿ ಹೋಗಿ ನಾನು ಹೇಳಿದೆ, ಮೇಡಮ್ ನಾನು ನನ್ನ ಮಕ್ಕಳಿಗೆ ಸಂಗೀತಕ್ಕೆ ಹಾಕ್ಲಾ, ಈ ತರ ನಾವು ಮನೇಲಿ ಭಜನೆ ಮಾಡ್ತೇವೆ, ಅದಕ್ಕೆ ನನಗೆ ಸಹವಾದ್ಯಗಳು ಬೇಕು. ಇದು ನಮ್ಮ ಯಜಮಾನರ ಒಂದು ಆಸೆನೂ ಆಗಿತ್ತು. ಅವರು ತುಂಬಾ ಮುಂಚೆಯಿಂದ ಅವರು ಆಸೆ ಪಡ್ತಾ ಇದ್ರು. ಅವ್ರು ಇಂಜಿನಿಯರಿಂಗ್ ಮೈಸೂರಲ್ಲಿ ಮಾಡುವಾಗ ಮೃದಂಗಂ ಕಲಿಬೇಕು, ತಬಲಾ ಕಲಿಬೇಕು ಅಂತ ಆಸೆ ಇತ್ತು ಅವರಿಗೆ. ಅಲ್ಲಿ ಕಲೀಲಿಕ್ಕೆ ಆಗ್ಲಿಲ್ಲ, ಇಂಜಿನಿಯರ್ ಆಯ್ತು, ಅವರ ಆಸೆನೂ ಅದಾಗಿತ್ತು. ಸೊ ಮಕ್ಕಳಿಗೆ ನಾನು ದೊಡ್ಡ ಮಗನಿಗೆ ತಬಲಾಗೆ ಫಸ್ಟ್ ಹಾಕಿದೆ. ತಬಲಾಗ್ ಹೋಗುವಾಗ ಅವನ್ ಕರ್ಕೊಂಡು ಹೋಗಿ ಬರುವಾಗ ನಾನು ಅಲ್ಲಿ ಕುತ್ಕೊಂಡ್ಬಿಡ್ತಾ ಇದ್ದೆ. ಅವನ್ ತಬಲಾ ಪ್ರಾಕ್ಟೀಸ್ ಮಾಡುವಾಗ ನಾನು ಅಲ್ಲಿ ಕುತ್ಕೊಳ್ಳೋದು, ಬೇರೆ ಅವರು ಸಂಗೀತ ಕ್ಲಾಸ್ ಎಲ್ಲ ಬೇರೆ ಬೇರೆ ಇದ್ರಲ್ಲಿ ನಡೀತಾ ಇರುವಾಗ ನಾನು ಕೇಳ್ತಾ ಇರ್ತಾ ಇದ್ದೆ. ಅವನು ಮಧ್ಯದಲ್ಲಿ ಅವನು ನಿಲ್ಸ್ಬಿಟ್ಟ 6 ತಿಂಗಳು, ಚಿಕ್ಕ ಮಗು ಅವನು. ಅವನಿಗೆ ತಬಲಾಗ ಹಾಕಿದಾಗ ಒಂದು 6 ವರ್ಷ, ಅವನ ಪಾಪ ಕೈ ಎಲ್ಲ ತುಂಬಾ ಪುಟ್ಟದಲ್ವಾ, ಅವ್ನ ನಿಲ್ಸದ ಅಂತ ನಾನು. ಆದ್ರೂ ನಾನು ನನ್ನ ಗುರುಗಳ ಹತ್ರ ಹಾಗೆ ಪರಿಚಯದಲ್ಲೇ ಇದ್ದೆ. ಅವ್ರಿಗೆ ಹೇಳ್ದೆ, ಯಾಕೋ ಮನಸ್ಸು ಮಾಡ್ತಾ ಇಲ್ಲ ಗುರುಗಳವನು, ಏನ್ ಮಾಡೋದು ಅಂದಾಗ, ತೊಂದ್ರೆ ಇಲ್ಲ ಅವ್ರಿಗೆ ಬಿಡಿ, ಸ್ವಲ್ಪ ಮಧ್ಯದಲ್ಲಿ ಅವ್ರಿಗೆ ಕೊಡಿ ಟೈಮು, ಮತ್ತೆ ಅವ್ರು ಮನ್ಸು ಮಾಡ್ಬೋದು ಅಂತ ಹೇಳಿದ್ರು. ಸರಿ, ಮತ್ತೆ 6 ತಿಂಗಳಿಗೂ ಮತ್ತೆ ನಾನು ಅವ್ರನ್ನ ಕರ್ಕೊಂಡು ಹೋದೆ. ಆಗ ಅವರು ಅಲ್ಲಿ ಕೀಬೋರ್ಡ್ಗೆ ಹಾಕಿದ್ರು ಅವನಿಗೆ. ಸರಿ, ಅವನಿಗೆ ಕೀಬೋರ್ಡ್ ಶುರು ಆಯ್ತು. ಕೀಬೋರ್ಡ್ಗೆ ಅವನಿಗೆ ಏನು ಹೇಳ್ಕೊಡ್ತಾರೋ ಅದನ್ನ ಪಾಠಗಳನ್ನ ಮನೆಗೆ ಬಂದ ತಕ್ಷಣ ಅವ್ನು ನುಡಿಸುವಾಗ ನಾನು ಅವನ ಜೊತೆ ಕುತ್ಕೋತಾ ಇದ್ದೆ. ಕುತ್ಕೊಂಡು ಅವನ್ ನುಡಿಸ್ತಾನೋ ಇಲ್ವೋ ನಾನ್ ನುಡಿಸ್ಬಿಡ್ತಿದ್ದೆ. ಅಲ್ಲಿ ನನ್ ಎಲ್ಲೋ ಒಂಥರ ಕುತೂಹಲ ಬಂತು. ಓ, ಇದೇನೋ ಇದೆ, ಇದ್ರಲ್ಲಿ ಏನೋ ಕಲೀಲಿಕ್ಕೆ ನನ್ನಿಂದ ಆಗುವಂತದ್ದೇನೋ ಅನಿಸ್ತಾ ಇದೆ ನನಗೆ ಅಂತ ನಾನು ಕಲಿಯಕ್ಕೆ ಶುರು ಮಾಡಿದೆ. ಮಕ್ಕಳಲ್ವಾ, ಅವ್ರಿಗೆ ಏನೋ ಅಂದ್ರೆ ಒಂದ್ಸಲ ನುಡಿಸ್ತಾರೆ ಹೋಗ್ಬಿಡ್ತಾರೆ, ಅವ್ರಿಗೆ ಅಷ್ಟು ಮೆಮೊರಿ ಪವರ್ ಅದು ಚೆನ್ನಾಗೂ ಇರುತ್ತೆ. ಆದ್ರೆ ನನ್ಗೆ ಏನ್ ಅನ್ಸ್ತಾ ಇತ್ತು, ಅವ್ನು ನುಡಿಸಿದ್ದೇನಾದ್ರೂ ತಪ್ಪಿರ್ಬೋದಾ ನೋಡೋಣ ಅಂತ ನಾನು ಪ್ರಯತ್ನ ಪಟ್ಟು ಸುಮ್ನೆ ಹಿಂಗೆ ಹಿಂಗೆ ನುಡಿಸ್ತಾ ಇದ್ದೆ. ಸರಿ, ಅದು ಇರ್ಬೋದು, ಆದ್ರೆ ನಂದು ಫಿಂಗರಿಂಗ್ ಎಲ್ಲ ತಪ್ಪ ಆಗ್ತಾ ಇತ್ತು. ಅದಕ್ಕೆ ಅನ್ಕೊಂಡೆ, ಯೋ ನಾನು ತಪ್ಪು ನುಡಿಸ್ತೀನೇನೋ, ಬಟ್ ಏನೋ ಇದೆ ಇದ್ರಲ್ಲಿ ಅಂತ ಅಲ್ಲಿ ಕುತೂಹಲ ಬಂತು. ನೆಕ್ಸ್ಟ್ ದಿನ ಕ್ಲಾಸಿಗೆ ಹೋದಾಗ ಮಂಗಳಾಂಬೆ ಮೇಡಮ್ ಅವ್ರನ್ನ ಕೇಳಿದೆ, ನನ್ನ ಭಜನೆಗೆ ಸರಿಯಾಗಿ ಏನಾದ್ರೂ ಹಾರ್ಮೋನಿಯಂ ಕಲಿಬಹುದಾ ಅಂದಾಗ, ಓ ಖಂಡಿತ ಕಲಿಯರಿ ಸುಧಾ ಅವರೇ, ನೀವು ಭಜನೆ ಹಾಡ್ತೀರಾ ಇಷ್ಟು ಚೆನ್ನಾಗಿ, ನಿಮ್ಗೆ ಇದು ಸಹ ವಾದನ ತುಂಬಾ ಉಪಯುಕ್ತ ಆಗುತ್ತೆ, ಖಂಡಿತ ನೀವು ಕಲಿಯಕ್ಕೆ ಶುರು ಮಾಡ್ತೀರಲ್ಲ, ಶಾಸ್ತ್ರೀಯ ಸಂಗೀತನ ಕಲಿಯಿರಿ, ಅದರಲ್ಲಿ ನಿಮ್ಗೆ ಕೆಲವು ರಾಗಗಳ ಪರಿಚಯ ಆಗತ್ತೆ. ಅವ್ರು ಅವತ್ ಹೇಳಿದ ಮಾತು ಮುಂದುವರ್ಸ್ಕೊಂಡು ನಿಮ್ಮದೇ ಆದ ಭಜನೆಗಳಿಗೆ ರಾಗ ಹಾಕ್ಬೋದು ಅಥವಾ ಸಂಯೋಜನೆ ಮಾಡಬಹುದು, ಇನ್ನೇನೋ ನೀವು ಕಂಡ್ಕೋಬಹುದು, ಎಲ್ಲಾನು ನಾವು ಹೇಳ್ಕೊಡ್ಬೇಕಂತಿಲ್ಲ, ಮಾಡಿ, ಖಂಡಿತ ಮಾಡಿ, ಶಾಸ್ತ್ರೀಯ ಸಂಗೀತವನ್ನೇ ಶುರು ಮಾಡಿ ಅಂತ ಹೇಳಿ ಅವರು ಶಾಸ್ತ್ರೀಯ ಸಂಗೀತ ಓಕಲು ಶುರು ಮಾಡಿದ್ರು. ಜೊತೆ ಜೊತೆಗೆ ನನಗೆ ಹಾರ್ಮೋನಿಯಂಗೆ ಹೇಳಿ ಶುರು ಮಾಡಿದ್ರು. ಮನೆಯಲ್ಲಿ ಪುಟ್ ಪುಟ್ಟ ಮಕ್ಕಳು, ಅತ್ತೆ ಇದ್ರು, ಯಜಮಾನ್ರು, ಎಲ್ಲ ಹೇಗಾಗುತ್ತೋ ಗೊತ್ತಿಲ್ಲ, ಬಟ್ ನಾನು ಒಂದು ಒಳ್ಳೆ ಮನಸ್ಸಿಂದ ಶುರು ಮಾಡಿದೆ.
1: ಈ ನಿಮ್ಮ ಸಂಗೀತ ಪಯಣ ಶುರು ಆಯ್ತಲ್ಲ, ಇದಕ್ ಮುಂಚಿನ ಹಂತ ಅಂದ್ರೆ ನೀವು ಭಜನೆ ಹಾಡ್ತಾ ಇದ್ದೀರಿ, ಈಗ ನಿಮ್ಮ ಧ್ವನಿಯಲ್ಲಿ ನಾವು ಒಂದು ಭಜನೆಯನ್ನ ಕೇಳ್ಬಹುದಾ?
0: ಓ ಖಂಡಿತ ಕೇಳ್ಬೋದು ಮೇಡಮ್.

0: ಇದು ನೀವು ಹಾಡ್ತಾ ಇದ್ದಂತ ಭಜನೆ, ಮುಂಚೆ ಚಿಕ್ಕವರಿದ್ದಾಗ ಹಾಡ್ತಾ ಇದ್ದಿದ್ದು,
1: ಚಿಕ್ಕಂದಲೂ ಹಾಡ್ತಾ ಇದ್ದೆ, ಈಗ ಸ್ವಲ್ಪ ಕಲ್ತು ಸ್ವಲ್ಪ ಇನ್ನು ಅದನ್ನ ಚೆನ್ನಾಗಿ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ದೀವಿ.
0: ಆಮೇಲೆ ನೀವು ನಿಮ್ಮ ಮಗನ ಜೊತೆ ಕೀಬೋರ್ಡ್ ನುಡಿಸೋದನ್ನ ಅಭ್ಯಾಸ ಮಾಡ್ಕೊಂಡ್ರಿ?
1: ಹೌದು ಹೌದು.
0: ಆಮೇಲೆ ಏನ್ ಮಾಡಿದ್ರಿ?
1: ಹಾಗೇನೆ ಶಾಸ್ತ್ರೀಯ ಸಂಗೀತವನ್ನೇ ಕಲಿತಾ ಇದ್ದು ಅಲ್ಲಿ ಅದರಲ್ಲೇ ತೊಡಸ್ಕೊಂಡೆ. ಮಗನಿಗೆ ಶುರು ಮಾಡಿದ್ದೆ ಅಲ್ವಾ, ಹಾಗೆ ಚಿಕ್ಕ ಮಗನಿಗೂ ಅಲ್ಲೇ ಸಂಗೀತದ ಅಭ್ಯಾಸ ಶುರು ಮಾಡಿದ್ವಿ. ಚಿಕ್ಕವನ್ಗೆ ಕೀಬೋರ್ಡ್ಗೂ ಹಾಕಿದ್ವಿ, ದೊಡ್ಡವನು ತಬ್ಲಾ, ಆಮೇಲೆ ಮತ್ತೆ ಅಲ್ಲಿ ಶುರುವಾಯ್ತ. ಒಂದು ಅವನ್ ಕೀಬೋರ್ಡ್ ಬಿಟ್ಟ, ದೊಡ್ಡವನು ತಬ್ಲಾ ಕಂಟಿನ್ಯೂ ಮಾಡ್ದ. ಒಟ್ಟಿನಲ್ಲಿ ಅಲ್ಲಿಂದ ಬರ್ಲೇ ಇಲ್ಲ ಆಚೆ. ಮನೆಯಲ್ಲಿ ಭಜನೆ ಜೊತೆಗೆ ಅವನು ತಬ್ಲಾಗೆ ಸುಮ್ನೆ ಒಂದು ಕೆಲವು ಸಿಂಪಲ್ ಆಗಿರುವ ಟೇಕಗಳನ್ನ ಹೇಳ್ಕೊಡ್ತಾ ಇದ್ರು ಗುರುಗಳು. ಅದಕ್ಕೆ ಭಜನ್ ಟೇಕ್, ದಾದ್ರಾ, ಆ ತರದೆಲ್ಲ ಹೇಳ್ಕೊಡ್ತಾ ಇದ್ರು. ಅಲ್ಲಿ ಅವನಿಗೆ ತಬ್ಲಾದ್ದು ಪ್ರಾಕ್ಟೀಸ್ ಆಗ್ತಾ ಇತ್ತು, ಅದು ಮನೆಯಲ್ಲಿ ಭಜನೆಗೆ ನಾವು ಅಳವಡಿಸ್ಕೊಳ್ತಾ ಇದ್ವಿ. ಚಿಕ್ಕವನು ಕೀಬೋರ್ಡ್ ನುಡಿಸ್ತಾ ಇದ್ದ, ನಮ್ಮ ಮನೇಲಿ ಹಾರ್ಮೋನಿಯಂ ಇತ್ತು. ಸೊ ಮನೇಲಿ ಹಾರ್ಮೋನಿಯಂ ಇಟ್ಕೊಂಡು ನಿಧಾನಾಗ ಅವನು ನುಡಿಸ್ತಾ ಇದ್ದ, ನಾವು ಹಾಡ್ತಾ ಇದ್ವಿ. ಐಗಿರಿ ನಂದಿನಿ, ಬ್ರಹ್ಮ ಮುರಾರಿಸು, ಆ ತರದ್ದೇ ಅಭ್ಯಾಸ ಮಾಡಿದ್ವಿ ಮನೇಲಿ ಮಕ್ಕಳಿಗೆ. ಅದ್ರ ಜೊತೆಗೆ ನಾನು ಹಾಡ್ಕೊಂಡು ಹೋಗ್ತಾ ಇದ್ದೆ. ಪ್ರತಿನಿತ್ಯನ ಏನ್ ಮಾಡ್ತಾ ಇದ್ವಿ, ಅವ್ರಿಗೆ ಪ್ರಾಕ್ಟೀಸ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ದಿನಾಲು ಅವರು ಪಾಪ ಸ್ಟಾರ್ಟಿಂಗ್ ಅಲ್ಲಿ ಓಕೆ ಒಪ್ಕೋತಾ ಇದ್ರು. ಆಮೇಲೆ ಆಮೇಲೆ ಅಮ್ಮ ದಿನಾಲು ಅದನ್ನೇನೇನ ಅಂತ, ಇಲ್ಲ ಮಗ ಮಾಡ್ಬೇಕು, ಹೀಗೇನೆ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳಿ ನಾನು ಅವ್ರನ್ನ ಮನವೊಲಿಸಿ ಹಾಡ್ತಾ ಇದ್ದೆ. ಅವರು ಅದನ್ನ ಒಪ್ಕೊಂಡ್ರು, ಕಡೆಗೆ ನುಡಿಸ್ತಾ ಇದ್ರು. ಅದ್ರ ಜೊತೆಗೆ ನಂದು ಅಭ್ಯಾಸ ಶುರುವಾಯ್ತು ಅಲ್ಲಿ ಶುರುವಾಗಿ. ಆಮೇಲೆ ಶಾಸ್ತ್ರೀಯ ಸಂಗೀತ ಶುರು ಮಾಡಿದ್ಮೇಲೆ ಅವಾಗ ಅದಕ್ಕೆ ಸರಿಯಾಗಿ ದೇವರನಾಮ, ಭಜನ್ಸ್, ಅಭಂಗ್ಸ್ ಎಲ್ಲ ನಾನು ಅವ್ರ ಜೊತೆಗೆ ಅಭ್ಯಾಸ ಮಾಡಕ್ ಶುರು ಮಾಡಿದೆ. ಅಲ್ಲೂ ಭಜನೆಗಳನ್ನ ಇನ್ಸ್ಟ್ರೂಮೆಂಟ್ ಜೊತೆಗೆನೆ ಹಾಡ್ಲಿಕ್ಕೆ ಶುರು ಮಾಡಿದೆ. ಆಗ ನನ್ಗೆ ನನ್ನ ವಾಯ್ಸ್ ಅಲ್ಲಿರೋ ಒಂದು ಕೆಪಾಸಿಟಿನೂ ಗೊತ್ತಾಯ್ತು. ಮೇಡಮ್ ಹೇಳೋರು ಅಂದ್ರೆ ಸಂಗೀತ ಗೊತ್ತಿಲ್ದಿರೋರು ಪಾಪ ಅವ್ರಿಗೆ ಏನು ಗೊತ್ತಿಲ್ದಿರೋರು ಅದ್ ಅನ್ಸುತ್ತೆ, ನಾವೇನೋ ಒಂದ್ ಪಿಚ್ ತಗೊಂಡ್ಬಿಡ್ತೀವಿ, ಹಾಡ್ಬಿಡ್ತೀವಿ, ಮುಂದೆ ಅದನ್ನ ರೀಚ್ ಆಗಕ್ಕಾಗಲ್ಲ. ಅವಾಗ ಶ್ರುತಿ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ತಿಳುವಳಿಕೆ ಹೇಳಿದ್ರು ನಮ್ಗೆ. ನಮ್ಮ ಮಂಗಳಾ ಮೇಡಮ್ ಹೇಳಿದ್ರು, ನೋಡಿ ನಮ್ ನಮ್ಮ ವಾಯ್ಸಿಗೆ ಒಂದಿಷ್ಟು ಕೆಪಾಸಿಟಿ ಇರುತ್ತೆ, ಆ ಪಿಚ್ಚಲ್ಲೇ ನೀವು ಅಭ್ಯಾಸ ಮಾಡಿದ್ರೆ ನಿಮ್ಗದು ಶಾಸ್ತ್ರೀಯಕ್ಕೂ ಹೆಲ್ಪ್ ಆಗತ್ತೆ, ಪ್ಲಸ್ ನೀವು ಹಾಡುವಂತ ಯಾವ್ದೇ ಹಾಡುಗಳಿರ್ಬೋದು ನಿಮ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಹಾಗಾಗಿ ಆ ಒಂದು ಪಿಚ್ಚನ್ನ ನೀವು ಫಿಕ್ಸ್ ಮಾಡ್ಕೊಳ್ಬೇಕು, ನಿಮ್ ಕೆಪಾಸಿಟಿಗೆ ನೀವು ಕರಿ ಐದನ್ನ ಹಾಡಿ, ತುಂಬಾ ಚೆನ್ನಾಗಿರುತ್ತೆ.
0: ಇದು ನಿಮ್ಮ ಸಂಗೀತ ಪಯಣ, ಆದ್ರೆ ನೀವು ನಿಮ್ಮದೇ ಆದಂತ ಸಂಗೀತ ಶಾಲೆಯನ್ನ ಆರಂಭ ಮಾಡಿದ್ರಿ, ಒಂದು ವಾದ್ಯವನ್ನ ನುಡಿಸೋದನ್ನ ಅಭ್ಯಾಸ ಮಾಡ್ಕೊಂಡ್ರಿ, ಇದೆಲ್ಲ ಶುರು ಆಗಿದ್ಯ ಅವಾಗ?
1: ಸಂಗೀತ ಪಯಣದಲ್ಲಿ ನಾನು ಶುರು ಮಾಡಿದಾಗ ಶಾಸ್ತ್ರೀಯ ಸಂಗೀತ ಎಲ್ಲ ಶುರು ಮಾಡಿ ಒಂದು 10 ವರ್ಷ ಆದ್ಮೇಲೆ ನಮ್ಮ ಗುರುಗಳು, ಅವರು ನಮ್ಮ ಹನುಮನ್ ನಗರದಲ್ಲಿ ಇದ್ದವರು, ಅವರ ಸ್ವಂತ ಮನೆಯನ್ನ ಮಾಡಿಕೊಂಡು ಅವರು ಬನ್ನೇರ್ಘಟ್ಟ ಹುಳಿಮಾವುಗೆ ಹೋದ್ರು. ಅಲ್ಲಿ ಹೋಗುವಾಗ ಗುರುಗಳು ಹೇಳಿದ್ರು, ನಾವು ಇಲ್ಲಿ ಸಂಸ್ಥೆಯನ್ನ ಶಾಖೆಯನ್ನ ಕ್ಲೋಸ್ ಮಾಡ್ತಿದೀವಿ, ನೀವ್ಯಾಕೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬಾರ್ದು ಅಂತ. ಆಗ ನಮ್ಮ ಮಕ್ಕಳು ಇನ್ನು ಆಗ 7th 8th ಓದ್ತಾ ಇದ್ರು. ಅವಾಗ ನಾನು ಅಂದ್ರೆ ಅಫಿಷಿಯಲಿ ಆಗುತ್ತೋ ಇಲ್ವೋ, ಆದ್ರೆ ನಿಮ್ಮ ಪರಿಚಯದ ಮೇಲೆ ಇದ್ರೆ ನಾನು ಅದನ್ನ ಖಂಡಿತವಾಗಿ, ನಾನು ನೀವು ನನ್ಗೆ ಯಾವ ತರ ಸಂಗೀತವನ್ನ ಧಾರೆ ಏರ್ಕೊಟ್ಟಿದ್ರೆ ಅದನ್ನ ನಾನು ಖಂಡಿತ ಇಲ್ಲಿ ನಾನು ಹೇಳ್ಕೊಡ್ತೀನಿ, ಆದ್ರೆ ಲಿಮಿಟೆಡ್ ಇದ್ರೆ ನನ್ಗೆ ಒಳ್ಳೇದು, ಮನೇಲಿ ಮಕ್ಕಳು ಚಿಕ್ಕವರು ಅತ್ತೆ ಇದಾರೆ ಎಲ್ಲ ಅಂತ ಹೇಳ್ಬಿಟ್ಟು ಪರಿಚಯದಲ್ಲಿ ಇದ್ದವ್ರನ್ನ ಖಂಡಿತವಾಗಿ ನಾನು ಅವ್ರಿಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಹೇಳಿ ನಾನು ಅವರ ಜೊತೆಲೂ ಟಚ್ ಅಲ್ಲಿ ಇದೆ. ಇಲ್ಲಿನೂ ನಾನು ಸಂಗೀತವನ್ನ ಅವ್ರಿಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾ ನನ್ನ ಸಂಗೀತವನ್ನು ಕಲಿತಾ ಮುಂದುವರ್ಸ್ಕೊಂಡು ಬಂದೆ ನಾನು. ಹಾಗೆ ಬರ್ತಾ ಇದ್ದೆ, ಮಕ್ಕಳ ಸಂಖ್ಯೆ, ಮಹಿಳೆಯರ ಸಂಖ್ಯೆ ಎಲ್ಲ ಜಾಸ್ತಿ ಆಯಿತು. ಹಾಗೆ ನನಗೆ ಫುಲ್ ನಾನು ಸಂಗೀತ ಶಾಲೆ ಅಂತ ಅಫಿಷಿಯಲಿ ಅನೌನ್ಸ್ ಮಾಡಲಿಲ್ಲ, ಆದ್ರೂ ಬರ್ಲಿಕ್ಕೆ ಶುರು ಮಾಡಿದ್ರು ಮಕ್ಕಳೆಲ್ಲ. ಕಲಿತು ನಾವು ಶಾಸ್ತ್ರೀಯ ಕಲಿತೇವೆ, ಕೀಬೋರ್ಡ್ ಕಲಿತೇವೆ.
0: ಈ ಒಂದು ವಾದ್ಯ ಹೇಳ್ಕೊಡೋದಿಕ್ಕೆ, ವೋಕಲ್ ಹೇಳ್ಕೊಡೋದಿಕ್ಕೆ ಎಲ್ಲದಕ್ಕೂ ನೀವೇ ಮಾಡ್ತಿದ್ರ ಅಥವಾ ಯಾರಾದ್ರೂ ಬೇರೆ ಅವ್ರ ಸಹಕಾರ ತಗೊಂತಿದ್ರ?
1: ಸಹಕಾರ ಅಂದ್ರೆ ಮೇಡಮ್ ಜೊತೆ ನನ್ ಟಚ್ ಅಲ್ಲೇ ಇದ್ದೆ, ಏನಿವೆ ಅವರು ಹೇಳ್ತಾ ಇದ್ರು ಏನೇನೇ ಇದ್ರು. ಆದ್ರೆ ನಮ್ಮ ಮನೆಯಲ್ಲಿ ಮನೆಯವ್ರ ಸಹಕಾರ ಇದೆ ನನಗೆ ಫುಲ್ಲು. ಹಾಗಾಗಿ ನಾನು ಈ ತರ ಸಂಗೀತದಲ್ಲಿ ತೊಡಗಿಸ್ಕೊಳ್ಲಿಕ್ಕಾಯ್ತು. ಯಜಮಾನ್ರು ಆಯ್ತು ಮಾಡು ಅಂತ, ನಮ್ಮ ಅತ್ತೆಯವರು ಅವರಿಗೆ ಸಂಗೀತದಲ್ಲಿ ಅಭಿರುಚಿ ಇತ್ತು. ನಾವು ಹಾಡುವಾಗ ಎಲ್ಲ ಅವ್ರು ಕೇಳ್ತಾ ಇದ್ರು, ಭಜನೆ ಮಾಡುವಾಗ ಎಲ್ಲ ಕೇಳ್ತಾ ಇದ್ರು. ಅವ್ರಿಗೆ ಸಂಗೀತದ ಬಗ್ಗೆ ಏನು ಗೊತ್ತಿಲ್ಲದಿದ್ರು ತುಂಬಾ ಕೇಳೋರು.

0: ಮತ್ತೆ ಮಕ್ಕಳು ಸ್ವತಃ ಸಂಗೀತದಲ್ಲೇ ಇರೋದ್ರಿಂದ ನಾನು ಈ ತರ ಕ್ಲಾಸ್ ಮಾಡ್ತೀನಿ ಅಂತ ಮನೆಯಲ್ಲೇ ಮಾಡ್ತಾ ಇದ್ದೆ. ಅದಕ್ಕೆ ಅಂತ ಏನು ನಾನು ಬೇರೆ ಎಲ್ಲ ಮಾಡಿಲ್ಲ, ಮನೆಯಲ್ಲೇ ಒಂದು ರೂಮ್ ಅನ್ನ ಸಂಗೀತಕ್ಕಂತ ಇಟ್ಕೊಂಡಿದ್ದೀನಿ.
1: ಈಗ ನಾವು ಇಷ್ಟೆಲ್ಲ ಹೇಳ್ತಾ ಇದೀವಿ ನಮ್ಮ ಕೇಳುಗರಿಗೆ, ನೀವು ಒಂದು ವಿಶಿಷ್ಟವಾದ ವಾದನವನ್ನ ನುಡಿಸ್ತೀರಾ ಅಂತ, ಏನಿದು ವಾದ್ಯ, ಇದ್ರ ಪರಿಚಯ ಒಂಚೂರು ಮಾಡ್ಕೊಡಿ.
0: ಹಾ ಖಂಡಿತ, ವಾದನವನ್ನ ನಾನು ಶುರು ಮಾಡಿದ್ದೆ ಆಕ್ಚುಲಿ ಇವಾಗ ಇದು ಕರೋನಾ ಟೈಮ್ ಅಲ್ಲಿ ಇದು ಅನ್ವೇಷಣೆ ಆಗಿದ್ದು. ಕರೋನಾದಲ್ಲಿ ಈ ವಾದನ ಬಂದು ಮನೇಲಿ ಕೂತ್ಕೊಂಡಿದೆ, ನನ್ಗೇನು ಗೊತ್ತಿಲ್ಲ. ವಾದನ ಅಂದ್ರೆ ನುಡ್ಸೋದು ಅಂತ ಗೊತ್ತಿದೆ, ಆದ್ರೆ ಅದನ್ನ ಹೇಗ್ ನುಡ್ಸೋದು ಏನು ಗೊತ್ತಿಲ್ಲ. ನನ್ನ ಚಿಕ್ಕ ಮಗ ಗೌರವ್ ಗಡಿಯಾರ್ ಅಂತ, ಅವನ್ಗೆ ನುಡ್ಸ್ಬೇಕು ಅಂತ ಆಸೆ ಆಗಿ ನನ್ನ ಹತ್ರ ಕೇಳ್ದ, ಏನಾದ್ರೂ ಮಾಡ್ಬೇಕಂತ ಆಸೆ ಇರುತ್ತೆ. ಅವನು ತುಂಬಾ ಅದ್ರಲ್ಲೆಲ್ಲ ಏನಾದ್ರೂ ನುಡ್ಸ್ಬೇಕು ಏನಾದ್ರು ಮಾಡ್ಬೇಕಂದ. ಈಗಿನ ಪ್ರಸ್ತುತ ಗುರುಗಳು ನಮ್ಗೆ ವೆಂಕಟೇಶ್ ಆಲ್ಕೋಡ್ ಗುರುಗಳು, ಅವರು ಗದಗಲ್ಲಿರೋದು. ಅವರು ಒಂದ್ಸಲ ಹೀಗೆ ಹೇಳಿದ್ರು ಅವನ್ಗೆ, ನಾವು ಕಲಿತಾ ಇದೀವಿ ಈಗ ಪ್ರಸ್ತುತವಾಗಿ, ನಾವೆಲ್ಲರೂ ಮನೆಯಲ್ಲಿ ನಮ್ಮ ಮಕ್ಕಳು ಇಬ್ರು ಗೌತಮ್ ಗಡಿಯಾರ್ ಮತ್ತೆ ಗೌರವ್ ಗಡಿಯಾರ್, ನಾವು ಶಾಸ್ತ್ರೀಯ ಸಂಗೀತವನ್ನು ಅವರಲ್ಲೇ ಮುಂದುವರಿಸಿದೀವಿ. ಅವರು ಮಾತಾಡ್ತಾ ಮಾತಾಡ್ತಾ ಹೇಳುವಾಗ ಅವ್ರು ಹೇಳಿದ್ರು, ಈ ತರ ಒಂದು ಮೆಲೋಡಿಕ ವಾದ್ಯ ಇದೆ ಗೌರವ್, ನೀನು ಪ್ರಯತ್ನ ಮಾಡ್ಬೇಕದನ್ನ ಅಂತ. ಸರಿ, ನನ್ಗೆ ಹಿಂದ್ ಬಿದ್ದ, ಅವನು ಹೋಗ್ಲಿಲ್ಲ. ಎಲ್ಲೂ ನಮ್ಮ ಏರಿಯಾದಲ್ಲಿ ಒಂದು ಮಾಗಡಿ ಮ್ಯೂಸಿಕ್ ಅಂತಿದೆ, ಅಲ್ಲಿ ಹೋಗಿ ನಾನು ಕೇಳಿ ಅವ್ರ ಹತ್ರ ವಿಚಾರಿಸಿ ಈ ತರ ವಾದ್ಯ ಸಿಗ್ಬೋದಾ ಅಂದ. ಖಂಡಿತ ಇದೆ ಮೇಡಮ್, ಬನ್ನಿ ತಗೊಂಡ್ ಹೋಗಿ ಅಂದ್ರು. ಸರಿ, ಅವ್ರ ಹತ್ರ ತಗೊಂಡ್ ಬಂದೆ. ಬಂದು ಮನೇಲಿ ಇಟ್ಟಿದಾನೆ, ಅವನು ಅದನ್ನ ಮುಟ್ಟಿಲ್ಲ. ಅವನ್ ಏನು ಮಾಡಿಲ್ಲ, ಅವನ್ಗೇನೋ ಮೂಡಿಲ್ವಾ. ಅದಕ್ಕೆ ಯಾಕೆ ಇದು ವಾದ್ಯ ಏನಿರ್ಬೋದು ಅಂತ ಹೇಳ್ಬಿಟ್ಟು ನಾನು ತೆಗ್ದ್ಬಿಟ್ಟು ನೋಡಿದೆ. ಸುಮ್ನೆ ಸರಿಗಮ ಪದನಿಸ, ನನ್ಗೆ ಹಾರ್ಮೋನಿಯಂ ಬರೋದ್ರಿಂದ ಅದ್ರಲ್ಲಿ ಸುಮ್ನೆ ಸರಿಗಮ ಪದನಿಸ ನುಡಿಸ್ದೆ. ಸರಿ, ಏನೋ ಒಂದ್ ಚೆನ್ನಾಗಿದೆಯಲ್ಲ ಈ ವಾದನ, ಇದು ಏನ್ ನುಡಿಸ್ಬೋದು ಇದ್ರಲ್ಲಿ ನೋಡೋಣ ಅಂತ. ಆ ಟೈಮಲ್ಲಿ ನಾನು ಕಲಾಚಾವಡಿಗೆ ಜಾಯ್ನ್ ಆಗಿದ್ದೆ. ಒಂದು ಕಲಾಚಾವಡಿ ಅಂತ ಫೇಸ್ಬುಕ್ ಪೇಜ್ ಅಲ್ಲಿ ಕಲಾಚಾವಡಿ ಅಂತ ಪೇಜ್ ಇದೆ ಆನ್ಲೈನ್, ಅದ್ರಲ್ಲಿ ಜಾಯ್ನ್ ಆದಾಗ ಅಲ್ಲಿ ಎಲ್ಲಾ ತರದಲ್ಲಿ ಈಗಾಗ್ಲೇ ನಾನೆಲ್ಲ ಭಾಗವಹಿಸ್ತಾ ಇದ್ದೆ. ದಾಸ ಚಾವಡಿಯಲ್ಲಿ, ಭಾವ ಚಾವಡಿಯಲ್ಲಿ, ಆಮೇಲೆ ಚಿತ್ರ ಚಾವಡಿಯಲ್ಲಿ ಎಲ್ಲಾನು ಭಾಗವಹಿಸ್ತಾ ಇದ್ದೆ. ಅಲ್ಲಿ ನೋಡುವಾಗ ವಾದ್ಯ ಚಾವಡಿನೂ ಇದೆ ಅವ್ರದ್ದು ಸೋಮವಾರ. ಸರಿ, ವಾದ್ಯವನ್ನ ನುಡಿಸ್ತಾ ಇದ್ದೀನಲ್ಲ, ಏನಾದ್ರು ಮಾಡ್ಬೇಕು ಅಂತ ನವರಾತ್ರಿ ಟೈಮ್ ಆಗಿತ್ತು. ಅವಾಗ ನವರಾತ್ರಿ ಸಮಯದಲ್ಲಿ ನಾನೇನ್ ಮಾಡಿದೆ, ಈ ವಾದ್ಯವನ್ನ ತಗೊಂಡು ಶ್ರೀಮಂಗಳಾದೇವಿ ಅಂತ ಗೀತೆಯನ್ನ ನುಡ್ಸ್ದೆ. ಫಸ್ಟ್ ಟೈಮ್ ನುಡ್ಸಿದ್ದೆ ಅದೇ ಹಾಡ್. ನಾನು ಮನೇಲಿ ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗ್ ಬಂತಲ್ಲ ಇದನ್ನಂತ ರೆಕಾರ್ಡ್ ಮಾಡಿ ಇಟ್ಕೊಂಡೆ. ರೆಕಾರ್ಡ್ ಮಾಡಿಕೊಂಡು ಹೇಗೋ ನನ್ಗೆ ಹಾಕ್ಲಿಕ್ಕೆ ಅಂತ ಒಂದು ಪೇಜ್ ಇದೆ ಅಲ್ವಾ, ವಾದ್ಯ ಚಾವಡಿಯಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕಿದೆ. ಹಾಕಿದಾಗ ಎಲ್ಲರೂ ತುಂಬಾನೇ ಖುಷಿ ಪಟ್ರು, ಇವು ಹೊಸ ವಾದ್ಯ ಏನಿರ್ದು ಏನು ಹೇಗೆ ಕಲ್ತ್ರಿ ಅಂತ ಎಲ್ಲ ತುಂಬಾ ಪ್ರೋತ್ಸಾಹ ಕೊಟ್ರು. ಅವಾಗ ನನಗೆ ಆ ವಾದ್ಯದಲ್ಲಿ ತುಂಬಾ ಆಸಕ್ತಿ ಹುಡ್ತು, ಇವು ಇಷ್ಟು ಚೆನ್ನಾಗಿದೆಯಾ, ನಿಜವಾಗ್ಲೂ ಈ ವಾದ್ಯ ಇಷ್ಟು ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಅದರಲ್ಲಿ ಮತ್ತಿನ್ನೇನೇನೇನೋ ನುಡ್ಸ್ಲಿಕ್ಕೆ ಶುರು ಮಾಡಿ.
1: ಇಷ್ಟೆಲ್ಲ ಹೇಳ್ಬೇಕಾದ್ರೆ ನಮಗೂ ಆಸಕ್ತಿ ಹುಡ್ತಾ ಇದೆ, ಹೇಗಿದೆ ಅದು ಕೇಳಬೇಕು ಅಂತ. ಒಂಚೂರು ನುಡ್ಸಿ.
0: ಖಂಡಿತ ಖಂಡಿತ. ಇದು ಶ್ರೀಮಂಗಳಾದೇವಿ, ನಾನು ಕಲಾಚಾವಡಿಯಲ್ಲಿ ನುಡಿಸಿದ ಮೊದಲ ಗೀತೆ, ಹಾಗೂ ನನ್ನ ಮೆಲೋಡಿಕಾದಲ್ಲಿ ಮಾಡಿದ ನಾನು ಮೊದಲನೇ ಪ್ರಯತ್ನದ ಗೀತೆ. ಈಗ ನಿಮ್ಮೊಂದಿಗೆ ನುಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ.

0: ತುಂಬಾನೇ ಚೆನ್ನಾಗಿ ನೋಡಿಸ್ತೀರಾ. ಒಂಥರ ಇದು ಹೇಗಿದೆ ಅಂದ್ರೆ ಬಾಯಲ್ಲಿ ಹಾಡ್ದಂಗೆ ಇದೆ. ನೀವ್ ಇದನ್ನ ನುಡಿಸುವಾಗ ನಾನ್ ನೋಡ್ತಾ ಇರೋ ಹಾಗೇನೆ, ನೀವು ಒಂದು ಪೈಪ್ ತರದ ಒಂದು ವಸ್ತುವನ್ನ ಬಾಯಲ್ಲಿ ಇಟ್ಕೊಂಡು ಅದ್ರ ಜೊತೆಗೆ ಫಿಂಗರಿಂಗ್ ಮಾಡ್ತಾ ಇದ್ದೀರಾ, ಕೀಬೋರ್ಡ್ ತರ ಒಂದು ಇನ್ಸ್ಟ್ರೂಮೆಂಟ್ ನ ಇಟ್ಕೊಂಡಿದ್ರೆ, ಅಂದ್ರೆ ಎರಡೂ ಬಳಕೆ ಆಗತ್ತೆ ಈ ವಾದನದಲ್ಲಿ ಅಲ್ಲ?
1: ಹೌದು ಮೇಡಮ್, ಎಲ್ಲರೂ ಅನ್ಕೊಂಡಿದ್ದಾರೆ ಇದು ಕೀಬೋರ್ಡ್ ಅಲ್ವಾ, ಸುಮ್ನೆ ಕೈಯಲ್ಲಿ ನುಡಿಸಿದ್ರೆ ಸಾಕು, ಇದಕ್ಕೆ ಯಾಕೆ ಈ ಪೈಪಿನ ಒಂದು ಅಗತ್ಯ ಏನು, ಅಥವಾ ಬಾಯಲ್ಲಿ ಇಟ್ಕೊಂಡು ನುಡಿಸುವಂತದ್ದು ಏನು ಅಂತ. ಪೈಪ್ ಇಲ್ದಿದ್ರೆ ಕೀಬೋರ್ಡ್ ಸೌಂಡೇ ಮಾಡಲ್ಲ. ಇದರಲ್ಲಿರೋ ಒಂದು ವಿಶೇಷನೇ ಅದು. ಕೀಬೋರ್ಡ್ ತರ ಅಲ್ಲ ಇದು ಮೆಲೋಡಿಕ, ಇದನ್ನ ನಾವು ಗಾಳಿ ಮೂಲಕ ಅದನ್ನ ನುಡಿಸ್ಬೇಕು. ಬಾಯಲ್ಲಿ ಗಾಳಿಯನ್ನ ಕಂಟ್ರೋಲ್ ಇಟ್ಕೊಂಡು ಗಾಳಿಯನ್ನ ಅದಕ್ಕೆ ತಕ್ಕನಾಗಿ ನಾವು ಬಿಟ್ಟು ತಗೊಂಡು ಮಾಡಿ ಹಾಡಿಗೆ ತಕ್ಕನಾಗಿ ನಾವು ಅದನ್ನ ಕೊಟ್ರೆ ಮಾತ್ರ ಅಲ್ಲಿ ಸೌಂಡ್ ಬರುತ್ತೆ, ಇಲ್ಲಾಂದ್ರೆ ಬರೋದಿಲ್ಲ. ಅದನ್ನ ನಾನು ಕಂಡ್ಕೊಂಡಿದ್ದು, ನನ್ಗೆ ಗೊತ್ತಿರ್ಲಿಲ್ಲ ಮೆಲೋಡಿಕಾ ಅಂದ್ರೆ ಏನು ಅಂತ ಕಂಡ್ಕೊಂಡಾಗ, ಓ ಇದು ಹೀಗಿದೆ ಕೈಯಲ್ಲಿ ನುಡಿಸ್ತೀನಿ ನನ್ನ ಹಾರ್ಮೋನಿಯಂ ಕೀಬೋರ್ಡ್ ಎಲ್ಲ, ಬಟ್ ಅದು ಅಲ್ಲ. ಇದರಲ್ಲಿ ವಿಶೇಷ ಅಂದ್ರೆ ಗಾಳಿ, ಇದಕ್ಕೆ ಬೇಕಾಗಿರೋದೇ ಮೇನ್ ಗಾಳಿ, ಅದಕ್ಕೆ ಆ ಪೈಪ್ ಅನ್ನು ಕೊಟ್ಟಿದ್ದಾರೆ. ಪೈಪ್ ಅನ್ನು ಬಾಯಲ್ಲಿ ಇಟ್ಕೊಂಡು ಅದನ್ನು ಎಟ್ ಎ ಟೈಮು ನುಡಿಸುವಾಗ ನಾವು ಇದನ್ನ ಬಾಯಲ್ಲಿ ಗಾಳಿನೂ ಹಾಕ್ತಾ ಇರ್ಬೇಕು.
0: ಅಂದ್ರೆ ಆ ನಿಮ್ಮ ಉಸಿರಾಟ ಏನಿದೆಯಲ್ಲ ಅದು ಕೂಡ ಶ್ರುತಿಬದ್ಧವಾಗೇ ಇರ್ಬೇಕು.
1: ಹೌದು, ಶ್ರುತಿಬದ್ಧವಾಗಿರ್ಬೇಕು. ನಾವು ನುಡಿಸುವಾಗ ತಗೊಳ್ಳುವಾಗ ಕೀಸ್ ಏನ್ ತಗೊಳ್ಳೋ ಅದನ್ನ ನಾವು ಹಿತಮಿತವಾಗಿ ತಗೊಳ್ಬೇಕು, ಇಲ್ಲಾಂದ್ರೆ ಅದು ಕರ್ಕಶವಾಗಿಯೂ ಕೇಳಿಸುತ್ತೆ. ಇನ್ನು ತುಂಬಾನೇ ಸುಧಾರಣೆ ಆಗ್ಬೇಕು ಖಂಡಿತ, ನಾನು ಇನ್ನು ಶುರು ಮಾಡಿದೀನಿ ಅಷ್ಟೇನೆ, ಇದರಲ್ಲಿ ಇನ್ನೂ ಕಂಡ್ಕೊಳ್ಬೇಕು, ತುಂಬಾನೇ ಕಂಡ್ಕೊಳ್ಳೋದಿದೆ.
0: ಇದು ಗುರುಮುಖೇನ ಕಲ್ತಿದ್ದಲ್ಲ ನೀವು?
1: ಇಲ್ಲ, ಇದನ್ನ ನಾನು ನನ್ನ ಮನೆಯಲ್ಲೇನೆ ಶುರು ಮಾಡಿದ್ದು. ಆದ್ಯ ಸುಮ್ನೆ ಹೀಗೆ ಇಟ್ಟು ಬಾಯಲ್ಲಿ ಇಟ್ಟು ನೋಡುವಾಗ ಏನೋ ಬಂತಲ್ಲ ಸೌಂಡ್ ಅಂತ ಶುರು ಮಾಡಿದೆ. ಇದರಲ್ಲಿ ನಾನು ಇದನ್ನ ಕಂಡ್ಕೊಂಡೆ, ಈ ತರ ಹಾಡ್ ನುಡಿಸ್ಬಹುದು ಅಂತ ಕಂಡ್ಕೊಂಡೆ.
0: ಅಂತಂದ್ರೆ ಒಂದು ವ್ಯಕ್ತಿ ಏನಾದ್ರೂ ಕಲಿಬೇಕು, ಏನಾದ್ರೂ ಸಾಧಿಸ್ಬೇಕು ಅಂತ ಹೊರಟಾಗ ಹತ್ತಾರು ದಾರಿಗಳು ಕಾಣುತ್ತೆ. ಹೆಜ್ಜೆ ಹಾಕೋ ಮನಸ್ಸು ನಮಗಿರ್ಬೇಕು ಅಷ್ಟೇ ಅಲ್ಲ?
1: ಖಂಡಿತ.
0: ಈಗ ನಿಮ್ಗೆ ಚಿಕ್ಕ ವಯಸ್ಸಿನಲ್ಲೇ ಸಂಗೀತದಲ್ಲಿ ಆಸಕ್ತಿ ಇತ್ತು, ಹಾಗಂತಂದು ಅಯ್ಯೋ ನಾನೆಲ್ಲೋ ಕಳ್ಕೊಂಡ್ಬಿಟ್ಟೆ ಅಂತ ಪಶ್ಚಾತ್ತಾಪದಲ್ಲೇ ಮುಳುಗ್ದಿರಾ, ಅದಕ್ಕೊಂದು ದಾರಿಯನ್ನ ಕಂಡ್ಕೊಳ್ತಾ ಹೋದ್ರಿ, ನಿಮ್ಮ ಮಕ್ಕಳ ಮೂಲಕ ಹಾದಿ ಕಂಡ್ಕೊಂಡ್ರಿ. ಅದರಲ್ಲಿ ಇವತ್ತು ನೀವು ಸಾಕಷ್ಟು ಬೆಳೆದಿದ್ದೀರಾ, ವಿಶಿಷ್ಟವಾದಂತಹ ವಾದನ ಬಳಕೆಯನ್ನ ಆರಂಭಿಸಿದಿರಾ, ಮತ್ತೆ ಸಂಗೀತ ಸಂಯೋಜನೆ ಕೂಡ ಮಾಡ್ತಿದ್ದೀರಾ. ನೀವು ಎಷ್ಟು ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದೀರಾ?
1: ಲೆಕ್ಕ ಇಟ್ಟಿಲ್ಲ, ಆದ್ರೆ ಹಾಡಿಗೆಲ್ಲ ಸಂಯೋಜನೆ ಮಾಡ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ದು ನನಗೆ. ಮೊದಲಿಗಾಗಿ ನಾನು ಕಲಾಚಾವಡಿಯಲ್ಲಿ ಹಾಡ್ತಾ ಇದ್ದೆ ಅಲ್ಲ, ಅಲ್ಲಿ ನನಗೆ ಸ್ನೇಹಿತರು ತುಂಬಾ ಜನರನ್ನ ಸಂಪಾದನೆ ಮಾಡಿದೆ. ಚಂದ್ರಿಕಾ ಬದ್ರಿನಾಥ್ ಮೇಡಮ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಇದನ್ನ ಹಾಡಿ ಅಂತ ಹೇಳಿ. ಮೊದಲನೇ ನಾನು ಸಂಯೋಜನೆ ಮಾಡಿದ್ದು ವಸುಮತಿ ಚಂದ್ರ ಅವರ ಒಂದು ಗೀತೆಗೆ, ಭಾವಗೀತೆಗೆ ಅದನ್ನ ಮೊದಲಿಗೆ ಹಾಡಿದ್ದೆ. ಇವಾಗ ಅದ ನೆನಪನ್ನು ಇಲ್ಲ, ಟ್ಯೂನೆ ಮಾಡಿ ಅವರು ಮೇಡಮ್ ಇಲ್ಲ ನೀವು ಹಾಡ್ಬೇಕಿದನ್ನ ಅಂತ ಹೇಳಿ ಹಾಡ್ಸಿದ್ರು. ಗೀತೆಗೆ ನೀವೇ ಸಂಯೋಜನೆ ಮಾಡಿ ಹಾಡ್ಬೇಕು, ಇಲ್ಲೇನೆ ನಾವು ಇದನ್ನ ನೀವೇ ಸಂಯೋಜನೆ ಮಾಡ್ಬೇಕು ಅಂತ ಮೇಡಮ್ ಕೊಟ್ಬಿಟ್ರು. ಇವ್ ಹೇಗ್ ಮಾಡೋದು ಅಂತ ಮಾಡಿದೆ ನಾನು. ತುಂಬಾ ಇಷ್ಟಪಟ್ರು ಅವರೆಲ್ಲ, ಹಾಗೆ ತುಂಬಾ ಜನರದು ನನ್ ಸ್ನೇಹಿತರಾದ್ರು. ಆಮೇಲೆ ಕೃಷ್ಣ ಹುನ್ಗುನ್ ಸರ್ ಅಂತ, ಅವರು ತುಂಬಾ ಸಾಹಿತ್ಯಗಳನ್ನ ಕೊಟ್ಟು ನನ್ನ ಸಾಹಿತ್ಯಕ್ಕೆಲ್ಲ ನೀವು ಯಾಕೆ ಹಾಡಬಾರ್ದು ಅಂತ ಹೇಳಿ ಅವರನ್ನು ತುಂಬಾ ಹೊರದುಂಬಿಸಿದ್ರು. ಆಮೇಲೆ
0: ಅಂದ್ರೆ ನಿಮ್ಮ ಸಂಗೀತ ಸಂಯೋಜನೆಗೆ ನೀವೇ ರಾಗ ಮಾಡ್ತಾ ಇದ್ದೀರಾ?
1: ಸಾಹಿತ್ಯ ಅವ್ರದಾಗಿರುತ್ತೆ, ಅದಕ್ಕೆ ನಾವು ರಾಗ ಹಾಕ್ಬೇಕು.
0: ಬೇರೆಯವ್ರ ಕೈಲಿ ಹಾಡ್ಸಿಲ್ಲ ನೀವೇನ ನಿಮ್ಮ ಸಂಗೀತ ಸಂಯೋಜನೆಯಲ್ಲಿ?
1: ಇಲ್ಲ, ಅದು ಹಾಡ್ಸ್ಬೇಕಂದ್ರೆ ಅವರೂ ಮನ್ಸ್ ಮಾಡ್ಬೇಕು. ಒಬ್ಬರ ರಚನೆ ನಾನ್ ತಗೊಂಡು ನಾನ್ ಸಂಗೀತ ಸಂಯೋಜನೆ ಮಾಡಿಕೊಟ್ಟು ಬೇರೆಯವ್ರಿಗೆ ಕೊಟ್ರೆ ಅವ್ರು ಹಾಡಕ್ ರೆಡಿ ಇರ್ಬೇಕಲ್ಲ. ನನ್ಗೆ ಗೊತ್ತಿಲ್ಲ, ಹೊರಗಿನ ಲೋಕ ನಂಗೆ ಸ್ವಲ್ಪ ದೂರನೇ. ನಾನೇನಿದ್ರು ಮನೆಯಲ್ಲೇ ಸಂಗೀತ ಪಾಠ ಮಾಡೋದು, ಮನೆಯಲ್ಲೇ ಮನೆಯವ್ರನ್ನೆಲ್ಲ ನೋಡ್ಕೊಳ್ಳೋದು, ಅಷ್ಟಕ್ಕೆ ಸೀಮಿತವಾಗಿಟ್ಟಿದ್ದೆ. ಯಾವಾಗ ಈ ಕರೋನಾ ಟೈಮಲ್ಲಿ ನಾವು ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡಿದ್ವಲ್ಲ, ಆಗ ಇದೆಲ್ಲ ಹುಟ್ಟು ಹಾಕಿದ್ದು. ನಾನು ಹೊಸ ಹೊಸ ಸಂಗತಿಗಳಿದೆಲ್ಲ ನನಗೆ ಹೊಸತು, ಇದು ಸಂಗೀತ ಸಂಯೋಜನೆ ಮಾಡೋದು ಇರ್ಬೋದು, ಹೊಸ ಹೊಸ ಒಂದು ವಾದ್ಯಗಳ ಅನ್ವೇಷಣೆ ಇರ್ಬೋದು, ಇದೆಲ್ಲ ನನಗೆ ಸ್ವಂತದ್ದು. ಹಾಗಾಗಿ ನಾನೇ ಪ್ರಯತ್ನ ಮಾಡ್ತಾ ಹೋದೆ, ಮತ್ತೆ ನನ್ಗೆ ಗೊತ್ತೂ ಇಲ್ಲ ಇದರ ಪ್ರಭಾವ ಏನು ಇಲ್ಲಿವರೆಗೂ ತಂದು ನಿಲ್ಲಿಸುತ್ತೆ ಅಂತ ನನಗೂ ಗೊತ್ತಿರ್ಲಿಲ್ಲ ಮೇಡಮ್. ಖಂಡಿತ
0: ಅವರೇ, ಏನಂದ್ರೆ ಆಗ್ಲೇ ಹೇಳ್ದಾಗೆ ಹೆಜ್ಜೆ ಹಾಕೋ ಮನಸ್ಸಿರ್ಬೇಕಷ್ಟೆ. ಎಷ್ಟೋ ಜನ ಈ ಕೋವಿಡ್ ಸಮಯದಲ್ಲಿ ಪ್ರಪಂಚನೇ ಬಾಗಲ್ ಮುಚ್ಕೊಂಡ್ಬಿಡ್ತು, ಕತ್ಲಾಗೋಯ್ತು ಅಂತ ಸಂಕಟ ಪಟ್ಟವರು ಇದಾರೆ. ಆದ್ರೆ ಬೆಳಕಿನ ಕಿಂಡಿ ಹಿಡ್ಕೊಂಡು ಹಾದಿಯನ್ನ ಹುಡ್ಕೊಂಡು ಹೋದವರು ಇದಾರೆ, ಅಂಥವ್ರಲ್ಲಿ ನೀವು ಒಬ್ರು. ಕ್ರಮಿಸಬೇಕಾದ ಹಾದಿ ತುಂಬಾ ಇದೆ, ಆದ್ರೂ ಕೂಡ ಆ ಹಾದಿಯಲ್ಲಿ ನೀವು ಹೆಜ್ಜೆ ಹಾಕ್ತಾ ಇದ್ದೀರಾ, ಒಳ್ಳೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ. ನಿಮ್ಮ ಈ ಪ್ರಯತ್ನ ಒಳ್ಳೆ

0: ಶುಭವನ್ನ ತರಲಿ ಅಂತ ನಾವು ಕೂಡ ಹಾರೈಸ್ತೀವಿ.
1: ತುಂಬಾ ಧನ್ಯವಾದ.
0: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದ. ನಮಸ್ಕಾರ.
1: ಧನ್ಯವಾದಗಳು. ನನ್ನನ್ನ ಇಲ್ಲಿ ಕರೆಸಿ ನೀವು ನನ್ನ ಸಂದರ್ಶನ ಮಾಡಿದಕ್ಕೆ, ನನಗೂ ಒಂದಿದ ಹೊಸ ಅನುಭವ ಮಾಡಿಕೊಟ್ರಿ, ಹಾಡ್ಲಿಕ್ಕೆ ನುಡಿಸ್ಲಿಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ.

0: ಸಾಕಿದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.
0: ನಿನಗೆ ಬೇರೆ ಹೆಸರು.
2: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭವಾಗುವುದು.
3: ಆಕಾಶವಾಣಿ ವಿಶ್ವ ತಂಬಾಕು ವಿರೋಧಿ ದಿನದ ಅಂಗವಾಗಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ತಂಬಾಕಿನಿಂದ ಉಂಟಾಗುವ ಆರೋಗ್ಯದ ಸಮಸ್ಯೆಗಳು ಮತ್ತು ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ, ಹಾಗೂ ವಯೋಸಹಜ ಕಣ್ಣಿನ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಸುಷ್ಮಾ ಪ್ರಶಾಂತ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನಗಳನ್ನು ಕೇಳೋಣ. ಮೊದಲಿಗೆ ತಂಬಾಕಿನಿಂದ ಉಂಟಾಗುವ ಆರೋಗ್ಯದ ಸಮಸ್ಯೆಗಳು, ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
4: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು, ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು, ದಕ್ಷಿಣ ಕನ್ನಡ ಜಿಲ್ಲೆ. ಡಾಕ್ಟರ್ ನಮಸ್ಕಾರ.
5: ನಮಸ್ತೆ ಸರ್.
4: ಡಾಕ್ಟರ್, ಈಗ ಈ ತಂಬಾಕಿನ ಬಗ್ಗೆ ಹೇಳೋದಾದ್ರೆ, ಇವತ್ತು ತಂಬಾಕಿನ ಒಂದು ವ್ಯಸನ ಏನಿದೆ ಸಾಮಾನ್ಯವಾಗಿ ನಾವು ಕಾಣ್ತಾ ಇದ್ದೇವೆ, ತಂಬಾಕು ಹಿಂದಿನಿಂದಲೂ ಕೂಡ ಇತ್ತು.
5: ಹೌದೌದು, ಖಂಡಿತ
4: ಹೌದು. ಆದ್ರೆ ಈಗ ಅದು ನಮಗೆ ಅದರ ಒಂದು ಬಳಕೆ ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಇದೆ. ಈ ತಂಬಾಕು ಅನ್ನುವಂತಹದ್ದು ಮೂಲತಃ ಏನು, ಮತ್ತೆ ಇದು ಯಾಕೆ ನಮಗೆ ವ್ಯಸನವಾಗಿ ಅದು ಪರಿವರ್ತನೆ ಆಗುತ್ತೆ?
5: ಈಗ ತಂಬಾಕು ಅನ್ನೋದು ಒಂದು ಚಟವನ್ನುಂಟು ಮಾಡುವಂತಹ ನಿಕೋಟಿನ್ ಯುಕ್ತವಾದ ವಸ್ತು, ಅದನ್ನು ಹಲವಾರು ರೂಪದಲ್ಲಿ ತಗೊಳ್ತಾರೆ. ನಮ್ಮ ಪಾಲಿಗೆ ಹೇಳುದಿದ್ರೆ, ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಒಂದಷ್ಟು ದಕ್ಷಿಣ ಈ ರಾಜ್ಯದ ಜನತೆಯಲ್ಲಿ ತಂಬಾಕು ತಿನ್ನೋದು ಒಂದು ವ್ಯಸನ ಅಂತಲೇ ತಗೊಳ್ಳೋದಿಲ್ಲ, ಅದೊಂದು ಹವ್ಯಾಸ. ವ್ಯಸನ ಬೇರೆ, ಹವ್ಯಾಸ ಬೇರೆ. ಯಾಕಂತ ಹೇಳಿದ್ರೆ, ಯಾವುದೇ ಮದುವೆ ಮನೆಗೆ ಹೋದ್ರೆ ನೀವು ಮದುವೆ ಆದ ನಂತರ ವೀಳ್ಯದೆಲೆ ಜೊತೆ ಸುಣ್ಣ ಕೊಡ್ತಾರೆ, ಸುಣ್ಣದ ಜೊತೆ ಹತ್ತಿರದಲ್ಲಿ ತಂಬಾಕು ಕೂಡ ಇಡ್ತಾ ಇದ್ರು. ಅದೇ ರೀತಿ ತಂಬಾಕನ್ನು ಬೇರೆ ಬೇರೆ ರೂಪದಲ್ಲಿ ಕೂಡ ಉಪಯೋಗಿಸ್ತಾ ಇದ್ರು. ಮುಖ್ಯವಾಗಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ತಂಬಾಕಿನಲ್ಲಿ ನಿಕೋಟಿನ್ ಒಂದು ಅಂಶ ಇರುತ್ತೆ. ಇದು ನಿಕೋಟಿನ್ ಏನ್ ಮಾಡ್ತದೆ, ನಮ್ಮನ್ನು ಅಡಿಕ್ಟಿವ್ ಮಾಡ್ತದೆ, ಚಟವನ್ನು ಉಂಟು ಮಾಡ್ತದೆ. ಅದ ಕಾರಣ ಈ ತಂಬಾಕನ್ನು ಉಪಯೋಗಿಸುವುದಕ್ಕೆ ಮೊದಲ ಕಾರಣ ನಿಕೋಟಿನ್. ನಿಕೋಟಿನ್ ಎಷ್ಟೊಂದು ಪವರ್ಫುಲ್ ಅಂತ ಹೇಳಿದ್ರೆ, ನಾವು ತಂಬಾಕನ್ನು ನಮ್ಮ ಬಾಯಿಗೆ ಹಾಕಿಕೊಂಡ ಅಥವಾ ಅದನ್ನು ಸ್ಮೋಕ್ ಮಾಡಿದ ಒಂದು 5-7 ಸೆಕೆಂಡ್ ನ ಒಳಗೆ ಅದು ನಮ್ಮ ಮೆದುಳನ್ನು ತಲುಪ್ತದೆ. ರಕ್ತದ ಮೂಲಕ ಆಗಿರ್ಬೋದು, ಬಾಯಲ್ಲಿಟ್ರೆ ಅಲ್ಲಿಂದ ಆಗಿರ್ಬೋದು, ಅಥವಾ ಶ್ವಾಸಕೋಶದಿಂದ ಅದು ಮತ್ತೆ ರಕ್ತದ ಮೂಲಕ ಹೋಗ್ಬಹುದು. ಹೋದ 5-7 ಸೆಕೆಂಡ್ ಅಲ್ಲಿ ರೀಚ್ ಆದ್ರೆ ಇಮಿಡಿಯೇಟ್ಲಿ ಉನ್ಮಾದ ಆಗತ್ತೆ. ಅಂತ ಒಂದು ಉನ್ಮಾದಕ್ಕೋಸ್ಕರ ಜನ ಅದನ್ನು ಉಪಯೋಗಿಸ್ತಾರೆ.
4: ಡಾಕ್ಟರ್, ಈಗ ತಾವು ಹೇಳಿದ್ರೆ ಬೇರೆ ಬೇರೆ ರೂಪಗಳಲ್ಲಿ ಅದನ್ನ, ವಿಧಗಳಲ್ಲಿ ಅದನ್ನ ಸೇವನೆ ಮಾಡ್ತಾರೆ ಅಂತ, ಯಾವೆಲ್ಲ ವಿಧಗಳನ್ನ ನಾವು ಮುಖ್ಯವಾಗಿ ಗಮನಿಸಬಹುದು?
5: ಖಂಡಿತ. ಈಗ ಮೊದಲನೇದಾಗಿ ತಾವು ನೋಡೋದಿದ್ರೆ, ಎರಡು ಮುಖ್ಯವಾಗಿ ನಾವು ಎರಡು ಭಾಗ ಮಾಡಬಹುದು. ಒಂದು ಸ್ಮೋಕಿಂಗ್ ಟೊಬ್ಯಾಕೋ, ಒಂದು ಸ್ಮೋಕ್ಲೆಸ್ ಟೊಬ್ಯಾಕೋ. ಅಂದ್ರೆ ಹೊಗೆಯನ್ನು ಉಗುಳುವಂತ ತಂಬಾಕು ಉತ್ಪನ್ನಗಳು, ಹೊಗೆಯನ್ನು ಉಗುಳದಂತ ತಂಬಾಕು ಉತ್ಪನ್ನಗಳು. ಹೊಗೆಯನ್ನು ಉಗುಳುವಂತ ತಂಬಾಕು ಉತ್ಪನ್ನ ನಾವು ನೋಡೋದಿದ್ರೆ, ಮೊದಲನೇದಾಗಿ ನಾವು ತುಂಬಾ ಎಲ್ಲರೂ ನೋಡುವಂತ ಬೀಡಿ, ಆ ನಂತರ ಸಿಗರೇಟ್ಗಳು, ವಿವಿಧ ಸಿಗರೇಟ್ಗಳಿದೆ, ಸಪುರದ್ದು ದೊಡ್ಡದು ದೊಡ್ಡ ತುಂಬಾ ತುಂಬಾ ಇದೆ. ಆ ನಂತರ ನೋಡೋದಿದ್ರೆ ಹುಕ್ಕ ಅನ್ನೋದು ಈಗ ಕೂಡ ಒಂದಷ್ಟು ಪ್ರತಿಷ್ಠೆಯ ಒಂದು ವ್ಯವಸ್ಥೆ. ತಾವು ಸಾಕಷ್ಟು ಹಿಂದಿ ಸಿನಿಮಾಗಳಲ್ಲೆಲ್ಲ ನೋಡ್ತಾ ಇರ್ಬೋದು, ಹಾಗೆ ಕೂತ್ಕೊಂಡು ಹುಕ್ಕ ಸೇವನೆ ಮಾಡೋದು, ತುಂಬಾ ಜನ ಕೂತ್ಕೊಂಡು ಹುಕ್ಕ ಸೇವನೆಯನ್ನು ಶೇರ್ ಮಾಡೋದು ಅಥವಾ ಹಂಚಿಕೊಳ್ಳೋದನ್ನು ನೋಡಬಹುದು. ಇದೇ ರೀತಿ ಸಿಗಾರ್ ಅನ್ನೋದೆ, ಚುಟ್ಟ ಇದೆ, ಬೇರೆ ಬೇರೆ ರೂಪದಲ್ಲಿ ಸ್ಮೋಕಿಂಗ್ ಸಿಗರೇಟ್ ಅನ್ನು ಉಪಯೋಗಿಸ್ತಾರೆ. ಇನ್ನು ಸ್ಮೋಕ್ಲೆಸ್ ಬರುದಿದ್ರೆ, ಒಂದು ನಶ್ಯ. ನಶ್ಯವನ್ನು ನಾವು ನೀವು ಅಜ್ಜಿಯಲ್ಲಿ ಕೇಳಿದ್ರೆ ಅದು ತಂಬಾಕು ಅಂತ ಹೇಳಿ ಒಪ್ಕೊಳ್ಳಿಕ್ಕೆ

0: ರೆಡಿ ಇರುವುದಿಲ್ಲ. ಇಲ್ಲಪ್ಪ ಅದು ಮದ್ದು, ಯಾಕೆಂದ್ರೆ ನನ್ನ ಶೀತ ನಿಂತಿದ್ದೆ ಅದರಲ್ಲಿ, ನನ್ನ ತಲೆನೋವು ನಿಂತಿದ್ದೆ ಅದರಲ್ಲಿ ಅನ್ನೋ ಒಂದು ಮಟ್ಟಕ್ಕೆ ಅದು ಅಡಿಕ್ಟಿವ್ ಆಗಿರ್ತದೆ. ಇನ್ನೊಂದು ನಾವು ನೋಡ್ತಾ ಇರೋದು ಬೀಡದ ಒಳಗೆ ಇಡುವಂತ ಎಸಳು ತಂಬಾಕು, ಇದೆರಡೇ ನಾವು ಮೊದಲು ನೋಡಿದ್ವಿ. ಈಗ ಹಲವಾರು ತುಂಬಾ ವಿಧದ ತಂಬಾಕು ಉತ್ಪನ್ನಗಳು ಬಂತು, ಜಗಿವಂತವು. ಅದರಲ್ಲೂ ಈ ಒಂದಷ್ಟು ಉತ್ತರ ಭಾರತದ ಜನರು ಬಂದ ನಂತರ ನಮಗೆ ಸಾಕಷ್ಟು ಈ ಗುಟ್ಕಾ ಮತ್ತು ಈ ಅದರ ಉತ್ಪನ್ನಗಳು ಜಾಸ್ತಿ ಉಪಯೋಗಕ್ಕೆ ಬಂತು, ಬಾಯ ಒಳಗೆ ಇಡುವಂತ. ಸೊ ಎರಡು ಮುಖ್ಯವಾಗಿ ವಿಂಗಡಣೆ, ಒಂದು ಸ್ಮೋಕ್ಲೆಸ್, ಒಂದು ಸ್ಮೋಕಿಂಗ್. ಈಗ ನಿಮ್ಮ ಖಂಡಿತ ಎರಡನೇ ಪ್ರಶ್ನೆ ಇರ್ತದೆ, ಇದರಲ್ಲಿ ಯಾವ್ದು ಒಳ್ಳೇದು? ಎರಡೂ ಕೆಟ್ಟದೆ. ಆದರೆ ಸ್ಮೋಕಿಂಗ್ ಸಿಗರೇಟ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಹತ್ತಿರ ಕೂತವನಿಗೂ ತೊಂದರೆ ಆಗ್ತದೆ,
1: ಅಂದ್ರೆ ಸೇದುವನ ಜೊತೆಗೆ ಅವನ ಪಕ್ಕದಲ್ಲಿರುವವನಿಗೂ ಸಮಸ್ಯೆ ಆಗುತ್ತೆ.
0: ಎಕ್ಸಾಕ್ಟ್ಲಿ ರೈಟ್. ಏನಾಗ್ತದೆ ಅಂತ ಹೇಳಿದ್ರೆ, ಅವನನ್ನು ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ ಅಂತ ಹೇಳ್ತೇವೆ, ಇವನು ಫಸ್ಟ್ ಹ್ಯಾಂಡ್ ಸ್ಮೋಕರ್, ಅವನು ಸೆಕೆಂಡ್ ಹ್ಯಾಂಡ್ ಸ್ಮೋಕರ್. ಇವನಿಗೆ ಯಾವ ರೀತಿಯ ಆರೋಗ್ಯ ತೊಂದರೆಗಳು ಬರಬಹುದು, ಅದೇ ರೀತಿಯ ಆರೋಗ್ಯ ತೊಂದರೆಗಳು ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ಗೆ. ಅಂದ್ರೆ ಈಗ ಮನೆಯಲ್ಲಿ ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಗಂಡ ಸಿಗರೇಟ್ ಎಳಿತಾನೆ ಅಥವಾ ಬೀಡಿ ಎಳಿತಾನೆ ಅಂತಾದ್ರೆ, ಹೆಂಡತಿಗೆ ಗಂಡನಿಗೆ ಬರುವಷ್ಟೇ ದೊಡ್ಡ ಮಟ್ಟದ ಕಾಯಿಲೆ ಹೆಂಡತಿಗೆ ಕೂಡ ಬರಬಹುದು. ಅಷ್ಟೇ ಅಲ್ಲ, ಇನ್ನೂ ಒಂದಿದೆ ನಮ್ಮಲ್ಲಿ, ಥರ್ಡ್ ಹ್ಯಾಂಡ್ ಸ್ಮೋಕರ್ ಅಂತ ಇದೆ. ಮೂರನೇ ಸ್ಮೋಕರ್ ಯಾರು, ಒಂದು ವೇಳೆ ಹೆಂಡತಿ ಗರ್ಭಿಣಿ ಆಗಿದ್ರೆ ಗರ್ಭದಲ್ಲಿರುವ ಮಗುವಿಗೆ ಅದಕ್ಕೆ ಯಾವುದೇ ಅದು ತಪ್ಪು ಮಾಡದೆ ಅದಕ್ಕೆ ಈ ಗಂಡನಿಂದ ಹೆಂಡತಿಗೆ, ಹೆಂಡತಿಯ ಉಸಿರಲ್ಲಿ ಏನು ಅದು ಗಾಳಿಯಿಂದ ಮೂಲಕ ಸೇರ್ಕೊಳ್ತದೆ, ಹೋಗಿ ಅದು ಮಗುವಿನ ದೇಹಕ್ಕೂ ತೊಂದರೆ ಕೊಡ್ತದೆ. ಸೊ ಇದು ಥರ್ಡ್ ಹ್ಯಾಂಡ್ ಸ್ಮೋಕರ್. ಸೊ ಮೂರು ಬಗೆಯ ಆರೋಗ್ಯ ತೊಂದರೆಗಳು ಬರಬಹುದು.
1: ಡಾಕ್ಟರ್, ಈಗ ಈ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಕಾನೂನು ಏನ್ ಹೇಳುತ್ತೆ ಈ ತಂಬಾಕು ವ್ಯಸನದ ಬಗ್ಗೆ, ತಂಬಾಕು ಸೇವನೆಯ ಬಗ್ಗೆ? ಏನಾದರೂ ಇದಕ್ಕೆ ನಿಷೇಧ ಇದೆಯಾ ಹೇಗೆ?
0: ಈಗ ಮೊದಲನೇದಾಗಿ ನೋಡಿ, ಕೋಟ್ಪಾ ಅಂತ ಆಕ್ಟ್ ಮಾಡಿದೆ, ಸಿಗರೇಟ್ಸ್ ಅಂಡ್ ಅದರ್ ಟೊಬ್ಯಾಕೋ ಪ್ರೊಟೆಕ್ಟ್ಸ್ ಆಕ್ಟ್, ಕೋಟ್ಪಾ, COTAPA, ಸಿಗರೇಟ್ಸ್ ಅಂಡ್ ಅದರ್ ಟೊಬ್ಯಾಕೋ ಪ್ರೊಟೆಕ್ಟ್ಸ್ ಆಕ್ಟ್ 2003 ಮಾಡಿದ್ದಾರೆ. ಅದರಲ್ಲಿ ತುಂಬಾ ಸಿಂಪಲ್ ಆಗಿ ಹೇಳಿದ್ದಾರೆ. ಒಂದನೇದಾಗಿ Section 4, Section 4 ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನೀವು ಪಬ್ಲಿಕ್ ಅಲ್ಲಿ ಸಿಗರೇಟ್ ಎಳಿಯುವಾಗ ಇಲ್ಲ. ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ, ನನ್ನ ಬಸ್ ಸ್ಟ್ಯಾಂಡ್, ಸರ್ಕಾರದ ಬಸ್ ಸ್ಟ್ಯಾಂಡ್, ನಾನು ಹೇಳ್ಕೊಂಡು ಸಿಗರೇಟ್ ಎಳಿತೇನೆ, ನೀವು ಮಾಡ್ಲಿಕ್ಕೆ ಆಗೋದಿಲ್ಲ. ಬಸ್ಸಿನಲ್ಲಿ ಸಿಗರೇಟ್ ಎಳಿಲಿಕ್ಕೆ ಆಗಲ್ಲ, ಥಿಯೇಟರ್ ಅಲ್ಲಿ ಬಸ್ ಸಿಗರೇಟ್ ಎಳಿಯುವಾಗಿಲ್ಲ, ಪಾರ್ಕ್ ಅಲ್ಲಿ ಎಳಿಯುವ, ಯಾವುದೇ ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ಅನ್ನು ಅಥವಾ ತಂಬಾಕು ಉತ್ಪನ್ನವನ್ನು ಉಪಯೋಗಿಸುವುದು ನಿಷಿದ್ಧ.
1: ಯಾವುದೇ ರೀತಿಯ ತಂಬಾಕು ಉತ್ಪನ್ನ?
0: ಹೌದೌದು, ಖಂಡಿತ, ಯಾವುದೇ ರೀತಿಯ. ಇದು 2003 ಒರಿಜಿನಲ್ ಆಕ್ಟ್ ಅಲ್ಲಿ ಇರಲಿಲ್ಲ, ಇದು ಇತ್ತೀಚೆಗೆ ಅಮೆಂಡ್ಮೆಂಟ್ ಮಾಡಿದ್ರೆ ಯಾವುದೇ ರೀತಿಯ ತಂಬಾಕು ಅಂತ. ಮೊದಲನೇ ಆಕ್ಟ್ ಅಲ್ಲಿ ಏನಿತ್ತು, Section 4 ಸಿಗರೇಟ್ ಅನ್ನು ಎಳಿಬಾರದು ಅಂತ ಇತ್ತು, ಅಥವಾ ಸ್ಮೋಕಿಂಗ್ ಟೊಬ್ಯಾಕೋ. ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿ ಯಾವುದೇ ರೀತಿಯ, ನೀವು ಬೀಡ ತಿಂದು ಉಗಿಯುವಾಗೂ ಇಲ್ಲ, ಖಂಡಿತ ಇಲ್ಲ. ಸೊ ಯಾವುದೇ ರೀತಿಯ ತಂಬಾಕು ಉತ್ಪನ್ನವನ್ನು ಹೊರಗಡೆ ಉಪಯೋಗಿಸುವಂತೆ ಇಲ್ಲ ಸಾರ್ವಜನಿಕ ಸ್ಥಳ, ಸಾರ್ವಜನಿಕ ನ್ಯೂಸೆನ್ಸ್ ಆಗ್ತದೆ, ಅದು ಸಾರ್ವಜನಿಕ ತೊಂದರೆ ಆಗ್ತದೆ. ಒಂದು ಇನ್ನೊಂದು Section 5 ಅಂತ ಮಾಡಿದ್ದಾರೆ. Section 5 ನೀವು ಈಗ ಮೊದಲೆಲ್ಲ ನೋಡ್ತಾ ಇರ್ಬೋದು, ಸಿಗರೇಟ್ ಇಂದ ಅಂಗಡಿ, ನೀವು ನೋಡಿದ ಕೂಡಲೇ ಗೊತ್ತಾಗ್ತದೆ ಇದು ಸಿಗರೇಟ್ ಮಾರೋ ಅಂಗಡಿ ಅಂತ. ಯಾಕೆ ಗೊತ್ತಾಗ್ತದೆ ಅಂದ್ರೆ, ಹೊರಗಡೆ ಒಂದು ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ಗಳು, ಅದರದ್ದೇ ಕಲರ್ ಇದ್ದು ಗೂಡಂಗಡಿಗಳೆಲ್ಲ ಇತ್ತು, ಈಗ ಅದನ್ನು ನಿಷೇಧಿಸಿದ್ದಾರೆ. ಆ ನಿಷೇಧವನ್ನು Section 5 ಮಾಡಿದ್ದಾರೆ. ಅದು ಕಾನೂನಿನ ಪ್ರಕಾರ ದಂಡ ವಿಧಿಸಬಹುದು, ಅವನ ಮೇಲೆ ಕ್ರಮ ಕೈಗೊಳ್ಳಬಹುದು. ಈಗ Section 6 ಪ್ರಕಾರ, 6 A ಮತ್ತು B ಅಂತ ಇದೆ. A ಮತ್ತು B ಮಕ್ಕಳ ಬಗ್ಗೆ ಮಾತಾಡ್ತದೆ. ಈಗ ನೀವು ಉಳಿದ ಎಲ್ಲ ಕಾನೂನಿನಲ್ಲಿ ಮಕ್ಕಳು ಅಂತ ಹೇಳಿದ್ರೆ ಎಷ್ಟು ವರ್ಷದವರು? 12 14 ವರ್ಷ, ತಪ್ಪಿದ್ರೆ 18, ಬಟ್ ನಮ್ಮಲ್ಲಿ ಮಕ್ಕಳು ಅಂತ ಹೇಳಿದ್ರೆ 21. 21 ಒಳಗಿನ ಯಾವುದೇ ವ್ಯಕ್ತಿಗೆ ನೀವು ಸಿಗರೇಟ್ ಸೇಲ್ ಮಾಡುವಾಗ ಇಲ್ಲ, ಅಥವಾ ಯಾವುದೇ ತಂಬಾಕು ಉತ್ಪನ್ನವನ್ನು ಸೇಲ್ ಮಾಡುವಾಗ ಇಲ್ಲ ಅಂಗಡಿಯವನು. ಅಲ್ಲದೆ 21 ಒಳಗಿನ ವ್ಯಕ್ತಿ ಅಲ್ಲಿ ಕೂತ್ಕೊಂಡು ಸಿಗರೇಟ್ ಮಾರುವಾಗಿಯೂ ಇಲ್ಲ. ಇದು Section 6. ಇನ್ನು 6B ಇನ್ನೂ ಒಳ್ಳೇದಿದೆ. ಯಾವುದೇ ಶಾಲೆಯ ಸುತ್ತಮುತ್ತ 100 ಗಜದಲ್ಲಿ ಯಾವುದೇ ಸಿಗರೇಟ್ ಅಥವಾ ತಂಬಾಕು ಉತ್ಪನ್ನದ ಅಂಗಡಿ ಇರಬಾರದು, ಮಾರುವಾಗಿಲ್ಲ, ಕಾನೂನಿನ ಪ್ರಕಾರ ಅದು ನಿಷೇಧಿಸಲಾಗಿದೆ. 6A 6B, ಯಾವುದೇ ಶಾಲೆಯ ಸುತ್ತಮುತ್ತ ಕಡ್ಡಾಯವಾಗಿ, ಇವತ್ತು ನಮ್ಮ ಕೇಳುಗರು ಕೂಡ ಅದನ್ನೇ ಮಾಡಬೇಕು, ಅವರ ಹತ್ತಿರದ ಶಾಲೆಯ 100 meters ಹತ್ತಿರದಲ್ಲಿ ಯಾವ್ದಾದ್ರು ಸಿಗರೇಟ್ ಮಾರುವ ಅಂಗಡಿ ಇದ್ರೆ ನೀವು ಅದನ್ನು ಹತ್ತಿರದ ಪಂಚಾಯತ್ಗೆ ತಿಳಿಸಬಹುದು, ಹತ್ತಿರದ ವೈದ್ಯಾಧಿಕಾರಿಗೆ ತಿಳಿಸಬಹುದು, ಅಥವಾ ನೀವೇ ಹೋಗಿ ಜೋರು ಮಾಡಿ ಆದರೂ ತೆಗಿಸ್ಬೇಕು. ನೋಡಿ, ಎಲ್ಲಿ ಲಭ್ಯತೆ ಇರ್ತದೆ ಅಲ್ಲಿ ಉಪಯೋಗತೆ ಜಾಸ್ತಿ ಆಗ್ತದೆ. ಮಕ್ಕಳಿಗೆ ನಾಳೆ ಸಿಗರೇಟ್ ಸುಲಭದಲ್ಲಿ ಸಿಗ್ತದೆ ಅಂತಾದ್ರೆ ಅವರು

0: ಹೇಳಿದ್ದಾರೆ, ಬಿಡಿ ಹೇಳಿದ್ದಾರೆ. ಆದ ಕಾರಣ ಇದು ಒಂದು ತುಂಬಾ ಒಳ್ಳೆಯ ಒಂದು ಸೆಕ್ಷನ್. ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಯವರು, ಅಪರ ಜಿಲ್ಲಾಧಿಕಾರಿಯವರು, ನಮ್ಮ ಮಾನ್ಯ ಕಾರ್ಯನಿರ್ವಹಣಾ ಅಧಿಕಾರಿಯವರು ತುಂಬಾ ಮುತುವರ್ಜಿತೆಯಿಂದ ಇದರ ಬಗ್ಗೆ ಕ್ರಮ ಕೈಗೊಳ್ತಾ ಇದ್ದಾರೆ.
1: ಸರ್, ಈಗ ಈ ರೀತಿಯಾದಂತಹ ಕಾನೂನನ್ನ ಉಲ್ಲಂಘಿಸಿದಾಗ ಶಿಕ್ಷೆ ಯಾವ ರೀತಿ ಇರ್ತದೆ?
0: ಈಗ ಮೊದಲನೇ ಸೆಕ್ಷನ್ 4, ನೀವು ಪಬ್ಲಿಕ್ ಅಲ್ಲಿ ಹೇಳಿದ್ರೆ ನಾನು ಒಯ್ ಪೆದಾದಲ್ಪರಿ ಎನ್ನ ಸಿಗರೇಟ್ ಯಾನ್ ಕಾಸು ಕೊಡ್ತೀನಿ ಅಂತ ಹೇಳಿದ್ರೆ 1,000 ನಿಮ್ಗೆ ಇದು ಕೊಡ್ಬಹುದು, ದಂಡ ವಿಧಿಸಬಹುದು 1,000. ಅದೇ ರೀತಿ ಒಂದು ವೇಳೆ ಆತನು ಮಕ್ಕಳಿಗೆ ಮಾರಿದ್ರೆ ಮತ್ತೆ ಅವನ ಮೇಲೆ ದಂಡ ವಿಧಿಸಬಹುದು, ಜೈಲ್ ಶಿಕ್ಷೆ ಕೂಡ ಮಾಡಬಹುದು. ಸಿಗರೇಟ್ ಇದ್ದು ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಜೈಲ್ ಶಿಕ್ಷೆ ಮಾಡಬಹುದು. ಸೊ ಈ ಕಾನೂನನ್ನು ತುಂಬಾ ಸುಲಭವಾಗಿ ಹಾಗೂ ತುಂಬಾ ಸೂಕ್ತ ರೀತಿಯಲ್ಲಿ ಮಾಡಿದ್ದಾರೆ, ಜನ ಅದನ್ನ ಅರ್ಥ ಮಾಡ್ಕೊಳ್ಬೇಕಷ್ಟೇ.
1: ಡಾಕ್ಟರ್, ಈಗ ಇನ್ನು ಈ ತಂಬಾಕಿನ ಉತ್ಪನ್ನಗಳಿಂದ ದೇಹದ ಆರೋಗ್ಯದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಉಂಟಾಗುತ್ತೆ?
0: ಇದೊಂದು ತುಂಬಾ ದುರದೃಷ್ಟ. ತಂಬಾಕಿನ ಉತ್ಪನ್ನ ನಮ್ಮ ತಲೆಗೂದಲಿಂದ ಹಿಡಿದು ಕಾಲಿನ ಉಗುರಿನವರೆಗೆ ನೀವು ಯಾವುದೇ ರೋಗ ಹೇಳಿ ಒಂದಲ್ಲ ಒಂದು ರೀತಿಯಲ್ಲಿ ಅದು ತಂಬಾಕಿಗೆ ಕನೆಕ್ಟೆಡ್. ಕೂದಲು ಬೇಗ ಉದುರ್ಬೋದು, ಕಣ್ಣುಗಳು ಬೇಗ ಮಂಜಾಗಬಹುದು ಅಂತ ಹೇಳಿ ಕ್ಯಾಟರಾಕ್ಟ್ ಬರ್ಬೋದು, ಹಲ್ಲುಗಳು ಬೇಗ ಹುಳುಕಾಗಬಹುದು, ಬಾಯಲ್ಲಿ ಕ್ಯಾನ್ಸರ್ ಬರ್ಬೋದು, ಉಸಿರಾಟದ ತೊಂದರೆ ಬರ್ಬೋದು, ಉಸಿರಾಟದ ಆಸ್ಮಾ ಬರ್ಬೋದು, ಲಂಗ್ ಕ್ಯಾನ್ಸರ್ ದೊಡ್ಡ ಮಟ್ಟದ್ದು. ಇವತ್ತು ಶ್ವಾಸಕೋಶದ ಕ್ಯಾನ್ಸರ್ ಎಲ್ಲಕ್ಕಿಂತ ದೊಡ್ಡ ನಾವು ಹೆದರುವಂತ ಶ್ವಾಸಕೋಶದ ಕ್ಯಾನ್ಸರ್ ಬರ್ಬೋದು. ಅದಕ್ಕಿಂತಲೂ ಮುಂದೆ ಹೋಗಿ ಗಂಟಲಿನ ಕ್ಯಾನ್ಸರ್ ಬರ್ಬೋದು, ಧ್ವನಿಪಟ್ಟಿಗೆ ಕ್ಯಾನ್ಸರ್ ಬರ್ಬೋದು, ಜಠರದ ಕ್ಯಾನ್ಸರ್ ಬರ್ಬೋದು, ಮುಂದುವರಿದು ಮೇಧೋಜೀರಕ ಗ್ರಂಥ ಅಥವಾ ಪ್ಯಾಂಕ್ರಿಯಸ್ ಇದ್ರೆ ಕ್ಯಾನ್ಸರ್ ಬರ್ತದೆ. ಇನ್ನೂ ಮುಂದುವರಿದ್ರೆ ಯುರಿನರಿ ಬ್ಲಾಡರ್ ಮೂತ್ರಚೀಲದ ಕ್ಯಾನ್ಸರಿಗೂ ಮತ್ತೆ ಈ ಲಂಗ್ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ ಕ್ಯಾನ್ಸರಿಗೂ ತಂಬಾಕು ಉತ್ಪನ್ನವು ತುಂಬಾ ಹತ್ತಿರ ಸಂಬಂಧ. ಅದೇ ರೀತಿ ಬಾಯಿ ಕ್ಯಾನ್ಸರ್, ಈ ಮೂರು ಕ್ಯಾನ್ಸರಿಗೂ, ಬಾಯಿ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ ಮತ್ತು ಮೂತ್ರಚೀಲದ ಕ್ಯಾನ್ಸರ್, ಈ ಮೂರು ಕ್ಯಾನ್ಸರಿಗೂ ನಮ್ಮ ತಂಬಾಕು ಉತ್ಪನ್ನಗೂ ಅವಿನಾಭಾವ ಸಂಬಂಧ, ಅದಕ್ಕೆ ತುಂಬಾ ಹತ್ತಿರ. ಅದು ಇದಲ್ಲದೆ ಕಾಲುಗಳಲ್ಲಿ ಗ್ಯಾಂಗ್ರೀನ್ ಆಗ್ಬಹುದು, ಕಾಲುಗಳ ರಕ್ತನಾಳಗಳು ಪೆಡಸಾಗಬಹುದು, ಬಿಪಿ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ, ಆಸ್ತಮ ಬರ್ತದೆ, ದಮ್ಮು ಕಟ್ತದೆ. ನಾನು ಅದೇ ಹೇಳಿದಲ್ಲ, ನೀವು ಯಾವ್ದು ಹೇಳಿ ನಾನು ಅದಕ್ಕೆ ಕಾರಣವನ್ನು ತಂಬಾಕಿಗೆ ಕನೆಕ್ಷನ್ ಮಾಡಿ ಕೊಡ್ತೇನೆ. ಅಷ್ಟೊಂದು ಅಂದ್ರೆ ಹಾಗೆಲ್ಲ ಹೇಳಿದು. ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ ತಂಬಾಕು ಉತ್ಪನ್ನ ಅಷ್ಟೊಂದು ಕೆಟ್ಟದು, ತುಂಬಾನೇ ಅದರಿಂದ ತೊಂದರೆ ಬರ್ತದೆ ಅನ್ನೋದು ಇದ್ರ ಮೂಲ ಉದ್ದೇಶ.
1: ಈಗ ಸಿಗರೇಟ್ ಸೇದುವವರು ಇರ್ತಾರೆ, ಮೊದಮೊದಲಿಗೆ ದಿನಕ್ಕೆ 1 ಆಗ್ತದೆ, ದಿನಕ್ಕೆ 2-3 ಈ ತರ ಜಾಸ್ತಿ ಆಗ್ತಾ ಹೋಗಿರ್ತದೆ. ಅಂತವ್ರಿಗೆ ಬಿಡ್ಲಿಕ್ಕೆ ಮನಸ್ಸಿರ್ತದೆ, ಆದ್ರೆ ಅದನ್ನ ಹೇಗೆ ಬಿಡುವಂತದ್ದು, ಕಡಿಮೆ ಮಾಡುವಂತದ್ದು ಹೇಗೆ, ಇದು ಹೇಗೆ ಅಂತ ಅವ್ರಿಗೆ ಗೊತ್ತಿರುವುದಿಲ್ಲ. ಏನ್ ಹೇಳ್ತೀರಾ ಡಾಕ್ಟರ್?
0: ಖಂಡಿತ ನೋಡಿ, ನಮ್ಮಲ್ಲಿ ಕೌನ್ಸಿಲರ್ ಇರ್ತಾರೆ ತುಂಬಾ ನುರಿತ, ಯಾವ ರೀತಿ ನಿಮ್ಗೆ ಬಿಡ್ಬೇಕು ಅಂತ ಹೇಳ್ಕೊಡ್ತಾರೆ ಅವ್ರು. ಈಗಾಗಲೇ ಸಾಕಷ್ಟು ಜನರಿಗೆ ನಾವು ಇದರ ತಂಬಾಕು ಹೇಗೆ ಬಿಡಬೇಕು ಅಂತ ಕೌನ್ಸಿಲಿಂಗ್ ಮಾಡ್ತೇವೆ. ಒಂದು ವೇಳೆ ಅವನಿಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ತುಂಬಾ ಚಟ ಜೋರಾಗಿದೆ, ಅಂತ ವ್ಯಕ್ತಿಗೆ ನಿಕೋಟಿನ್ ಗಮ್ ಬರ್ತದೆ. ಅಂದ್ರೆ ಬಾಯಲ್ಲಿ ಯಾವ ರೀತಿ ಬಬಲ್ ಗಮ್ ತಿಂತಾರೆ ಅದೇ ರೀತಿ ನಿಕೋಟಿನ್ ಗಮ್, ಅಂದ್ರೆ ಅದರಲ್ಲಿ ತಂಬಾಕು ಇಲ್ಲ. ತಂಬಾಕು ಯಾವ ಕಾರಣಕ್ಕೋಸ್ಕರ ನಾವು ತಿನ್ಲಿಕ್ಕೆ ಆಸೆ ಆಗ್ತದೆ ಆ ಅಂಶ ಮಾತ್ರ ಒಂದಷ್ಟು ಪ್ರಮಾಣದಲ್ಲಿ ಇರ್ತದೆ. ಸೊ ಆಸೆ ಕಮ್ಮಿ ಆಗ್ತದೆ. ನಿಕೋಟಿನ್ ಗಮ್, ನಿಕೋಟಿನ್ ಪ್ಯಾಚ್ ಮೈ ಮೇಲೆ ಹಚ್ಚುವಂತದ್ದು, ಇದೆರಡು ಉಚಿತವಾಗಿ ಸರ್ಕಾರದಿಂದ ಲಭ್ಯ ಇದೆ. ಆಮೇಲೆ ಹೇಳಿಕೊಡ್ತಾರೆ ಹೇಗೆ ಬಿಡ್ಬೇಕು. ಈಗ ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಸಿಗರೇಟ್ ಸೇತು ಅವನಿಗೆ ಬೆಳಿಗ್ಗೆ ಎದ್ದು ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಅಥವಾ ಅವನಿಗೆ ಕಕ್ಕಸಿಗೆ ಹೋಗ್ಬೇಕಾದ್ರೆ ಇದು ಬೇಕಾಗ್ತದೆ, ಸಿಗರೇಟ್ ಬೇಕಾಗ್ತದೆ. ತಂಬಾಕು ತಿನ್ನೋದಿದ್ರೆ ಡ್ರೈವಿಂಗ್ ಮಾಡ್ಲಿಕ್ಕೆ ಆಗುದಿಲ್ಲ ಕೆಲವರಿಗೆ. ಕೆಲವರಿಗೆ ಯಾವುದೋ ಒಂದು ಕೆಲಸ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಸಿಗರೇಟ್ ಹೊಡಿಬೇಕು. ಊಟ ಮಾಡಿದ ಹಾಗೆ ಆಗ್ಬೇಕಾದ್ರೆ ಸಿಗರೇಟ್ ಎಳಿಬೇಕು. ಇದೆಲ್ಲ ಚಟದ ಲಕ್ಷಣಗಳು. ನೀವು ಚಟ ಇದ್ದವ್ರು ಮಾತ್ರ, ಈಗ 4 ಸೇರಿದ ತಕ್ಷಣ ಆಸೆ ಆಗ್ತದೆ. ಇನ್ನೊಂದು ವಿಶೇಷ ಏನು ಗೊತ್ತಾ ನಿಮ್ಗೆ, ಈಗ ಯಾವ್ದ್ರಲ್ಲಿ ಫ್ರೆಂಡ್ಶಿಪ್ ಬರದಿದ್ರು ತೊಂದ್ರೆ ಅಲ್ಲ. ಸಿಗರೇಟ್ ತಂಬಾಕಲ್ಲಿ ಇರುವತ್ತು ಒಬ್ಬ ಸಿಗರೇಟ್ ಎಳಿತಾ ಇದ್ದಾನೆ ಅಂತ ಹೇಳಿದ್ರೆ, ಎಳಿಲಿಕ್ಕೆ ರೆಡಿ ಮಾಡಿ ಹಚ್ಕೊಂಡು ಬೆಂಕಿ ಕಡ್ಡಿ ಹುಡುಕ್ತಾ ಇದ್ರೆ, ಹತ್ತಿರದಲ್ಲಿ ಒಬ್ಬ ಸಿಗರೇಟ್ ಪ್ರಿಯ ಇದ್ರೆ ಕೂಡಲೇ ಬೆಂಕಿ ಅಡ್ಡಿ ಕಚ್ಚಿ ಕೊಡ್ತಾನೆ. ಅಂದ್ರೆ ಅಷ್ಟೊಂದು ಅದು ಅಡಿಕ್ಟಿವ್ ಅದು. ಸೊ ಇಷ್ಟೆಲ್ಲ ಕಾರಣ ಇರುವಾಗ ಅದಕ್ಕೆ ಸರಿಯಾದ ಕೌನ್ಸಿಲಿಂಗ್ ಅಗತ್ಯ. ಎಲ್ಲಾ ಈ ಹಲ್ಲಿನ ದಂತ ವೈದ್ಯಕೀಯ ಕಾಲೇಜ್ ಇದೆ, ದಂತ ವೈದ್ಯಕೀಯ ಕಾಲೇಜ್, ಅಲ್ಲಿ ಕೂಡ ಇಂತ ಸೌಲಭ್ಯ ಇದೆ.
1: ಇವಾಗ ಏನಾಗುತ್ತೆ, ಈ ಹದಿಹರೆಯದ ಹುಡುಗರು ಈ ಚಟಕ್ಕೆ ಬೀಳುವಂತದನ್ನ ನಾವು ಕಾಣ್ತೇವೆ. ಹೆಚ್ಚಿನ ಸಂದರ್ಭದಲ್ಲಿ ಪೋಷಕರಿಗೆ ಇದರ ಬಗ್ಗೆ ಅರಿವು ಇರ್ಲಿಕ್ಕಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಮನೆಯವರು ಯಾವ ರೀತಿಯಾಗಿ ಜಾಗರೂಕರಾಗಿರ್ಬೇಕು, ಯಾವ ರೀತಿಯಾಗಿ ಅವರು ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ?
0: ಮೊದಲನೇದಾಗಿ ನೋಡಿ, ಯಾವುದೇ ಮಗು ಒಂದು ಚಟಕ್ಕೆ ಬಿದ್ದ ತಕ್ಷಣ ನಮ್ಗೆ ಗೊತ್ತಾಗ್ತದೆ. ಯಾಕೆಂತ ಹೇಳಿದ್ರೆ ಅವರ ಆ ದೈನಂದಿನ ಚಟುವಟಿಕೆಯಲ್ಲಿ ಮಾರ್ಪಾಡಾಗ. ಈಗ ಅವನಿಗೆ ಬಾತ್ರೂಮ್ಗೆ ಹೋಗ್ಬೇಕಾ ಸಿಗರೆಟ್ ಬೇಕು, ನಾನು ಹೇಳಿದ್ದೆ ಅಲ್ಲ ಚಾಟ ಇದ್ರೆ, ಅವನಿಗೆ ಊಟ ಮಾಡಿದ ನಂತರ ಅವನು ಎದ್ಕೊಂಡು ಹೊರಗಡೆ ಹೋಗ್ತಾನೆ ಸಿಗರೆಟ್ ಹೇಳಲಿಕ್ಕೆ. ಇಲ್ಲ ಅವನು ಅಂತ ಫ್ರೆಂಡ್ಸ್ ಒಟ್ಟಿಗೆ ಸುತ್ತಾಡ್ತಾನೆ, ಕೈ ವಾಸನೆ ಬರ್ತಾ ಇರ್ತದೆ, ಬಾಯಿಂದ ಸಿಗರೆಟ್ ಸೋತಾನೆ ಬರ್ತದೆ, ಅಥವಾ ನಮ್ಮ ಬ್ಯಾಗ್ಗಳಲ್ಲಿ ಅದನ್ನು ಉಪಯೋಗಿಸಿದ ಕುರುವಗಳು ಇರ್ತದೆ,

0: ಬಟ್ ಇದನ್ನೆಲ್ಲ ಖಂಡಿತವಾಗಿ ತಂದೆ ತಾಯಿಗಳೇ ಅಥವಾ ಅವನ ಬಂಧು ಬಳಗವೇ ಇದನ್ನು ನೋಡಿ ಈ ಬಗ್ಗೆ ಕ್ರಮ ಕೈಗೊಳ್ಬೇಕಾಗ್ತದೆ. ಹಾಗೂ ಕೌನ್ಸಿಲಿಂಗ್ ಬೇಕಾದ್ರೆ ಖಂಡಿತ ನಾವು ಮಾಡಿಕೊಡ್ತೇವೆ.
1: ಡಾಕ್ಟರ್, ಈಗ ಸಿಗರೆಟ್ ಅನ್ನ ಸಂಪೂರ್ಣವಾಗಿ ಬಿಟ್ಟಿರ್ತಾರೆ, ಆದ್ರೆ ಅದರ ನಂತರ ಏನಾಗ್ತದೆ, ಎಲ್ಲೋ ಒಂದು ಕಡೆ ಬೇರೆಯವರು ಎಳೆಯೋದನ್ನ ನೋಡ್ತಾರೆ, ಟಿವಿಗಳಲ್ಲಿ ನೋಡ್ತಾರೆ, ಮೀಡಿಯಾಗಳಲ್ಲಿ ನೋಡ್ತಾರೆ, ಆವಾಗ ಮತ್ತೆ ಅವರಿಗೆ ಎಳಿಬೇಕು ಅಂತ ಅನ್ಸಲ್ವಾ?
0: ಖಂಡಿತ ಅನ್ನಿಸ್ತದೆ. ಅದಕ್ಕೋಸ್ಕರನೇ ಸರ್ಕಾರ ಇಂತಹ ಅಡ್ವರ್ಟೈಸ್ಮೆಂಟ್ಗಳನ್ನು ಬ್ಯಾನ್ ಮಾಡಿದೆ. ನೀವು ಈಗ ನೋಡ್ತಾ ಇರಬಹುದು ಮೂವಿಗಳಲ್ಲಿ, ಮೊದಲೆಲ್ಲ ಸಿಕ್ಕಾಪಟ್ಟೆ ಸಿಗರೆಟ್ ಎಳಿಯೋದಕ್ಕೆ ತೋರಿಸ್ತಾ ಇತ್ತು. ಈಗ ಸಿಗರೆಟ್ ಎಳಿಯೋದಕ್ಕಿಂತ ಮೊದಲು ಕೆಳಗಡೆ ಬರ್ತದೆ, ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ದಯವಿಟ್ಟು ಮಾಡಬೇಡಿ. ಸೊ ನಾವು ಮೊದಲಿಗೆ ಬರಬಹುದಾದಂತಹ ರೋಗಗಳ ಬಗ್ಗೆ ಯೋಚಿಸಬೇಕು, ನಮ್ಮ ಮುಂದಿನ ಜನಾಂಗದ ಬಗ್ಗೆ ಯೋಚಿಸಬೇಕು. ಈಗ ಮುಂದಿನ ಜನಾಂಗ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ನೀವು ಎಳೆಯುವುದನ್ನು ನೋಡಿ ಇನ್ನೊಂದು ಮಗು ಎಳಿಲಿಕ್ಕೆ ಶುರು ಮಾಡ್ತದೆ, ಪ್ರಾರಂಭ ಮಾಡ್ತದೆ, ಅದಕ್ಕೆ ಆಸೆ ಆಗ್ತದೆ, ಏನು ಒಂದು ಥ್ರಿಲ್ ಇರಬೇಕು ಅಂತ. ಸೊ ಖಂಡಿತವಾಗಿಯೂ ತಂಬಾಕುವನ್ನು ತ್ಯಜಿಸುವುದು, ಹಾಗ ತಂಬಾಕುವನ್ನು ದೂರ ಮಾಡುವುದು ತುಂಬಾ ಒಳ್ಳೆಯ ವಿಷಯ. ಯಾವುದೇ ದಂತ ವೈದ್ಯಕೀಯ ಕಾಲೇಜಿಗೆ ಹೋಗಿ ಅವರು ಖಂಡಿತ ನಿಮ್ಗೆ ಹೇಳಿಕೊಡ್ತಾರೆ, ಅಥವಾ ಅದಕ್ಕೆ ನೀವು ಬೇಕಾದಂತ ಸಪ್ಲಿಮೆಂಟ್ಸ್ ನಿಕೋಟಿನ್ ಗಮ್ ಕೂಡ ಖಂಡಿತ ಕೊಡ್ತಾರೆ.
1: ಡಾಕ್ಟರ್, ಈಗ ತಮ್ಮ ಇಲಾಖೆಯಿಂದ ತಂಬಾಕು ಮುಕ್ತ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ತಾವು ಕೈಗೊಳ್ತಾ ಇದ್ದೀರಾ?
0: ಈಗ ಮೊದಲನೇದಾಗಿ ನಮ್ಮಲ್ಲಿ ಎನ್ಫೋರ್ಸ್ಮೆಂಟ್ ರೈಡ್ ಅಂತ ಮಾಡ್ತೇವೆ, ಅಂದ್ರೆ ನಮ್ಮಲ್ಲಿಂದ ನಾವು ಹೋಗಿ ನೋಡ್ತೇವೆ ಶಾಲೆಗಳಲ್ಲಿ ಸುತ್ತಮುತ್ತ ಎಲ್ಲಿಯಾದ್ರೂ ಈ ರೀತಿ ಮಾರ್ತಾ ಇದ್ದಾರೆ, ಅಥವಾ ಅವರು ನಮಗೆ ಸುದ್ದಿ ತಿಳಿಸಿದ್ರೆ ಅಲ್ಲಿ ಹೋಗ್ತೇವೆ, ಅಥವಾ ಸಂಬಂಧಪಟ್ಟವರಿಗೆ ಪೊಲೀಸ್ ಸ್ಟೇಷನ್ ತಿಳಿಸ್ತೀವಿ. ಮತ್ತೆ ಜನರ ಗುಂಪು ಚರ್ಚೆ ಮಾಡ್ತೇವೆ ಜಾಸ್ತಿ, ಮತ್ತೆ ಆಸ್ಪತ್ರೆಗೆ ಬರುವಾಗ ಅವರಿಗೆ ಈ ಬಗ್ಗೆ ಕೌನ್ಸಿಲಿಂಗ್ ಕೊಡ್ತೇವೆ. ಆಮೇಲೆ ಎಲ್ಲಾ ಶಾಲೆಗಳಿಗೆ ನಮ್ಮ ಶಾಲಾ ಟೀಚರ್ಸ್ ಈ ಬಗ್ಗೆ ತಿಳಿ ಹೇಳಿ ಅವರು ಆ ಮೂಲಕ ಶಾಲೆಗಳಲ್ಲಿ ಮಕ್ಕಳಿಗೆ ಹೇಳುವಂತ ಒಂದು ವ್ಯವಸ್ಥೆಯನ್ನು ಮಾನ್ಯ ಜಿಲ್ಲಾಧಿಕಾರಿಯವರು ಮತ್ತು ಅಪರ ಜಿಲ್ಲಾಧಿಕಾರಿಯವರು ಮಾಡಿರ್ತಾರೆ. ಅದೇ ರೀತಿ ಸಿಇಒ ಸರ್ ಅಂದ್ರೆ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಅವರ ಸ್ವತಃ ಪತ್ರ ಮುಖೇನ ತಿಳಿಸಿರ್ತಾರೆ ಎಲ್ಲರೂ ಈ ರೀತಿಯ ಒಂದು ಕ್ರಮ ಕೈಗೊಳ್ಬೇಕು ಅಂತ. ನಮ್ಮಲ್ಲಿಂದ ಏನಾಗಬೇಕು ಅದನ್ನು ಖಂಡಿತವಾಗಿ ನಾವು ಮಾಡ್ತೇವೆ, ಆದ್ರೆ ಇಲ್ಲಿ ಅಗತ್ಯ ಜನರ ಭಾಗವಹಿಸುವಿಕೆ. ಸೊ ಜನ ಕೂಡ ಯೋಚಿಸಬೇಕು, ನಾನು ಹೇಗಾದ್ರೂ ಚಟಕ್ಕೆ ಬಲಿಯಾದೆ, ನನ್ನ ಮನೆಯಿಂದ ನನ್ನ ಮಕ್ಕಳು ನನ್ನ ಮರಿಮಕ್ಕಳು ಅಂತದಕ್ಕೆ ಬಲಿಯಾಗಬಾರದು ಅನ್ನೋ ಒಂದು ಒಂದು ಉತ್ತಮವಾದ ಧ್ಯೇಯ ಇಟ್ಕೊಂಡ್ರೆ ಖಂಡಿತ ನಾವು ತಂಬಾಕು ಮುಕ್ತ ಸಮಾಜದತ್ತ ನಡೀಬಹುದು.
1: ಧನ್ಯವಾದಗಳು ಡಾಕ್ಟರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ಖಂಡಿತ, ತುಂಬಾ ಧನ್ಯವಾದಗಳು.
2: ಇದುವರೆಗೆ ತಂಬಾಕು ಸೇವನೆಯಿಂದ ಉಂಟಾಗುವ ಆರೋಗ್ಯದ ಸಮಸ್ಯೆಗಳು ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದೆ ವಯೋಸಹಜ ಕಣ್ಣಿನ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಸುಷ್ಮಾ ಪ್ರಶಾಂತ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಷ್ಮಾ ಪ್ರಶಾಂತ್, ಸಹಾಯಕ ಪ್ರಾಧ್ಯಾಪಕರು. ಕೇಳುಗರೆ, ಇವತ್ತು ಅವರು ನಮಗೆ ಈ ವಯೋಸಹಜ ಕಣ್ಣಿನ ಸಮಸ್ಯೆಗಳು ಮತ್ತೆ ಅದಕ್ಕೆ ಇರುವಂತಹ ಆಯುರ್ವೇದೀಯ ಪರಿಹಾರ ಉಪಾಯಗಳ ಬಗ್ಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಈ ವಯೋಸಹಜ ಕಾಯಿಲೆಗಳು ಸಾಮಾನ್ಯವಾಗಿ ಯಾವ ವಯಸ್ಸಿನ ನಂತರ ಕಾಣಿಸಿಕೊಳ್ಳುತ್ತದೆ?
3: ಸಾಮಾನ್ಯವಾಗಿ ಈ ಕಾಯಿಲೆಗಳು 40 ವರ್ಷ ಮೇಲ್ಪಟ್ಟು ಯಾವ ವಯಸ್ಸಿನಲ್ಲೂ ಕೂಡ ಬರಬಹುದು.
1: ಡಾಕ್ಟರ್, ಈ ಒಂದು ಈ ರೀತಿಯಾದಂತಹ ಕಣ್ಣಿನ ಕಾಯಿಲೆಗಳೇನಿದೆ, ಇದರ ಲಕ್ಷಣಗಳು ಏನಿರುತ್ತವೆ?
3: ಈಗ ಡಾಕ್ಟ್ರೆ, ಇತ್ತೀಚೆಗೆ ಕಣ್ಣು ಮಂಜ ಆಗ್ತಾ ಇದೆ, ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣೋದಿಲ್ಲ, ಕಣ್ಣಿನ ಮುಂದೆ ಪರದೆ ಹಾಕಿದ ಹಾಗೆ ಆಗ್ತದೆ ಅಂತ 60-65 ವರ್ಷದ ರೋಗಿ ನೇತ್ರ ವೈದ್ಯರಲ್ಲಿ ಬಂದಾಗ ಹೆಚ್ಚಿನ ಸಂದರ್ಭದಲ್ಲಿ ಅದು ಕಣ್ಣಿನ ಪೊರೆ ಸಮಸ್ಯೆ ಆಗಿರ್ತದೆ. ಇದರಲ್ಲಿ ಕಣ್ಣಿನಲ್ಲಿರುವಂತಹ ನೈಸರ್ಗಿಕ ಮಸೂರ ಅಥವಾ ಲೆನ್ಸ್ ಅಂತ ಹೇಳ್ತೇವೆ, ಅದು ನಿಧಾನವಾಗಿ ಅಪಾರದರ್ಶಕವಾಗ್ತಾ ಬರ್ತದೆ. ಇದು ವಯೋವೃದ್ಧ ಸಂಬಂಧಿತ ಕಣ್ಣಿನ ಸಮಸ್ಯೆಗಳಲ್ಲಿ ಈ ಪೊರೆ ಸಮಸ್ಯೆ ಅತ್ಯಂತ ಸಾಮಾನ್ಯವಾದದ್ದು. ಒಮ್ಮೆಲೆ ಒಂದು ಕಣ್ಣು ಕೆಂಪಾಗುವುದು ಅಥವಾ ಇದ್ದಕ್ಕಿದ್ದಾಗಿ ದೃಷ್ಟಿ ಕಡಿಮೆ ಆಗುವುದು, ವಿಪರೀತವಾದ ಕಣ್ಣಿನ ನೋವು, ತಲೆನೋವು, ಕೆಲವೊಮ್ಮೆ ವಾಂತಿ, ಈ ಲಕ್ಷಣಗಳು ಗ್ಲಾಕೋಮಾ ಕಾಯಿಲೆಯಲ್ಲಿ ಕಂಡು ಬರುತ್ತದೆ. ಇದು 50-60 ವರ್ಷಗಳ ಅವಧಿಯಲ್ಲಿ ಬರುವ ಕಣ್ಣಿನ ಸಮಸ್ಯೆ. ಇದನ್ನ ಸೈಲೆಂಟ್ ಟೀಫ್ ಆಫ್ ಐ ಅಂತ ಕರೀತಾರೆ. ಇದು ಅರಿವಾಗದೆ ಬರುವ ಅಂಧತ್ವದ ಪ್ರಮುಖ ಕಾರಣವಾಗಿದೆ. ಇನ್ನು ಕಾಯಿಲೆಗಳ ರಾಜ ಅಂತ ಮಧುಮೇಹ ರೋಗ ಮುಖ್ಯವಾಗಿ ಈ ಕಾಯಿಲೆಗಳ ರಾಜ ಅಂತ ಬಣ್ಣಿಸ್ತಾರೆ. ಈ ಮಧುಮೇಹ ರೋಗ ಮುಖ್ಯವಾಗಿ ಪರಿಣಾಮ ಬೀರುವ ಅಂಗಗಳಲ್ಲಿ ಕಣ್ಣು ಸಹ ಒಂದು. ಇದು ಆಯುರ್ವೇದದಲ್ಲಿ ಮಧುಮೇಹ ಜನ್ಯ ದೃಷ್ಟಿದೋಷ ಅಥವಾ ಡಯಾಬೆಟಿಕ್ ರೆಟಿನೋಪತಿ ಅಂತ ಹೇಳ್ತಾರೆ. ಅಂದ್ರೆ ಮಧುಮೇಹದಿಂದ ಕಣ್ಣುಗಳ ಆಂತರಿಕ ಭಾಗದ ರೆಟಿನಾ ಮೇಲೆ ಹಾನಿಯಾಗ್ತದೆ. ಮಧುಮೇಹ ನಿಯಂತ್ರಣದಲ್ಲಿ ಇರದಿದ್ರೆ ರಕ್ತನಾಳಗಳು ಹಿಗ್ಗುತ್ತೆ, ಕ್ರಮೇಣ ರೆಟಿನಾದಲ್ಲಿ ಹೊಸ ಅಥವಾ ದುರ್ಬಲ ರಕ್ತನಾಳಗಳು ಉತ್ಪತ್ತಿಯಾಗ್ತದೆ. ಇದರಿಂದ ರೆಟಿನಾದಲ್ಲಿ ರಕ್ತಸ್ರಾವ, ನೇತ್ರದ ಒಳಭಾಗದಲ್ಲಿ ಊತ ಮುಂತಾದವುಗಳು ಸಂಭವಿಸುತ್ತದೆ. ಇದನ್ನು ಡಯಾಬೆಟಿಕ್ ರೆಟಿನೋಪತಿ ಅಂತ ಹೇಳಲಾಗ್ತದೆ. ಇನ್ನು 40 ವರ್ಷಗಳ ನಂತರ ಉಂಟಾಗುವ ಸಮೀಪ ದೃಷ್ಟಿ ಸಮಸ್ಯೆ, ಅಂದ್ರೆ ಸಣ್ಣ ಅಕ್ಷರಗಳನ್ನ ಅಥವಾ ವಸ್ತುಗಳನ್ನು ನೋಡಲು ಕಷ್ಟವಾಗುವುದು, ಅದನ್ನ ಪ್ರೆಸ್ಬಯೋಪಿಯಾ ಅಂತ ಹೇಳ್ತಾರೆ. ಇದರಲ್ಲಿ ಏನಾಗ್ತದೆ ಅಂದ್ರೆ ಕಣ್ಣಿನ ಲೆನ್ಸ್ ತನ್ನ ಅಕಾಮಡೇಷನ್ ಪವರ್ ಅನ್ನ ಕಳೆದುಕೊಳ್ಳುತ್ತದೆ. ಆಯುರ್ವೇದದ ದೃಷ್ಟಿಕೋನದಿಂದ ಈ ಸ್ಥಿತಿಯನ್ನ ನಾವು ವಯೋಜನಿತ ವಾತದೋಷದ

0: ಪ್ರಭಾವ ಅಂತ ಪರಿಗಣಿಸ್ತೇವೆ. ವಯಸ್ಸು ಹೆಚ್ಚಾದಂತೆ ಕಣ್ಣಿನ ಅಶ್ರು ಉತ್ಪಾದನೆ ಸ್ವಾಭಾವಿಕವಾಗಿ ಕಡಿಮೆ ಆಗ್ತದೆ. ಇದರಿಂದ ಕಣ್ಣು ಒಣಗುವುದು, ಉರಿ, ಬೆಳಕಿಗೆ ಅಸಹನೀಯತೆ, ಗಾಸುಗಟ್ಟಿದಂತೆ, ಮೋಡ ಮುಚ್ಚಿದಂತೆ ಕಾಣುವುದು ಇತ್ಯಾದಿ ಲಕ್ಷಣಗಳು ಕಂಡು ಬರುತ್ತದೆ. ಈ ಸ್ಥಿತಿಯನ್ನ ಡ್ರೈ ಐಸ್ ಅಥವಾ ಶುಷ್ಕ ನೇತ್ರತ ಅಂತ ಹೇಳ್ತಾರೆ. ಇವೆಲ್ಲ ವೃದ್ಧಾಪ್ಯ ಸಂಬಂಧಿತ ಕೆಲವು ಸರ್ವೇ ಸಾಮಾನ್ಯವಾದ ಕಣ್ಣಿನ ಸಮಸ್ಯೆಗಳು.
1: ಇನ್ನು ಈ ಎಲ್ಲ ಕಣ್ಣಿನ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆಯಾ?
0: ಹೌದು, ಆಲೋಪತಿ ವೈದ್ಯ ಪದ್ಧತಿಯ ರೀತಿಯಲ್ಲಿ ಆಯುರ್ವೇದದಲ್ಲೂ ಸಹ ಕಾಯಿಲೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ವಿಭಾಗಗಳಿವೆ. ಇನ್ನು ಕಣ್ಣಿನ ಸಮಸ್ಯೆಗೆ ಪ್ರತ್ಯೇಕವಾದ ಶಾಲಾಕ್ಯ ತಂತ್ರ ಅನ್ನುವ ವಿಭಾಗ ಇದೆ. ಇದರ ಅಡಿಯಲ್ಲಿ ಕಣ್ಣಿನ ಕಾಯಿಲೆಗೆ ಅನುಗುಣವಾಗಿ ಬೇರೆ ಬೇರೆ ರೀತಿಯ ಆಯುರ್ವೇದಿಯ ಚಿಕಿತ್ಸೆಗಳನ್ನ ಮಾಡಲಾಗುತ್ತದೆ.
1: ಈಗ ಈ ವಯೋಸಹಜ ಕಣ್ಣಿನ ಸಮಸ್ಯೆಗಳೇನಿದೆ, ಇದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆಯನ್ನ ನೀಡಲಾಗುತ್ತೆ ಆಯುರ್ವೇದದಲ್ಲಿ?
0: ಕಣ್ಣಿಗೆ ಸೂಕ್ತವಾಗುವಂತ ವಿಶಿಷ್ಟವಾದ ಕೆಲವು ಸ್ಥಾನಿಕ ಚಿಕಿತ್ಸೆಗಳು ಆಯುರ್ವೇದದಲ್ಲಿ ಇದೆ. ಇದನ್ನ ಕ್ರಿಯಾಕಲ್ಪ ಅಂತ ಹೇಳ್ತಾರೆ. ಮುಖ್ಯವಾಗಿ ಅದರಲ್ಲಿ ನೇತ್ರ ತರ್ಪಣ, ಪುಟಪಾಕ, ಸೇಕ, ಆಶ್ಚೋತನ, ಅಂಜನ, ಪಿಂಡಿ, ಬಿಡಾಲಕ ಅಥವಾ ನಸ್ಯ, ಶಿರೋಧಾರ ಮುಂತಾದ ಚಿಕಿತ್ಸೆಗಳು ಕಾಯಿಲೆಗೆ ಅನುಗುಣವಾಗಿ ನುರಿತ ಆಯುರ್ವೇದ ಕಣ್ಣಿನ ವೈದ್ಯರ ಸಲಹೆಯೊಂದಿಗೆ ಪಡೆದುಕೊಳ್ಳಬಹುದಾಗಿದೆ. ಇನ್ನು ವಮನ, ವಿರೇಚನ ಮುಂತಾದ ಶೋಧನ ಕರ್ಮಗಳಿವೆ. ಕಣ್ಣಿನ ಸಮಸ್ಯೆಗೆ ಅನುಗುಣವಾಗಿ ಅತ್ಯುತ್ತಮವಾದ ಆಯುರ್ವೇದಿಯ ಐಡ್ರಾಪ್ಸ್ಗಳು ಸಹ ಇವೆ. ಪೊರೆ ಸಮಸ್ಯೆ ತಡೆಗಟ್ಟಲು ಅಥವಾ ಮಧುಮೇಹದಿಂದ ಆಗುವ ಕಣ್ಣಿನ ಸಮಸ್ಯೆಗಳನ್ನು ತಡೆಗಟ್ಟಲು ಕೆಲವು ಪ್ರಾಕೃತಿಕ ದ್ರವ್ಯಗಳಿಂದ ತಯಾರಿಸಿದ ಎಫೆಕ್ಟಿವ್ ಐಡ್ರಾಪ್ಸ್ಗಳು ಸಹ, ಅಲ್ಲದೆ ವಿವಿಧ ರೀತಿಯ ಆಂತರಿಕ ಔಷಧೋಪಚಾರ ಅಂದ್ರೆ ಇಂಟರ್ನಲ್ ಮೆಡಿಸಿನ್ಸ್ಗಳು ಸಹ ಆಯುರ್ವೇದದಲ್ಲಿ ಇದೆ. ದೃಷ್ಟಿವರ್ಧನೆಗೆ ಮಾತ್ರೆಗಳು, ತುಪ್ಪ, ಕಷಾಯಗಳು ಸಹ ನಮ್ಮ ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆ ಉಡುಪಿಯಲ್ಲಿ ಲಭ್ಯವಿದೆ.
1: ಈಗ ಈ ಕಣ್ಣಿನ ತಪಾಸಣೆಯ ಬಗ್ಗೆ ಹೇಳೋದಾದ್ರೆ ಯಾವೆಲ್ಲ ಪರೀಕ್ಷಾ ವಿಧಾನಗಳನ್ನ ಆಯುರ್ವೇದದಲ್ಲಿ ಹೇಳಲಾಗುತ್ತೆ ಮತ್ತೆ ಅದನ್ನ ಯಾವಾಗ ಮಾಡಿಸ್ಕೊಳ್ಬೇಕಾಗುತ್ತೆ?
0: ಸಾಮಾನ್ಯವಾಗಿ 40 ವರ್ಷ ಮೇಲ್ಪಟ್ಟವರಲ್ಲಿ ಉಂಟಾಗುವ ದೃಷ್ಟಿ ಸಮಸ್ಯೆಗಳಿಗೆ ದೂರದೃಷ್ಟಿ ಅಥವಾ ಸನಿಹ ದೃಷ್ಟಿ ಪರೀಕ್ಷೆ ಅಂತ ಹೇಳ್ತಾರೆ, ವಿಷನ್ ಟೆಸ್ಟಿಂಗ್ ಅಥವಾ ಆಟೋಮೇಟೆಡ್ ರಿಫ್ರಾಕ್ಟೋಮೆಟ್ರಿ, ಸ್ಲಿಟ್ ಲ್ಯಾಂಪ್ ಬಯೋಮೈಕ್ರೋಸ್ಕೋಪಿ ಮುಂತಾದ ಪರೀಕ್ಷೆ ಮಾಡಬೇಕಾಗ್ತದೆ. ಗ್ಲಾಕೋಮ ಪತ್ತೆಗಾಗಿ ನಾನ್ ಕಾಂಟ್ಯಾಕ್ಟ್ ಟೋನೋಮೀಟರ್ ಮೂಲಕ ಕಣ್ಣಿನ ಒತ್ತಡ ಪರೀಕ್ಷೆ, ಮಧುಮೇಹಿಗಳಲ್ಲಿ ವರ್ಷಕ್ಕೊಮ್ಮೆ ಆದ್ರೂ ರೆಟಿನಾ ಅಥವಾ ದೃಷ್ಟಿನರದ ಪರೀಕ್ಷೆ, ಇನ್ನು ಶುಷ್ಕ ನೇತ್ರ ಪತ್ತೆಗಾಗಿ ಶಿಮ್ಮರ್ಸ್ ಟೆಸ್ಟ್, ಟಿಬಟ್ ಟೆಸ್ಟ್ ಗಳನ್ನ ಮಾಡಲಾಗ್ತದೆ. ಕಂಪ್ಯೂಟರೈಸ್ಡ್ ಐ ಟೆಸ್ಟಿಂಗ್ ಮೂಲಕ ಕನ್ನಡಕದ ಪವರ್ ಟೆಸ್ಟಿಂಗ್ ಅನ್ನು ಸಹ ಮಾಡಲಾಗ್ತದೆ. ಈ ಎಲ್ಲಾ ಸೌಲಭ್ಯಗಳು ಉಚಿತವಾಗಿ ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತದೆ. ಜನಸಾಮಾನ್ಯರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬಹುದಾಗಿದೆ.
1: ಈ ವಯೋಸಹಜ ಕಣ್ಣಿನ ಸಮಸ್ಯೆಗಳನ್ನ ತಡೆಗಟ್ಟಬೇಕಾದ್ರೆ ಆಯುರ್ವೇದದಲ್ಲಿ ಏನೆಲ್ಲ ಕ್ರಮಗಳನ್ನು ಹೇಳಲಾಗಿದೆ?
0: ಬಹುತೇಕ ಜನರು ಏನ್ ಮಾಡ್ತಾರೆ, ಕಣ್ಣಿನ ಸಮಸ್ಯೆ ಬಂದಾಗಷ್ಟೇ ವೈದ್ಯರ ಬಳಿ ಹೋಗ್ತಾರೆ. ಆಯುರ್ವೇದದಲ್ಲಿ ಕಣ್ಣಿನ ಸ್ವಾಸ್ಥ್ಯಕ್ಕೆ ಬೇರೆ ಬೇರೆ ರೀತಿಯ ದಿನಚರ್ಯ, ಋತುಚರ್ಯ ಮುಂತಾದ ಪರಿಪಾಲನೆಗಳ ಉಲ್ಲೇಖ ಮಾಡಿದ್ದಾರೆ. ಇನ್ನು ದಿನಚರ್ಯಗಳಲ್ಲಿ ನೇತ್ರ ಪ್ರಕ್ಷಾಲನ ಅಂದ್ರೆ ಬಾಯಿಯಲ್ಲಿ ಬೆಚ್ಚಗಿನ ನೀರನ್ನ ತುಂಬಿಸಿಟ್ಕೊಂಡು ಅದರ ಜೊತೆಯಲ್ಲೇ ಕಣ್ಣಿಗೆ ನೀರನ್ನ ಸಿಂಪಡಿಸೋದ್ರಿಂದ ಕಣ್ಣಿನ ದೃಷ್ಟಿ ಬಲಗೊಳ್ಳುತ್ತದೆ. ಇನ್ನು ಉಷಾ ಜಲಪಾನ, ನಾಸಾಪಾನ, ನಿತ್ಯ ನಸ್ಯ, ಅಂಜನ ಪ್ರಯೋಗಗಳು ಪಾದಭ್ಯಂಗ, ಶಿರೋ ಅಭ್ಯಂಗಗಳಿಂದ ಕಣ್ಣಿನ ದೃಷ್ಟಿ ವೃದ್ಧಿಸುತ್ತದೆ. ಆಯುರ್ವೇದದಲ್ಲಿ ತ್ರಯೋಪಸ್ತಂಭ ಅಂತ ಹೇಳ್ತಾರೆ, ಅಂದ್ರೆ ಆಹಾರ, ನಿದ್ರಾ, ಬ್ರಹ್ಮಚರ್ಯ ಇವುಗಳ ನಿಯಮಿತವಾದ ಪಾಲನೆ, ತ್ರಾಟಕ, ಪ್ರಾಣಾಯಾಮ, ಯೋಗ ಅಭ್ಯಾಸಗಳು ಅಥವಾ ನೈಮಿತ್ತಿಕ ರಸಾಯನ, ಆಚಾರ ರಸಾಯನ ಪ್ರಯೋಗ ಇವೆಲ್ಲವೂ ಕೂಡ ಕಣ್ಣಿಗೆ ಸಹಕಾರಿಯಾಗಿವೆ. ಇನ್ನು ಪಥ್ಯಗಳ ಬಗ್ಗೆ ಹೇಳೋದಾದ್ರೆ ದಿನನಿತ್ಯದ ಆಹಾರದಲ್ಲಿ ಬಾಳೆಹಣ್ಣು, ತುಪ್ಪ, ಹಾಲು, ಹೆಸರುಕಾಳು, ಷಷ್ಟಿಕ ಶಾಲಿ, ಸೊಪ್ಪು ತರಕಾರಿ, ಹಾಗಲಕಾಯಿ, ನುಗ್ಗೆಕಾಯಿ, ಕ್ಯಾರೆಟ್ ಮುಂತಾದ ಕೇಸರಿ ಬಣ್ಣದ ತರಕಾರಿ ಹಣ್ಣುಗಳನ್ನ ಹೆಚ್ಚು ಸೇವಿಸುವುದರಿಂದ, ಅಂದ್ರೆ ಇದು ವೈಟಮಿನ್ ಎ ಅನ್ನು ಹೆಚ್ಚು ಹೊಂದಿರುತ್ತದೆ, ಈ ಪದಾರ್ಥಗಳು ಇವುಗಳ ಸೇವನೆ ಕಣ್ಣಿನ ಆರೋಗ್ಯಕ್ಕೆ ಸಹಕಾರಿಯಾಗಿವೆ. ಅಪಥ್ಯ ಆಹಾರ ಅಂತ ಹೇಳಿದ್ರೆ ಹೆಚ್ಚು ಉಪ್ಪನ್ನು ಸೇವಿಸುವುದು, ಉಪ್ಪಿನಕಾಯಿ ಅಥವಾ ಎಣ್ಣೆಯಲ್ಲಿ ಕರಿದ ಪದಾರ್ಥ, ಒಣ ಆಹಾರ, ಅತಿಯಾದ ಖಾರ ಪದಾರ್ಥಗಳು ಕಣ್ಣಿಗೆ ಹಾನಿ ಮಾಡುತ್ತವೆ. ಜೀವನ ಶೈಲಿಯಲ್ಲಿ ನಿಯಮಿತವಾದ ನಿದ್ರೆ, ಕೆಲಸದ ಮಧ್ಯೆ ರೂಲ್ ಆಫ್ 20 ಅಂತ ಹೇಳ್ತಾರೆ, ಅಂದ್ರೆ 20 ನಿಮಿಷಗಳಿಗೊಮ್ಮೆ 20 ಸೆಕೆಂಡ್ ಕಾಲ 20 ಮೀಟರ್ ದೂರದ ವಸ್ತುವನ್ನು ವೀಕ್ಷಿಸಬೇಕು ಹಾಗೂ 20 ಸಲ ಕಣ್ಣನ್ನು ಮಿಟುಕಿಸುವುದರಿಂದ ಕಣ್ಣಿನ ಸಮಸ್ಯೆಗಳನ್ನ ತಡೆಗಟ್ಟಬಹುದು.
1: ಡಾಕ್ಟರ್, ಈಗ ಇನ್ನು ಈ ಒಂದು ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆ ಏನಿದೆ, ಇಲ್ಲಿ ಯಾವ ರೀತಿಯಾದಂತಹ ಸೌಲಭ್ಯಗಳು ವಿಶೇಷವಾಗಿ ಕಣ್ಣಿಗೆ ಸಂಬಂಧಿಸಿದ ಹಾಗೆ ಇವೆ?
0: ನಮ್ಮಲ್ಲಿ ಹೊರರೋಗಿ ವಿಭಾಗ 10 ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಚಿಕಿತ್ಸೆಯನ್ನ ನೀಡುತ್ತಾರೆ. ಇದರ ಅಡಿಯಲ್ಲಿ ಕಣ್ಣಿನ ಪೊರೆ ಸಮಸ್ಯೆಗೆ ಉಚಿತ ಪರೀಕ್ಷೆ ಹಾಗೂ ರಿಯಾಯಿತಿ ದರದಲ್ಲಿ ಪ್ರತ್ಯೇಕ ಸುಸಜ್ಜಿತ ಕಣ್ಣಿನ ಶಸ್ತ್ರಾಗಾರದಲ್ಲಿ ಪೊರೆ ಶಸ್ತ್ರಕರ್ಮದ ಸೌಲಭ್ಯವಿದೆ. ಆಕರ್ಷಣೀಯ ಹಾಗೂ ಕೈಗೆಟುಕುವ ದರದಲ್ಲಿ ವಿವಿಧ ಬಗೆಯ ಕನ್ನಡಕಗಳ ಸೌಲಭ್ಯಗಳು ಕೂಡ ನಮ್ಮಲ್ಲಿ ಇದೆ. ಇನ್ನು ಕಣ್ಣಿನ ದೃಷ್ಟಿವರ್ಧನೆಗೆ ಉಚಿತವಾಗಿ ಕಣ್ಣಿನ ವ್ಯಾಯಾಮ ತರಬೇತಿ ಸಹ ನಾವು ನೀಡುತ್ತೇವೆ.
1: ಡಾಕ್ಟರ್, ಇನ್ನು ಕಡೆಯದಾಗಿ ಈ ಕಣ್ಣಿನ ಆರೋಗ್ಯದ ಬಗ್ಗೆ ನಮ್ಮ ಕೇಳುಗರು ಏನನ್ನ ತಿಳ್ಕೊಂಡಿರಬೇಕು ಅಂತ ಹೇಳ್ತೀರಾ ತಾವು?
0: ಕಣ್ಣುಗಳ ಆರೋಗ್ಯವನ್ನ ಕಾಪಾಡುವುದು ಪ್ರತಿಯೊಬ್ಬರ ಆದ್ಯ ಮುಖ್ಯವಾದ ಕರ್ತವ್ಯವಾಗಿದೆ. ಕಣ್ಣಿನ ಆರೋಗ್ಯದ ಬಗ್ಗೆ ನಿರ್ಲಕ್ಷಿಸದೆ ನಿಯಮಿತವಾಗಿ ಪರೀಕ್ಷೆ ಮಾಡಿಸಿಕೊಳ್ಬೇಕು. ಸರಿಯಾದ ಆಹಾರ, ವಿಹಾರ ಹಾಗೂ ಆಯುರ್ವೇದಿಯ ಚಿಕಿತ್ಸೆ

0: ಮೂಲಕ ದೃಷ್ಟಿಯನ್ನ ಉತ್ತಮವಾಗಿಡಬೇಕು. ಈಗಾಗಲೇ ತಿಳಿಸಿರುವ ಕ್ರಮಗಳು, ವಿಧಾನಗಳು ರೋಗಿಯ ಪ್ರಾಕೃತಿಕ ದೇಹ ಸಂಯೋಜನೆ ಅಂದ್ರೆ ಪ್ರಕೃತಿ ಅಂತ ಹೇಳ್ತಾರೆ, ವಯಸ್ಸು ಅಥವಾ ಸ್ಥಿತಿಯನ್ನು ಅನುಸಾರವಾಗಿ ಆಯ್ಕೆ ಮಾಡಲಾಗ್ತದೆ. ಸದಾ ಆಯುರ್ವೇದ ವೈದ್ಯರ ಮಾರ್ಗದರ್ಶನದಲ್ಲಿ ಮಾತ್ರ ಈ ಚಿಕಿತ್ಸೆಯನ್ನ ತೆಗೆದುಕೊಳ್ಬೇಕು ಅಂತ ನಾನು ಸಲಹೆ ನೀಡ್ತೇನೆ. ಇನ್ನು 40 ವರ್ಷ ಮೇಲ್ಪಟ್ಟವರು ವರ್ಷಕ್ಕೊಮ್ಮೆ ಕಣ್ಣಿನ ಪರೀಕ್ಷೆಯನ್ನ ಮಾಡಿಸಬೇಕು.
1: ಧನ್ಯವಾದಗಳು ಡಾಕ್ಟರ್.
2: ಇದುವರೆಗೆ ವಯೋಸಹಜ ಕಣ್ಣಿನ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಸುಷ್ಮಾ ಪ್ರಶಾಂತ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಹೊಸ ಯುಗದ ಮೂಲಸೌಕರ್ಯಗಳ ಕುರಿತು ಮಾಹಿತಿ ನೀಡುತ್ತಾರೆ ನಿವೃತ್ತ ಅಧಿಕಾರಿ ಶರತ್ಚಂದ್ರ ರಾನಡೆ.
2: ವಿಷಯ ಮೋದಿಯವರ ಮೂರನೇ ಅವಧಿಯ 100 ದಿನಗಳ ಆಡಳಿತದಲ್ಲಿ ಹೊಸ ಯುಗದ ಮೂಲಸೌಕರ್ಯ ಅಥವಾ ನ್ಯೂ ಏಜ್ ಇನ್ಫ್ರಾಸ್ಟ್ರಕ್ಚರ್. ಚರಿತ್ರಾರ್ಹವಾದಂತಹ 3ನೇ ಅವಧಿಯ ಮೋದಿ ಸರ್ಕಾರದ ಮೊದಲ 100 ದಿನಗಳು ಭಾರತೀಯ ಜನಜೀವನದ ಮೇಲೆ ಧನಾತ್ಮಕ ಪರಿಣಾಮಗಳನ್ನು ಬೀರುತ್ತಾ 2047ರ ವಿಕಸಿತ ಭಾರತದ ನಿರ್ಮಾಣಕ್ಕೆ ಭದ್ರ ಬುನಾದಿಯನ್ನು ಹಾಕಿವೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅನೇಕ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡು 100 ದಿನಗಳಲ್ಲಿ 15 ಲಕ್ಷ ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಿದೆ. ಅವುಗಳಲ್ಲಿ ನ್ಯೂ ಏಜ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಹೊಸ ಯುಗದ ಮೂಲಸೌಕರ್ಯವು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಪಡೆದಿದೆ. ಈ ಹೊಸ ಯುಗದ ಮೂಲಸೌಕರ್ಯವು 15 ಅಂಶಗಳನ್ನು ಒಳಗೊಂಡಿದೆ. ಮೊದಲನೆಯದಾಗಿ ಮೂಲಸೌಕರ್ಯದ ಪ್ರಧಾನ ಕ್ಷೇತ್ರಗಳಾದ ರಸ್ತೆ, ರೈಲು, ಬಂದರು ಮತ್ತು ವಾಯುಮಾರ್ಗಗಳ ಅಭಿವೃದ್ಧಿಗಾಗಿ 3 ಲಕ್ಷ ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿದೆ. ಇದರಲ್ಲಿ ಸಾಗಾಣಿಕೆ ದಕ್ಷತೆಯನ್ನು ಹೆಚ್ಚಿಸುವುದು, ಸಾರಿಗೆ ದಟ್ಟಣೆಯನ್ನು ತಡೆಗಟ್ಟುವುದು ಮತ್ತು ರಾಷ್ಟ್ರೀಯ ರಸ್ತೆ ಸಂಪರ್ಕ ಜಾಲವನ್ನು ಹೆಚ್ಚಿಸುವುದು, ಈ 3 ಘನ ಉದ್ದೇಶಗಳ ಈಡೇರಿಕೆಗಾಗಿ 8 ರಾಷ್ಟ್ರೀಯ ಅತಿವೇಗದ 936 ಕಿಲೋಮೀಟರ್ ದೂರದ ರಸ್ತೆ ಕಾರಿಡಾರ್ ಅಥವಾ ಆವಾರಗಳನ್ನು ನಿರ್ಮಿಸಲು 50,655 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿರುತ್ತದೆ ಎಂದು. ಈ 8 ರಸ್ತೆ ಕಾರಿಡಾರ್ಗಳೆಂದರೆ ಮೊಟ್ಟಮೊದಲನೆಯದಾಗಿ ಆಗ್ರಾ ಮತ್ತು ಗ್ವಾಲಿಯರ್ ರಸ್ತೆ ಕಾರಿಡಾರ್ ನಿರ್ಮಾಣ, ಇದರಿಂದ 50% ಸಮಯದ ಉಳಿತಾಯವಾಗುತ್ತದೆ. ಬಿ ಪಶ್ಚಿಮ ಬಂಗಾಳ ಮತ್ತು ಈಶಾನ್ಯ ರಾಜ್ಯಗಳ ಆರ್ಥಿಕ ಅಭಿವೃದ್ಧಿಗಾಗಿ ಖರಗ್ಪುರ ಮೊರೆಗ್ರಾಮ್ ರಸ್ತೆ ಕಾರಿಡಾರ್ ನಿರ್ಮಾಣ. ಸಿ ಕಾನ್ಪುರದ ಸುತ್ತಮುತ್ತ ರಸ್ತೆ ಜಾಲವನ್ನು ನಿರ್ಮಿಸಿ ವರ್ತುಲ ರಸ್ತೆಯ ಮೇಲಿನ ಸಾರಿಗೆ ದಟ್ಟಣೆಯನ್ನು ಕಡಿಮೆ ಮಾಡುವುದು. ಡಿ ರಾಯ್ಪುರ ರಾಂಚಿ ರಸ್ತೆ ಕಾರಿಡಾರ್ ಮೂಲಕ ಜಾರ್ಖಂಡ್ ಮತ್ತು ಛತ್ತೀಸ್ಗಢಗಳ ಅಭಿವೃದ್ಧಿಯ ಅವಕಾಶವನ್ನು ಹೆಚ್ಚಿಸುವುದು. ಈ ಗುಜರಾತ್ನ ಧರಾಡ್ ಮತ್ತು ಅಹಮದಾಬಾದಿನ ರಸ್ತೆ ಕಾರಿಡಾರ್ ಮೂಲಕ ತಡೆರಹಿತ ಬಂದರು ಸಂಪರ್ಕವನ್ನು ಏರ್ಪಡಿಸಿ ಸಾರಿಗೆ ವೆಚ್ಚವನ್ನು ಕಡಿಮೆಗೊಳಿಸುವುದು. ಎಫ್ ಪೂರ್ವೋತ್ತರ ರಾಜ್ಯಗಳ ತಡೆರಹಿತ ಸಂಪರ್ಕಕ್ಕಾಗಿ ಗುವಾಹಟಿ ವರ್ತುಲ ರಸ್ತೆಯ ನಿರ್ಮಾಣ. ಜಿ ಅಯೋಧ್ಯೆಯ ಪ್ರವಾಸವನ್ನು ವೇಗ ಹಾಗೂ ಸುಗಮಗೊಳಿಸಲು 4 ಕಿರುದಾರಿಗಳ ಅಯೋಧ್ಯೆಯ ವರ್ತುಲ ರಸ್ತೆಯ ನಿರ್ಮಾಣ. ಮತ್ತು 8ನೇದಾಗಿ 8 ಎತ್ತರಿಸಿದ ಮೇಲು ಸೇತುವೆ ರಸ್ತೆ ಕಾರಿಡಾರ್ನ್ನು ನಿರ್ಮಿಸಿ ಪುಣೆ ಮತ್ತು ನಾಸಿಕ್ ನಡುವಣ ರಾತ್ರಿಯ ಸಾರಿಗೆ ಸಂಕಷ್ಟವನ್ನು ನಿವಾರಿಸುವುದು. ಇದಲ್ಲದೆ ಸುಧಾರಿತ ರಸ್ತೆ ಮೂಲಸೌಕರ್ಯದ ಮೂಲಕ ದೇಶದ 25,000 ಹಳ್ಳಿಗಳನ್ನು ವಿಶಾಲವಾದ ರಾಷ್ಟ್ರೀಯ ಅಭಿವೃದ್ಧಿಯ ಜಾಲದೊಂದಿಗೆ ಸಂಯೋಜಿಸಿ ಬಹುದೂರದ ಸ್ಥಳಗಳಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವ ನಿರ್ಣಾಯಕ ಹೆಜ್ಜೆಯನ್ನು ಇಡಲಾಗಿದೆ. ಇನ್ನು 2ನೇದಾಗಿ ಪೂರ್ಣಗೊಂಡ ನಂತರ ವಿಶ್ವದ ಅತಿದೊಡ್ಡದಾದ 10 ಬಂದರುಗಳಲ್ಲಿ ಒಂದಾಗಲಿರುವ ಬೃಹತ್ತಾದ ಸರ್ವ ಋತು ವದಾವನ್ ಬಂದರನ್ನು 76,200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಹಾರಾಷ್ಟ್ರದ ಪಾಲ್ಗರ್ನಲ್ಲಿ ನಿರ್ಮಿಸಲು 30/8/2024 ಪ್ರಧಾನಿ ನರೇಂದ್ರ ಮೋದಿಯವರು ಶಿಲಾನ್ಯಾಸ ಮಾಡಿರುತ್ತಾರೆ. ಇದರಿಂದಾಗಿ ಪಶ್ಚಿಮ ಕರಾವಳಿ ತೀರದಲ್ಲಿ ವ್ಯಾಪಾರ ಮತ್ತು ಬಹುವಿಧದ ಆರ್ಥಿಕಾಭಿವೃದ್ಧಿಗೆ ಉತ್ತೇಜನ ದೊರೆಯುತ್ತದೆ. 3ನೆಯದಾಗಿ ಲಡಾಖ್ ಗಡಿ ಪ್ರದೇಶಗಳಲ್ಲಿ ಸರ್ವ ಋತು ಸಂಪರ್ಕವನ್ನು ಸಾಧಿಸಿ ಸೈನ್ಯ ಮತ್ತು ಬೃಹತ್ ಯುದ್ಧೋಪಕರಣಗಳನ್ನು ಮುಂಚೂಣಿ ಪ್ರದೇಶಕ್ಕೆ ಸಾಗಿಸಿ

0: ಅಸಲು ವಿಶ್ವದ ಅತಿ ಎತ್ತರದ ಲಡಾಕ್ ಮತ್ತು ಹಿಮಾಚಲ ಪ್ರದೇಶಗಳ ನಡುವಣ ಶಿಂಕುನ್ಲಾ ಸುರಂಗ ಮಾರ್ಗವನ್ನು ಈಗಾಗಲೇ ಪ್ರಾರಂಭಿಸಲಾಗಿದೆ. ನಾಲ್ಕನೆಯದಾಗಿ ಒರಿಸ್ಸಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶ, ಜಾರ್ಖಂಡ್, ಬಿಹಾರ, ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳದ 14 ಜಿಲ್ಲೆಗಳಲ್ಲಿ 64 ಹೊಸ ನಿಲ್ದಾಣಗಳೊಂದಿಗೆ 900 ಕಿಲೋಮೀಟರ್ ಉದ್ದದ 246 ಬಿಲಿಯನ್ ರೂಪಾಯಿ ವೆಚ್ಚದ 8 ಹೊಸ ರೈಲ್ವೆ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈ ಪ್ರದೇಶದಲ್ಲಿ ಸುಗಮ ಪೂರೈಕೆ ಸರಪಳಿ ಮತ್ತು ಆರ್ಥಿಕಾಭಿವೃದ್ಧಿಯನ್ನು ಗಮನದಲ್ಲಿ ಇರಿಸಿಕೊಂಡು ಕೈಗೆತ್ತಿಕೊಳ್ಳಲಾಗಿರುವ ಈ ಯೋಜನೆಗಳು 2026 ಮತ್ತು 2030 ಅವಧಿಯೊಳಗೆ ಪೂರ್ಣಗೊಳ್ಳುತ್ತವೆ. ಈ ಹೊಸ 8 ರೈಲು ಮಾರ್ಗಗಳು ಯಾವುವೆಂದರೆ: ಎ, ಒರಿಸ್ಸಾ ರಾಜ್ಯದ ರಾಯಗಢ ಜಿಲ್ಲೆಯ 73.62 ಕಿಲೋಮೀಟರ್ ಉದ್ದದ ಗುಣುಪುರ ತೇರುಬಾಲಿ ರೈಲು ಮಾರ್ಗ; ಬಿ, ಒರಿಸ್ಸಾ ರಾಜ್ಯದ ಕಾಳಹಂದಿ ಮತ್ತು ನಬ್ರಾಂಗಪುರ ಜಿಲ್ಲೆಗಳಲ್ಲಿ 116.21 ಕಿಲೋಮೀಟರ್ ಉದ್ದದ ಜುನಾಗಢ ನಬ್ರಾಂಗಪುರ ರೈಲು ಮಾರ್ಗ; ಸಿ, ಒರಿಸ್ಸಾ ರಾಜ್ಯದ ಕಿಯೋನ್ಜಾರ್ ಮತ್ತು ಮಯೂರ್ಭಂಜ್ ಜಿಲ್ಲೆಗಳಲ್ಲಿ 82.1 ಕಿಲೋಮೀಟರ್ ಉದ್ದದ ಬಡಾಮ್ ಪಹಾರ್ ಕಡುಮ್ ಜಾರ್ಗರ್ ರೈಲು ಮಾರ್ಗ; ಡಿ, ಒರಿಸ್ಸಾ ರಾಜ್ಯದ ಮಯೂರ್ಭಂಜ್ ಜಿಲ್ಲೆಯಲ್ಲಿ 85.60 ಕಿಲೋಮೀಟರ್ ಉದ್ದದ ಬಾಂಗ್ರಿ ಪೋಸಿ ಗೋರು ಮೈಸಾನಿ ರೈಲು ಮಾರ್ಗ; ಇ, ಒರಿಸ್ಸಾ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಮಲ್ಕಾನ್ಗಿರಿ, ಪೂರ್ವ ಗೋದಾವರಿ ಮತ್ತು ಭದ್ರಾದ್ರಿ ಕೋತಗುಡಂ ಜಿಲ್ಲೆಗಳಲ್ಲಿ 173.61 ಕಿಲೋಮೀಟರ್ ಉದ್ದದ ಭದ್ರಾಚಲಂ ಮಾರ್ಗವಾಗಿ ಮಲ್ಕಾನ್ಗಿರಿ ಪಾಂಡುರಂಗಪುರಂ ರೈಲು ಮಾರ್ಗ; ಎಫ್, ಜಾರ್ಖಂಡ್, ಪಶ್ಚಿಮ ಬಂಗಾಳ ಮತ್ತು ಒರಿಸ್ಸಾ ರಾಜ್ಯಗಳ ಪೂರ್ವ ಸಿಂಗಭಂ, ಜಾರ್ಗ್ರಾಮ್ ಮತ್ತು ಮಯೂರ್ಭಂಜ್ ಜಿಲ್ಲೆಗಳಲ್ಲಿ 60 ಕಿಲೋಮೀಟರ್ ಉದ್ದದ ಬುರುಮಾರ ಚಾಕುಲಿಯಾ ರೈಲು ಮಾರ್ಗ; ಜಿ, ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿ 174 ಕಿಲೋಮೀಟರ್ ಉದ್ದದ ಜಲ್ನಾ ಜಲ್ಗಾಮ್ ರೈಲು ಮಾರ್ಗ; ಮತ್ತು ಹೆಚ್, ಬಿಹಾರ ರಾಜ್ಯದ ಬಾಗಲ್ಪುರ ಜಿಲ್ಲೆಯಲ್ಲಿ 26.23 ಕಿಲೋಮೀಟರ್ ಉದ್ದದ ವಿಕ್ರಮಶಿಲಾ ಕಟಾರಿಯಾ ರೈಲು ಮಾರ್ಗ. ಕೃಷಿ ಉತ್ಪನ್ನಗಳು, ಗೊಬ್ಬರ, ಕಲ್ಲಿದ್ದಲು, ಕಬ್ಬಿಣದ ಅದಿರು, ಉಕ್ಕು, ಸಿಮೆಂಟ್, ಬಾಕ್ಸೈಟ್, ಸುಣ್ಣದ ಕಲ್ಲು, ಗ್ರಾನೈಟ್ ಮುಂತಾದವು ಈ ಹೊಸ ರೈಲು ಮಾರ್ಗಗಳ ಮೂಲಕ ಸಾಗಾಣಿಕೆಯಾಗುವ ಸರಕುಗಳಾಗಿವೆ. ಈ ಯೋಜನೆಯಿಂದ 130 ಜಿಲ್ಲೆಗಳ 19 ಲಕ್ಷ ಜನರು ರಾಷ್ಟ್ರದ ಅಭಿವೃದ್ಧಿ ಜಾಲದೊಂದಿಗೆ ಸಮನ್ವಯಗೊಳ್ಳಲು ಸಾಧ್ಯವಾಗುತ್ತದೆ. ಜೊತೆಗೆ 4.42 ಕೋಟಿ ಮಾನವ ದಿನಗಳ ಉದ್ಯೋಗ ಸೃಷ್ಟಿಯಾಗಿ ಈ ಪ್ರದೇಶಗಳಲ್ಲಿ ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಉದ್ಯೋಗಾವಕಾಶಗಳು ಸಹ ಹೆಚ್ಚುತ್ತವೆ. ಈ ಹೊಸ ರೈಲು ಮಾರ್ಗಗಳಿಂದ 143 ಮಿಲಿಯನ್ ಟನ್ ಸರಕುಗಳು ಹೆಚ್ಚುವರಿಯಾಗಿ ಸಾಗಾಣಿಕೆಯಾಗುತ್ತವೆ. ಈ ಯೋಜನೆಗೆ ಪರಿಸರ ಸ್ನೇಹಿ ಹಾಗೂ ಶಕ್ತಿ ದಕ್ಷ ಸಾರಿಗೆ ಮಾದರಿಯಾಗಿದೆ. ಇದರಿಂದ ಸಾಗಾಣಿಕೆ ವೆಚ್ಚವು ತಗ್ಗಿ 3.5 ಕೋಟಿ ಸಸಿಗಳನ್ನು ನೆಡುವುದಕ್ಕೆ ಸಮಾನವಾಗಿರತಕ್ಕಂತಹ 870,000 ಟನ್ ಇಂಗಾಲದ ಡೈಆಕ್ಸೈಡ್ ಬಿಡುಗಡೆಯಾಗುವುದು ತಪ್ಪುತ್ತದಲ್ಲದೆ 320 ಮಿಲಿಯನ್ ಲೀಟರ್ ಇಂಧನದ ಆಮದಿನ ಉಳಿತಾಯವಾಗುತ್ತದೆ. ಈ ಯೋಜನೆಯಿಂದ ಯುನೆಸ್ಕೋ ಮಾನ್ಯ ಮಾಡಿರತಕ್ಕಂತಹ ವಿಶ್ವ ಪಾರಂಪರಿಕ ತಾಣವಾದ ಅಜಂತಾ ಗುಹೆಗಳ ಸುಲಭ ಸಂಪರ್ಕವೂ ಸಾಧ್ಯವಾಗುತ್ತದೆ. ಐದನೆಯದಾಗಿ, ಪ್ರಾದೇಶಿಕ ಅಭಿವೃದ್ಧಿಗಾಗಿ ವಾರಣಾಸಿ, ಬಾಗ್ಡೋಗ್ರಾ ಮತ್ತು ಬಿಹತಾಗಳಲ್ಲಿ ಹೊಸದಾಗಿ ವಿಮಾನ ನಿಲ್ದಾಣಗಳ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಗೊಳಿಸಲಾಗುತ್ತದೆ. ಅವುಗಳಲ್ಲಿ ಎ, ವಾರಣಾಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು 2,869.65 ಕೋಟಿ ರೂಪಾಯಿಗಳಲ್ಲಿ ಅಭಿವೃದ್ಧಿಪಡಿಸಿ ಈಗಿರುವ ವಾರ್ಷಿಕ 3.9 ಮಿಲಿಯನ್ ಪ್ರಯಾಣಿಕ ನಿರ್ವಹಣಾ ಸಾಮರ್ಥ್ಯವನ್ನು 9.9 ಮಿಲಿಯನ್ಗೆ ಹೆಚ್ಚಿಸಲಾಗುತ್ತದೆ. ಬಿ, ಪಶ್ಚಿಮ ಬಂಗಾಳದ ಬಾಗ್ಡೋಗ್ರಾ ವಿಮಾನ ನಿಲ್ದಾಣವನ್ನು 1,549 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾರ್ಷಿಕವಾಗಿ 10 ಮಿಲಿಯನ್ ಪ್ರಯಾಣಿಕರು ನಿರ್ವಹಿಸುವಂತೆ ಸೌಲಭ್ಯವನ್ನು ಕಲ್ಪಿಸಲಾಗುತ್ತದೆ. ಮತ್ತು ಸಿ, ಬಿಹಾರದ ಪಾಟ್ನಾ ಜಿಲ್ಲೆಯ ಬಿಹತಾ ವಿಮಾನ ನಿಲ್ದಾಣದಲ್ಲಿ ವಾರ್ಷಿಕವಾಗಿ 5 ಮಿಲಿಯನ್ ಪ್ರಯಾಣಿಕರನ್ನು ನಿರ್ವಹಿಸುವಂತೆ 1,413 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ರಯಾಣಿಕರ ಸೌಲಭ್ಯವನ್ನು ಒದಗಿಸಲಾಗುತ್ತದೆ. ಧನ್ಯವಾದಗಳು.
1: ಪ್ರಗತಿಪಥ ಸರಣಿಯಲ್ಲಿ ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಹೊಸ ಯುಗದ ಮೂಲಸೌಕರ್ಯಗಳ ಕುರಿತು ಮಾಹಿತಿ ನೀಡಿದವರು ನಿವೃತ್ತ ಅಧಿಕಾರಿ ಶರತ್ಚಂದ್ರ ರಾನಡೆ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ದೇಶದಲ್ಲಿ ತಾಪಮಾನ ಹೆಚ್ಚಳ, ಮಜ್ಜಿಗೆ ಸೇರಿದಂತೆ ಸಾಂಪ್ರದಾಯಿಕ ಪಾನೀಯ ಸೇವಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಖಗೋಳ ವಿಜ್ಞಾನದ ಬಗ್ಗೆ ಯುವ ಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಗೆ ಪ್ರಧಾನಿ ಶ್ಲಾಘನೆ. ಇರಾನ್ ಜೊತೆ ಪರಮಾಣು ಒಪ್ಪಂದ ಶೀಘ್ರ ಅಂತಿಮ, ಮಾತುಕತೆ ವಿಫಲವಾದರೆ ಮಿಲಿಟರಿ ಕ್ರಮ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಪ್ರಶಸ್ತಿಗಾಗಿ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಗುಜರಾತ್ ಟೈಟನ್ಸ್ ತಂಡಗಳ ಸೆಣಸು. ವಾರ್ತೆಗಳ ವಿವರ. ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕ್ರೀಡೆ, ಪರಿಸರ, ಸಂಸ್ಕೃತಿ, ಪರಂಪರೆ ಹಾಗೂ ಸಮಾಜ ಸೇವೆಯ ಹಲವು ಪ್ರೇರಣಾದಾಯಕ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ರಾಷ್ಟೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆಯಲ್ಲಿ ಭಾರತೀಯ ಕ್ರೀಡಾಪಟುಗಳು ನಿರ್ಮಿಸಿದ ಹೊಸ ದಾಖಲೆಗಳನ್ನು ಅವರು ಶ್ಲಾಘಿಸಿದ್ದಾರೆ. ಗುರಿಂದರ್ ವೀರ್ ಸಿಂಗ್, ಅನಿಮೇಶ್ ಕುಜುರ್, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಹಾಗೂ ಕುಲದೀಪ್ ಕುಮಾರ್ ತಮ್ಮ ತಮ್ಮ ವಿಭಾಗಗಳಲ್ಲಿ ರಾಷ್ಟೀಯ ದಾಖಲೆಗಳನ್ನು ನಿರ್ಮಿಸಿ ದೇಶದ ಗಮನ ಸೆಳೆದಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ವಿಶೇಷವಾಗಿ 100 ಮೀಟರ್ ಓಟದಲ್ಲಿ ಕೇವಲ 2 ದಿನಗಳ ಅವಧಿಯಲ್ಲಿ 3 ಬಾರಿ ರಾಷ್ಟೀಯ ದಾಖಲೆ ಮುರಿದಿರುವುದು ಭಾರತೀಯ ಅಥ್ಲೆಟಿಕ್ಸ್ ಇತಿಹಾಸದಲ್ಲಿ ಮಹತ್ವದ ಘಟ್ಟವಾಗಿದೆ ಎಂದು ಹೇಳಿದ್ದಾರೆ. ಬೇಸಿಗೆ ತಾಪಮಾನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನಾಗರಿಕರು ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ಪ್ರಧಾನಿ ಕರೆ ನೀಡಿದರು. ಸಾಕಷ್ಟು ನೀರು ಕುಡಿಯುವುದು ಹಾಗೂ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವಂತೆ ಅವರು ಸಲಹೆ ನೀಡಿದರು. ಭಾರತದ ವಿವಿಧ ರಾಜ್ಯಗಳ ಸಾಂಪ್ರದಾಯಿಕ ಬೇಸಿಗೆ ಪಾನೀಯಗಳನ್ನು ನೆನಪಿಸಿಕೊಂಡ ಪ್ರಧಾನಿ ಉತ್ತರ ಭಾರತದ ಆಮ್ ಪನ್ನ, ಪಂಜಾಬ್ನ ಲಸ್ಸಿ, ರಾಜಸ್ಥಾನ ಮತ್ತು ಗುಜರಾತ್ನ ಮಜ್ಜಿಗೆ, ಬಿಹಾರದ ಸತ್ತು ಶರ್ಬತ್, ಗೋವಾದ ಕೋಕಂ ಶರ್ಬತ್, ದಕ್ಷಿಣ ಭಾರತದ ಪಾನಕಂ ಹಾಗೂ ನೀರ್ ಮೋರ್ ಮೊದಲಾದ ಪಾನೀಯಗಳು ಕೇವಲ ಆಹಾರ ಸಂಸ್ಕೃತಿಯ ಭಾಗವಲ್ಲ, ಭಾರತದ ವೈವಿಧ್ಯತೆಯ ಸಂಕೇತಗಳಾಗಿವೆ ಎಂದು ಅವರು ಹೇಳಿದರು. ಬೇಸಿಗೆ ಎಂದರೆ ಮಾವಿನ ಹಣ್ಣಿನ ಕಾಲ. ದೇಶದ ವಿವಿಧ ಭಾಗಗಳಲ್ಲಿ ಬೆಳೆಯುವ ಹಾಪಸ್, ಕೇಸರ್, ದಶಾರಿ, ಲಂಗ್ಡಾ, ಬಂಗನ್ಪಲ್ಲಿ, ತೋತಾಪುರಿ, ನೀಲಂ ಸೇರಿದಂತೆ ಹಲವು ಮಾವಿನ ತಳಿಗಳನ್ನು ಉಲ್ಲೇಖಿಸಿದ ಪ್ರಧಾನಿ ಮಾವು ಬೆಳೆಗಾರ ರೈತರನ್ನು ಅಭಿನಂದಿಸಿದರು. ಕೇರಳದ ಅಲುವಾದಲ್ಲಿ ಸಾಜಿ ವಲಾಶೆರಿಲ್ ನಡೆಸುತ್ತಿರುವ ವಿಶಿಷ್ಟ ಈಜು ಶಾಲೆಯನ್ನು ಪ್ರಧಾನಿ ಪ್ರಶಂಸಿಸಿದರು. ನದಿಯಲ್ಲೇ ನಡೆಯುವ ಈ ತರಬೇತಿ ಕೇಂದ್ರದಲ್ಲಿ ಈಗಾಗಲೇ 15,000ಕ್ಕೂ ಹೆಚ್ಚು ಜನರು ಈಜು ಕಲಿತಿದ್ದಾರೆ. ದೋಣಿ ದುರಂತದಿಂದ ಪ್ರೇರಿತವಾಗಿ ಆರಂಭವಾದ ಈ ಸೇವೆ ಇಂದು ಸಾವಿರಾರು ಜೀವಗಳಿಗೆ ಭದ್ರತೆಯ ಭರವಸೆ ನೀಡುತ್ತಿದೆ ಎಂದು ಹೇಳಿದರು. ವಿದೇಶ ಪ್ರವಾಸದ ವೇಳೆ ನೆದರ್ಲ್ಯಾಂಡ್ಸ್ನಿಂದ ಭಾರತಕ್ಕೆ ಮರಳಿದ ಚೋಳರ ಕಾಲದ ಅಮೂಲ್ಯ ತಾಮ್ರ ಫಲಕಗಳ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರು, ಈ ಐತಿಹಾಸಿಕ ದಾಖಲೆಗಳು ಚೋಳ ಸಾಮ್ರಾಜ್ಯದ ಆಡಳಿತ, ಸಮುದ್ರ ವ್ಯಾಪಾರ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಕುರಿತು ಮಹತ್ವದ ಮಾಹಿತಿಯನ್ನು ಒಳಗೊಂಡಿವೆ ಎಂದು ತಿಳಿಸಿದರು. ಇದೇ ವೇಳೆ ಛತ್ತೀಸ್ಗಢದ ಮಲ್ಹಾರ್ನಲ್ಲಿ ಪತ್ತೆಯಾದ ಸುಮಾರು 1,400ರಿಂದ 1,500 ವರ್ಷಗಳಷ್ಟು ಹಳೆಯ ತಾಮ್ರದ ಫಲಕಗಳ ಕುರಿತು ಕೂಡ ಪ್ರಧಾನಿ ಉಲ್ಲೇಖಿಸಿದರು. ಖಗೋಳ ವಿಜ್ಞಾನದ ಬಗ್ಗೆ ಯುವಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಯನ್ನು ಪ್ರಧಾನಿ ಶ್ಲಾಘಿಸಿದರು. ಬೆಂಗಳೂರು, ಕೇರಳ, ರಾಜಕೋಟ್ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಖಗೋಳ ವಿಜ್ಞಾನ ಕ್ಲಬ್ಗಳು ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಮನೋಭಾವ ಬೆಳೆಸುತ್ತಿದೆ ಎಂದರು.
1: ರಾಜಕೋಟ್ ಕೆ ಬಿಗ್ ಬ್ಯಾಂಗ್ ಆಸ್ಟ್ರೋನಾಮಿ ಕ್ಲಬ್ ನೆ ಗೀರ್ ಕೆ ಜಂಗಲೋ ಸೆ ಲೇಕರ್ ಕಚ್ ಕೆ ರಣ ತಕ್ ಅನೇಕ ಆಸ್ಟ್ರೋನಾಮಿ ಇವೆಂಟ್ಸ್ ಆಯೋಜಿತ್ ಕಿಯೆ. ಮೈ ಐಸೆಕ್ ಕಾ ಭಿ ಜಿಕ್ರ ಕರ್ನಾ ಚಾಹೂಂಗಾ. यह एक स्टूडेंट लेड नेशन वाइड नेटवर्क है जो एस्ट्रोनॉमी और एस्ट्रोफिजिक्स क्लब को आपस में जोड़ता है. साथियों, अपनी हॉबी के लिए समय निकालना और लगा

0: लगातार कुछ नया सीखते रहना बहुत जरूरी है।
1: ಬೆಂಗಳೂರು ಆಸ್ಟ್ರೋನಮಿಕಲ್ ಸೊಸೈಟಿಯು ವೀಕ್ಷಣಾ ಸೆಷನ್ಗಳನ್ನು ಆಯೋಜಿಸಲಾಗುತ್ತಿದೆ. ಈ ಸಂಸ್ಥೆಯು ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ ಮಂಡಲ್ ಹೆಸರಿನ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನ್ನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಈ ಕುರಿತು ಬೆಂಗಳೂರು ಆಸ್ಟ್ರೋನಮಿಕಲ್ ಸೊಸೈಟಿಯ ಟ್ರಸ್ಟಿ ಸುಧಾಸ್ ನಟರಾಜನ್ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ.
2: ಮೈ ನೇಮ್ ಇಸ್ ಸುಧಾಸ್ ನಟರಾಜನ್. ಐ ಆಮ್ ಅ ಟ್ರಸ್ಟಿ ಅಂಡ್ volunteer in the Bangalore Astronomical Society. Bangalore Astronomical Society, or BAS, is a non-profit, volunteer-driven organization. We promote astronomy as a hobby to all general public and students and colleges who aspire a career in astronomy. We conduct primarily four types of activities. One, we do outreach programs for rural schools and colleges, where we inculcate a curiosity in the students. So we do it all over Karnataka, Tamil Nadu, anywhere the request comes from. The second type of activity that we do is, for the general public, we conduct something called a star party. The third type of activity that we do is, we conduct something called as one-day workshops. The fourth type of activity that we do is, we partner with institutions like Indian Institute of Astrophysics.
1: ಬೇಸಿಗೆ ರಜೆಯ ಅವಧಿಯಲ್ಲಿ ಯುವಕರು ಖಗೋಳ ವಿಜ್ಞಾನ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಪ್ರಧಾನಿಯವರು ಕರೆ ನೀಡಿದರು. ಉತ್ತರ ಪ್ರದೇಶದಲ್ಲಿ ಗಂಗಾ ಡಾಲ್ಫಿನ್ ರಕ್ಷಣೆಗೆ ಬಳಸಲಾದ ಭಾರತದ ಮೊದಲ ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಕುರಿತು ಪ್ರಧಾನಿ ವಿಶೇಷವಾಗಿ ಉಲ್ಲೇಖಿಸಿದರು. ಕಾಲುವೆಯಲ್ಲಿ ಸಿಲುಕಿದ್ದ ಡಾಲ್ಫಿನ್ ಅನ್ನು ಸುಮಾರು 13 ಗಂಟೆಗಳ ಕಾರ್ಯಾಚರಣೆ ಬಳಿಕ ರಕ್ಷಿಸಿ ಮತ್ತೆ ನದಿಗೆ ಬಿಡಲಾಗಿದೆ. ಜೀವ ವೈವಿಧ್ಯ ರಕ್ಷಣೆಯಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದರು. ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯ ಆಕಾಶ್ ಗುಪ್ತಾ ಹಾಗೂ ಅವರ ಸ್ನೇಹಿತರು ಮನೋರಮಾ ನದಿಯನ್ನು ಸ್ವಚ್ಛಗೊಳಿಸುತ್ತಿರುವ ಕಾರ್ಯವನ್ನು ಪ್ರಧಾನಿ ಶ್ಲಾಘಿಸಿದ್ದಾರೆ. ಅದೇ ರೀತಿ ಗೋವಾದ ನಿವೃತ್ತ ಶಿಕ್ಷಕ ಬಾಲಕೃಷ್ಣ ಅಯ್ಯ ಅವರು ನೀರಿನ ಸಮಸ್ಯೆ ಪರಿಹಾರಕ್ಕಾಗಿ ಕೈಗೊಂಡ ಪ್ರಯತ್ನಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಇರಾನ್ ಜೊತೆ ಪರಮಾಣು ಒಪ್ಪಂದ ಮಾಡಿಕೊಳ್ಳುವ ಹಂತಕ್ಕೆ ಅಮೆರಿಕ ತಲುಪಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಇದೇ ವೇಳೆ ಮಾತುಕತೆ ವಿಫಲವಾದರೆ ಮಿಲಿಟರಿ ಕ್ರಮವು ಒಂದು ಆಯ್ಕೆಯಾಗಿ ಉಳಿಯುತ್ತದೆ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು ಇರಾನ್ ಎಂದಿಗೂ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದದಂತೆ ನೋಡಿಕೊಳ್ಳುವುದು ತಮ್ಮ ಆಡಳಿತದ ಆದ್ಯತೆಯಾಗಿದೆ ಎಂದು ತಿಳಿಸಿದರು. ಪರಮಾಣು ಶಸ್ತ್ರಾಸ್ತ್ರವನ್ನು ಅಭಿವೃದ್ಧಿಪಡಿಸುವುದಿಲ್ಲ ಅಥವಾ ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ ಎಂಬ ಒಪ್ಪಂದಕ್ಕೆ ಇರಾನ್ ಒಪ್ಪಿಗೆ ಸೂಚಿಸಿದೆ. ಆದರೆ ಮತ್ತೊಂದು ಮೂಲದಿಂದ ಇರಾನ್ ಶಸ್ತ್ರಾಸ್ತ್ರ ಪಡೆಯುವ ಸಾಧ್ಯತೆಯ ಬಗ್ಗೆ ಟ್ರಂಪ್ ಕಳವಳ ವ್ಯಕ್ತಪಡಿಸಿದ್ದಾರೆ. ಶಾಂತಿಯುತ ಒಪ್ಪಂದಕ್ಕೆ ಅಮೆರಿಕ ಪ್ರಯತ್ನಿಸುತ್ತಿದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಚಿಂತನೆ ಮತ್ತು ಕಾರ್ಯದಲ್ಲಿನ ನಾವೀನ್ಯತೆ ಮಿಲಿಟರಿ ಸಾಮರ್ಥ್ಯಗಳ ಅಭಿವೃದ್ಧಿಗೆ ಕಾರಣವಾಗುತ್ತದೆ ಎಂದು ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಸಿಡಿಎಸ್ ಜನರಲ್ ಎನ್ಎಸ್ ರಾಜಾ ಸುಬ್ರಹ್ಮಣಿ ಹೇಳಿದ್ದಾರೆ. ದೇಶದ ನೂತನ ಸಿಡಿಎಸ್ ಆಗಿ ಅಧಿಕಾರ ವಹಿಸಿಕೊಂಡ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜನರಲ್ ಸುಬ್ರಹ್ಮಣಿ, ಸಶಸ್ತ್ರ ಪಡೆಗಳು, ಕೈಗಾರಿಕೆ, ಶೈಕ್ಷಣಿಕ, ನವೋದ್ಯಮಗಳು ಮತ್ತು ಸಂಶೋಧನಾ ಪರಿಸರ ವ್ಯವಸ್ಥೆಯ ನಡುವೆ ಹೆಚ್ಚಿನ ಸಹಯೋಗವು ಆಧುನೀಕರಣದ ಪ್ರಮುಖ ಚಾಲನಾ ಶಕ್ತಿಯಾಗಿದೆ ಎಂದು ಹೇಳಿದರು. ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರು ಇಂದು ನೌಕಾಪಡೆಯ 27ನೇ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟದ ಹಿತಾಸಕ್ತಿ ಕಾಪಾಡುವಲ್ಲಿ ಭಾರತೀಯ ನೌಕಾಪಡೆಯು ಜಾಗರೂಕವಾಗಿದೆ. ಸವಾಲಿನ ಸಂಕೀರ್ಣ, ಅನಿರೀಕ್ಷಿತ ಮತ್ತು ಅನಿಶ್ಚಿತವಾಗಿರುವ ಪ್ರಾದೇಶಿಕ ಭದ್ರತಾ ವಾತಾವರಣದಲ್ಲಿ ಭಾರತೀಯ ನೌಕಾಪಡೆಯು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ತಂಡ ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಸಿಂಗಾಪುರ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಪುರುಷರ ಡಬಲ್ಸ್ ವಿಭಾಗದ ಫೈನಲ್ನಲ್ಲಿಂದು ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಇಂಡೋನೇಷ್ಯಾದ ಮೊಹಮ್ಮದ್ ಶೋಹಿಬುಲ್ ಫಿಕ್ರಿ ಮತ್ತು ಫಜರ್ ಅಲ್ಫಿಯಾನ್ ಅವರನ್ನು ಎದುರಿಸಲಿದ್ದಾರೆ. ಸೆಮಿಫೈನಲ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ಟಿ ಜೋಡಿ, ವಿಶ್ವದ ಅಗ್ರ ಶ್ರೇಯಾಂಕಿತ ದಕ್ಷಿಣ ಕೊರಿಯಾದ ಜೋಡಿ ಸಿಯೋ ಸೆಯುಂಗ್ ಜೇ ಮತ್ತು ಕಿಮ್ ವೊನ್ ಹೋ ಅವರನ್ನು 21-19, 21-18 ಸೆಟ್ಗಳಿಂದ ಮಣಿಸಿದರು.

0: ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆಯಡಿಯಲ್ಲಿ ಇದೇ 29ರಂದು ದೇಶಾದ್ಯಂತ 15,000 ಮೇಲ್ಛಾವಣಿ ಸೌರಶಕ್ತಿ ಫಲಕ ಅಳವಡಿಕೆಗಳ ಮೂಲಕ ಭಾರತ ಇದುವರೆಗಿನ ಅತಿ ಹೆಚ್ಚು ದಾಖಲೆ ನಿರ್ಮಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಒಂದೇ ದಿನದಲ್ಲಿ ದಾಖಲೆಯ 600,000 ಮೇಲ್ಛಾವಣಿ ಸೌರಶಕ್ತಿ ಫಲಕ ಅಳವಡಿಸುವುದರ ಮೂಲಕ ಗುಜರಾತ್ ಈ ಯಶಸ್ಸಿಗೆ ಪ್ರಮುಖ ಕೊಡುಗೆ ನೀಡಿದೆ ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ತಾಪಮಾನ ಹೆಚ್ಚಳ, ಮಜ್ಜಿಗೆ ಸೇರಿದಂತೆ ಸಾಂಪ್ರದಾಯಿಕ ಪಾನೀಯ ಸೇವಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಖಗೋಳ ವಿಜ್ಞಾನದ ಬಗ್ಗೆ ಯುವಜನರಲ್ಲಿ ಹೆಚ್ಚುತ್ತಿರುವ ಆಸಕ್ತಿಗೆ ಪ್ರಧಾನಿ ಶ್ಲಾಘನೆ. ಇರಾನ್ ಜೊತೆ ಪರಮಾಣು ಒಪ್ಪಂದ ಶೀಘ್ರ ಅಂತಿಮ, ಮಾತುಕತೆ ವಿಫಲವಾದರೆ ಮಿಲಿಟರಿ ಕ್ರಮ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್ ಪ್ರಶಸ್ತಿಗಾಗಿ ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಗುಜರಾತ್ ಟೈಟನ್ಸ್ ತಂಡಗಳ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 1:10.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
1: 102.6 ಮೆಗಾಹರ್ಟ್ಸ್ನ ಎಲ್ಲ ಕೇಳುಗರಿಗೂ ಉಲ್ಲಾಸ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ, ಎಂದಿನಂತೆ ಉಲ್ಲಾಸ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತೀನಿ, ಎರಡು ಹಾಡುಗಳನ್ನ ಪ್ರಸಾರ ಮಾಡ್ತೀನಿ, ಎರಡು ಹಾಡುಗಳು ಮುಗಿಯೋದ್ರೊಳಗಾಗಿ ನಿಮ್ಮ ಉತ್ತರಗಳು ನನ್ನನ್ನು ತಲುಪಬೇಕು. ಹಾಗಾದರೆ ಪ್ರಶ್ನೆ ಏನು? ಪ್ರಶ್ನೆ ಕೇಳಿಸ್ಕೊಳ್ಳಿ. ರಾಜಸ್ಥಾನದ ಜನಪ್ರಿಯ ಜಾನಪದ ನೃತ್ಯದ ಹೆಸರೇನು? ಪ್ರಶ್ನೆ ಮತ್ತೊಮ್ಮೆ, ರಾಜಸ್ಥಾನದ ಜನಪ್ರಿಯ ಜಾನಪದ ನೃತ್ಯದ ಹೆಸರೇನು? ಈ ಪ್ರಶ್ನೆಗೆ ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆಯಾದ 944864024 ಈ ಸಂಖ್ಯೆಗೆ ಕಳಿಸಿಕೊಡಿ.

ಕೇಳುಗರೆ, ಉಲ್ಲಾಸ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ಪ್ರಶ್ನೆ ಹೀಗಿತ್ತು, ರಾಜಸ್ಥಾನದ ಜನಪ್ರಿಯ ಜಾನಪದ ನೃತ್ಯದ ಹೆಸರೇನು ಅನ್ನೋದು ಪ್ರಶ್ನೆಯಾಗಿತ್ತು. ಇನ್ನೊಂದು ಭಾವಗೀತೆಯ ಕಾಲಾವಕಾಶವನ್ನ ಕೊಡ್ತಾ ಇದ್ದೀನಿ. ಈ ಭಾವಗೀತೆ ಮುಗಿಯುವುದರೊಳಗಾಗಿ ನಿಮ್ಮ ಉತ್ತರಗಳು ನನ್ನನ್ನು ತಲುಪಲಿ. ನೀವು ಕಳಿಸಬೇಕಾದ ನಮ್ಮ ವಾಟ್ಸಪ್ ಸಂಖ್ಯೆ 9448648634.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕೇಳುಗರೆ, ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಉಲ್ಲಾಸ ಕಾರ್ಯಕ್ರಮವನ್ನು. ಉಲ್ಲಾಸ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ರಾಜಸ್ಥಾನದ ಜನಪ್ರಿಯ ಜಾನಪದ ನೃತ್ಯದ ಹೆಸರೇನು ಅನ್ನೋದು ಪ್ರಶ್ನೆಯಾಗಿತ್ತು. ನಮ್ಮ ಕೇಳುಗರು ಸಾಕಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದಾರೆ. ಯಾರೆಲ್ಲ ಕಳಿಸಿದ್ದಾರೆ ನೋಡ್ತಾ ಹೋಗೋಣ. ಸೋನು ಚಿತ್ರದುರ್ಗ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗ, ನಾಗೇಂದ್ರ ಗುಂಡಮ್ಮ ದೊಡ್ಡವಳ್ಳಾರ್ತಿ ಚಳ್ಳಕೆರೆ ತಾಲೂಕು, ಎಚ್ ಸತೀಶ್ ಕುಮಾರ್ ಚಿತ್ರದುರ್ಗ, ವಾಣಿ ಸತೀಶ್ ಚಿತ್ರದುರ್ಗ, ನಳಿನಿ ಸತೀಶ್ ಚಿತ್ರದುರ್ಗ, ನಾಗವೇಣಿ ಸತೀಶ್ ರೋಹಿತ್ ಕನ್ನಿಕಾ ರಸ್ತೆ ಚಿತ್ರದುರ್ಗ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲತೇಲಿ ಆದಿತ್ಯ ಶಿವಲೀಲತೇಲಿ ಮನೆಯವರು, ಹಾಗೆ ಪ್ರತಿಭಾ ರಾಘವೇಂದ್ರ ಚೂರನೂರು, ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು, ಎಂ ಈಶಣ್ಣ ಮುತ್ತಿಗಾರಹಳ್ಳಿ, ರಾಯಭಾಗ ತಾಲೂಕು ಮುಗಳಕೊಡುವಿನಿಂದ ಶಿವಲಿಂಗಯ್ಯ ಹಿರೇಮಠ್, ಕಲಾವತಿ ಹಿರೇಮಠ್, ಅಭಿಷೇಕಯ್ಯ ಹಿರೇಮಠ್, ಗೀತಾ ಶಶಿಧರ್ ಶಿವಗಂಗಾದಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇರಲಗುಂದಿ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಮೇನಕಾ ಉಮೇಶ್ ಚೌಡೇಶ್ವರಿ ಬಡಾವಣೆ ಚಿತ್ರದುರ್ಗದಿಂದ, ಸಾವಿತ್ರಮ್ಮ ಸುರೇಂದ್ರ ಶೆಟ್ಟಿ, ರಜನಿ ಶ್ರೀಕಂಠ ಚಿತ್ರದುರ್ಗ, ವೃಷಭೇಂದ್ರಪ್ಪ ಎಚ್ ವಾಲ್ಮೀಕಿ ನಗರ ಚಳ್ಳಕೆರೆಯಿಂದ, ಸಿಎಲ್ ಉಮಾಮಹೇಶ್ವರಿ ಏಕನಾಥೇಶ್ವರಿ ಜಾತ್ರೆ ಬಯಲು ಚಿತ್ರದುರ್ಗ, ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರು, ಎಬಿ ಶಂಭುಲಿಂಗನಗೌಡ ಹರಪನಹಳ್ಳಿ ತಾಲೂಕು ಅರಸೀಕೆರೆಯಿಂದ, ಹನುಮಂತಪ್ಪ ಮಡಿವಾಳರ್ ಜಗಳೂರು, ಪಲ್ಲವಿ ಭಾಸ್ಕರ್ ಅಬ್ಬೇನಹಳ್ಳಿಯಿಂದ, ಸುಬ್ರಹ್ಮಣಿ ಪೆತ್ತನಹಳ್ಳಿ ಬೆಂಗಳೂರಿನಿಂದ, ವನಕೆ ಒಬ್ಬವನ ತವರೂರು ಗುಡೆಯದ ಕೋಟೆಯಿಂದ ಅಂಗಡಿ ತಿಪ್ಪೇಶ್, ಚೈತ್ರ ಸೋನು ಪ್ರಜ್ವಲ್, ಹಾಗೆ ಉಮಾದೇವಿ ಪಿಡಬ್ಲ್ಯೂಡಿ ಕಾಲೋನಿ ಬಿಆರ್ ಪ್ರಾಜೆಕ್ಟ್, ಲತಾ ಸುಹಾಸ್ ಹೊಸಕೋಟೆ, ಪ್ರೇಮಾ ನಟರಾಜ್ ನಾಯಕನಹಟ್ಟಿ, ಬೂಕನಕೆರೆ ವಿಜೇಂದ್ರ ಮೈಸೂರು, ಹಾಗೆಯೇ ಎಂ ಬಸವರಾಜ್ ಸಾವಿತ್ರಮ್ಮ ಯಶೋದಮ್ಮ ತಿಪ್ಪಮ್ಮ, ಎಂ ಬಿ ಸಿದ್ದೇಶ್ ಖಾನಾ ಹೊಸಹಳ್ಳಿ ಗ್ರಾಮ ಕೂಡ್ಲಿಗಿ ತಾಲೂಕಿನಿಂದ, ಸಚಿನ್ ಭಾಸ್ಕರ್ ಶ್ರೀಕಂಠಮೂರ್ತಿ ಸ್ಕಂದನ್ ಮೆದೆಹಳ್ಳಿ ರಸ್ತೆ ಚಿತ್ರದುರ್ಗ, ತಿಪ್ಪೇಸ್ವಾಮಿ ರಾಮತೀರ್ಥ ಹರಿಹರ ತಾಲೂಕು, ಶಿಲ್ಪಾ ವಿದ್ಯಾನಗರ ಮೀರಾನಾಡಿ ಚಿತ್ರದುರ್ಗ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಐಯುಡಿಪಿ ಲೇಔಟ್ ಚಿತ್ರದುರ್ಗ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕು, ಶಾಂತಾಚಾರ ಬಡಿಗೇರ ಕೊಕ್ಕನೂರಿನಿಂದ,

ಪಾಲಯ್ಯಾಚ್ರತಗೊಂಡು ಕೈವಲ್ಯ ಸಾಹಿತಿ ಬೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅನಂತ ಕೃಷ್ಣ ಜೋಯಿಸ್ ತಮಟಕಲ್ ಚಿತ್ರದುರ್ಗದಿಂದ ಮಲ್ಲಿಕಾರ್ಜುನ ಮೊಳಕಲ್ಮೂರು ತಾಲೂಕು ಮೊಗಲಹಳ್ಳಿಯಿಂದ ಹಾಗೆ ಸಂದೇಶ ಬಂದಿದೆ ಕಾವೇರಿ ಕುಲಕರ್ಣಿ ಅಂತ ಲಾಸ್ಟ್ ನಂಬರ್ 007 07 ತಮ್ಮ ಹೆಸರನ್ನು ಕೂಡ ಟೈಪ್ ಮಾಡಿ ಕಳಿಸಿ ಮುಂದಿನ ಬಾರಿ. ನಿರ್ಮಲಾ ಮೂರ್ತಿ ಧವಲಗಿರಿ ಬಡಾವಣೆ ಚಿತ್ರದುರ್ಗದಿಂದ, ಪಂಡರಹಳ್ಳಿ ರವಿಯವರು ಚಿತ್ರದುರ್ಗದಿಂದ, ದಾವಣಗೆರೆ ತಾಲೂಕು ಗೊಮ್ಮನೂರಿನಿಂದ ಟೈಲರ್ ಚನ್ನಪ್ಪ, ಹಾಗೆ ಇಲ್ಲಿ ಒಬ್ಬರು ಇನ್ನು ಟೈಪ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಇನ್ನೂ ಸಂದೇಶ ತಲುಪಿಲ್ಲ ಅಂತ ಹೇಳ್ತಾ, ಓಕೆ ಸಂದೇಶ ಕಳಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಈ ಪ್ರಶ್ನೆ ಹೀಗಿತ್ತು, ರಾಜಸ್ಥಾನದ ಜನಪ್ರಿಯ ಜಾನಪದ ನೃತ್ಯದ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಘೂಮರ್. ಘೂಮರ್ ಅನ್ನೋದು

0: ಹಾಗೆ ಇಲ್ಲಿ ಒಬ್ರು ಇನ್ನು ಟೈಪ್ ಮಾಡ್ತಾ ಇದ್ದಾರೆ, ನಮ್ಮನ್ನು ಇನ್ನೂ ಸಂದೇಶ ತಲುಪಿಲ್ಲ ಅಂತ ಹೇಳ್ತಾ, ಓಕೆ ಸಂದೇಶ ಕಳಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಈ ಪ್ರಶ್ನೆ ಹೀಗಿತ್ತು, ರಾಜಸ್ಥಾನದ ಜನಪ್ರಿಯ ಜಾನಪದ ನೃತ್ಯದ ಹೆಸರೇನು ಅಂತ ಪ್ರಶ್ನೆ ಕೇಳಿದ್ದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಘೂಮರ್. ಘೂಮರ್ ಅನ್ನೋದು ಈ ಜಾನಪದ ನೃತ್ಯದ ಹೆಸರು. ಓಕೆ ಸಂದೇಶ ಕಳಿಸಿದ್ದಾರೆ ಕೊನೆಯಲ್ಲಿ ಯಾರು ಅಂದರೆ ವಸಂತ ವಿಶ್ವೇಶ್ವರಯ್ಯ ಪರಶುರಾಂಪುರ ಕಳ್ಬೆ, ಓಕೆ ಪರಶುರಾಂಪುರದಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ಸಂದೇಶ ಕಳಿಸಿದ ಎಲ್ಲ ಕೇಳುಗರಿಗೂ ಅಂತ ಹೇಳ್ತಾ, ನಾವೀಗ ಉಲ್ಲಾಸ ಕಾರ್ಯಕ್ರಮದಲ್ಲಿ ಕೇಳೋಣ ಕರುಣಾಳು ಬಾಬೆಳಕೆ.
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗೆ.
2: ಇದು 1882 ಹೊತ್ತಿಗಾದಂತಹ ಘಟನೆ ಅಂತ ದಾಖಲಾಗಿದೆ. ಒಬ್ಬ ಮನುಷ್ಯ ಇಮ್ಯಾನ್ಯುವೆಲ್ ನಿಂಗರ್ ಅಂತ ಹೆಸರು, ನೆನಪಿಡಬೇಕಾದಂಥ ಹೆಸರು ಇಮ್ಯಾನ್ಯುವೆಲ್ ನಿಂಗರ್ ಅಂತ. ಅವನ ಹೆಂಡತಿ ಅಡಿಲೇಡ್ ಅಂತಕೆ, ಇಬ್ಬರು ಜರ್ಮನಿಯಿಂದ ಅಮೆರಿಕಕ್ಕೆ ಬಂದು ವಲಸೆ ಬಂದರು. ಅವನು ಒಳ್ಳೆ ಆರ್ಟಿಸ್ಟ್, ಬ್ಯಾನರ್ ಬರೀತಿದ್ದ, ಕಂಪನಿ ಹೆಸರು ಬರೆಯೋನು, ಬೋರ್ಡ್ ಬರೆಯೋನು, ಅದರಿಂದ ಜೀವನ ಆಗಬೇಕು. ಕೆಲವೊಂದು ಚಿತ್ರನೂ ಬರೆದು ಮಾರಾಟ ಮಾಡ್ತಿದ್ದ, ಯಾರು ಅಷ್ಟು ತಗೋತಿರ್ಲಿಲ್ಲ, ಜೀವನ ನಡೆಸೋ ದುರ್ಭರ ಆಗ್ಬಿಡ್ತು. ಅವನಿಗೆ ಒಂದು ಕೆಟ್ಟ ವಿಚಾರ ಬಂತು, ಇಷ್ಟು ಒಳ್ಳೆ ಆರ್ಟಿಸ್ಟ್ ಇದ್ದೀನಿ ನಾನು, ಈ ಖೊಟ್ಟಿ ನೋಟುಗಳನ್ನು ಯಾಕೆ ತಯಾರು ಮಾಡಬಾರ್ದು ಅನ್ಕೊಂಡ. ಹೋಗಿ ನೋಟ್ ತಯಾರು ಮಾಡುವಂಥ ಕಾಗದ ಸ್ಪೆಷಲ್ ಇರ್ತದಲ್ಲ ಆ ಕಾಗದ ತಗೊಂಬಂದ. ಮನೆಯಲ್ಲಿ ಒಂದು ಟೇಬಲ್ ಮಾಡಿಕೊಂಡ, ಟೇಬಲ್ ಕೆಳಗೆ ನಿಜವಾದ ನೋಟ್ ಇಡೋದು, ಅದ್ರ ಕೆಳಗೆ ಲೈಟ್ ಇಟ್ಟ, ಆ ಕಾಜಿನ ಮೇಲೆ ಕಾಣಿಸ್ಬೇಕು, ಅದ್ರ ಮೇಲೆ ಕರೆಕ್ಟಾಗಿ ತಾನೊಂದು ಕಾಗದ ಇಟ್ಕೊಳ್ಳೋದು, ಅದೇ ಸೈಜ್ ಕಟ್ ಮಾಡಿ ಇಟ್ಕೊಳ್ಳೋದು. $1, $10, $20 ನೋಟ್ ಇಡಬೇಕು, ಅದನ್ನು ಕರೆಕ್ಟಾಗಿ ಕಾಪಿ ಮಾಡೋನು. ತುಂಬ ಕಷ್ಟ ಆಗೋದು, ಒಂದು ಗೆರೆ ಬಿಡೋಂಗಿಲ್ಲ, ಪ್ರಿಂಟ್ ಮಾಡೋದಲ್ಲ, ಕೈಯಿಂದ ತೆಗಿಬೇಕು ಅದನ್ನು. ಒಂದು 5-6 ದಿವಸ ಸತತವಾಗಿ ದುಡ್ದಾಗ ಒಂದು $20 ನೋಟ್ ಆಗೋದು. ಅದು ಎಷ್ಟು ಚಂದ ಇರ್ತಿತ್ತು ಅಂದರೆ ಈ ನೋಟ್ಸ್ ಖೋಟಾ ನೋಟು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅದನ್ನ ಹೋಗಿ ಅಂಗಡಿಯಲ್ಲೆಲ್ಲ ಕೊಡೋದು, ತನ್ನ ಜೀವನ ನಡೆಸ್ತಾ ಇದ್ದ. ಹೀಗೇ ನಡ್ಕೊಂಡು ಹೋಗ್ತಾ ಇತ್ತು. ಒಂದೊಂದ್ಸಲ ವಿಧಿ ಕಾಡತ್ತೆ. ಒಂದು $20 ನೋಟ್ ತೊಗೊಂಡು ಹೋದ, ಪಕ್ಕದಲ್ಲೇ ತರಕಾರಿ ಅಂಗಡಿ ತರೋಕ್ಕೆ ಹೋದ, ತರಕಾರಿ ಕೊಟ್ಲು ಹೆಣ್ಮಗಳು, ಕೊಟ್ಟಮೇಲೆ ಗ್ಲೌಸ್ ಹಾಕ್ಕೊಂಡಿದ್ದಾಳಕ್ಕೆ, ಗ್ಲೌಸ್ ಹಾಕೊಂಡು ಕೊಡ್ತಾರೆ, ಹಾಗೆ ಬರಿಗೆಯಲ್ಲಿ ಕೊಡಲ್ಲ ತರಕಾರಿಯಲ್ಲಿ. ಅಲ್ಲ ಮಾಡಿ ಕೊಟ್ಲು, ಇವ್ರು $20 ನೋಟ್ ಕೊಟ್ಟ. ದಿವಸ ನೋಡ್ತಿದ್ಲಲ್ಲ ಈ ಮನುಷ್ಯನ, ಡಬ್ಬಾದಲ್ಲಿ ಹಾಕ್ಕೊಂಡ್ಲು, ಬಾಕಿ ಕೊಡಬೇಕಾದ ಚಿಲ್ಲರೆ ಎಲ್ಲ ಕೊಟ್ಲು. ಆಕೆ ಸಾಯಂಕಾಲ ಕೂತ್ಕೊಂಡೆಲ್ಲ ನೋಟ್ ಜೋಡಿಸ್ತಿದ್ದಾಳೆ ಎಷ್ಟು ಬಂದಿದೆ ಅಂತ. ನೋಡ್ತಾಳೆ $20 ನೋಟ್ ಏನಿದೆಯೋ ಬಣ್ಣ ಹರಡ್ಕೊಂಡ್ಬಿಟ್ಟಿದೆ, ಯಾಕಂದರೆ ಗ್ಲೌಸ್ಗೆಲ್ಲ ಹಸಿ ಇತ್ತಲ್ಲ ಆಕೆ ಕೈ, ಹಸಿ ಕೈಯಿಂದ ಹಿಡಿದಿರೋದ್ರಿಂದ ಆ ಮಸಿಯೆಲ್ಲ ಹಂಡ್ಕೊಂಡ್ಬಿಟ್ಟಿದೆ. ಆಕೆ ಇದಂತ ನೋಟಿದು ಬಣ್ಣ ಹರ್ಕೋತಾ ಇದೆ ಅಂತ ನೋಡಿ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ಲು. ಪೊಲೀಸರು ಬಂದರು, ನೋಡಿದ್ರು ಇದು ಖೋಟಾ ನೋಟು ಅಂತ ಗೊತ್ತಾಯ್ತು, ಯಾರು ಕೊಟ್ಟಿದ್ದು. ಆಕೆ ನೆನೆಸ್ಕೊಂಡ್ಲು, $20 ಕೊಟ್ಟದ್ದು ಈ ಪಕ್ಕದ ಮನೆ ಹುಡುಗ, ಗಂಡ ಹೆಂಡತಿ ಇರ್ತಾರೆ, ಆತನೇ ಕೊಟ್ಟದ್ದಿದ್ದು ಅಂತ. ಪೊಲೀಸರು ಅವ್ರ ಮನೆಗೆ ಹೋದರು, ರೇಡ್ ಮಾಡಿದರು, ನೋಡ್ತಾರೆ ಎಲ್ಲ ಬೇರೆ ಬೇರೆ ಹಂತದಲ್ಲಿರುವಂಥ ನೋಟುಗಳಿದ್ದಾವೆ. ಕಾಜಿನ ಬುಡಕ್ಕಿಟ್ಟಿದ್ದಾನೆ, ಒಂದೊಂದೇ ತೆಗಿತಾ ಇದ್ದಾನೆ, ಅರ್ಧ ಆಗಿದೆ, ಕೆಲವು ಮುಕ್ಕಾಲಾಗಿದೆ, ಮುಗಿಯೋಕೆ ಬಂದಿದೆ, ಗೊತ್ತಾಯ್ತು ಮಾಡ್ತಾನೆ ಅಂತ ಹಿಡ್ಕೊಂಡ್ರು. ಒಪ್ಕೊಂಡ, ನಾನು ಮಾಡಿದ್ದು ಹೌದು ಅಂತ ಜೈಲಿಗೆ ಹಾಕಿದರು. 3 ವರ್ಷ ಜೈಲು. ಜೈಲಲ್ಲಿ ಕೂತು ಏನು ಮಾಡ್ತಾನೆ ಇವನು? ಅವನು ಬೇಡ್ಕೊಂಡ ಜೈಲರಿಗೆ, ನನಗೆ ಬರೋದೇ ಒಂದು ಕೆಲಸ, ಚಿತ್ರ ಬಿಡಿಸೋದು, ಸ್ವಲ್ಪ ನನಗೆ ಕ್ಯಾನ್ವಾಸ್ ತಂದುಕೊಡಿ, ಬಣ್ಣ ತಂದುಕೊಡಿ, ನಾನು ಮಾಡ್ಕೋತೀನಿ ಅಂದ. ಆ ದುಡ್ಡಕ್ಕೆ ಕೊಡ್ತಾರೆ ಅವರು ಜೈಲಲ್ಲಿ, ಯಾವ ಸೇವೆ ಕೆಲಸ ಮಾಡ್ತಿರೋ ಅದು ಬಂದಂಥ ಪ್ರತಿಫಲ ಕಾಯ್ದಿಟ್ಟು ಅವನಿಗೆ ಕೊಡ್ತಾರೆ. ಇವನು ಚಿತ್ರ ಬಿಡಿಸೋಕೆ ಶುರು ಮಾಡಿದ, ಮಾಡಿ ಮಾಡಿ ಕೊಡೋನು ಆ ಜೈಲರ್ ಕಡೆ ಹೋಗ್ತಾ ಇತ್ತು. ಇವನು ಒಳ್ಳೆ ನಡತೆಗೋಸ್ಕರ ಇನ್ನೂ ಅವಧಿ ಇರೋದಕ್ಕಿಂತ 6 ತಿಂಗಳ ಮೊದಲೇ ಅವನು ಬಿಡಬೇಕು ಅಂತ ತೀರ್ಮಾನ ಆಯಿತು. ಬಿಡಬೇಕು ಅಂದಾಗ ಜೈಲರ್ ಕರೀತಾನೆ, ನೋಡು ನಿಂಗರ್, ನೀನು ಮನೆಗೆ ಹೋಗ್ತಾ ಇದ್ದೀಯಪ್ಪ, ಇನ್ನು ಗೌರವದಿಂದ ಬಾಳು, ಕೆಟ್ಟ ಕೆಲಸ ಮಾಡೋಕೆ ಹೋಗಬೇಡ, ನೋಡು ನೀ ದುಡಿದಿದ್ದಕ್ಕೆ ಹಣ ಇಷ್ಟಿದೆ ತಗೋ ಅಂತ ಕೊಟ್ಟ. ಎಷ್ಟಿದೆ ಅಂತ ಕೇಳಿದೆ ಅವನು. ದಯವಿಟ್ಟು ನೆನಪಿಡ್ಬೇಕು ಸ್ನೇಹಿತರೆ, 1882 ನಿನ್ನ ಹತ್ರ ದುಡ್ಡಿರೋದು $75,000 ಇದೆ ಅಂತ. ಅವನು ಎಚ್ಚರ್ತ ಬೀಳೋದೊಂದು ಬಾಕಿ, $75,000 ಜನ್ಮದಲ್ಲಿ ನೋಡಿಲ್ಲ ಅವನು, ಅಷ್ಟು ದುಡ್ಡು ಹೆಂಗೆ ಬಂತು ನನ್ನ ಕಡೆ ಅಂತ ಕೇಳಿದ. ನೀನು ಗೊತ್ತಿಲ್ಲಯ್ಯ, ನೀವು ಹೊರಗೆ ಹೋದ್ರೆ ಭಾಳ ಸೆಲೆಬ್ರಿಟಿ ಆಗಿಬಿಟ್ಟಿದ್ಯಾ, ಭಾರಿ ಫೇಮಸ್ ನೀನೀಗ, ಜನ ನಿನ್ನ ಪೇಂಟಿಂಗ್ ಎಷ್ಟು ಮೆಚ್ಕೋತಿದ್ದಾರೆ ಅಂದರೆ ನೀನು ಒಂದೊಂದು ಪೇಂಟಿಂಗು $5,000-$10,000 ಹೋಗ್ತದೆ ಅಂತ. ನೆಲದ ಮೇಲೆ ಕುಸಿದು ಬಿದ್ದು ಅಳೋಕೆ ಶುರು ಮಾಡಿದ ನಿಂಗರ್. ಯಾಕತ್ತ ಗೊತ್ತಾ, ನನ್ನ ಕರ್ಮವೇ, ನಾನು 5 ದಿವಸ ದುಡಿದು ಒಂದು $20 ನೋಟ್ ಮಾಡೋಕ್ಕೆ ಹೋಗ್ತಿದ್ನಲ್ಲ, ಅದೇ ಪರಿಶ್ರಮ ಒಂದು ಚಿತ್ರ ಮಾಡೋಕ್ಕೆ ಹೋಗಿದ್ರೆ $10,000 ಬರ್ತಿತ್ತಲ್ಲ. ಅವನು ಹೊರಗಡೆ ಬಂದ ಮೇಲೆ ಪೇಂಟಿಂಗ್ ಮಾಡ್ದ, ಫೇಮಸ್ ಆದ, ಒಂದ್ಸಲ ದೊಡ್ಡ ಕಾರ್ಯಕ್ರಮದಲ್ಲಿ ಅವನು ಕೇಳಿದ್ರಂತೆ, ನಿನ್ನ ಮನಸ್ಸಿಗೆ ಅನಿಸಿದ್ದೇನು ಅಂತ. ಆತ ಹೇಳ್ದ, ನನ್ನ ಜೀವನದ ಕಳ್ಳ ನಾನೇ, ನನ್ನ ಜೀವನದ ಕಳ್ಳ ನಾನೇ, ಇದನ್ನೆಲ್ಲೋ ನೆನಪಿಡಬೇಕಾದದ್ದು. ನನ್ನಲ್ಲಿ ಇನ್ನೇನೋ ದೊಡ್ಡ ಸಾಧನೆ ಮಾಡೋ ಶಕ್ತಿ ಇದ್ದಾಗ ಸಣ್ಣದಕ್ಕೋಸ್ಕರ ಮನಸ್ಸು ತೆತ್ತುಕೊಂಡು ಸೋತು

0: ಬಿಟ್ಟನಲ್ಲ ನಾನು, $5 $10 $20 ಮಾಡೋಕೆ ಹೋಗಿ ಅದೇ ಸಮಯದಲ್ಲಿ $10,000 ಗಳಿಸಬಹುದಾಗಿದ್ದು ಪ್ರಾಮಾಣಿಕವಾಗಿ ಗಳಿಸಬಹುದಂತ ಅವಕಾಶ ತಪ್ಪಿಸ್ಕೊಂಡ್ಬಿಟ್ಟೆ. ಅದಕ್ಕೆ ಸ್ನೇಹಿತರೆ, ನನ್ನ ಜೀವನ ನೋಡಿ ಕಲೀರಿ ನೀವು. ಯಾವುದೋ ಒಂದು ಸಣ್ಣ ಆಸೆಗೆ ದೊಡ್ಡ ಗುರಿಯನ್ನು ಕಳ್ಕೋಬೇಡಿ ಅಂತ ನಾವು ಮಕ್ಕಳಿಗೆ ಹೇಳಬೇಕಾದದ್ದು ಇದು. ಮಾಡ್ಬಿಡೋ ಮಾಡ್ಬಿಡೋ, ಶಾರ್ಟ್ಕಟ್ ಮಾಡ್ಬಿಡೋ. ಶಾರ್ಟ್ಕಟ್ಸ್ ನೆವರ್ ಗ್ಯಾರಂಟಿ ಸಕ್ಸಸ್. ಅಡ್ಡ ಹಾದಿಗಳು ಎಂದೂ ಯಶಸ್ಸನ್ನು ಕೊಡೋಕೆ ಸಾಧ್ಯ ಇಲ್ಲ. ಇದನ್ನು ನಿಂಗರ್ನ ಉದಾಹರಣೆ ಹೇಳಿ ನಮ್ಮ ಮಕ್ಕಳಿಗೆ ಹೇಳಿದರೆ ಒಳ್ಳೆಯದು ಅಂತ ನನಗನ್ಸುತ್ತೆ.
1: ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಿಗೆ, ನಿರ್ವಹಣೆ SR ಭಟ್, ಪ್ರಸಾರ ಸಂಯೋಜನೆ MG ರವಿ.
2: ದಾವಣಗೆರೆಯ GM ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
3: ಕೆಳಗರೆ ಗಮನಿಸಿ, ಇಂದು ಸಂಜೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸ್ಆಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇವತ್ತು ನಮ್ಮ ನಿಲಯದಿಂದ ಪ್ರಸಾರ ಆಗ್ತಾ ಇರುವಂತಹ ಗೀತೆಗಳು ಭಾವ ಭಾಮೈದ ಚಿತ್ರದಿಂದ ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ದುನಿಯಾ ಚಿತ್ರದಿಂದ ಕರಿಯಾ ಐ ಲವ್ ಯು, ಯುವರತ್ನ ಚಿತ್ರದಿಂದ ನೀನಾದೆನಾ. ಈ ಎಲ್ಲ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯಾದ 9448 6403 ಈ ಸಂಖ್ಯೆಗೆ ಕಳಿಸಿಕೊಡಿ.

0: ಇನ್ನು ಮುಂದೆ ಕೇಳೋಣ ಉಲ್ಲಾಸ ಕಾರ್ಯಕ್ರಮದಲ್ಲಿ ಆರೋಗ್ಯ ಬಿಂದು. ಇಂದಿನ ಆರೋಗ್ಯ ಬಿಂದುವಿನಲ್ಲಿ ಕೀಲು ನೋವಿಗೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಜ್ಯೋತಿರ್ಮಯಿ ಬಿ ಜಾನ್ಬೋ.
1: ಮಂಡಿ ನೋವು, ಕೈ ನೋವು, ಕಾಲು ನೋವು, ಹೀಗೆ ದಿನ ಬೆಳಗಾದ್ರೆ ನೋವು ನೋವು, ಇನ್ನೇನು ವಯಸ್ಸಾಯ್ತು, ಈ ನೋವುಗಳು ಸಾಮಾನ್ಯ ಎಂದು 50 ವರ್ಷ ದಾಟಿದವರು ಗೊಣಗುವುದನ್ನು ಕೇಳುತ್ತಿರುತ್ತೇವೆ. ಒಂದು ಮೂಳೆ ಇನ್ನೊಂದು ಮೂಳೆಯೊಂದಿಗೆ ಜೋಡಣೆಗೊಂಡಿರುವುದನ್ನೇ ಕೀಲು, ಸಂದು ಅಥವಾ ಜಾಯಿಂಟ್ ಎಂದು ಕರೆಯುತ್ತೇವೆ. ಕೀಲುಗಳ ರಚನೆಯಲ್ಲಿ ವಿವಿಧ ಭಾಗಗಳು ಇರುತ್ತವೆ. ಇದರಲ್ಲಿ ಕಾರ್ಟಿಲೇಜ್ ಎಂಬುದು ಬಹಳ ಮುಖ್ಯವಾದದ್ದು. ಇದು ಎರಡು ಮೂಳೆಗಳ ನಡುವೆ ಮೆತ್ತನೆ ದಿಂಬಿನ ಹಾಗೆ ಕೆಲಸ ನಿರ್ವಹಿಸುತ್ತದೆ. ಇದನ್ನು ಬಾಗುವ ಎಳೆಯ ಎಲುಬು ಎಂದು ಕರೆಯಬಹುದು. ಇದರ ಜೊತೆಯಲ್ಲಿ ಕೀಲುಗಳು ಸುಲಭವಾಗಿ ಚಲಿಸಲು ದ್ರವ ಪದಾರ್ಥ ಇರುತ್ತದೆ. ಇದನ್ನು ಸೈನೋವಿಯಲ್ ಫ್ಲೂಯಿಡ್ ಎಂದು ಕರೆಯುತ್ತಾರೆ. ದೇಹದ ಚಲನೆಯಲ್ಲಿ ಈ ಕೀಲುಗಳ ಪಾತ್ರ ಬಹುಮುಖ್ಯವಾದದ್ದು. ಹಾಗೆಯೇ ನಮ್ಮ ಶರೀರದ ಭಾರವನ್ನು ತಡೆಯುವಲ್ಲಿ ಈ ಕೀಲುಗಳು ತುಂಬಾ ಸಹಕಾರಿಯಾಗುತ್ತವೆ. ಇದರಲ್ಲಿ ಮಂಡಿ ಕೀಲು, ಬೆನ್ನೆಲುಬು ಹಾಗೂ ಸೊಂಟದ ಕೀಲುಗಳು ಮುಖ್ಯವಾದವು. ವಯಸ್ಸಾದಂತೆ ಮನುಷ್ಯನ ಶಕ್ತಿ ಕ್ಷೀಣಿಸುತ್ತಾ ಹೋಗುತ್ತದೆ. ಇದರಿಂದ ಕೀಲುಗಳ ನಡುವೆ ಇರುವ ಕಾರ್ಟಿಲೇಜ್ ಸವಿಯುತ್ತ ಹೋಗುತ್ತದೆ. ಆದ್ದರಿಂದ ಕೀಲು ನೋವು ವಯಸ್ಸಾದವರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣುತ್ತೇವೆ. ಸಾಮಾನ್ಯವಾಗಿ ಮಂಡಿ ನೋವು ಮಹಿಳೆಯರಲ್ಲಿ ಹಾಗೂ ಸೊಂಟದ ಕೀಲು ನೋವು ಪುರುಷರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ನಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡರೆ ಕೀಲು ನೋವನ್ನು ತಡೆಗಟ್ಟುವಲ್ಲಿ ನಾವು ಯಶಸ್ವಿ ಆಗಬಹುದು. ನಮ್ಮ ನಿತ್ಯ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದ ಹಣ್ಣುಗಳು, ತರಕಾರಿಗಳು ಯಥೇಚ್ಛವಾಗಿ ಬಳಸುವುದರಿಂದ ಅದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಬಹುಬೇಗನೆ ವಯಸ್ಸಾಗುವುದನ್ನು ತಡೆಯುತ್ತವೆ. ಅಗಸೆ ಬೀಜ, ಅಕ್ರೋಟ್, ತಾಜಾ ಅನಾನಸ್ ಹಣ್ಣು ಹಾಗೂ ಎಣ್ಣೆ ಮೀನಿನಲ್ಲಿರುವ ವಿಶೇಷವಾದ ಎಣ್ಣೆ ಪದಾರ್ಥಗಳು ಕೀಲುಗಳ ಉರಿಯೂತ ಆಗುವುದನ್ನು ತಡೆಯುತ್ತದೆ. ಎಡ್ರಿನಲ್ ಗ್ರಂಥಿಯನ್ನು ಉತ್ತೇಜನಗೊಳಿಸುವಂತಹ ಟೀ, ಕಾಫಿ, ಸಕ್ಕರೆ ಹಾಗೂ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಗಳನ್ನು ಹೆಚ್ಚಾಗಿ ಸೇವಿಸಬಾರದು. ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನು ಸೇವಿಸಬಾರದು. ಇದರಲ್ಲಿರುವ ಫಾಸ್ಫೋರಿಕ್ ಆಮ್ಲ ಕೀಲು ನೋವನ್ನು ಉಲ್ಬಣ ಮಾಡುತ್ತದೆ. ದೇಹದ ತೂಕ ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಂಡು ಹೋಗಬೇಕು. ಹಿತವಾದ ಪಾದರಕ್ಷೆಗಳನ್ನು ಧರಿಸುವುದು ಉತ್ತಮ. ಹಾಗೆಯೇ ನಿಯಮಿತ ವ್ಯಾಯಾಮ ಮಾಡುವುದರಿಂದ ಕೀಲು ನೋವು ಕಾಣಿಸಿಕೊಳ್ಳುವುದಿಲ್ಲ. ಈಜುವುದರಿಂದ ಕೀಲು ನೋವಿಗೆ ಬಹಳ ಉಪಯೋಗವಾಗುತ್ತದೆ. ಹೋಮಿಯೋಪತಿ ಔಷಧವಾದ ರಸ್ಟಾಕ್ಸ್ ಕೀಲು ನೋವಿಗೆ ಬಹಳ ಉಪಯೋಗವಾದುದು. ಇದರಲ್ಲಿ ಕೀಲುಗಳಲ್ಲಿನ ಊತ, ತೀವ್ರವಾದ ನೋವು ಕುಳಿತಾಗ ಕಡಿಮೆ ಇರುತ್ತದೆ ಹಾಗೂ ಸ್ವಲ್ಪ ಚಲಿಸಿದರೂ ನೋವು ಹೆಚ್ಚಾಗುತ್ತದೆ. ಎರಡನೆಯದು ಕಲ್ಕೇರಿಯಾ ಫ್ಲೋರ್. ನಡೆದರೆ, ಮಂಡಿ ಕೀಲಿನಲ್ಲಿ ಶಬ್ದ ಬಂದರೆ ಹಾಗೂ

ಗಳ ಸುತ್ತಲೂ ಗಟ್ಟಿಯಾದ ಗಡ್ಡೆಗಳಾದರೆ ಸೈನವಿಲ್ ದ್ರವದಲ್ಲಿ ವ್ಯತ್ಯಾಸ ಕಂಡು ಬಂದರೆ ಈ ಔಷಧವನ್ನು ಬಳಸಬಹುದು. ಇದಲ್ಲದೆ ಬ್ರಯೋನಿಯಾ, ಗೋಯಕಂ, ಬೆನ್ಜೋಯಿಕ್ ಆಸಿಡ್, ಎಕ್ಟಿಯಾ ಸ್ಪೈಕೇಟಾ, ಸಿಮಿಸಿಫುಗಾ, ಲೆಡಂಪಾಲ್ ಎಂಬ ಔಷಧಿಗಳು ಬಹಳ ಉಪಯುಕ್ತವಾಗಿವೆ. ಇವೆಲ್ಲ ಔಷಧಿಗಳು ತೆಗೆದುಕೊಳ್ಳಬೇಕಾದರೆ ತಜ್ಞ ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ತೆಗೆದುಕೊಳ್ಳತಕ್ಕದ್ದು. ಇದುವರೆಗೂ ಆರೋಗ್ಯ ಬಿಂದುವಿನಲ್ಲಿ ಕೀಲು ನೋವಿಗೆ ಹೋಮಿಯೋಪತಿ ಚಿಕಿತ್ಸೆ ಈ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಜ್ಯೋತಿರ್ಮಯಿ ಬಿ ಜಾನ್. ಆರೋಗ್ಯ ಬಿಂದು ಕೇಳಿದಿರಿ. ಕೇಳುಗರೆ ಗಮನಿಸಿ, ಇಂದು ಸಂಜೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇವತ್ತು ನಮ್ಮ ನಿಲಯದಿಂದ ಪ್ರಸಾರವಾಗುತ್ತಿರುವ ಗೀತೆಗಳು ಭಾವಭಾಮಯದ ಚಿತ್ರದಿಂದ ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ದುನಿಯಾ ಚಿತ್ರದಿಂದ ಕರಿಯ ಐ ಲವ್ ಯು, ಯುವರತ್ನ ಚಿತ್ರದಿಂದ ನೀನಾದೆನಾ, ಈ ಎಲ್ಲ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯಾದ 9448640473 ಈ ಸಂಖ್ಯೆಗೆ ಕಳಿಸಿಕೊಡಿ.

0: श्री राम कथा मर्मज्ञ डॉक्टर कुमार विश्वास जी के साथ श्री रामचरितमानस की भाव रस संगीत यात्रा संपूर्ण श्री रामचरितमानस सोमवार से शुक्रवार सुबह 7 बजे और दोपहर 12:30 बजे डीडी नेशनल और वेव्स ओटीटी पर
1: ಕೆಳಗರೆ ಕೇಳ್ತಾ ಇದ್ದೀರಿ 102.6 ಮೆಗಾಹರ್ಟ್ಸ್ಗಳಲ್ಲಿ ಉಲ್ಲಾಸ ಕಾರ್ಯಕ್ರಮವನ್ನು ಗಮನಿಸಿ. ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಇವತ್ತು ನಮ್ಮ ನಿಲಯದಿಂದ ಪ್ರಸಾರವಾಗುತ್ತಿರುವ ಗೀತೆಗಳು ಭಾವಭಾಮಯದ ಚಿತ್ರದಿಂದ ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ, ದುನಿಯಾ ಚಿತ್ರದಿಂದ ಕರಿಯ ಐ ಲವ್ ಯು, ಯುವರತ್ನ ಚಿತ್ರದಿಂದ ನೀನಾದೆನಾ. ಈ ಎಲ್ಲ ಗೀತೆಗಳ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಯಾದ 9448640473 ಈ ಸಂಖ್ಯೆಗೆ ಕಳಿಸಿಕೊಡಿ. ಇನ್ನೀಗ ಕೇಳೋಣ ಉಲ್ಲಾಸ ಕಾರ್ಯಕ್ರಮದಲ್ಲಿ ಮತ್ತೊಂದು ಭಾವಗೀತೆ.

ಇದುವರೆಗೂ ಉಲ್ಲಾಸ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 2 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ನಂತರ 2:15ಕ್ಕೆ ಹಿಂದಿಯಲ್ಲಿ ವಾರ್ತೆಗಳು, 2:30ಕ್ಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ, 2:00

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಮಾವು ಕೃಷಿಕರಿಂದ ದೇಶದ ಆರ್ಥಿಕ ವ್ಯವಸ್ಥೆಗೆ ಗಮನಾರ್ಹ ಕೊಡುಗೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ. ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳಶಾಸ್ತ್ರ ಅಭಿಯಾನದ ಬಗ್ಗೆ ಮನದಾಳದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಗಾಗಿ ಧರ್ಮಸ್ಥಳದ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಿಂದ ಗಣನೀಯ ಸೇವೆ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘನೆ. ಹತ್ತಿ ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ, ಕೇಂದ್ರ ಸರ್ಕಾರದ ಉಪಕ್ರಮ. ಕರಾವಳಿಯಲ್ಲಿ ನಾಳೆಯಿಂದ ಜುಲೈ 31ರವರೆಗೆ ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧ. ಭಾರತೀಯರಿಗೆ ಖಗೋಳ ವಿಜ್ಞಾನದ ಬಗ್ಗೆ ಸದಾ ವಿಶೇಷ ಆಕರ್ಷಣೆಯಿದ್ದು ಇಂದು ಕೂಡ ಜನಪ್ರಿಯತೆ ಗಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಹೇಳಿದ್ದಾರೆ. ದೇಶದಲ್ಲಿ ಇಂದಿಗೂ ಶತಮಾನಗಳಷ್ಟು ಹಳೆಯದಾದ ವೀಕ್ಷಣಾಲಯಗಳಿವೆ. ಪಂಚಾಂಗವಿರಲಿ ಅಥವಾ ಹಬ್ಬ ಹರಿದಿನವಿರಲಿ, ಇವುಗಳ ಎಲ್ಲದರ ಸಂಬಂಧ ಆಕಾಶ ಮತ್ತು ನಕ್ಷತ್ರಗಳೊಂದಿಗಿದೆ. ಪ್ರತಿ ಪೀಳಿಗೆಯಲ್ಲಿ ಖಗೋಳಶಾಸ್ತ್ರ ಕುತೂಹಲ ಹುಟ್ಟುಹಾಕಿದೆ. ಯುವಜನರಲ್ಲಿ ಇದರ ಬಗ್ಗೆ ಉತ್ಸಾಹ ಕಂಡುಬರುತ್ತಿದ್ದು ಖಗೋಳ ವಿಜ್ಞಾನ ಕ್ಲಬ್ಗಳು ಜನಪ್ರಿಯವಾಗುತ್ತಿವೆ ಎಂದು ಇಂದು ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಮನದಾಳದ ಮಾತಿನಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜಿಸುತ್ತಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ ಮಂಡಲ್ ಹೆಸರಿನ ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ನಾವೀನ್ಯತಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಎಂದು ನರೇಂದ್ರ ಮೋದಿ ಹೇಳಿದರು. ಇತ್ತೀಚೆಗೆ ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ರಾಷ್ಟೀಯ ಹಿರಿಯ ಅಥ್ಲೆಟಿಕ್ಸ್ನಲ್ಲಿ 4 ವಿಭಿನ್ನ ಸ್ಪರ್ಧೆಗಳಲ್ಲಿ 4 ರಾಷ್ಟೀಯ ದಾಖಲೆಗಳನ್ನು ಸ್ಥಾಪಿಸಿದ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಿಯವರು ಈ ಕ್ರೀಡಾಪಟುಗಳ ಶ್ರಮ ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು. ಬೇಸಿಗೆಯನ್ನು ಎದುರಿಸಲು ನೀರು, ಮಜ್ಜಿಗೆ ಸೇರಿದಂತೆ ದೇಶೀಯ ಪಾನೀಯಗಳನ್ನು ಸೇವಿಸಬೇಕು ಹಾಗೂ ವಿವಿಧ ಸರ್ಕಾರಿ ಇಲಾಖೆಗಳು ಹೊರಡಿಸಿದ ಮಾರ್ಗಸೂಚಿಗಳನ್ನು ಪಾಲಿಸಬೇಕು ಎಂದು ಪ್ರಧಾನಿಯವರು ಕರೆ ನೀಡಿದ್ದಾರೆ. ಮಾವು ಕೃಷಿಕರು ದೇಶದ ಕೃಷಿ ಅರ್ಥವ್ಯವಸ್ಥೆಗೆ ವಿಶೇಷ ಕೊಡುಗೆ ನೀಡುತ್ತಿದ್ದಾರೆ ಎಂದು ಹೇಳಿದ ಪ್ರಧಾನಿ ನರೇಂದ್ರ ಮೋದಿ ದೇಶಾದ್ಯಂತ ಇರುವ ಪ್ರಾದೇಶಿಕ ಮಾವಿನ ತಳಿಗಳ ವಿಶೇಷತೆಗಳನ್ನು ವಿವರಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಇಂದಿನ ಮನ್ ಕಿ ಬಾತ್ನಲ್ಲಿ ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿ ಬಗ್ಗೆ ಮಾಡಿರುವ ಪ್ರಸ್ತಾಪದ ಕುರಿತಂತೆ ಸಂಸ್ಥೆಯ ಟ್ರಸ್ಟಿ ಕೀರ್ತಿ ಕಿರಣ್ ತಮ್ಮ ಪ್ರತಿಕ್ರಿಯೆಯನ್ನು ಈ ರೀತಿ ನೀಡಿದ್ದಾರೆ.
1: ನಮಸ್ತೆ, ನಾನು ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿಯ ಟ್ರಸ್ಟಿ ಕೀರ್ತಿ ಕಿರಣ್. ನಮ್ಮ ಸಂಸ್ಥೆ ಆಕಾಶ ವೀಕ್ಷಣೆ ಕಾರ್ಯಕ್ರಮಗಳನ್ನ ಎಷ್ಟೊಂದು ಹಳ್ಳಿಗಳಲ್ಲಿ ನಡೆಸಿಕೊಳ್ತಾ ಬಂದಿದೆ. ನಾವು 1000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಇಲ್ಲಿವರೆಗೆ ನಡೆಸಿದ್ದೀವಿ. ಹಾಗೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಆಸ್ಟ್ರಾನಮಿಯ ಕಾರ್ಯಾಗಾರಗಳನ್ನ ನಡೆಸ್ತೇವೆ. ಇದರಲ್ಲಿ ಆಕಾಶ ನೋಡೋದು ಹೇಗೆ, ಅದರ ಚಿತ್ರಗಳನ್ನ ತೆಗೆಯೋದು ಹೇಗೆ, ಚಿತ್ರ ತೆಗೆದ ಮೇಲಿಂದ ಅದನ್ನ ಅನಲೈಸ್ ಮಾಡೋದು ಹೇಗೆ, ಇದೆಲ್ಲವನ್ನು ಕೂಡ ನಾವು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತೀವಿ. ಇದಲ್ಲದೆ ನಾವು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕತ್ತಲೆ ಇರುವಂತಹ ಜಾಗಗಳಿವೆ, ಅಂದ್ರೆ ಲೈಟ್ ಪೊಲ್ಯೂಷನ್ ಇಲ್ಲದೆ ಇರುವಂತಹ ಜಾಗಗಳಿವೆ, ಇದನ್ನೆಲ್ಲ ಅದನ್ನು ಹುಡುಕಿ ಅಲ್ಲಿ ಸ್ಟಾರ್ ಪಾರ್ಟಿ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ನಡೆಸ್ತೀವಿ. ಇದರಲ್ಲಿ ಆಕಾಶ ವೀಕ್ಷಣೆ ಹವ್ಯಾಸಿಗಳಿಗೆ ಲಭ್ಯ ಇರುತ್ತೆ. ಮೋದಿ ಅವರು ನಮ್ಮ 20 ವರ್ಷಗಳ ಈ ಪ್ರಯತ್ನವನ್ನ ಗುರುತಿಸಿರೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ಸಂಸ್ಥೆಗೆ ಇದೊಂದು ತುಂಬಾ ದೊಡ್ಡ ಸ್ಫೂರ್ತಿ. ನಾವು ಹೀಗೆ ಇನ್ನೊಂದಷ್ಟು ಕಾರ್ಯಕ್ರಮಗಳನ್ನ ನಡೆಸಿ ಇದನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಇದು ನಮಗೆ ತುಂಬಾ ಪ್ರೇರೇಪಣೆ ಕೊಡ್ತಾ ಇದೆ. ಮೋದಿ ಅವರಿಗೆ ಧನ್ಯವಾದಗಳು.
0: ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಮತ್ತು ಮಹಿಳಾ ಸಬಲೀಕರಣಕ್ಕಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಗಳು ನೀಡುತ್ತಿರುವ ಕೊಡುಗೆ ಮಹತ್ತರವಾದುದು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದರು. ಧರ್ಮಸ್ಥಳದಲ್ಲಿ ಇಂದು ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಹೇಮಾವತಿ ವಿ ಹೆಗ್ಗಡೆಯವರ ದೂರದೃಷ್ಟಿ ಹಾಗೂ ನೇತೃತ್ವದಲ್ಲಿ ಪ್ರಾರಂಭಿಸಿದ ಗ್ರಾಮಾಭಿವೃದ್ಧಿ ಯೋಜನೆ, ಸಿರಿ ಗ್ರಾಮೋದ್ಯೋಗ ಸಂಸ್ಥೆ, ರುಡ್ಸೆಟ್ ಮೊದಲಾದ ಯೋಜನೆಗಳು ನಿರುದ್ಯೋಗ ನಿವಾರಣೆಯೊಂದಿಗೆ ರಾಷ್ಟದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದರು. ಧರ್ಮದ ನೆಲೆಯಲ್ಲಿ ಸೇವಾ ಮನೋಭಾವದೊಂದಿಗೆ ಸಿರಿಯ ಮೂಲಕ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ಪೂರೈಸುವುದು ಸ್ತುತ್ಯಾರ್ಹವಾಗಿದೆ. ಸರ್ವಧರ್ಮೀಯರನ್ನು, ಎಲ್ಲಾ ಜಾತಿಯವರನ್ನು ಸಮಾನತೆ ಮತ್ತು ಗೌರವ ಭಾವದಿಂದ ಪರಿಗಣಿಸಿ ಸಾಮಾಜಿಕ ಸಾಮರಸ್ಯದೊಂದಿಗೆ ಅವರು ಮಾಡುತ್ತಿರುವ ಸೇವೆ ಆದರ್ಶ ಹಾಗೂ ಅನುಕರಣೀಯವಾಗಿದೆ ಎಂದು ಉಪರಾಷ್ಟಪತಿ ಹೇಳಿದರು. ಧರ್ಮ ಮತ್ತು ಪರಂಪರೆಯ ರಕ್ಷಣೆಯೊಂದಿಗೆ ಅನ್ನದಾನ, ವಿದ್ಯಾದಾನ, ಔಷಧಿದಾನ, ಅಭಯದಾನ ಮೊದಲಾದ ಮಾನವೀಯ ಸೇವೆಗಳನ್ನು ಮಾಡುವುದರ ಜೊತೆಗೆ ಸ್ವಚ್ಛತೆ ಕಾಪಾಡುವುದು ಹಾಗೂ ವೈಜ್ಞಾನಿಕವಾದ ಪಾರದರ್ಶಕ ಆಡಳಿತ ವೈಖರಿ ಮಾದರಿಯಾಗಿದೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು.

0: ಡಾ ಡಿ ವೀರೇಂದ್ರ ಹೆಗ್ಗಡೆ, ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದರು. ಈ ವೇಳೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆ ಉಪಸ್ಥಿತರಿದ್ದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸರ್ಕಾರ ಹತ್ತಿ ಆಮದು ಮೇಲಿನ ಅಬಕಾರಿ ಸುಂಕದಲ್ಲಿ ತಾತ್ಕಾಲಿಕ ವಿನಾಯಿತಿ ಪ್ರಕಟಿಸಿದೆ. ಈ ವಿನಾಯಿತಿ 31 ಅಕ್ಟೋಬರ್ವರೆಗೆ ಜಾರಿಯಲ್ಲಿರುತ್ತದೆ. ಹತ್ತಿ ಬೆಳೆಗಾರರ ಹಾಗೂ ಹತ್ತಿ ಮೌಲ್ಯ ಸರಪಳಿ

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೇಂದ್ರ ಸರ್ಕಾರ ಹತ್ತಿ ಆಮದು ಮೇಲಿನ ಅಬಕಾರಿ ಸುಂಕದಲ್ಲಿ ತಾತ್ಕಾಲಿಕ ವಿನಾಯಿತಿ ಪ್ರಕಟಿಸಿದೆ. ಈ ವಿನಾಯಿತಿ October 31 ಜಾರಿಯಲ್ಲಿರುತ್ತದೆ. ಹತ್ತಿ ಬೆಳೆಗಾರರ ಹಾಗೂ ಹತ್ತಿ ಮೌಲ್ಯ ಸರಪಳಿಯ ಸಂಪೂರ್ಣ ಕ್ಷೇತ್ರದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಈ ನಿರ್ಧಾರಕ್ಕೆ ಬರಲಾಗಿದೆ ಎಂದು ಜವಳಿ ಸಚಿವಾಲಯದ ಅಧಿಸೂಚನೆ ತಿಳಿಸಿದೆ. ಈ ಉಪಕ್ರಮದಿಂದ ಜವಳಿ ಉದ್ದಿಮೆಗಳಿಗೆ ಸೂಕ್ತ ಹತ್ತಿ ಲಭ್ಯತೆ ಹಾಗೂ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆಗಳಿಗೆ ಬೆಂಬಲ ನೀಡುವುದರೊಂದಿಗೆ ಭಾರತೀಯ ಜವಳಿ ಕ್ಷೇತ್ರದ ಸ್ಪರ್ಧಾತ್ಮಕತೆ ಬಲಪಡಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಕರಾವಳಿಯಲ್ಲಿ ನಾಳೆಯಿಂದ July 31 ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧಿಸಿ ಮೀನುಗಾರಿಕಾ ಇಲಾಖೆ ಆದೇಶಿಸಿದೆ. ಕರಾವಳಿಯಲ್ಲಿ ಯಾಂತ್ರೀಕೃತ ದೋಣಿಗಳಲ್ಲಿ ಮತ್ತು 10 HP ಅಶ್ವಶಕ್ತಿಗಿಂತ ಅಧಿಕ ಸಾಮರ್ಥ್ಯದ ಇನ್ಬೋರ್ಡ್ ಅಥವಾ ಔಟ್ಬೋರ್ಡ್ ಯಂತ್ರ ಅಳವಡಿಸಿರುವ ಮೀನುಗಾರಿಕೆ ದೋಣಿಗಳಲ್ಲಿ ಯಾವುದೇ ಬಲೆಗಳನ್ನು ಸಾಧನಗಳನ್ನು ಉಪಯೋಗಿಸಿ ಕೈಗೊಳ್ಳುವ ಮೀನುಗಾರಿಕೆ ಚಟುವಟಿಕೆಗಳಿಗೆ ಒಟ್ಟು 61 ನಿಷೇಧ ಹೇರಲಾಗಿದೆ. ಈ ನಿಷೇಧಿತ ಅವಧಿಯಲ್ಲಿ ದೋಣಿಗಳನ್ನು ಸಾಗಿಸುವ ಉದ್ದೇಶಕ್ಕಾಗಿ 10 HP ಅಶ್ವಶಕ್ತಿಯವರೆಗಿನ ಸಾಮರ್ಥ್ಯದ ಮೋಟಾರೀಕೃತ ದೋಣಿ ಮತ್ತು ಸಾಂಪ್ರದಾಯಿಕ ನಾಡದೋಣಿಗಳು ಸುರಕ್ಷತಾ ಕ್ರಮಗಳೊಂದಿಗೆ ಮೀನುಗಾರಿಕೆ ನಡೆಸಲು ಮಾತ್ರ ಅನುಮತಿ ನೀಡಲಾಗಿದೆ. ಎಲ್ಲ ಯಾಂತ್ರೀಕೃತ ದೋಣಿಗಳ ಮಾಲೀಕರು ಕಡ್ಡಾಯವಾಗಿ ಆದೇಶ ಪಾಲಿಸುವಂತೆ ಹಾಗೂ ಸೂಚನೆಗಳನ್ನು ಉಲ್ಲಂಘಿಸಿದಲ್ಲಿ ಅಂಥವರ ವಿರುದ್ದ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಮತ್ತು ಸರ್ಕಾರದಿಂದ ನೀಡುವ ಮಾರಾಟ ಕರರಹಿತ ಡೀಸೆಲ್ ಹಾಗೂ ಯಾವುದೇ ಸಹಾಯ ಸೌಲಭ್ಯಗಳನ್ನು ರದ್ದುಗೊಳಿಸಲಾಗುವುದು ಎಂದು ಮೀನುಗಾರಿಕೆ ಜಂಟಿ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ವಿಶ್ವ ಯೋಗ ದಿನದಂದು ವಿವಿಧೆಡೆ 120,000 ಜನ ಏಕಕಾಲಕ್ಕೆ ಯೋಗಾಭ್ಯಾಸ ಮಾಡುವ ಮಹಾಸಂಕಲ್ಪದೊಂದಿಗೆ ಇಂದು ಸಾಮೂಹಿಕ ಯೋಗಾಭ್ಯಾಸ ಮಾಡಲಾಯಿತು. ಯೋಗ ಫೆಡರೇಷನ್ ಆಫ್ ಮೈಸೂರು ವತಿಯಿಂದ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಮಹಾಸಂಕಲ್ಪ ದಿವಸ್ ಕಾರ್ಯಕ್ರಮದಲ್ಲಿ 100 ಜನರು ಯೋಗ ಅಭ್ಯಾಸ ಮಾಡಿದರು. ಆಯುಷ್ ಸಚಿವಾಲಯದ ಸಾಮಾನ್ಯ ಯೋಗ ಶಿಷ್ಟಾಚಾರದ ಪ್ರಕಾರ 45 ಯೋಗಾಭ್ಯಾಸ ಮಾಡಲಾಯಿತು. ಯೋಗ ದಿನ ಯಶಸ್ಸಿಗೆ ಸಂಕಲ್ಪದ ಪ್ರಮಾಣವಚನ ಸ್ವೀಕರಿಸಲಾಯಿತು. ಇದಕ್ಕೂ ಮುನ್ನ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಪತಂಜಲಿ ಗುರುಗಳ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಪ್ರತಿ ವರ್ಷ ಯೋಗ ದಿನ ಆಚರಣೆ ಮಾಡಲಾಗುತ್ತಿದ್ದು ಈ ವರ್ಷ 120 ಜಾಗಗಳಲ್ಲಿ 120,000 ಜನರನ್ನು ಸೇರಿಸಿ ದಾಖಲೆ ಮಾಡಲು ಹೊರಟಿರುವುದು ಸಂತೋಷ ಎಂದರು. ಮೈಸೂರಿನ ಯೋಗ ಪರಂಪರೆಗೆ ಮುಮ್ಮಡಿ ಕೃಷ್ಣರಾಜ ಕಾಲಕ್ಕಿಂತಲೂ ಪ್ರಾಚೀನವಾದ ಇತಿಹಾಸವಿದೆ ಎಂದು ಮಾಹಿತಿ ನೀಡಿದರು. ಕಾವೇರಿ ನದಿಯ ಪ್ರವಾಹದಿಂದ ಪದೇ ಪದೇ ಹಾನಿಗೊಳಗಾಗುತ್ತಿದ್ದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮದ ಪ್ರಮುಖ ದ್ವೀಪಗಳ ರಕ್ಷಣೆಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಕ್ರಮ ಕೈಗೊಂಡಿದೆ. ಈ ದ್ವೀಪಗಳಲ್ಲಿ ಗಿಯೇಬಿಯನ್ ಸ್ಟ್ರಕ್ಚರ್ ಮಾದರಿಯಲ್ಲಿ ಅಭಿವೃದ್ಧಿ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ದ್ವೀಪಗಳು ಹಾನಿಯಾಗುವುದನ್ನು ತಡೆಗಟ್ಟಿದಂತಾಗಲಿದೆ. ಕನ್ನಂಬಾಡಿ ಅಣೆಕಟ್ಟೆ ಭರ್ತಿಯಾಗಿ ಹೊರ ಹರಿವಿನ ಪ್ರಮಾಣ ಹೆಚ್ಚಾದಾಗ ಜಲಾಶಯದಿಂದ ಕಾವೇರಿ ನದಿಗೆ 1-2 ಕ್ಯೂಸೆಕ್ ನೀರು ಹೊರಬಿಟ್ಟಾಗ ರಂಗನತಿಟ್ಟಿನಲ್ಲಿರುವ ದ್ವೀಪಗಳು ಹಾನಿಯಾಗುತ್ತಿದ್ದವು. ಈ ನಿಟ್ಟಿನಲ್ಲಿ ಹೆದ್ದಾರಿ ಪ್ರಾಧಿಕಾರ ಹಾಗೂ ಮೈಸೂರು ವನ್ಯಜೀವಿ ವಲಯವು ಗೇಬಿಯನ್ ಸ್ಟ್ರಕ್ಚರ್ ಮಾದರಿಯಲ್ಲಿ ಅಭಿವೃದ್ಧಿಗೆ ಮುಂದಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ನಗರದಿಂದ ಬೂದಿಕೋಟೆ ಮಾಲೂರು ಮಾರ್ಗವಾಗಿ ಸಂಚರಿಸಲು ನಿರ್ಮಿಸುತ್ತಿರುವ ರೈಲ್ವೆ ಮೇಲ್ಸೇತುವೆಯನ್ನು July 20 ಲೋಕಾರ್ಪಣೆ ಮಾಡುವುದಾಗಿ ಸಂಸದ ಮಲ್ಲೇಶ್ ಬಾಬು ತಿಳಿಸಿದ್ದಾರೆ. ಬೂದಿಕೋಟೆ ವೃತ್ತದಲ್ಲಿ ರೈಲ್ವೆ ಮೇಲ್ಸೇತುವೆ ನಿರ್ಮಿಸುತ್ತಿರುವ ರೈಲ್ವೆ ಕಾಮಗಾರಿ ಪರಿಶೀಲಿಸಿ ಅವರು ಮಾತನಾಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾವು ಕೃಷಿಕರಿಂದ ದೇಶದ ಆರ್ಥಿಕ ವ್ಯವಸ್ಥೆಗೆ ಗಮನಾರ್ಹ ಕೊಡುಗೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಣ್ಣನೆ. ಬೆಂಗಳೂರಿನ ಆಸ್ಟ್ರೋನಾಮಿಕಲ್ ಸೊಸೈಟಿಯ ಖಗೋಳಶಾಸ್ತ್ರ ಅಭಿಯಾನದ ಬಗ್ಗೆ ಮನದಾಳದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಗಾಗಿ ಧರ್ಮಸ್ಥಳದ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಿಂದ ಗಣನೀಯ ಸೇವೆ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ ಶ್ಲಾಘನೆ. ಹತ್ತಿ ಮೇಲಿನ ಅಬಕಾರಿ ಸುಂಕಕ್ಕೆ ತಾತ್ಕಾಲಿಕ ವಿನಾಯಿತಿ, ಕೇಂದ್ರ ಸರ್ಕಾರದ ಉಪಕ್ರಮ. ಕರಾವಳಿಯಲ್ಲಿ ನಾಳೆಯಿಂದ July 31 ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಆಕಾಶವಾಣಿ

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ, ಸಮಯ 2:40:10.
1: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿನೆನಪು.

102.6 MHz ನ ಎಲ್ಲ ಕೇಳುಗರಿಗೂ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯಾವ ವಿಷಯವನ್ನ ಕುರಿತಾಗಿ ಮಾತನಾಡ್ತಾ ಇದ್ದೀನಿ ಇವತ್ತು ಅನ್ನೋದಾದ್ರೆ, ರಾಮಾಯಣದಲ್ಲಿ ಬರುವಂತಹ ಒಂದು ಪ್ರಸಂಗ ರಾಮಸೇತು. ಈ ರಾಮಸೇತುವಿನಲ್ಲಿ ಸೇತುವೆ ಕಟ್ಟುವಾಗ ನಳ ಮತ್ತು ನೀಲರು ತುಂಬಾ ಪ್ರಮುಖ ಪಾತ್ರವನ್ನ ವಹಿಸ್ತಾರಂತೆ. ಹಾಗಾದ್ರೆ ಯಾರು ಈ ನಳ ನೀಲರು? ಇದ್ರ ಬಗ್ಗೆ ಇರುವಂತಹ ಒಂದು ಸಣ್ಣ ಕಥೆಯನ್ನ ಹೇಳ್ತಾ ಹೋಗ್ತೀನಿ. ರಾಮಾಯಣದಲ್ಲಿ ನಳ ಮತ್ತು ನೀಲರು ಪ್ರಮುಖ ಪಾತ್ರ ವಹಿಸ್ತಾರೆ. ಅವರು ವಾನರ ಸೇನೆಯಲ್ಲಿ ಪ್ರಮುಖರಾಗಿದ್ರು. ರಾಮಸೇತುವನ್ನ ನಿರ್ಮಿಸುವುದರಲ್ಲೂ ಕೂಡ ಇಬ್ಬರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ನಳನು ವಿಶ್ವಕರ್ಮನ ಮಗನೆಂದು ಪರಿಗಣಿಸಲ್ಪಟ್ಟಿದ್ದು ಸೇತುವೆಯನ್ನ ನಿರ್ಮಿಸುವಲ್ಲಿ ಪ್ರಮುಖ ವಾಸ್ತುಶಿಲ್ಪಿಯಾಗಿ ಇವನು ಪಾತ್ರವನ್ನು ವಹಿಸ್ತಾನೆ. ನೀಲನು ಅಗ್ನಿದೇವನ ಪುತ್ರ ಕಪಿಶ್ರೇಷ್ಠ ಕೂಡ ಆಗಿರ್ತಾನೆ. ಬಾಲ್ಯದಲ್ಲಿ ಅವರಿಬ್ರು ಋಷಿಗಳಿಂದ ಶಾಪಗ್ರಸ್ತರಾದ್ರು. ಅದು ನಂತರ ವರದಾನವಾಗಿ ಪರಿಣಮಿಸಿತು. ಹೇಗೆ ವರದಾನ ಆಯಿತು ಅದು? ನಳ ಮತ್ತು ನೀಲ ತಮ್ಮ ಬಾಲ್ಯದಲ್ಲಿ ತುಂಬಾ ತುಂಟತನ ಮಾಡ್ತಾ ಇದ್ರು. ಇಬ್ರು ಋಷಿಗಳ ಆಶ್ರಮದಲ್ಲಿ ವಿದ್ಯಾರ್ಜನೆಗಾಗಿ ನೆಲೆಸ್ತಾರೆ. ಋಷಿಗಳು ಹೋಮ ಹವನ ದೇವರ ಪೂಜೆಯಲ್ಲಿ ಮಗ್ನರಾಗಿದ್ದಾಗ ಈ ತುಂಟ ಸಹೋದರರಿಬ್ಬರು ದೇವರ ವಿಗ್ರಹಗಳನ್ನ ತಗೊಂಡು ಹೋಗಿ ನೀರಿಗೆ ಎಸೆದು ಬರ್ತಾ ಇದ್ರು. ಮಕ್ಕಳ ಮೇಲಿನ ಪ್ರೀತಿಯಿಂದಾಗಿ ತಪಸ್ಸಿಗೆ ಅಡ್ಡಿ ಉಂಟು ಮಾಡಿದ್ರೂ ಕೂಡ ಋಷಿಗಳು ಇವರ ತುಂಟತನಕ್ಕೆ ಶಿಕ್ಷೆ ನೀಡದೆ ಸಹಿಸಿಕೊಂಡು ಹೋಗ್ತಾ ಇದ್ರು. ಆದರೆ ದಿನೇ ದಿನೇ ಇವರ ತುಂಟತನ ತುಂಬಾ ಜಾಸ್ತಿ ಆಯಿತು. ಆಗ ಏನ್ ಮಾಡ್ತಾರೆ ಋಷಿಗಳು? ಒಂದು ದಿನ ಋಷಿಗಳು ಪರಸ್ಪರ ಸಮಾಲೋಚಿಸಿ ಈ ಇಬ್ಬರ ಕೈಗಳಿಗೆ ಯಾವುದೇ ವಸ್ತು ಸ್ಪರ್ಶಿಸಿದ್ರೂ ಅದು ಎಷ್ಟೇ ಭಾರವಾಗಿದ್ರೂ ಕೂಡ ಅದು ನೀರಿನಲ್ಲಿ ಮುಳುಗಬಾರದು ಅಂತ ಶಾಪದ ರೂಪದಲ್ಲಿ ವರವನ್ನೇ ಕೊಡ್ತಾರೆ. ಅದಾದ ನಂತರ ಅವರಿಬ್ರು ಯಾವುದೇ ವಿಗ್ರಹವನ್ನ ಎತ್ಕೊಂಡು ಹೋಗಿ ನೀರಿಗೆ ಎಸೆದ್ರು ಅದು ನೀರಿನಲ್ಲಿ ತೇಲುತ್ತಾ ಇರುತ್ತೆ. ಋಷಿಗಳು ಅದನ್ನ ನಂತರ ನೀರಿನಿಂದ ಹೊರತೆಗೆದು ಪೂಜೆಗೆ ಪ್ರತಿಷ್ಠಾಪಿಸ್ತಾ ಇರ್ತಾರೆ. ಋಷಿಗಳ ಈ ಶಾಪದಿಂದಾಗಿ ನಳ ಮತ್ತು ನೀಲರು ರಾಮನ ಸೇವೆ ಮಾಡುವಂತಾಗುತ್ತೆ. ಇನ್ನೊಂದಷ್ಟು ವಿವರಣೆಯನ್ನ ಕೊಡ್ತೀನಿ ಈ ಗೀತೆಯ ನಂತರ.

ಕೇಳುಗರೆ ಕೇಳ್ತಾ ಇದ್ದೀರಿ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ಕಾರ್ಯಕ್ರಮದಲ್ಲಿ ರಾಮಾಯಣದಲ್ಲಿ ಬರುವಂತಹ ಪಾತ್ರಗಳಾದಂತಹ ನಳ ಮತ್ತು ನೀಲರ ಬಗ್ಗೆ ಹೇಳ್ತಾ ಇದ್ದೆ. ಈ ನಳ ನೀಲರು ಯಾರು ಅನ್ನೋದನ್ನ ಹೇಳ್ತಾ ಇದ್ದೆ. ನಳ ನೀಲರು ರಾಮಸೇತುವನ್ನ ನಿರ್ಮಾಣ ಮಾಡೋದ್ರಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಅವರಿಗೆ ನೀಡಿದಂತಹ ಶಾಪವೇ ವರವಾಗಿ ಪರಿಣಮಿಸುತ್ತೆ. ಬಾಲ್ಯದಲ್ಲಿದ್ದಾಗ ತುಂಬಾ ತುಂಟರಾಗಿರ್ತಾರೆ. ಋಷಿಗಳ ಆಶ್ರಮದಲ್ಲಿ ಪೂಜೆ ಮಾಡುತ್ತಿದ್ದಂತಹ ದೇವರ ವಿಗ್ರಹಗಳನ್ನ ತಗೊಂಡೋಗಿ ನೀರಿಗೆ ಹಾಕುವಷ್ಟು ಚೇಷ್ಟೆಯನ್ನ ಮಾಡ್ತಾ ಇರ್ತಾರೆ. ಆಗ ಇದನ್ನ ನೋಡಿದಂತಹ ಋಷಿ ಮುನಿಗಳು ಇವರಿಗೆ ಒಂದು ಶಾಪದ ರೂಪದಲ್ಲಿ ವರವನ್ನೇ ಕೊಡ್ತಾರೆ. ಇವರು ಯಾವುದೇ ಭಾರವಾದ ವಸ್ತುಗಳನ್ನ ಎತ್ತಿ ನೀರಿಗೆ ಹಾಕಿದ್ರೂ ಕೂಡ ಅದು ಮುಳುಗಬಾರ್ದು, ತೇಲ್ಬೇಕು ಅಂತ ಶಾಪವನ್ನ ಕೊಡ್ತಾರೆ. ನಂತರ ಏನಾಯ್ತು, ಶಾಪದಿಂದಾಗಿ ನಳ ಮತ್ತು ನೀಲರು ರಾಮನ ಸೇತುವೆಯನ್ನ ನಿರ್ಮಾಣ ಮಾಡುವಂತಾಯ್ತು. ಹೇಗೆ, ಹನುಮಂತನಿಗೆ ಇವರ ಶಾಪದ ಬಗ್ಗೆ ಚೆನ್ನಾಗಿ ತಿಳಿದಿತ್ತಂತೆ. ರಾವಣನ ಮೇಲೆ ಯುದ್ಧ ಮಾಡಿ ಸೀತಾಮಾತೆಯನ್ನ ಕರೆತರಲು ಲಂಕೆಗೆ ಹೋಗಲು ಹನುಮಂತನು ರಾಮನಲ್ಲಿ ವಾನರ ಸೈನ್ಯದಿಂದ ಸೇತುವೆಯನ್ನ ನಿರ್ಮಿಸುವಂತೆ ಕೇಳಿಕೊಳ್ತಾನೆ. ಅದನ್ನು ಶ್ರೀರಾಮನು ಒಪ್ಕೊಂಡು ಲಂಕೆಗೆ ಹೋಗಲು ದಾರಿ ಮಾಡಿಕೊಡುವಂತೆ ಸಮುದ್ರ ರಾಜನನ್ನ ಪ್ರಾರ್ಥಿಸ್ತಾನೆ. ನಂತರ ಅವನು ತನ್ನ ಬಿಲ್ಲು ಬಾಣದಿಂದ ಸಮುದ್ರವನ್ನ ಒಣಗಿಸ್ಬಿಡ್ತಾನೆ. ಆಗ ಇದನ್ನ ಕಂಡಂತಹ ಸಮುದ್ರ ರಾಜ ಹೆದರಿ ಶ್ರೀರಾಮನ ಮುಂದೆ ಪ್ರತ್ಯಕ್ಷನಾಗಿ, ಸಮುದ್ರ ರಾಜನು ಹೀಗೆ ಮಾಡಿದ್ರೆ ಸಮುದ್ರದಲ್ಲಿರುವ ಜೀವಸಂಕುಲವೆಲ್ಲ ಸಾಯ್ಬೇಕಾಗುತ್ತಪ್ಪ ಪ್ರಭು, ಹೀಗಾಗಿ ಅದರ ಬದಲಾಗಿ ಸಮುದ್ರದ ಮೇಲೆ ಕಲ್ಲಿನ ಸೇತುವೆಯನ್ನೇ ನಿರ್ಮಾಣ ಮಾಡಿದ್ರೆ ಹೇಗೆ, ಲಂಕೆಗೆ ಸೇತುವೆ ಮುಖಾಂತರ ಹೋಗಬಹುದಲ್ಲ ಅಂತ ಸೂಚಿಸ್ತಾನೆ. ನಂತರ ಸೇತುವೆ ನಿರ್ಮಾಣದಲ್ಲಿ ನಳ ನೀಲರು ಏನು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅನ್ನೋದನ್ನ ಹೇಳ್ತೀನಿ ಈ ಗೀತೆಯ ನಂತರ.

ಕೇಳುಗರೆ ಕೇಳ್ತಾ ಇದ್ದೀರಿ 102.6 ಮೆಗಾ ಹರ್ಟ್ಸ್ಗಳಲ್ಲಿ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ಕಾರ್ಯಕ್ರಮದಲ್ಲಿ ನಳ ನೀಲರ ಬಗ್ಗೆ ಕಥೆಯನ್ನ ಹೇಳ್ತಾ ಇದ್ದೆ. ನಳ ನೀಲರು ಸಮುದ್ರದಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡೋದಕ್ಕೆ ರಾಮನಿಗೆ ಹೇಗೆಲ್ಲ ಸಹಾಯ ಮಾಡಿದ್ರು ಅಂತ. ಶ್ರೀರಾಮನು ಸಮುದ್ರವನ್ನೆಲ್ಲ ತನ್ನ ಬಿಲ್ಲು ಬಾಣದಿಂದ ಒಣಗಿಸ್ಬಿಟ್ಟಾಗ ಸಮುದ್ರ ರಾಜ ಪ್ರತ್ಯಕ್ಷ ಆಗಿ ಹೇಳ್ತಾನೆ, ಜೀವ ಸಂಕುಲವೆಲ್ಲ ಸಾಯ್ಬೇಕಾಗುತ್ತೆ ಸಮುದ್ರ ಎಲ್ಲ ಒಣಗಿ ಹೋದ್ರೆ. ಹೀಗಾಗಿ ಕಲ್ಲಿನ ಸೇತುವೆಯನ್ನ ನಿರ್ಮಿಸಿ ಲಂಕೆಗೆ ಹೋಗಬಹುದು ಅಂತ ಸೂಚಿಸಿ ಇನ್ನೊಂದು ವಿಷಯವನ್ನು ಕೂಡ ಹೇಳ್ತಾನೆ. ನಿಮ್ಮ ಸೇನೆಯಲ್ಲಿ ವಿಶ್ವಕರ್ಮನ ಮಕ್ಕಳು ವಾನರ ಮಕ್ಕಳಿದ್ದಾರೆ, ನಳ ಮತ್ತು ನೀಲ. ಅವರು ಏನೇ ಮುಟ್ಟಿದ್ರೂ ನೀರಿನಲ್ಲಿ ಮುಳುಗೋದಿಲ್ಲ. ಸಾಗರದ ಮೇಲೆ ಸೇತುವೆ ಕಟ್ಟಲು ನೀವು ಈ ಇಬ್ಬರ ಸಹಾಯ ಪಡೆಯಬಹುದು ಅಂತ ಸುಳಿವನ್ನು ಕೂಡ ಸಮುದ್ರ ರಾಜ ಕೊಡ್ತಾನೆ. ನಳ ಮತ್ತು ನೀಲರು ಮುಟ್ಟಿದ ಕಲ್ಲುಗಳು ನೀರಿನಲ್ಲಿ ಏನೋ ತೇಲ್ತಾ ಇತ್ತು, ಸರಿ, ಆದರೆ ಅದು ಚದುರಿ ಹೋಗ್ತಾ ಇತ್ತು ಹಾಗೇನೆ. ಆಗ ಹನುಮಂತ ಕಲ್ಲುಗಳ ಮೇಲೆ ಜೈ ಶ್ರೀರಾಮ್ ಅಂತ ಬರೆದು ತೇಲಿಬಿಟ್ಟರೆ ಎಲ್ಲವೂ ಒಂದಕ್ಕೊಂದು ಅಂಟಿಕೊಂಡು ಇರುತ್ತಿದ್ವು. ಹೀಗೆ ವಾನರ ಸೈನ್ಯ ಕಲ್ಲುಗಳನ್ನು ಸಂಗ್ರಹಿಸಿ ನಳ ಮತ್ತು ನೀಲರ ಮುಂದೆ ಹಾಕ್ತಾ ಇತ್ತು. ಅವರು ಜೈ ಶ್ರೀರಾಮ್ ಅಂತ ಬರೆದು ಅದನ್ನು ಸಮುದ್ರಕ್ಕೆ ಎಸೀತಾ ಇದ್ರು. ಮುಂದೇನಾಯ್ತು ಹೇಳ್ತೀನಿ ಈ ಗೀತೆಯ ನಂತರ.

ಲಂಕೆಯ ಸೇರಿ ಲಂಕಿನಿಯನ್ನು ಕೊಂಡೇ ಲಕ್ಷ್ಯವಿಲ್ಲದೆ ಅಕ್ಷಯ ಕುಬರನ ವಕ್ಷವನೇ ಸಿಗಿದೆ ಕಾಮ ರಾಮ ಶ್ರೀರಾಮ ಎನ್ನುತ್ತ ರಾಮ ರಾಮ ಶ್ರೀರಾಮ ಎನ್ನುತ್ತ

ಕೆಳಗರೆ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಳ ಮತ್ತು ನೀಲರ ಬಗ್ಗೆ ಒಂದು ಕಥೆಯನ್ನ ಹೇಳ್ತಾ ಇದ್ದೆ. ಹೀಗೆ ನಳ ನೀರರು ಯಾವುದೇ ವಸ್ತುವನ್ನ, ಭಾರವಾದ ವಸ್ತುಗಳನ್ನ ಮುಟ್ಟಿದ್ರು, ಅದನ್ನ ನೀರಲ್ಲಿ ಹಾಕಿದ್ರು, ಅದು ಎಲ್ಲದೂ ತೇಲ್ಕೊಂಡು ಬರ್ತಾ ಇತ್ತು. ಇವರ ಸಹಾಯದಿಂದ ರಾಮಸೇತು ನಿರ್ಮಾಣ ಆಯ್ತು. ಅವರು ಜೈ ಶ್ರೀರಾಮ್ ಅಂತ ಬರೆದು ಸಮುದ್ರಕ್ಕೆ ಎಸೆದಾಗೆಲ್ಲ ಇದೇ ರೀತಿ 5 ದಿನದಲ್ಲಿ 80 ಮೈಲಿಯ ಸೇತುವೆ ನಿರ್ಮಾಣವಾಯಿತು. ಅಂತೂ ಋಷಿಗಳ ನೀಡಿದ ಶಾಪ ನಳ ಮತ್ತು ನೀಲರಿಗೆ ವರದಾನವೇ ಆಯಿತು ಅಲ್ವಾ? ಕೆಲವೊಮ್ಮೆ ನಮ್ಮ ಹಿರಿಯರು ನಮ್ಮನ್ನ ತಿದ್ದಲು ನೀಡುವ ಶಿಕ್ಷೆ ಮುಂದೆ ಜೀವನದಲ್ಲಿ ನಮಗೆ ವರದಾನವಾಗಿ ಪರಿಣಮಿಸುತ್ತೆ. ಆದ್ದರಿಂದಲೇ ಗುರು ಹಿರಿಯರು ನಮ್ಮನ್ನ ತಿದ್ದಿ ತೀಡಿದಾಗ ಅದನ್ನ ಆಶೀರ್ವಾದವೆಂದು ಪರಿಗಣಿಸಬೇಕು. ಹಿರಿಯರ ಶಿಕ್ಷೆಯಲ್ಲೂ ನಮಗೆ ಬದುಕಿನ ಪಾಠ ಇರುತ್ತೆ ಅಲ್ವಾ?

ಇದುವರೆಗೂ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಸಮಯ 3 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

0: सुन रहे हैं विविध भारती
1: उजाले उनकी यादों की। उजाले

ಇದು ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ. ಎಫ್ಎಂ ಕಂಪನಾಂಕ 102.6 ಮೆಗಾಹರ್ಟ್ಸ್ಗಳು. ಸಮಯ 5:20. ಈ ಸಂಜೆಯ ಚಂದ್ರವಳ್ಳಿ ಪ್ರಸಾರಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಸ್ವಾಗತ, ಶುಭ ಸ್ವಾಗತ. ನಾನು ಮಂಜುಳಾ ವೈಜೆ. ಕೇಳುಗರೆ, ಎಂದಿನಂತೆ ನಿಲಯದ ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಮ್ಮ ಹಾಡು ನಿಮ್ಮ ಅನಿಸಿಕೆ, ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮಕ್ಕೆ ನಿಲಯದ ನೆಚ್ಚಿನ ಕೇಳುಗರು ಹೇಗೆಲ್ಲ ನಾನು ಕಳಿಸಿರುವಂತಹ 3 ಗೀತೆಗಳಿಗೆ ಪೂರಕವಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಳಿಸಿದ್ದಾರೆ ಅಂತ ನಾನು ಅವರ ಸಂದೇಶಗಳನ್ನು ಓದುತ್ತಾ ನಡು ನಡುವೆ ಹಾಡುಗಳನ್ನು ಪ್ರಸಾರ ಮಾಡ್ತೇನೆ. ಕೇಳುಗರೆ, ಹಾಗೆ ನೆನಪಿರಲಿ, ಇಂದು ಭಾನುವಾರ 5:30 ನೀವು ನೋಡಿದ ಸ್ಥಳ. ಪ್ರವಾಸಿ ಸ್ಥಳಗಳ ಕುರಿತು ಕೇಳುಗರ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮಕ್ಕೆ ನೀವು ಪಾಲ್ಗೊಂಡು ನೀವು ನೋಡಿದ ಸ್ಥಳದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನ್ನೊಂದಿಗೆ ಹಂಚಿಕೊಳ್ಳಲು ಕರೆ ಮಾಡಬೇಕಾದ ನಿಲಯದ ದೂರವಾಣಿ ಸಂಖ್ಯೆ 9141

9970272 ತಪ್ಪದೆ ಕರೆ ಮಾಡಿ ನೀವು ನೋಡಿದ ಸ್ಥಳದ ಬಗ್ಗೆ ನನ್ನೊಂದಿಗೆ ಹಂಚಿಕೊಳ್ಳಿ 5:30. ಇನ್ನು ಈ ಹೊತ್ತಿನ ಕಾರ್ಯಕ್ರಮದ ಸಂದೇಶವನ್ನು ತಗೊಂಡ್ಬಿಡ್ತೇನೆ. ಚಿತ್ರದುರ್ಗದಿಂದ ಪಂಡರಹಳ್ಳಿ ರವಿಯವರು ತಮ್ಮ ಸಂದೇಶದಲ್ಲಿ ಹೇಳ್ತಾ ಇದ್ದಾರೆ, ದುನಿಯಾ ಚಿತ್ರದಲ್ಲಿ ರಶ್ಮಿ ವಿಜಯ್ ಮೊದಲ ಬಾರಿಗೆ ಅಭಿನಯಿಸಿದ ಬಹಳ ಹೆಸರು ಮಾಡಿದ ಚಿತ್ರ. ಇದರಲ್ಲಿ ಕರಿಯ ಐ ಲವ್ ಎಂಬ ಹಾಡನ್ನು ಇವತ್ತಿಗೂ ಜನರ ಮನಸ್ಸಿನಲ್ಲಿ ಇರುವ ಹಾಡು. ದುನಿಯಾ ಕೇವಲ ಒಂದು ಸಿನಿಮಾವಲ್ಲ, ಇದರಲ್ಲಿ ತಾಯಿಯ ಪ್ರೀತಿಯ ಮೇಲೆ ಇರುವ ಮುಗ್ಧ ಮನಸ್ಸಿನ ಮತ್ತು ಪ್ರೀತಿ ಅರಳುವಿಕೆ ಹಾಗೂ ಅಂಡರ್ ವರ್ಲ್ಡ್ ಕ್ರೌರ್ಯ ಮತ್ತು ವಿಧಿಯ ಆಟದ ನಡುವೆ ಸಿಲುಕುವ ಸಾಮಾನ್ಯ ಮನುಷ್ಯನೊಬ್ಬನ ಕಣ್ಣೀರ ಕಥೆ. ಲೋಕದ ಕಠೋರ ವಾಸ್ತವ ಈ ಚಿತ್ರವು ಸಮಾಜದ ಕರಾಳ ಮುಖವನ್ನು ಅನಾವರಣಗೊಳಿಸುತ್ತದೆ. ಮುಗ್ಧರು ಹೇಗೆ ಪರಿಸ್ಥಿತಿಯ ಕೈಗೊಂಬೆಯಾಗಿ ಅಪರಾಧ ಲೋಕಕ್ಕೆ ತಳ್ಳಲ್ಪಡುತ್ತಾರೆ ಎಂಬುದನ್ನು ನಿರ್ದೇಶಕರು ನೈಜವಾಗಿ ತೋರಿಸಿದ್ದಾರೆ ಹಾಗೂ ಇವತ್ತಿನ ದುನಿಯಾದ ಸಂದರ್ಭದಲ್ಲಿ ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ಬಹಳ ವಿಸ್ತಾರವಾಗಿ ತಿಳಿಸುತ್ತಾ ಸುಮಧುರ ಸಂಗೀತ ಸಾಹಿತ್ಯ ಇರುವ ಎಕ್ಸಲೆಂಟ್ ಸಾಂಗ್ ಕೊಟ್ಟಿರುವ ಇವತ್ತಿನ ಹಾಡನ್ನು ಬಹಳ ಉಲ್ಲಾಸದಿಂದ ಕೇಳಲು ಬಯಸ್ತೇನೆ. ಪ್ರಸಾರಕ್ಕಾಗಿ ಧನ್ಯವಾದ ಅಂತ ಹೇಳಿದ್ದಾರೆ. ಖಂಡಿತ ರವಿಯವರೇ, ಹಾಡನ್ನು ಕೇಳಿ ಸಂತೋಷಪಡಿ ಅಂತ ಹೇಳ್ತೇನೆ. ಇನ್ನು ಭಾವಮಯದ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಿರ್ಮಲಾ ಮೂರ್ತಿ ದವಳಗಿರಿ ಬಡಾವಣೆಯಿಂದ. ಖಂಡಿತ. ಇನ್ನು ನೋಡೋಣ, ಕೈವಲ್ಯ ಸಾಹಿತಿ ಬೋಪಾ ವೆಂಕಟೇಶ್ ಅವರು ಹೇಳ್ತಾ ಇದ್ದಾರೆ, ಪ್ರೀತಿ ಪ್ರೇಮ ಅನ್ನುವುದು ಪ್ರಕೃತಿಯ ಎರಡು ಕಣ್ಣುಗಳಿದ್ದಂತೆ. ವಿಶ್ವವು ಪ್ರೀತಿ ಎಂಬ ಬುನಾದಿಯಲ್ಲಿ ನಿಂತಿದೆ. ಮನುಕುಲವು ಈ ಪ್ರೀತಿಗೆ ತುಂಬಾ ಬೆಲೆ ಮತ್ತು ಗೌರವ ನೀಡುವುದು ಎಲ್ಲರ ಮನೋಧರ್ಮ ಎಂಬ ಮಹತ್ವಪೂರ್ಣ ಸಂದೇಶದ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿನಯದ ಭಾವಭಾಮಯದ ಚಿತ್ರದ ಪ್ರೀತಿ ನೀ ಇಲ್ಲದೇನ ಹೇಗಿರಲಿ ಈ ಹಾಡು ನಮ್ಮ ಎಲ್ಲ ಯುವ ಪ್ರೇಮಿಗಳಿಗಾಗಿ ಪ್ರಸರಿಸಿ ಅಂತ ಹೇಳ್ತಾ ಇದ್ದಾರೆ ಕೈವಲ್ಯ ಸಾಹಿತಿ ಬೋಪಾ ವೆಂಕಟೇಶ್ ಲಕ್ಷ್ಮೀ ವೆಂಕಟೇಶ್ ಬೋಧನ ಹೊಸಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ. ಖಂಡಿತ ಹಾಡು ಪ್ರಸಾರ ಆಗುತ್ತೆ, ಕಾರ್ಯಕ್ರಮವನ್ನು ಕೊನೆಯವರೆಗೂ ಕೇಳ್ತಾ ಇರಿ ಅಂತ ಹೇಳ್ತೇನೆ. ಇನ್ನು ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಇವರು ಕೂಡ ಭಾವಭಾಮಯದ ಚಿತ್ರದ ಗೀತೆಯನ್ನು ಮೆಚ್ಚಿ ಈ ಹಾಡು ಕನ್ನಡದ ಜನಪ್ರಿಯ ಚಿತ್ರಗೀತೆಗಳಲ್ಲಿ ಒಂದಾಗಿದ್ದು ಇದು ಪ್ರೀತಿಯ ಅಗಲಿಕೆ ಮತ್ತು ವಿರಹದ ತೀವ್ರತೆಯನ್ನು ಸಾರುತ್ತದೆ. ಪ್ರೀತಿಸಿದವರು ದೂರವಾದಾಗ ಅಥವಾ ಜೊತೆಯಲ್ಲಿಲ್ಲದಿದ್ದಾಗ ಜೀವನದಲ್ಲಿ ಉಂಟಾಗುವ ಶೂನ್ಯತೆ ಮತ್ತು ಒಂಟಿತನವನ್ನು ಈ ಹಾಡು ವರ್ಣಿಸುತ್ತದೆ. ಪ್ರೀತಿಯೇ ಇಲ್ಲದೆ ಜೀವನವು ಅರ್ಥಹೀನ ಮತ್ತು ಸಪ್ಪೆಯಾಗಿರುತ್ತದೆ ಎಂಬ ಭಾವನೆ. ಪ್ರೀತಿಯೇ ಜೀವದ ಉಸಿರು, ಅದು ಇಲ್ಲದಿದ್ದರೆ ಬದುಕು ಕಷ್ಟ ಎಂಬುದು ಈ ಹಾಡಿನ ಮುಖ್ಯ ತಿರುಳು. ಪ್ರೀತಿಯ ಕ್ಷಣಗಳು ಮತ್ತು ಜೊತೆಯಾಗಿ ಕಳೆದ ದಿನಗಳ ನೆನಪುಗಳು ಮತ್ತೆ ಮತ್ತೆ ಕಾಡಿ ಮನಸ್ಸಿಗೆ ಅಪಾರ ದುಃಖವನ್ನು ಉಂಟು ಮಾಡುತ್ತದೆ. ಈ ಹಾಡಿನ ಭಾವನಾತ್ಮಕ ದೃಶ್ಯ ಮತ್ತು ಸುಂದರ ಸಾಹಿತ್ಯ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ಹಾಡನ್ನು ಪ್ರಸಾರಿಸಿ ಧನ್ಯವಾದ ಅಂತ ಹೇಳಿದ್ದಾರೆ ಶಾಂತಾಚಾರ ಬಡಿಗೇರ ಅವರು. ಖಂಡಿತ ಹಾಡು ಕೂಡ ಪ್ರಸಾರ ಆಗುತ್ತೆ, ಕೇಳಿ ಸಂತೋಷಪಡಿ ಅಂತ ಹೇಳ್ತೇನೆ. ಇನ್ನು ಸಂಗಮೇಶ್ವರ ಲೇಔಟ್ನಿಂದ ನಳಿನಿ ಸತೀಶ್ ಅವರು ತಮ್ಮ ಸಂದೇಶದಲ್ಲಿ, ನನಗೆ ಎಲ್ಲ ಹಾಡುಗಳು ಇಷ್ಟ ಆಗಿದೆ, ಎಲ್ಲ ಹಾಡಿನ ಸಾಹಿತ್ಯ ಸಂಗೀತ ತುಂಬ ಚೆನ್ನಾಗಿದೆ, ಎಲ್ಲ ಹಾಡುಗಳನ್ನು ಕೇಳ್ತೀನಿ, ಧನ್ಯವಾದ, ಶುಭ ಸಂಜೆ ಅಂತ ಹೇಳಿದ್ದಾರೆ. ಖಂಡಿತ ಹಾಡುಗಳನ್ನು ಕೇಳಿ ಎಂಜಾಯ್ ಮಾಡಿ, ನಿಮಗೂ ಕೂಡ ಶುಭ ಸಂಜೆ ಅಂತ ಹೇಳ್ತೇನೆ. ಇನ್ನು ರಾಯಭಾಗ ತಾಲೂಕು ಮುಗಳಘೋಡದಿಂದ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ ಮತ್ತು ಅಭಿಷೇಕಯ್ಯ ಹಿರೇಮಠ ಇವರು, ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ, ರಾಗ ತಾಳ ಲಯ ಉತ್ತಮ, ಸಾಹಿತ್ಯ ಮತ್ತು ಸಂಗೀತ ಉತ್ತಮ ಅಂತ ಹೇಳಿ ಧನ್ಯವಾದವನ್ನು ಕೋರಿದ್ದಾರೆ. ಖಂಡಿತ ಎಲ್ಲ ಹಾಡುಗಳನ್ನು ಕೇಳಿ ಅಂತ ನಾನು ಹೇಳ್ತಾ, ಇನ್ನು ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಸಂದೇಶವನ್ನು ಕಳಿಸಿ ಇವರು ಹೇಳ್ತಾ ಇದ್ದಾರೆ, ಇವರ ಆಯ್ಕೆಯಂತೆ ಸೂರ್ಯವರ ನಿರ್ದೇಶನದಲ್ಲಿ 2007 ಬಿಡುಗಡೆಯಾಗಿ ತೆರೆಕಂಡ ದುನಿಯಾ ಚಿತ್ರದ ಹಾಡು. ಕಾರಣ, ಈ ಗೀತೆಯು ಖ್ಯಾತ ನಟರುಗಳಾದ ದುನಿಯಾ ವಿಜಯ್ ಮತ್ತು ರಶ್ಮಿಯವರ ಅಮೋಘ ಅಭಿನಯದೊಂದಿಗೆ ಮತ್ತು ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಮನೋಹರ್ ಅವರ ಸಂಗೀತ ಸಂಯೋಜನೆಯೊಂದಿಗೆ, ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರ ಕಂಠ ಸಿರಿಗಳಲ್ಲಿ ಬಹಳ ಸುಮಧುರವಾಗಿ, ಸುಶ್ರಾವ್ಯವಾಗಿ, ಅರ್ಥಗರ್ಭಿತವಾಗಿ ಮೂಡಿಬಂದಿದೆ. ನನ್ನ ಆಯ್ಕೆಯ ಗೀತೆಯನ್ನು ದಯವಿಟ್ಟು ಪ್ರಸಾರ ಮಾಡಿ, ಧನ್ಯವಾದ ಅಂತ ಹೇಳಿದ್ದಾರೆ. ಖಂಡಿತ, ಇನ್ನು ನೀವು ಕೊಟ್ಟಿರೋ ಎಲ್ಲ ಹಾಡಿನ ಸಾಹಿತ್ಯ ಸಂಗೀತ ಚಿತ್ರಗೀತೆ ಚಿತ್ರಕಥೆ ಚೆನ್ನಾಗಿದೆ, ಎಲ್ಲ ಹಾಡುಗಳು ತುಂಬ ಇಷ್ಟ ಅಂತ ಹೇಳಿದರೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ. ಇನ್ನು ಮುಂದಿನ ಸಂದೇಶದಲ್ಲಿ ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ, ಮೂರು ಹಾಡುಗಳಲ್ಲಿ ಇವರಿಗೆ ಇಷ್ಟ ಅಂತ ಹೇಳಿದರೆ ಸಾಹಿತ್ಯ ಸಂಗೀತ ನಿರ್ದೇಶನ ಎಲ್ಲವೂ ಚೆನ್ನಾಗಿದೆ, ಎಲ್ಲ ಹಾಡುಗಳು ಇಷ್ಟ, ಎಲ್ಲವನ್ನ ಪ್ರಸಾರ ಮಾಡಿ ಕೇಳ್ತೀನಿ ಅಂತ ಹೇಳಿದ್ದಾರೆ.
ಖಂಡಿತ ಎಲ್ಲ ಹಾಡನ್ನ ಕೇಳಿ ಸಂತೋಷ ಪಡಿ ಅಂತ ಹೇಳ್ತಾ ಮೀರಾ ನಾಡಿಗ್ ಉಪನ್ಯಾಸಕಿ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿ ಮೂರು ಹಾಡುಗಳು ಸುಮಧುರವಾಗಿದೆ. ಇದರಲ್ಲಿ ಭಾವಭಾಮಯದ ಚಿತ್ರದ ಗೀತೆ ತುಂಬಾ ಇಷ್ಟ. ಇದು

ಪ್ರೀತಿಯ ಬದುಕಿನಲ್ಲಿ ಪ್ರೀತಿಯ ಮಹತ್ವವನ್ನು ಸಾರುತ್ತದೆ. ಪ್ರೀತಿಯಿಂದ ಎಲ್ಲವೂ ಸಾಧ್ಯ, ಪ್ರೀತಿಯೇ ಇಲ್ಲದೆ ಹೂ ಹರಳಿತು ಹೇಗೆ ಅಲ್ವಾ ಅಂತ ಇವರು ಕ್ವಶನ್ ಮಾರ್ಕ್ ಅನ್ನ ಕೊಟ್ಟಿದ್ದಾರೆ. ಹಾಗೆಯೇ ಎಲ್ಲ ಸುಮಧುರ ಗೀತೆಗಳ ಪ್ರಸಾರಕ್ಕೆ ಧನ್ಯವಾದ ಮೇಡಮ್ ಅಂತ ಹೇಳಿದ್ದಾರೆ. ನಿಮಗೂ ಕೂಡ ಧನ್ಯವಾದ ಸಂದೇಶವನ್ನ ಕಳಿಸಿದ್ದಕ್ಕೆ. ಹಾಗೆ ಎಲ್ಲ ಹಾಡುಗಳನ್ನು ಕೇಳಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇನ್ನು ಆಕಾಶವಾಣಿ ನಿರೂಪಕರಿಗೆ ಶುಭ ಸಂಜೆ ಅಂತ ಹೇಳಿ ಬಾಗೇನಾಳ್ ರಮ್ಯಾ, ನಿತಿನ್, ಯಶವಂತ್, ಸುರೇಶ್ ಇವರೆಲ್ಲರೂ ಕೋರಿ ಇವರು ಹೇಳ್ತಾ ಇದ್ದಾರೆ, ಮೂರು ಹಾಡುಗಳು ತುಂಬಾ ಇಷ್ಟ, ಎಲ್ಲ ಹಾಡುಗಳನ್ನು ಕೇಳಲು ಕಾಯ್ತಾ ಇರ್ತೀನಿ, ದಯವಿಟ್ಟು ಪ್ರಸಾರ ಮಾಡಿ ಅಂತ ಹೇಳಿ. ಖಂಡಿತ ಇನ್ನು ಮುಂದಿನ ಸಂದೇಶದಲ್ಲಿ ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿ, ಒಂದಕ್ಕಿಂತ ಒಂದು ಸೂಪರ್ ಸಾಂಗ್ಗಳು, ಎಲ್ಲ ಹಾಡುಗಳು ನನಗೆ ಇಷ್ಟ, ಸಾಹಿತ್ಯ ಸಂಗೀತ ಅದ್ಭುತವಾಗಿದೆ, ಕೇಳಲು ಇಂಪಾಗಿವೆ, ಕಾಯ್ತಾ ಇರ್ತೀನಿ ಕೇಳೋದಿಕ್ಕೆ, ಪ್ರಸಾರ ಮಾಡಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ಮತ್ತೆ ಯಾಕೆ ತಡ ಕೇಳಿಯೇ ಬಿಡೋಣ. ಮೊದಲಿಗೆ ಭಾವ ಭಾಮೈದ ಚಿತ್ರದಿಂದ ಆಯ್ದ ಈ ಸುಂದರವಾದ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಚಿತ್ರ. ಸಾಹಿತ್ಯ ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ. ಕೇಳೋಣ ಭಾವ ಭಾಮೈದ ಚಿತ್ರದ ಈ ಗೀತೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
4: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟುಬಲ್ಲೆನು ನಾನು ಜಾಣೆ.
5: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
4: ಸೂರ್ಯ ಬಂದನೆ
6: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
7: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
8: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
6: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ, ವಾಟ್ಸಪ್ ಸಂದೇಶಗಳ

0: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 ಎಫ್ಎಂನಲ್ಲಿ.
1: ಕೆಳಗರೆ ನಮ್ಮ ನಿಲಯದಿಂದ ಈ ಸಂಜೆ 5:30 ನೀವು ನೋಡಿದ ಸ್ಥಳ, ಪ್ರವಾಸಿ ಸ್ಥಳಗಳ ಕುರಿತು ಕೇಳುಗರ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೀವು ನೋಡಿದ ಸ್ಥಳದ ಬಗ್ಗೆ ನನ್ನೊಂದಿಗೆ ನೀವು ಮಾತನಾಡಲು ಕರೆ ಮಾಡಲು ಬಳಸಬೇಕಾದ ನಿಲಯದ ದೂರವಾಣಿ ಸಂಖ್ಯೆಗಳು 944-864-0273 ಮತ್ತೊಂದು 914-197-0272. ತಪ್ಪದೆ ಕರೆ ಮಾಡಿ ಈ ಸಂಜೆ 5:30 ನೀವು ನೋಡಿದ ಸ್ಥಳ ನೇರ ಫೋನಿನ ಕಾರ್ಯಕ್ರಮಕ್ಕೆ. ಇನ್ನು ನಮ್ಮ ಹಾಡು ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ದುನಿಯಾ ಚಿತ್ರದಿಂದಾದ ಈ ಸುಮಧುರವಾದ ಗೀತೆಯನ್ನು. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ. ವಿ ನಾಗೇಂದ್ರ ಪ್ರಸಾದ್ ಬರೆದ ಈ ಗೀತೆಗೆ ವಿ ಮನೋಹರ್ ರವರ ರಾಗ ಸಂಯೋಜನೆ. ಕೇಳಿ ದುನಿಯಾ ಚಿತ್ರದಿಂದಾದ ಈ ಗೀತೆ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
4: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.

ಮುಂದಿನ ಗೀತೆಗೂ ಮುನ್ನ ಮತ್ತೆರಡು ಸಂದೇಶಗಳನ್ನು ತಗೊಂಡ್ಬಿಡ್ತೇನೆ. ಗ್ರೀಷ್ಮ ಲೋಚನ್ ಶ್ರೀದೇವಿ ಅನಸೂಯ ಚಿತ್ರದುರ್ಗದ IUDP ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇವ್ರ ಜೊತೆನೆ ಇದ್ದಾರೆ ಶಂಕರ್ ಡಿ ಹಾಗೂ ಎನ್ ಹೇಮಲತಾ ಕೂಡ. ಶಂಕರ್ ಡಿ ಎನ್ ಹಾಗೂ ಹೇಮಲತಾ ಕೂಡ ಇವರು ಹೇಳ್ತಾ ಇದ್ದಾರೆ, ಈ ದಿನದ ಮೂರು ಹಾಡುಗಳು ಬಹಳ ಇಂಪಾಗಿ ಮನಕ್ಕೆ ಮುದ ನೀಡುವ ಹಾಗಿವೆ, ಪ್ರಸಾರ ಮಾಡಿ ಕೇಳುಗರಿಗೆ ಸಂಜೆಯ ವೇಳೆ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಮತ್ತು ಸಂತೋಷವನ್ನು ಉಂಟು ಮಾಡಿದೆ ಅಂತ ಹೇಳ್ತಾ ಧನ್ಯವಾದಗಳನ್ನು ಕೋರಿದ್ದಾರೆ. ಖಂಡಿತ ಕೇಳಿ ಸಂತೋಷ ಪಡಿ ಅಂತ ಹೇಳ್ತಾ, ನೀನು ದುನಿಯಾ ಚಿತ್ರದ ಹಾಡನ್ನು ಮೆಚ್ಚಿ ಚಳ್ಳಕೆರೆಯಿಂದ ಬಿ ಕೆ ನಾಗರಾಜ, ಬಿ ಕೆ ಪದ್ಮಲತಾ, ಗಾಯತ್ರಿ, ಕೆ ವಿ ರಘುನಂದನ್ ಮತ್ತು ದಳಪತಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ಈ ಹಾಡು ತುಂಬ ಸರಳ, ಕನ್ನಡ ಭಾಷೆಯಲ್ಲಿ ಭಾವನೆಗಳ ಸಂಬಂಧವನ್ನು ಹಾಡಿ ಹೊಗಳಿ ಅರ್ಥಗರ್ಭಿತವಾದ ಪದಗಳಿಂದ ರಚಿಸಿರುವ ಹಾಡಾಗಿದೆ. ತುಂಬ ಅದ್ಭುತವಾದ ಗೀತೆ. ಅಂದಿಗೂ ಇಂದಿಗೂ ಎಂದೆಂದಿಗೂ ಈ ಗೀತೆಯನ್ನ ಕೇಳುತ್ತಾ ಮೈ ಮರೆಯಬಹುದು. ಎಲ್ಲ ಹಾಡುಗಳು ಬಹಳಷ್ಟು ಜನಪ್ರಿಯ ಆಗಿರುವ ಹಾಡುಗಳು. ಹಾಡಿನ ಗೀತ, ರಚನೆ, ಸಂಗೀತ, ಛಾಯಾಗ್ರಹಣ, ದೃಶ್ಯ ಮಾಧ್ಯಮ ಎಲ್ಲವೂ ತುಂಬ ಚೆನ್ನಾಗಿದೆ. ಧನ್ಯವಾದ ಪ್ರಸಾರ ಮಾಡಿದ್ದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ. ಇನ್ನು ಮತ್ತೊಂದು ಗೀತೆ ಇದೆ, ಪ್ರಸಾರಿಸ್ತೇನೆ. ಅದೇ ಯುವರತ್ನ ಚಿತ್ರದಿಂದ ಆಯ್ದ ಗೀತೆ. ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು ಶ್ರೇಯಾ ಘೋಷಾಲ್. ಗೋಸ್ಪೀರ್ ಬರೆದ ಈ ಗೀತೆಗೆ ಎಸ್ ಥಾಮನ್ ಅವರ ರಾಗ ಸಂಯೋಜನೆ.

0: ಇದುವರೆಗೂ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಆಕಾಶವಾಣಿ ಚಿತ್ರದುರ್ಗ, ಸಮಯ 5:30:20. ಈಗ ನೀವು ನೋಡಿದ ಸ್ಥಳ, ಪ್ರವಾಸಿ ಸ್ಥಳಗಳ ಕುರಿತು ಕೇಳುಗರ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ನೇರ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಮೊದಲನೇ ಕರೆ ಬಂದಿದೆ, ಯಾರು ಅಂತ ತಗೊಂಡ್ಬಿಡ್ತೇನೆ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ನಿಮ್ ಹೆಸರು ಹೇಳಿ. ಹೇಳಿ ಮಧುಮತಿ ಅವರೇ, ಯಾವ ಸ್ಥಳದ ಬಗ್ಗೆ ನೀವು ಅನಿಸಿಕೆ ಹಂಚ್ಕೋಬೇಕು ಅಂತಿದ್ದೀರಿ?
1: ಇತ್ತೀಚೆಗೆ ನಾವು ಗದಗಿಗೆ ಹೋಗಿದ್ವಿ ಮೇಡಮ್. ಗದಗಿಗೆ ಹೋದಾಗ ಒಬ್ಬ ಪ್ರವಾಸ ಮಾಡಿರ್ತಕ್ಕಂತ ಒಂದು ಬುಕ್ಕಿನ ಪ್ರಿಂಟ್ ಹಾಕಿಸ್ಬೇಕಾಗಿತ್ತು. ಅಲ್ಲಿ ಹೋದಾಗ ವೀರನಾರಾಯಣ, ಗದಗಿನ ವೀರನಾರಾಯಣ, ತ್ರಿಕೂಟೇಶ್ವರ, ಸೋಮೇಶ್ವರ ಟೆಂಪಲ್ ನೋಡ್ಕೊಂಡ್ ಬಂದ್ವಿ ಮೇಡಮ್. ತುಂಬಾನೇ ಜಕ್ಕಣಾಚಾರಿ ಕಟ್ಟಿರೋದು, 6ನೇ ಶತಮಾನ ಹಾಗೂ 8ನೇ ಶತಮಾನದ ಇರ್ತಕ್ಕಂತ ದೇವಸ್ಥಾನಗಳು ಮೇಡಮ್ ನೋಡಿರ್ತಾರೆ ಸಾಮಾನ್ಯ ಎಲ್ಲರೂ, ಈ ಹತ್ರ ಇರೋದ್ರಿಂದ ಸಾಮಾನ್ಯ ಎಲ್ಲರೂ ಗಮನಿಸಿರ್ತಾರೆ. ಬಹಳಾನೇ ಚೆನ್ನಾಗಿದೆ ಮೇಡಮ್. ಅಲ್ಲಿ

0: ಸೋಮೇಶ್ವರ ಟೆಂಪಲ್ ನಲ್ಲಿ ತುಂಬಾ ಆಕರ್ಷಿತಮಾಗಿರ್ತಕ್ಕಂಥದ್ದು, ನಂದಿ ಮೇಲೆ ಶಿವ ಇದ್ದಾನೆ, ಶಿವ ಹಿಂದೆ ಪಾರ್ವತಿ ಕುಂತಿದ್ದಾಳೆ.
1: ವಿಶೇಷವಾದ ವಿಶೇಷತೆ ಅದೇ,
0: ವಿಶೇಷವಾಗಿದೆ. ಪಾರ್ವತಿ ಯಾವಾಗ್ಲೂ ತೊಡೆ ಮೇಲೆ ಕೂತಿರ್ತಾಳೆ, ಶಿವ ಪಕ್ಕದಲ್ಲಿ ಇರ್ತಾಳೆ.
1: ಹೌದು, ನಂದಿ ಯಾವಾಗ್ಲೂ ಮುಂದೆ ಇರುತ್ತೆ.
0: ಒಂದು ವಿಶೇಷ ಮೇಡಮ್,
1: ಯಾಕೆ ಆ ರೀತಿ ಅಂತ ಏನಾರು ವಿಚಾರಿಸಿದ್ರ
0: ಮೇಡಮ್?
1: ಯಾಕೆ ಆ ರೀತಿ ಇದೆ ಅಂತ ಏನಾರು ವಿಚಾರಿಸಿದ್ರ?
0: ವಿಚಾರಿಸಿದ್ವಿ ಮೇಡಮ್. ಅವರು ಚಾಲುಕ್ಯರು, ಆಮೇಲೆ ಇನ್ನು ಏನು ಮೈಸಲರು, ಮತ್ತೆ ಇನ್ನು ಏನೇನೋ ಒಂದ್ ರೀಸನ್ ಹೇಳಿದ್ರು ಪಾರ್ವತಿ ಯಾಕೆ ಹಿಂದೆ ಕುಂತಿದ್ದಾಳೆ ಅಂತ. ಪಾರ್ವತಿ ಕುಂತಾಗ ಅಲ್ಲಿ ಏನೋ ಯಜ್ಞ ಮಾಡ್ತಾ ಇದ್ರು ಅಂತ ಅವರು ತುಂಬಾನೇ ರಶ್ ಇತ್ತು ಮೇಡಮ್. ಪೂಜಾರಿ ಸ್ವಲ್ಪ ಸ್ವಲ್ಪನೇ ಹೇಳಿದ್ರು, ನಾನು ಅದನ್ನ ರೆಕಾರ್ಡ್ ಮಾಡ್ಕೊಂಡು ಅಷ್ಟು ಕ್ಲಿಯರ್ ಆಗಿ ಬರ್ಲಿಲ್ಲ ಅದು. ಪಾರ್ವತಿಯಿಂದ ಹೇಳ್ಕೊಳ್ತಾ ಇದ್ರಂತೆ, ನೀನು ನಂದಿ ಹೋಗೋದ್ ಬೇಡ, ನೀನು ನಮ್ಮ ಹತ್ರ ಬಾ ಅಂತೇಳಿ ಅಲ್ಲಿ ಹಸಿರ ಗುಣಗಳು ಹೇಳ್ಕೊಳ್ತಾ ಇರ್ಬೇಕಂದ್ರೆ ಪಾರ್ವತಿನ ಶಿವ ಬೇಗ ಹಿಂದೆ ಹತ್ತಿಸ್ಕೊಂಡ ಅಂತ ಅವ್ರು ಹೇಳಿದ್ರು. ಅದನ್ನ ನನಗೆ ಕೇಳಿತು ಮೇಡಮ್ ಅದು. ಮತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ಬೇಕಂದ್ರೆ ಅದನ್ನ ಸ್ಪಷ್ಟ ಕಲ್ಸುತ್ತೇನೆ ನಾನು, ಅದ್ ಯಾಕೆ ಪಾರ್ವತಿ ಹಿಂದೆ ಕುತ್ಕೊಂಡ್ಲು ಅನ್ನೋದು.
1: ಮತ್ತೊಮ್ಮೆ ಹೋದಾಗ ಮಾಹಿತಿಯನ್ನ ಸಂಪೂರ್ಣವಾಗಿ ಕಲೆ ಹಾಕಿ ನಮ್ಮೊಂದಿಗೆ ಹಂಚಿಕೊಳ್ಳಿ.
0: ಆಯ್ತು ಮೇಡಮ್. ನೆಕ್ಸ್ಟ್ ಅದೇ ಟೆಂಪಲ್ ಅಲ್ಲೇ ಮೇಡಮ್ ಅಲ್ಲೊಂದು ಇನ್ನೊಂದು ವಿಶೇಷ ನೋಡಿರ್ತಾರೆ, ಹಾವು ನವಿನ ನುಂಗ್ತಾ ಇದೆ, ಕಪ್ಪೆ ನುಂಗ್ತಾ ಇದೆ, ಆಮೇಲೆ ಹಲಿಯನ್ನ ನುಂಗ್ತಾ ಇದೆ ಮೇಡಮ್. ಅದು ಅಲ್ಲಿಂದಂತೆ ಪ್ರತಿ ಒಂದು ಗ್ರಹಣ ಹಿಡಿದ ಟೈಮ್ ಅಲ್ಲಿ ಏನು ಶಿಲೆಗಳಿದಾವಲ್ಲ ಮೋಸ್ಟ್ಲಿ ಅದು ಬೆಳಿತಾ ಇದೆ, ತುಂಬಾ ವರ್ಷಗಳಿಂದ ಹೇಳ್ತಾರೆ ಅದು ನುಂಗುತ್ತೆ ಅದು ನುಂಗುತ್ತೆ, ನುಂಗಿದ್ರೆ ಪಲೆ ಆಗುತ್ತೆ ಅಂತ. ಅದು ನಿಜಾನು ಕೂಡ, ಬಟ್ ಸ್ವಲ್ಪ ಸ್ವಲ್ಪ ಕಪ್ಪ ಹಾವನ್ನು ನುಂಗ್ತಾ ಇರೋದು ಗೊತ್ತಾಗ್ತಾ ಇದೆ ಅಂತ ಮೇಡಮ್. ಅದು ಅದು ಒಂದು ವಿಶೇಷ ಇದೆ. ತುಂಬಾನೇ ಚೆನ್ನಾಗಿದೆ ಮಧುರನ ವೀರನಾರಾಯಣದಲ್ಲಿ ಇರ್ತಕ್ಕಂಥದ್ದು ಟೆಂಪಲ್ ಆಗಿರ್ಬೋದು, ಆಮೇಲೆ ಸೋಮೇಶ್ವರದಲ್ಲಿ ಸಾವಿತ್ರಿ ಗಾಯತ್ರಿ, ಹಾಗೆ ಸರಸ್ವತಿ ಟೆಂಪಲ್ ಮುಕ್ತಾಗ್ಬಿಟ್ಟಿದೆ ಮೇಡಮ್. ಅಲ್ಲಿ ಜನಿ ಮಹಮ್ಮದ್ ತುಂಬಾನೇ ದಾಳಿ ಮಾಡಿದ್ರು, ಆ ಒಂದು ಶಿಲೆಗ್ ಮಾತ್ರ ಪೂಜೆ ಇನ್ನು ನಡೀತಾ ಇಲ್ಲ, ಇನ್ನು ಎರಡು ಶಿಲೆಗಳಿಗೆ ದೇವಸ್ಥಾನ ಕಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಅಲ್ಲಿ ಮೊದಲೆಲ್ಲ ಸ್ವಲ್ಪ ಕೆತ್ತಿದ್ದಾರೆ ಕಲ್ಲಲ್ಲಿ, ಪ್ರೇಕ್ಷಕರು ನೋಡಕ್ಕೆ ಹೋದ್ರು ಡೇಟಿಗೆ ಬಂದಿದ್ವಿ, ಪ್ರವಾಸಿಗಳು ಕೆತ್ತಿದ್ದಾರೆ. ಬಟ್ ಆ ಒಂದು ಘಟನಾಚಾರಿ ಕಟ್ಟಿರ್ತಕ್ಕಂತ ಒಂದು ಆರ್ಟ್ಗೆ ನಾವು ಬಂದಿದ್ವಿ ಇಷ್ಟೇ ತಾರೀಕಿಗೆ, ಇಷ್ಟೇ ತಾರೀಕಿಗೆ ನಮ್ಮ ಫ್ರೆಂಡ್ ಲವರ್ಸ್ ಈ ತರ ಸಿಂಬಲ್ ಎಲ್ಲ ಒಂಥರ ಕಿರಿ ಕವಿತ್ತು ಮೇಡಮ್. ಅಷ್ಟ್ ಬಿಟ್ರೆ ತುಂಬಾನೇ ಚೆನ್ನಾಗಿದೆ ಮೇಡಮ್. ಇನ್ನೊಂದ್ಸರಿ ಹೋದಾಗ ಡಿಟೇಲ್ ಆಗಿ ಅಲ್ಲಿದೆಲ್ಲಾನು ನಾವು.
1: ಖಂಡಿತ ಖಂಡಿತ, ಬಹಳ ಸೊಗಸಾಗಿ ಗದಗಿನ ಬಗ್ಗೆ ಅನಿಸಿಕೆ ಹಂಚಿಕೊಂಡು ಕರೆ ಮಾಡಿದ್ದಕ್ಕೆ ಧನ್ಯವಾದ.
0: ಎಲ್ಲರಿಗೂ ಕೇಳುಗರಿಗೆ ಸಂಸ್ಕಾರ ನಂದೇ ಆಗಿದ್ದೆ, ಎಲ್ಲರಿಗೂ ತುಂಬಾ ಸಂಜೆ ಮೇಡಮ್.
1: ಓಕೆ ಥ್ಯಾಂಕ್ ಯು. ಕೇಳಿದ್ರೆ ಈಗ ಒಂದು ವಾಣಿಜ್ಯ ಪ್ರಕಟಣೆ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕಿಳಗರೆ ಪ್ರಸಾರ ಆಗ್ತಾ ಇದೆ ನೀವು ನೋಡಿದ ಸ್ಥಳ ಮುಂದಿನ ಕರೆ. ಹಲೋ, ನಮಸ್ತೆ.
5: ನಮಸ್ತೆ ಮೇಡಮ್.
1: ಹೆಸರು ಹೇಳಿ.
5: ವೇಲ್ಮೂರ್ತಿ ಮಧ್ಯದಂತೇತನ್ ಬಸ್ ಸ್ಥಳ.
1: ಹೇಳಿ, ಯಾವ ಸ್ಥಳದ ಬಗ್ಗೆ ಮಾಹಿತಿ ಹಂಚಿಕೊಳ್ತೀರಿ
5: ಮೇಡಮ್? ಗಾರಂಟಿ ಅಂತ ಇದೆ, ಗಾರಂಟಿ ದೇವಾಲಯ ದೇವಾಲಯ ಅಂತ ಒಂದು ಅದ್ಭುತವಾದ ದೇವಾಲಯ ಇತ್ತು, ಯಾವ ಎತ್ತಿಗೆ ನೋಡಿಲ್ಲ ಅನ್ಸುತ್ತದೋ.
1: ಏನ್ ವಿಶೇಷತೆ ಹೇಳಿ?
5: ಈ ಕಲ್ಲಲ್ಲಿ ಅದ್ಭುತ ವೈಭವನ್ನ ಕಂಬಗಳು ಎಲ್ಲವೂ ಇಟ್ಟಿದ್ರು. ದೊಡ್ಡ ಬಸವಣ್ಣ ಇದೆ ಮೇಡಮ್. ಅದೇ ಬಸವಣ್ಣ ಸಾಮಾನ್ಯವಾಗಿ ಈ ಕಲ್ಲೇಜಿಪುರ ಬಿಟ್ಟರೆ ಅತ್ತಿನ ದೊಡ್ಡ ಬಸವಣ್ಣ ಚಿತ್ರದುರ್ಗ ಜಿಲ್ಲೆಗೆ ಇದೊಂದೇ ಸ್ಟಾಂಪ್. ಬಾರಿ ದೊಡ್ಡ, ಬಾರಿ ಚೆನ್ನಾಗಿದೆ. ಅದೇ ಎಲ್ಲರೂ ನೋಡ್ಬೇಕಾದಂತ ದೇವಸ್ಥಾನ ಮೇಡಮ್. ಮನೆಯಲ್ಲಿ ಗೊತ್ತಾಗಲ್ಲ.
1: ಖಂಡಿತ ನೋಡೋಣ.
5: 13ನೇ ಶತಮಾನದಲ್ಲಿ ಆಗಿರೋದು ಅದು.
1: ಈಗ ನೀವು ಕೊಟ್ಟ ಮಾಹಿತಿ ನಂತರ ನೋಡೋಣ ಎಷ್ಟು ಜನ ಕೇಳಿದ್ರು ಹೋಗಿ ಬರ್ತಾರಂತ.
5: ಒಂದು ಮಾಹಿತಿ ಬೇಕಾಯ್ತು
1: ಹೇಳಿ.
5: ನೀವು ಮಹಾಲಿಂಗ ರಂಗ ಕವಿ ಬಗ್ಗೆ ಒಂದ್ಸರಿ ರೇಡಿಯೋ ಬಂದಿತ್ತು, ಅದೇ ಕೊನೆತಗಲ್ಲಿ ಅವ್ರ ಸಮಾಧಿ ಇದೆ ಅಂತ, ಮತ್ತೆ ಮುಂದಕ್ಕೆ ಏನು ಇರಲಿಲ್ಲ. ಅವ್ರ ಸಮಾಧಿ ಬಗ್ಗೆ ಒಂದ್ ಸ್ವಲ್ಪ ವಿವಾದ ಇದೆ. ನಮಗೆ ಅರುಣ ಕೀರ್ತಮನೆ ರಕ್ತ ಒಂದು ಮಠ ಇದೆ ಮೇಡಮ್, ಅದರಲ್ಲಿ ಅಲ್ಲಿ ಅವ್ರ ಸಮಾಧಿ ಇದೆ ಅಂತ ಹಿಂಗೆ ಅಲ್ಲಿ ಸೇರಿ ಅಂತ ಆಗ್ತಾ ಇದೆ. ಅದನ್ನ ಯಾಕೆ ತಿಳಿಸಲ್ಲ ಅಂತ ನೆನಪು ಬಂತು ನನಗೆ. ಅಕ್ಕಿ ಕೇಳ,

0: ಓಕೆ, ಖಂಡಿತ ಖಂಡಿತ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆಯನ್ನ ತಗೊಂತೀನಿ. ಅದಕ್ಕೂ ಮುನ್ನ ಒಂದು ಪ್ರಕಟಣೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ಓಕೆ, ಪ್ರಸಾರ ಆಗ್ತಾ ಇದೆ ನೀವು ನೋಡಿದ ಸ್ಥಳ. ಪ್ರವಾಸಿ ಸ್ಥಳಗಳ ಕುರಿತು ಕೇಳುಗರ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಮುಂದಿನ ಕರೆ ಯಾರು ಅಂತ ನೋಡೋಣ. ಮುಂದಿನ ಕರೆಯನ್ನು ತಗೊಳ್ತೇನೆ. ಅದಕ್ಕೂ ಮುನ್ನ ಒಂದು ಚಿತ್ರಗೀತೆಯನ್ನು ಕೇಳಿ ಬರೋಣ.

0: ಕರೆ ಸಿದ್ಧವಾಗಿದೆ. ಹಲೋ ನಮಸ್ತೆ. ನಮಸ್ತೆ, ಹೆಸರೇಳಿ. ಹೇಳಿ. ಓಕೆ, ಮಾತನಾಡಿ. ಯಾವ ಸ್ಥಳವನ್ನು ನೋಡಿ ಬಂದ್ರಿ? ಕೇಳಿನ ವಿಶೇಷತೆ ಬಗ್ಗೆ ಮಾತನಾಡಿ.
1: ಮೀನಾಕ್ಷಿ ದೇವಸ್ಥಾನ ನೋಡ್ಬಂದ್ವಿ, ಗೋಕರ್ಣ, ಮತ್ತೆ
0: ಒಮ್ಮೆ ಆದ್ರೂ ನೋಡ್ಬೇಕು ಅಂತ ಹೇಳ್ತಾ ಇದ್ದೀರಿ ಇಂಡೈರೆಕ್ಟ್ ಆಗಿ.
1: ಅಂದ್ರೆ ಬಹಳ ತೃಪ್ತಿ ಆಯ್ತು ಆ ಜಾಗ ಹೋಗಿದ್ದಕ್ಕೆ.
0: ಓಕೆ ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಬಹಳ ಸೊಗಸಾಗಿ ನಿಮ್ಮ ಅನಿಸಿಕೆ ಹಂಚಿಕೊಂಡ್ರಿ.

0: ಕರೆ ಸಿದ್ಧವಾಗಿದೆ. ಹಲೋ ನಮಸ್ತೆ. ಹಲೋ
1: ಹಲೋ
0: ನಮಸ್ತೆ, ಮಾತನಾಡಿ, ನಿಮ್ ಹೆಸರೇಳಿ.
1: ಮೇಡಮ್ ನಮ್ಮ ಹೆಸರು ಅಶ್ವಥ್ ಕುಮಾರ್ ಅಂತ.
0: ಎಲ್ಲಿಂದ ಕರೆ ಮಾಡ್ತಾ ಇರೋದು ಅಶ್ವಥ್? ಮಾತನಾಡಿ, ಯಾವ ಸ್ಥಳದ ಬಗ್ಗೆ? ಮತ್ತಿನ್ನೆಲ್ಲಿ ಹೋಗ್ಬೇಕಂತಿದ್ದೀರಿ? ಹಂಪಿ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನಕ್ಕೆ. ಯಾವಾಗ ಪ್ಲಾನ್ ಮಾಡಿದಿರಿ ಹೋಗೋದಿಕ್ಕೆ ಹಂಪೆಗೆ? ಹಂಪೆಗೆ ಹೋಗ್ಲಿಕ್ಕೆ ಯಾವಾಗ ಪ್ಲಾನ್ ಮಾಡಿದಿರಿ? ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆಯ ನಿರೀಕ್ಷಣೆಯಲ್ಲಿ ಈಗ ಗೀತೆಯನ್ನ ಮುಂದುವರಿಸೋಣ.

ಪ್ರಸಾರ ಆಗ್ತಾ ಇದೆ ನೀವು ನೋಡಿದ ಸ್ಥಳ. ಪ್ರವಾಸಿ ಸ್ಥಳಗಳ ಕುರಿತು ಕೇಳುಗರ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರೆ, ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಳಸಬೇಕಾದ ನಿಲ್ಲಯದ ದೂರವಾಣಿ ಸಂಖ್ಯೆಗಳು 9448640273, ಮತ್ತೊಂದು 9149417072, ಮತ್ತೊಮ್ಮೆ 9149417072.

0: ಕರೆ ಸಿದ್ಧವಾಗಿದೆ. ಹಲೋ ನಮಸ್ತೆ. ನಮಸ್ತೆ, ನಿಮ್ ಹೆಸರು ಹೇಳಿ.
1: ನಮಸ್ತೆ, ನಾ ಸೋಮನಾಥ್ ಅಂತ ಮಾತಾಡ್ತಿದ್ದೀನಿ, ಮಡಿಕಳ್ಳಿ ಜಗಳೂರು ತಾಲೂಕಿಂದ. ಇಂದಿನ ಕಾರ್ಯಕ್ರಮ ನಾವು ನೋಡಿದ,
0: ನೀವು ನೋಡಿದ ಸ್ಥಳ?
1: ಸರಿ ಮೇಡಮ್, ನಮಗೆ ತಾಕತಾಳೀಯವಾಗಿ ಸಿಕ್ಕಿದೆ ನೋಡಿ. ಯಾಕಂದ್ರೆ ಈಗ 16ನೇ ತಾರೀಕಿಂದ 28ನೇ ತಾರೀಕವರೆಗೂ ನಾವು ಸ್ಥಳಗಳನ್ನು ನೋಡ್ಲಿಕ್ಕೆ ಹೋಗಿದ್ದಿತ್ತು. ಪುರಿ ಜಗನ್ನಾಥ, ಒಡಿಶಾ ರಾಜ್ಯದಲ್ಲಿ ಇರುವಂತ ಪುರಿ ಜಗನ್ನಾಥ ಅನ್ನ ನೋಡಿದ್ವಿ. ಅಲ್ಲಿಂದ ಮುಂದೆ ವೆಸ್ಟ್ ಬೆಂಗಾಲ್ ಹೋಗಿ ಅಲ್ಲಿ ಮಾಯಾಪುರ ಅಂತ ಒಂದು ಊರಿದೆ. ಮಾಯಾಪುರ, ಮಾಯಾಪುರದ ವಿಶೇಷ ಏನಂದ್ರೆ ಇಸ್ಕಾನ್ ಸಂಸ್ಥಾಪಕರು ಹುಟ್ಟಿದಂತಹ ಒಂದು ಸ್ಥಳ ಅದು. ಶೈಲ ಪ್ರಭುಪಾದರು ಅಂತೇಳಿ ಅವರು ಇಸ್ಕಾನ್ ಅನ್ನ ಹುಟ್ಟಿ ಹಾಕಿದ್ರು. ಅವರು ಅಲ್ಲಿಯವರೇ. ನಂತರ ಇಡೀ ಜಗತ್ತಿಗೆ ಇಸ್ಕಾನ್ ಪ್ರಸರಿಸೋದಕ್ಕಿಂತ ಮುಂಚೆ ಅಲ್ಲಿ ಮಾಯಾಪುರದಲ್ಲಿ ಪ್ರಾರಂಭ ಆಗಿತ್ತು ಅದು ಪ್ರಥಮವಾಗಿ. ಅದು ಒಂದು ವಿಶೇಷ ಊರಿಂದು, ತುಂಬಾ ದೊಡ್ಡ ಊರು ಏನಲ್ಲ. ಈ ಒಂದು ಮಹಿಮೆಯಿಂದ, ಈ ಒಂದು ಧರ್ಮದ ಹೆಸರಿನಿಂದ ಆ ಊರು ಬೆಳೀತಾ ಇದೆ. ಈಗ ಇಲ್ಲಿ ಪ್ರತಿದಿನ ಬೆಳಿಗ್ಗೆ 4:30 ರಾಧಾಕೃಷ್ಣ ಮತ್ತು ಜೊತೆಯಲ್ಲಿ ಅವ್ರಿಗೆ ನಾವು ಗೋಪಿಕಾ ಸ್ತ್ರೀಯರು ಇರ್ತಾರಲ್ಲ, ಅವರಿಗೆ ಎಲ್ರಿಗೂ ಆರತಿ ಆಗುತ್ತೆ. ಆರತಿ 4:00 ಆಗುತ್ತೆ. ನಂತರ ಮತ್ತೆ ಒಂದ್ ದಿವಸ 4 ಸರಿ ಆಗುತ್ತೆ ಅಂತ ಅಲ್ಲಿ ಹೇಳ್ತಾ ಇದ್ರು. ಮತ್ತು ಕೋಣಾರ್ಕ್ ಹೋಗಿದ್ವಿ ನಾವು.
0: ಕೋಣಾರ್ಕ್ ಸೂರ್ಯ ದೇವಾಲಯ,
1: ಸೂರ್ಯ ದೇವಾಲಯ ನಾವೆಲ್ಲ ಪ್ರತಿದಿನ ನೋಡುವಂತ 10 ರೂಪಾಯಿ ನೋಟಿನ ಹಿಂದ್ಗಡೆ ಇರುವಂತಹ ಆ ಗಾಲಿ, ಆ ಒಂದು ಕೋಣಾರ್ಕ್ ದೇವಾಲಯ ಗಾಲಿ ಆಗಿದೆ. ಅದೆಲ್ಲ ನೋಡ್ಕೊಂಡು ನಾವು ಕಲ್ಕತ್ತಾದಿಂದ ವಾಪಸ್ ಪ್ರಯಾಣ ಶುರು ಆಯ್ತು. ಅವರ ರೈಲ್ವೆ ನಿಲ್ದಾಣದಿಂದ, ತುಂಬಾ ದೊಡ್ಡ ರೈಲ್ವೆ ನಿಲ್ದಾಣ ಅದು, 23 ಪ್ಲಾಟ್ಫಾರಂ ಇರುವಂತಹ ರೈಲ್ವೆ ನಿಲ್ದಾಣ ಅವರ ರೈಲ್ವೆ ನಿಲ್ದಾಣ ಅಂದ್ರೆ. ಕಾಳಿ ದೇವಸ್ಥಾನದ ಕಾಳಿ ದರ್ಶನವೂ ಆಯ್ತು ಕಲ್ಕತ್ತಾದಲ್ಲಿ ನಮಗೆ. ಹೀಗೆ ಎಲ್ಲ ಸ್ಥಳಗಳನ್ನ ನೋಡ್ಕೊಂಡು, ವಿಶೇಷ ಏನಂದ್ರೆ ಇದು ಅಧಿಕ ಜ್ಯೇಷ್ಠ ಮಾಸ ಆಗಿರೋದ್ರಿಂದ ನಾವು ಈ ತರ ಪುಣ್ಯಕ್ಷೇತ್ರಗಳಲ್ಲಿ ಇದ್ದು ದರ್ಶನ ಮಾಡಿ ಅಲ್ಲಿ ಭಾಗವತ ಅದು ಎಲ್ಲ ಮಾಡಿದ್ರೆ ಅದು ಅಧಿಕವಾಗಿ ಪ್ರಾಪ್ತಿ ಆಗುತ್ತೆ ಅಂತ ಹೇಳೋದೊಂದು ಪ್ರತೀತಿ.
0: ಹೌದು,
1: ಆ ಒಂದು ದೇಶದಿಂದ ನಾನು ನಮ್ಮ ಶಿವಾಜಿಯವರು ಬಂದ್ವಿ. ಮತ್ತೆ ಒಂದು ನನಗೆ ಅಲ್ಲೆಲ್ಲ ಬೇಸರ ಆಗಿದ್ದೇನಂದ್ರೆ, ದರ್ಶನಕ್ಕೆ ಜನಗಳನ್ನ ಪುರಿ ಹಿಂದೆ ತರ ಬಿಟ್ಬಿಡ್ತಾರೆ. ಅದು ತುಂಬಾ ಬೇಜಾರ ಆಯ್ತು ನನಗೆ. ಅಲ್ಲಿ
0: ಸರತಿ
1: ಸಾಲಿಲ್ವಾಗಿದ್ದವರು ಮುಗ್ಗುಲಾಗಿರೋ ಚಿಂತೆ ಎಲ್ಲ ದರ್ಶನ ಮಾಡ್ತಾರೆ ನುಗ್ಗಿ ಹಾಕೊಂಡು.
0: ಇಲ್ಲಿ ಅಂತೆ ಸರತಿ ಸಾಲಿಲ್ಲ
1: ಮಕ್ಕಳು. ಅದ್ರ ಬಗ್ಗೆ ಸುಧಾರಣೆ ಆಗ್ಬೇಕಾಗಿದೆ ಅನ್ನೋದು ನನ್ನ ಅಭಿಪ್ರಾಯ.
0: ಇಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿರುವಂತೆ ಸರತಿ ಸಾಲಿದ್ರೆ ತುಂಬಾ ಅನುಕೂಲ ಅಂತ ಹೇಳ್ತಿದ್ದೀರಿ.
1: ಧರ್ಮಸ್ಥಳ ನೋಡ್ತೀವಲ್ಲ,
0: ಹೌದು,
1: ಧರ್ಮಸ್ಥಳ ಹೋದಾಗ ಎಷ್ಟು ಸರತಿ ಸಾಲಿನಲ್ಲಿ ಎಷ್ಟು ಒಂದು ಸಿಸ್ಟಮೆಟಿಕ್ ಆಗಿ ದರ್ಶನ ಪಡಿತೀವಿ ನಾವು. ಅಲ್ಲೆಲ್ಲ ಅವ್ರಿಗೆ ಯಾಕೆ ಅದರ ಒಂದು ವಿವೇಚನೆಯ ಕೊರತೆ ಯಾಕಿದೆಯೋ ಗೊತ್ತಿಲ್ಲ ನನಗೆ. ಸುಮ್ನೆ ಬಿಟ್ಟು ಬಿಡ್ತಾರ ಆಯ್ತು ಜನ. ಅದ್ರ ಬಗ್ಗೆ ಯಾರು ಕ್ರಮ ತಗೋಬೇಕಂತ ಗೊತ್ತಿಲ್ಲ. ಅಲ್ಲಿ ನಾನು ಒಬ್ಬನಿಗೆ ಗಲಾಟೆ ಮಾಡಿದ್ದೆ, ನೀವು ಪ್ರಧಾನಮಂತ್ರಿ ಪತ್ರ ಬರ್ಕೊಡ್ರಿ ಅಲ್ವ, ಅದೇನು ಮಾಡ್ತೀನಿ ನಾನು ಹೋಗಿ ಹೋದ್ಮೇಲೆ ಅಂತ ನಾನು ಕೇಳ್ತೇನೆ.

0: ಕರೆ ಸಿದ್ಧವಾಗಿದೆ. ಹಲೋ ನಮಸ್ತೆ. ನಮಸ್ತೆ, ನಿಮ್ ಹೆಸರು ಹೇಳಿ.
1: ನಮಸ್ತೆ ಮೇಡಮ್, ನಾನು ಮಹಾಪ್ರಸಿದ್ಧ ಅಂಗಡಿ ಮಹೇಶ್ ಅಂತ ಹೇಳಿ.
0: ಹೇಳಿ ಮಹೇಶ್ ಅವರೇ, ಮಾತನಾಡಿ.
1: ಮೇಡಮ್, ನಾವು ಲಾಸ್ಟ್ ಟೈಮ್ ಹಂಪೆ ಹೊಸಪೇಟೆ ಎಲ್ಲ ಹೋಗಿದ್ವಿ. ಹಂಪೆ ಒಳಗೆ ಇರ್ತಕ್ಕಂಥ ದೇವಸ್ಥಾನ ಎಲ್ಲ ದರ್ಶನ ಮಾಡ್ಕೊಂಡು ಹಂಪೆ ಇದು ಹೊಸಪೇಟೆ ಇದು ಡ್ಯಾಮ್ ಭದ್ರಾ ಡ್ಯಾಮ್ ಅವೆಲ್ಲ ನೋಡ್ಕೊಂಡು ಹಂಪೆ ವಿರ್ಪಕ್ಷ ದೇವಸ್ಥಾನದಾಗೆ ಇದು ಒಂದು ಕಂಬ ಇದೆ, ಪೇಪರ್ ಕಡೆ ಬರುತ್ತೆ ಎಲ್ಲ ಅದೆಲ್ಲ ನೋಡಿ ಬಹಳ ಚೆನ್ನಾಗಿತ್ತು. ಇನ್ನೊಂದು ವಿಚಾರ, ನಮ್ಮ ಫ್ಯಾಮಿಲಿ ಎಲ್ಲ ಹೋಯ್ತು, ಖುಷಿ ಆಯ್ತು. ಎಲ್ಲ ಫ್ಯಾಮಿಲಿ ಹುಡುಗರು ಲಗೇಜ್ ಎಲ್ಲ ಹಂಗಾಗಿ ಲಾಸ್ಟ್ ಅಲ್ಲಿ ಎಲ್ಲ ಕರ್ಕೊಂಡು ಹೋಗಿ ತೋರ್ಸ್ಕೊಂಡು ಹೋದ್ವಿ.
0: ಬಿಸಿಲೆಲ್ಲ ಹೇಗಿತ್ತು ಅಲ್ಲಿ? ಬಿಸಿಲು
1: ಬಿಸಿಲು ಚೆನ್ನಾಗಿತ್ತು ಮೇಡಮ್. ಅಂತ ಬಿಸಿಲು ಎಲ್ಲ ಇತ್ತು, ಎಲ್ಲ ಅಡ್ಡಾಡಿದ್ವು ಅಲ್ಲ ಅಲ್ಲಿ ಹಳೆ ಶಿಲೆಗಳು ಅದೆಲ್ಲ ಬಹಳ ಚೆನ್ನಾಗಿತ್ತು. ದೇವಸ್ಥಾನ ಆಮೇಲೆ ಎಲ್ಲ ನೋಡ್ಕೊಂಡು ಆಮೇಲೆ ಇದು ಹುಡುಗಿ ಹುಲಿಗಮ್ಮ ಅದು ಅದಕ್ಕೂ ಹೋಗಿದ್ವಿ. ಹುಲಿಗಮ್ಮ ದೇವಿ ಅದಕ್ಕೂ ದರ್ಶನ ಮಾಡ್ಕೊಂಡು ಬಂದ್ವಿ. ಎಲ್ಲ ಇದ್ಕೊಂಡು ಪರ್ವ ಅಂದ್ರೆ ಅದು ಮುಗಿಸ್ಕೊಂಡು ಫ್ಯಾಮಿಲಿ ಎಲ್ಲ ಖುಷಿಯಾಗಿ ಬಂದ್ವಿ
0: ಮೇಡಮ್.
1: ಬಹಳ ಚೆನ್ನಾಗಿತ್ತು. ಇದು ಮೇಡಮ್ ಬೇರೆಯವ್ರಿಗೆ ಅವಕಾಶ ಕೊಡ್ರಿ, ಹೇಳ್ಬಾರ್ದು ಬೇರೆಯವ್ರಿಗೆ ಅವಕಾಶ.
0: ಖಂಡಿತ, ಧನ್ಯವಾದ. ಮುಂದಿನ ಕರೆಯ ನಿರೀಕ್ಷಣೆಯಲ್ಲಿ ಗೀತೆಯನ್ನ ಮುಂದುವರೆಸೋಣ.

0: ಪ್ರಸಾರ ಆಗ್ತಾ ಇದೆ. ನೀವು ನೋಡಿದ ಸ್ಥಳ, ಪ್ರವಾಸಿ ಸ್ಥಳಗಳ ಕುರಿತು ಕೇಳುಗರ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ.
1: ಅರೆ ಯಾರ್ರೀ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು

0: ನೀವು ನೋಡಿದ ಸ್ಥಳ ಪ್ರವಾಸಿ ಸ್ಥಳಗಳ ಕುರಿತು ಕೇಳುಗರ ಅನಿಸಿಕೆ ಅಭಿಪ್ರಾಯಗಳನ್ನು ಆಧರಿಸಿದ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಆಕಾಶವಾಣಿ ಚಿತ್ರದುರ್ಗ. ಇದೀಗ ಕೆಲವು ಪ್ರಕಟಣೆಗಳು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಗೊರಕ ಗೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರೆ ಆಯ್ತು ಕಣವ.
5: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
4: ಅದರಿಂದ ಏನಾಯ್ತು ಗೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
6: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ. ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ತರುತ್ತೆ ಕಣಪ್ಪ.
5: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
4: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
7: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ

0: ಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ ನಮ್ಮ ಹೊಣೆಗಾರಿಕೆ.
1: ನಮಸ್ಕಾರ ನಿನಗೆ ಭಾಸ್ಕರ.
2: ಸೂರ್ಯೋದಯದ ಆಹ್ಲಾದ, ಹಕ್ಕಿಗಳ ಕಲರವದ ಇಂಚರ, ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ
1: ನಮನ
2: ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 FM ಭಕ್ತಿಭಾವದ ಧಾರೆ ನಮನ ನಮನ.
3: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45 ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ.
4: ಆಯುರ್ಧಾರ
3: ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.

ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ

ಪ್ರಕಟಣೆಗಳನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 6:05 ಆಗುತ್ತಲಿದೆ. ಇನ್ನು ಕೆಲವೇ ಸೆಕೆಂಡುಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಚಿತ್ರದುರ್ಗ ಎಫ್ಎಂ ಪ್ರಸಾರ ಕೇಂದ್ರ ಎಫ್ಎಂ ಕಂಪನಾಂಕ 102.6 ಮೆಗಾಹೆರ್ಟ್ಸ್ಗಳು. ಸಮಯ 6:10:20.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳತ್ತ ಒಂದು ಪಕ್ಷಿ ನೋಟ. ಕೆಳಗರೆ ಇನ್ನು ಮುಂದೆ 6:15 ನಮ್ಮ ನಿಲಯದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ತಾಲೂಕು ಅಲಗವಾಡಿ ಗ್ರಾಮದ ಲಕ್ಕಮ್ಮ ಮತ್ತು ಸಂಗಡಿಗರಿಂದ ಕೊರವಂಜಿ ಪದ. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕೃಷಿರಂಗ. ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮಾವಿನ ಬೆಳೆಯಲ್ಲಿ ನೀರು ಹಾಗೂ ಪೋಷಕಾಂಶಗಳ ನಿರ್ವಹಣೆ ಕುರಿತು ಹಿರಿಯೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ಹಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗರಾಜ ಕುಸಗೂರು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ಭಾಷಣ ಸ್ತ್ರೀ ಸಂವೇದನೆ. ಈ ಕುರಿತು ಡಾಕ್ಟರ್ ರಾಜಶ್ರೀ ಕಲ್ಲೂರಕರ್ ಅವರಿಂದ ಭಾಷಣ. ಇದು ರಾಯಚೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 8:00 ಇಂದು ಬೆಳಿಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರು ಪ್ರಸಾರ ಬಿತ್ತರವಾಗಲಿದೆ. 8:45 ಕನ್ನಡ ಚಿತ್ರಗೀತೆಗಳು, ಕ್ಷಮಿಸಿ, 8:30 ಕನ್ನಡ ಚಿತ್ರಗೀತೆಗಳು, 8:45 ವಚನಗಳು, 9:15

0: ಕೆ ಭಾವಗೀತೆಗಳು 9:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಭಾರತದಾದ್ಯಂತ ವಿಸ್ತರಿಸುತ್ತಿರುವ ಮಂಗಳೂರಿನ ಬೆಳ್ತಂಗಡಿಯ ಸಿರಿ ಕೈಗಾರಿಕಾ ಘಟಕ ಕಾರ್ಯಕ್ರಮದಲ್ಲಿ ಭಾರತದ ಘನತೆವೆತ್ತ ಉಪರಾಷ್ಟ್ರಪತಿಗಳು ಭಾಗವಹಿಸಲಿದ್ದು ಈ ಕಾರ್ಯಕ್ರಮದ ಬಾನುಲಿ ಪ್ರಸಾರ ಬಿತ್ತರವಾಗಲಿದೆ. ಇನ್ನು 9:45ಕ್ಕೆ ಕನ್ನಡ ಚಿತ್ರಗೀತೆಗಳು ನಮ್ಮ ನಿಲಯದಿಂದ 10 ಗಂಟೆಯಿಂದ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಬಿತ್ತರವಾಗಲಿದೆ. ಇವಿಷ್ಟು ಈ ಸಂಜೆಯ ಚಂದ್ರವಳ್ಳಿ ಪ್ರಸಾರದ ಕಾರ್ಯಕ್ರಮಗಳಾದರೆ ನಾಳೆ ದುರ್ಗೋದಯ ಪ್ರಸಾರದಲ್ಲಿ ಮುಂಜಾನೆ 6:10ಕ್ಕೆ ನಮ್ಮ ನಿಲಯದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ, ನಮನ 6:30ಕ್ಕೆ ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಡಾಕ್ಟರ್ ಗಿರಿಜಾಪತಿ ಎನ್ಎಂ ಅವರಿಂದ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 6:35ಕ್ಕೆ ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಯೊಂದು ಬಿತ್ತರವಾಗಲಿದೆ. 6:40ಕ್ಕೆ ರೈತರಿಗೆ ಸಲಹೆ. 6:45ಕ್ಕೆ ಭಾವಗೀತೆಯೊಂದನ್ನು ಆಲಿಸುವಿರಿ. 6:50ಕ್ಕೆ ಆರೋಗ್ಯ ಬಿಂದು, ವಿಷಯ ತುಪ್ಪದ ಉಪಯೋಗ, ಭಾಗವಹಿಸುತ್ತಾರೆ ಶೋಭಾ ಜಿ ಹಿರೇಮಠ. 6:55ಕ್ಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು. 7 ಗಂಟೆಗೆ ದಿನಚರಿ. 7:15ಕ್ಕೆ ಭಾವತರಂಗ. 7:45ಕ್ಕೆ ಆಯುರ್ಧಾರ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಡಾಕ್ಟರ್ ಸುನೀತಾ. ಪ್ರಾಯೋಜಕರು ಆಯುಷ್ ಇಲಾಖೆ ಚಿತ್ರದುರ್ಗ. 7:30ಕ್ಕೆ ಕನ್ನಡ ಚಿತ್ರಗೀತೆಗಳು. 8:30ಕ್ಕೆ ಬಾಳ ಬುದ್ಧಿಯ ನೆನಪು ಹಿರಿಯ ನಾಗರಿಕರ ಕಾರ್ಯಕ್ರಮ. 9:05ಕ್ಕೆ ನಲ್ನುಡಿ ಬದುಕಿಗೊಂದು ಹಿತ ನುಡಿ ಬಿದರಹಳ್ಳಿ ಕೃಷ್ಣಮೂರ್ತಿಯವರಿಂದ. 9:10ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 9:30ಕ್ಕೆ ಕನ್ನಡ ಚಿತ್ರಗೀತೆಗಳು. 10 ಗಂಟೆಗೆ ಹಲೋ ಕೇಳುಗರೆ ನೇರ ಫೋನಿನ ಕಾರ್ಯಕ್ರಮ ನಮ್ಮ ವಿಷಯಕ್ಕೆ ನಿಮ್ಮ ಮಾತು. 11 ಗಂಟೆಗೆ ಜನಪದ ಗೀತೆಗಳು. 11:25ಕ್ಕೆ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. 11:30ಕ್ಕೆ ನದಿಗಳು ಅಥವಾ ಜಲಪಾತಗಳ ಬಗ್ಗೆ ತಿಳಿಯಲಿದ್ದೀರಿ ಮಾಹಿತಿ ಕಣಜ ಕಾರ್ಯಕ್ರಮದಲ್ಲಿ. ಇನ್ನು ನಾಳೆ ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 12:05ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ. ಸ್ವೀಡನ್ನಿನ ಕನ್ನಡತಿ ಡಾಕ್ಟರ್ ಮಂಜುಳಾ ದೇಶಪಾಂಡೆ ಅವರೊಂದಿಗೆ ಮಾತುಕತೆ. ಮಾತುಕತೆಯಲ್ಲಿ ಮಂಜುಳಾ ಪುರಾಣಿಕ್ ಜೊತೆಯಾಗಲಿದ್ದಾರೆ. ಇದು ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಜೀರ್ಣಾಂಗ ಆರೋಗ್ಯ ದಿನದ ಸಂದರ್ಭದಲ್ಲಿ ದಿನದ ಮಹತ್ವ, ಧ್ಯೇಯವಾಕ್ಯ ಹಾಗೂ ಜೀರ್ಣಾಂಗದ ಆರೋಗ್ಯ, ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಯ ಜೀರ್ಣಾಂಗ ವ್ಯೂಹ ತಜ್ಞರಾದ ಡಾಕ್ಟರ್ ಸತೀಶ್ ರಾವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಬೇಂದ್ರೆ ಮಂಜುನಾಥ್. ಇದು ಮೈಸೂರು ಆಕಾಶವಾಣಿ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಕುರಿತ ಮಾಹಿತಿ ಕೇಳುವಿರಿ ಡಾಕ್ಟರ್ ಜೆಎಂ ಚಂದನ್ ಅವರಿಂದ. ಇದು ಧಾರವಾಡ ಆಕಾಶವಾಣಿ ಕೇಂದ್ರದ ಕೊಡುಗೆ. 1:20ಕ್ಕೆ ನಮ್ಮ ನಿಲಯದಿಂದ ಉಲ್ಲಾಸ ಕಾರ್ಯಕ್ರಮ. 2:40ಕ್ಕೆ ವಿಷಯಾಧಾರಿತ ಕನ್ನಡ ಚಿತ್ರಗೀತೆಗಳು. 3 ಗಂಟೆಯಿಂದ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇನ್ನು ನಾಳೆ ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5 ಗಂಟೆಗೆ ನಮ್ಮ ನಿಲಯದಿಂದ ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮ. 5:30ಕ್ಕೆ ಯುವ ತರಂಗ. ಭರತನಾಟ್ಯ ಕಲಾವಿದೆ ಡಾಕ್ಟರ್ ಮನಸ್ವಿ ಕೌಶಿಕ್ ಅವರೊಂದಿಗೆ ಸಂದರ್ಶನ. 6:15ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಳ್ಳಕೆರೆ ತಾಲೂಕು ದೇವರ ಮರಿಕುಂಟೆ ಗ್ರಾಮದ ಎಂಎಸ್ ಬಸಣ್ಣ ಹಾಗೂ ಸಂಗಡಿಗರಿಂದ ತತ್ವಪದ. 6:30ಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. ನಮ್ಮ ನಿಲಯದಿಂದ 6:51ಕ್ಕೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ವಿಷಯ ಜೂನ್ 5 ವಿಶ್ವ ಪರಿಸರ ದಿನ. ಭಾಗವಹಿಸುತ್ತಾರೆ ಎಂ ಶೋಭಾ ಆದರಿಕಟ್ಟೆ, ಪಿಎಂ ಸುಮಾ ಆನಿವಾಳ, ಸಿ ಹೇಮಲತಾ ಹಾಗೂ ಹೆಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಪ್ರಾಯೋಜಕರು ಚಿತ್ರದುರ್ಗದ ಕೃಷಿ ಇಲಾಖೆ. 7:45ಕ್ಕೆ ಹಿಂದಿ ಚಿತ್ರಗೀತೆಗಳು. 8 ಗಂಟೆಗೆ ಜನರಂಜಿನಿ ಪಾತ್ರಾಧಾರಿತ ಕೇಳುಗರ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 8:45ಕ್ಕೆ ವಚನಗಳು. 9:15ಕ್ಕೆ ಭಾವಗೀತೆಗಳು. 9:30ಕ್ಕೆ ನಮ್ಮ ನಿಲಯದಿಂದ ನಾಟಕ ಶೂದ್ರ ತಪಸ್ವಿ, ರಚನೆ ಕುವೆಂಪು, ನಿರ್ದೇಶನ ಡಿಎಸ್ ನಾಗಭೂಷಣ್. 10 ಗಂಟೆಯಿಂದ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇವಿಷ್ಟು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಬಿತ್ತರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಚಿತ್ರದುರ್ಗ. ನಮ್ಮ ಮುಂದಿನ ಕಾರ್ಯಕ್ರಮಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ಹಿಂಗ್ಯಾಕ ಯವ್ವ ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: अब टेलीलॉ के माध्यम से न सिर्फ घर बैठे मुफ्त कानूनी सलाह ले सकते हैं बल्कि अनुभवी वकीलों से कोर्ट में कानूनी सहायता भी पा सकते हैं।
1: तो डाउनलोड करें आज ही टेलीलॉ फॉर सिटीजंस मोबाइल ऐप अथवा लॉगिन करें www.tele-law.in या अपने नजदीकी CSE सेंटर से संपर्क करें। न्याय विभाग भारत सरकार द्वारा जनहित में जारी।
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ಇದೀಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಚಿತ್ರದುರ್ಗ ತಾಲೂಕು ಅಲಗವಾಡಿ ಗ್ರಾಮದ ಲಕ್ಕಮ್ಮ ಮತ್ತು ಸಂಗಡಿಗರಿಂದ ಕೊರವಂಜಿ ಪದ.

ಚಿತ್ರದುರ್ಗ ತಾಲೂಕು ಅಲಗವಾಡಿ ಗ್ರಾಮದ ಲಕ್ಕಮ್ಮ ಮತ್ತು ಸಂಗಡಿಗರಿಂದ ಕೊರವಂಜಿ ಪದ ಕೇಳಿದಿರಿ. ಇದಾಗಿತ್ತು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ. ಸಮಯ 6:30 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಜ್ಞಾನದ ಮುನ್ನಡೆ ಕೇಳಿಬರಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಶ್ಯಾಮ ವಿ ಅವರಿಂದ.
1: ನಮ್ಮ ಆಕಾಶವಾಣಿ ಮತ್ತು ವಿಜ್ಞಾನದ ಸಾಂಗತ್ಯಕ್ಕೆ 90 ವರ್ಷದ ಸಂಭ್ರಮ.
2: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ,
1: ವಸ್ತುನಿಷ್ಠತೆಗೆ ಅನ್ವರ್ಥವಾಗಿರುವ ವಿಜ್ಞಾನವನ್ನ ಜನಸಮುದಾಯಕ್ಕೆ ತಲುಪಿಸುತ್ತಾ 90 ವರ್ಷಗಳಿಂದಲೂ ಸಾರ್ಥಕತೆ ಮೆರೀತಾ ಇರೋ ಆಕಾಶವಾಣಿಗೊಂದು ಅಭಿನಂದನೆ ತಿಳಿಸ್ತಾ, ಇಲ್ಲಿ ಯಾವ ಸತ್ಯಾಸತ್ಯತೆಯ ಪರಾಮರ್ಶೆ ನಡೀತಾ ಇದೆ ಅನ್ನೋದನ್ನ ಗಮನಿಸೋಣ. ಒಮ್ಮೆ ಮಾವಿನ ಮರಗಳು ಹೂ ಬಿಟ್ರೆ ಅಥವಾ ಬೇವಿನ ಮರಗಳು ಚಿಗುರಲು ಪ್ರಾರಂಭಿಸಿದ್ರೆ ಸಾಕು, ಸುತ್ತಮುತ್ತಲಿನ ಸರಿಸುಮಾರು ಎಲ್ಲಾ ಮಾವಿನ ಮರಗಳು ಹೂ ತಳೆದಿರುತ್ತವೆ ಅಥವಾ ಬೇವಿನ ಮರಗಳು ಚಿಗುರಿರುತ್ತವೆ. ಇದಕ್ಕೆ ಹಲವಾರು ಕಾರಣಗಳಿರುತ್ತವೆ. ಮುಖ್ಯವಾಗಿ ತಾಪಮಾನ, ಮಳೆಯ ಪ್ರಮಾಣ, ಎಲ್ಲರಿಗೂ ಗೊತ್ತಿರುವಂತೆ ಋತುಮಾನ. ಆದ್ರೆ ಇಲ್ಲಿ ನಾವು ಒಂದೊಂದೇ ಪ್ರಭೇದವನ್ನ ಬೇರೆಯಾಗಿ ನೋಡಲು ಸಾಧ್ಯವಿಲ್ಲವಲ್ವೇ? ಇಲ್ಲಿ ಅನೇಕ ಬಿಂದುಗಳು ಸೇರಿತಾನೆ ಸಿಂಧುವಾಗಲು ಸಾಧ್ಯ. ಎಲ್ಲಾ ಪ್ರಭೇದಗಳು ಜೈವಿಕ ಅಜೈವಿಕ ಸಂಗತಿಗಳು ಸೇರಿ ಒಂದು ಪರಿಸರ ವ್ಯವಸ್ಥೆಯಾಗಿರುತ್ತೆ. ಹಾಗಾಗಿ ಭೌತಿಕವಾಗಿ 100 ಮಾರು ದೂರವಿದ್ರೂ ಒಂದು ಮರ ಮತ್ತೊಂದರೊಂದಿಗೆ ಮಾತಾಡ್ತಾ ಇರುತ್ತೆ. ಯಾವುದೇ ಫೋನ್ ಇಲ್ಲದೆ, ಇಮೇಲ್ ಇಲ್ಲದೆ, ತನ್ನ ವೈರ್ಲೆಸ್ ತಂತ್ರಜ್ಞಾನದ ಮುಖಾಂತರ, ಅಂದ್ರೆ ರಾಸಾಯನಿಕ ಸಂದೇಶಗಳ ಮೂಲಕ. ಸಂದರ್ಭಕ್ಕೆ ತಕ್ಕ ಹಾಗೆ ಸಸ್ಯಗಳು, ಕೀಟಗಳು, ಸೂಕ್ಷ್ಮಾಣು ಜೀವಿಗಳು, ಅಷ್ಟೇ ಏಕೆ, ನಾವು ಕೂಡ ರಾಸಾಯನಿಕಗಳ ಮೂಲಕ ಸಂದೇಶಗಳನ್ನ ರವಾನಿಸುತ್ತೇವೆ. ಇದನ್ನ ಅನೇಕ ಸಂಶೋಧನೆಗಳು ದೃಢಪಡಿಸಿವೆ. ತನ್ನ ಹೂವಲ್ಲಿನ ಪರಾಗ ತನ್ನದೇ ಪ್ರಭೇದದ ಮತ್ತೊಂದು ಸಸ್ಯದ ಹೂವನ್ನ ತಲುಪೋಕೆ ಅಂಚೆಯಣ್ಣನ ಹಾಗೆ ಸಹಾಯ ಮಾಡೋ ಪರಾಗಸ್ಪರ್ಶಕ ಜೇನುನೊಣಕ್ಕೋ ಪುಟಾಣಿ ಸೂರಕ್ಕಿಗೋ ರಾಸಾಯನಿಕಗಳನ್ನೊಳಗೊಂಡ ಪರಿಮಳದ ಮೂಲಕವೇ ತಾನೇ ಸಸ್ಯವೊಂದು ಆಹ್ವಾನಿಸುತ್ತೆ. ಅಥವಾ ದುರ್ವಾಸನೆಯನ್ನ ಸೂಸುವ ರಾಸಾಯನಿಕಗಳನ್ನ ಹೊರಹಾಕಿ ತನ್ನನ್ನು ತಾನು ಬೇಟೆ

0: ಆಡೋ ಪ್ರಾಣಿಗಳಿಂದ ಕಾಪಾಡಿಕೊಳ್ಳೋಕೆ ಸಸ್ಯಗಳು ಪ್ರಾಣಿಗಳು ಪ್ರಯತ್ನ ಪಡುತ್ತವೆ. ಇಂತಹ ಉದಾಹರಣೆಯ ಪಟ್ಟಿ ದೊಡ್ಡದೇ ಇದೆ. ಇಲ್ಲಿ ರಾಸಾಯನಿಕ ಅಂಶಗಳ ಜೊತೆ ಭೌತಿಕ ಯಾಂತ್ರಿಕ ಅಂಶಗಳು ಮುಖ್ಯವಾಗುತ್ತವೆ ಅನ್ನೋದನ್ನ ಬಾಂಬೆಯ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ವಿಜ್ಞಾನಿಗಳು ಸಾಬೀತುಪಡಿಸಿದ್ದಾರೆ. ಪ್ರೊಫೆಸರ್ ಅಭಿಜಿತ್ ಮಜುಂದಾರ್ ಮತ್ತು ಅವರ ತಂಡದ ಸಂಶೋಧಕರು ಆಕರ ಕೋಶಕಗಳ ಭವಿಷ್ಯ ಮತ್ತು ಯಾಂತ್ರಿಕ ಅಂಶಗಳ ನಡುವಿನ ಸಂಬಂಧವನ್ನ ವಿಶದವಾಗಿ ವಿವರಿಸಿದ್ದು ರಿಸರ್ಚ್ ಮ್ಯಾಟರ್ಸ್ ಜಾಲತಾಣದಲ್ಲಿ ಪ್ರಕಟವಾಗಿದೆ. ಇಲ್ಲಿಯವರೆಗೂ ಕೇವಲ ರಾಸಾಯನಿಕ ಅಂಶಗಳೇ ನಿರ್ಧಾರಕ ಎಂದು ನಂಬಿದ್ದ ವಿಜ್ಞಾನ ಲೋಕಕ್ಕೆ ಇದೊಂದು ಅಚ್ಚರಿದಾಯಕ ಪಾಠವಾಗಿದೆ. ನಮ್ಮ ದೇಹದಲ್ಲಿನ ಒಂದೊಂದು ಅಂಗಕ್ಕೂ ಹಲವು ಬಗೆಯ ಜೀವಕೋಶಗಳು ಬೇಕಲ್ವೇ? ಕಣ್ಣೊಳಗಿನ ಬಗೆ ಬಗೆಯ ಜೀವಕೋಶಗಳು ಕರುಳಲ್ಲಿರುವ ಜೀವಕೋಶಗಳಂತೆ ಇರಲು ಸಾಧ್ಯವಿಲ್ಲ. ಹಾಗೆ ಮೆದುಳಿನಲ್ಲಿರೋ ಜೀವಕೋಶಗಳು ಶ್ವಾಸಕೋಶದಲ್ಲಿರೋ ಜೀವಕೋಶಗಳಂತೆ ಇರಲು ಸಾಧ್ಯವಿಲ್ಲ. ಇವುಗಳ ರಚನೆ ಕಾರ್ಯವೈಖರಿ ಎಲ್ಲವೂ ವಿಶಿಷ್ಟ ಮತ್ತು ಅನನ್ಯ. ಆದ್ರೆ ಒಂದು ಜೀವಕೋಶ ಸತ್ತರೆ ಅದರ ಜಾಗದಲ್ಲಿ ಮತ್ತೊಂದು ಬರಲೇಬೇಕು. ಅಥವಾ ಮಗುವೊಂದು ವಯಸ್ಕನಾಗುತ್ತಾ ಸಾಗಿದಾಗ ದೇಹ ಬೆಳೆದಂತೆ ಜೀವಕೋಶಗಳ ಸಂಖ್ಯೆಯಲ್ಲೂ ಹೆಚ್ಚಳ ಆಗಬೇಕು. ಅದಕ್ಕಾಗಿಯೇ ಸ್ಟೆಮ್ ಸೆಲ್ಸ್ ಅಂದರೆ ಆಕರ ಕೋಶಗಳು ಹೊಸ ಜೀವಕೋಶಗಳಿಗೆ ಜನ್ಮ ನೀಡುತ್ತವೆ. ಅಥವಾ ತಾವೇ ಮೆದುಳಿನ ಜೀವಕೋಶವಾಗಿಯೋ ಕರುಳಿನ ಜೀವಕೋಶವಾಗಿಯೋ ಅವಶ್ಯಕತೆಗೆ ತಕ್ಕಂತೆ ರೂಪ ತಳೆದು ಗಮ್ಯ ಕೇಂದ್ರದ ಭಾಗ ಆಗುತ್ತವೆ. ಮತ್ತಷ್ಟು ಸರಳವಾಗಿ ಹೇಳಬೇಕೆಂದ್ರೆ ಆಕರ ಕೋಶಗಳು ಕಲಿಸಿದ ಮೈದಾ ಹಿಟ್ಟಿನಂತೆ. ಅದರಿಂದ ಹೋಳಿಗೆಯೂ ಮಾಡಬಹುದು, ಪೂರಿಯ ರೂಪವನ್ನು ನೀಡಬಹುದು, ಕರಿಗಡುಬು ಮಾಡಬಹುದು, ಬೇಕರಿಯ ಸಕಲ ಉತ್ಪನ್ನಗಳನ್ನೂ ಮಾಡಬಹುದು ಅಲ್ವೇ? ಹಾಗೆ ಈ ಆಕರ ಕೋಶಗಳು ಯಾವ ಅಂಗವನ್ನು ಸೇರಿ ಯಾವ ರೂಪ ಮತ್ತು ಗುಣಲಕ್ಷಣವನ್ನ ಪಡೆಯಬೇಕು ಅನ್ನೋದನ್ನ ರಾಸಾಯನಿಕ ಅಂಶಗಳು ನಿರ್ದೇಶಿಸುತ್ತವೆ ಅಂತ ತಿಳಿಯಲಾಗಿತ್ತು. ಆದರೆ ಅಜಿತ್ ಮಜುಂದಾರ್ ಮತ್ತು ತಂಡದ ವಿಜ್ಞಾನಿಗಳು ಸಾಬೀತುಪಡಿಸಿರೋ ಹಾಗೆ ಜೀವಕೋಶವು ತನ್ನ ಸುತ್ತಮುತ್ತಲಿನ ಮೇಲ್ಮೈಯ ವಿನ್ಯಾಸ, ಹಿಗ್ಗುವಿಕೆ, ಕುಗ್ಗುವಿಕೆ, ಬಿಗಿತ ಇಂತಹ ಅನೇಕ ಯಾಂತ್ರಿಕ ಭೌತಿಕ ಅಂಶಗಳ ಆಧಾರದ ಮೇಲೂ ತನ್ನ ಭವಿಷ್ಯವನ್ನ ತೀರ್ಮಾನಿಸುತ್ತವೆ. ಈ ಹೊಸ ಹೊಳಹು ಅಂಗಾಂಶ ಇಂಜಿನಿಯರಿಂಗ್ ಕ್ಯಾನ್ಸರ್ ಸಂಶೋಧನೆಗೆ ಹೊಸ ದಿಕ್ಕು ತೋರಿದೆ ಎನ್ನಬಹುದು.
1: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ.
2: ಕ್ಷಮಾವಿ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ.

0: ಆಕಾಶವಾಣಿ ಚಿತ್ರದುರ್ಗ. ಸಮಯ 6:35 ಈಗ ಸೇವಾ ಮಾಹಿತಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಸೇವಾ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 6:37 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳಿಬರಲಿದೆ. ಬಳಿಕ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಗಳ ನಂತರ ನಮ್ಮ ನಿಲಯದಿಂದ 6:51 ಕಿಸಾನ್ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಕೇಳಿಬರಲಿದೆ.

0: ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐ ಎನ್ ಅಲ್ಲಿ.
1: ಹೇಳಿ ಹೇಳಿ ಸಾಕಾಯ್ತು.
2: ಏನಾಯ್ತು?
1: ಹೊಸ ಕಿಡ್ ಬ್ಯಾಗ್ ಬೇಕಿತ್ತು.
2: ಮೊದ್ಲು ಕ್ಯಾಪ್ಟನ್ಗೆ ಹೇಳು.

0: ಹೇಳಿ ಹೇಳಿ ಸಾಕಾಯ್ತು.
1: ಏನಾಯ್ತು?
0: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
1: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
0: ಕರೆಕ್ಟ್.
1: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಂಕ್.
2: RBI ಹೇಳುತ್ತೆ,
3: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್.

0: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ.
1: ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು.
0: ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ.
1: ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು.
0: ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ
0: ಸಂಗೀತ ನಿರ್ದೇಶಕರು
1: ಹಿನ್ನೆಲೆ ಗಾಯಕರು
0: ಚಿತ್ರಸಾಹಿತಿಗಳು
1: ವಾದ್ಯ ಸಂಗೀತಗಾರರು
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಜಲಮೂಲಗಳನ್ನು ಹಾಗೂ ಜೀವ ವೈವಿಧ್ಯಗಳನ್ನು ಸಂರಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಜನತೆಗೆ ಕರೆ. ರೈಲ್ವೆ ಗೇಟ್ಗಳಲ್ಲಿ ಇತರ ವಾಹನ ಕಾಯುವುದನ್ನು ತಪ್ಪಿಸಲು ಪರ್ಯಾಯ ವ್ಯವಸ್ಥೆ, ರೈಲ್ವೆ ಸಚಿವ ವಿ ಸೋಮಣ್ಣ. ರಾಜ್ಯಾದ್ಯಂತ ನಾಳೆ ಶಾಲೆ ಪುನರಾರಂಭ, ಹೊಸ ಶೈಕ್ಷಣಿಕ ವರ್ಷದ ಶಾಲಾ ದಾಖಲಾತಿಗೆ ಉಪಕ್ರಮ. ಬಾನುಲಿಯಿಂದ ಸುಸಂಸ್ಕೃತ ಮನಸ್ಸುಗಳ ನಿರೂಪಣೆ, ಆಕಾಶವಾಣಿ 90 ವರ್ಷ ಸಂಭ್ರಮಾಚರಣೆಯಲ್ಲಿ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರ ಅಭಿಮತ. ಮುಂಗಾರು ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನದಿ ಮತ್ತು ಸಮುದ್ರ ಆಧಾರಿತ ಮನರಂಜನಾ ಚಟುವಟಿಕೆಗಳಿಗೆ ನಾಳೆಯಿಂದ 3 ತಿಂಗಳ ನಿಷೇಧ. ಟಿ20 ಕ್ರಿಕೆಟ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟಾನ್ಸ್ ನಡುವೆ ಐಪಿಎಲ್ ಕಪ್ಗಾಗಿ ಇಂದು ಹಣಾಹಣಿ. ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಬಿಗಿ ಬಂದೋಬಸ್ತ್. ನೀರಿನ ಮೂಲಗಳನ್ನು ಪ್ಲಾಸ್ಟಿಕ್ ಹಾಗೂ ಇನ್ನಿತರ ತ್ಯಾಜ್ಯ ವಸ್ತುಗಳಿಂದ ಮುಕ್ತಗೊಳಿಸುವಂತೆ ಹಾಗೂ ಜೀವ ವೈವಿಧ್ಯ ಕಾಪಾಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಇಂದು ಜನತೆಗೆ ಕರೆ ನೀಡಿದ್ದಾರೆ. ಭಾರತೀಯರಲ್ಲಿ ಖಗೋಳ ವಿಜ್ಞಾನದ ಬಗ್ಗೆ ಇರುವ ವಿಶೇಷ ಆಕರ್ಷಣೆಯನ್ನು ಪ್ರಸ್ತಾಪಿಸಿರುವ ಪ್ರಧಾನಿಯವರು, ಬೆಂಗಳೂರು ಆಸ್ಟ್ರಾನಮಿಕಲ್ ಸೊಸೈಟಿ ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನ ಆರಂಭಿಸಿದೆ. ಇಲ್ಲಿ ವೀಕ್ಷಣಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಖಗೋಳ ಮಂಡಲ್ ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ನಾವೀನ್ಯತಾ ಕಾರ್ಯಕ್ರಮವನ್ನು ಆರಂಭಿಸಿದೆ ಎಂದು ಮನದಾಳದ ಮಾತಿನಲ್ಲಿ ತಿಳಿಸಿದ್ದಾರೆ. ರೈಲ್ವೆ ಗೇಟ್ಗಳಲ್ಲಿ ರಸ್ತೆ ವಾಹನ ಪ್ರಯಾಣಿಕರು ಕಾಯುವುದನ್ನು ತಪ್ಪಿಸಲು ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಅವರು ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಪಟ್ಟಣದಲ್ಲಿ ಅಜ್ಜಂಪುರ ನಾಗವಂಗಲ ರಸ್ತೆ ರೈಲ್ವೆ ರಸ್ತೆ ಮೇಲ್ಸೇತುವೆ ಹಾಗೂ ಬೀರೂರು ಪಟ್ಟಣದಲ್ಲಿ ರೈಲ್ವೆ ಕೆಳಸೇತುವೆ ನಿರ್ಮಾಣದ ನೂತನ ಕಾಮಗಾರಿಗೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದರು. ದೇಶದಲ್ಲಿ ರೈಲ್ವೆ ಎಲ್ಸಿ ಗೇಟ್ಗಳನ್ನು ತೆರವು ಮಾಡಿ ಮೇಲ್ಸೇತುವೆ ಕೆಳಸೇತುವೆ ನಿರ್ಮಿಸುವ ಕಾರ್ಯ ಮಾಡಲಾಗುತ್ತಿದೆ. ಈ ರೀತಿ ಗೇಟ್ಗಳ ಬದಲು ಸೇತುವೆಗಳನ್ನು ಮಾಡುವುದರಿಂದ ವಾಹನ ಸವಾರರು ರೈಲ್ವೆ ಗೇಟುಗಳಲ್ಲಿ ಕಾಯುವುದು ತಪ್ಪುತ್ತದೆ ಎಂದ ಅವರು, ಈಗಾಗಲೇ 707 ಕಾಮಗಾರಿ ಪೂರ್ಣಗೊಳಿಸಲಾಗಿದ್ದು ಪ್ರಸ್ತುತ 400ಕ್ಕೂ ಹೆಚ್ಚು ರೈಲ್ವೆ ಸೇತುವೆ ಕಾಮಗಾರಿಗಳು ನಡೆಯುತ್ತಿವೆ ಎಂದರು.

0: ದೇಶದ 60ಕ್ಕೂ ಹೆಚ್ಚು ರೈಲು ನಿಲ್ದಾಣಗಳನ್ನು ಉನ್ನತೀಕರಣ ಮಾಡಲಾಗುತ್ತಿದ್ದು ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣವನ್ನು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೇಲ್ದರ್ಜೆಗೆ ಏರಿಸಲಾಗುತ್ತಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕರು, ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯಾದ್ಯಂತ ನಾಳೆ ವಿದ್ಯುಕ್ತವಾಗಿ ಶಾಲೆಗಳು ಪುನರಾರಂಭಗೊಳ್ಳಲಿದ್ದು, ಹೊಸ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳ ಶಾಲಾ ದಾಖಲಾತಿಗಾಗಿ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಶಾಲೆಗೆ ಆಗಮಿಸುವ ಮಕ್ಕಳಿಗೆ ಗುಲಾಬಿ ಹೂವು ಮತ್ತು ಚಾಕ್ಲೇಟ್ ನೀಡಿ ಆತ್ಮೀಯವಾಗಿ ಸ್ವಾಗತಿಸಲು ಸಕಲ ಸಿದ್ದತೆ ಕೈಗೊಳ್ಳಲಾಗಿದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮೋಹನ ದಂಡಿನ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಒಟ್ಟು 1120 ಪ್ರಾಥಮಿಕ ಹಾಗೂ 163 ಪ್ರೌಢಶಾಲೆಗಳಿದ್ದು, ಈಗಾಗಲೇ ಶಾಲೆಗಳ ಪ್ರಾಂಗಣ ಸ್ವಚ್ಛಗೊಳಿಸಲಾಗಿದ್ದು ಸಿಂಗಾರಗೊಳಿಸಲಾಗಿದೆ. ಪ್ರವೇಶ ದಾಖಲಾತಿ ಪ್ರಕ್ರಿಯೆ ಜೂನ್ ಪೂರ್ತಿ ನಿರಂತರವಾಗಿ ನಡೆಯಲಿದೆ. ಜೊತೆಗೆ ಶಿಕ್ಷಕರು ಮನೆ ಮನೆಗೆ ತೆರಳಿ ಮಕ್ಕಳನ್ನು ಶಾಲೆಗೆ ದಾಖಲಿಸುವಂತೆ ಪಾಲಕರ ಮನವೊಲಿಸಲಿದ್ದಾರೆ ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಶಾಲಾ ಹಬ್ಬವನ್ನು ಆಚರಿಸುವ ಮೂಲಕ ಶಾಲೆಗಳನ್ನು ಆರಂಭಿಸಲಾಗುವುದೆಂದು ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ರಮೇಶ್ ತಿಳಿಸಿದ್ದಾರೆ. ಎಲ್ಲಾ ಶಾಲೆಗಳಲ್ಲಿ ನಾಳೆ ಶಾಲಾ ಹಬ್ಬವನ್ನು ಆಚರಿಸಿ ಮಕ್ಕಳನ್ನು ಶಾಲೆಗೆ ಸ್ವಾಗತಿಸಲಾಗುವುದು. ಪೋಶೆಟ್ಟಿಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸರ್ಕಾರಿ ಶಾಲೆಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳನ್ನು ಶಾಲೆಗಳಿಗೆ ಆಹ್ವಾನಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬಾನುಲಿ ಒಂದು ಆಪ್ತ ಮಾಧ್ಯಮವಾಗಿದ್ದು ಅದು ನಿರಂತರವಾಗಿ ಸುಸಂಸ್ಕೃತ ಮನಸ್ಸುಗಳನ್ನು ರೂಪಿಸಿದೆ ಎಂದು ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಹೇಳಿದ್ದಾರೆ. ಬೆಂಗಳೂರು ಆಕಾಶವಾಣಿ ನಿನ್ನೆ ಗಾಯನ ಸಮಾಜದಲ್ಲಿ ಏರ್ಪಡಿಸಿದ್ದ ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯಲ್ಲಿ ಮಾತನಾಡಿದ ಅವರು, ಬಾನುಲಿ ಜನಮಾನಸದಲ್ಲಿ ಬೇರೂರಿರುವ ಪ್ರಬಲ ಮಾಧ್ಯಮವಾಗಿದ್ದು ಅತಿ ಹೆಚ್ಚು ಜನರಿಗೆ ತಲುಪುತ್ತಿದೆ. ಆಕಾಶವಾಣಿಯಲ್ಲಿ ಮನಸ್ಸನ್ನು ಅರಳಿಸುವ ಕಾರ್ಯಕ್ರಮಗಳು ಪ್ರಸಾರವಾಗುವುದರಿಂದ ಈ ಮಾಧ್ಯಮ ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ. ಅದರಲ್ಲೂ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ ಕಾರ್ಯಕ್ರಮದಿಂದ ಇದರ ವ್ಯಾಪ್ತಿ ಮತ್ತಷ್ಟು ಹೆಚ್ಚಾಯಿತು ಎಂದು ಹೇಳಿದರು. ಉದ್ಘಾಟನಾ ಸಮಾರಂಭದಲ್ಲಿ ಬೆಂಗಳೂರು ಗಾಯನ ಸಮಾಜದ ಅಧ್ಯಕ್ಷ ಡಾಕ್ಟರ್ ಪ್ರಸಾದ್, ಬೆಂಗಳೂರು ಆಕಾಶವಾಣಿಯ ಉಪಮಹಾನಿರ್ದೇಶಕ ಸಂಜೀವ್, ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಎಎಸ್ ಶಂಕರನಾರಾಯಣ ಪಾಲ್ಗೊಂಡಿದ್ದರು. ಸಾರಸ್ವತ ಸಿಂಚನ ಗೋಷ್ಠಿಯಲ್ಲಿ ಡಾಕ್ಟರ್ ಬಸವರಾಜ ಸಾದರ ಆಕಾಶವಾಣಿ ಸಾಹಿತ್ಯ ಕುರಿತು, ಡಾಕ್ಟರ್ ಎನ್ ರಘು ಆಕಾಶವಾಣಿ ಸಂಗೀತದ ಬಗ್ಗೆ ಹಾಗೂ ಡಾಕ್ಟರ್ ಎಂಎಸ್ ವಿದ್ಯಾ ಆಕಾಶವಾಣಿ ನಾಟಕಗಳ ಕುರಿತು ಮಾತನಾಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಗಾರು ಹಂಗಾಮಿನಲ್ಲಿ ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನದಿ, ಹಿನ್ನೀರು ಹಾಗೂ ಸಮುದ್ರ ಆಧಾರಿತ ಸಾಹಸ ಮತ್ತು ಮನರಂಜನಾ ಚಟುವಟಿಕೆಗಳನ್ನು ನಾಳೆಯಿಂದ ಆಗಸ್ಟ್ 31ರವರೆಗೆ ಸಂಪೂರ್ಣ ನಿಷೇಧಿಸಲಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷೆ ಲಕ್ಷ್ಮೀಪ್ರಿಯಾಕೆ ಆದೇಶ ಹೊರಡಿಸಿದ್ದಾರೆ. ಮುಂಗಾರು ಅವಧಿಯಲ್ಲಿ ಭಾರೀ ಮಳೆ, ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಳ, ಆಕಸ್ಮಿಕ ಪ್ರವಾಹ, ಸಮುದ್ರದ ಅಲೆಗಳ ಅಬ್ಬರ, ಬಲವಾದ ಗಾಳಿ ಸೇರಿದಂತೆ ವಿವಿಧ ಹವಾಮಾನ ಸಂಬಂಧಿತ ಅಪಾಯಗಳು ಉಂಟಾಗುವ ಸಾಧ್ಯತೆ ಇರುವುದರಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಆದೇಶದ ಪ್ರಕಾರ ಜಿಲ್ಲೆಯ ನದಿಗಳು, ಜಲಾಶಯಗಳು, ಹಿನ್ನೀರು ಪ್ರದೇಶಗಳು ಹಾಗೂ ಇತರ ಒಳನಾಡು ಜಲಮೂಲಗಳಲ್ಲಿ ವಿವಿಧ ಜಲಕ್ರೀಡೆಗಳು, ಸ್ಕೂಬಾ ಡೈವಿಂಗ್ ಹಾಗೂ ಇತರೆ ನೀರೊಳಗಿನ ಮನರಂಜನಾ ಚಟುವಟಿಕೆಗಳಿಗೆ ನಿಷೇಧ ವಿಧಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾದ್ಯಂತ ಮುಂಗಾರು ಪೂರ್ವ ಮಳೆ ಆರಂಭವಾಗಿದ್ದು, ರೈತರು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಹದ ಮಾಡಿಕೊಳ್ಳುವಲ್ಲಿ ಕಾರ್ಯಪ್ರವೃತ್ತರಾಗುತ್ತಿದ್ದಾರೆ. ಬಿತ್ತನೆಗೂ ಮುನ್ನ ರೈತರಿಗೆ ಉತ್ತಮ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ಪೂರೈಕೆ ಹಾಗೂ ಸುರಕ್ಷಿತ ಕೀಟನಾಶಕಗಳ ಬಳಕೆ ಸಂಬಂಧ ರೈತರಿಗೆ ಅಗತ್ಯ ಮಾರ್ಗಸೂಚಿಯನ್ನು ನೀಡಲಾಗಿದೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬೀಜಗಳ ಅಗತ್ಯ ದಾಸ್ತಾನು ಇದೆ. ರೈತರು ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಜಂಟಿ ಕೃಷಿ ನಿರ್ದೇಶಕಿ ಕಲಾವತಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು

0: ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಕಳೆದ ಬಾರಿಯ ಚಾಂಪಿಯನ್ ಆಗಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಈ ಬಾರಿಯೂ ಕಪ್ ಗೆಲ್ಲುವ ತವಕದಲ್ಲಿದೆ. ರಜತ್ ಪಾಟೀದಾರ್ ನೇತೃತ್ವದ ಆರ್ಸಿಬಿ ತಂಡ ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಅನ್ನು ಸೋಲಿಸಿ ಫೈನಲ್ ಪ್ರವೇಶಿಸಿದೆ. ಗುಜರಾತ್ ಟೈಟಾನ್ಸ್ ಎರಡನೇ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಸೋಲಿಸಿ ಎರಡನೇ ಅವಕಾಶದಲ್ಲಿ ಫೈನಲ್ ಪ್ರವೇಶಿಸಿದೆ. ಟೂರ್ನಿಯಲ್ಲಿ ಸತತವಾಗಿ ಎರಡನೇ ಬಾರಿ ಫೈನಲ್ಸ್ ಪಂದ್ಯದಲ್ಲಿ ಆಡುತ್ತಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶುಭ ಹಾರೈಸಿದ್ದಾರೆ. ಇಂದು ನಡೆಯಲಿರುವ ಐಪಿಎಲ್ ಫೈನಲ್ ಪಂದ್ಯದ ಹಿನ್ನೆಲೆಯಲ್ಲಿ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಯಾವುದೇ ರೀತಿಯ ಸಾರ್ವಜನಿಕ ಸಂಭ್ರಮಾಚರಣೆ ನಿಷೇಧಿಸಲಾಗಿದ್ದು ವ್ಯಾಪಕ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನ ಹಲವು ಸ್ಥಳಗಳಲ್ಲಿ ಹಾಗೂ ಕರಾವಳಿ ಮತ್ತು ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಬೆಳ್ತಂಗಡಿ ನಾಗಮಂಗಲ ತಲಾ 6, ಕೊಟ್ಟಿಗೆಹಾರ ತಿಪಟೂರು ತಲಾ 5 ಸೆಂಟಿಮೀಟರ್ ಮಳೆಯಾಗಿದೆ. ರಾಜ್ಯದ ಗರಿಷ್ಠ ತಾಪಮಾನ 40.6 ಡಿಗ್ರಿ ಸೆಲ್ಸಿಯಸ್ ಬೀದರ್ನಲ್ಲಿ ದಾಖಲಾಗಿದೆ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ ಕಾರ್ಯಕ್ರಮದ 134ನೇ ಸಂಚಿಕೆಯಲ್ಲಿ ನೀಡಿದ ಸಮಾಜಮುಖಿ ಚಿಂತನೆಗಳು ಹಾಗೂ ರಾಷ್ಟಭಕ್ತಿಯ ಸಂದೇಶಗಳು ಪ್ರತಿಯೊಬ್ಬರಿಗೂ ಪ್ರೇರಣಾದಾಯಕವಾಗಿದೆ ಎಂದು ಸಂಸದ ಡಾ ಸಿಎನ್ ಮಂಜುನಾಥ್ ರಾಮನಗರದಲ್ಲಿ ಇಂದು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣ ಹೊರವಲಯದ ರಾಷ್ಟೀಯ ಹೆದ್ದಾರಿ 44ರಲ್ಲಿ ಇಂದು ಸಂಭವಿಸಿದ ರಸ್ತೆ ಅಪಘಾತದಲ್ಲಿ 6 ಕಾರ್ಮಿಕರು ಮೃತಪಟ್ಟಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಲಮೂಲಗಳನ್ನು ಹಾಗೂ ಜೀವ ವೈವಿಧ್ಯಗಳನ್ನು ಸಂರಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ನಲ್ಲಿ ಜನತೆಗೆ ಕರೆ. ರೈಲ್ವೆ ಗೇಟ್ಗಳಲ್ಲಿ ಇತರ ವಾಹನ ಕಾಯುವುದನ್ನು ತಪ್ಪಿಸಲು ಪರ್ಯಾಯ ವ್ಯವಸ್ಥೆ, ರೈಲ್ವೆ ಸಚಿವ ವಿ ಸೋಮಣ್ಣ. ರಾಜ್ಯಾದ್ಯಂತ ನಾಳೆ ಶಾಲೆ ಪುನರಾರಂಭ, ಹೊಸ ಶೈಕ್ಷಣಿಕ ವರ್ಷದ ಶಾಲಾ ದಾಖಲಾತಿಗೆ ಉಪಕ್ರಮ. ಬಾನುಲಿಯಿಂದ ಸುಸಂಸ್ಕೃತ ಮನಸ್ಸುಗಳ ನಿರೂಪಣೆ, ಆಕಾಶವಾಣಿ 90 ವರ್ಷ ಸಂಭ್ರಮಾಚರಣೆಯಲ್ಲಿ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರ ಅಭಿಮತ. ಮುಂಗಾರು ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನದಿ ಮತ್ತು ಸಮುದ್ರ ಆಧಾರಿತ ಮನರಂಜನಾ ಚಟುವಟಿಕೆಗಳಿಗೆ ನಾಳೆಯಿಂದ 3 ತಿಂಗಳ ನಿಷೇಧ. ಟಿ20 ಕ್ರಿಕೆಟ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗುಜರಾತ್ ಟೈಟನ್ಸ್ ನಡುವೆ ಐಪಿಎಲ್ ಕಪ್ಗಾಗಿ ಇಂದು ಅಹಮದಾಬಾದ್ನಲ್ಲಿ ಹಣಾಹಣಿ. ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಬಿಗಿ ಬಂದೋಬಸ್ತ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಇದು ನಿನ್ನ ಹೆಸರಿಗೆ
2: ಅಷ್ಟೇನ ಅವಸರ ಅತ್ತೆ?
1: ಅರೆ ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
3: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
4: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
1: ಹಾಗೆಲ್ಲ ಮಾತಾಡ್ಬೇಡಿ.
3: ಏನು
5: ಆರ್.ಬಿ.ಐ ಹೇಳುತ್ತೆ?
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ.

0: ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮಾವಿನ ಬೆಳೆಯಲ್ಲಿ ನೀರು ಹಾಗೂ ಪೋಷಕಾಂಶಗಳ ನಿರ್ವಹಣೆ ಕುರಿತು ಹಿರಿಯೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ಹಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗರಾಜ ಕುಸಗೂರು ಅವರೊಂದಿಗೆ ಸಂದರ್ಶನ ಕೇಳಿಬರಲಿದೆ. ಬಳಿಕ ಇದೇ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ ಹಾಗೂ ಜನಪದ ಗೀತೆಯನ್ನ ಆಲಿಸಲಿದ್ದೀರಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
4: ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
5: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.

0: ಹೇಳಿ ಹೇಳಿ ಸಾಕಾಯ್ತು.
1: ಏನಾಯ್ತು?
0: ಹೊಸ ಕಿಟ್ ಬ್ಯಾಗ್ ಬೇಕಿತ್ತು.
1: ಮೊದಲು ಕ್ಯಾಪ್ಟನ್ಗೆ ಹೇಳು, ಕೇಳದಿದ್ರೆ ಮ್ಯಾನೇಜರ್ಗೆ ಹೇಳು.
0: ಕರೆಕ್ಟ್.
1: ಹಾಗೆ ಮೊದಲು ಬ್ಯಾಂಕಿಗೆ ದೂರು ನೀಡಿ, 30 ದಿನಗಳಲ್ಲಿ ಉತ್ತರ ಸಿಗದಿದ್ರೆ ಅಥವಾ ಪರಿಹಾರ ಸಿಗದಿದ್ರೆ CMS ಪೋರ್ಟಲ್ ಅಲ್ಲಿ ದೂರು ನೀಡಿ. ಅದಕ್ಕೆ ಮೊದಲು ಬ್ಯಾಂಕ್, ಆಮೇಲೆ CMS ಪೋರ್ಟಲ್. ಇಲ್ಲಾಂದ್ರೆ ದೂರನ್ನು ಅನುಮೋದಿಸಲಾಗುವುದಿಲ್ಲ. ಹೋಗೋಣ. ಬಂತಲ್ಲೋ ಹೊಸ ಕಿಟ್ ಬ್ಯಾಗ್.
2: RBI ಹೇಳುತ್ತೆ,
3: ಮೊದಲು ನಮ್ಮ ಬ್ಯಾಂಕ್, ಆಮೇಲೆ RBI ಒಂಬುಡ್ಸ್ಮನ್.
4: ಗೊರಕ ಗೊರಕ, ಆಫೀಸ್ಗೆ ಟೈಮ್ ಆಗಿದೆ ಕಣವ. ಕಸವನ್ನ ಇಲ್ಲೇ ಎಲ್ಲಾದ್ರೂ ರಸ್ತೆ ಬದಿಗೆ ಹಾಕಿ ಹೋದ್ರ ಆಯ್ತು ಕಣವ.
5: ಓಯ್ ಬಸಣ್ಣ, ನಿಲ್ಲು ಅಲ್ಲೇನೆ. ಕಸನ ಯಾಕಪ್ಪ ರಸ್ತೆಗೆ ಎಸಿತಿದ್ಯಾ? ಪ್ರತಿದಿನ ನಮ್ಮ ಮನೆಗಳ ಮುಂದೆ ಕಸದ ಗಾಡಿ ಬರುತ್ತಾನೆ.
4: ಅದರಿಂದ ಏನಾಯ್ತು ಗೊರಕ? ಸಣ್ಣ ಪ್ಲಾಸ್ಟಿಕ್ ಕಸ ತಾನೇ ಅದು?
6: ಸಣ್ಣ ಪ್ಲಾಸ್ಟಿಕ್ ಕಸ ಅಲ್ಲ ಕಣಪ್ಪ, ಪ್ಲಾಸ್ಟಿಕ್ ಮಣ್ಣಿನಲ್ಲಿ ಕರಗೋದಿಲ್ಲ. ಮಳೆ ಬಂದ್ರೆ ಕಾಲುವೆಗಳು ಮುಚ್ಚಿ ನೀರು ತುಂಬುತ್ತವೆ. ಸೊಳ್ಳೆ ಕೀಟಗಳು ಹೆಚ್ಚಾಗಿ ಡೆಂಗ್ಯೂ ಮಲೇರಿಯಾ ರೋಗಗಳು ಬರುತ್ತೆ.
7: ಜಾನುವಾರುಗಳು ತಿಂದ್ರೆ ಸಾಯ್ತಾವ್ ಕಣಪ್ಪ. ಈ ಸಣ್ಣ ಪ್ಲಾಸ್ಟಿಕ್ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತರುತ್ತೆ ಕಣಪ್ಪ.
8: ಸರಿಯಾಗಿ ಹೇಳ್ದೆ ನೋಡು ಅನ್ಮಕ್ಕ.
4: ಅಯ್ಯಯ್ಯೋ, ಈ ಪ್ಲಾಸ್ಟಿಕ್ ಕಸದಿಂದ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತವೆ ಅಂತೇಳಿ ನಾನು ಯೋಚನೆಯೇ ಮಾಡಿಲ್ಲ ಕಣವ. ಇನ್ ಮುಂದೆ ರಸ್ತೆಗೆ ಕಸ ಎಸೆಯದೆ ಕಸದ ವಾಹನಕ್ಕೆ ಕಸ ಬೇರ್ಪಡಿಸಿ ಕೊಡ್ತೇನೆ ಕಣವ.
9: ಎಲ್ಲರೂ ಕಸದ ವಾಹನ ಬಳಸಿ ರೋಗಗಳಿಂದ ದೂರವಿರಿ. ರಸ್ತೆಗೆ ಕಸ ಹಾಕಿದರೆ ರೋಗ, ಕಸದ ವಾಹನಕ್ಕೆ ಕೊಟ್ಟರೆ ಆರೋಗ್ಯ ಯೋಗ. ಸ್ವಚ್ಛ ನಗರ, ನಮ್ಮ ಹೊಣೆಗಾರಿಕೆ.
10: ಹಾಡು ಹಳೆಯದಾದರೇನು, ಭಾವ ನವನವೀನ, ಕವಿಯಾಶಯದಂತೆ ನಮ್ಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಗ್ರಂಥ ಭಂಡಾರದಿಂದ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ

0: ಮೂರು ಕಾಲೇಜ್ನಲ್ಲಿ.
1: ಚಿಂತಿಸ್ಬೇಡಿ,
0: ಫೀಸ್ ನೋಡು.
2: ಏನ್ ಸಮಾಚಾರ?
3: ಏನಾಯ್ತು?
1: ಫೀಸ್ನ ಟೆನ್ಷನ್.
2: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
4: ಆರ್ಬಿಐ ಹೇಳುತ್ತೆ,
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ. ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ. ಆಯುರ್ವೇದ, ಯುನಾನಿ, ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ. ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ.
7: ರೈತ ಬಾಂಧವರೇ, ಈಗ ಕೇಳಿ ಮಾವಿನ ಕೃಷಿಯಲ್ಲಿ ನೀರು ಹಾಗೂ ಪೋಷಕಾಂಶಗಳ ನಿರ್ವಹಣೆ ಕುರಿತು ಹಿರಿಯೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ಹಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗರಾಜ ಕುಸಗೂರು ಅವರೊಂದಿಗೆ ಸಂದರ್ಶನ.
8: ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬೊಬ್ಬೂರು ಫಾರಂ ತೋಟಗಾರಿಕಾ ಮಹಾವಿದ್ಯಾಲಯದ ಹಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗರಾಜ ಕುಸಗೂರು ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಮಾವಿನ ಬೆಳೆಯಲ್ಲಿ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ನಮ್ಮ ರೈತ ಬಂಧುಗಳಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ
9: ಸರ್. ನಮಸ್ತೆ
8: ಸರ್. ಸಾಕಷ್ಟು ನಮ್ಮ ಜಿಲ್ಲೆಯಲ್ಲಿ ತೋಟಗಾರಿಕೆ ಬೆಳೆಗಳು ಬೆಳೀತಿದ್ದಾರೆ, ಅದರಲ್ಲಿ ಮಾವು ಕೂಡ ಒಂದು ಒಳ್ಳೆಯ ಒಂದು ಲಾಭದಾಯಕ ಬೆಳೆ. ಇತ್ತೀಚೆಗೆ ಮಾವು ಸಾಕಷ್ಟು ಇಳುವರಿ ಕಡಿಮೆ ಆಗ್ತಿದೆ, ಕಳೆದ ವರ್ಷ ಇಳುವರಿ ಕಡಿಮೆ ಆಯಿತು, ಈ ವರ್ಷ ಯಾವ ರೀತಿ ಇದೆ ಮತ್ತು ಇದನ್ನ ನಾವು ಹೆಚ್ಚು ಇಳುವರಿ ಪಡೆದು ಒಂದು ಲಾಭದಾಯಕ ಬೆಳೆ ಮಾಡ್ಕೋಬೇಕಂದ್ರೆ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಸಾಕಷ್ಟು ವಿಷಯಗಳನ್ನ ನಮ್ಮ ರೈತ ಬಾಂಧವರು ತಿಳಿಸ್ಕೊಡ್ತಾ ಹೋಗೋಣಂತೆ. ಮೊದಲಿಗೆ ಕಳೆದ ಬಾರಿ ಮಾವು ಅಷ್ಟೊಂದು ಇಳುವರಿ ಬಿಡಲಿಲ್ಲ, ಕಡಿಮೆ ಬಂತು, ಈ ವರ್ಷ ಹೇಗಿದೆ ಅಂತ ಹೇಳ್ತೀರಾ ಸರ್?
9: ಸರ್, ಮುಖ್ಯವಾಗಿ ಮಾವು ಒಂದು ಉಷ್ಣವಲಯದ ಬೆಳೆ, ಇದಕ್ಕೆ ನಾವು ಹೆಚ್ಚಾಗಿ ಸೂರ್ಯನ ಕಿರಣಗಳು ಬೀಳಬೇಕು. ಸೂರ್ಯನ ಕಿರಣಗಳು ಬಿದ್ದರೆ ಇದು ಜಾಸ್ತಿ ಹೂ ಹೊಡಿತದೆ. ಹೂ ಯಾಕೆ ಹೊಡಿತದೆ ಅಂತಂದರೆ, ಮಾವು ಹೂ ಹರಳುವ ಟೈಮಲ್ಲಿ ಅದರಲ್ಲಿ ಗಂಡು ಹೆಣ್ಣು ಹೂಗಳಿರ್ತವೆ. ಆ ಗಂಡು ಹೆಣ್ಣು ಹೂಗಳಿಗೆ ಏನಕ್ಕಂತಂದರೆ, ಫಸ್ಟು ಗಂಡು ಹೂವು ಅರಳುತ್ತವೆ. ಅವು ಏನು ಮಾಡ್ತವೆ ಅಂತಂದರೆ, ಅವು ಗಂಡು ಹೂವು ಅರಳಕ್ಕೆ ಜಾಸ್ತಿ ಬಿಸಿಲು ಬೇಕು, ಅವು ಗಂಡು ಹೂವು ಅರಳಿರೋದಿಲ್ಲ. ಹೆಣ್ಣು ಹೂವು ಲೇಟಾಗಿ ಅರಳ್ತವೆ, ಒಂದು 4-5 ದಿವಸ ಬಿಟ್ಟು ಅರಳ್ತವೆ. ಆವಾಗ ಹೆಣ್ಣು ಹೂಗಳಿಗೆ ಗಂಡು ಹೂವಿನ ಸಂಪರ್ಕ ಇಲ್ಲದೆ ಹೋದರೆ ಫುಟ್ ಅಬಾರ್ಷನ್ ಅಂತಾರೆ, ಅಬಾರ್ಷನ್ ಆಗುತ್ತೆ. ಯಾಕಂದರೆ ಅದು ಹೆಚ್ಚಿನ ತೇವಾಂಶ ಇದ್ದರೆ, ಈಗ ಕಳೆದ 2 ವರ್ಷದಲ್ಲಿ ಒಳ್ಳೆ ಮ್ಯಾಂಗೋ ಹೂ ಆಡೋ ಟೈಮಲ್ಲಿ ಮಂಜು ಕಟ್ಕೊಂಬಿಡ್ತು, ಇಮ್ಯುಡಿಟಿ ಜಾಸ್ತಿ ಆಗಿಬಿಡ್ತು. ಫೆಬ್ರವರಿ ಜನವರಿಯಲ್ಲಿ ಬಿಸಿಲೇ ಇರಲಿಲ್ಲ. ಹಿಂಗಾಗಿ ಮಾವು ಅಷ್ಟೇ ಇಲ್ಲ, ಅದು ಈ ನಿಂಬೆಹಣ್ಣು, ಈ ಸಿಟ್ರಸ್ ಗುಂಪಿಗೆ ಸೇರಿದ ಮೂಸಂಬಿ, ಆಮೇಲೆ ಮ್ಯಾಂಡ್ರಿನ್ನು, ಕಿತ್ಲೆ ಹಣ್ಣು, ಇವಕ್ಕೆಲ್ಲವಕ್ಕೂ ಅದು ಪ್ರಭಾವ ಬೀರ್ತು. ಯಾಕಂದರೆ ನಮ್ಮ ಟ್ರಾಪಿಕಲ್ ಅಂದರೆ ಇಲ್ಲಿ ಸೌತ್ ಇಂಡಿಯಾದಲ್ಲಿ ನಮಗೆ ಮುಖ್ಯವಾಗಿ ಬಿಸಿಲು ಜಾಸ್ತಿ ಇರಬೇಕು, ಅಂದರೆ ಟೆಂಪರೇಚರ್ ಜಾಸ್ತಿ ಇರಬೇಕು, ಮಳೆ ಪ್ರಮಾಣ ಹೆಚ್ಚು ಕಮ್ಮಿ ಆದರೆ ನಡೀತೈತೆ. ಆಮೇಲೆ ಅದರ ಜೊತೆಗೆ ತೇವಾಂಶ ಭಾಳ ಮುಖ್ಯ. ಆ ತೇವಾಂಶ ಜಾಸ್ತಿ ಇದ್ದರೆ ಫ್ಲವರಿಂಗ್ ಆಕ್ಟಿವಿಟೀಸ್ ಇರಲ್ಲ, ಹೂಗಳ ಒಂದು ಓಡಾಟುವಿಕೆ ಟ್ರಾನ್ಸ್ಫರ್ ಆಗ್ತಾವೆ ಅಂದರೆ ಒಂದು ಮೇಲು ಟ್ರಾನ್ಸ್ಫರ್ ಆಗ್ತಾ ಇರ್ತದೆ ಫಿಮೇಲು ಹೆಂಡು ಹೂಗೆ. ಅವು ಒಂದೊಂದ್ಸಲ ಏನಾಗ್ತದೆ ಅಂತಂದರೆ ಕೀಟಗಳ ಇದು ಪಾಲಿನೇಷನ್ ಸಂಪರ್ಕ ಆಗೋದು, ಗಂಡು ಹೂವು ಹೆಣ್ಣಿನ ಸಂಪರ್ಕ ಪರಾಗಸ್ಪರ್ಶ ಆಗೋದು, ಜೇನುಹುಳುಗಳ ಸಂತತಿ ಕಡಿಮೆ ಇರೋದ್ರಿಂದ ಅವು ಬಿಸಿಲಿದ್ದರೆ ಹೊರಗೆ ಬರ್ತವೆ. ಅವು ಯಾಕೆ ಹೊರಗೆ ಬರ್ತವೆ ಅಂದರೆ ಹೂವಿನಲ್ಲಿ ರಸ ಇರಕ್ಕೆ ಬರ್ತವೆ, ಹೂವಿನಲ್ಲಿ ರಸ ಇರಲ್ಲ, ಹೂವು ಅಳ್ಳೋದಿಲ್ಲ. ಹಿಂಗಾಗಿ ಪರಾಗಸ್ಪರ್ಶ ಅದ ಒಂದು ತೊಂದರೆಯಿಂದ ಈ 2 ವರ್ಷ ಹಣ್ಣು ಕಟ್ಟೋದು ಬಿಟ್ಬಿಡ್ತು. ಆಮೇಲೆ ಜಾಸ್ತಿ ಇಮ್ಯುಡಿಟಿ ಅಂತಾರೆ, ಅದು ಇದ್ನೇ ಅಂದರೆ ರೋಗಗಳು ಜಾಸ್ತಿ, ಒಂಥರ ಅಂಟು ದ್ರಾವಣದ ಒಂದು ರೋಗ ಅಂಟ್ಕೊಂಡು ಅವು ಈ ಇನ್ಸೆಕ್ಟ್ಸ್ ಓಡಾಡೋಕ್ಕೂ ಬಿಡೋದಿಲ್ಲ, ಪಾಲಿನೇಷನ್ ಆಗೋಕ್ಕೂ ಬಿಡೋಲ್ಲ. ಆದ್ದರಿಂದ ಕಳೆದ ಬಾರಿಗಿಂತ ಈ ವರ್ಷ ಒಂದು ಸ್ವಲ್ಪ ಉತ್ತಮ ನಿರೀಕ್ಷೆಯಲ್ಲಿದ್ದೀವಿ. ಯಾಕೆ ಗೊತ್ತಾ, ಈ ಡಿಸೆಂಬರ್ ಆದಮೇಲೆ ಒಳ್ಳೆ ವೆದರ್ ಬರ್ತದೆ.

0: ಅಂತ ನಮ್ಮ ಹವಾಮಾನ ತಜ್ಞರು ಹೇಳ್ತಿರ್ತಾರೆ, ಹೇಳಿದ್ದಾರೆ. ಬಟ್ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಈ ವರ್ಷ ಇದೇ ಕ್ಲೈಮೇಟ್ ಇದ್ರೆ ಫ್ಲವರ್ ಸೆಟ್ ಆಗಲ್ಲ. ಸೊ ಹೂ ಸೆಟ್ ಆಗ್ಬೇಕಾದ್ರೆ, ಹೂವು ಸರಿಯಾಗಿ ಪರಾಪರ್ಶ ಈಗ ಹಣ್ಣು ಕಾಯಿ ಕಟ್ಟಬೇಕಾದ್ರೆ ವಾತಾವರಣ ಬಹಳ ಮುಖ್ಯ. ನಮಗೆ ಡ್ರೈ ಕಂಡೀಷನ್ ಬಹಳ ಮುಖ್ಯ.
1: ವಾತಾವರಣ ಬಹಳ ಮುಖ್ಯ ಅಂತ ಹೇಳಿದ್ರಿ. ವಾತಾವರಣದ ಜೊತೆಗೆ ನಾವು ಹೆಚ್ಚು ಇಳುವರಿ ಪಡಿಬೇಕಂದ್ರೆ ಪೋಷಕಾಂಶಗಳು ಕೊಡಬೇಕಾಗತ್ತೆ. ಯಾವ ರೀತಿ ಪೋಷಕಾಂಶಗಳು ಕೊಡಬೇಕು, ಯಾವ ಸಮಯದಲ್ಲಿ ಕೊಟ್ಟರೆ ನಾವು ಹೆಚ್ಚು ಇಳುವರಿ ನಿರೀಕ್ಷೆ ಮಾಡ್ಬೋದು ಅಂತೀರ ಸರ್?
0: ಸರ್, ಈಗ ಮುಖ್ಯವಾಗಿ ನಾವು ಮಾವಿನ ಬಾಳೆ ಬೆಳೆಸ್ತೇವಲ್ಲ, ಅದರಲ್ಲಿ ಕೆಲವು ಇನ್ಸೆಕ್ಟ್ಗಳು, ಹುಳುಗಳು ತತ್ತಿ ಇಟ್ಟು ಹೋಗಿರ್ತವೆ, ಅವು ರೋಗ ಬಂದಿರ್ತವೆ, ಕೆಲವು ಅನ್ಪ್ರೊಡಕ್ಟಿವ್ ಟ್ರೀಸ್ ಇರ್ತವೆ. ಅಂಥವನ್ನ ಫಸ್ಟ್ ನಾವು ಕಟ್ ಮಾಡಬೇಕು, ಪ್ರೂನಿಂಗ್ ಅಂತಾರೆ ಅದಕ್ಕೆ. ಪ್ರಾಪರಾಗಿ ಸರಿಯಾಗಿ ಪ್ರೂನಿಂಗ್ ಮಾಡಬೇಕು. ಆ ಸರಿಯಾಗಿ ಪ್ರೂನಿಂಗ್ ಮಾಡಿದರೆ ಸೂರ್ಯನ ಕಿರಣಗಳು ಹಣ್ಣಿಗೆ ಮುಟ್ಟಬೇಕು. ಹಣ್ಣಿಗೆ ಮುಟ್ಟದೆ ಹೋದರೆ ಹಣ್ಣು ಬಲಿಯಲ್ಲ, ಹಣ್ಣು ರುಚಿನೂ ಬರೋದಲ್ಲ. ಆಮೇಲೆ ಸಿಕ್ಕಾಪಟ್ಟೆ ಎಲೆ ಇರೋದ್ರಿಂದ ಗಾಳಿ ಬೀಸಿ ಮರ ಉರುಳೋಗೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಗಾಳಿ ಬಂದರೆ ಈಸಿಯಾಗಿ ಪಾಸ್ ಆಗ್ಬೇಕು, ಈಚೆ ಕಡೆಯಿಂದ ಆ ಕಡೆ ಪಾಸ್ ಆಗ್ಬೇಕು. ಅಂಥ ಟೈಮಲ್ಲಿ ಜಾಸ್ತಿ ಎಲೆಗಳು ಇರಬಾರ್ದು. ದೊಡ್ಡ ದೊಡ್ಡ ಉದ್ದ ಉದ್ದ ರೊಂಬೆಗಳು, ಅಡ್ಡ ಬಂದಿರೋ ರೊಂಬೆಗಳು, ಆ ಅನ್ವಾಂಟೆಡ್ ಬ್ರಾಂಚಸ್ ಅಂತಾರೆ, ಅವನ್ನ ತೆಗೆದಾಕ್ಬೇಕು. ಸೊ ಆವಾಗ ಫ್ರೂಟ್ ಸೆಟ್ಟಿಂಗು ಚೆನ್ನಾಗಿ ಕೂಡುತ್ತೆ, ಫ್ರೂಟ್ ಸೆಟ್ಟಿಂಗ್ ಆಗುತ್ತೆ. ಫ್ರೂಟ್ ಸೆಟ್ ಆದಮೇಲೆ ನಮಗೆ ಇಲ್ಲಿ ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಜಾಸ್ತಿ ವಾತಾವರಣದಲ್ಲಿ ಬಿಸಿಲು ಇರೋದ್ರಿಂದ ಇವಾಪೊರೇಟ್ ಟ್ರಾನ್ಸ್ಪರೇಷನ್ ಅಂತಾರೆ, ಆವೇ ಆಗಿ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ನಾವು ಆ ಗೋಲಿ ಆಕಾರದಾಗ ಇರ್ತಾವಲ್ಲ, ಗೋಲಿ ಆಕಾರದಲ್ಲಿ ಮಾವು ಇದ್ದಾಗ ಆವಾಗ ನೀರು ಕೊಡಲೇಬೇಕು. ಯಾಕಂದರೆ ಡೀಪ್ ರೂಟ್ ಸಿಸ್ಟಮ್ ಅಂತ ಇರ್ತದೆ, ಬೇರುಗಳು ಆಳಾಗಿ ಹೋಗಿರೋದ್ರಿಂದ ಅವು ನೀರು ಎಲ್ಲಿರ್ತದೆ ಅಲ್ಲಿ ಎಳ್ಕೊಂತವೆ, ಎಕ್ಸಮ್ ತಗೊಂತವೆ. ಆದರೂ ಸಮ್ಮರಲ್ಲಿ ಅಂದರೆ ಬಿಸಿಲು ಕಾಲದಲ್ಲಿ, ಬೇಸಿಗೆಯಲ್ಲಿ ಒಂದು ಮೂರರಿಂದ ನಾಲ್ಕು ನಾವು ಕಷ್ಟಪಟ್ಟು ಏನಾದರೂ ಮಾಡಿ ನೀರು ಕೊಡಲೇಬೇಕು. ಆ ನೀರು ಕೊಟ್ಟರೆ ಮಾತ್ರ ಕಾಯಿಡಿತೀವಿ, ಇಲ್ಲಾಂದರೆ ಕಾಯಿಡಲ್ಲ. ಎಕ್ಸೆಸ್ ಫರ್ಟಿಲೈಸರ್ ಅಂದರೆ ಹೆಚ್ಚಿಗೆ ಗೊಬ್ಬರ ಕೊಟ್ಟರೂ ಹೂ ಹಿಡಿಯೋದಲ್ಲ, ಕಡಿಮೆ ಕೊಟ್ಟರೂ ಹೂ ಹಿಡಿಯೋದಿಲ್ಲ, ಕಡಿಮೆ ತೇವಾಂಶ ಇದ್ದರೂ ಅದಕ್ಕೆ ಸಾಕಾಗಲ್ಲ. ಹಿಂಗಾಗಿ ನಾವು ಸರಿಯಾದ ಪ್ರಮಾಣದಲ್ಲಿ ಮಾಯ್ಚರ್ ಕಂಡೀಷನ್ ನಾವು ಒದಗಿಸ್ಲೇಬೇಕಾಗ್ತದೆ. ಒಂದು ಮೂರರಿಂದ ನಾಲ್ಕು ನೀರಾವರಿ ಭಾಳ ಅಗತ್ಯ, ಅದಿಲ್ಲ ಅಂದರೆ ಕ್ರಾಪ್ ಫೇಲ್ಯೂರ್ ಆಗೋದು ಗ್ಯಾರಂಟಿ.
1: ಅಂದರೆ ನೀರಿನ ನಿರ್ವಹಣೆ, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಲೇಬೇಕು ಅಂತ
0: ಮಾಡಲೇಬೇಕು. ಸರ್, ಸಮಗ್ರ ಪೋಷಕಾಂಶ ಅಂತ ಹೆಂಗೆ ಸರ್? ಈಗ ನಾವು ಗೊಬ್ಬರ ಹೆಂಗಾಗ ಮೇಲೆ ಹೋಗೋದು ಬರೋಂಗಿಲ್ಲ, ಅದಕ್ಕೆ 2 ಫೀಟ್ ಬಿಟ್ಟು ಬುಡದಿಂದ 2 ಫೀಟ್ ಬಿಡಬೇಕು. 2 ಫೀಟ್ ಬಿಟ್ಟು ರಿಂಗ್ ಥರ ಮಾಡಿ ನಾವು ಮಿಕ್ಸ್ಡ್ ಫರ್ಟಿಲೈಸರ್ ಹಾಕಬೇಕು. ಮಿಕ್ಸ್ ಫರ್ಟಿಲೈಸರ್ ಅಂತಂದರೆ 250 ಗ್ರಾಮ್ಸ್ ನೈಟ್ರೋಜನ್ನು, 100 ಗ್ರಾಮ್ಸ್ ಸೂಪರ್ ಫಾಸ್ಫೇಟು ಆ್ಯಂಡ್ 150 ಗ್ರಾಮ್ಸ್ ಪೊಟಾಸ್. ಈ ಮೂರು ಪೋಷಕಾಂಶಗಳನ್ನು ನಾವು ಮಿಕ್ಸ್ ಮಾಡಿ ಜೂನ್ನಾಗ ಹಾಕ್ಬೇಕು ರೀ,
1: ಮುಂಗಾರಿ
0: ಸಮಯ. ಜೂನ್ನಾಗ ಹಾಕಿದರೆ ವೆಜಿಟೇಟಿವ್ ಗ್ರೋತ್ ಅಂತಾರೆ, ಅದು ಚಿಗುರು ಹೊಡೆಯೋದು ಬರ್ತದೆ. ಆ ಚಿಗುರು ಹೊಡೆದ್ಮೇಲೆ ನಾವು ಅದಕ್ಕೆ ನಾವು ಆಮೇಲೆ ಫ್ಲವರ್ ತಿನ್ನಿಂಗ್ ಅಂತ ಮಾಡ್ಬೇಕು ರೀ. ಫ್ಲವರ್ ತಿನ್ನಿಂಗ್ ಅಂದರೆ ಜಾಸ್ತಿ ಹೂ ಬಿಟ್ಟು ಎಲ್ಲ ಕಾಯಕಚ್ಚರ ಮರನ ಇಡೋದಿಲ್ಲ. ಅದು ಮೆಕ್ಯಾನಿಸಮ್ ಏನಪ್ಪ ಅಂತಂದರೆ, 99 ಭಾಗಗಳು ಹೂ ಉದುರ್ತವೆ, ಇನ್ನು ಒಂದು ಭಾಗ ಅಷ್ಟೇ ಇರೋದ್ರಿಂದ ಹೂ ಕಟ್ಟೋದು, ಅದೇ ನಮಗೆ ಸಾಕಾಗುತ್ತೆ. ಆದರೂ ಏನು ಮಾಡ್ತೀವಿ, ಒಂಥರ ಬಿರುಗಾಳಿ ಬಂದು ಮಳೆ ಬಂದು ಹಿಂಗಾಗಿ ಕಾಯಿ ಬಿದ್ದು ಇಳುವರೆ ಲಾಸ್ ಮಾಡ್ಕೊಂಡಿರೋ ರೈತರು ಭಾಳ ಇದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು, ಮಾವಿನ ಮರನ ಅತಿ ಎತ್ತರಕ್ಕೆ ಬೆಳೀಲಿಕ್ಕೆ ಬಿಡಬಾರ್ದು, ತುದಿ ಹೋಗಿರೋದನ್ನು ಒಂದು ಕಟ್ ಮಾಡಬೇಕು. ಆಮೇಲೆ ಜಾಸ್ತಿ ಎಲೆಗಳಿದ್ರೆ, ಎಲೆಗಳಿದ್ರೆ 10 ಎಲೆಗಳಿದ್ರೆ ಅದರ ಒಂದು 4 ಎಲೆ ತೆಗಿಬೇಕು. ಸೊ ಜಾಸ್ತಿ ಡೆನ್ಸ್ ಅಂತಾರೆ, ಜಾಸ್ತಿ ಎಲೆಗಳಿದ್ರೆ ಕಾಯಿ ಸೆಟ್ ಆಗಲ್ಲ, ಹೂವು ಆಡೋದಿಲ್ಲ. ಸೊ ಹಿಂಗಾಗಿ ನಾವು ಪ್ರೂನಿಂಗ್ ಭಾಳ ಅಗತ್ಯ. ಯಾಕಂದರೆ ಈ ಕೆಲವು ಈ ಹುಳಗಳು ಅಲ್ಲಿ ತತ್ತಿ ಇಟ್ಟು ಹೋಗಿರ್ತವೆ, ಅದು ಮನೆ ಮಾಡ್ಕೊಂಡಿರ್ತವೆ, ಆ ಡೆಡ್ ಕೆಟ್ಟೋಗಿರೋ ಪಾಟ್ಗಳನ್ನು ತೆಗೆದು ಬಿಸಾಕ್ಬೇಕು, ಸುಟ್ಟಾಕ್ಬೇಕು. ಅದು ಒಂದು ಹುಳಗಳ ಬಾಧೆ ಕಂಟ್ರೋಲ್ ಆಗೋದನ್ನ ತಪ್ಪಿಸ್ಬೋದು ನಾವು.
1: ಈ ಬೆಳೆಯಲ್ಲಿ ಹೂ ಉದುರುತ್ತೆ, ಕಾಯಿ ಕಡಿಮೆ ಕಟ್ಟುತ್ತೆ, ಇಂಥ ಸಂದರ್ಭದಲ್ಲಿ ಯಾವ ರೀತಿ ಕ್ರಮಗಳನ್ನ ಅನುಸರಿಸ್ಬೇಕು ನಮ್ಮ ರೈತರು ಅಂತೀರ ಸರ್?
0: ಸರ್, ಹೂ ಯಾಕೆ ಉದುರುತ್ತೆ ಅಂತಂದರೆ, ಅದರಲ್ಲಿ ಡಿಫಿಷಿಯನ್ಸಿ ಇದ್ರೆ ಮಾತ್ರ ಹೂ ಉದುರುತ್ತದೆ. ಅದರಲ್ಲಿ ಪ್ರಾಪರಾಗಿ ನಾವು ನ್ಯೂಟ್ರಿಷನ್ನು, ನೀರು ಎಲ್ಲ ಕೊಟ್ಟರೆ ಖಂಡಿತ ಹೂ ಉದುರೋದಿಲ್ಲ, ಸಣ್ಣ ಸಣ್ಣ ಕಾಯಿನೂ ಉದುರೋದಿಲ್ಲ. ಅದು ಡಿಫಿಸಿಯೆಂಟ್ ಮಾಯ್ಚರ್ ಇದ್ದರೆ ಅಥವಾ ಡ್ರಾಟ್ ಕಂಡೀಷನ್ ಅಂತಾರೆ. ಡ್ರಾಟ್ ಕಂಡೀಷನ್ ಅಂದರೆ ಅದಕ್ಕೆ ಏನು ಆ ಬೇರಿಂದ ಏನು ತೇವಾಂಶ ಸಿಗಲ್ಲ ಅಂಥ ಟೈಮಲ್ಲಿ ಅವು ಹೂ ಉದುರೋದು ಸಹಜ ಸರ್. ಅದಕ್ಕೆ ನಾವು ಏನು ಹೇಳ್ತೀವಿ, ಮ್ಯಾಂಗೋ ಪ್ಲಾಂಟ್ಸ್ಗೆ 1 or 2 ಇರಿಗೇಷನ್, 1 ಅಥವಾ 2 ನೀರು ಬೇಸಿಗೆ ಕಾಲದಲ್ಲಿ ಕೊಡಲೇಬೇಕು. ಅದರನ್ನು ಹೇಳಿದ್ರೆ ಆ ಹೇಳಿದಷ್ಟು ಪೋಷಕಾಂಶಗಳನ್ನು ನಾವು ಅದನ್ನು ಕೊಡಲೇಬೇಕಾಗ್ತದೆ ಸರ್. ಇದರಲ್ಲಿ ನೀರು ನಿರ್ವಹಣೆ ಭಾಳ ಮುಖ್ಯ ಸರ್. ಈ ನೀರು ಇರಲಿಲ್ಲ ಅಂದರೆ ನೋಡಿ ಸರ್, ಯಾವುದೋ ಒಂದು ಬೆಂಗಳೂರಲ್ಲಿ ಮರಗಳು ಬೆಳೆಸಿದ್ರಲ್ಲ, ಅವರು ಎಷ್ಟು ಮರಗಳಿದ್ರೂ ಅದಕ್ಕೆ ನೀರು ಹಾಕೋರು. ನಮ್ಮ ರೈತರಾಗಲಿ ನಮ್ಮ ಮನೆ ಮುದ್ರೆ ಅಂದರೆ ಇದ್ರೇ ನಾವು ನೀರು ಹಾಕಲ್ಲ. ನಾವು ಅದಕ್ಕೆ ಅಟ್ಲೀಸ್ಟ್ ಅಲ್ಲಿ ಒಂದು ಗುಂಡಿ ಮಾಡಿ ತೆಗ್ದು ಮಾಡಿ ಅಟ್ಲೀಸ್ಟ್ ಒಂದು ಮನೆ ಮುಂದಿರೋ ಮರಕ್ಕಾದ್ರೂ ನೀರು ಹಾಕೋ ವ್ಯವಸ್ಥೆ ಮಾಡ್ಕೋಬೇಕು.
1: ಓಕೆ, ಅಂದರೆ ನೀರು ನಿರ್ವಹಣೆ ಮತ್ತು ಈ ಪೋಷಕಾಂಶಗಳ ನಿರ್ವಹಣೆ, ಮತ್ತು ಇದ್ರ ಜೊತೆಗೆ ನಾವು ಈ ಕೊಡುಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಎರೆಹುಳು ಗೊಬ್ಬರ ಇಂಥವನ್ನು ಕೊಟ್ಟರು ಹೆಚ್ಚು ಇಳುವರಿ ನಿರೀಕ್ಷೆ ಮಾಡ್ಬೋದಾ ಸರ್?
0: ಈಗ ನಾನು ಒಂದು ಹೇಳ್ತೀನಿ, ಈ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ ಅವೆಲ್ಲ ಇದಾವಲ್ಲ ಕಡಿಮೆ ನ್ಯೂಟ್ರಿಷನ್ನು, ಇದೆಲ್ಲ ಎಕ್ಸೋಸ್ಟೆಡ್ ಕ್ರಾಪ್ ಅಂತಾರೆ.

0: ಇದಕ್ಕೆ ಸಾಕಾಗಲ್ಲ. ಅವೆಲ್ಲ ಇದಕ್ಕೆ ಬೇಕು, ಬಾಳೆ, ಹೂವಿನ ಪ್ಲಾಂಟ್ಸು, ಟೊಮೊಟೊ ಪ್ಲಾಂಟ್ಸ್ಗೆ ಅಂಥದ್ದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅದು ಆನ್ಯುವಲ್ ಕ್ರಾಪ್ಸ್ ಅಲ್ಲ, ಶಾರ್ಟ್ ಡ್ಯೂರೇಷನ್ನು. ಇದು ಪೆರಿನಲ್ ಕ್ರಾಪ್ಸ್ಗೆ ಆ ವರ್ಮಿ ಕಾಂಪೋಸ್ಟು ಎಫ್ ಐ ಎಮ್ಒ ಯಾವ ವರ್ಕ್ ಆಗಲ್ಲ. ಇದಕ್ಕೆ ಏನಿದ್ರು ನ್ಯೂಟ್ರಿಯೆಂಟ್ಸೇ ಬೇಕು ಸರ್, ಎನ್ ಪಿ ಕೆ ಬೇಕು, ಎನ್ ಪಿ ಕೆ ಬೇಕು. ಆಮೇಲೆ ಇದು ಬೇರೆ ಕೊಡೋ ಗೊಬ್ಬರನೇ ಬೇರೆ, ಎಲೆ ಕೊಡೋ ಗೊಬ್ಬರನೇ ಇದ್ದಾವೆ. ಎಲೆ ಕೊಟ್ಟರೆ ಏನಾಗ್ತದೆ ಅಥವಾ ಕಾಯಿ ಕೊಟ್ಟರೆ ಏನಾಗತ್ತಂದರೆ ಅದು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಬರ್ತಾವೆ, ಬನಾನಾ ಸ್ಪೆಷಲ್ಲು, ಮ್ಯಾಂಗೋ ಸ್ಪೆಷಲ್ ಅಂತ ಬಂದಿದ್ದಾವೆ. ಅವು ಏನಿಲ್ಲ, ಜಸ್ಟ್ 1 ಲೀಟ್ರ್ಗೆ 500 ml ಪಿ ಪಿ ಎಮ್ ಅಂತ ಬರ್ತದೆ. ಜಸ್ಟ್ 1/2 ml ಆಫ್ ಕೆಮಿಕಲ್ಲು, 1 ಲೀಟ್ರ್ ಆಫ್ ವಾಟರ್ ಮಿಕ್ಸ್ ಮಾಡಿ ಅದನ್ನು ಸ್ಪ್ರೇ ತೊಗೊಂಡ್ರೆ ಇವತ್ತಿದ್ದು ಕಾಯಿ ನಾಳೆ ಸೈಜು ಡಬಲ್ ಆಗಿರ್ತದೆ. ಅದು ಗ್ರೋತ್ ರೆಗ್ಯುಲೇಟರ್ಸ್ ಅಂತಾರೆ, ಗ್ರೋತ್ ಹಾರ್ಮೋನ್ಸ್ ಅಂತಾರೆ. ಬನಾನಾ ಸ್ಪೆಷಲ್ ಹಂಗೆ ಮಾಡ್ತಾರೆ, ಒಂದು ಸ್ಪ್ರೇ ತೊಗೋತಾರೆ, ಬನ್ಸ್ ಇನ್ಕ್ರೀಸ್ ಆಗುತ್ತೆ, ತೂಕ ಹೆಚ್ಚಾಗುತ್ತೆ, ಕ್ವಾಲಿಟಿ ಬರ್ತವೆ, ಸೈಜ್ ಇಂಪ್ರೂವ್ ಆಗುತ್ತೆ. ಹಂಗೆ ಇಲ್ಲಿ ಕೂಡ ಮ್ಯಾಂಗೋ ಸ್ಪೆಷಲ್ ಅಂತ ಒಂದಿದೆ, ಆ ಮ್ಯಾಂಗೋ ಸ್ಪೆಷಲ್ ನೀವು ಹೊಡೆದಿದ್ರೆ ಫ್ರೂಟ್ ಸೈಜ್ ಇನ್ಕ್ರೀಸ್ ಆಗುತ್ತೆ, ಹಣ್ಣಿನ ಗಾತ್ರ ದೊಡ್ಡದಾಗುತ್ತೆ, ಅದರಲ್ಲಿರೋ ಸಿಹಿ ಪ್ರಮಾಣ ಹೆಚ್ಚಿಗೆ ಆಗುತ್ತೆ, ಟಿ ಎಸ್ ಎಸ್ ಅಂತಾರೆ ಅದು ಜಾಸ್ತಿ ಆಗುತ್ತೆ. ಸೊ ಹಿಂಗಾಗಿ ಅವೆಲ್ಲ ಪೋಲಿಯರ್ ಸ್ಪ್ರೇ ಅಂದರೆ ಹೂಗಳಿಗೆ ಕೊಡೋದು, ಅದು ಎಲೆಗಳಿಗೆ ಹೂಗಳಿಗೆ ಕೊಡೋದು, ಅದನ್ನೇನು ಬೇರೆ ಕೊಡಲ್ಲ, ಬೇರೆ ಕೊಡೋದು ಮಾತ್ರ ಗೊಬ್ಬರ ಎನ್ ಪಿ ಕೆ.
1: ಈ ಎನ್ ಪಿ ಕೆ ಹೆಚ್ಚು ಪ್ರಮಾಣದಲ್ಲಿ ಬಳಸಬೇಕು ಅಂತಂದ್ರೆ ಅದು ಜೂನ್ ತಿಂಗಳಲ್ಲಿ ಮುಂಗಾರಿ ಸಮಯದಲ್ಲಿ ಮಾತ್ರ ಬಳಸಬೇಕಂದ್ರೆ ವರ್ಷಕ್ಕೆ ಒಂದ್ಸರಿ ಬಳಸಿದ್ರೆ ಸಾಕಾಗುತ್ತಾ ಒಂದ್ 2-3 ಸರಿ ಬಳಸಬೇಕು?
0: ಇದು ಡೀಪ್ ರೂಟ್ ಸಿಸ್ಟಮ್ ಕ್ರಾಪ್ ಸರ್, ಇದಕ್ಕೆ ಒಂದೇ ಸಲ ಹಾಕ್ಬೇಕು ಸರ್. ನಾವು ಅಗ್ರಿಕಲ್ಚರ್ ಕ್ರಾಪ್ಸು ಈ ಕೊಕೊನಟ್ಗೆ 2 ಸಲ ಹಾಕ್ತೀವಿ, ಯಾಕಂದ್ರೆ ಬೇರುಗಳು ಮೇಲೆ ಇರ್ತಾವೆ, ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗಿರ್ತಾವೆ. ಇದು ಡೀಪ್ ಆ ಬೇರೆ ಆಳ ಹೋಗೋದ್ರಿಂದ ಅದನ್ನ ಮಣ್ಣು ತೆಗೆದು ಒಂದೇ ಸಲ ಹಾಕಿದ್ರೆ ಅದು ಆ ಜೂನ್ ಅಲ್ಲೇ ಪ್ರಿಫರ್ ಫರ್ಟಿಲೈಸರ್ ಅಪ್ಲಿಕೇಶನ್ ಸೂಕ್ತವಾದ ಟೈಮ್ ಸರ್. ಅದು
1: ಈ ಕಟಾವಿಗೆ ಬಂದ್ರೆ ಕಟಾವು ಮಾಡುವ ಪದ್ಧತಿ ಯಾವ ರೀತಿ ಇದ್ರೆ ಚೆನ್ನಾಗಿ ಅನ್ಸುತ್ತೆ ಸರ್?
0: ಸರ್ ಈಗ ನೋಡಿ ಕೆಲವರು ಏನ್ ಮಾಡ್ತಾರೆ, ಕೆಲವರು ಎಲ್ಲ ಹುಡುಗರನ್ನ ಹತ್ತಿಸ್ಬಿಡ್ತಾರೆ, ಮರನ ಉದ್ದ ಇರುತ್ತೆ, ಯಾಕಂದ್ರೆ ಅವ್ರು ಪ್ರೂನ್ ಮಾಡಿರಲ್ಲ, ಡಾರ್ಫ್ನೆಸ್ ಇರಲ್ಲ, ಗಿಡ್ಡಿರಲ್ಲ, ದೊಡ್ಡ ಮರ ಇರ್ತೈತೆ, ಮರ ಹಚ್ಚಿಬಿಡ್ತಾರೆ. ಆ ಹಣ್ಣು ಕೀಳುವಾಗ ಅಲ್ಲಿಂದ ಒಬ್ಬೊಬ್ರು ಬಿದ್ದದ ಉದಾಹರಣೆಗಳು ಇವೆ. ಅವನು ಏನು ಮಾಡ್ತಾನೆ, ಹಣ್ಣು ಕಿತ್ತ ತಕ್ಷಣ ಅಲ್ಲಿಂದ ಬಿಸಾಕ್ತಾನೆ, ಜಸ್ಟ್ ಕ್ಯಾಚ್, ಕ್ರಿಕೆಟ್ ಬಾಲ್ ಹಿಡಿತಾರಲ್ಲ ಆ ಥರ ಕ್ಯಾಚ್. ಅವು ಏನಾಗ್ತವೆ, ಒಂದೊಂದ್ಸಲ ಕ್ಯಾಚ್ ಹಿಡಿಯುವಾಗ ಮಿಸ್ ಆಗಿ ಕೆಳಗಡೆ ಬೀಳ್ತಾರೆ. ಆ ಕೆಳಗಡೆ ಬಿಟ್ಟವು ಏನಾಗ್ತದೆ, ಅದನ್ನು ಏಟಾಗಿ ಅದನ್ನೇ ಸ್ಟೋರಲ್ಲಿ ಇಡ್ತಾರೆ. ಅದು ಹಣ್ಣು ಒಂದು ಕೆಟ್ಟತ್ತೆ, ಅಲ್ಲೇ ಒಂದು ಕೆಟ್ಟಿರ್ತದೆ, ಅದು ಹಣ್ಣಾಗೋ ಟೈಮ್ನಾಗ ಅಲ್ಲಿರೋ ಸುತ್ತಮುತ್ತ ಎಲ್ಲವನ್ನು ಕೆಡಿಸಿರ್ತದೆ. ಅದಕ್ಕೋಸ್ಕರ ಫ್ರೂಟ್ಸನ್ನು ಯಾವಾಗಲೂ ಕ್ಯಾಚ್ ಮಾಡಬಾರ್ದು, ಒಂದು ಚೀಲ ತೊಗೊಂಡೋಗಿ ಅಲ್ಲೇ ಹರಿದು ನಿಧಾನಕ್ಕೆ ಕೈ ಬಿಡಬೇಕು, ಇಲ್ಲ ಅದಕ್ಕೆ ಇಕ್ವಿಪ್ಮೆಂಟ್ಸ್ ದೋಟಿ ಅಂತಾರೆ ಅದನ್ನು ತೊಗೊಂಡು ಕೀಳಬೇಕು. ಆಮೇಲೆ ಹಣ್ಣನ್ನು ಕಿತ್ತ ತಕ್ಷಣ ಕೂಲ್ ಪ್ಲೇಸಲ್ಲಿ ಇಡಬೇಕು, ಕೂಲ್ ಪ್ಲೇಸ್ ಅಂದರೆ ತಣ್ಣಗಿರೋ ಜಾಗದಲ್ಲಿ ಇಡಬೇಕು, ಯಾಕಂದ್ರೆ ಅದು ಸಿಕ್ಕಾಪಟ್ಟೆ ಸೂರ್ಯನ ಕಿರಣಗಳನ್ನು ತಗೊಂಡು ಹೀಟ್ರ್ ಜಾಸ್ತಿ ಇರ್ತದೆ ಅದ್ರಾಗ, ಆ ಹೀಟ್ ಕಡಿಮೆ ಮಾಡಬೇಕು. ಹೀಟ್ ಕಡಿಮೆ ಮಾಡ್ಬೇಕಂದ್ರೆ ನಾವೇ ಮಾಡ್ತೇವೆ, ಟೆಕ್ನಿಕಲಿ ಹಣ್ಣನ್ನು ಕೋಲ್ಡ್ ವಾಟರಲ್ಲಿ ಡಿಪ್ ಮಾಡ್ತೀವಿ ಸೈಂಟಿಫಿಕಲಿ. ನಾವಿಲ್ಲ ಸೈಂಟಿಫಿಕಲಿ ಡಿಪ್ ಮಾಡೋಕ್ಕಾಗಲ್ಲ ಯಾರು ರೈತರು, ಅದಕ್ಕೆ ನೆಳ್ಳಾಗಿಟ್ಬಿಡ್ಬೇಕು ಒಂದು 2 ತಾಸು
1: ತಂಪಾದ
0: ವಾತಾವರಣದಲ್ಲಿ ಇಟ್ಬಿಡ್ಬೇಕು. ಆಮೇಲೆ ಇಲ್ಲ ಅಂದರೆ ಹಣ್ಣನ್ನು ಯಾವಾಗಲೂ ಸಾಯಂಕಾಲ ಕೀಳ್ಬೇಕು, ಇಲ್ಲ ಮಾರ್ನಿಂಗ್ ಕೀಳ್ಬೇಕು, ಮಧ್ಯಾಹ್ನ ಹೊತ್ತಿನ ಕೀಳಬಾರ್ದು. ಹಿಂಗಿದ್ರೆ ಸ್ಟೋರೇಜ್ ಕೆಪಾಸಿಟಿ ಚೆನ್ನಾಗಿರ್ತದೆ, ಸ್ಟೋರೇಜ್ ಹೌಸಲ್ಲಿ ಹಣ್ಣು ಕೆಡಲ್ಲ,
1: ಬಾಳಿಕೆ ಬರುತ್ತೆ,
0: ಬಾಳಿಕೆ ಬರುತ್ತೆ, ಟೇಸ್ಟ್ ಬರುತ್ತೆ, ಕ್ವಾಲಿಟಿ ಬರ್ತವೆ, ಕಲರ್ ಬರ್ತದೆ,
1: ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ,
0: ನಷ್ಟದ ಪ್ರಮಾಣ ಕಡಿಮೆ ಆಗುತ್ತೆ ಸರ್. ಈಗ ಒಬ್ಬರು ಏನ್ ಮಾಡ್ತಾರೆ, ಕೆಲವರು ಮನೆ ಹಣ್ಣು ತಗೊಂಡೋಗ್ತಾರೆ, ಕಟ್ ಮಾಡ್ತಾರೆ, ಚೆನ್ನಾಗಿರ್ತದೆ ಹಣ್ಣು, ಒಳಗಡೆ ನೋಡಿದ್ರೆ ಉಳತಾರೆ, ಕೆಟ್ಟಿರ್ತದೆ, ಅವು ಬಿದ್ದಾಗಿ ಬಿದ್ದಿರೋ ಹಣ್ಣು, ಬಿದ್ದಿರೋ ಹಣ್ಣುಗಳವು. ಸೊ ಇನ್ನೊಂದು ಏನಾಗಿದೆ ಅಂದ್ರೆ ಸರ್, ಈ ಕ್ಯಾಲ್ಸಿಯಂ ಕೊರತೆಯಿಂದ ಹಣ್ಣು ಏನಾಗುತ್ತೆ, ಒಳಗಡೆ ಮೊಸರು ಥರ ಆಗಿರ್ತದೆ. ಈಗ ಮೊದಲೆಲ್ಲ ನಮ್ಮ ಭಾರತದ ಮಾವಿನ ಹಣ್ಣನ್ನು ರಫ್ತು ಮಾಡ್ತಿದ್ವಿ ಯುರೋಪಿಯನ್ ದೇಶಕ್ಕೆ. ಅವು ಯುರೋಪಿಯನ್ ದೇಶದವರು ಏನು ಮಾಡಿದರು, ನಮ್ಮ 1 ಕ್ವಾಲಿಟಿ ಮಾವು ಅಂತೇಳಿ ಅವ್ರು ತಿಂತಿದ್ರು. ಬರ್ತಾ ಬರ್ತಾ ಏನೋ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಸ್ಟಾರ್ಟ್ ಆಗಿ ಹಣ್ಣು ಕೆಡ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅದಕ್ಕೇನಂತಾರೆ ಸ್ಪಾಂಜಿ ಟಿಶ್ಯೂಸ್ ಅಂತಾರೆ, ಸ್ಪಾಂಜಿ. ಅವ್ರು ಏನು ಮಾಡಿದ್ರು, ಬೈದ್ಬಿಟ್ರು ನಮಗೆಲ್ಲ, ಅಯ್ಯೋ ಬ್ಯಾಡ್ ಇಂಡಿಯನ್ಸ್ ಅಂದರು, ಇಂಡಿಯಾದವರು ತುಂಬ ಕೆಟ್ಟವರು, ನಮಗೆ ಮೋಸ ಮಾಡ್ತಾರೆ ಅಂದರು. ಅವಾಗ ಇಂಡಿಯಾ ಏನು ಮಾಡ್ತು, ರಫ್ತು ಮಾಡೋದನ್ನು ನಿಲ್ಲಿಸ್ಬಿಡ್ತು ಸರ್, ನಿಲ್ಲಿಸಿ ನಮಗೆ ಇನ್ಸ್ಟ್ರಕ್ಷನ್ ಕೊಡ್ತು ಸೈಂಟಿಸ್ಟ್ಗಳಿಗೆ ಅದೇನು ಸರಿ ಮಾಡ್ರಿ ಅಂತ. ಅವಾಗ ನಮ್ಮರು ಏನು ಮಾಡಿದ್ರು, ಅದೆಲ್ಲ ಚೆಕ್ ಮಾಡಿದಾಗ ಸಾಯಿಲ್ ಟೆಸ್ಟ್ ಮಾಡಿದ್ರು ಫಸ್ಟ್, ಸಾಯಿಲಲ್ಲಿ ಕ್ಯಾಲ್ಸಿಯಂ ಇರಲಿಲ್ಲ. ಆ ಕ್ಯಾಲ್ಸಿಯಂ ಅಪ್ಲೈ ಮಾಡಬೇಕು, ನಾನು ಆಗಲೇ ಹೇಳೋದೊಂದು ಮರ್ತೆ, ಎನ್ ಪಿ ಕೆ ಜೊತೆಗೆ ಕ್ಯಾಲ್ಸಿಯಂ ಕೊಡ್ಬೇಕು. ಇದಕ್ಕೆ ಕ್ಯಾಲ್ಸಿಯಂ ಕೊಟ್ಟರೆ ಈ ಟೊಮೊಟೊನು ಹಂಗೆ, ಟೊಮೊಟೊ ಕ್ಯಾಲ್ಸಿಯಂ ಇರಲಿಲ್ಲ ಅಂದರೆ ಅದು ಕರ್ಗಾಗ್ಬಿಡುತ್ತೆ, ಸ್ಪಾಟ್ ಕರ್ಗಾಗುತ್ತೆ, ಕ್ಯಾಲ್ಸಿಯಂ ಕೊರತೆ. ಮ್ಯಾಂಗೋದಲ್ಲೂ ಕ್ಯಾಲ್ಸಿಯಂ ಕೊರತೆ. ಆಮೇಲೆ ಈ ಮ್ಯಾಂಗೋ ಟ್ರೀ ಇರುವಾಗ ಇಟ್ಟಿಗೆ ಬಟ್ಟೆ ಇರಬಾರ್ದು ಸರ್,
1: ಸುತ್ತಮುತ್ತ
0: ಇರಬಾರ್ದು ಸರ್, ಅದು ಫ್ಯೂಮಿಕೇಶನ್ ಅಂತಾರೆ. ಅವಾಗ ಏನಾದರೂ ಮ್ಯಾಂಗೋ ಟಚ್ ಆದರೆ ಬ್ಲಾಕ್ ಆಗುತ್ತೆ, ಬ್ಲಾಕ್ ಟಿಪ್ ಅಂತಾರೆ, ಬ್ಲಾಕ್ ಚಿಕ್ ಚಿಕ್ ಚಿಕ್ ಚಿಕ್ ಚಿಕ್ ಆಗಿಬಿಡ್ತಾರೆ. ಅದಕ್ಕೆ ಈ ಸುತ್ತಮುತ್ತ ಇಟ್ಟಿಗೆ ಬಟ್ಟೆ ಇದ್ರೆ ಅಲ್ಲಿ ಮ್ಯಾಂಗೋ ಹಾಕಕ್ಕೆ ಹೋಗ್ಬಾರ್ದು, ಇಲ್ಲ ಅವ್ರಿಗೆ ಹೇಳ್ಬೇಕು ಇಲ್ಲ ಹಾಕ್ಬೇಡಪ್ಪ ದಯವಿಟ್ಟು, ನಾವು ಗಾರ್ಡನ್ ಹಾಕಿದ್ದೀವಿ, ಲಕ್ಷ ಕೊಟ್ಟ ಗಾರ್ಡನ್ ಹಾಕಿದ್ದೀವಿ, ನಮಗೆ ಲಾಸ್ ಆಕತಿ, ನೀನು ಎಲ್ಲರೂ ಮಾಡ್ಕೊಳಪ್ಪ ಅನ್ಬೇಕು. ಅದಕ್ಕೆ ಅದೊಂದು ಡ್ರಾಬ್ಯಾಕ್, ಇಟ್ಟಿಗೆ ಬಟ್ಟೆ ಇರ್ಕೊಡುದು.
1: ಅಂದ್ರೆ ನಾವು ಬೆಳೆಯಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀವೋ, ಕಟಾವಿನ ಸಂದರ್ಭ ಆಗಿರ್ಬೋದು ಅಥವಾ ಈ ತರ ಎಲ್ಲ ಕ್ರಮಗಳು ಅನುಸರಿಸೋದು ಅಷ್ಟೇ ಮುಖ್ಯ ಅಂತ.
0: ಪೊಲ್ಯೂಷನ್ ಇಸ್ ಇಂಪಾರ್ಟೆಂಟ್ ಸರ್, ವಾತಾವರಣ ಬಹಳ ಮುಖ್ಯ. ಈ ಭೂಪಾಲ ಅನಿಲ ದುರಂತ ಈ ಮಂಗಳೂರು ಅವೆಲ್ಲ ಕೇಳಿಬಿಟ್ರೆ ವಾತಾವರಣ ಬಹಳ ಮುಖ್ಯ. ವಾತಾವರಣ ಕ್ಲೀನ್ ಇಲ್ಲ ಅಂದ್ರೆ ಇಟ್ ಇಸ್ ಅಫೆಕ್ಟ್ ದ ಹ್ಯೂಮನ್ ಬಾಡಿ. ಎಷ್ಟು

0: ಜನಕ್ಕೆ ಕೈಕಾಲಿಲ್ಲ ಕಾಸರಗೋಡದಲ್ಲಿ. ಯಾಕೆ ಗೊತ್ತಾ ಸರ್, ಒಂದ್ಸಲ ಹೆಲಿಕಾಪ್ಟರ್ ಸ್ಪ್ರೇ ತಗೊಂಡ್ರು, ಅದು ಎಲ್ಲರ ಮನೆ ಬಾವಿ ಒಳಗೆ ಹೋಗಿ ಬಿದ್ದುಬಿಡ್ತು. ಅವ್ರ ಫೀಲ್ಡಿಗೆ ಹೊಡೆಯಬಿಟ್ಟು ಅಲ್ಲಿಂದ ಹೊಡೆದ್ರ ಅದು ಎಲ್ಲ ಬ್ಯಾರ್ಕೆ ಬಂದು ಮನೆ ಮುಂದೆ, ಮಂಗಳೂರಲ್ಲಿ ಎಲ್ಲರ ಮನೆ ಮುಂದೆ ಬಾವಿ, ಆ ಬಾವಿ ನೀರಲ್ಲಿ ಬಂದು ಎಂಡೋಸಲ್ಫನ್ ಬಿತ್ತು, ಆ ನೀರು ಕುಡಿದು ಎಲ್ಲರೂ ಮನೆ ಮುಂದೆ ಎಲ್ಲ ಎಫೆಕ್ಟ್ ಆದ್ರು. ಕೇರ್ನೆಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾತಾವರಣಕ್ಕೆ ನಾವು ತೊಂದರೆ ಕೊಡಬಾರ್ದು. ವಾತಾವರಣ ಭಾಳ ನಮಗೆ ತೊಂದರೆ ಕೊಟ್ಟರೆ ಅದು ನಮಗೆ ತೊಂದರೆ ಕೊಡಬೇಕು.
1: ಸರ್, ಈಗ ವಾತಾವರಣ ಭಾಳ ಮುಖ್ಯ ಅಂತ ಅಂದ್ರೆ, ಕೆಲವು ಸಾರಿ ಮಳೆಗಾಲದಲ್ಲಿ ಅಲಿಕಲ್ ಮಳೆ ಬರುತ್ತೆ, ಅಂತ ಸಂದರ್ಭದಲ್ಲಿ ಏನಾದರೂ ನಷ್ಟ ಸಂಭವಿಸೋ ಸಾಧ್ಯ ಇರುತ್ತೆ?
0: ಸರ್, ಈಗ ಆಳೆಕಲ್ಲು ಬರೋ ಟೈಮ್ನಾಗ ನಾವೇನಿದು ಪ್ರಿಕಾಷನ್ಸ್ ಮೇಜರ್ ಅಂತಂದರೆ, ಅಲ್ಲಿ ನಾವು ಆದಷ್ಟು ಈ ಗಾಳಿ ಹೊಡೆತಕ್ಕೆ ಬೀಳ್ತಾವಲ್ಲ, ಲೀವ್ಸನ್ನು ಕಡಿಮೆ ಮಾಡ್ಕೋಬೇಕು. ಹಣ್ಣು ಆಗ್ತಾ ಆಗ್ತಾ ಆಗ್ತಾ ಬಂದಂಗೆ ನಾವು ಲೀವ್ಸ್ ತೆಗಿಬೇಕು. ಲೀವ್ಸ್ ಪ್ರೂವ್ ಮಾಡಿದರೆ ಗಾಳಿ ಈಸಿ ಪಾಸ್ ಆಗುತ್ತೆ, ಈಸಿ ಪಾಸ್ ಆಗುತ್ತೆ. ಬಟ್ ಇನ್ನು ಆನೆಕಲ್ಲಿಗೆ ನಾವು ಏನು ಮಾಡೋಕ್ಕಲ್ಲ, ಅದು ಮಳೆ ಬರೋ ಟೈಮ್ನಾಗ ಕೆಲವರು ಏನು ಮಾಡ್ತಾರೆ, ಕೆಳಗಡೆ ಒಂದು ಇದನ್ನು ಹಾಕ್ತಾರೆ ಸರ್, ಕುಷನ್ ಥರ ಹಾಕ್ತಾರೆ, ಬಟ್ಟೆ ಹಾಕ್ತಾರೆ. ಸೊ ಬಿದ್ದಿರೋ ಹಣ್ಣಿಗೆ ಏಟಾಗದೇ ಇರಲಿ ಅಂತೇಳಿ ಅಂತ ಬಿದ್ದಿರೋ ಹಣ್ಣನ್ನು ತಗೊಂಡೋಗಿ ಪಿಕಲ್ಸ್ ಯೂಸ್ ಮಾಡ್ಬೋದು. ಅದು ಇಂಡಸ್ಟ್ರಿ ಕೊಟ್ಟರೆ ಪಿಕಲ್ಸ್ ಯೂಸ್ ಮಾಡ್ತಾರೆ. ಬಟ್ ಯುರೋಪಿಯನ್ ಕಂಟ್ರಿಲಲ್ಲಿ ಏನು ಮಾಡ್ತಾರೆ ಗೊತ್ತಾ ಸರ್, ಕುಷನ್ ಹಾಕ್ತಾರೆ. ಮ್ಯಾಂಗೋ ಬಿದ್ದರೂ ಅದು ಏನಾಗಿರಲ್ಲ, ಅಂತ ರಬ್ಬರ್ ಥರ ಇದನ್ನು ಹಾಕಿರ್ತಾರೆ, ಮರದ ಬುಡಕ್ಕೆ ಮರದ ಬುಡಕ್ಕೆ ರಬ್ಬರ್ ಹಾಕಿರ್ತಾರೆ, ಅದು ಬಿದ್ದರೂ ಏಟಾಗಬಾರ್ದು ಮಾವಿನ ಹಣ್ಣು. ಆ ಥರ ಟೆಕ್ನಾಲಜಿ ನಮ್ಮಲ್ಲಿ ಇನ್ನೂ ಆಗಿಲ್ಲ ಅದು.
1: ಸರ್, ಈಗ ಬೆಳೆ ಬೆಳೆದ ನಂತರ ಅದನ್ನ ಮಾರಾಟ ಮಾಡಬೇಕಾದ್ರೆ ಸಾಕಷ್ಟು ಪ್ರಕ್ರಿಯೆಗಳು ಮಾಡಬೇಕಾಗತ್ತೆ. ನೀವು ಹೇಳ್ದಂಗೆ ಗ್ರೇಡಿಂಗ್ ಮಾಡಬೇಕು, ಒಂದು ಒಳ್ಳೆ ಸೈಜ್ ಗಾತ್ರದ ಒಂದು ಹಣ್ಣು, ಮೀಡಿಯಂ ಸೈಜ್ದೊಂದು, ಚಿಕ್ಕದೊಂದು, ಕೆಟ್ಟದನ್ನೆಲ್ಲ ತೆಗೆದುಬಿಟ್ಟು ಈ ಥರ ಎಲ್ಲ ಗ್ರೇಡಿಂಗ್ ಮಾಡಬೇಕಾಗತ್ತೆ. ಮತ್ತೆ ಯಾವ ಥರ ಮಾಡಬೇಕಾಗತ್ತೆ?
0: ಸರ್, ಈಗ ನೋಡಿ ಸರ್, ಮಾವು ಬೆಳೆದ್ಮೇಲೆ ನಾವು ಮಾರ್ಕೆಟಿಗೆ ತಗೊಂಡು ಹೋಗ್ಬೇಕು. ಆ ಮಾರ್ಕೆಟಿಗೆ ತಗೊಂಡು ಹೋದ್ಮೇಲೆ ಅಂದರೆ ಕನ್ಸ್ಯೂಮರ್ ಅಕ್ಸೆಪ್ಟ್ಸ್ ಅಂತಾರೆ, ಅವರು ಅದನ್ನು ಸ್ವೀಕರಿಸ್ಬೇಕು. ಅವ್ರು ಸ್ವೀಕರಿಸಲಿಲ್ಲ ಅಂದರೆ ಮಾಡ್ದೇನೆ ಲಾಸು ಅಲ್ವಾ ಸರ್. ಅದಕ್ಕೆ ಅವ್ನು ಏನು ಮಾಡಬೇಕು, ದೇರ್ ಇಸ್ ಎ ಪ್ಲಾನ್, ಮಸ್ತ್ ಅವ್ನು ಪ್ಲಾನ್ ಮಾಡಬೇಕು. ಅವ್ನು ಏನು ಮಾಡಬೇಕು, ಒಂದು ಗಾರ್ಡನ್ ಮಾಡಬೇಕಾದ್ರೆ ಫಸ್ಟ್ ಅವ್ನು ಥಿಂಕ್ ಮಾಡಬೇಕು. ಫಸ್ಟ್ ಏನು ಥಿಂಕ್ ಮಾಡಬೇಕು, ಅವ್ನ ತೋಟದಲ್ಲಿ ಯಾವುದು ಎಲೆಕ್ಟ್ರಿಕ್ ವೈರ್ ಹಾದು ಹೋಗಿರಬಾರ್ದು, ವೇವ್ಸ್ಗೆ ಈ ಪ್ಲಾಂಟ್ಸ್ ಬರ್ನ್ ಆಗಿ ಹೋಗ್ಬಿಡುತ್ತೆ ಅಲ್ವಾ. ಅದು ಇಟ್ ಇಸ್ ಆಲ್ಸೋ ಒನ್ ಆಫ್ ದಿ ಎಫೆಕ್ಟ್, ಆ ಪ್ಲಾಂಟ್ಸ್ ಬರ್ನ್ ಆಗುತ್ತೆ, ಆ ಫ್ರೂಟ್ಗೆ ಎಫೆಕ್ಟ್ ಆಗುತ್ತೆ ಅಲ್ವಾ ಸರ್. ಬಿಫೋರ್ ಥಿಂಕಿಂಗ್ ಆರ್ಚರ್ಡ್ ಮಾಡುವಾಗ ಪ್ಲಾನ್ ಮಾಡಿ ಒಂದು ವೆರೈಟಿ ಹುಡುಕ್ಬೇಕು, ಈ ತಳಿ ಇದಕ್ಕೆ ಸೂಟೇಬಲ್ ಆಗತ್ತೋ ಇಲ್ಲ, ಈ ಹಿರಿಯರು ಇವರಿಗೆ ಬರುತ್ತಾ, ಹಿರಿಯರು ಜನ ಇಷ್ಟಪಡ್ತಾರಾ, ಅದು ಕಲರ್ ಇದೆಯಾ, ಗುಡ್ ಕಲರ್ ಇದೆಯಾ, ರುಚಿ ಐತಾ, ಅದೆಲ್ಲ ನೋಡ್ಕೊಂಡು ಹಾಕಬೇಕು. ಸೊ ಎಲ್ಲ ನೋಡ್ಕೊಂಡು ಹಾಕ್ಮೇಲೆ ನೀನು ಫ್ರೂಟ್ಸ್ ಬರುತ್ತೆ ಎಲ್ಲ ಬರುತ್ತೆ, ಫ್ರೂಟ್ ಕಲರ್ ಈಸ್ ಇಂಪಾರ್ಟೆಂಟ್ ಅಲ್ಲ ಸರ್, ಕಲರ್ ಇರಬೇಕು, ಸೈಜ್ ಇರಬೇಕು. ಅದನ್ನು ಕನ್ಸ್ಯೂಮರ್ ಈಸಿಲಿ ಅಕ್ಸೆಪ್ಟ್ ಮಾಡ್ತಾರೆ,
1: ಆಕರ್ಷಣೆ ಇರಬೇಕು,
0: ಆಕರ್ಷಣೆ ಇಡಬೇಕು, ಸೈಜ್ ಇರಬೇಕು. ಕೆಲವು ಫ್ರೂಟ್ಸ್ ಮಲಗೋವಾಗಿದೆ, ಒಂದೊಂದು ಅರ್ಧ ಕೆ ಜಿ ಒಂದು ಕೆ ಜಿ ಬರ್ತಾವೆ ಅಲ್ವಾ. ಸೊ ಹಂಗೆ ಬೇಸ್ರನ್ ಸೈಜ್ ಅಗ್ದಿ ಸಣ್ಣ ಹೋದ್ರೆ ಯಾರು ಇಷ್ಟಪಡಲ್ಲ. ಆಲ್ಫೆನ್ಸರ್ ನೋಡಿ, ಆಲ್ಫೆನ್ಸರ್ ದೊಡ್ಡದಲ್ಲ ಸಣ್ಣದಲ್ಲ. ತೋತಾಪುರಿ ಇಸ್ ಆಲ್ಸೋ ಇಟ್ಸ್ ಒನ್ ಆಫ್ ದಿ ಸ್ವೀಟೆಸ್ಟ್ ಕಲರು, ಟೇಸ್ಟು, ಸ್ವೀಟ್ನೆಸ್. ಈಗ ಇನ್ನೊಂದು ಏನಂತಾರೆ, ಕೆಲವರು ಹೇಳ್ತಾರೆ ಲಿಪ್ಸ್ ಮೆಸೇಜ್ ಅಂತಾರೆ. ಯಾರೋ ಮಾರ್ಕೆಟ್ಗೆ ಹೋಗಿ ತಂದಿರ್ತಾರೆ ಪಕ್ಕದ ಮನೆ, ಅಲ್ಲಿ ಯಾವ ವೆರೈಟಿ ತಂದೆಪ್ಪ, ಅದು ಸರಿ ಇಲ್ಲ ಕಣ ಅಂದ್ಬಿಡ್ತಾನೆ. ಸೊ ಹಿಂಗೆ ಡಿಸ್ಕಾರ್ಡ್ ಆಗುತ್ತೆ. ಅದಕ್ಕೆ ಇನ್ನೊಂದು ಇನ್ನೊಂದು ರಸ್ಪುರಿ ಅಂತ ಇದೆ, ಅದನ್ನು ತೊಗೊಂಬ, ಅದು ಕಲರ್ ಹಿಂಗಿರುತ್ತೆ ಹಂಗಿರುತ್ತೆ. ಈಗ ಅದು ಹೆಂಗಂದರೆ ಪಬ್ಲಿಕ್ ಅದನ್ನು ಪ್ರಚಾರ ಮಾಡೋದು ಹಂಗೆ. ಆ ಥರ ಇದ್ದರೆ ನಮಗೆ ವೆರೈಟಿ ಸೂಟೇಬಲ್ ವೆರೈಟಿ ತಂದು ಹಾಕಬೇಕು. ಆಮೇಲೆ ಆ ಕ್ಲೈಮೇಟಿಗೆ ಅದು ಬರುತ್ತಲ್ಲ ಅಂತ ಯೋಚನೆ ಮಾಡಬೇಕು. ಒಂದು ವೇಳೆ ಮಾರ್ಕೆಟಿಂಗ್ ನೀನು ಕನ್ಸ್ಯೂಮರ್ ಇಲ್ಲಿ ಎಲ್ಲೇ ತೊಗೊಳ್ಳೇ ಇಲ್ಲಪ್ಪ, ಉಳಿದ್ಬಿಟ್ಟು ನಿಮಗೇನು ಹುಡ್ಬೇಕು, ಸ್ವಲ್ಪ ನಾಲೆಜ್ ಇರಬೇಕು. ಸೇಲ್ ಆಗಲಿಲ್ಲ, ಇಮಿಡಿಯೇಟ್ಲಿ ಸೆಂಡ್ ಟು ದ ಹಾಪ್ ಕಮ್ಸ್, ಒಂದು ಫೋನ್ ಮಾಡಿದ್ರೆ ಅವ್ರು ಬಂದು ತಗೊಂಡು ಹೋಗ್ತಾರೆ. ಬಟ್ ಕಡಿಮೆ ಸ್ವಲ್ಪ ರೇಟ್ ಕೊಡ್ತಾರೆ. ಅದು ಅವ್ರಿಗೆ ಗೊತ್ತಿಲ್ಲ ಅಂದರೆ ಫ್ರೂಟ್ ಇಂಡಸ್ಟ್ರೀಸ್ ಇರ್ತಾವೆ, ಸರ್ ನಮ್ದು ಹಣ್ಣು ಉಳಿದಿದೆ ಸ್ವಲ್ಪ ತೊಗೊಂಡು ಹೋಗಿ ಅಂದರೆ ಅವ್ನು ಬಂದು ತೊಗೊಂಡು ಹೋಗ್ತಾನೆ. ಯಾಕೆ ಹೇಳ್ರಿ, ಅದನ್ನು ಯಾವ ಬೇಕಾದ್ರೂ ಯೂಸ್ ಮಾಡ್ಬೋದು ಅಲ್ವಾ. ನಿಮಗಿಲ್ಲಿ ಸೇಲ್ ಆಗಲಿಲ್ಲ ಅಂದರೂ ಅದನ್ನು ನೀವು ರೀಸೆಂಟಿಗಿಂತ ಫ್ರೂಟ್ ಇಂಡಸ್ಟ್ರೀಸ್, ಅದು ನಿಮಗೆ ನಾಲೆಜ್ ಇರಬೇಕು. ಅಯ್ಯೋ ಕೆಲವರು ಏನು ಮಾಡ್ತಾರೆ, ಮಾರ್ಕೆಟ್ ಸೇಲ್ ಆಗಲಿಲ್ಲ ಅಂತ ತಿಪ್ಪೆ ಬಿಸಾಕೋದು, ಇಲ್ಲ ಪಕ್ಕದ ಮನೆಯವ್ರಿಗೆ ಕೊಡೋದು, ಇಲ್ಲಪ್ಪ ಲಾಸ್ ಐತೆ ಅಂತ ಕೂತ್ಕೊಳ್ಳೋದು. ಯಾಕಂದ್ರೆ ಒಂದು ಥಿಂಗ್ ಏನು ಸರ್, ಗಾರ್ಡನ್ ಮಾಡ್ಬೇಕಾದ್ರೆ ನಾಲೆಜ್ ಇರಬೇಕು. ಇನ್ ಟೈಮ್ ಪ್ರೂನಿಂಗ್ ಮಾಡಬೇಕು, ಇರಿಗ್ರೇಷನ್ ಕೊಡಬೇಕು, ಇನ್ ಟೈಮ್ ಹಾರ್ವೆಸ್ಟ್ ಮಾಡಬೇಕು. ಒಂದು ಹೇಳಿ ಸರ್, ಒಂದು ಹೇಳಿ ತಗೊಂಡು ಸಿ, ಮ್ಯಾಂಗೋದಲ್ಲಿ ಇಮ್ಯಾಚರ್ ಫ್ರೂಟ್ಸ್ ಹಾರ್ವೆಸ್ಟ್ ಮಾಡಬಾರ್ದು. ಇಮ್ಯಾಚರ್ ಫ್ರೂಟ್ಸ್ ಹಾರ್ವೆಸ್ಟ್ ಮಾಡಿ ತಗೊಂಡು ಮನೆಗಿಟ್ರೆ ರೈಪನ್ ಮಾಡ್ತಾರೆ ಬಿಡ್ರಿ, ಇತ್ತಲಿನ ಹಾಕಿ ಇತ್ತಲಿನ ಹಾಕಿ ರೈಪನ್ ಮಾಡ್ತಾರೆ. ರೈಪನ್ ಮಾಡಿದ್ರೆ ಏನಾಗುತ್ತೆ, ಇಟ್ ಇಂಡ್ಯೂಸ್ ಕಾರ್ಸಿನೋಜೆನಿಕ್ ಎಫೆಕ್ಟ್, ಇಟ್ ಲೀಡ್ಸ್ ಟು ಕ್ಯಾನ್ಸರ್. ಕೆಲವರು ಏನು ಮಾಡ್ತಾರೆ ಗೊತ್ತಾ ಸರ್, ಸಿಕ್ಕಾಬಿಟ್ಟೆ ಗ್ರೋತ್ ಇಲ್ಲಿಟ್ರೆ ಸ್ಪ್ರೇ ಮಾಡಿರ್ತೀವಿ. ಯಾಕೆ ಹೇಳ್ರಿ, ಹಣ್ಣು ದೊಡ್ಡದಾಗಲಿ, ಕಲರ್ ಕಲರ್ ಆಗೋಕ್ಕೊಂದು, ದೊಡ್ಡದಾಗೋಕ್ಕೊಂದು, ಬೇಗ ಹಣ್ಣಾಗೋಕ್ಕೊಂದು ಎಲ್ಲ ಮಾಡಿರ್ತೀವಿ. ಅವೆಲ್ಲ ಅಲ್ಲೇ ಇರ್ತದೆ, ಎಫೆಕ್ಟ್ ಇರ್ತದೆ. ನಾವು ತಂದ ತಕ್ಷಣ ಏನು ಮಾಡ್ತೀವಿ ಮಕ್ಕಳಿಗೆ, ನಾವು ಮಾರ್ಕೆಟಿಂದ ಬರ್ತದಂಗೆ ಹುಡ್ರು ಓಡಿ ಬಂದು ಒಂದೊಂದು ಹಣ್ಣು ಕಿತ್ತಂಬಿಡ್ತಾವೆ. ಅವ್ರ ಅಜ್ಜ ತಂದರೆ ಓಡಿ ಬಂದು ಎಲ್ಲರೂ ಒಂದು ಹಣ್ಣು ತಂದು ಗಬ್ಬ ಗಬ್ಬ ಗಬ್ಬ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ರಾಂಗ್ ಸರ್. ನಾವು ಹಣ್ಣು ತಂದ ತಕ್ಷಣ ಅವ್ರಿಗೆ ತೋರಿಸ್ಬಾರ್ದು, ಫಸ್ಟ್ ಅವ್ನು ತೊಳಿಬೇಕು. ಯಾವ ಒಟ್ಟಲ್ಲಿ ಹಣ್ಣು ತೊಳಿಬೇಕು, ಕ್ಲೀನಾಗಿ ತೊಳೆದು ಮಕ್ಕಳಿಗೆ ತೋರಿಸ್ಬೇಕು, ಅವಾಗ ತಗೊಂಡು ತಿನ್ನಲಿ. ಈಗ ತಂದು ನಾವು ಫ್ರಿಜ್ನಾಗ ಇಟ್ಟಿರ್ತೀವಿ, ಫ್ರಿಜ್ಜಿಂದ ಒಂದು ಎಫೆಕ್ಟು, ಕೋಲ್ಡ್ ಎಫೆಕ್ಟು, ಕೆಮಿಕಲ್ ಎಫೆಕ್ಟು, ಲೀಡ್ಸ್ ಟು ಇದು ಪಾಯ್ಸನಸ್ಸು, ಆಂಟಿ ಕ್ಯಾನ್ಸರು ಇವೆಲ್ಲ ಆಗಿ, ಸೊ ಹಿಂಗಾಗಿ ಸ್ವಲ್ಪ ಲೈಫ್ ಕಡಿಮೆ ಆಗ್ತಾ ಇದೆ, ಲೈಫ್ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಇದೆ.

0: ಮತ್ತೆ ಈ ಬೇಡಿಕೆ ಯಾವ ರೀತಿ ಇದೆ ಸರ್? ಇದನ್ನ ಬೇರೆ ಕಡೆ ಈಗ ನಮ್ಮ ರಾಜ್ಯದಲ್ಲೇ ಉತ್ತಮ ಗುಣಮಟ್ಟದ ಬೆಳೆ ಬೆಳೆದ್ರೆ ನಮ್ಮ ರೈತರು, ನೀವು ಹೇಳಿದಂಗೆ ರಫ್ತು ಮಾಡ್ಬೋದಾ
1: ಸರ್? ರಫ್ತು ಮಾಡ್ಬೋದು ಸರ್, ಮೊದಲೆಲ್ಲ ನಿಲ್ಲಿಸಿದ್ರು, ಇವಾಗ ರಫ್ತು ಮಾಡ್ಬೋದು. ರಫ್ತು ಮಾಡೋಕೆ ಕೋಲಾರದಲ್ಲಿ ಕ್ವಾಲಿಟಿ ಆಫ್ ಮ್ಯಾಂಗೋ, ಈಗ ನಾವು ಇಲ್ಲೇ ಒಂದೇ ಎಣ್ಣೆ ಬೆಳೆದಿರ್ತೇವೆ, ತೋಟ ಇರ್ತವೆ, ಇದನ್ನು ಯಾರು ಅದನ್ನ ಟೆಸ್ಟ್ ಮಾಡ್ಬೇಕು? ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ನಾವು ಹಂಗೆ ಕಳಿಸ್ಲಿಕ್ಕೆ ಬರಲ್ಲ ಸರ್, ಏನೇನೋ ಇರ್ತದೆ. ಅದಕ್ಕೆ ಅದಕ್ಕೊಂದು ಆರ್ಗನೈಜೇಷನ್ ಇದೆ, ಅವ್ರು ಬಂದು ಗಾರ್ಡನ್ ನಮಗೆ ಬುಕ್ ಮಾಡ್ಕೊಂಡು ಹೋಗಿ ಅವರೆಲ್ಲ ಫ್ರೂಟ್ಸು ಚೆಕ್ ಮಾಡ್ತಾರೆ. ಕಳಿಸುವಾಗ ಒಂದೊಂದು ಫ್ರೂಟ್ ಚೆಕ್ ಮಾಡ್ತಾರೆ. ನೀವೆಲ್ಲರ ಒಂಟ್ರ ಡೋರ್ನಾಗ ನಿಂತ್ಕೊಂಡಾಗ ಹಿಂಗೆ ಹಿಡಿತಾರೆ ನೋಡಿ ಸರ್, ಚೆಕ್ ಮಾಡ್ದು ಅದ್ರೊಳಗೆ ಏನಾರು ಇಟ್ಟಿರ್ತಾರೋ ಏನೋ, ಅದು ಪಾಯ್ಸನ್ ಇದೆಯೋ ಏನೋ. ಒಂದು ಪ್ಯಾನಟೋಮೀಟರ್ ಅಂತ ಇದೆ ಸರ್, ಜಸ್ಟ್ ಫ್ರೂಟ್ಸ್ ಹತ್ರ ಇದ್ರೆ ಅದ್ರಾಗ ಎಷ್ಟು ಟೀಸಸ್ ಇದೆ, ಎಷ್ಟು ಶುಗರ್ ಇದೆ, ಇಟ್ ಇಸ್ ಎಡಿಬಲ್ ನಾನ್ ಎಡಿಬಲ್ ಎಲ್ಲ ತೋರಿಸ್ತದೆ. ಆ ಥರ ಮಾಡಿ ಫ್ರೂಟ್ಸನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ಅದಕ್ಕೆ ಸೂಟೇಬಲ್ ಗಾರ್ಡನ್ ಇರಬೇಕು, ಗಾರ್ಡ್ ಮೆಥಡ್ ಇರಬೇಕು, ಲೇಬರ್ ಇರಬೇಕು, ವಾಟರ್ ಫೆಸಿಲಿಟಿ ಇರಬೇಕು. ಅಲ್ಲಿ ಒಂದು ಇಂಥದ್ದಿಲ್ಲ ಅಂದ್ರೆ ಅದು ನಡೆಯಂಗಿಲ್ಲ. ಎಲ್ಲಾದ್ರು ಸರಿಯಾಗಿದ್ದರೆ ಎಕ್ಸ್ಪೋರ್ಟ್ ಮಾಡ್ಬೋದು, ಇಲ್ಲದ್ರೆ ನಮ್ಮ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬರಲ್ಲ. ಡೈರೆಕ್ಟ್ಲಿ ವಿ ಕ್ಯಾನ್ ಕನ್ಸ್ಯೂಮ್ ಮಾರ್ಕೆಟ್, ಸೆಂಟ್ರ್ ದ ಮಾರ್ಕೆಟ್.
0: ಇತ್ತೀಚೆಗೆ ಹೆಚ್ಚು ರಾಸಾಯನಿಕ ಬಳಸ್ತಾರೆ, ಕ್ರಿಮಿನಾಶಕಗಳು ಬಳಸ್ತಾರಲ್ಲ, ಇದು ಬೇರೆ ದೇಶಗಳಿಗೆ ನೀವು ಹೇಳ್ದಂಗೆ ಅಕ್ಸೆಪ್ಟ್ ಮಾಡ್ತಾವ, ನಮ್ಮ ಕಳ್ಸಕ್ಕೆ ಸಾಧ್ಯತೆ ಇದೆ ನಮ್ಮ ರೈತರು ಅಂತೀರಾ
1: ಸರ್? ಈಗ ನೋಡಿ ಸರ್, ಕೆಮಿಕಲ್ ಫರ್ಟಿಲೈಸರ್ ಅಂತಾರಲ್ಲ, ಅದು ರಾಂಗ್. ಯಾಕೆ ಗೊತ್ತಾ ಸರ್? ಆ ಕೆಮಿಕಲ್ ಫರ್ಟಿಲೈಸರ್ ಏನಾದರೂ ನಾವು ಉಪಯೋಗಿಸ್ತಿದ್ರೆ ನಮಗೆ ಇವತ್ತು ಊಟನೇ ಸಿಗ್ತಿದ್ದಿಲ್ಲ. ಈಗ ನೋಡಿ, ಈಗ ಪ್ಯಾಡಿ ಮೊದಲೆಲ್ಲ 10 ಕ್ವಿಂಟಲ್ ಬರ್ತಿತ್ತು, ಅವ್ರು ನಮ್ಮ ಭೂಮಿ ಎಷ್ಟಿದೆ ಅಷ್ಟೇ ಇದೆ. ನಮ್ಮ 4 ಎಕರೆ ಹೊಲ ಇದ್ರೆ 4 ಎಕರೆಗೆ ಎಷ್ಟು ಕ್ವಿಂಟಲ್ ಬರ್ತದೆ? 10 ಕ್ವಿಂಟಲ್ ಬರ್ತದ್ದು. ಈ ಫರ್ಟಿಲೈಸರ್ ಹಾಕೋದ್ರಿಂದ, ಹೆಚ್ಚಿನ ನೀರು ಟೆಕ್ನಾಲಜಿ, ಡ್ರಿಪ್ ಇರಿಗೇಷನ್ ಅವು ಇವೆಲ್ಲ ಬಂದಿರೋದ್ರಿಂದ ನಮಗೆ ಫುಡ್ ಗ್ರೇನ್ ಪ್ರೊಡಕ್ಷನ್ ಹೆಚ್ಚಾಗಿದೆ. ಇಳುವರಿ ಜಾಸ್ತಿ ಆದರೆ ಎಲ್ಲರಿಗೂ ಊಟ ಸಿಕ್ಕಿದೆ ಸರ್, ಇಲ್ಲಾಂದ್ರೆ ನಮಗೆ ಊಟ ಸಿಗ್ತಿರ್ಲಿಲ್ಲ. ಬೇರೆ ಕಂಟ್ರಿಲಿ ಏನು ಮಾಡ್ತಾರೆ ಗೊತ್ತಾ? ಯಾವ ಬರ ಅಲ್ಲಿ ಬರೀ ಡೀಸೆಲ್ ಪೆಟ್ರೋಲ್ಕಂತ ಊಟನೇ ಇಲ್ಲ, ಅಲ್ಲಿ ನೆಟ್ಟು ಬೆಲೆಗೆ ಜಮೀನೇ ಇಲ್ಲ ಅಲ್ವಾ. ನಮಗಿಲ್ಲಿ ಏನಾಗಿದೆ ಅಂತಂದರೆ, ನಮಗೊಳ್ಳೆ ಜಾಗ ಇದೆ, ಅದನ್ನು ಬೆಳೆಸೋಕೆ ಒಳ್ಳೆ ಫರ್ಟಿಲೈಸರು, ಒಳ್ಳೆ ವೆರೈಟೀಸ್. ವೆರೈಟಿ ಇಂಪಾರ್ಟೆಂಟು. 10 ಕ್ವಿಂಟಲ್ ಕೊಡ್ತದ್ದು 40 ಕ್ವಿಂಟಲ್ ಕೊಡೋಕೆ ಬಂದರೆ ಮತ್ತು ಅದು ಊಟ ಎಲ್ಲರಿಗೆ ಯಾಕೆ ಸಾಕಾಗಿ ಉಳಿತದೆ? ಇಲ್ಲಾಂದ್ರೆ ಫುಡ್ ಗ್ರೇನ್ ಸ್ಯಾಟೈಸ್, ಇಲ್ಲಾಂದ್ರೆ ಅಮೇರಿಕದವ್ರು ಬಂದು ಇಮಾನೆ ಬಂದು ಫುಡ್ ಒಗೆದು ಹೋಗ್ತಿದ್ರು. ಅದು ಬಳಸೋದು ತಪ್ಪು ಅಂತ ಹೇಳ್ತಿಲ್ಲ, ಅದು ಮಿನಿಮಮ್ ಬಳಸೋದು ಸೂಕ್ತ. ಈಗ ರಾಸಾಯನಿಕ ಇಲ್ಲಾಂದ್ರೆ ನಾವು ಜೀವನ ಇಲ್ಲ ಸರ್, ಅಡಾಪ್ಟ್ ಆಗಿಬಿಟ್ಟಿದ್ವಿ. ಬಟ್ ಓನ್ಲಿ ಒನ್ ಥಿಂಗ್ ಈಸ್ ಅದರ ಎಸಿಡ್ಯೂ ಎಫೆಕ್ಟ್ ಅಂತಾರೆ. ಭತ್ತಕ್ಕೆ ಔಷಧಿ ಹೊಡೆದಿರ್ತೇವೆ, ಇನ್ನೇನೋ ಪ್ಲಾಂಟ್ಗೆ ಔಷಧಿ ಹೊಡೆದಿರ್ತೇವೆ, ದನಗಳು ಬಂದು ತಿಂತವೆ ಸಾಯ್ತವೆ. ಅದನ್ನು ಅವಾಯ್ಡ್ ಮಾಡ್ಬೇಕು ಅಷ್ಟೆ. ಔಷಧಿ ಹೊಡೆದ ದಿವಸ ಯಾರನ್ನೂ ಅಲ್ಲಿ ಬಿಡಬಾರ್ದು. ಇವನ್ ಹುಳುಗಳು ಕೂಡ ಸತ್ತೋಗ್ತವೆ. ನಾವು ಏನೋ ಒಂದು ಡಿಸ್ ಕಾಸ್ ಇಟ್ಕೊಂಡು ಅದನ್ನ ಡಿಸೀಸ್ ಕಂಟ್ರೋಲ್ ಮಾಡೋಕೆ ಹೋದ್ರೆ ಇನ್ಸೆಕ್ಟ್ ಬಂದು ಸಾಯ್ತವೆ. ಅದನ್ನು ನಾವು ಥಿಂಕ್ ಮಾಡ್ಬೇಕಲ್ಲ ಸರ್, ಯೋಚನೆ ಮಾಡಿ.
0: ಇತ್ತೀಚೆಗೆ ಕೆಲವು ಪ್ರಗತಿಪರ ರೈತರು, ನಾವು ಸಾವಯವದಲ್ಲಿ ಬೆಳಿತೀವಿ, ನೈಸರ್ಗಿಕ ಕೃಷಿಯಲ್ಲಿ ಬೆಳಿತೀವಿ ಅಂತೆಲ್ಲ ಹೇಳ್ತಿರ್ತಾರೆ ಸರ್, ಅದು ಏನು ಲಾಭದಾಯಕ ಆಗಲ್ಲ ಅಂತೀರಾ
1: ಸರ್? ಇಲ್ಲ ಸರ್, ಎಫೆಕ್ಟಿವ್ ಅನ್ಕೊಂಡಷ್ಟು ಇಳುವರಿ ಬರಲ್ಲ ಸರ್, ಇಳುವರಿ ಬರಲ್ಲ, ಕಡಿಮೆ ಇಳುವರಿ. ಆಮೇಲೆ ಇನ್ನೊಂದು, ಅದು ಸ್ವಲ್ಪ ಇದಿರ್ಲ ಕಡಿಮೆ ಆಗ್ತಾನೆ ಇದೆ. ಆರ್ಗ್ಯಾನಿಕ್ ಮಾಡಕ್ಕೆ ಏರ್ ಮೆಟೀರಿಯಲ್, ರಾ ಮೆಟೀರಿಯಲ್ ಬೇಕಲ್ಲ ಸರ್, ರಾ ಮೆಟೀರಿಯಲ್ ಬೇಕು. FIM ತಯಾರು ಮಾಡ್ಲಿಕ್ಕೆ ಸಗಣಿ ಗೊಬ್ಬರ ಬೇಕು,
0: ಸಗಣಿ ಗೊಬ್ಬರ, ಜಾನುವಾರುಗಳ ಸಾಕಾಣಿಕೆ.
1: ಜಾನುವಾರು ಇಲ್ಲ, ಯಾವ್ದು ಹೆಂಗೆ ಆರ್ಗ್ಯಾನಿಕ್ ಮಾಡ್ತಾನೆ ಸರ್ ಅವನು? ಪ್ಲಾಂಟ್ ರೆಸಿಡ್ಯೂಯಿಂದ ಆರ್ಗ್ಯಾನಿಕ್ ಹಾಕಿ ಸಾಧ್ಯನೇ ಇಲ್ಲ. ಅದರಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ಸಗಣಿ ಗೊಬ್ಬರ ಇದ್ದರೆ ಮಾತ್ರ ಅದರ ಸಾವಯವ ಕೃಷಿ ಅನಿಸ್ತದೆ. ಯಾಕಂದ್ರೆ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಬೇಕಲ್ಲ ಸರ್ ಅಲ್ವಾ? ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅಂತ ಹೇಳ್ಬೋದು.
0: ಈಗ ನಮ್ಮ ಮಾವು ಲಾಭದಾಯಕ ಬೆಳಿಬೇಕಂದ್ರೆ ನೀವು ಹೇಳಿದಂಗೆ ಒಳ್ಳೆ ತಳಿಗಳ ಆಯ್ಕೆ ಗಮನ ಕೊಡ್ಬೇಕು, ಒಳ್ಳೆ ಗುಣಮಟ್ಟದ ಹಣ್ಣುಗಳು ಬರಬೇಕು, ಕಲರ್ ಇರಬೇಕು, ಮಾರುಕಟ್ಟೆ ತಿಳ್ಕೊಂಡಿರ್ಬೇಕು
1: ಹೇಳಿದ್ರಿ.
0: ಇದನ್ನ ನಾವು ಉಪಯೋಗಿಸ್ಕೊಂಡ್ರೆ ನಮ್ಮ ರೈತರಿಗೆ ಅನುಕೂಲ ಅಂತ ಇರ್ತಾರೆ.
1: ಖಂಡಿತ ಸರ್, ಮಾವು ನೋಡ್ರಿ ಸರ್, ಈಗ ನಾವು ಎಲ್ಲರೂ ಸೇಬಣ್ಣು ತಿನ್ನಕ್ಕಾಗಲ್ಲ. ಸೇಬಣ್ಣು ಬೆಳೆ ಜಮ್ಮು ಕಾಶ್ಮೀರದಾಗ, ನಾವು ಇಲ್ಲಿವನ್ನೇ ತಿಂದು ನಮ್ಮ ಆರೋಗ್ಯ ಕಾಪಾಡ್ಕೋಬೇಕು. ವಿಟಮಿನ್ಸ್, ಪ್ರೋಟೀನ್ಸ್, ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಗದೆ ಹಣ್ಣುಗಳ ಬೆಳೆಗಳಿಂದ. ನೀವು ಹೆಂಗೆ ನಾವು ಊಟ ಮಾಡ್ತೀವೋ ಅಷ್ಟೇ ಪ್ರಮಾಣದಲ್ಲಿ ನಾವು ಹಣ್ಣುಗಳನ್ನು ಸೇವಿಸಬೇಕು. ತರಕಾರಿ ಹೆಂಗೆ ಡೈಲಿ ಯೂಸ್ ಮಾಡ್ತೀವೋ ಹಂಗೆ ಹಣ್ಣುಗಳನ್ನು ಸೇವಿಸಬೇಕು. ನೀವೇನಾರು ಅದು ಮಾಡಲಿ ಅಂದರೆ ನಿಮಗೆ ಬಾಡಿಗೆ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗುತ್ತೆ, ನಿಮಗೆ ನ್ಯೂಟ್ರಿಯೆಂಟ್ಸ್ ಕಡಿಮೆ ಆದರೆ ನಿಮ್ಮ ಲೈಫ್ ಕಡಿಮೆ ಆಗುತ್ತೆ ಅಲ್ವಾ ಸರ್? ಈಗ ಕೆಲವರು ಬಡವರು ಏನು ಮಾಡ್ತಾರೆ, ಸೇಬಣ್ಣು ಕೊಳ್ಳೋಕ್ಕಾಗಲ್ಲ, ಪೇರ್ಲಣ್ಣು ತಿಂತಾನೆ. ಯಾಕಂದರೆ ಪೇರ್ಲಣ್ಣು ಇಟ್ಸ್ ಮೋರ್ ನ್ಯೂಟ್ರಿಯನ್ಸ್ ದ್ಯಾನ್ ಆ್ಯಪಲ್. ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪೇರ್ಲಣ್ಣಾಗಿರ್ತಾವೆ. ಹ್ಞೂ, ಅದಕ್ಕೆ ಏನು ಮಾಡ್ತಾರೆ ನಮ್ಮ ಫಾರ್ಮರ್ಸ್, ಯಾರು ಹಣ್ಣು ತಿಂದರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ವಾರಕ್ಕೆ ಒಂದು ಎರಡೋ ಒಂದು ಏನೋ ತಿಂತಾ ಇರಬೇಕು. ಇವ್ರು ಏನು ಮಾಡ್ತಾರೆ, ಬರೀ ಬಿಸ್ನೆಸ್ಸು ದುಡಿಮೆ ಅಂತ ಹೋಗಿ ಯಾವ ಫ್ರೂಟ್ಸು ಕನ್ಸ್ಯೂಮ್ ಮಾಡಲ್ಲ, ಹಿಂಗಾಗಿ ಹೆಲ್ತ್ ಮೇಲೆ ಪ್ರಭಾವ ಬೀರ್ತದೆ. ಅದಕ್ಕೋಸ್ಕರ ಸೊ ಹಣ್ಣುಗಳ ಸೇವನೆ ಭಾಳ ಮುಖ್ಯ.
0: ಕೊನೆದಾಗಿ ನಮ್ಮ ಮಾವಿನ ಬೆಳೆಯಲ್ಲಿ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಸಾಕಷ್ಟು ಮಾಹಿತಿ ಹೇಳಿದ್ರಿ, ಇನ್ನು ಏನಾದರೂ ಕ್ಯೂ ಮಾತು ಹೇಳಲಿಕ್ಕೆ ರೈತರಿಗೆ ಇಷ್ಟಪಡ್ತಾರೆ ಸರ್?
1: ಸರ್, ಇದರಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀರು ನಿರ್ವಹಣೆ ಬೇಸಿಗೆ ಕಾಲದಲ್ಲಿ ನೀರಿಲ್ಲಪ್ಪ ಅಂತ ಸುಮ್ಕೊಡಂಗಿಲ್ಲ, ಅಟ್ಲೀಸ್ಟ್ ಒಂದು ಕೊಡ ಎಲ್ಲಿಂದನಾದರೂ ತಂದಾಕ್ಬೇಕು. ಏನಾಗ್ತದೆ ಗೊತ್ತಾ, ಅದು ದೇ ಅಬ್ಸರ್ವ್ ಮಾಯಿಶ್ಚರ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದಿ ಡೀಪರ್ ಲೆವೆಲ್. ಆ ಟೈಮಲ್ಲಿ ಕೊಡಬೇಕು, ತಿರ್ಗಾ ನೀವು ಹಣ್ಣಾಗೋ ಟೈಮ್ನೇ ಕೊಟ್ಟೆ, ಕಾಯಿ ಕಟ್ಟೋ ಟೈಮ್ನೇ ಕೊಡಬೇಕು. ಆವಾಗ ಅಲ್ಲಿ ಹೋಲ್ಡ್ ಆಗುತ್ತೆ ಫ್ಲವರ್ ಮೇಲೆ. ಅಲ್ಲಿ ಏನಾಗುತ್ತೆ, ಡ್ಯೂ ಟು ಮಾಯಿಶ್ಚರ್ ಸ್ಟ್ರೆಸ್ ಅಲ್ಲಿ ಒಣ ಪ್ರದೇಶ ಇತ್ತಂದರೆ ದಿ ವಿಲ್ ಬಿ ಡ್ರಾಪ್ ಫ್ಲವರ್ಸ್ ಆರ್ ಫ್ರೂಟ್ ಓಕೆ. ಆಮೇಲೆ ಹಣ್ಣು ಬೀಳ್ತಾವೋ ಕಾಯಿ ಬೀಳ್ತಾವೆ ಅಂತ ಏನೂ ಔಷಧಿ ಹೊಡೆಯಂಗಿಲ್ಲ ಸರ್. ನೀವೇನಾರು ಔಷಧಿ ಹೊಡೆದ್ರೆ ಅಲ್ಲಿ ಫ್ರೂಟ್ ಸೆಟ್ ಆಗಲ್ಲ, ಪಾಲಿನೇಷನ್ ಆಗಲ್ಲ. ಪಾಲಿನೇಷನ್ ಮಾಡೋದು ಹುಳುಗಳಲ್ಲ, ಹುಳುಗಳು ಬರೋದಿಲ್ಲ. ಹುಳುಗಳು ಬಂದು ವಿಷ ಇದ್ರೆ

0: ಅವು ಬಂದು ತಿರುಗಾ ಕುಡ್ದೋದ್ರೆ ಸತ್ತೋಗ್ಬಿಡ್ತು, ತಿರುಗಾ ಬರಲ್ಲ. ಆ್ಯಸ್ ಇಟ್ ಲಿವ್ ಆ್ಯಸ್ ಇಟ್ ಈಸ್. ಏನಪ್ಪ ಅಗ್ದಿ ಭಾಳ ತೊಂದರೆ ಐತೆ ಅಂದ್ರೆ ಪ್ರೂನಿಂಗ್ ಇಂದ್ರೆ ಕಂಟ್ರೋಲ್ ಮಾಡ್ಕೋಬೇಕು ನೀವು. ನೋಡಿ ಸರ್, ಚೆನ್ನಾಗಿ ಗಾಳಿ ಬೆಳಕು ಆಡಿದ್ರೆ ಯಾವ ಡಿಸೀಸು ಬರೋದಿಲ್ಲ. ನಮ್ಮ ರೈತರು ಏನು ಮಾಡ್ತಾರೆ ಗೊತ್ತಾ ಸರ್, ಏ ಮರ ಆಗ ಮರ ತೆಗಿಬೇಡ, ಅದನ್ನು ತೆಗಿಬೇಡ, ಈ ಕೊಂಬೆ ತೆಗಿಬೇಡ, ಈ ತೆಗಿ, ಆ ನೆರಳು ಕಟ್ಕೊಂಡು ರೋಗಗಳು ಜಾಸ್ತಿ ಆಗ್ತವೆ. ಇಮ್ಯುನಿಟಿ ಬರೋದೇ ಅದರಿಂದ. ನೀವು ನೋಡ್ರಿ, ಗಾಳಿ ಆಡ್ಲಿ ಬಿಸಿಲು ಆಡ್ಲಿ ಯಾವ ರೋಗನೂ ಬರಲ್ಲ. ಅದಕ್ಕೆ ನೀಟಾಗಿ ಪ್ರೂನಿಂಗ್ ಮಾಡಬೇಕು,
1: ಪ್ರೂನಿಂಗ್ ಮಾಡಬೇಕು. ಮತ್ತೆ ನಾವು ನಾಟಿ ಮಾಡ್ಬೇಕಾದ್ರೆ ಪ್ಲಾನ್ ಮಾಡ್ಬೇಕು, ಅಂತರ ಕರೆಕ್ಟಾಗಿ ಕೊಡಬೇಕು.
0: ಅಂತರ 7.5 meters ಸರ್, 7.5 meters. ನೀವು ಫಸ್ಟ್ ಟೈಮ್ ಪ್ರೂನ್ ಮಾಡಿದ್ರೆ ಅದು ಗಿಡ್ಡ ಆಗಿಬಿಡ್ತಾವೆ. 1 ವರ್ಷ 2 ವರ್ಷ ಪ್ರೂನಿಂಗ್ ಭಾಳ ಮುಖ್ಯ. ನಮಗೆ ಎತ್ತರ ಹೋಗ್ಬಿಟ್ಟನೆ ಅಂದ್ರೆ ತಿರುಗಿ ಗಾಳಿ ಬಂದು ಬಿದ್ದೋಗ್ಬಿಡ್ತದೆ. ಅದಕ್ಕೆ ಪ್ರೂನಿಂಗ್ ಮಾಡೋದು ಭಾಳ ಮುಖ್ಯ ಸರ್, ಕಟಾವು ಮಾಡೋದು.
1: ಸರ್, ಈ ಮಾವಿನ ಬೆಳೆಯಲ್ಲಿ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ನಮ್ಮ ರೈತರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್?
0: ಸರ್, ಏನಿಲ್ಲ ಸರ್, ನಾವಿಲ್ಲೇ ಕಾಲೇಜಲ್ಲಿ ಇರ್ತೀವಿ, ಪಾಠ ಮಾಡ್ತೀವಿ. ಅವ್ರಿಗೆ ಏನಾರ ಸಮಸ್ಯೆ ಇದ್ರೆ ಬಂದು ನಾನು ಕೇಳ್ಬೋದು ಅಥವಾ ನನಗೆ ಫೋನ್ ಮಾಡ್ಬೋದು.
1: ಫೋನ್ ನಂಬರ್ ಹೇಳಿ
0: ಸರ್. ನನ್ನ ಫೋನ್ ನಂಬರು ಹೇಳ್ತೀನಿ ಸರ್, 9482814066.
1: ರೈತ ಬಾಂಧವರೇ, ನಾಗರಾಜ್ ಕುಸ್ಕೂರ್ ಸರ್ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9482814066. ಬಹಳ ಸಂತೋಷ ಸರ್, ಇಲ್ಲಿವರೆಗೂ ಈ ಮಾವಿನ ಬೆಳೆಯಲ್ಲಿ ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ನಮ್ಮ ರೈತ ಬಾಂಧವರು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಎಲ್ಲ ಅನುಕೂಲಗಳು ನಮ್ಮ ರೈತ ಬಾಂಧವರು ಪಡ್ಕೊಳ್ಳಿ, ಮಾವಿನ ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಪಡೆದು ಲಾಭ ಗಳಿಸಲಿ. ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ತುಂಬ ಧನ್ಯವಾದಗಳು ಸರ್.
2: ಮಾವಿನ ಬೆಳೆಯಲ್ಲಿ ನೀರು ಹಾಗೂ ಪೋಷಕಾಂಶಗಳ ನಿರ್ವಹಣೆ ಕುರಿತು ಹಿರಿಯೂರಿನ ತೋಟಗಾರಿಕೆ ಮಹಾವಿದ್ಯಾಲಯದ ಹಣ್ಣು ವಿಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗರಾಜ ಕುಸುಗೂರು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ.
3: ನಿಮ್ಮ ಮೆಚ್ಚಿನ ಕಲ್ಲಿನ ಕೋಟೆ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಪ್ರತಿನಿತ್ಯ ನಿಮ್ಮನ್ನ ಮನರಂಜಿಸುವ ಚಿತ್ರಗೀತೆಗಳ ವಿವಿಧ ಕಾರ್ಯಕ್ರಮಗಳು.
4: ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು ಜಾಣೆ.
3: ಬೆಳಗಿನ ದುರ್ಗೋದಯ ಪ್ರಸಾರದಲ್ಲಿ 7:45, 8:30 ಹಾಗೂ 9:30 ಮನಸ್ಸಂತೋಷಗೊಳಿಸುವ ಹಾಡುಗಳ ರಸದೌತಣ.
4: ಸೂರ್ಯ ಬಂದನೆ
3: ಬೆಳಗ್ಗೆ 11:30 ವಿಭಿನ್ನ ಕ್ಷೇತ್ರಗಳ ವಿನೂತನ ಮಾಹಿತಿಗಳೊಂದಿಗೆ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸಂಗಮ ಮಾಹಿತಿ ಕಣಜ.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
5: ಮಧ್ಯಾಹ್ನದ ಮದಕರಿ ಪ್ರಸಾರದಲ್ಲಿ 2:40 ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಯೊಂದಿಗೆ ಇಂಪಾದ ಹಾಡುಗಳ ಸಮ್ಮಿಲನ, ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ.
3: ಸಂಜೆಯ ಚಂದ್ರವಳ್ಳಿ ಪ್ರಸಾರದಲ್ಲಿ 5:00 ನಾವು ನೀಡಿದ ಸುಮಧುರ ಗೀತೆಗಳಿಗೆ ಕೇಳುಗರ ವಾಟ್ಸಪ್ ಸಂದೇಶಗಳ ಸೌರಭ. ನಮ್ಮ ಹಾಡು ನಿಮ್ಮ ಅನಿಸಿಕೆ ವಾಟ್ಸಪ್ ಸಂದೇಶಗಳ ಕಾರ್ಯಕ್ರಮದಲ್ಲಿ.
4: ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ.
3: ಈ ಎಲ್ಲಾ ಸೊಗಸಾದ ಚಿತ್ರಗೀತೆಗಳು ಪ್ರತಿನಿತ್ಯ ನಿಮಗಾಗಿ ಕೇಳಿ. ನಿಮ್ಮ ಪ್ರೀತಿಯ ಆಕಾಶವಾಣಿ ಚಿತ್ರದುರ್ಗ 102.6 FM.
2: ಈಗ ರೈತರಿಗೆ ಸಲಹೆ.
6: ಸಮಗ್ರ ರೈತ ಬಾಂಧವರಿಗೂ ನಾನು ಶಿವಣ್ಣ ಬಿ ಕೆ, ಕೀಟಶಾಸ್ತ್ರ ಪ್ರಾಧ್ಯಾಪಕನು, ವಂದನೆಗಳನ್ನು ಹೇಳುತ್ತಾ ಅಡಿಕೆಗೆ ಬರತಕ್ಕಂಥ ಕೊಳೆ ರೋಗಕ್ಕೆ ನಾವು ಇಂದು ವೈಜ್ಞಾನಿಕವಾಗಿ ಬೋಡೋದ್ ಮಿಶ್ರಣವನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಈಗಾಗಲೇ ಮುಂಗಾರು ಮಳೆ ಪ್ರಾರಂಭವಾಗಿದೆ. ಈ ಮಳೆ ಪ್ರಾರಂಭವಾದ ತಕ್ಷಣ ಆಗೋದಕ್ಕಿಂತ ಮುಂಚೆ ಅಥವಾ ಆಗ ಸಂದರ್ಭದಲ್ಲಿ ನಾವು ಅಡಿಕೆ ಗೊನೆಗಳ ಮೇಲೆ, ಸುಳಿಗಳ ಮೇಲೆ %1 ಬೋಡೋ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಎಲ್ಲರಿಗೂ ಬೋಡೋ ದ್ರಾವಣದ ಬಗ್ಗೆ ತಿಳಿದಿದೆ, ಆದರೆ ಸಿಂಪರಣೆ ಮಾಡಬೇಕಾದ್ರೆ 1% %1 ಬೋಡೋ ದ್ರಾವಣ ಯಾವ ರೀತಿ ತಯಾರು ಮಾಡಿಕೊಂಡು ನಾವು ಸಿಂಪರಣೆ ಮಾಡಬೇಕು ಅನ್ನೋದನ್ನು ಅರ್ಥಪೂರ್ಣವಾಗಿ ತಮಗೆ ತಿಳಿಸ್ಕೊಡ್ತೀನಿ. ಬೋಡೋ ದ್ರಾವಣಕ್ಕೆ ಬೇಕಾದ ಕಚ್ಚಾ ವಸ್ತುಗಳು ಎಂದರೆ ಮೈಲು ತುತ್ತು ಮತ್ತು ಸುಣ್ಣ. 1% ಬೋಡೋ ದ್ರಾವಣವನ್ನು ಮಾಡಬೇಕಾದರೆ 1 kg ಮೈಲು ತುತ್ತನ್ನು 10 liters ನೀರಿನಲ್ಲಿ ನೆನೆಯಿಡಿರಿ, ರಾತ್ರಿ ಹೊತ್ತಿನಲ್ಲಿ ನೆನೆಯಿಡಿ. ಅದೇ ರೀತಿ 1 kg ಸುಣ್ಣವನ್ನು, ಅಂದರೆ ಸುಣ್ಣದ ಪ್ರಮಾಣ ಅಥವಾ ಕ್ವಾಲಿಟಿ ಬೇರೆ ಬೇರೆ ಸಂಸ್ಥೆಗಳಿಂದ ಬರೋದರಿಂದ ಅದನ್ನು ನೋಡಿಕೊಂಡು ಹಾಕಬೇಕಾಗತ್ತೆ. ಕಲ್ಲು ಸುಣ್ಣ ಆದರೆ 1 kg ಕಲ್ಲು ಸುಣ್ಣ ಬೇಕಾಗತ್ತೆ, ಅಂದರೆ ಸಮ ಪ್ರಮಾಣ ಮೈಲ್ ತುತ್ತನೂ 1 kg ಬೇಕಾಗುತ್ತೆ, ಸುಣ್ಣನೂ 1 kg ಬೇಕಾಗುತ್ತೆ. ಆದರೆ ಇತ್ತೀಚೆಗೆ ಮ್ಯಾಮ್ಕೋನ್ ಅವ್ರು ಕೊಡ್ತಕ್ಕಂಥ ಸುಣ್ಣ ಉತ್ತಮ ಕ್ವಾಲಿಟಿ ಇರೋದ್ರಿಂದ ಅದು ಕೇವಲ 325 ಗ್ರಾಮ್ ಸಾಕಾಗುತ್ತೆ.

0: ಮೈಲ್ ತುತ್ತನ್ನು ನೀವು ಒಂದು ಪ್ಲಾಸ್ಟಿಕ್ ಬಕೆಟ್, ನಾವು ಬೇರೆ ಯಾವುದೇ ಪಾತ್ರೆಗಳು ಇದು ಮೆಟಾಲಿಕ್ ಪಾತ್ರೆಗಳನ್ನು ಬಳಸಬಾರ್ದು. ಮೈಲ್ ತುತ್ತು ತಯಾರಿಕೆಗೆ ಪ್ಲಾಸ್ಟಿಕ್ ಬಕೆಟ್ಗಳನ್ನೇ ಬಳಸಬೇಕಾಗುತ್ತೆ. ಇದು 1 ಕೆಜಿ ಮೈಲ್ ತುತ್ತನ್ನು 10 ಲೀಟರ್ ನೀರಿನಲ್ಲಿ ನೆನೆಸಿಬಿಟ್ಟು ರಾತ್ರಿ ಮಾರನೇ ದಿನ ಸುಣ್ಣವನ್ನು ಅದರ ಜೊತೆಗೆ ಮಿಕ್ಸ್ ಮಾಡಿ. ಅದೇ ರೀತಿ ಸುಣ್ಣನು 1 ಕೆಜಿ ಸುಣ್ಣವನ್ನು 10 ಲೀಟರ್ ನೀರಿನಲ್ಲಿ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಮಿಶ್ರಣ ಮಾಡಿ. ಈ ಎರಡೂ ಮಿಶ್ರಣಗಳನ್ನು ಮತ್ತೊಂದು ಬಕೆಟಿಗೆ ಒಟ್ಟು ರಾತ್ರಿ 10 ಲೀಟರ್ ನೀರನ್ನು ಆಗಲೇ ಬಳಸಿರ್ತೀರಿ, ಸುಣ್ಣಕ್ಕೂ 10 ಲೀಟರ್ ನೀರು ಬಳಸಿರ್ತೀರಿ. ಈಗ ಸಮ ಪ್ರಮಾಣದಲ್ಲಿ 40 ಲೀಟರ್ ನೀರನ್ನು ಮೈಲ್ ತುತ್ತಿಗೂ ಹಾಕಿ ಮತ್ತೆ ಸುಣ್ಣದ ಬಕೆಟಿಗೆ ಇರತಕ್ಕಂಥದ್ದು 40 ಲೀಟರ್ ಹಾಕಿಬಿಟ್ಟು ಒಟ್ಟು ಅಂದರೆ 50 ಲೀಟರ್ ನೀರಿನ ಪ್ರಮಾಣ. ಮೈಲ್ ತುತ್ತಿಗೆ 50 ಲೀಟರ್ ನೀರಾಗುತ್ತೆ, ಸುಣ್ಣಕ್ಕೂ 50 ಲೀಟರ್ ಆಗುತ್ತೆ. ಅವೆರಡನ್ನು ಮತ್ತೊಂದು ಬಕೆಟ್ನಲ್ಲಿ ಹಾಕ್ಕೊಂಡ್ಬಿಟ್ಟು ಅಂದರೆ ಅಲ್ಲಿಗೆ 100 ಲೀಟರ್ ದ್ರಾವಣ ರೆಡಿಯಾಗುತ್ತೆ. ಈ 100 ಲೀಟರ್ ದ್ರಾವಣವನ್ನು ನೀವು ತಯಾರು ಮಾಡಿದ ದಿನನೇ ಅವಕ್ಕೆ ಸಿಂಪರಣೆ ಮಾಡಿದರೆ ಮಾತ್ರ ಬಹಳ ಪರಿಣಾಮಕಾರಿಯಾಗಿರುತ್ತದೆ, ತಡ ಮಾಡಬಾರದು. ನೀವು ಸಿಂಪರಣೆ ಮಾಡಿ 2-3 ಗಂಟೆಗಳ ಕಾಲ ಮಳೆ ಬರದೇ ಇದ್ರೆ ಹೆಚ್ಚಿನ ಪರಿಣಾಮಕಾರಿಯಾಗಿ ಕೊಳೆ ರೋಗವನ್ನು ಹತೋಟಿ ಮಾಡುತ್ತದೆ. ಈ ನಮಗೆ ಮೈಲ್ ತುತ್ತನ್ನು ತಯಾರು ಮಾಡಬೇಕಾದ್ರೆ ಸುಣ್ಣದ ಪ್ರಮಾಣ ಎಷ್ಟಾಗಬೇಕು ಅನ್ನೋದನ್ನ ಅದರ pH ನೋಡೋದನ್ನು ರಸಸಾರ ಅಂತ ಏನು ಕರಿತೀವೋ ಅದು ಬಹಳ ಮುಖ್ಯವಾಗಿರುತ್ತೆ. ಈ pH ನ ರಸಸಾರವನ್ನು ಯಾವ ರೀತಿ ನಾವು ಪರೀಕ್ಷೆ ಮಾಡಬೇಕಪ್ಪ ಅಂತಂದ್ರೆ ಒಂದು ಚಾಕುವನ್ನು ದ್ರಾವಣದಲ್ಲಿ ಇಟ್ಟಾಗ ಅದು ಕೆಂಪಾದರೆ ಸುಣ್ಣದ ಪ್ರಮಾಣ ಕಡಿಮೆಯಾಗಿದೆ ಅಂತ ತಿಳ್ಕೊಂಡು ಮತ್ತೆ ಅದಕ್ಕೆ ಸುಣ್ಣ ಸೇರಿಸ್ತಾ ಹೋದರೆ ಅದು ಕೆಂಪು ಪ್ರಮಾಣದಿಂದ ಹೊರಗೆ ಬರುತ್ತದೆ. ಆಗ ಅದು ನ್ಯೂಟ್ರಲ್ pH ಅಂದರೆ 6.5-7 pH ನಮಗೆ ಬಂದಾಗ ಅದು ಸಿಂಪರಣೆಗೆ ಯೋಗ್ಯವಾದ ದ್ರಾವಣ ಅಂತ ತಿಳ್ಕೊಂಡು ನಾವು ಮರಗಳಿಗೆ ಸಿಂಪರಣೆ ಮಾಡಬೇಕು. ಸಿಂಪರಣೆ ಮಾಡುವಾಗ ಎಲ್ಲ ಗೊನೆ ಎಲ್ಲ ಭಾಗಕ್ಕೂ ಬೀಳಬೇಕು ಮತ್ತು ಸುಳಿ ಭಾಗಕ್ಕೂ ಬಿದ್ದರೆ ಆವಾಗ ಬರ್ತಕ್ಕಂಥ ಸುಳಿ ಕೊಳೆ ರೋಗ ಅಥವಾ ಕಾಯಿ ಕೊಳೆ ರೋಗನ ಏನು ಕರಿತೀವೋ ಅದನ್ನು ನಾವು ನಿರ್ಮೂಲನೆ ಮಾಡೋದು. ಇದರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆ 9008618461ಕ್ಕೆ ಸಂಪರ್ಕಿಸಿ. ಧನ್ಯವಾದಗಳು.
1: ರೈತರಿಗೆ ಸಲಹೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಜನಪದ ಗೀತೆ.

ಆಕಾಶವಾಣಿ ಚಿತ್ರದುರ್ಗ. ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆಗಳು. 7:45 ಕನ್ನಡದಲ್ಲಿ ಭಾಷಣ ಕೇಳಿ ಬರಲಿದೆ. 8:00 ಇಂದು ಬೆಳಗ್ಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರುಪ್ರಸಾರ ಬಿತ್ತರವಾಗಲಿದೆ. ಬಳಿಕ 8:30 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಭಾರತದ ಪಾರಂಪರಿಕ ತಾಣಗಳ ಸಂರಕ್ಷಣೆಗೆ ಅವಿರತ ಶ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ನಾಳೆ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಬೆಳೆ ಉಳಿಸುವ ಬಗ್ಗೆ ದೇಶಾದ್ಯಂತ ಜಾಗೃತಿ ಮೂಡಿಸುವ ಖೇತ್ ಬಚಾವೋ ಅಭಿಯಾನಕ್ಕೆ ನಾಳೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಹಾಗೂ ಅಹಮದಾಬಾದ್ನಲ್ಲಿ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ಮುಖಾಮುಖಿ. ಟಾಸ್ ಗೆದ್ದ ಆರ್ಸಿಬಿ ತಂಡ ಫೀಲ್ಡಿಂಗ್ ಆಯ್ಕೆ. ಈಗ ವಾರ್ತೆಗಳ ವಿವರ. ಭಾರತದ ಬೆಲೆ ಕಟ್ಟಲಾಗದ ಪಾರಂಪರಿಕ ತಾಣಗಳನ್ನು ಸಂರಕ್ಷಿಸಲು ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಕಾಶವಾಣಿಯ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಇಂದು ಮಾತನಾಡಿದ ಅವರು, ಜ್ಞಾನ ಭಾರತ ಅಭಿಯಾನದಡಿಯಲ್ಲಿ ಮಲ್ಹರ್ ಮತ್ತು ಛತ್ತೀಸ್ಗಢಗಳಲ್ಲಿನ ಪ್ರಮುಖ ಶೋಧನೆಗಳ ಬಗ್ಗೆ ಪ್ರಸ್ತಾಪಿಸಿದರು. 6-7 ಶತಮಾನದ ಪಾಂಡುವಂಶಿ ರಾಜವಂಶದ ಮಹರ್ಷಿ ಬಾಲಾರ್ಜುನರಿಗೆ ಸಂಬಂಧಿಸಿದ 3 ಅಪರೂಪದ ತಾಮ್ರದ ಫಲಕಗಳು ಇಲ್ಲಿ ಪತ್ತೆಯಾಗಿವೆ ಎಂದು ಹೇಳಿದರು. ತಮ್ಮ ಇತ್ತೀಚಿನ ನೆದರ್ಲ್ಯಾಂಡ್ಸ್ ಭೇಟಿಯ ಬಗ್ಗೆ ಹೇಳುತ್ತಾ, ಚೋಳರ ಕಾಲದ ಪ್ರಾಚೀನ ತಾಮ್ರದ ಫಲಕಗಳನ್ನು ಭಾರತಕ್ಕೆ ವಾಪಸ್ ನೀಡಲಾಯಿತು. ಇವು ಚೋಳ ಸಾಮ್ರಾಜ್ಯದ ಸಾಧನೆಗಳನ್ನು ಅನಾವರಣಗೊಳಿಸಿವೆ. ಚೋಳರಾಜರು ಆಗ್ನೇಯ ಏಷ್ಯಾ ರಾಷ್ಟ್ರಗಳೊಂದಿಗೆ ಸಂಪರ್ಕ ಹೊಂದಿದ್ದರು ಎಂಬ ಬಗ್ಗೆ ಇವು ತಿಳಿಸುತ್ತವೆ ಎಂದು ಅವರು ಹೇಳಿದರು. ಮಾವಿನ ತಳಿಗಳ ಬಗ್ಗೆ ಪ್ರಸ್ತಾಪಿಸಿದ ಪ್ರಧಾನಮಂತ್ರಿಗಳು, ವಿಭಿನ್ನ ತಳಿಗಳ ಮಾವು ವಿಶಿಷ್ಟ ಸ್ವಾದ ಮತ್ತು ಸುವಾಸನೆ ಭರಿತವಾಗಿವೆ. ಕಾಶಿಯ ಲಂಗ್ರಾ, ಮಹಾರಾಷ್ಟ್ರದ ಆಲ್ಫೋನ್ಸೋ, ಗುಜರಾತ್ನ ಕೇಸರ್ ಮತ್ತು ಪಶ್ಚಿಮ ಬಂಗಾಳದ ಹಿಮಸಾಗರ್ ಬಗ್ಗೆ ತಿಳಿಸುತ್ತಾ ಮಾವಿನ ಬೆಳೆ ಬೆಳೆಯುವ ರೈತರ ಕೊಡುಗೆಯನ್ನು ಶ್ಲಾಘಿಸಿದರು. ಕೃಷಿ ಆರ್ಥಿಕತೆಗೆ ರೈತರ ಕೊಡುಗೆ ಅನನ್ಯ ಎಂದು ಅವರು ಹೇಳಿದರು. ಜಾರ್ಖಂಡ್ನ ರಾಂಚಿಯಲ್ಲಿ ಇತ್ತೀಚೆಗೆ ನಡೆದ ರಾಷ್ಟೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆಯಲ್ಲಿ ಸುಮಾರು 800 ಕ್ರೀಡಾಪಟುಗಳು ಭಾಗವಹಿಸಿದ್ದರು ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ವಿವಿಧ ಸ್ಪರ್ಧೆಗಳಲ್ಲಿ 4 ರಾಷ್ಟೀಯ ದಾಖಲೆಗಳನ್ನು ಮುರಿದಿರುವ ಗುರಿಂದರ್ ವೀರ್ ಸಿಂಗ್, ವಿಶಾಲ್ ಟೀಕೆ, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲದೀಪ್ ಕುಮಾರ್ ಅವರನ್ನು ಅಭಿನಂದಿಸಿದ್ದಾರೆ. ಸಮಾಜಕ್ಕಾಗಿ ಉತ್ತಮ ಕೆಲಸ ಮಾಡುವ ಸುತ್ತಮುತ್ತಲಿನ ಜನರನ್ನು ಗುರುತಿಸಿ

ಸಂಸದರನ್ನು ಶ್ಲಾಘಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮನದ ಮಾತು ಕಾರ್ಯಕ್ರಮದಲ್ಲಿ ಮನವಿ ಮಾಡಿದ್ದಾರೆ. ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ ದೆಹಲಿಯಲ್ಲಿ ನಾಳೆ ನಡೆಯಲಿದ್ದು, ಸಚಿವ ರಾಜನಾಥ್ ಸಿಂಗ್ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೇಸ್ ಜಂಟಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದ್ವಿಪಕ್ಷೀಯ ರಕ್ಷಣಾ ಮತ್ತು ಸೇನಾ ಸಹಕಾರ ಬಲವರ್ಧನೆ, ರಕ್ಷಣಾ ಕೈಗಾರಿಕಾ ಪಾಲುದಾರಿಕೆ, ರಕ್ಷಣಾ ಪರಿಕರಗಳ ಸಹ ಅಭಿವೃದ್ದಿ ಮತ್ತು ಸಹ ಉತ್ಪಾದನೆ ಮತ್ತಿತರ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಲಿದೆ. ರಕ್ಷಣೆ ಮತ್ತು ಭದ್ರತಾ ವಲಯದಲ್ಲಿ ಬಾಂಧವ್ಯ ಬಲವರ್ಧನೆ, ಭಾರತ ಪೆಸಿಫಿಕ್ ವಲಯದಲ್ಲಿ ಸುಸ್ಥಿರತೆ ಮತ್ತು ಭದ್ರತೆ ಬಲಪಡಿಸುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತದ ಜಲಸಂಶೋಧನೆ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಜಲಶಕ್ತಿ ಸಚಿವಾಲಯ ನವದೆಹಲಿಯಲ್ಲಿ ನಾಳೆ ನೀರಿನ ಸಂಶೋಧನೆ ಮತ್ತು ಅಭಿವೃದ್ದಿ ಕುರಿತ ರಾಷ್ಟೀಯ ಕಾರ್ಯಾಗಾರ ಆಯೋಜಿಸಿದೆ. ಜಲಸಂಪನ್ಮೂಲ ನಿರ್ವಹಣೆ, ಅತ್ಯಾಧುನಿಕ ಸಂಶೋಧನೆ ಉತ್ತೇಜಿಸಲು ನೀರಿನ ಉಪಕ್ರಮ ಪ್ರಾರಂಭಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಅಂಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನಾಗರಿಕರು, ಸಂಸ್ಥೆಗಳು ಮತ್ತು

0: ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು ಜಲಶಕ್ತಿ ಸಚಿವಾಲಯ ನವದೆಹಲಿಯಲ್ಲಿ ನಾಳೆ ನೀರಿನ ಸಂಶೋಧನೆ ಮತ್ತು ಅಭಿವೃದ್ಧಿ ಕುರಿತ ರಾಷ್ಟೀಯ ಕಾರ್ಯಾಗಾರ ಆಯೋಜಿಸಿದೆ. ಜಲಸಂಪನ್ಮೂಲ ನಿರ್ವಹಣೆ ಅತ್ಯಾಧುನಿಕ ಸಂಶೋಧನೆ ಉತ್ತೇಜಿಸಲು ನೀರಿನ ಉಪಕ್ರಮ ಪ್ರಾರಂಭಿಸುವುದು ಈ ಕಾರ್ಯಕ್ರಮದ ಪ್ರಮುಖ ಅಂಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ನಾಗರಿಕರು, ಸಂಸ್ಥೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳು ನೀರಿನ ಸಂರಕ್ಷಣೆ, ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರಣ ಉಪಕ್ರಮಗಳನ್ನು ಪ್ರದರ್ಶಿಸಲು ಅನುವು ಮಾಡಿಕೊಡುವ ಮೂಲಕ ಸಮುದಾಯ ನೇತೃತ್ವದ ನೀರಿನ ಸಂರಕ್ಷಣಾ ಪ್ರಯತ್ನಗಳನ್ನು ಬಲಪಡಿಸಲು ವಿನ್ಯಾಸಗೊಳಿಸಲಾದ ಜಲಸಂಚಯ್ ಜನ್ ಭಾಗಿದಾರಿ ಕ್ಯಾಚ್ ದಿ ರೇನ್ ಡಿಜಿಟಲ್ ವೇದಿಕೆ ಉದ್ಘಾಟನೆಗೂ ಈ ಕಾರ್ಯಾಗಾರ ಸಾಕ್ಷಿಯಾಗಲಿದೆ. ಜಲಸಂಪನ್ಮೂಲ ಮೌಲ್ಯಮಾಪನ ಮೇಲ್ವಿಚಾರಣೆ ಮತ್ತು ನಿರ್ವಹಣೆಗಾಗಿ ಉಪಗ್ರಹ ಆಧಾರಿತ ಬಳಕೆ ಮತ್ತು ಸುಧಾರಿತ ತಂತ್ರಜ್ಞಾನಗಳನ್ನು ಬಲಪಡಿಸಲು ಜಲಶಕ್ತಿ ಸಚಿವಾಲಯ ಮತ್ತು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕುವ ನಿರೀಕ್ಷೆ ಇದೆ. ಹರಿಯಾಣದ ಪಂಚಕುಲ ಜಿಲ್ಲೆಯ ರಾಮಗಢ ಪ್ರದೇಶದಲ್ಲಿರುವ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ಟರ್ಮಿನಲ್ ಬ್ಯಾಲಿಸ್ಟಿಕ್ ಸಂಶೋಧನಾ ಪ್ರಯೋಗಾಲಯದಲ್ಲಿ ಅತ್ಯಂತ ಶಕ್ತಿಶಾಲಿ ಬಾಂಬ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು. ಹಿರಿಯ ವಾಯುಪಡೆಯ ಅಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ಈ ಪರೀಕ್ಷಾರ್ಥ ಪ್ರಯೋಗ ನಡೆಯಿತು. ಪರೀಕ್ಷಾ ಸ್ಥಳದ ಸುತ್ತಲಿನ 2 ಕಿಲೋಮೀಟರ್ ತ್ರಿಜ್ಯವನ್ನು ಸೂಕ್ಷ್ಮ ವಲಯವೆಂದು ಘೋಷಿಸಲಾಯಿತು. ಮಹಾರಾಷ್ಟ ರಾಜ್ಯಪಾಲ ಜಿಷ್ಣುದೇವ್ ವರ್ಮ, ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸೇರಿದಂತೆ ಗಣ್ಯರು ಇಂದು ಪುಣ್ಯಶ್ಲೋಕ್ ರಾಜಮಾತಾ ಅಹಲ್ಯಾದೇವಿ ಹೋಳ್ಕರ್ ಅವರ 301ನೇ ಜನ್ಮ ದಿನಾಚರಣೆ ಅಂಗವಾಗಿ ಅವರಿಗೆ ಗೌರವ ನಮನ ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಾಳೆ ಮಧ್ಯಪ್ರದೇಶದ ರೈಸೆನ್ ಜಿಲ್ಲೆಯಿಂದ ಬೆಳೆ ಉಳಿಸಿ ಖೇತ್ ಬಚಾವೋ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. 1 ತಿಂಗಳ ಈ ಅಭಿಯಾನ ಜೂನ್ 30ರವರೆಗೆ ನಡೆಯಲಿದ್ದು, ರಸಗೊಬ್ಬರಗಳ ಸಮತೋಲಿತ ಮತ್ತು ವಿವೇಚನಾಯುಕ್ತ ಬಳಕೆ, ಹವಾಮಾನ ಸಂಬಂಧಿತ ಸವಾಲುಗಳ ದೃಷ್ಟಿಯಿಂದ ರೈತರಿಗೆ ಸಕಾಲಿಕ ಸಲಹೆ, ಪಂಚಾಯತ್ ಮಟ್ಟದಲ್ಲಿ ಸಕ್ರಿಯ ಭಾಗವಹಿಸುವಿಕೆ ಮತ್ತು ಯೋಜನೆಗಳ ಪ್ರಯೋಜನಗಳನ್ನು ನೇರವಾಗಿ ಹಳ್ಳಿಗಳಿಗೆ ತಲುಪಿಸುವ ಗುರಿ ಹೊಂದಿದೆ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಮತ್ತು ಇತರ ಸಾರ್ವಜನಿಕ ಪ್ರತಿನಿಧಿಗಳು ಈ ಅಭಿಯಾನದಲ್ಲಿ ಭಾಗವಹಿಸುವಂತೆ ಶಿವರಾಜ್ ಸಿಂಗ್ ಚೌಹಾಣ್ ಮನವಿ ಮಾಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ SIR ಅಭಿಯಾನದ 3ನೇ ಹಂತದಡಿ ಮತದಾರರ ನೋಂದಣಿ ಮತ್ತು ಪರಿಶೀಲನೆ ಪ್ರಕ್ರಿಯೆಯು ಒಡಿಶಾ, ಮಿಜೋರಾಂ, ಸಿಕ್ಕಿಂ ಮತ್ತು ಮಣಿಪುರ ರಾಜ್ಯಗಳಲ್ಲಿ ನಿನ್ನೆ ಪ್ರಾರಂಭವಾಗಿದೆ ಎಂದು ಚುನಾವಣಾ ಆಯೋಗ ತಿಳಿಸಿದೆ. ಜೂನ್ 28ರಂದು ಅಥವಾ ಅದಕ್ಕೂ ಮುನ್ನ ನೋಂದಣಿ ನಮೂನೆಗಳು ಸಲ್ಲಿಕೆಯಾಗುವ ಎಲ್ಲ ಅರ್ಹ ಮತದಾರರನ್ನು ಕರಡು ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗುವುದು ಎಂದು ಆಯೋಗ ತಿಳಿಸಿದೆ. ನಿಗದಿತ ದಿನಾಂಕದೊಳಗೆ ತಮ್ಮ ನೋಂದಣಿ ನಮೂನೆಗಳನ್ನು ಸಲ್ಲಿಸಲು ಸಾಧ್ಯವಾಗದ ಮತದಾರರು ಹಕ್ಕುಗಳು ಮತ್ತು ಆಕ್ಷೇಪಗಳ ಅವಧಿಯಲ್ಲಿ ನಿಗದಿತ ಘೋಷಣಾ ಪತ್ರದೊಂದಿಗೆ ಫಾರ್ಮ್ 6ರ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. SIRನ ಈ ಪರಿಶೀಲನಾ ಹಂತದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಪ್ರಸ್ತುತ ಇರುವ ಎಲ್ಲ ಮತದಾರರಿಗೆ ನೋಂದಣಿ ನಮೂನೆಗಳನ್ನು ಒದಗಿಸುತ್ತಾರೆ. ಮತದಾರರು ಸರಿಯಾಗಿ ಭರ್ತಿ ಮಾಡಿದ ನಮೂನೆಯನ್ನು BLO ಮೂಲಕ ಅಥವಾ ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ. ಯಾವುದೇ ಅರ್ಹ ನಾಗರಿಕರು ಮತದಾರರ ಪಟ್ಟಿಯಿಂದ ಹೊರಗುಳಿಯಬಾರದು ಮತ್ತು ಯಾವುದೇ ಅನರ್ಹ ವ್ಯಕ್ತಿ ಪಟ್ಟಿಯಲ್ಲಿ ಸೇರ್ಪಡೆಯಾಗಬಾರದು ಎಂಬುದು SIRನ ಮುಖ್ಯ ಉದ್ದೇಶವಾಗಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ CBSE ತನ್ನ ಸೇವಾ ಪೂರೈಕೆದಾರ ಆನ್ಮಾರ್ಕ್ ಪೋರ್ಟಲ್ನಲ್ಲಿ ಇತ್ತೀಚೆಗೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿದ್ದ ದೋಷಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ಹೇಳಿದೆ. ಈ ವ್ಯವಸ್ಥೆ ಬಲಪಡಿಸಲು ಮತ್ತು ಪೋರ್ಟಲ್ ಅನ್ನು ಹೆಚ್ಚು ಸುರಕ್ಷಿತವಾಗಿರಿಸಲು ವಿವಿಧ ಸರ್ಕಾರಿ ಸಂಸ್ಥೆಗಳು ಮತ್ತು ಭಾರತೀಯ ತಂತ್ರಜ್ಞಾನ ಸಂಸ್ಥೆಗಳ ಸೈಬರ್ ಭದ್ರತಾ ವೃತ್ತಿಪರರ ತಜ್ಞರ ತಂಡಗಳನ್ನು ನಿಯೋಜಿಸಲಾಗಿದೆ ಎಂದು ಸಿಬಿಎಸ್ಇ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿರುವ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟಾನ್ಸ್ ನಡುವೆ ಐಪಿಎಲ್ ಕ್ರಿಕೆಟ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ RCB ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ. ಸಿಂಗಾಪುರ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯದಲ್ಲಿ ಇಂಡೋನೇಷ್ಯಾ ಜೋಡಿಯನ್ನು ಪರಾಭವಗೊಳಿಸಿದೆ.

ಸ್ಪರ್ಧಿಸಿ ಭಾರತದ ಜೋಡಿ ಪುರುಷರ ಡಬಲ್ಸ್ ಪ್ರಶಸ್ತಿ ಗೆದ್ದಿದೆ. ಬಿಡಬ್ಲ್ಯೂಎಫ್ ಸೂಪರ್ 750 ಪಂದ್ಯಾವಳಿಯ ಫೈನಲ್ ಪಂದ್ಯದಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ 18-21, 21-17, 21-16 ಸೆಟ್ಗಳಿಂದ ಇಂಡೋನೇಷ್ಯಾದ ಮೊಹಮ್ಮದ್ ಶೋಹಿಬುಲ್ ಫಿಕ್ರಿ ಮತ್ತು ಫಜರ್ ಅಲ್ಫಿಯಾನ್ ಜೋಡಿಯನ್ನು ಮಣಿಸಿ ಸಿಂಗಾಪುರ ಮುಕ್ತ ಪುರುಷರ ಡಬಲ್ಸ್ ಪ್ರಶಸ್ತಿ ಜಯಿಸಿದ ಭಾರತದ ಮೊದಲ ಜೋಡಿ ಎನಿಸಿದೆ. ಚೀನಾದ ನೈಋತ್ಯ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆ ಸಂದರ್ಭದಲ್ಲಿ 5 ಸಾವನ್ನಪ್ಪಿದ್ದು 1 ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ. ಯುನ್ನಾನ್ ಪ್ರಾಂತ್ಯದ ಬೈವು ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. ಗಣಿಯಲ್ಲಿ ಕುಸಿತ ಸಂಭವಿಸಿದಾಗ 6 ಜನರು ಸಿಲುಕಿದ್ದು ರಕ್ಷಣಾ ತಂಡ ಅವರೆಲ್ಲರನ್ನು ಆಸ್ಪತ್ರೆಗೆ ಸಾಗಿಸಿದರೂ 5 ಬದುಕುಳಿಯಲಿಲ್ಲ ಎಂದು ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಪಾರಂಪರಿಕ ತಾಣಗಳ ಸಂರಕ್ಷಣೆಗೆ ಅವಿರತ ಶ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ನವದೆಹಲಿಯಲ್ಲಿ ನಾಳೆ ಭಾರತ ಆಸ್ಟ್ರೇಲಿಯಾ ರಕ್ಷಣಾ ಸಚಿವರ ಸಭೆ. ಬೆಳೆ ಉಳಿಸುವ ಬಗ್ಗೆ ದೇಶಾದ್ಯಂತ ಜಾಗೃತಿ ಮೂಡಿಸುವ ಖೇತ್ ಬಚಾವೋ ಅಭಿಯಾನಕ್ಕೆ ನಾಳೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಹಾಗೂ ಅಹಮದಾಬಾದ್ನಲ್ಲಿ ಐಪಿಎಲ್ ಟಿ20 ಕ್ರಿಕೆಟ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಗುಜರಾತ್ ಟೈಟನ್ಸ್ ನಡುವೆ ಮುಖಾಮುಖಿ. ಟಾಸ್ ಗೆದ್ದ ಆರ್ಸಿಬಿ ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ആകാശവാണി കേളി സ്ത്രീ സംവേദനെ ഈ കുറിച്ചു ರಾಯಚೂರಿನ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರಿಂದ ಭಾಷಣ.
1: ಸ್ತ್ರೀ ಸಂವೇದನೆ ಎಂದರೆ ಮಹಿಳೆಯರು ತಮ್ಮ ಬದುಕಿನ ಅನುಭವ, ನೋವು, ಶೋಷಣೆ ಮತ್ತು ಪಿತೃಪ್ರಧಾನ ವ್ಯವಸ್ಥೆಯ ವಿರುದ್ಧದ ಪ್ರತಿರೋಧವನ್ನು ಸಾಹಿತ್ಯ ಹಾಗೂ ಅಭಿವ್ಯಕ್ತಿಯ ಮೂಲಕ ವ್ಯಕ್ತಪಡಿಸುವ ಪ್ರಕ್ರಿಯೆಯಾಗಿದೆ. ಸ್ತ್ರೀ ಅಸ್ಮಿತೆಯ ಹುಡುಕಾಟ ಆತ್ಮವಿಶ್ವಾಸ ಮತ್ತು ಸಮಾನತೆಯ ಚಿಂತನೆಯಾಗಿದ್ದು ಕೇವಲ ಪುರುಷ ವಿರೋಧಿ ಅಲ್ಲ, ಬದಲಾಗಿ ಸ್ತ್ರೀಪರ ದೃಷ್ಟಿಕೋನವನ್ನು ಪ್ರತಿಪಾದಿಸುತ್ತದೆ. ಮುಂದಿನ ಕೆಲವು ವಿಷಯಗಳನ್ನು ಅಂತರ್ಜಾಲದ ಸಹಾಯದಿಂದ ಅಳವಡಿಸಿಕೊಳ್ಳಲಾಗಿದೆ. ಪ್ರಮುಖವಾದ ಅಂಶಗಳು: ಸಾಹಿತ್ಯಿಕ ಅಭಿವ್ಯಕ್ತಿ. ಕನ್ನಡ ಸಾಹಿತ್ಯದಲ್ಲಿ ಮಹಿಳೆಯರು ತಮ್ಮ ನೋವು ಮತ್ತು ಸಂಕಟಗಳನ್ನು ಕಾವ್ಯಕಥೆಗಳ ಮೂಲಕ ದನಿಯೆತ್ತಿದ್ದಾರೆ. ಪಿತೃಪ್ರಧಾನ ವ್ಯವಸ್ಥೆಯ ವಿರೋಧ. ಶತಮಾನಗಳಿಂದ ಚಾರಿತ್ರಿಕ ದಾಖಲೆಗಳಿಂದ ದೂರವಿದ್ದ ಮಹಿಳೆ ಈಗ ಶೋಷಣೆ ಮತ್ತು ಅಸಮಾನತೆಯ ವಿರುದ್ಧ ಪ್ರತಿರೋಧ ವ್ಯಕ್ತಪಡಿಸುತ್ತಿದ್ದಾಳೆ. ಅಸ್ತಿತ್ವದ ಹುಡುಕಾಟ. ಶೀಲವೆಂದರೆ ಹೆಣ್ಣು, ಹೆಣ್ಣಿಗೆ ಮಾತ್ರ ಎಂಬ ನಿಲುವು, ಧೋರಣೆ, ಅಭಿಪ್ರಾಯ ಇದನ್ನು ನಿರಾಕರಿಸಿ ತಮ್ಮದೇ ಆದ ಅಸ್ತಿತ್ವ ಮತ್ತು ಸ್ವಾತಂತ್ರ್ಯ ಹುಡುಕುವುದು. ಸಾಮಾಜಿಕ ನ್ಯಾಯ. ಲಿಂಗ ತಾರತಮ್ಯ ಮತ್ತು ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತುವ ಮೂಲಕ ಸ್ತ್ರೀ ಸಬಲೀಕರಣ. ಸಮಾನತೆ ಮತ್ತು ಗೌರವ. ಇಬ್ಬರಲ್ಲೂ ಲಿಂಗ ಸಮಾನತೆಯ ಅರಿವು ಮೂಡಿಸಿ ಮಹಿಳೆಯನ್ನು ಕೇವಲ ಭೋಗದ ವಸ್ತುವಾಗಿ ನೋಡದೆ ಸಹಭಾಗಿ ವ್ಯಕ್ತಿಯಾಗಿ ಗೌರವಿಸುವುದು. ಸುಲಭವಾಗಿ ಹೇಳುವುದಾದರೆ ಸ್ತ್ರೀ ಸಂವೇದನೆ ಎಂಬುದು ಹೆಣ್ಣಿನ ಬದುಕಿನ ನೋವು ನಲಿವುಗಳಿಗೆ ಸ್ಪಂದಿಸಿ ಆಕೆಯನ್ನು ಸಮಾನವಾಗಿ ಕಾಣುವ ಮನೋಭಾವವಾಗಿದೆ. ಸ್ತ್ರೀ ಸಂವೇದನೆ ಎಂದರೆ ಪುರುಷ ದ್ವೇಷಿ ಎಂದರ್ಥವಲ್ಲ, ಅದೊಂದು ಸಾಮಾಜಿಕ ಸಂವೇದನೆಯಾಗಬೇಕು ಎಂದು ಖ್ಯಾತ ಸಾಹಿತಿಗಳಾದ ಬರಗೂರು ರಾಮಚಂದ್ರಪ್ಪ ಅವರು ಒಂದೆಡೆ ತಿಳಿಸಿದ್ದಾರೆ. ನಾಗಚಂದ್ರ ಕವಿಯ ಸಮಕಾಲೀನನು ಎಂದು ಪ್ರಸಿದ್ಧಿ ಪಡೆದಿರುವ ಕಂತಿ ಎಂಬ ಕವಯಿತ್ರಿ ಕೇವಲ ಒಂದು ಕಲ್ಪನೆ ಎನ್ನುವುದಾದರೆ, ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಮೊಟ್ಟಮೊದಲ ಕವಯಿತ್ರಿ ಮಹಾದೇವಿ ಅಕ್ಕ. ಕಂತಿ ದಂತಕಥೆಯ ನಿರ್ಮಿತಿ ಅಲ್ಲವೆಂದಾದರೂ ಅವಳದು ಚತುರ ಕವಿತೆ, ಅನುಭವ ಜನ್ಯವಾದ ಹೃದಯ ಗೀತವಲ್ಲ, ಆದರೆ ಅಧ್ಯಾತ್ಮ ಮತ್ತು ಗದ್ಯ ಕವಿತ್ವ ಇವುಗಳ ಸಮ್ಮಿಳನಕ್ಕಾದರೂ ಅಕ್ಕ ಮಹಾದೇವಿ ಮೊದಲಗಿತಿ ಎಂದು ಡಾಕ್ಟರ್ ರಾಮಶ್ರೀ ಮುಗುಳೆಯವರು ತಮ್ಮ ಕನ್ನಡ ಸಾಹಿತ್ಯದಲ್ಲಿ ನುಡಿದಿದ್ದಾರೆ. ಅವರು ರಚಿಸಿದ ವಚನಗಳಿಂದ ಅವಳ ಆಧ್ಯಾತ್ಮಿಕ ಸಾಹಸ ಮತ್ತು ಸಿದ್ಧಿಗಳಲ್ಲಿ ಅಗ್ರಸ್ಥಾನ ಪಡೆದಿರುವಂತ ಮಹಾಶಿವಶರಣೆ ಆಕೆ. ಸಾಂಪ್ರದಾಯಿಕ

ಸಮಾಜದ ಬಂಧನಗಳನ್ನು ತಿರಸ್ಕರಿಸಿ, ಲಗ್ನ ಸಂಸ್ಥೆ ಸಂಸಾರವನ್ನು ಧಿಕ್ಕರಿಸಿ, ಶಿವನನ್ನೇ ಚನ್ನಮಲ್ಲಿಕಾರ್ಜುನನನ್ನೇ ಸಾವಿಲ್ಲದ ಕೇಡಿಲ್ಲದ ಚಲುವ ಶಿವನನ್ನೇ ತಾನು ಒಲಿದು ಪತಿಯೆಂದು ಸ್ವೀಕರಿಸಿರುವನು ಶರಣ ಸತಿ ಲಿಂಗಪತಿ ಎಂಬ ಭಾವನೆಯೊಂದಿಗೆ ಬೆರೆತವಳು ಅಕ್ಕ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತಯ್ಯ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಡೆ ಎಂತಯ್ಯ, ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಎಂತಯ್ಯ, ಲೋಕದಲ್ಲಿ ಹುಟ್ಟಿ ಬಂದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಎಂದು ಆಕೆ ಈ ಒಂದು ಭಾವಗೀತೆಯಂತೆ ಇರುವಂತಹ ಸದಾ ಸ್ಫೂರ್ತಿಯನ್ನು ಕೊಡುವ ಚಿಲುಮೆಯ ಒಂದು ಕೃತಿ ಇದಾಗಿದೆ. ಇದು ಪ್ರತಿಯೊಬ್ಬರಿಗೂ ಕೂಡ ಸಂದರ್ಭದ ತಕ್ಕಂತೆ ಸ್ತುತಿ ನಿಂದೆ ಬಂದಾಗ ಹಿಗ್ಗದೆ ಕುಗ್ಗದೆ ಸಮಾಧಾನಿಯಾಗಿರಬೇಕು ಎನ್ನುವಂತ ವಿಷಯ ಇಲ್ಲಿ ಅಭಿವ್ಯಕ್ತವಾಗ್ತದೆ. ಎಷ್ಟು ಸರಳವಾಗಿ ಈ ದೇಹವನ್ನು ನೋಡಿಕೊಳ್ಳುವೆ ಎಂಬುದಕ್ಕೆ ಅಕ್ಕ, ಹಸಿವಾದಡೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆ ಬಾವಿಗಳುಂಟು, ಮೇಲಾಗಿ ಒಬ್ಬಂಟಿ ಎಂಬ ಭೀತಿ ತನಗಿಲ್ಲ, ಏಕೆಂದರೆ ಆತ್ಮಸಂಗಾತಕ್ಕೆ ನೀ ನೆನಗುಂಟು ಎಂಬ ದೃಢ ನಿಷ್ಠೆ ಅವಳಿಗೆ ಚನ್ನಮಲ್ಲಿಕಾರ್ಜುನನ ಮೇಲಿದೆ ಎಂಬುದನ್ನು ಸಾರಿದ ದಿಟ್ಟ ವೀರ ಮಹಿಳೆ. ಇನ್ನೊಬ್ಬ ಶಿವಶರಣೆ ಆಯ್ದಕ್ಕಿ ಲಕ್ಕಮ್ಮ. ಅತಿಯಾಸೆ ಪಡಬಾರದು ಎಂಬುದನ್ನು ತನ್ನ ವಚನದಲ್ಲಿ ಬಹಳ ದಿಟ್ಟತನದಿಂದ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗೆ ಉಂಟೇ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೇ ಅಯ್ಯ, ಈ ಸಕ್ಕಿಯಾಸೆ ನಿಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಎನ್ನುವ ವಚನದಲ್ಲಿ ಅರಸೊತ್ತಿಗೆಯನ್ನು ಧೀರತನದಿಂದ ಪ್ರತಿಭಟಿಸಿದವಳು. ಆಸೆ ರೋಷ ದುರಾಸೆ ಮುಂತಾದವು ಶಿವಶರಣಿಗೆ ಸಲ್ಲದ ಗುಣಗಳು ಎಂದು ತನ್ನ ಪತಿ ಮಾರಯ್ಯನಿಗೆ ತಿಳಿ ಹೇಳಿ ಕಾಯಕದ ಮಹತ್ವವನ್ನೂ ಕೂಡ ತಿಳಿಸಿದವಳು ಆಕೆ. ಅರಿವಿಂಗೆ ಬೇರೊಂದು ಒಡಲುಂಟೆ ಎಂದು ಆಕೆ ಲಿಂಗತಾರತಮ್ಯವನ್ನ ಪ್ರಶ್ನಿಸುತ್ತಾಳೆ. ಅಂದರೆ ಅರಿವು ಸ್ತ್ರೀ ಪುರುಷ ಎಂಬ ಭೇದವಿಲ್ಲದೆ ಎಲ್ಲರೂ ಗಳಿಸಿಕೊಳ್ಳಬೇಕಾಗಿರುವಂತಹ ಒಂದು ದೈವಿಕವಾಗಿರುವಂತಹ ಶಕ್ತಿ ಎನ್ನುವ ಮಾತನ್ನ ಅವಳು ಒಪ್ಪುವಳು. ನಾಸ್ತಿನಾಥ ಅಂಕಿತ ಹೊಂದಿರುವ ಗೊಗ್ಗವ್ವೆ ಅವಳ ಒಂದು ವಚನ, ಮೊಲೆ ಮೂಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು, ಈ ಉಭಯ ಜ್ಞಾನ ಹೆಣ್ಣೋ ಗಂಡೋ ಎಂದು ಲಿಂಗಭೇದದ ಸ್ಪಷ್ಟ ನಿರಾಕರಣೆಯನ್ನ ನಾವಲ್ಲಿ ಕಾಣುತ್ತೇವೆ. ಹೀಗೆ ಹದಿವದೆಯ ಧರ್ಮ ಎಂಬ ಕೃತಿ ರಚಿಸಿದ ಸಂಚಿ ಹೊನ್ನಮ್ಮಳ ನುಡಿಗಳು ಲಿಂಗಭೇದದ ಬಗ್ಗೆ ಸಮಾಜಕ್ಕೆ ಹಿಡಿದ ಕನ್ನಡಿಯಾಗಿದೆ. ಕುವರನಾದೊಡೆ ಬಂದ ಗುಣವೇನದರಿಂದ, ಕುವರಿಯಾದೊಡೆ ಕುಂದೇನು, ಅವರೀರ್ವರೋಳ್ ಏಳ್ಗೆ ಒಡೆದವರಿಂದ ಸವನಿಪುದು ಇಹಪರ ಸೌಖ್ಯ ಎನ್ನುವ ಮಾತನ್ನ ಹೇಳುತ್ತಾ ಆ ಸಮಾಜದ ಗೊಡ್ಡು ಪರಂಪರೆಗೆ ಈ ಮಾತಿನ ಮೂಲಕ ಅವಳು ಸೆಡ್ಡು ಹೊಡೆದಿದ್ದಾಳೆ. ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಪಡೆದ ತಾಯಿ, ಪೆಣ್ಣಲ್ಲವೇ ಪೊರೆದವಳು, ಪೆಣ್ಣು ಪೆಣ್ಣೆಂದೇಕೆ ಬೀಳುಗಳೆವರು, ಕಣ್ಣು ಕಾಣದ ಗಾವಿಲರು ಎಂದು ಹೆಣ್ಣನ್ನು ತುಚ್ಛವಾಗಿ ಕಾಣುತ್ತಿದ್ದ ಕಾಲದಲ್ಲಿ ಹೆಣ್ಣಿಲ್ಲದೆ ಯಾವ ಸಮಾಜವೂ ಮುಂದುವರಿಯುವುದಿಲ್ಲ. ಇಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಹೆಣ್ಣನ್ನು ಹಿಯಾಳಿಸಿ ನೋಡುವ ಕಣ್ಣಿದ್ದು ಕುರುಡರಂತಿರುವ ಮೂರ್ಖ ಸಮಾಜವನ್ನು ಪ್ರಶ್ನಿಸುತ್ತಾಳೆ. ಸಂಚಿ ಹೊನ್ನಮ್ಮಳ ಹದಿಬದೆಯ ಧರ್ಮದ ಕೃತಿಯ ಈ ವಿಚಾರಗಳ ಬಗ್ಗೆ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ತಮ್ಮ 56ನೆಯ ಮನ್ ಕಿ ಬಾತ್ನಲ್ಲಿ ತಿಳಿಸಿರುವುದು ನಮಗೆಲ್ಲರಿಗೂ ಹೆಮ್ಮೆ ಹಾಗೂ ಗೌರವ ತಂದುಕೊಟ್ಟಿದೆ. ಹರಿದಾಸ ಸಾಹಿತ್ಯದಲ್ಲಿ ಸ್ತ್ರೀತ್ವಕ್ಕಿಂತ ಹೆಚ್ಚಾಗಿ ಗೃಹಸ್ಥ ಜೀವನ, ಭಕ್ತಿ, ಹೆಣ್ಣಿನ ಕಷ್ಟ ದುಃಖಗಳು ಅಭಿವ್ಯಕ್ತಿಯಾಗಿವೆ. ಹೆಂಡತಿ ಸಂತತಿ ಸಾಸಿರವಾಗಲಿ ಎಂಬ ಹಾರೈಕೆ ಪುರಂದರದಾಸರಲ್ಲಿ ಕಾಣುತ್ತೇವೆ. ಮುಖ್ಯವಾಗಿ ಭಕ್ತಿ ಲೋಕನೀತಿ ದಾಸರ ಮೂಲ ಗುರಿ. ಶಿವಶರಣೆಯರನ್ನು ಬಿಟ್ಟರೆ ಮಹಿಳೆಯರು ದಾಸ ಸಾಹಿತ್ಯದಲ್ಲಿ ರಚನೆ ಮಾಡಿದ್ದು ಬಹಳ ವಿರಳ. ಗಲಗಲಿ ಅವ್ವ, ಹೆಳವನಕಟ್ಟೆ ಗಿರಿಯಮ್ಮ, ಹರಪನಹಳ್ಳಿ ಭೀಮವ್ವ ಮುಂತಾದ ಪ್ರಮುಖ ದಾಸರನ್ನು ನಾವಿಲ್ಲಿ ಗುರುತಿಸಬಹುದು. ಮಹಿಳಾ ಸಂವೇದನೆಯ ದೃಷ್ಟಿಯಿಂದ ನೋಡಿದಾಗ ಹರಪನಹಳ್ಳಿ ಭೀಮವ್ವ ಬರೆದ ಸೀರಿ ಹಾಡು ಗಮನಾರ್ಹವಾದುದು. ನಾಲ್ಕು ಗೋಡೆಯ ಮಧ್ಯದಲ್ಲಿದ್ದ ಸ್ತ್ರೀಯರು ಯಮುನಾ ತಟಕ್ಕೆ ಹೋಗಿ ಮಿಂದು ಕಾತ್ಯಾಯನಿ ಪೂಜೆಯ ನೆವದಿಂದ ಹೊರಹೊರಡುವರು. ದಾರಿಯುದ್ದಕ್ಕೂ ಬರುವ ಪ್ರಕೃತಿ ವರ್ಣನೆ, ಓಡುತ್ತಾವೆ ಜಲ ಸೆಳುವಿನಿಂದ, ಆಹಾ ಮಾಡೋಣು ಹ್ಯಾಂಗೆ ಸ್ನಾನವ ನಾವು ಎನ್ನುತ್ತಲಿ ಯಮುನೆಗೆ ತಮ್ಮ ಹಸ್ತ ಮುಗಿದರಾಗ ಎಂದು ಸ್ನಾನ ಮುಗಿಸಿ ದಡದ ಬಳಿ ಬಂದು ನೋಡಿದಾಗ ಅಲ್ಲಿ ಸೀರೆಗಳಿರಲಿಲ್ಲ. ಅದನ್ನ ನೋಡಿ ಸದನಕ್ಕೆ ಹೋದರೆ
ಕದನ ಬಹಳಾಗೋದು ಎಂದು ಮಮ್ಮಲ ಮರಗುವರು.

0: ನಾಚಿಕಿಲ್ಲದೆ ಹೀಗೆ ಮನೆಗೆ ಹೋದ್ರೆ ನಮ್ಮಾವ ಕೋಲು ಕೋಲಲ್ಲಿ ಹೊಡೆದು ಹೊರಗಾಕುವ ಎನ್ನುವಳು. ಇನ್ನೊಬ್ಬಳು ನಮ್ಮತ್ತೆ ನೆತ್ತಿ ನೆತ್ತಿಗೆ ಹೊಡೆದಟ್ಟುವಳು. ಹೀಗೆ ಚಿಂತೆ ವ್ಯಾಕುಲದಿಂದ ದುಃಖಿತರಾಗಿ ಅಡವಿ ಸೇರೋಣ ಎಂದುಕೊಳ್ಳುವರು. ಅರಣ್ಯ ಸೇರಿಕೊಂಬುವುದು ಹೇಗೆ? ಹೋಗಿ ಕಣ್ಣಿಟ್ಟ ಪುರುಷರು ಬಿಡುವೋರೇ ನಮ್ಮನ್ನು ಎನ್ನುವಲ್ಲಿ ಕಾಮುಕ ಪುರುಷರ ಅಟ್ಟಹಾಸದ ಸ್ಪಷ್ಟ ಚಿತ್ರಣವನ್ನ ನಾವಿಲ್ಲಿ ಕಾಣುತ್ತೇವೆ. ಆಧುನಿಕ ಮಹಿಳಾ ಸಾಹಿತ್ಯದಲ್ಲಿ ಅಕ್ಷರ ಕ್ರಾಂತಿಯೊಂದಿಗೆ ಬೆಳೆದ ಸ್ತ್ರೀ ಸಮೂಹ ವಿಶಿಷ್ಟ ಮಹಿಳಾ ಶೈಲಿ ವಸ್ತು ವೈವಿಧ್ಯತೆಯೆಡೆಗೆ ತನ್ನನ್ನು ಗುರುತಿಸಿಕೊಳ್ಳುವ ಪ್ರಯತ್ನದೊಂದಿಗೆ ಪುರುಷ ಸಾಹಿತ್ಯದೊಂದಿಗೆ ಸಂವಾದಿಯಾಗಿ ನಿಲ್ಲುವ ಹುಡುಕಾಟವಿದೆ. ಅದರಲ್ಲೂ ಜನಪದ ಸಾಹಿತ್ಯದಲ್ಲಿ ಹೆಣ್ಣಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡಲಾಗಿದೆ. ಗಂಡು ಮಕ್ಕಳು ಒಂಬತ್ತು ಕೊಡು, ಬಂಡಿಯ ಕಳಸಕ್ಕೆ ಒಪ್ಪುವಂಥ ಒಬ್ಬ ಹೆಣ್ಣು ಮಗಳ ಕೊಡುದೇವ ಎಂಬ ಒಬ್ಬ ಸ್ತ್ರೀ ಬೇಡಿಕೊಳ್ಳುತ್ತಾಳೆ ಎಂದಾಗ ಆ ಸ್ತ್ರೀಗೆ ಎಂತಹ ಬೆಲೆ ಇತ್ತು ಎನ್ನುವುದು ತಿಳಿಯುವುದು. ಅಂಜಿಕೆ ತೋರಿದರೆ ಅಂಜುವ ಮಗಳಲ್ಲ, ಇಲ್ಲಿ ಪುರುಷ ದಬ್ಬಾಳಿಕೆಗೆ ಹೆದರಿ ಬಾಳುವ ಹೆಣ್ಣು ತಾನಲ್ಲ ಎಂಬ ಧೈರ್ಯ ಆತ್ಮಗೌರವವನ್ನ ಕಾಣುತ್ತೇವೆ. ಸಂಪೂರ್ಣವಾಗಿ ಮಹಿಳಾ ವಿರಚಿತ ಮಹಿಳಾ ಸಾಹಿತ್ಯದ ಹಿನ್ನೆಲೆಯಲ್ಲಿ ಹಲವು ನೆಲೆಗಳನ್ನು ನೋಡಬಹುದು. ಸ್ವಾತಂತ್ರ್ಯ ಪೂರ್ವದ ಸಾಹಿತ್ಯದಲ್ಲಿ ಸ್ತ್ರೀ ಸಂಕಟ ಮುಂತಾದ ವಿಷಾದವಿದ್ದರೂ ಕೌಟುಂಬಿಕ ಜವಾಬ್ದಾರಿ ಹೊರಬೇಕೆನ್ನುವ ಭಾವ ಗೋಚರಿಸುತ್ತದೆ. ಕೊಡಗಿನ ಗೌರಮ್ಮ, ತಿರುಮಲೆಯ ರಾಜಮ್ಮ, ತಿರುಮಲಾಂಬ ಮುಂತಾದವರ ಕೃತಿಗಳಲ್ಲಿ ದಾರ್ಶನಿಕತೆಯ ಕಡೆಗೆ ಅವರ ಒಲವು ನಿಲುವು ಕಾಣುತ್ತೇವೆ. ಇದು ಎಂಕೆ ಇಂದಿರಾ, ತ್ರಿವೇಣಿ, ಅನುಪಮ ನಿರಂಜನ್ ಇವರ ಕೃತಿಗಳಲ್ಲೂ ಕೂಡ ನಾವು ಕಾಣುತ್ತೇವೆ. ಸಾಮಾಜಿಕ ಕಳಕಳಿ ಅಲ್ಲಿದ್ದರೂ ಹೆಣ್ಣು ಅನುಭವಿಸುವ ಸಂಕಟಗಳಿಂದ ಹೊರಬರುವ ಮಾರ್ಗಗಳ ಬಗ್ಗೆ ಮೌನವೇ ಅಲ್ಲಿ ಉತ್ತರವಾಗಿದೆ. ವೀಣಾ ಶಾಂತೇಶ್ವರ್ ಅವರ ನಿರಾಕರಣೆ, ವೈದೇಹಿ, ಬಿ ಟಿ ಲಲಿತಾ ನಾಯಕ್ ಅವರ ಕೃತಿಗಳಲ್ಲಿ ಪಾತ್ರಗಳ ಪ್ರತಿಭಟನೆ ಇದ್ದರೂ ನ್ಯಾಯ ಸಿಗದೆಂಬ ನಿರಾಸೆಯ ಹೊಂದಾಣಿಕೆ ಇದೆ. ಮುಂದಿನ ಘಟ್ಟದಲ್ಲಿ ಸ್ತ್ರೀ ಸ್ವಾತಂತ್ರ್ಯ ವ್ಯಕ್ತಿತ್ವ ಎದ್ದು ಕಾಣುವುದು. ಪ್ರತಿಭಾ ನಂದಕುಮಾರ, ಮುಕ್ತಾಯಕ್ಕ ಮುಂತಾದವರು ಸಮಕಾಲೀನ ಸಂಗತಿಗಳಿಗೆ ದನಿಯಾಗುತ್ತಾ ಸ್ತ್ರೀ ಸ್ವತಂತ್ರ ದೃಷ್ಟಿಕೋನವನ್ನು ತನ್ನೊಳಗಿನ ಸ್ವಯಂ ಸ್ಫೂರ್ತಿಯಿಂದ ವ್ಯಕ್ತಗೊಳಿಸಿದ್ದಾರೆ. ಇಷ್ಟಾಗಿಯೂ ಸ್ತ್ರೀಯರ ಬೌದ್ಧಿಕತೆಯನ್ನು ಅಸ್ತಿತ್ವವಾದವನ್ನು ಕಡೆಗಣಿಸುವ ಜನರೇ ಹೆಚ್ಚಾಗಿರುವುದರಿಂದ ಇದಕ್ಕೆ ಕಾಲವೇ ಉತ್ತರವನ್ನು ನೀಡಬೇಕು. ಆದರೆ ಅಮುಗೆಯ ರಾಯಮ್ಮಳ ಒಂದು ವಚನ ಇಲ್ಲಿ ಜ್ಞಾಪಕಕ್ಕೆ ಬರುತ್ತಿದೆ. ಎನ್ನ ಕಣ್ಣೊಳಗಣ ಕಟ್ಟಿಗೆಯ ನಾನೇ ಮುರಿಯಬೇಕು, ಎನ್ನ ಕಾಲೊಳಗಣ ಮುಳ್ಳ ನಾನೇ ತೆಗೆಯಬೇಕು, ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ನಾನೇ ಕಳಿಯಬೇಕು, ಅಮುಗೇಶ್ವರ ಲಿಂಗವ ನಾನೇ ಅರಿಯಬೇಕು. ಇಲ್ಲಿ ಮಹಿಳೆಗೆ ತನ್ನ ಬದುಕಿನ ಎಲ್ಲದಕ್ಕೂ ತಾನೇ ತೆರೆದುಕೊಳ್ಳುತ್ತ ಪರಿಹಾರವನ್ನು ತಾನೇ ಮಾಡಿಕೊಳ್ಳಬೇಕು ಎಂಬ ಈ ವಚನ ಇಂದಿಗೂ ಕೂಡ ಪ್ರಸ್ತುತವಾಗಿದೆ.
1: ಇದುವರೆಗೆ ಸ್ತ್ರೀ ಸಂವೇದನೆ ಈ ಕುರಿತು ಮಾತನಾಡಿದವರು ರಾಯಚೂರಿನ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್. ನೆರವು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ

0: ರಂಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
2: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರ

0: ಮಾನವರು ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಈಗ ಮರು ಪ್ರಸಾರವಾಗಲಿದೆ.
2: ನನ್ನ ಪ್ರಿಯ ದೇಶ ಬಾಂಧವರೇ, ನಮಸ್ಕಾರ. ಮನದ ಮಾತಿನ ಮೂಲಕ ಮತ್ತೊಮ್ಮೆ ನಿಮ್ಮನ್ನು ಸಂಪರ್ಕಿಸುತ್ತಿರುವುದು ನನಗೆ ಬಹಳ ಸಂತೋಷವೆನಿಸಿದೆ. ದೇಶದ ವಿವಿಧ ಭಾಗಗಳಲ್ಲಿ ನಮ್ಮ ಜನರು ರಾಷ್ಟ್ರ ಮತ್ತು ಸಮಾಜದ ಹಿತದೃಷ್ಟಿಯಿಂದ ಸಾಕಷ್ಟು ಗಮನಾರ್ಹ ಕೆಲಸಗಳನ್ನು ಮಾಡುತ್ತಿದ್ದಾರೆ ಮತ್ತು ಅವರ ಪ್ರಯತ್ನಗಳ ಬಗ್ಗೆ ಕೇಳಿದಾಗ ನಮ್ಮಲ್ಲಿ ಹೊಸ ಸ್ಫೂರ್ತಿಯ ಸೆಲೆ ಹುಟ್ಟುತ್ತದೆ. ಇಂದು ಅಥ್ಲೆಟಿಕ್ಸ್ ಕ್ಷೇತ್ರದಲ್ಲಿ ಅಂತಹ ಒಂದು ರಾಷ್ಟ್ರೀಯ ಸಾಧನೆಯ ಕುರಿತು ಪ್ರಸ್ತಾಪಿಸುವ ಮೂಲಕ ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಬಯಸುತ್ತೇನೆ. ಕೆಲವೇ ದಿನಗಳ ಹಿಂದೆ ಜಾರ್ಖಂಡ್ನ ರಾಂಚಿಯಲ್ಲಿ ರಾಷ್ಟ್ರೀಯ ಹಿರಿಯ ಅಥ್ಲೆಟಿಕ್ಸ್ ಫೆಡರೇಷನ್ ಸ್ಪರ್ಧೆ ನಡೆಯಿತು. ಈ ಸ್ಪರ್ಧೆಯಲ್ಲಿ ಸುಮಾರು 800 ಕ್ರೀಡಾಪಟುಗಳು ಭಾಗವಹಿಸಿದ್ದರು. ದೇಶದ ಮೂಲೆ ಮೂಲೆಗಳಿಂದ ಅವರನ್ನು ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ 4 ವಿಭಿನ್ನ ಸ್ಪರ್ಧೆಗಳಲ್ಲಿ 4 ರಾಷ್ಟ್ರೀಯ ದಾಖಲೆಗಳನ್ನು ಮುರಿಯಲಾಯಿತು. ಗುರಿಂದರ್ ವೀರ್ ಸಿಂಗ್, ವಿಶಾಲ್ ಟೀಕೆ, ತೇಜಸ್ವಿನ್ ಶಂಕರ್, ದೇವ್ ಮೀನಾ ಮತ್ತು ಕುಲ್ದೀಪ್ ಕುಮಾರ್ ಈ ಕ್ರೀಡಾಪಟುಗಳು ತಮ್ಮ ತಮ್ಮ ವಿಭಾಗಗಳಲ್ಲಿ ಹೊಸ ದಾಖಲೆಗಳನ್ನು ಸ್ಥಾಪಿಸಿದರು. ಮೊದಲನೆಯದಾರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ದೇಶಾದ್ಯಂತ 100 ಮೀಟರ್ ಓಟದ ಸ್ಪರ್ಧೆ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕೇವಲ 2 ದಿನಗಳ ಅವಧಿಯಲ್ಲಿ ಪುರುಷರ 100 ಮೀಟರ್ ಓಟದ ರಾಷ್ಟ್ರೀಯ ದಾಖಲೆಯನ್ನು 3 ಬಾರಿ ಮುರಿಯಲಾಯಿತು. ಗುರಿಂದರ್ ವೀರ್ ಸಿಂಗ್ ಮತ್ತು ಅನಿಮೇಶ್ ಕುಜೂರ್ ಈ ಅಸಾಧಾರಣ ಸಾಧನೆ ಮಾಡಿದ ಇಬ್ಬರು ಕ್ರೀಡಾಪಟುಗಳಾಗಿದ್ದಾರೆ. ಈ ಬಾರಿಯ ಮನದ ಮಾತಿನಲ್ಲಿ ಈ ಇಬ್ಬರು ಕ್ರೀಡಾಪಟುಗಳೊಂದಿಗೆ ಮಾತನಾಡಬೇಕೆಂದು ನಾನು ಬಯಸಿದೆ. ಅನಿಮೇಶ್ ಜಿ ನಮಸ್ಕಾರ, ಗುರಿಂದರ್ ವೀರ್ ನಿಮಗೂ ನಮಸ್ಕಾರ, ಸತ್ ಶ್ರೀ ಅಕಾಲ್.
3: ನಮಸ್ತೆ ಸರ್.
4: ನಮಸ್ತೆ ಸರ್.
2: ಸರಿ ಸೋದರರೇ, ನೀವಂತೂ ನಿಜವಾಗಿಯೂ ಅದ್ಭುತವಾದ ಸಾಧನೆಗೈದಿದ್ದೀರಿ. ನಿಮ್ಮಿಬ್ಬರ ಜೋಡಿ ಅಪಾರ ಸಾಧನೆ ಮೆರೆದಿದೆ. ಸಂಗೀತ ಕ್ಷೇತ್ರದಲ್ಲಿ ನಾವು ಅನೇಕ ಬಾರಿ ಜುಗಲ್ಬಂದಿಗಳನ್ನು ನೋಡಿದ್ದೇವೆ, ಆದರೆ ಈಗ ನಾವು ಕ್ರೀಡಾ ಕ್ಷೇತ್ರದಲ್ಲಿಯೂ ಜುಗಲ್ಬಂದಿಯನ್ನು ನೋಡುತ್ತಿದ್ದೇವೆ. ಅಲ್ಲಿ ಒಬ್ಬ ವ್ಯಕ್ತಿ ಸವಾಲನ್ನು ಒಡ್ಡಿದರೆ ಇನ್ನೊಬ್ಬರು ತಕ್ಷಣವೇ ಅದನ್ನು ಎದುರಿಸಲು ಸನ್ನದ್ಧರಾಗಿ ನಿಲ್ಲುತ್ತಾರೆ, ಆದರೆ ಮೊದಲಿಗರು ಮತ್ತೊಮ್ಮೆ ಉಚ್ಚಮಟ್ಟವನ್ನು ಏರುತ್ತಾರೆ. ಇದು ನಿಜವಾಗಿಯೂ ಆಸಕ್ತಿಕರ ಸಾಹಸಗಾಥೆಯಾಗಿದೆ. ಮನದ ಮಾತಿನ ಕೇಳುಗರು ನಿಮ್ಮಿಬ್ಬರ ಬಗ್ಗೆ ಚೆನ್ನಾಗಿ ಅರಿತುಕೊಳ್ಳಬೇಕು ಮತ್ತು ನಿಮ್ಮ ಅಸಾಧಾರಣ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳಬೇಕು ಎಂದು ನಾನು ಬಯಸುತ್ತೇನೆ.
3: ನಮಸ್ತೆ ಸರ್, ನನ್ನ ಹೆಸರು ಅನಿಮೇಶ್ ಕುಜೂರ್. ನಾನು 200 ಮೀಟರ್ ಮತ್ತು 400 ಮೀಟರ್ ಓಟಗಳಲ್ಲಿ ರಾಷ್ಟ್ರೀಯ ದಾಖಲೆ ಮಾಡಿದ್ದೇನೆ ಮತ್ತು ನಾನು ಛತ್ತೀಸ್ಗಢ ಮೂಲದವನು.

0: ಪ್ರಸ್ತುತ ನಾನು ಒಡಿಶಾವನ್ನು ಪ್ರತಿನಿಧಿಸುತ್ತಾ ಸ್ಪರ್ಧಿಸುತ್ತಿದ್ದೇನೆ. 2021ರಲ್ಲಿ ನಾನು ಶಾಲೆಯಿಂದ ಪಾಸಾದ ತಕ್ಷಣ ಅಥ್ಲೆಟಿಕ್ಸ್ನಲ್ಲಿ ನನ್ನ ಪಯಣ ಆರಂಭವಾಯಿತು. ನಾನು ಅಂಬಿಕಾಪುರದ ಸೈನಿಕ್ ಶಾಲೆಯ ಹಳೆಯ ವಿದ್ಯಾರ್ಥಿ. ಹಿಂದೆ ನಾನು ಫುಟ್ಬಾಲ್ ಆಡುತ್ತಿದ್ದೆ. ಆದಾಗ್ಯೂ COVID-19 ಸಾಂಕ್ರಾಮಿಕದ ಸಮಯದಲ್ಲಿ ನನ್ನ ಪೋಷಕರು ನನಗೆ ಓಡಲು ಅಥವಾ ಆಟವಾಡಲು ಹೊರಗೆ ಹೋಗಲು ಸ್ವಲ್ಪ ಅವಕಾಶ ನೀಡುತ್ತಿದ್ದರು. ಸಾಂಕ್ರಾಮಿಕ ರೋಗ ಕಡಿಮೆಯಾಗಲು ಆರಂಭಿಸಿದಾಗ ಫುಟ್ಬಾಲ್ ತಂಡದ ನನ್ನ ಸ್ನೇಹಿತರು ರಾಜ್ಯ ಕ್ರೀಡಾಕೂಟ ನಡೆಯಲಿದೆ ಎಂದು ನನಗೆ ಮಾಹಿತಿ ನೀಡಿದರು ಮತ್ತು ಭಾಗವಹಿಸಲು ನನ್ನನ್ನು ಪ್ರೋತ್ಸಾಹಿಸಿದರು. ನಾನು ಭಾಗವಹಿಸಿದ್ದೆ. ಆ ಸಮಯದಲ್ಲಿ ಈ ಸ್ಪರ್ಧೆಯು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಗೆ ವೇದಿಕೆ ಎಂಬುದು ನನಗೆ ತಿಳಿದಿರಲಿಲ್ಲ. ಅಲ್ಲಿಂದ ನಾನು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾದೆ ಮತ್ತು ಇಂದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸುವ ಸೌಭಾಗ್ಯ ನನಗೆ ಲಭಿಸಿದೆ.
1: ಮತ್ತು ಗುರೀಂದರ್ ವೀರ್ ಅವರೇ, ನಿಮ್ಮ ಬಗ್ಗೆ ಹೇಳುವಿರಾ?
2: ನಮಸ್ತೆ ಸರ್, ನನ್ನ ಹೆಸರು ಗುರೀಂದರ್ ವೀರ್. ನಾನು ಭಾರತೀಯ ನೌಕಾಪಡೆಯಲ್ಲಿ ಪ್ಯಾಟಿ ಆಫೀಸರ್ ಆಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಪ್ರಸ್ತುತ ನಾನು ಭಾರತದ ಅತ್ಯಂತ ವೇಗದ ಓಟಗಾರನಾಗಿದ್ದೇನೆ. ನಾನು ಇತ್ತೀಚೆಗೆ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ 10.09 ಸೆಕೆಂಡ್ಗಳ ರಾಷ್ಟ್ರೀಯ ದಾಖಲೆಯನ್ನು ಸ್ಥಾಪಿಸಿದ್ದೇನೆ. 10.1 ಸೆಕೆಂಡ್ನ ಸವಾಲನ್ನು ಮುರಿದ ಮೊದಲ ಭಾರತೀಯ ಕ್ರೀಡಾಪಟು ನಾನು ಟ್ರ್ಯಾಕ್ನಲ್ಲಿ. ಜೊತೆಗೆ ಸಮವಸ್ತ್ರ ಧರಿಸಿ ಕೂಡ ನನ್ನ ದೇಶಕ್ಕೆ ಸೇವೆ ಸಲ್ಲಿಸಲು ಶ್ರಮಿಸುತ್ತಿದ್ದೇನೆ. ನನ್ನ ತಂದೆ ಮತ್ತು ಅಜ್ಜ ಇಬ್ಬರೂ ಕ್ರೀಡಾಪಟುಗಳಾಗಿದ್ದರು. ದೀಪಾವಳಿ ಅಥವಾ ಹೊಸ ವರ್ಷದಂತಹ ಹಬ್ಬ ಬಂದಾಗಲೆಲ್ಲ ನಾವು ನಮ್ಮ ಮನೆಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವುದು ಭಾರತದ ಸಾಂಸ್ಕೃತಿಕ ಸಂಪ್ರದಾಯ. ಹಾಗಾಗಿ ನಾನು ನನ್ನ ತಂದೆಯ ಟ್ರೋಫಿಗಳು ಮತ್ತು ಪದಕಗಳನ್ನು ಆಗ ಸ್ವಚ್ಛಗೊಳಿಸುತ್ತಿದ್ದೆ. ಆ ಕೆಲಸವು ನನಗೆ ತುಂಬ ಆನಂದದಾಯಕವಾಗಿತ್ತು ಮತ್ತು ಅದು ನನಗೆ ತುಂಬ ಸಂತೋಷವನ್ನುಂಟು ಮಾಡಿತ್ತು. ನಾನು ಯಾವುದೇ ಒಂದು ನಿರ್ದಿಷ್ಟ ಟ್ರೋಫಿಯನ್ನು ಸ್ವಚ್ಛಗೊಳಿಸಿದಾಗಲೆಲ್ಲ ನಾನು ಅವರನ್ನು ಕೇಳುತ್ತಿದ್ದೆ, ಅಪ್ಪ ನೀವು ಈ ಟ್ರೋಫಿಯನ್ನು ಎಲ್ಲಿ ಗೆದ್ದಿದ್ದೀರಿ? ಈ ಪದಕವನ್ನು ನೀವು ಎಲ್ಲಿ ಗೆದ್ದಿದ್ದೀರಿ? ಈ ಛಾಯಾಚಿತ್ರವನ್ನು ಯಾವಾಗ ತೆಗೆಯಲಾಗಿದೆ? ಪ್ರತಿಕ್ರಿಯೆಯಾಗಿ ಅವರು ತಮ್ಮ ಕಥೆಗಳನ್ನು ನನ್ನೊಂದಿಗೆ ಹಂಚಿಕೊಳ್ಳುತ್ತಿದ್ದರು. ಸ್ಪರ್ಧಿಸಲು ನಾನು ಇಲ್ಲಿಗೆ ಆಡಲು ಹೋಗಿದ್ದೆ, ನಾನು ಈ ರಾಷ್ಟ್ರೀಯ ಪದಕ ಗೆದ್ದೆ, ನನ್ನ ತಂಡವನ್ನು ಈ ರೀತಿ ಗೆಲ್ಲಿಸಿದೆ ಎಂದೆಲ್ಲ ವಿವರಿಸುತ್ತಿದ್ದರು. ಅವರ ಕಥೆಗಳಿಂದ ಪ್ರೇರಿತನಾಗಿ, ಅಪ್ಪ ನಾನೂ ಕೂಡ ಯಾವುದಾದರೂ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳ ಬಯಸುತ್ತೇನೆ ಎಂದು ಹೇಳುತ್ತಿದ್ದೆ. ಅವರು ಪ್ರತಿದಿನ ಬೆಳಗ್ಗೆ ಓಟಕ್ಕೆ ಹೋಗುತ್ತಿದ್ದರಿಂದ ನಾನು ಅವರನ್ನ, ಅಪ್ಪ ದಯವಿಟ್ಟು ನಿಮ್ಮೊಂದಿಗೆ ನನ್ನನ್ನು ಕರೆದುಕೊಂಡು ಹೋಗು ಎಂದು ಕೇಳಲು ಪ್ರಾರಂಭಿಸಿದೆ. ಆದ್ದರಿಂದ ಅವರು ನನ್ನನ್ನು ಕರೆದುಕೊಂಡು ಹೋಗಲು ಪ್ರಾರಂಭಿಸುತ್ತಿದ್ದಂತೆ ತಾವು ಕ್ರೀಡೆಯಲ್ಲಿ ಕಲಿತ ಕೌಶಲ್ಯಗಳನ್ನು ನನಗೆ ಹೇಳಿಕೊಳ್ಳಲಾರಂಭಿಸಿದರು. ಹಾಗಾಗಿ ಅದರಲ್ಲಿ ನನ್ನ ಆಸಕ್ತಿ ಬೆಳೆಯಲಾರಂಭಿಸಿತು. ಉಸೇನ್ ಬೋಲ್ಟ್ ಅವರ ವಿಶ್ವ ದಾಖಲೆ ಮುರಿಯುವುದನ್ನು ನಾನು ಕಣ್ಣಾರೆ ಕಂಡೆ. ಇದಕ್ಕೆ ಸಂಬಂಧಿಸಿದ ಒಂದು ಮೋಜಿನ ಸಂಗತಿ ಇದೆ. ಒಂದು ದಿನ ನಾನು TV ನೋಡುತ್ತಿದ್ದಾಗ ನನ್ನ ತಾಯಿ ಅದನ್ನು ಆಫ್ ಮಾಡಿದರು. ಮಗನೇ ಈಗ ಓದುವ ಸಮಯ, ಓದಿಕೊಳ್ಳಲು ಹೋಗು ಎಂದು ಹೇಳಿದರು. ಆಗ ನಾನು, ಸರಿ ನೀನು ಈಗ ನನಗೆ TV ನೋಡಲು ಬಿಡುವುದಿಲ್ಲ, ಆದರೆ ಒಂದು ದಿನ ನೀನು TV ಪರದೆಯ ಮೇಲೆ ನನ್ನನ್ನು ಹುಡುಕುವೆ, ನನ್ನನ್ನು ತೋರಿಸಿ ನೋಡಿ ಗುರೀಂದರ್ ಓಡುತ್ತಿದ್ದಾನೆ ಎಂದು ಹೇಳುವ ದಿನ ಬರುತ್ತದೆ ಎಂದು ಸವಾಲು ಹಾಕಿದೆ. ಮತ್ತು ನಿಜಕ್ಕೂ ನನ್ನ ತಾಯಿ ನಾನು ದೂರದರ್ಶನದಲ್ಲಿ ಓಡುವುದನ್ನು ನೋಡಿದಾಗಲೆಲ್ಲ ಅದು ನನಗೆ ಅಪಾರ ಸಂತೋಷವಾಗುತ್ತದೆ.
1: ವಾಹ್ ವಾಹ್ ವಾಹ್, ನಿಮ್ಮದಂತೂ ಬಹಳ ಅದ್ಭುತವಾದ ಭಾವನೆ.
2: ಹೌದು ಸರ್, ನನ್ನದು ಮಧ್ಯಮ ವರ್ಗದ ಕುಟುಂಬ. ಇದಲ್ಲದೆ ನನ್ನ ತಂದೆ ಸ್ವತಃ ವಾಲಿಬಾಲ್ ಆಡುತ್ತಿದ್ದರು, ಆದರೆ ಮನೆಯ ಸಮಸ್ಯೆಗಳಿಂದಾಗಿ ಅವರು ತಮ್ಮ ಕ್ರೀಡಾ ವೃತ್ತಿ ಜೀವನವನ್ನು ತ್ಯಜಿಸಬೇಕಾಯಿತು. ಅವರ ಸ್ವಂತ ಕನಸು ನನಸಾಗಲಿಲ್ಲ, ನನ್ನ ಮೂಲಕ ಆ ಕನಸನ್ನು ನನಸಾಗಿಸುವ ಸಾಮರ್ಥ್ಯವನ್ನು ಅವರು ಕಂಡರು. ಅವರ ಮಗ ಅದನ್ನು ನನಸಾಗಿಸುವವನು ಎಂದು ನಂಬಿದ್ದರು. ನಾನು ಆಗಾಗ್ಗೆ ಅವರೊಂದಿಗೆ ಚರ್ಚಿಸುತ್ತಿದ್ದೆ ಮತ್ತು ಮಿಲ್ಖಾ ಸಿಂಗ್ ಎಷ್ಟು ಶ್ರಮಿಸುತ್ತಿದ್ದರು ಎಂಬುದರ ಕುರಿತು ಕಥೆಗಳನ್ನು ನಾನು ಗಮನವಿಟ್ಟು ಕೇಳುತ್ತಿದ್ದೆ. ನಾನು ನನ್ನ ತಂದೆಗೆ, ಒಂದು ದಿನ ನಾನು ನಿಮ್ಮ ಕನಸನ್ನು ನನಸು ಮಾಡುವೆ ಎಂದು ಹೇಳುತ್ತಿದ್ದೆ. ಆಗ ತಂದೆಯವರು, ಕನಸುಗಳು ಹಾಗೆ ನನಸಾಗುವುದಿಲ್ಲ, ಅವುಗಳಿಗೆ ಅಪಾರ ಪ್ರಮಾಣದ ಕಠಿಣ ಪರಿಶ್ರಮ, ಸಂಪೂರ್ಣ ಏಕಾಗ್ರತೆ ಮತ್ತು ಪ್ರಯತ್ನ ಬೇಕಾಗುತ್ತದೆ ಎಂದು ಹೇಳುತ್ತಿದ್ದರು. ಮಿಲ್ಖಾ ಸಿಂಗ್ ಅವರ ಕಠಿಣ ಪರಿಶ್ರಮದಿಂದಾಗಿ ರಕ್ತವನ್ನು ವಾಂತಿ ಮಾಡಿಕೊಳ್ಳುತ್ತಿದ್ದರು, ಬಿರು ಬಿಸಿಲಿನಲ್ಲಿ ಓಡುತ್ತಿದ್ದವರು, ಅವರು ದಿನವಿಡೀ ತರಬೇತಿ ಪಡೆಯುತ್ತಿದ್ದರು. ಅವೆಲ್ಲ ನನಗೆ ನಿಜವಾಗಿಯೂ ಸ್ಫೂರ್ತಿದಾಯಕವಾಗಿದ್ದವು. ನಾನು ಓಡಿದರೆ ನನ್ನ ದೇಶಕ್ಕಾಗಿ ಓಡುತ್ತೇನೆ, ಪದಕ ಗೆದ್ದು ರಾಷ್ಟ್ರಕ್ಕೆ ಕೀರ್ತಿ ತರುತ್ತೇನೆ ಎಂಬ ನಂಬಿಕೆಯನ್ನು ನನ್ನಲ್ಲಿ ತುಂಬಿದ ನನ್ನ ತಂದೆ ನಿರಂತರ ಸ್ಫೂರ್ತಿಯ ಸೆಲೆಯಾಗಿದ್ದರು. ಇದಲ್ಲದೆ ನಾನು 100 ಮೀಟರ್ ಓಟವನ್ನು ನನ್ನ ಸ್ಪರ್ಧೆಯಾಗಿ ಆರಿಸಿಕೊಂಡಾಗ ಎಲ್ಲರೂ ನನ್ನನ್ನು ತಡೆಯಲು ಪ್ರಯತ್ನಿಸಿದರು. 100 ಮೀಟರ್ ಓಟವನ್ನು ಆಯ್ಕೆ ಮಾಡಬೇಡಿ, ಇದು ಭಾರತೀಯರಿಗಾಗಿ ಅಲ್ಲ, ಭಾರತೀಯರ ದೇಹ ರಚನೆ 100 ಮೀಟರ್ ಓಟಕ್ಕಾಗಿ ಸೂಕ್ತವಲ್ಲ ಎಂದು ಹೇಳಿದರು. ಆದರೆ ನನ್ನ

0: ತಂದೆ ಮತ್ತು ನಾನು ಯಾವಾಗಲೂ ದೃಢವಾಗಿದ್ದೆವು. ಗುರಿಂದರ್, ನಾವು ನಮ್ಮ ಆಯ್ಕೆಯನ್ನು ಮಾಡಿದ್ದೇವೆ ಮತ್ತು ಹಿಂದೆ ಸರಿಯುವ ಮಾತೇ ಇಲ್ಲ. ನಾವದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿಕೊಳ್ಳುವವರಿಗೆ ಖಂಡಿತ ಮಾಡಿ ತೋರಿಸುವ ಮೂಲಕ ಅವರು ತಪ್ಪು ಎಂದು ಸಾಬೀತುಪಡಿಸೋಣ. ನೀನು ಸಾಧಿಸಿ ತೋರಿಸುವೆ, ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದು ತಂದೆ ಹೇಳುತ್ತಿದ್ದರು. ನನ್ನ ತಂದೆ ನನ್ನ ಮೇಲೆ ಅಷ್ಟೊಂದು ನಂಬಿಕೆಯನ್ನು ಇಟ್ಟಾಗ ನಾನು ಆ ನಂಬಿಕೆಯನ್ನು ನನ್ನ ಆಂತರಿಕ ಶಕ್ತಿಯಾಗಿಸಿಕೊಂಡು ಮುನ್ನಡೆದಿದ್ದೇನೆ. ಇಂದು ಪ್ರತಿಯೊಬ್ಬ ಭಾರತೀಯನೂ ಸ್ಪ್ರಿಂಟ್ ರನ್ನಿಂಗ್ನಲ್ಲಿ ಮುಂದುವರಿಯುವಂತೆ ಹುರಿದುಂಬಿಸುತ್ತಿದ್ದೇನೆ.
1: ನೋಡಿ, ನೀವಿಬ್ಬರೂ ನಿಜವಾಗಿಯೂ ಅಸಾಧಾರಣವಾದದ್ದನ್ನು ಸಾಧಿಸಿದ್ದೀರಿ. ಕೇವಲ 2 ದಿನಗಳ ಅವಧಿಯಲ್ಲಿ ನೀವು ಜೊತೆಯಾಗಿ 3 ಬಾರಿ ರಾಷ್ಟ್ರೀಯ ದಾಖಲೆಯನ್ನು ಮುರಿದಿದ್ದೀರಿ. 100 ಮೀಟರ್ ಓಟದ ಬಗ್ಗೆ ಗುರಿಂದರ್ ವೀರ್ ಹೇಳಿದಂತೆ, ಜನರು ಸಾಮಾನ್ಯವಾಗಿ ಭಾರತೀಯ ದೇಹ ಈ ಸ್ಪರ್ಧೆಗೆ ಸೂಕ್ತವಲ್ಲ ಎಂದು ಹೇಳಿಕೊಳ್ಳುತ್ತಾರೆ. ಇಷ್ಟೆಲ್ಲ ಸಂಕಷ್ಟಗಳ ಮಧ್ಯೆಯೂ ನೀವು ಪರಿಶ್ರಮ ಪಟ್ಟು ಈ ಸಾಧನೆಗೈದಿದ್ದೀರಿ. ನಿಮ್ಮ ಯಶಸ್ಸಿನ ಹಿಂದಿನ ಉತ್ಸಾಹ, ದೃಢ ನಿಶ್ಚಯ, ಮನಸ್ಥಿತಿ ಎಂಥದ್ದು, ಏನು ಯೋಚಿಸಿದ್ದೀರಿ, ಹೇಗೆ ಅಭ್ಯಾಸ ಮಾಡುತ್ತಿದ್ದೀರಿ, ಎಷ್ಟು ಕಷ್ಟಕರ ಈ ಪ್ರಕ್ರಿಯೆ ಎಂದು ನಿಮ್ಮಿಬ್ಬರನ್ನೂ ನಾನು ಮತ್ತು ಮನದ ಮಾತಿನ ಕೇಳುಗರು ಸಹ ಆಲಿಸಬಯಸುತ್ತಾರೆ.
0: ಹೌದು ಸರ್, ನಾನು ಗುರಿಂದರ್. ಆರಂಭದಲ್ಲಿ ಸರ್ ಬಹಳಷ್ಟು ಕಷ್ಟಗಳನ್ನು ಎದುರಿಸಿದೆ. ನಾನು ಸರಿಯಾದ ಮಾರ್ಗದಲ್ಲಿದ್ದೇನೆಯೇ ಅಥವಾ ನಾನು ಸರಿಯಾದ ಆಯ್ಕೆಯನ್ನು ಮಾಡಿದ್ದೇನೆಯೇ ಎಂಬ ಸಂದೇಹಗಳು ಹಲವು ಬಾರಿ ಮೂಡಿದವು. ಏಕೆಂದರೆ ಪ್ರತಿ ಬಾರಿಯೂ ನೀವು ಗೆಲ್ಲುವುದಿಲ್ಲ, ಕೆಲವೊಮ್ಮೆ ನೀವು ಸರಳವಾಗಿ ಕಲಿಯುತ್ತೀರಿ. ನಾನು ಸೋಲನ್ನು ಅನುಭವಿಸಿದಾಗಲೆಲ್ಲ, ನನ್ನ ಪ್ರದರ್ಶನವು ನಿರೀಕ್ಷೆಗಳನ್ನು ತಲುಪಲು ಸಾಧ್ಯವಾಗದಿದ್ದಾಗಲೆಲ್ಲ ಅಥವಾ ನಾನು ಗಾಯಗೊಂಡಾಗಲೆಲ್ಲ ನನ್ನ ಕುಟುಂಬವು ನನ್ನೊಂದಿಗೆ ನಿಂತು ಬೆಂಬಲವನ್ನು ನೀಡುತ್ತಿತ್ತು. ಅವರು ನನಗೆ ಧೈರ್ಯ ತುಂಬುತ್ತಾ, ಪರವಾಗಿಲ್ಲ, 1 ದಿನ ಉತ್ತಮವಾಗಿಲ್ಲ ಅಥವಾ 1 ವರ್ಷ ಅಷ್ಟೊಂದು ಉತ್ತಮವಾಗಿಲ್ಲ ಎಂದರೆ ನಿಮ್ಮ ಇಡೀ ಜೀವನ ಹಾಳಾಯಿತು ಎಂದಲ್ಲ, ಎಂದಿಗೂ ಕನಸು ಕಾಣುವುದನ್ನು ನಿಲ್ಲಿಸಬಾರದು ಎಂದು ಹುರಿದುಂಬಿಸುತ್ತಿದ್ದರು. ನನ್ನ ತರಬೇತುದಾರ ಕೂಡ ನನಗೆ ಪಾಠವನ್ನು ಕಲಿಸಿದರು. ನೀನು ಇದನ್ನು ಸಾಧಿಸಲಾಗದಿದ್ದರೆ ಬೇರೆ ಯಾರಿಗೂ ಸಾಧ್ಯವಿಲ್ಲ. ಹೀಗಾಗಿ ನಮ್ಮ ಸಮುದಾಯ, ನಮ್ಮ ಸುತ್ತಮುತ್ತಲಿನ ಜನರು ಈ ರೀತಿ ನಮ್ಮನ್ನು ಪ್ರೋತ್ಸಾಹಿಸಿದಾಗ ಮತ್ತು ಹುರಿದುಂಬಿಸಿದಾಗ ನಮ್ಮ ಪ್ರೇರಣೆಗೆ ಎಂದಿಗೂ ಧಕ್ಕೆಯಾಗುವುದಿಲ್ಲ.
1: ಅನಿಮೇಶ್ ಅವರೇ,
2: ಸರ್, 2021ರಲ್ಲಿ ನಾನು ಮೊದಲು ಅಥ್ಲೆಟಿಕ್ಸ್ ಪ್ರಾರಂಭಿಸಿದಾಗ ಎಲ್ಲರೂ ನನಗೆ, ನೋಡಿ ಇದು ಹೊಸ ಕ್ಷೇತ್ರ, ನಿಮ್ಮಿಂದ ಇದು ಸಾಧ್ಯವೋ ಇಲ್ಲವೋ ಎಂದು ಸಂಶಯ ವ್ಯಕ್ತಪಡಿಸುತ್ತಿದ್ದರು. ಆಗ ನಾನು ಈ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಿದ್ದೇನೆ, ನಾನು ಅದನ್ನು ನಿಭಾಯಿಸಿಯೇ ತೀರುತ್ತೇನೆ ಎಂದು ಹೇಳುತ್ತಿದ್ದೆ. ನನ್ನ ತಂದೆ ಕೂಡ ನನಗೆ ನಿರಂತರವಾಗಿ ನೆನಪಿಸುತ್ತಿದ್ದರು, ನೀನು ಈ ಕ್ಷೇತ್ರಕ್ಕೆ ಪ್ರವೇಶಿಸಿ ಆಗಿದೆ ಎಂದಾದ ಮೇಲೆ ಎಂದಿಗೂ ಹಿಂತಿರುಗಿ ನೋಡಬೇಡ. ಎಲ್ಲರೂ ಇದನ್ನು ಮಾಡುವ ಅಥವಾ ಅದನ್ನು ಮಾಡುವ ಬಗ್ಗೆ ಯೋಚಿಸುತ್ತಾರೆ, ಆದರೆ ಬಹಳ ಕಡಿಮೆ ಜನರು ಮಾತ್ರ ಇದನ್ನು ಅನುಸರಿಸುತ್ತಾರೆ ಮತ್ತು ಅದನ್ನು ಸಾಧಿಸುತ್ತಾರೆ. ನೀನು ಈ ಕ್ಷೇತ್ರ ಪ್ರವೇಶಿಸಿದ್ದೀಯಾ, ಆದ್ದರಿಂದ ಅದಕ್ಕೆ ಬದ್ಧವಾಗಿರು, ಇದರಲ್ಲೇ ಮುಂದುವರಿ ಎಂದು ಹೇಳುತ್ತಿದ್ದರು. ನಿನಗೆ ಬೇಕಾದ ಎಲ್ಲವನ್ನು ನಾವು ಒದಗಿಸುತ್ತೇವೆ, ಕುಟುಂಬ ಬೆಂಬಲ, ಆರ್ಥಿಕ ಬೆಂಬಲ, ನಾವು ಎಲ್ಲವನ್ನು ನೋಡಿಕೊಳ್ಳುತ್ತೇವೆ. ನೀನು ಕಷ್ಟಪಟ್ಟು ಅಭ್ಯಾಸ ಮಾಡುವುದರ ಮೇಲೆ ಗಮನ ಕೇಂದ್ರೀಕರಿಸು ಮತ್ತು ಭಾರತೀಯರು ಸಹ ಓಡಬಹುದು ಎಂದು ಭಾರತಕ್ಕೆ ತೋರಿಸು ಎನ್ನುತ್ತಿದ್ದರು. ಜನರು ನನಗೆ ಮತ್ತು ಇತರರಿಗೆ ಹೇಳುತ್ತಿದ್ದರು, sub-10 ಅಥವಾ sub-10.1 ಸ್ಪ್ರಿಂಟ್ ರನ್ನಿಂಗ್ಗೆ ಭಾರತೀಯರು ಅನುವಂಶಿಕ ರಚನೆ ಸೂಕ್ತವಾಗಿಲ್ಲ ಎಂದು, ಆದರೆ ಈಗ ಭಾರತೀಯರು ನಿಜವಾಗಿಯೂ ಅದನ್ನು ಮಾಡಬಹುದು ಎಂದು ನಾವಿಬ್ಬರು ಸಾಬೀತುಪಡಿಸುತ್ತಿದ್ದೇವೆ. ಇದು ನಮಗೆ ತುಂಬ ಕಷ್ಟಕರವೇನಲ್ಲ, ನಾವು ಏನನ್ನಾದರೂ ಸಾಧಿಸಲು ಸಮರ್ಥರಾಗಿದ್ದೇವೆ. ಆದ್ದರಿಂದ ಸರ್, ಈ ಎಲ್ಲ ವಿಷಯಗಳು ನನ್ನನ್ನು ಬಹಳ ಪ್ರೇರೇಪಿಸುತ್ತವೆ. ನಾವು ನಮ್ಮ ತರಬೇತಿಯನ್ನು ಮುಂದುವರಿಸುತ್ತಿದ್ದಂತೆ ನಿರಂತರವಾಗಿ ನಮ್ಮ ವೈಯಕ್ತಿಕ ದಾಖಲೆಗಳನ್ನು ಮುರಿಯುತ್ತಿದ್ದೇವೆ. ಇದು ಇತರ ಭಾರತೀಯರಿಗೂ ಅವರು ಸಹ ಅಂತಹ ಸಾಧನೆಗಳನ್ನು ಸಾಧಿಸಬಹುದು ಎಂಬುದನ್ನು ಸ್ಪಷ್ಟಪಡಿಸುತ್ತಿದೆ. ನಾವು ಇನ್ನೂ ಹೆಚ್ಚಿನದನ್ನು ಸಾಧಿಸುವ ಉದ್ದೇಶ ಹೊಂದಿದ್ದೇವೆ ಸರ್. ಇದಲ್ಲದೆ ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ನಾವಿಬ್ಬರು ಆಯ್ಕೆ ಆಗಿರುವುದರಿಂದ ಈ ಸ್ಪರ್ಧೆಯಲ್ಲಿ ಇನ್ನೂ ಉತ್ತಮ ಪ್ರದರ್ಶನ ನೀಡಲು ದೃಢ ನಿಶ್ಚಯ ಕೈಗೊಂಡಿದ್ದೇವೆ.
1: ಸರಿ, ನೋಡಿ, ನನ್ನ ಮನದಲ್ಲೂ ಒಂದು ಕುತೂಹಲವಿದೆ ಮತ್ತು ಇತರರಿಗೂ ಹಾಗೆಯೇ ಇರಬಹುದು ಎಂದುಕೊಳ್ಳುತ್ತೇನೆ. ನೀವಿಬ್ಬರು ಒಳ್ಳೆಯ ಸ್ನೇಹಿತರು ಎಂದು ನಾನು ಕೇಳಿದ್ದೇನೆ. ನಿಮ್ಮಿಬ್ಬರ ನಡುವೆ ಏನಾದರೂ ಒಪ್ಪಂದ ಅಥವಾ ಸ್ನೇಹಪರ ಪೈಪೋಟಿ ನಡೆಯುತ್ತಿದೆಯೇ? ನೀನು ನನ್ನ ದಾಖಲೆಯನ್ನು ಮುರಿದರೆ ನಾನು ನಿನ್ನ ದಾಖಲೆಯನ್ನು ಮುರಿಯುತ್ತೇನೆ ಎಂದು. ಅನಿಮೇಶ್, ನೀವೇಕೆ ಈ ಕುರಿತು ಮೊದಲು ಹೇಳಬಾರದು?
2: ಸರ್, ಹಿಂದಿನ ದಾಖಲೆ 10.18 ಸೆಕೆಂಡ್ಗಳಾಗಿದ್ದವು. ಅದು ನಾನೇ ಮಾಡಿದ ದಾಖಲೆ. ನಂತರ ಸೆಮಿಫೈನಲ್ನಲ್ಲಿ

0: ಸೋದರ ಗುರಿಂದರ್ ವೀರ್ 10.17 ಸೆಕೆಂಡ್ಗಳ ಸಮಯದೊಂದಿಗೆ ಅದನ್ನು ಮುರಿದರು. ತರುವಾಯ ಎರಡನೇ ಸೆಮಿಫೈನಲ್ನಲ್ಲಿ ನಾನು 10.15 ಸೆಕೆಂಡ್ಗಳ ಸಮಯದೊಂದಿಗೆ ಮತ್ತೊಮ್ಮೆ ದಾಖಲೆ ಮಾಡಿದೆ. ಆದ್ದರಿಂದ ಆ ಕ್ಷಣದಲ್ಲಿ ನನ್ನ ಸೆಮಿಫೈನಲ್ ನಡೆದಾಗ ನಾವಿಬ್ಬರೂ ನಿಜವಾಗಿಯೂ ಸಂತೋಷಪಟ್ಟೆವು. ಹೌದು, ಇದು ಅದ್ಭುತ. ಇಂದು ದಾಖಲೆ ಮುರಿಯಿತು ಮತ್ತು ನಾವಿಬ್ಬರೂ ಒಟ್ಟಿಗೆ ಅದನ್ನು ಮುರಿದಿದ್ದೇವೆ ಎಂದು, ಏಕೆಂದರೆ ಸ್ಪರ್ಧೆಯ ಸಮಯದಲ್ಲಿ ಸ್ವಾಭಾವಿಕವಾಗಿ ಪೈಪೋಟಿಯ ಭಾವನೆ ಇದ್ದರೂ ನಾವಿಬ್ಬರೂ ಮೊದಲೇ ದೃಢ ನಿರ್ಧಾರವನ್ನು ಮಾಡಿದ್ದೆವು. ವಾಸ್ತವವಾಗಿ ಇದಕ್ಕೂ ಮೊದಲು ನಾವು ಸೌದಿ ಅರೇಬಿಯಕ್ಕೆ ಸ್ಪರ್ಧಿಸಲು ಪ್ರಯಾಣಿಸಿದ್ದೆವು ಮತ್ತು ನಾವು ಅಲ್ಲಿಯೂ ರೂಮ್ಮೇಟ್ಗಳಾಗಿದ್ದೆವು. ಆಗಲೂ ಭಾರತೀಯ ಸ್ಪ್ರಿಂಟ್ ರನ್ನಿಂಗ್ ಮುಂದಕ್ಕೆ ಕೊಂಡೊಯ್ಯುವುದು ನಮ್ಮ ಕರ್ತವ್ಯ. ಆ ಜವಾಬ್ದಾರಿ ನಮ್ಮ ಮೇಲಿದೆ ಮತ್ತು ನಮ್ಮ ಸಾಧನೆ ಎಲ್ಲರನ್ನು ಪ್ರೇರೇಪಿಸಲು ಸಹಾಯ ಮಾಡುತ್ತದೆ ಎಂದು ನಾವು ಚರ್ಚಿಸುತ್ತಿದ್ದೆವು.
1: ಗುರಿಂದರ್ ವೀರ್, ನೀವು ಏನು ಹೇಳ ಬಯಸುತ್ತೀರಿ?
2: ನಾವಿಬ್ಬರು ಅಸಾಧಾರಣ ಪ್ರದರ್ಶನ ನೀಡುವುದೆಂದು ನಿರ್ಧರಿಸಿದ್ದೆವು. ಆದ್ದರಿಂದ ನಮ್ಮಲ್ಲಿ ಯಾರಿಗಾದರೂ ಏನಾದರೂ ಅಗತ್ಯವಿದ್ದಾಗ ಸರ್, ನಾವು ಪರಸ್ಪರ ಬೆಂಬಲಕ್ಕೆ ನಿಲ್ಲುತ್ತೇವೆ. ಉದಾಹರಣೆಗೆ, ದಾಖಲೆ ಸ್ಥಾಪಿಸುವ ಮುನ್ನ ಮೊದಲು ನಾನು ದಾಖಲೆಯನ್ನು ಮುರಿದೆ, ನಂತರ ಅನಿಮೇಶ್ ದಾಖಲೆ ಮಾಡಿದರು. ನಾವು ಅಭ್ಯಾಸ ಮಾಡುತ್ತಿದ್ದಾಗ ನಾನು ಅನಿಮೇಶ್ಗೆ ಪಾಯಿಂಟ್ಗಳನ್ನು ನೀಡುತ್ತಿದ್ದೆ. ಅನಿಮೇಶ್, ಆ ಆರಂಭಿಕ ಬ್ಲಾಕ್ ಸರಿಯಾಗಿ ಕಾಣುತ್ತಿದೆ, ಅಲ್ಲಿ ಕುಳಿತು ಸ್ಟ್ರೈಡ್ ಅಭ್ಯಾಸ ಮಾಡು, ಇಲ್ಲಿ ನಮ್ಮ ಅಭ್ಯಾಸ ಮಾಡೋಣ, ಈ ಸ್ಥಳ ಅದಕ್ಕೆ ಸೂಕ್ತವಾಗಿದೆ ಎಂದು. ಆದ್ದರಿಂದ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತೇವೆ. ನಾವು ಪರಸ್ಪರ ಸಹಾಯ ಮಾಡಿದಾಗ ಇನ್ನೊಬ್ಬ ವ್ಯಕ್ತಿ ಸುಧಾರಿಸುತ್ತಾನೆ ಮತ್ತು ನಾವು ಸಹ ಸುಧಾರಿಸುತ್ತೇವೆ. ಆ ಸ್ನೇಹ ಭಾವ ಅತ್ಯಗತ್ಯ. ಆದರೆ ಸರ್, ನಾವು ಟ್ರ್ಯಾಕ್ನಿಂದ ಹೊರಗಿದ್ದಾಗ ಸ್ಪರ್ಧೆಯ ಕ್ಷೇತ್ರದ ಹೊರಗೆ ನಾವು ಸ್ನೇಹಿತರು. ಆದರೆ ನಾವು ಟ್ರ್ಯಾಕ್ಗೆ ಕಾಲಿಟ್ಟ ಕ್ಷಣ ನಾವು ಸ್ಪರ್ಧಿಗಳಾಗುತ್ತೇವೆ. ಆ ಸಮಯದಲ್ಲಿ ಮನಸ್ಥಿತಿಯು, ನಾನು ಅವನಿಗಿಂತ ವೇಗವಾಗಿ ಓಡಲಿದ್ದೇನೆ ಮತ್ತು ನಾನು ಇವನಿಗಿಂತ ವೇಗವಾಗಿ ಓಡಲಿದ್ದೇನೆ ಎಂಬುದಕ್ಕೆ ಬದಲಾಗುತ್ತದೆ.
1: ನೋಡಿ, ನಿಮ್ಮಲ್ಲಿ ಸ್ಪರ್ಧೆ ಎಂಬುದು ರಾಷ್ಟ್ರದ ಪ್ರತಿಷ್ಠೆಯನ್ನು ಹೆಚ್ಚಿಸಲು, ಭವಿಷ್ಯದಲ್ಲಿ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಕೈಗೊಳ್ಳಲಾಗಿದೆ ಮತ್ತು ನೀವು ನಿಜವಾಗಿಯೂ ಸಕಾರಾತ್ಮಕ ಮನೋಭಾವದಿಂದ ಅದರಲ್ಲಿ ತೊಡಗಿಸಿಕೊಂಡಿದ್ದೀರಿ. ನಿಮ್ಮ ಈ ಕ್ರೀಡಾ ಮನೋಭಾವ ಸ್ಪರ್ಧಿಸುವುದು, ಪರಸ್ಪರ ಸವಾಲು ಹಾಕುವುದು, ಮುಂದೆ ಸಾಗಲು ಶ್ರಮಿಸುವುದು ಮತ್ತು ಪರಸ್ಪರ ಮುಂದುವರಿಯಲು ಸಹಾಯ ಮಾಡುವುದರ ನಡುವಿನ ಸಮತೋಲನ ನಿಜವಾಗಿಯೂ ಗಮನಾರ್ಹವಾಗಿದೆ ಎಂದು ನಾನು ದೃಢವಾಗಿ ನಂಬುತ್ತೇನೆ. ನೀವು ಅದ್ಭುತವಾದ ಕೆಲಸ ಮಾಡಿದ್ದೀರಿ. ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನೀವು ರಾಷ್ಟ್ರಕ್ಕೆ ಕೀರ್ತಿ ತರುತ್ತೀರಿ ಎಂದು ನನಗೆ ಸಂಪೂರ್ಣ ನಂಬಿಕೆ ಇದೆ. ಇದೇ ರೀತಿ ಶ್ರಮಿಸುತ್ತೀರಿ, ನೀವು ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವ ಗುರಿ ಹೊಂದಿದ್ದೀರಿ. ನಿಮ್ಮಿಬ್ಬರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು.
0: ಧನ್ಯವಾದಗಳು ಸರ್.
2: ತುಂಬಾ ಧನ್ಯವಾದಗಳು.
1: ತುಂಬಾ ಧನ್ಯವಾದಗಳು. ನನ್ನ ಪ್ರೀತಿಯ ದೇಶ ಬಾಂಧವರೇ, ಈ ಸಮಯದಲ್ಲಿ ದೇಶದ ಬಹುಭಾಗಗಳಲ್ಲಿ ಬಿಸಿಲಿನ ತಾಪ ಹೆಚ್ಚಾಗಿದೆ. ಸುಡುವ ಸೂರ್ಯ ಮತ್ತು ಬಿಸಿಗಾಳಿಯಂತಹ ಹವಾಮಾನದ ಸಮಯದಲ್ಲಿ ನಿಮ್ಮನ್ನು ನೀವು ಕಾಪಾಡಿಕೊಳ್ಳುವುದು ಅತ್ಯಗತ್ಯ. ನೀರು ಕುಡಿಯುತ್ತೀರಿ, ನೀವು ಬಿಸಿಲಿನಲ್ಲಿ ಹೊರಗೆ ಹೋಗಬೇಕಾದರೆ ಎಚ್ಚರಿಕೆಯಿಂದ ಹೋಗಿ. ಅಲ್ಲದೆ ಈ ನಿಟ್ಟಿನಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳು ಹೊರಡಿಸಿದ ಮಾರ್ಗಸೂಚಿಗಳನ್ನು ಅನುಸರಿಸುವುದನ್ನು ಮರೆಯಬೇಡಿ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಬೇಸಿಗೆಯನ್ನು ಎದುರಿಸಲು ಪರಿಹಾರಗಳು ಹೆಚ್ಚಾಗಿ ನಮ್ಮ ಅಡುಗೆ ಮನೆಗಳಲ್ಲಿ ಕಂಡುಬರುತ್ತವೆ. ತಾಪಮಾನ ತೀವ್ರಗೊಳ್ಳುತ್ತಿದ್ದಂತೆ ನಮ್ಮ ಮನೆಗಳಲ್ಲಿನ ಸ್ವಾದ ಬದಲಾಗುವುದನ್ನು, ಪಾಕ ಪದ್ಧತಿ ರೂಪಾಂತರಗೊಳ್ಳುವುದನ್ನು ನೀವು ಸಹ ಗಮನಿಸಿರಬಹುದು. ಕೆಲವು ಸ್ಥಳಗಳಲ್ಲಿ ನೀರಿಗಾಗಿ ಮಣ್ಣಿನ ಮಡಕೆಗಳನ್ನು ಬಳಸಲು ಆರಂಭಿಸಿದರೆ ಇನ್ನು ಕೆಲವೆಡೆ ಮೊಸರನ್ನು ಹೆಪ್ಪು ಹಾಕಿ ಸಿದ್ಧಪಡಿಸಲಾಗುತ್ತದೆ. ಇನ್ನೂ ಕೆಲವೆಡೆ ಮಾವಿನಕಾಯಿಗಳನ್ನು ಕುದಿಸಲಾಗುತ್ತದೆ. ಇದು ಸ್ಥಳೀಯ ಪಾನೀಯಗಳ ಋತುವಿನ ಆರಂಭ ಸೂಚಿಸುತ್ತದೆ. ನಿಮಗೆ ಖಂಡಿತವಾಗಿಯೂ ಈ ಸ್ಥಳೀಯ ಪಾನೀಯಗಳ ಬಗ್ಗೆ ಗೊತ್ತಿರಬಹುದು. ನೀವು ಉತ್ತರ ಭಾರತಕ್ಕೆ ಪ್ರಯಾಣಿಸಿದರೆ ಅನೇಕ ಸ್ಥಳಗಳಲ್ಲಿ ನೀವು ಆಮ್ಪನ್ನಾ ಕಾಣಬಹುದು. ಇದು ಮಾವಿನಕಾಯಿಯ ರುಚಿ ಜೊತೆಗೆ ಬಿಸಿಲಿನ ತಾಪದಿಂದ ಉಪಶಮನ ಒದಗಿಸುತ್ತದೆ. ಪಂಜಾಬ್ ಅಥವಾ ಹರಿಯಾಣಕ್ಕೆ ಹೋದರೆ ನೀವು ದೊಡ್ಡ ದೊಡ್ಡ ಲೋಟಗಳಲ್ಲಿ ನೀಡುವ ಲಸ್ಸಿಯ ಸ್ವಾದವನ್ನು ಕಾಣುತ್ತೀರಿ. ರಾಜಸ್ಥಾನ್ ಮತ್ತು ಗುಜರಾತ್ನಲ್ಲಿ ಮಜ್ಜಿಗೆ ಬಹುತೇಕ ಎಲ್ಲಾ ಊಟಗಳಿಗೆ ಅತ್ಯಗತ್ಯ ಸಂಗತಿಯಾಗಿರುತ್ತದೆ. ಬಿಹಾರ್, ಜಾರ್ಖಂಡ್ ಮತ್ತು ಪೂರ್ವ ಉತ್ತರ ಪ್ರದೇಶದಲ್ಲಿ ಸತ್ತು ಸರ್ಬತ್ ಲಭಿಸುತ್ತದೆ. ಅದರ ಸ್ವಾದ ನಿಜವಾಗಿಯೂ ಹೋಲಿಸಲಾಗದಂತಹದ್ದು, ಏಕೆಂದರೆ ಅದು ನಿಮ್ಮ ಹಸಿವನ್ನು ನೀಗಿಸುವ

ಮನೆಗಳಲ್ಲಿ ಮಾವು ಮಾತುಕತೆಯ ವಿಷಯವಾಗುತ್ತದೆ. ಭಾರತದಲ್ಲಿ ಬೇಸಿಗೆ ಋತುವಿನಲ್ಲಿ ಮಾವಿನ ಬಗ್ಗೆ ಮಾತುಕತೆ ಆಡದ ಮನೆಯೇ ಇಲ್ಲ ಎಂದರೆ ತಪ್ಪಾಗಲಾರದು. ಪ್ರತಿಯೊಂದು ಪ್ರದೇಶಕ್ಕೂ ತನ್ನದೇ ಆದ ಮಾವು, ತನ್ನದೇ ಆದ ರುಚಿ, ತನ್ನದೇ ಆದ ಪರಿಮಳ ಇರುತ್ತದೆ. ಮಹಾರಾಷ್ಟ್ರ ಮತ್ತು ಕೊಂಕಣದ ಆಪೂಸ್ ಅಲ್ಫಾನ್ಸೋ, ಗುಜರಾತ್ನ ಕೇಸರ್ ಇದಂತೂ ಮಾವಿನ ರಸದ ಜೀವಾಳ. ಉತ್ತರ ಪ್ರದೇಶದ ದಶಹರಿ ಮತ್ತು ನನ್ನ ಕಾಶಿಯ ಲಂಗ್ಡಾ, ಅಂದ ಹಾಗೆ ಲಂಗ್ಡಾ ಮಾವಿಗೆ ಒಂದು ವಿಶೇಷತೆ ಇದೆ. ಹಣ್ಣಾದ ನಂತರವೂ ಅದರ ಬಣ್ಣ ಕೆಲವೊಮ್ಮೆ ಹಸಿರಾಗಿಯೇ ಇರುತ್ತದೆ. ಬಿಹಾರದ ಜರ್ದಾಲು ಹಣ್ಣಿನ ಸುವಾಸನೆಯನ್ನು ದೂರದಿಂದಲೇ ಗುರುತಿಸಬಹುದು. ಚೌಸಾ, ಮಾಲ್ಡಾ, ಪ್ರತಿಯೊಂದು ಹೆಸರಿಗೂ ಅದರೊಂದಿಗೆ ಸಂಬಂಧಿಸಿದ ನೆನಪುಗಳಿವೆ. ದಕ್ಷಿಣ ಭಾರತಕ್ಕೆ ಹೋಗಿ ನೋಡಿ, ಅಲ್ಲಿ ಬಂಗನ್ಪಲ್ಲಿ, ತೋತಾಪುರಿ, ನೀಲಂ, ಮಲಗೋವಾ, ಬಂಗಾಳದಲ್ಲಿ ಹಿಮಸಾಗರ್, ಒಡಿಶಾ ಮತ್ತು ಆಂಧ್ರಪ್ರದೇಶದಲ್ಲಿ ಸುವರ್ಣರೇಖಾ ಇವೆಲ್ಲ ಇವೆ. ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ, ಸ್ಥಳ ಬದಲಾದಂತೆ ಮಾವಿನ ರೂಪ, ಬಣ್ಣ, ರುಚಿಯೂ ಬದಲಾಗುತ್ತದೆ. ಸ್ನೇಹಿತರೆ, ಮಾವಿನ ಈ ಪಯಣ ಈಗ ಗ್ರಾಮದಿಂದ ಜಾಗತಿಕ ಮಾರುಕಟ್ಟೆಯವರೆಗೂ ತಲುಪುತ್ತಿದೆ. ಇಂದು ಮನದ ಮಾತಿನ ಮೂಲಕ ನಾನು ಮಾವು ಕೃಷಿಯಲ್ಲಿ ತೊಡಗಿರುವ ರೈತ ಸೋದರ ಸೋದರಿಯರನ್ನು ಪ್ರಶಂಸಿಸುತ್ತಿದ್ದೇನೆ. ನೀವು ದೇಶದ ಕೃಷಿ ಅರ್ಥವ್ಯವಸ್ಥೆಗೆ ಕೇವಲ ಸಾಮಾನ್ಯ ರೈತರಲ್ಲ, ನೀವು ವಿಶೇಷ ರೈತರು. ಇದನ್ನು ಹೀಗೆಯೇ ಮುಂದುವರಿಸಿ. ಸ್ನೇಹಿತರೆ, ಬೇಸಿಗೆ ಈ ದಿನಗಳಲ್ಲಿ ಶಾಲೆಗಳಿಗೆ ರಜೆಯಂತೂ ಇದ್ದೇ ಇರುತ್ತದೆ. ಆದರೆ ನಿಮಗೂ ಪ್ರವೇಶ ಪಡೆದುಕೊಳ್ಳಬೇಕೆಂದು ಮನಸ್ಸಾಗುವ ಒಂದು ತರಗತಿಯ ಬಗ್ಗೆ ನಾನು ಈಗ ಹೇಳುತ್ತೇನೆ. ಸ್ನೇಹಿತರೆ, ಮಕ್ಕಳು, ಯುವಜನರು ಮತ್ತು ವೃದ್ಧರು ಬರುವ, ಯಾವುದೇ ಶುಲ್ಕವಿಲ್ಲದ, ದೊಡ್ಡ ಕಟ್ಟಡವಿಲ್ಲದ, ತರಗತಿ ಕೊಠಡಿಗಳಿಲ್ಲದ, ಆದರೆ ನದಿಯಲ್ಲಿ ನಡೆಯುವಂತಹ ಒಂದು ಆಸಕ್ತಿದಾಯಕ ಶಾಲೆಯ ಬಗ್ಗೆ ಕಲ್ಪನೆ ಮಾಡಿಕೊಳ್ಳಿ. ಸ್ನೇಹಿತರೆ, ಇದೊಂದು ಕಥೆಯಲ್ಲ, ಇದೊಂದು ಪ್ರಾಮಾಣಿಕ ಪ್ರಯತ್ನ. ಕೇರಳದ ಆಲುವಾದಲ್ಲಿ ಸಾಜಿ ವಲಾಶೇರಿಲಾ ಅವರು ಇಂತಹದ್ದೇ ಒಂದು ಸ್ವಿಮ್ಮಿಂಗ್ ಕ್ಲಬ್ ನಡೆಸುತ್ತಿದ್ದಾರೆ. ಇಲ್ಲಿಯವರೆಗೂ 15,000 ಅಧಿಕ ಮಂದಿ ಇಲ್ಲಿ ಈಜುವುದನ್ನು ಕಲಿತಿದ್ದಾರೆ. ಸಾಜಿಯವರು ದಿವ್ಯಾಂಗ ಮಕ್ಕಳಿಗೆ ಕೂಡ ಈಜು ಕಲಿಸಿದ್ದಾರೆ. ಈ ಪ್ರಯತ್ನದ ಹಿಂದೆ ಒಂದು ನೋವು ಕೂಡ ಅಡಗಿದೆ. ಕೆಲವು ವರ್ಷಗಳ ಹಿಂದೆ ಒಂದು ದೋಣಿ ಅಪಘಾತದಲ್ಲಿ ಹಲವಾರು ವಿದ್ಯಾರ್ಥಿಗಳ ಸಾವು ಸಂಭವಿಸಿತ್ತು. ಈ ದುರ್ಘಟನೆ ಸಾಜಿಯವರನ್ನು ತೀವ್ರವಾಗಿ ಬೆಚ್ಚಿ ಬೀಳಿಸಿತು. ಆ ಮಕ್ಕಳಿಗೆ ಈಜುವುದು ಹೇಗೆಂದು ತಿಳಿದಿದ್ದರೆ ಬಹುಶಃ ಬದುಕಿ ಉಳಿಯುತ್ತಿದ್ದರೇನೋ ಎಂಬ ಯೋಚನೆಯಿಂದಲೇ ಆರಂಭವಾದದ್ದು ಅವರ ಈ ಅಭಿಯಾನ. ಸ್ನೇಹಿತರೆ, ಸಾಜಿ ವಲಾಶೇರಿಲಾ ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಜನರಿಗೆ ಸೇವೆ ಸಲ್ಲಿಸಲು ಅಪಾರ ಸಂಪನ್ಮೂಲಗಳು ಬೇಕಾಗಿಲ್ಲ. ಬೇಕಾಗಿರುವುದು ಒಳ್ಳೆಯ ಉದ್ದೇಶ, ಸ್ಥಿರವಾದ ಪ್ರಯತ್ನ. ಇವುಗಳಿಂದ ಸಾವಿರಾರು ಜನರ ಜೀವನದಲ್ಲಿ ಪರಿವರ್ತನೆ ತರಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಕಳೆದ ಕೆಲವು ದಿನಗಳಲ್ಲಿ ನನಗೆ ಯುರೋಪ್ ಮತ್ತು ನೆದರ್ಲ್ಯಾಂಡ್ಸ್ಗೆ ಹೋಗುವ ಅವಕಾಶ ದೊರೆತಿತ್ತು. ನಾನು ಅಲ್ಲಿ ಹಲವಾರು ಸಭೆಗಳಲ್ಲಿ ಪಾಲ್ಗೊಂಡಿದ್ದೆ. ಆ ವೇಳೆ ಪ್ರತಿಯೊಬ್ಬ ಭಾರತೀಯನ ಮನಸ್ಸನ್ನು ಹೆಮ್ಮೆಯಿಂದ ತುಂಬುವಂತೆ ಮಾಡುವ ಘಳಿಗೆಯೊಂದು ಬಂದಿತ್ತು. ನೆದರ್ಲ್ಯಾಂಡ್ಸ್ನಲ್ಲಿ ಆಯೋಜನೆಯಾಗಿದ್ದ ಒಂದು ವಿಶೇಷ ಸಮಾರಂಭದಲ್ಲಿ ಚೋಳರ ಕಾಲದ ಪ್ರಾಚೀನ ತಾಮ್ರದ ಫಲಕಗಳನ್ನು ಭಾರತಕ್ಕೆ ಹಿಂದಿರುಗಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನೆದರ್ಲ್ಯಾಂಡ್ಸ್ನ ಪ್ರಧಾನಿಯವರೂ ಉಪಸ್ಥಿತರಿದ್ದರು. ಈ ತಾಮ್ರ ಫಲಕಗಳ ಕುರಿತಂತೆ ನನಗೆ ದೇಶ ವಿದೇಶಗಳಿಂದ ಸತತವಾಗಿ ಸಂದೇಶಗಳು ಬರುತ್ತಲೇ ಇವೆ. ಜನರು ಸಂತಸ, ಹೆಮ್ಮೆ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರಪಂಚದಾದ್ಯಂತದ ತಮಿಳು ಸಮುದಾಯದಲ್ಲಿ ಇದರ ಬಗ್ಗೆ ವಿಶೇಷ ಉತ್ಸಾಹವಿದೆ. ಸ್ನೇಹಿತರೆ, ಈ ತಾಮ್ರ ಫಲಕಗಳ ಬಗ್ಗೆ ಜನರಲ್ಲಿ ಸಾಕಷ್ಟು ಕುತೂಹಲ ಮೂಡಿದೆ. ಆದ್ದರಿಂದ ಇಂದು ಅವುಗಳಿಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಬಯಸುತ್ತೇನೆ. ಇದರಲ್ಲಿ 21 ದೊಡ್ಡ ಮತ್ತು 3 ಸಣ್ಣ ತಾಮ್ರದ ಫಲಕಗಳಿವೆ. ಅವು ಮುಖ್ಯವಾಗಿ ಮೊದಲನೇ ರಾಜರಾಜೇಂದ್ರ ಚೋಳ ಅವರ ತಂದೆ ರಾಜರಾಜ ಚೋಳ ನೀಡಿದ ವಾಗ್ದಾನವನ್ನು ಈಡೇರಿಸುವುದಕ್ಕೆ ಸಂಬಂಧಿಸಿವೆ. ಅವು ಆನೈಮಂಗಲಂ ಗ್ರಾಮವನ್ನು ಬೌದ್ಧ ಮಠಕ್ಕೆ ದಾನ ಮಾಡಿದ್ದನ್ನು ಉಲ್ಲೇಖಿಸುತ್ತದೆ. ಈ ತಾಮ್ರ ಫಲಕಗಳು ಚೋಳ ರಾಜವಂಶದ ಸಾಧನೆಗಳನ್ನೂ ವಿವರಿಸುತ್ತವೆ. ಅವು
ಚೋಳ ಸಾಮ್ರಾಜ್ಯದ ಬಲವಾದ ಸಮುದ್ರ ಶಕ್ತಿಯನ್ನು ಬಹಿರಂಗಪಡಿಸುತ್ತದೆ.

ಅವು ಆಗ್ನೇಯ ಏಷ್ಯಾದ ದೇಶಗಳೊಂದಿಗಿನ ಅವರ ಸಂಬಂಧಗಳ ಬಗ್ಗೆಯೂ ಮಾಹಿತಿಯನ್ನು ಒದಗಿಸುತ್ತವೆ. ಚೋಳ ಸಾಮ್ರಾಜ್ಯದ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ಇದೆ. ಸ್ನೇಹಿತರೆ, ನಮ್ಮ ಸರ್ಕಾರ ಭಾರತದ ಈ ಅಮೂಲ್ಯ ಪರಂಪರೆಯನ್ನು ಸಂರಕ್ಷಿಸಲು ಸತತವಾಗಿ ಪ್ರಯತ್ನ ಮಾಡುತ್ತಲೇ ಇದೆ. ಈ ಅನುಕ್ರಮದಲ್ಲಿ ಜ್ಞಾನ ಭಾರತಂ ಅಭಿಯಾನದ ಅಡಿಯಲ್ಲಿ ಛತ್ತೀಸ್ಗಢದ ಮಲ್ಹಾರ್ನಲ್ಲಿ ಕೂಡ ಒಂದು ಮಹತ್ವಪೂರ್ಣ ಅನ್ವೇಷಣೆ ಮಾಡಲಾಗಿದೆ. ಇಲ್ಲಿ 3 ಅಪರೂಪದ ತಾಮ್ರದ ಫಲಕಗಳು ಪತ್ತೆಯಾಗಿವೆ. ಇವು ಪಾಂಡುವಂಶಿ ರಾಜವಂಶದ ಮಹರ್ಷಿ ಬಾಲಾರ್ಜುನನ ಆಳ್ವಿಕೆಯ ಕಾಲದ್ದೆಂದು ನಂಬಲಾಗಿದೆ. ಈ ಶಾಸನಗಳು 6-7 ಶತಮಾನದ್ದು, ಅಂದರೆ 1400-1500 ಹಳೆಯದೆಂದೂ, ಈ ತಾಮ್ರದ ಫಲಕಗಳನ್ನು ಪ್ರಾಚೀನ ಬ್ರಾಹ್ಮೀ ಲಿಪಿ ಮತ್ತು ಪಾಲಿ ಭಾಷೆಯಲ್ಲಿ ಬರೆಯಲಾಗಿದೆ ಎಂದೂ ತಜ್ಞರು ನಂಬುತ್ತಾರೆ. ಇವುಗಳಿಂದ ಆ ಕಾಲದ ಆಡಳಿತ, ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ಪ್ರಮುಖ ಮಾಹಿತಿ ದೊರೆಯುತ್ತದೆ. ಸ್ನೇಹಿತರೆ, ನಾವು ಭಾರತೀಯರಲ್ಲಿ ಖಗೋಳ ವಿಜ್ಞಾನ ಅಂದರೆ ಆಸ್ಟ್ರಾನಮಿ ಬಗ್ಗೆ ಯಾವಾಗಲೂ ವಿಶೇಷ ಆಕರ್ಷಣೆ ಇದೆ. ನಮ್ಮ ದೇಶದಲ್ಲಿ ಇಂದಿಗೂ ಶತಮಾನಗಳಷ್ಟು ಹಳೆಯದಾದ ವೀಕ್ಷಣಾಲಯಗಳಿವೆ. ಅಲ್ಲಿ ಗಣಿತಶಾಸ್ತ್ರದ ಅದ್ಭುತ ಆವಿಷ್ಕಾರಗಳಾಗಿವೆ. ನೇವಿಗೇಷನ್ ಆಗಿರಲಿ, ಪಂಚಾಂಗವಿರಲಿ, ನಮ್ಮ ಹಬ್ಬ ಹರಿದಿನಗಳಿರಲಿ, ಇವುಗಳೆಲ್ಲದರ ಸಂಬಂಧ ಆಕಾಶ ಮತ್ತು ನಕ್ಷತ್ರಗಳೊಂದಿಗಿದೆ. ನಮ್ಮ ದೇಶದಲ್ಲಿ ಈ ಖಗೋಳ ಶಾಸ್ತ್ರ ಪ್ರತಿ ಪೀಳಿಗೆಯಲ್ಲೂ ಕುತೂಹಲ ಹುಟ್ಟುಹಾಕಿದೆ, ಅವರನ್ನು ಅನ್ವೇಷಣೆಗೆ ಪ್ರೇರೇಪಿಸಿದೆ. ಇಂದಿನ ಯುವಜನರಲ್ಲಿ ಕೂಡ ಇದರ ಬಗ್ಗೆ ಸಾಕಷ್ಟು ಉತ್ಸಾಹ, ಕುತೂಹಲ ಕಂಡುಬರುತ್ತದೆ. ಇತ್ತೀಚಿನ ದಿನಗಳಲ್ಲಿ ದೇಶಾದ್ಯಂತ ಆಸ್ಟ್ರಾನಮಿ ಕ್ಲಬ್ಸ್ ಬಹಳ ಜನಪ್ರಿಯವಾಗುತ್ತಿರುವುದನ್ನು ನೀವು ನೋಡಿಯೇ ಇರುತ್ತೀರಿ. ದೊಡ್ಡ ನಗರಗಳಿಂದ ಹಿಡಿದು ಸಣ್ಣ ಪಟ್ಟಣಗಳವರೆಗೂ, ಶಾಲೆಗಳಿಂದ ಹಿಡಿದು ಉದ್ಯಾನವನಗಳವರೆಗೂ ಈ ಸಂಬಂಧ ಚಟುವಟಿಕೆಗಳು ಕಂಡುಬರುತ್ತವೆ. ನನಗೆ ಬೆಂಗಳೂರು ಆಸ್ಟ್ರೋನಾಮಿಕಲ್ ಸೊಸೈಟಿ ಬಗ್ಗೆ ತಿಳಿದು ಬಂತು. ಇಲ್ಲಿ ವೀಕ್ಷಣಾ ಸೆಷನ್ಗಳನ್ನು ಆಯೋಜಿಸಲಾಗುತ್ತದೆ. ಈ ಸಂಸ್ಥೆ ಗ್ರಾಮೀಣ ಪ್ರದೇಶಗಳಲ್ಲಿ ಖಗೋಳಶಾಸ್ತ್ರವನ್ನು ಜನಪ್ರಿಯಗೊಳಿಸುವ ಅಭಿಯಾನವನ್ನು ಕೂಡ ಆರಂಭಿಸಿದೆ. ಖಗೋಳ್ ಮಂಡಲ್ ಹೆಸರಿನ ಈ ಒಂದು ತಂಡ 30 ಗಂಟೆಗಳ ಅವಧಿಯ ಒಂದು ದೊಡ್ಡ ಇನೋವೇಟಿವ್ ಕೋರ್ಸ್ ಆರಂಭಿಸಿದೆ. ಸ್ನೇಹಿತರೆ, ರಾತ್ರಿಯ ವೇಳೆ ನಕ್ಷತ್ರಗಳನ್ನು ವೀಕ್ಷಿಸುವುದು ಬಹಳ ಅದ್ಭುತ ಅನುಭವ ಎನಿಸುತ್ತದೆ. ಆಸ್ಟ್ರೋ ಕೇರಳ ಹೆಸರಿನ ಒಂದು ಸಂಸ್ಥೆ ನೈಟ್ ಅಬ್ಸರ್ವೇಷನ್ ಕ್ಯಾಂಪ್ಸ್ ಮತ್ತು ಕಾರ್ಯಾಗಾರಗಳನ್ನು ಆಯೋಜಿಸುತ್ತದೆ. ಇಲ್ಲಿ ಯುವ ಸ್ನೇಹಿತರು ಟೆಲಿಸ್ಕೋಪ್ ತಯಾರಿಕೆ ಮತ್ತು ಸ್ಟಾರ್ ಮ್ಯಾಪ್ಸ್ನ ಉಪಯೋಗವನ್ನು ಕಲಿಯುತ್ತಾರೆ. ರಾಜ್ಕೋಟ್ನ ಬಿಗ್ ಬ್ಯಾಂಗ್ ಆಸ್ಟ್ರಾನಮಿ ಕ್ಲಬ್ ಗೀರ್ನ ಅರಣ್ಯಗಳಿಂದ ಹಿಡಿದು ಕಚ್ನ ರನ್ವರೆಗೆ ಅನೇಕ ಆಸ್ಟ್ರಾನಮಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಜ್ಯೋತಿರ್ವಿದ್ಯಾ ಪರಿಸಂಸ್ಥಾ, ಇದು ಕೂಡ ಅತ್ಯಂತ ಪುರಾತನ ಖಗೋಳಶಾಸ್ತ್ರ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇಲ್ಲಿ ವೀಕ್ಷಣಾ ಸೌಲಭ್ಯಗಳೊಂದಿಗೆ ಪುಸ್ತಕಗಳು, ಗ್ರಂಥಾಲಯ ಮತ್ತು ಟೆಲಿಸ್ಕೋಪ್ ಲೈಬ್ರರಿ ಸೌಲಭ್ಯವೂ ಇದೆ. ನಾನು ICAAC ಅನ್ನು ಕೂಡ ಉಲ್ಲೇಖಿಸಲು ಬಯಸುತ್ತೇನೆ. ಇದೊಂದು ರಾಷ್ಟ್ರವ್ಯಾಪಿ ವಿದ್ಯಾರ್ಥಿ ನೇತೃತ್ವದ ನೆಟ್ವರ್ಕ್ ಆಗಿದ್ದು, ಖಗೋಳಶಾಸ್ತ್ರ ಮತ್ತು ಆಸ್ಟ್ರೋಫಿಸಿಕ್ಸ್ ಕ್ಲಬ್ಗಳನ್ನು ಪರಸ್ಪರ ಸಂಪರ್ಕಿಸುತ್ತದೆ. ಸ್ನೇಹಿತರೆ, ನಿಮ್ಮ ಹವ್ಯಾಸಕ್ಕಾಗಿ ಸಮಯ ಮೀಸಲಿಡುವುದು ಮತ್ತು ಯಾವಾಗಲೂ ಏನಾದರೂ ಹೊಸದನ್ನು ಕಲಿಯುತ್ತಲೇ ಇರುವುದು ಬಹಳ ಅಗತ್ಯ. ಈ ರಜಾ ದಿನಗಳಲ್ಲಿ ಯುವಜನರು ಖಗೋಳಶಾಸ್ತ್ರ ಕ್ಲಬ್ಗೆ ಸೇರಿಕೊಳ್ಳಬೇಕೆಂದು, ತಾರಾಲಯಕ್ಕೆ ಭೇಟಿ ನೀಡಬೇಕೆಂದು ನಾನು ಮನವಿ ಮಾಡುತ್ತೇನೆ. ಸ್ನೇಹಿತರೆ, ಮನದ ಮಾತು ಕಾರ್ಯಕ್ರಮವನ್ನು ಟಿವಿಯಲ್ಲಿ ವೀಕ್ಷಿಸುತ್ತಿರುವವರಿಗೆ ಒಂದು ವಿಡಿಯೋ ಖಂಡಿತವಾಗಿಯೂ ವೀಕ್ಷಿಸಬೇಕೆಂದು ಹೇಳುತ್ತೇನೆ. ಈ ವಿಡಿಯೋ ಕಳೆದ ಕೆಲವು ದಿನಗಳಲ್ಲಿ ಬಹಳ ಚರ್ಚೆಗೆ ಕಾರಣವಾಗಿತ್ತು. ಇದರಲ್ಲಿ ಕೆಲವರು ಬಹಳ ಧೈರ್ಯದಿಂದ, ಬಹಳ ಜಾಗರೂಕತೆಯಿಂದ ಒಂದು ಗಂಗಾ ಡಾಲ್ಫಿನ್ ಅನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದಾರೆ. ಈ ಸಂಪೂರ್ಣ ಪ್ರಯತ್ನಕ್ಕೆ ಸುಮಾರು 13 ಗಂಟೆಗಳ ಕಾಲ ಹಿಡಿಯಿತೆಂದು ತಿಳಿದು ನಿಮಗೆ ಆಶ್ಚರ್ಯವೆನಿಸಬಹುದು. ಕೊನೆಯಲ್ಲಿ ಆ ಡಾಲ್ಫಿನ್ ರಕ್ಷಿಸಲ್ಪಟ್ಟಿತು. ಸ್ನೇಹಿತರೆ, ಭಾರತದ ಮೊದಲ ಗಂಗಾ ಡಾಲ್ಫಿನ್ ರಕ್ಷಣಾ ಆಂಬ್ಯುಲೆನ್ಸ್, ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್, ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಘಟನೆ ಉತ್ತರ ಪ್ರದೇಶದಲ್ಲಿ ಸಂಭವಿಸಿದೆ. ಅಲ್ಲಿನ ಕಾಲುವೆಯಲ್ಲಿ ಗಂಗಾ ಡಾಲ್ಫಿನ್ ಸಿಲುಕಿಕೊಂಡಿತ್ತು. ಆ ಸಮಯದಲ್ಲಿ
ನಮ

ಗಂಗಾ ಅಭಿಯಾನದ ಅಡಿಯಲ್ಲಿ ನಿರ್ಮಿಸಲಾದ ಈ ಆಂಬ್ಯುಲೆನ್ಸ್ ಅದಕ್ಕೆ ಒಂದು ಭರವಸೆಯ ಕಿರಣದಂತೆ ಅದರ ಬಳಿ ತಲುಪಿತು. ನಂತರ ಅದನ್ನು ಎಚ್ಚರಿಕೆಯಿಂದ ರಕ್ಷಿಸಲಾಯಿತು, ಅದನ್ನು ಪರೀಕ್ಷಿಸಿ ಚಿಕಿತ್ಸೆ ನೀಡಲಾಯಿತು, ನಂತರ ಸುರಕ್ಷಿತವಾಗಿ ರಾಪ್ತಿ ನದಿಯಲ್ಲಿ ಬಿಡಲಾಯಿತು. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಒಂದು ಜೀವ ಪುನಃ ತನ್ನ ಮನೆಗೆ ಮರಳಿತು. ಸ್ನೇಹಿತರೆ, ಈ ಡಾಲ್ಫಿನ್ ರೆಸ್ಕ್ಯೂ ಆಂಬ್ಯುಲೆನ್ಸ್ ಬಹಳ ವಿಶೇಷವಾದುದು. ಇದನ್ನು ಒಂದು ನಡೆದಾಡುವ ಆಸ್ಪತ್ರೆಯ ರೀತಿಯಲ್ಲಿ ಸಿದ್ಧಪಡಿಸಲಾಗಿದೆ. ಇದರಲ್ಲಿ ಡಾಲ್ಫಿನ್ ಅನ್ನು ಸುರಕ್ಷಿತವಾಗಿ ಇರಿಸುವಂತಹ ವ್ಯವಸ್ಥೆ ಇದೆ. ಆಮ್ಲಜನಕ ಪೂರೈಕೆಯ ಸೌಲಭ್ಯವಿದೆ, ವಿಶೇಷ ಸ್ಟ್ರೆಚರ್ ಇದೆ, ರಕ್ಷಿಸುವ ಉಪಕರಣವಿದೆ. ಅಂದರೆ ಯಾವುದಾದರೂ ಡಾಲ್ಫಿನ್ ಗಾಯಗೊಂಡರೆ, ಕಾಲುವೆಯಲ್ಲಿ ಸಿಲುಕಿಕೊಂಡರೆ ಅಥವಾ ನದಿಯಿಂದ ಹೊರಬಂದರೆ ತಕ್ಷಣವೇ ಅದಕ್ಕೆ ಸಹಾಯ ಮಾಡಬಹುದಾಗಿದೆ. ಸ್ನೇಹಿತರೆ, ನಾವು ಗಂಗಾ ಡಾಲ್ಫಿನ್ನನ್ನು ರಕ್ಷಿಸಿದಾಗ ನಾವು ಕೇವಲ ಒಂದು ಜಾತಿಯನ್ನಷ್ಟೇ ಅಲ್ಲದೆ ಗಂಗೆಯ ಜೀವ ವೈವಿಧ್ಯವನ್ನು ಉಳಿಸಿದಂತಾಗುತ್ತದೆ. ನಾವು ನದಿಯ ಸಂಪೂರ್ಣ ಜೀವನ ವ್ಯವಸ್ಥೆಯನ್ನು ಉಳಿಸುತ್ತೇವೆ ಮತ್ತು ನಮ್ಮ ಭವಿಷ್ಯದ ಪೀಳಿಗೆಗಾಗಿ ಪ್ರಕೃತಿಯ ಅಮೂಲ್ಯ ಪರಂಪರೆಯನ್ನು ಕಾಪಾಡುತ್ತೇವೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ನಿಮ್ಮಲ್ಲಿ ಅನೇಕರಿಗೆ ನದಿ, ಕೆರೆ ಅಥವಾ ಬಾವಿಯ ನೀರಿನೊಂದಿಗೆ ನೆನಪು ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ಕೆಲವರಿಗೆ ಕೆರೆಯಲ್ಲಿ ಈಜಿದ ನೆನಪಿರಬಹುದು, ಕೆಲವರಿಗೆ ಗೆಳೆಯರೊಂದಿಗೆ ಕೆರೆಯ ಸಮೀಪ ಆಟವಾಡಿದ ನೆನಪಿರಬಹುದು, ಕೆಲವರಿಗೆ ಆ ಮಣ್ಣಿನ ಸುವಾಸನೆ ನೆನಪಿರಬಹುದು. ಬಾಲ್ಯಕಾಲದ ಇಂತಹ ನೆನಪುಗಳು ಜೀವನದುದ್ದಕ್ಕೂ ಮನಸ್ಸಿನಲ್ಲಿ ಹಾಗೆಯೇ ಉಳಿದಿರುತ್ತವೆ. ಸ್ನೇಹಿತರೆ, ನೆನಪುಗಳನ್ನು ಸಂರಕ್ಷಿಸುವ ಇಂತಹ ಪ್ರೇರಣಾದಾಯಕ ವಿಷಯವೊಂದು ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯಿಂದ ಬೆಳಕಿಗೆ ಬಂದಿದೆ. ಬಸ್ತಿಯ ನಿವಾಸಿ ಆಕಾಶ್ ಗುಪ್ತಾ ತಮ್ಮ ಗ್ರಾಮದಲ್ಲಿದ್ದ ಮನೋರಮಾ ನದಿಯನ್ನು ನೋಡಿ ಬಹಳ ದುಃಖಿತರಾಗುತ್ತಿದ್ದರು. ಏಕೆಂದರೆ ಅವರು ಬಾಲ್ಯದಿಂದಲೂ ಈ ನದಿಯನ್ನು ಸದಾ ಸ್ವಚ್ಛ ಹಾಗೂ ಜೀವಂತವಾಗಿ ಹರಿಯುವುದನ್ನು ನೋಡುತ್ತಾ ಬಂದಿದ್ದರು. ಕಾಲಕ್ರಮೇಣ ಈ ನದಿಯಲ್ಲಿ ಪ್ಲಾಸ್ಟಿಕ್ ಸಂಗ್ರಹವಾಗತೊಡಗಿತು, ಕೊಳಕು ಹೆಚ್ಚಾಗುತ್ತಲೇ ಇತ್ತು. ಇದಕ್ಕಾಗಿ ಯಾರನ್ನೂ ದೂರದೆ ಹೊಸ ಆರಂಭಕ್ಕೆ ಶ್ರೀ ಆಕಾಶ್ ನಿರ್ಧರಿಸಿದರು. ದೂರಲ್ಲ, ಹೊಸ ಆರಂಭ ಎನ್ನುವುದು ಅವರ ಮಂತ್ರವಾಯಿತು. ಅವರ ಬಳಿ ಇದ್ದದ್ದು ಬಲೆ, ಸನಿಕೆ ಮತ್ತು ಬುಟ್ಟಿ ಮಾತ್ರ. ಆದರೆ ಅವರಲ್ಲಿದ್ದ ಬಹು ದೊಡ್ಡ ಶಕ್ತಿ ಎಂದರೆ ಏನನ್ನಾದರೂ ಬದಲಾಯಿಸಬಹುದೆಂಬ ಸಂಕಲ್ಪ. ಈ ಯುವಕರು ನದಿಯಲ್ಲಿ ಇಳಿಯುತ್ತಿದ್ದರು ಮತ್ತು ನೀರಿನಲ್ಲಿದ್ದ ತ್ಯಾಜ್ಯ ಹೊರತೆಗೆಯುತ್ತಿದ್ದರು, ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ಹೊರತರುತ್ತಿದ್ದರು. ಅನೇಕ ಬಾರಿ ಒಂದು ದಿನದಲ್ಲಿ 50-60 ಕಿಲೋನಷ್ಟು ತ್ಯಾಜ್ಯ ನದಿಯಿಂದ ಹೊರಬರುತ್ತಿತ್ತು. ಕ್ರಮೇಣ ಮನೋರಮಾ ನದಿಯ ಆ ಭಾಗ ಸ್ವಚ್ಛವಾಗಿ ಕಾಣತೊಡಗಿತು. ಸುತ್ತಮುತ್ತಲಿನ ಜನರು ಕೂಡ ಈ ಕೆಲಸದತ್ತ ಗಮನ ಹರಿಸತೊಡಗಿದರು. ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಹೆಚ್ಚಾಯಿತು. ಸ್ನೇಹಿತರೆ, ಗೋವಾದಿಂದ ಇಂತಹದ್ದೇ ಪ್ರೇರಣಾದಾಯಕ ಕಥೆಯೊಂದು ಹೊರಬಂದಿದೆ. ಗೋವಾದ ಬಾಲಕೃಷ್ಣ ಅಯ್ಯ ಓರ್ವ ನಿವೃತ್ತ ಶಿಕ್ಷಕರು, ಆದರೆ ಸಮಾಜಕ್ಕಾಗಿ ಕೆಲಸ ಮಾಡುವ ಅವರ ಉತ್ಸಾಹ ಇಂದಿಗೂ ಕುಗ್ಗದೆ ಅದೇ ರೀತಿ ಉಳಿದಿದೆ. ಮಡ್ಡಿ ತೋಲಾಪ್ ಪ್ರದೇಶದಲ್ಲಿದ್ದ ನೀರಿನ ಸಮಸ್ಯೆ ಅವರನ್ನು ಬಹಳ ಚಿಂತಿತರನ್ನಾಗಿಸಿತ್ತು. ಅವರು ಪರಿಹಾರಕ್ಕಾಗಿ ಕೆಲಸ ಆರಂಭಿಸಿದರು. ಕೊಳವೆ ಮಾರ್ಗ ಅಳವಡಿಸುವ ಕಾರ್ಯದಲ್ಲಿ ಬಾಲಕೃಷ್ಣ ಅವರು ಮಹತ್ವದ ಪಾತ್ರ ವಹಿಸಿದರು. ಇದರಿಂದಾಗಿ ಅನೇಕ ಮನೆಗಳಿಗೆ ನೀರು ತಲುಪುವಂತಾಯಿತು. ಪ್ರತಿದಿನ ನೀರಿಗಾಗಿ ಬವಣೆ ಅನುಭವಿಸುತ್ತಿದ್ದ ಕುಟುಂಬಗಳಿಗೆ ಇದು ಅತಿದೊಡ್ಡ ಪರಿಹಾರ ದೊರೆತಂತಾಯಿತು. ಸ್ನೇಹಿತರೆ, ಕಳೆದ ವರ್ಷ ನನಗೆ ಅತ್ಯಂತ ಅದ್ಭುತ ಅನುಭವವಾಯಿತು. ಇದು ಮನ್ ಕಿ ಬಾತ್ನೊಂದಿಗೆ ಕೂಡ ಸಂಬಂಧಿಸಿದೆ. ಹೀಗಾಗಿ ನಾನು ಅದರ ವಿಷಯ ಕುರಿತು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ತಮಿಳುನಾಡಿನ ನಾಗರಕೋಯಿಲ್ನಲ್ಲಿ ಓರ್ವ ಶಿಕ್ಷಕಿಯೊಂದಿಗೆ ನನ್ನ ಭೇಟಿಯಾಯಿತು. ಸುಮಾರು 3 ದಶಕಗಳ ಹಿಂದೆಯೇ ನಾನು ಅವರನ್ನು ಭೇಟಿಯಾಗಿದ್ದೆ. ನಾನು ಮಾತನಾಡುತ್ತಿರುವುದು ಗಿರಿಜಾ ಅಮ್ಮನವರ ಬಗ್ಗೆ. ಈ ಭೇಟಿಯ ಸಮಯದಲ್ಲಿ ಕೆಲವು ಯುವ ವಿದ್ಯಾರ್ಥಿಗಳು ಕೂಡ ಅವರೊಂದಿಗಿದ್ದರು. ಸ್ನೇಹಿತರೆ, ಗಿರಿಜಾ ಅಮ್ಮ ಅವರು ಸುಮಾರು 15 ಶಾಲೆಗಳನ್ನು ನಡೆಸುತ್ತಾರೆ. ಇವುಗಳ ಪೈಕಿ ಚೆನ್ನೈನ ಜಯಗೋಪಾಲ್ ಗರೋಡಿಯಾ ಹಿಂದೂ ವಿದ್ಯಾಲಯ ಮುಖ್ಯವಾದದ್ದು. ಈಕೆಯ ದೇಶಭಕ್ತಿಯ ಮನೋಭಾವ ಪ್ರತಿ ಭಾರತೀಯನಿಗೂ ಸ್ಫೂರ್ತಿದಾಯಕವಾಗಿದೆ. ಮನದ ಮಾತಿನಿಂದ ಪ್ರೇರಣೆ ಪಡೆದ ಅವರು ದೇಶದ ಅನೇಕ ಸೈನಿಕರಿಗೆ ಕೊಡುಗೆ ನೀಡುವುದಾಗಿ ಸಂಕಲ್ಪ ತೊಟ್ಟರು. ಇದಕ್ಕಾಗಿ ಅವರು ತಮ್ಮೆಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ನೀಡಿದರು.
ಪ್ರತಿದಿನವೂ ವೀರ

0: ಸೈನಿಕರಿಗಾಗಿ ಒಂದೊಂದು ರೂಪಾಯಿ ಕೊಡುಗೆ ನೀಡಬೇಕೆಂದು ಅವರು ಮಕ್ಕಳಲ್ಲಿ ಕೇಳಿಕೊಂಡರು. ಅಂದರೆ ಒಂದು ವರ್ಷದಲ್ಲಿ ಪ್ರತಿ ವಿದ್ಯಾರ್ಥಿಯಿಂದ 365 ರೂಪಾಯಿ ಸಂಗ್ರಹವಾಯಿತು. ಈ ಸಣ್ಣ ಸಣ್ಣ ಕೊಡುಗೆಯಿಂದ ಸರಿಸುಮಾರು 40 ಲಕ್ಷ ರೂಪಾಯಿ ಸಂಗ್ರಹವಾಯಿತು. ಗಿರಿಜಾ ಅಮ್ಮ ಅವರು ಈ ಸಂಪೂರ್ಣ ಮೊತ್ತದ ಚೆಕ್ಕನ್ನು ನನಗೆ ನೀಡಿದರು. ಭಾರತ ಮಾತೆಗೆ ಅವರ ಹೃದಯದಲ್ಲಿದ್ದ ಸಮರ್ಪಣಾ ಭಾವ ಅದೆಷ್ಟು ಆಳವಾಗಿತ್ತೆಂಬುದು ಅವರೊಂದಿಗಿನ ಮಾತುಕತೆಯಿಂದ ನನಗೆ ಮನದಟ್ಟಾಯಿತು. ಕಳೆದ ವರ್ಷವಷ್ಟೇ ಚೆನ್ನೈನ ಪ್ರಥಮ ಹಿಂದೂ ವಿದ್ಯಾಲಯ ತನ್ನ 50 ವರ್ಷಗಳನ್ನು ಪೂರ್ಣಗೊಳಿಸಿತು. ದೇಶದ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಹೆಮ್ಮೆಯನ್ನು ಮುಂದಕ್ಕೆ ಕೊಂಡೊಯ್ಯುವಲ್ಲಿ ಶಾಲೆಯ ನೆಟ್ವರ್ಕ್ನ ಪಾತ್ರ ಅತ್ಯಂತ ಶ್ಲಾಘನೀಯವಾಗಿದೆ. ಇದರೊಂದಿಗೆ ಕೈಜೋಡಿಸಿರುವ ಪ್ರತಿಯೊಬ್ಬರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಮತ್ತು ವೀರ ಸೈನಿಕರಿಗಾಗಿ ಕೊಡುಗೆ ನೀಡಿದ ಆ ವಿದ್ಯಾರ್ಥಿಗಳನ್ನು ಹೃತ್ಪೂರ್ವಕವಾಗಿ ಪ್ರಶಂಸಿಸುತ್ತೇನೆ. ಸ್ನೇಹಿತರೆ, ಭಾರತದ ಪ್ರತಿ ಗ್ರಾಮದಲ್ಲಿ ಪ್ರತಿ ನಗರದಲ್ಲಿ ನಮಗೆ ಸ್ಫೂರ್ತಿ ಪ್ರೇರಣೆ ನೀಡುವಂತಹ ಏನಾದರೊಂದು ನಡೆಯುತ್ತಲೇ ಇದೆ. ಹಲವು ಬಾರಿ ಈ ಪ್ರಯತ್ನಗಳ ಬಗ್ಗೆ ಹೆಚ್ಚು ಮಾತುಕತೆ ನಡೆಯುವುದಿಲ್ಲ. ಆದರೆ ನಮಗೆ ಇವುಗಳ ಬಗ್ಗೆ ತಿಳಿದು ಬಂದಾಗ ನಮ್ಮ ದೇಶದ ಮತ್ತು ನಮ್ಮ ಜನರ ಶಕ್ತಿಯಿಂದ ದೇಶ ಪ್ರಗತಿಯ ಹಾದಿಯಲ್ಲಿ ಮುಂದೆ ಸಾಗುತ್ತಿದೆ ಎಂಬ ನಂಬಿಕೆ ಮತ್ತಷ್ಟು ಬಲಗೊಳ್ಳುತ್ತದೆ. ನಿಮ್ಮ ಸುತ್ತಮುತ್ತ ನಡೆಯುತ್ತಿರುವ ಇಂತಹ ಪ್ರಯತ್ನಗಳನ್ನು ಖಂಡಿತವಾಗಿಯೂ ನೋಡಿ ಎನ್ನುವುದು ನಿಮ್ಮೆಲ್ಲರಲ್ಲಿ ನನ್ನ ಮನವಿ. ಸಮಾಜಕ್ಕಾಗಿ ಉತ್ತಮ ಕೆಲಸ ಕಾರ್ಯ ಮಾಡುತ್ತಿರುವ ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಪ್ರಶಂಸಿಸಿ ಅವರಿಂದ ಕಲಿಯಿರಿ. ಸಾಧ್ಯವಾದಲ್ಲಿ ನೀವು ಕೂಡ ಯಾವುದಾದರೊಂದು ಉತ್ತಮ ಕೆಲಸದಲ್ಲಿ ಕೈಜೋಡಿಸಿ. ಮುಂದಿನ ತಿಂಗಳ ಮನದ ಮಾತಿನಲ್ಲಿ ಮತ್ತಷ್ಟು ಪ್ರೇರಣಾದಾಯಕ ವಿಷಯಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅನೇಕ ಅನೇಕ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದಿರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆವಿ ಕೃಷ್ಣಪ್ಪ ಮತ್ತು ನಂದನ್ ಕುಮಾರ್ ಎಲ್ಒ. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.

ಆಕಾಶವಾಣಿ ಚಿತ್ರದುರ್ಗ ಸಮಯ 8:37:45 ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಫೇಸ್ ಟು ಫೇಸ್ ಚಿತ್ರದ ಗೀತೆ ಹಾಡಿದ್ದಾರೆ ಅರ್ಮಾನ್ ಮಲಿಕ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಅನುರಾಧ ಭಟ್ ಮತ್ತು ಕಾರ್ತಿಕ್ ಹಾಡಿರುವ ಲೋಕಲ್ ಟ್ರೈನ್ ಚಿತ್ರದ ಗೀತೆ ಕಾರ್ಯಕ್ರಮದ ಕೊನೆಯಲ್ಲಿ.

ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ ಆಕಾಶವಾಣಿ ಚಿತ್ರದುರ್ಗ. ಈಗ ವಚನಗಳು. ಮೊದಲಿಗೆ ಸಂಗಮೇಶ್ವರದ ಅಪ್ಪಣ್ಣ ವಿರಚಿತ ವಚನ, ಹಾಡಿದ್ದಾರೆ ಮೀರಾ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420.

0: ಆಯುರ್ಧಾರ ಚಿತ್ರದುರ್ಗ ಆಯುಷ್ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ಧಾರ ಶನಿವಾರದಿಂದ ಬುಧವಾರದವರೆಗೆ ವಾರದ 5 ದಿನಗಳಲ್ಲಿ ಬೆಳಿಗ್ಗೆ 7:45ಕ್ಕೆ ಕೇಳಿ ಚಿತ್ರದುರ್ಗ ಆಕಾಶವಾಣಿಯಲ್ಲಿ ಆಯುರ್ವೇದ ಯುನಾನಿ ಸಿದ್ಧೌಷಧ ಹಾಗೂ ಹೋಮಿಯೋಪತಿ ಚಿಕಿತ್ಸೆಗಳ ಮಾಹಿತಿ ನೀಡುವ ಕಾರ್ಯಕ್ರಮ ಆಯುರ್ಧಾರ ಪ್ರಾಯೋಜಕರು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆ
1: ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಈಗ ವೈದ್ಯ ಸಂಗಣ್ಣ ವಿರಚಿತ ವಚನ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೃಷಿ ಬೆಳಕು. ಕೃಷಿ ಆಧಾರಿತ ಶಿಕ್ಷಣ, ಮಾಹಿತಿ, ಮನರಂಜನೆಯ ಗ್ರಾಮೀಣ ಸೊಗಡಿನ ಚರ್ಚೆ, ಅರಟೆ, ಸಂಭಾಷಣೆ, ಮಾತುಕತೆ ಸರಣಿ ಕೃಷಿ ಬೆಳಕು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ.
0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಕಾರ್ಯಕ್ರಮದ ಕೊನೆಯಲ್ಲಿ ವಚನ ಭಂಡಾರಿ ಶಾಂತರಸ ವಿರಚಿತ ವಚನವನ್ನ ಕೇಳೋಣ.

ವಚನಗಳು ಬಿತ್ತರವಾದವು. ಆಕಾಶವಾಣಿ ಚಿತ್ರದುರ್ಗ. ಸಮಯ 9 ಗಂಟೆ ಆಗುತ್ತಲಿದೆ. ಇನ್ನು ಕೆಲವೇ ಸೆಕೆಂಡುಗಳಲ್ಲಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ಚಿತ್ರದುರ್ಗ. ಸಮಯ 9:15:20. ಇದೀಗ ಭಾವಗೀತೆಗಳು. ಆರಂಭದಲ್ಲಿ ಅರ್ಚನಾ ಉಡುಪ ಹಾಡಿರುವ ಭಾವಗೀತೆ, ರಚನೆ ಕುವೆಂಪು.

ಕಾರ್ಯಕ್ರಮದ ಕೊನೆಯಲ್ಲಿ ಜೆ ಮೋಹನ್ ಅವರ ಸಂಗೀತವಿರುವ ಭಾವಗೀತೆ ಹಾಡಿದ್ದಾರೆ ವರ್ಷ, ಸುರೇಶ್ ಹಾಗೂ ಅಮೂಲ್ಯ ಶಾಸ್ತ್ರಿ.

ಭಾವಗೀತೆಗಳು ಬಿತ್ತರವಾದವು. ಆಕಾಶವಾಣಿ ಚಿತ್ರದುರ್ಗ. ಸಮಯ 9:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಭಾರತದ ಘನತೆ ಬೆತ್ತ ಉಪರಾಷ್ಟ್ರಪತಿಗಳು ಭಾಗವಹಿಸಿದ್ದ ಮಂಗಳೂರಿನ ಬೆಳ್ತಂಗಡಿಯ ಸಿರಿ ಕೈಗಾರಿಕಾ ಘಟಕ ಕಾರ್ಯಕ್ರಮದ ಬಾನುಲಿ ವರದಿ ಕೇಳಿಬರಲಿದೆ.

0: ಆಕಾಶವಾಣಿ ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬೆಳಗ್ಗೆ ಧರ್ಮಸ್ಥಳದಲ್ಲಿ ಭಾಗವಹಿಸಿದ ಬೆಳ್ತಂಗಡಿಯ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ನ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ.
1: ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ನಿರ್ಮಾಣಗೊಂಡಿರುವ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಅನ್ನು ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಬೆಳಿಗ್ಗೆ ಉದ್ಘಾಟಿಸಿದರು. ಉದ್ಘಾಟನಾ ಸಮಾರಂಭವು ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಗೂ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಘನ ಉಪಸ್ಥಿತಿಯಲ್ಲಿ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ನಡೆಯಿತು. ಗೌರವಾನ್ವಿತ ಉಪರಾಷ್ಟ್ರಪತಿಗಳು ಹಾಗೂ ಇತರ ಗಣ್ಯರು ವೇದಿಕೆಗೆ ಬಂದ ನಂತರ ವಂದೇ ಮಾತರಂ ಹಾಗೂ ರಾಷ್ಟ್ರಗೀತೆಗಳನ್ನು ಹಾಡಲಾಯಿತು. ನಂತರ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ವಿಧ್ಯುಕ್ತ ಚಾಲನೆ ನೀಡಲಾಯಿತು. ಬಳಿಕ ಪ್ರಾರ್ಥನಾ ಗೀತೆಯನ್ನು ಹಾಡಲಾಯಿತು.

0: ಸಿರಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಶ್ರೀ ಕೆಎನ್ ಜನಾರ್ದನ ಅವರು ಸ್ವಾಗತಿಸಿದರು.
1: ಆನ್ ಬಿಹಾಫ್ ಎಂಟೈರ್ ಸಿರಿ ಫ್ಯಾಮಿಲಿ ಗ್ಯಾದರ್ಡ್ ಹಿಯರ್, ಐ ಎಕ್ಸ್ಟೆಂಡ್ ಮೈ ಹಾರ್ಟ್ ಫೆಲ್ ಅಂಡ್ ರೆಸ್ಪೆಕ್ಟ್ಫುಲ್ ವೆಲ್ಕಮ್ ಟು ಈಚ್ ಅಂಡ್ ಎವ್ರಿ ಒನ್ ಆಫ್ ಯು ಹೂ ಆರ್ ಪ್ರೆಸೆಂಟ್ ಇನ್ ದಿಸ್ ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್ ಫಂಕ್ಷನ್. ಧರ್ಮಸ್ಥಳದ ಈ ಪವಿತ್ರ ನೆಲೆಗೆ ಆಗಮಿಸಿರತಕ್ಕಂತಹ ಎಲ್ಲ ಗಣ್ಯರಿಗೆ ನನ್ನ ಅನಂತ ಕೃತಜ್ಞತೆಗಳು.
0: ಬಳಿಕ ಉಪರಾಷ್ಟ್ರಪತಿಗಳು ಸೇರಿದಂತೆ ಇತರ ಗಣ್ಯರನ್ನು ಶಾಲು ಹೊದಿಸಿ ಹಾರಾರ್ಪಣೆ ಮಾಡಿ ಸ್ಮರಣಿಕೆಗಳನ್ನು ನೀಡುವ ಮೂಲಕ ಗೌರವಿಸಲಾಯಿತು. ನಂತರ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ವರ್ಚುವಲ್ ಮೂಲಕ ಬೆಳ್ತಂಗಡಿಯಲ್ಲಿ ನಿರ್ಮಾಣಗೊಂಡಿರುವ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ನ ಫಲಕವನ್ನು ಅನಾವರಣಗೊಳಿಸಿದರು. ಬಳಿಕ ಸಿರಿ ಉತ್ಪನ್ನಗಳ ಪಟ್ಟಿಯನ್ನು ಬಿಡುಗಡೆಗೊಳಿಸಿದರು. ತದನಂತರ ಬೆಳ್ತಂಗಡಿಯಲ್ಲಿ 7 ಎಕರೆ ಜಾಗದಲ್ಲಿ 71 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಕುರಿತು ಕಿರು ವಿಡಿಯೋ ಪ್ರದರ್ಶನ ನಡೆಯಿತು. ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಮಾತನಾಡಿದರು.
2: ಇಂದು ನನ್ನ ಮನಸ್ಸು ದಶಕಗಳ ಹಿಂದೆ ಹೋಗುತ್ತದೆ. ಗ್ರಾಮಾಭಿವೃದ್ಧಿ ಯೋಜನೆ ಆರಂಭದ ದಿನ ನಾನು ಮತ್ತು ನನ್ನ ಶ್ರೀಮತಿಯವರು ಹಳ್ಳಿ ಹಳ್ಳಿಯ ಕೆಲವು ಮನೆಗಳಿಗೆ ಭೇಟಿ ನೀಡಿದ್ದೆವು. ಆ ಸಂದರ್ಭದಲ್ಲಿ ಕಂಡ ಸತ್ಯ ಏನು ಅಂತಂದರೆ, ಪರಿಸ್ಥಿತಿ ಗ್ರಾಮೀಣ ಪ್ರದೇಶದಲ್ಲಿ ಸರಿ ಇರಲಿಲ್ಲ. ಸ್ವಂತ ಜಮೀನು ಇದ್ದರೂ ಹೊರಗೆ ಹೋಗಿ ದುಡಿಯುವ ಕಾರಣವಿತ್ತು. ಯಾಕೆಂದರೆ ಎಲ್ಲ ಜವಾಬ್ದಾರಿ ಗಂಡ ಹೆಂಗಸರ ಮೇಲಿತ್ತು. ಗಂಡಂದಿರಿಗೆ ಕೆಲವರು ಮಕ್ಕಳಿಗೆ ಕುಡಿಯುವ ಅಭ್ಯಾಸ ಇತ್ತು. ನಮ್ಮ ಆರೋಗ್ಯ ಕನಸು ಎಲ್ಲ ಬಿಟ್ಟು

0: ಮನೆ ಮಕ್ಕಳಿಗಾಗಿ ದುಡಿಯುವ ಮಹಿಳೆಯರು ಏನಾದರೂ ಮಾಡಲೇಬೇಕು ಅಂತೇಳಿ ಶ್ರಮ ಪಡ್ತಾ ಇದ್ರು. ಆಗ ನಮಗೆ ಕಂಡದ ಇವರಿಗೆ ಏನಾದರೂ ಕೃಷಿಗೆ ಸಹಾಯ ಮಾಡಬೇಕು, ಹಾಗೆ ದೀರ್ಘಾವಧಿ ಕೃಷಿ ಮತ್ತು ಅಲ್ಪಾವಧಿ ಕೃಷಿ ಅಂತ ಎರಡು ಕೃಷಿಯನ್ನು ನಾವು ಮಾಡಿದ್ದೇವೆ. ಅಂದರೆ ದೀರ್ಘಾವಧಿ ಕೃಷಿಯಲ್ಲಿ ತೆಂಗು, ರಬ್ಬರ್, ಅಡಿಕೆ ಮುಂತಾದ ಗಿಡಗಳನ್ನು ಕೊಟ್ಟರೆ, ಅಲ್ಪಾವಧಿ ಕೃಷಿಯಲ್ಲಿ ಹಾಲು, ಹೈನುಗಾರಿಕೆ ಮತ್ತು ಹೂವು ಮತ್ತದ ಜೊತೆಗೆ ಕೆಲವಾರು ತರಕಾರಿಗಳನ್ನು ಬೆಳೆಯುವಂಥ ಕಾರ್ಯಕ್ರಮ ಅಲ್ಪಾವಧಿ ಕೃಷಿಯಾಗಿ ಕೊಟ್ಟೆವು. ಈ ನಿಧಾನಕ್ಕೆ ಸ್ವಲ್ಪ ಸುಧಾರಣೆ ಅದರ ಅವಕಾಶಕ್ಕಾಗಿ ಬೇರೆ ಹಳ್ಳಿಗಳಿಗೆ ಬೇರೆ ಬೇರೆ ಉದ್ಯೋಗಕ್ಕೆ ಹೋಗುವಂಥ ಅನಿವಾರ್ಯತೆ ಹೆಚ್ಚಾಯಿತು. ಇದನ್ನು ಕಂಡು ನಾವು ಹಳ್ಳಿಗಳಲ್ಲಿ ಹೊಲಿಗೆ ಮತ್ತು ಜ್ಯೂಸ್, ಅಗರಬತ್ತಿ, ತಿಂಡಿ, ಕೆಮಿಕಲ್ಸ್ ಮುಂತಾದ ವಸ್ತುಗಳನ್ನು ತಯಾರಿಸುವಂಥ ಘಟಕಗಳನ್ನು ಪ್ರಾರಂಭಿಸಿದ್ದೆವು. ಈ ಪ್ರಾರಂಭದಾಗಿ ವಿವಿಧ ಗ್ರಾಮಗಳಲ್ಲಿ ನಿರ್ವಹಣೆ ಮಾಡೋದು ಕಷ್ಟ ಅಂತಿಲ್ಲ. ಅದಕ್ಕಾಗಿ 2004 ಸಿರಿ ಸ್ಥಾಪನೆ ಆಯಿತು. ಸೆಕ್ಷನ್ 8 ನಾನ್ ಪ್ರಾಫಿಟ್ ಸಂಸ್ಥೆ, ಅಂದರೆ ಲಾಭರಹಿತ ಸಂಸ್ಥೆಯಾಗಿ ಬೆಳೆಯಿತು. ದೊಡ್ಡ ಮಾರುಕಟ್ಟೆ ದೊರೆಯಿತು. ಈಗ ಸಬಲೀಕರಣ ಚಳವಳಿಯಾಗಿ ಬೆಳೆದಿದೆ. ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಹೊಸ ಅಧ್ಯಾಯ. ಮಾತೃಶ್ರೀ ಅಂದರೆ ತಾಯಿ, ತನ್ನ ತಾಯಿ ತ್ಯಾಗ ಮತ್ತು ಕರುಣೆ ಸಲ್ಲಿಸೋಗೋರು. ಇದು ಇಲ್ಲಿ ಕೆಲಸ ಮಾಡಿ ಬರೀ ಕಾರ್ಮಿಕರಲ್ಲ, ಇವರು ಸೃಷ್ಟಿಕರ್ತೆಯವರು, ದೇಶದ ಶಕ್ತಿ. ಅದಕ್ಕಾಗಿ ಈ ಹೆಸರು ಆತ್ಮನಿರ್ಭರ ಭಾರತ ಈ ಕನಸು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ರೋಡ್ ಸೆಟ್ ಸಿರಿಯಲ್ಲಿ ಸಾಕಾರ ಆಗಿದೆ. 7 ಭವ್ಯ ಸಿರಿಯ ಕಟ್ಟಿ ನಮ್ಮ ಕನಸು ನನಸಾಗಿದೆ. ಅದರಲ್ಲಿ ಸುಮಾರು 3,000 ಮಹಿಳೆಯರು ಒಟ್ಟಿಗೆ ದುಡಿಯುವಂಥ ವಾತಾವರಣ ನಿರ್ಮಾಣ ಆಗಿದೆ.
1: ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಹೇಳಿದ್ದು ಹೀಗೆ.
2: ಶ್ರೀ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಔದ್ಯೋಗಿಕ ಪರಿಯೋಜನಾಕ್ಕೆ ಸಾಥ್ ಗ್ರಾಮೀಣ ವಿಕಾಸ, ಗ್ರಾಮೀಣ ಮಹಿಳಾಂಕ ಆರ್ಥಿಕ ಸಶಕ್ತೀಕರಣ, ಸ್ಥಾನೀಯ ಉದ್ಯೋಗಕ್ಕೆ ಪ್ರೋತ್ಸಾಹ, ಗ್ರಾಮೀಣ ಯುವಾಂಕೆ ರೋಜಗಾರ ಔರ್ ಆತ್ಮನಿರ್ಭರ ಭಾರತ ತಥಾ ಸ್ಥಾನೀಯ ಉದ್ಯಮಿತಾಕ್ಕೆ ಬಡಾವಾ ದೇನೆಕ್ಕೆ ದಿಶಾ ಮೇ ಮಹತ್ವಪೂರ್ಣ ಪಹಲ್ ಹೇ. ನಿಶ್ಚಿತ ಹೀ ಶ್ರೀ ಮಾತೃಶ್ರೀ ಇಂಡಸ್ಟ್ರಿಯಲ್ ಪಾರ್ಕ್ ಕ್ಷೇತ್ರಕ್ಕೆ ವಿಕಾಸ, ನಿವೇಶ, ಆಕರ್ಷಣ ಔರ್ ಔದ್ಯೋಗಿಕ ಪ್ರಗತಿಗೆ ದಿಶಾ ಮೇ ಮೀಲ್ ಕಾ ಪತ್ಥರ್ ಸಿದ್ಧ ಹೋಗಾ. ಇಸ್ಕೆ ಲೀ ಮೇ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಜಿ ಏವಂ ಉನ್ಕಿ ಟೀಮ್ ಕೋ ಬಧಾಯಿ ಏವಂ ಶುಭಕಾಮನಾ ದೇತಾ ಹೂ. ಡಾಕ್ಟರ್ ವೀರೇಂದ್ರ ಹೆಗಡೆ ಜಿ ಭಾರತೀಯ ಸಂಸ್ಕೃತಿ, ಸೇವಾ ಔರ್ ಮಾನವೀಯ ಮೌಲ್ಯಕ್ಕೆ ಉಜ್ವಲ ಪ್ರತೀಕ ಹೇ. ಆಪ್ಕಾ ಜೀವನ ನಿಸ್ವಾರ್ಥ ಸೇವಾ, ದೂರದರ್ಶಿ ನೇತೃತ್ವ ಔರ್ ಮಾನವ ಕಲ್ಯಾಣಕ್ಕೆ ಪ್ರತಿ ಸಮರ್ಪಣ ಕೋ ಉದ್ಭುತ ಉದಾಹರಣ ಹೇ. ಡಾಕ್ಟರ್ ಹೆಗಡೆ ಜಿ ಕೆ ನೇತೃತ್ವ ಮೇ ಧರ್ಮಸ್ಥಲ ಆಜ್ ಸೇವಾ, ಸದ್ಭಾವ ಔರ್ ಸಂಸ್ಕಾರೋ ಕಿ ಜೀವನ ಧರ್ತಿ ಬನ್ ಗಯಾ ಹೇ. ಆಪ್ನೆ ಶಿಕ್ಷಾ, ಸ್ವಾತ್, ಮಹಿಳಾ ಸಶಕ್ತೀಕರಣ, ಗ್ರಾಮೀಣ ವಿಕಾಸ ಔರ್ ಸ್ವರೋಜ್ಗಾರಕ್ಕೆ ಕ್ಷೇತ್ರ ಮೇ ಜೊ ಕಾರ್ಯ ಕಿಯೇ ಹೇ, ವೇ ಲಾಖೋ ಲೋಕೋಕ್ಕೆ ಜೀವನ ಮೇ ಆಶಾ ಔರ್ ಆತ್ಮವಿಶ್ವಾಸ ಕಾ ಸಂಚಾರ ಕರ್ ರಹೇ ಹೇ. ಶ್ರೀ ಕ್ಷೇತ್ರ ಧರ್ಮಸ್ಥಲ ಗ್ರಾಮೀಣ ವಿಕಾಸ ಪರಿಯೋಜನಾ ಆಜ್ ಗ್ರಾಮೀಣ ಭಾರತಕ್ಕೆ ವಿಕಾಸ ಕಾ ಪ್ರೇರಣಾದಾಯಿ ಮಾಡಲ್ ಬನ್ ಚುಕಿ ಹೇ.
1: ನಂತರ ಮಾತನಾಡಿದ ಭಾರತದ ಗೌರವಾನ್ವಿತ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಜನಪರ ಚಟುವಟಿಕೆಗಳನ್ನು ಶ್ಲಾಘಿಸಿದರು.
3: ಟುಡೇಸ್ ಪ್ರೋಗ್ರಾಮ್ ಇಸ್ ದಿ ಸೆಲೆಬ್ರೇಷನ್ ಆಫ್ ಅ ಟ್ರಾನ್ಸ್ಫಾರ್ಮೇಟಿವ್ ಸೋಷಿಯಲ್ ಮೂವ್ಮೆಂಟ್. ಸೊ ವಿ ಆರ್ ಗೆಟಿಂಗ್ ಫ್ರೀ ಫುಡ್, ವೈ ವಿ ಶುಡ್ ವರ್ಕ್? ದಟ್ ಈಸ್ ನಾಟ್ ದ ಫಿಲಾಸಫಿ. ವಿ ಹ್ಯಾವ್ ಟು ವರ್ಕ್, ವಿ ಹ್ಯಾವ್ ಟು ಕ್ರಿಯೇಟ್ ವೆಲ್ತ್ ಆ್ಯಂಡ್ ವಿ ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ದ ವೆಲ್ತ್ ಟು ದಿ ಮೋಸ್ಟ್ ನೀಡಿ ಪೀಪಲ್. ದಟ್ ಈಸ್ ದಿ ರಿಯಲ್ ಫಿಲಾಸಫಿ ಬಿಹೈಂಡ್ ದಿಸ್ ಫ್ರೀ ಅನ್ನದಾನ. Free anadana cannot come just like that. We have to work for it. From there only free anadana comes, and that free anadana goes to the hungry people. It must create dignity, opportunity and confidence. That is what is real development. And it should inclusive development means every section of the society, whether they are scheduled caste, whether they are scheduled tribe, whether they are OBC, whether they are upper caste, it is all irrelevant. Every poor in every society should be taken care of. And that is the

ಆಕಾಶವಾಣಿ ಚಿತ್ರದುರ್ಗ, ಸಮಯ 9:45 ಈಗ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಶ್ರೇಯಾ ಘೋಷಾಲ್ ಮತ್ತು ವಿಜಯ್ ಪ್ರಕಾಶ್ ಹಾಡಿರುವ ಕೋಟಿಗೊಬ್ಬಾಟು ಚಿತ್ರದಿಂದ ಆಯ್ದ ಗೀತೆ.

ಈಗ ಸೋನು ನಿಗಮ್ ಹಾಡಿರುವ ಮೈನಾ ಚಿತ್ರದ ಗೀತೆ. ಗೀತ ಸಾಹಿತ್ಯ ಕವಿರಾಜ್, ಸಂಗೀತ ಜೆಸ್ಸಿ ಗಿಫ್ಟ್.

0: ಹಕ್ಕಿಗಳ ಕಲರವದ ಇಂಚರ ಮುಂಜಾವಿನ ತಂಗಾಳಿಯ ತಂಪಿನಲ್ಲಿ ಕೇಳಿ ನಮನ ನಮನ ಭಕ್ತಿಗೀತೆಗಳ ಆರಾಧನೆ. ಪ್ರತಿದಿನ ಬೆಳಿಗ್ಗೆ 6:15 ಚಿತ್ರದುರ್ಗ ಆಕಾಶವಾಣಿ 102.6 ಎಫ್ಎಂನಲ್ಲಿ ಭಕ್ತಿ ಭಾವದ ಧಾರೆ ನಮನ ನಮನ.
1: ಕಾರ್ಯಕ್ರಮದ ಕೊನೆಯಲ್ಲಿ ಸಾರಥಿ ಚಿತ್ರದಿಂದ ಆಯ್ದ ಗೀತೆ ಹಾಡಿದ್ದಾರೆ ಶಮಿತಾ ಮಲ್ನಾಡ್ ಮತ್ತು ಶಂಕರ್ ಮಹದೇವನ್. ವಿ ನಾಗೇಂದ್ರ ಪ್ರಸಾದ್ ಬರೆದ ಈ ಗೀತೆಗೆ ವಿ ಹರಿಕೃಷ್ಣ ಅವರ ರಾಗ ಜೋಡಣೆ ಇದೆ.

ಕನ್ನಡ ಚಿತ್ರಗೀತೆಗಳು ಬಿತ್ತರವಾದವು. ಆಕಾಶವಾಣಿ ಚಿತ್ರದುರ್ಗ. ಸಮಯ 10 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ 11 ಗಂಟೆಯವರೆಗೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮ ಬಿತ್ತರವಾಗಲಿದೆ.

0: अभी आप सुन रहे थे श्री असनापुरम यरैया एवं मंडली का सैक्सोफोन वादन डोलू पर संगति दी श्री वीएन बालचंद्र ने। ये कार्यक्रम आकाशवाणी कड़पा के स्टूडियो में रिकॉर्ड किया गया और इसका प्रसारण आकाशवाणी के दिल्ली केंद्र से किया गया।
1: You have been listening to the saxophone recital by Sri Asanapurappu Yerraya and party in the Ravivasari Akhila Bharatiya Sangeeta Sabha. He was accompanied on special dolu by Sri V.N. Balachandar. This program was recorded in the studios of Akashwani Kadapa and this broadcast came to you from the studios of Akashwani Delhi.
2: ಇದುವರೆಗೂ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದಿಂದ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ 11 ಗಂಟೆ. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಕೇಳಿದಿರಿ. ಇಲ್ಲಿಗೆ ಇಂದಿನ ಸಂಜೆಯ ಚಂದ್ರವಳ್ಳಿ ಪ್ರಸಾರ ಕಾರ್ಯ ಮುಗಿಯಿತು. ಪುನಃ ನಾಳೆ ಮುಂಜಾನೆ 5:55ಕ್ಕೆ ದುರ್ಗೋದಯ ಪ್ರಸಾರವನ್ನು 102.6 ಮೆಗಾಹರ್ಟ್ಸ್ಗಳಲ್ಲಿ ಆರಂಭಿಸುತ್ತೇವೆ. ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.